0: ಮಿಕ್ಸ್ ಎಫ್ಎಂ, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 ಎಫ್ಎಂ ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 ಎಫ್ಎಂ ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 ಎಫ್ಎಂ, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ, ಆರೋಗ್ಯವೇ ಭಾಗ್ಯದಲ್ಲಿ ನಮ್ಮೊಟ್ಟಿಗೆ. ವಾಯ್, ತುಂಬಾ ಇಂಪಾರ್ಟೆಂಟ್ ದಿನವೇ ಇವತ್ತ. ಎಂತ ಇಂಪಾರ್ಟೆಂಟ್ ಕೇಂದ್ರೆ, ನಮ್ಮನೆಲ್ಲ ಲೆಕ್ಕ ಹಾಕ್ತಾರೆ, 1, 2, 3, 4. ಮನೆಗೆ ಎಷ್ಟು ಜನ ಇದ್ರ, ಊರಗೆ ಎಷ್ಟು ಜನ ಇದ್ರ, ಕೇರೆಗೆ ಎಷ್ಟು ಜನ ಇದ್ರ, ತಾಲೂಕಾಗೆ ಎಷ್ಟು ಜನ ಇದ್ರ, ಜಿಲ್ಲೆಗೆ ಎಷ್ಟು ಜನ ಇದ್ರ, ಈ ರಾಜ್ಯದಲ್ಲಿ ಎಷ್ಟು ಜನ ಇದ್ರ, ಈ ದೇಶದಲ್ಲಿ ಎಷ್ಟು ಜನ ಇದ್ರ. ಯಾಕೆಂದ್ರೆ ಜನರೇ ಸಂಪತ್ತು. ಆ ಸಂಪತ್ತನ್ನ ಲೆಕ್ಕ ಹಾಕೋದು ಮಾತ್ರ ಅಲ್ಲ, ಈ ಸಂಪತ್ ಸ್ವಲ್ಪ ಜಾಸ್ತಿ ಯಾರು ತಲೆಬಿಸಿ ಹತ್ತ, ಕಮ್ಮಿ ಯಾರು ತಲೆಬಿಸಿ ಹತ್ತ. ಹಾಂಗಾಗಿ ಆರೋಗ್ಯ ಇಲಾಖೆಯಿಂದ ವರ್ಲ್ಡ್ ಪಾಪ್ಯುಲೇಷನ್ ಡೇ, ಇವತ್ತು ಜುಲೈ 11 ವಿಶ್ವ ಜನಸಂಖ್ಯಾ ದಿನನ ಆಚರಿಸತ್ರ. ನಮ್ದೆಲ್ಲ ಆಚರಿಸುದೆ, ಬೇಜಾರು ಆಚರಿಸುದು, ಖುಷಿಯಾರು ಆಚರಿಸುದು, ಜನಸಂಖ್ಯೆ ಸ್ಫೋಟ ಆರು ಆಚರಿಸುದು, ಕಮ್ಮಿ ಆದ್ರೂ ಆಚರಿಸುದು. ಆದ್ರೆ ಜನಸಂಖ್ಯೆ ಜಾಸ್ತಿಯೂ ಆಪಕಾಗಂಬ್ರು, ಕಮ್ಮಿಯೂ ಆಪಕಾಗಂಬ್ರು, ಬ್ಯಾಲೆನ್ಸ್ ಆಗಿ ಸಮತೋಲಿತವಾಗಿ ಹೊಯ್ಕಂಬ್ರ. ಹಾಂಗಾಗಿ ವರ್ಲ್ಡ್ ಪಾಪ್ಯುಲೇಷನ್ ಡೇ ಸೆಲೆಬ್ರೇಟ್ ಮಾಡ್ತಾ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ ಹಾಗೂ ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ ಇವರೆಲ್ಲರ ಕಡೆಯಿಂದ ವಿಶ್ವ ಜನಸಂಖ್ಯಾ ದಿನದ ಅಂಗವಾಗಿ ಒಂದು ವಿಶೇಷ ಕಾರ್ಯಕ್ರಮವಾಗಿ ನಮ್ಮೊಟ್ಟಿಗೆ ಮರವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ನ ಡಾಕ್ಟರ್ ಕೆ ಗಣೇಶ್ ಭಟ್ ಅವರು ಇದ್ದಾರೆ. ಡಾಕ್ಟರ್, ವೆಲ್ಕಮ್ ಟು ದ ಶೋ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಎಲ್ರಿಗೂ ನಮಸ್ಕಾರ. ಕುಂದಾಪುರ ಕನ್ನಡ ರೇಡಿಯೋ ಚಾನೆಲ್ ಅಲ್ಲ, ಕುಂದಾಪುರ ಕನ್ನಡದಲ್ಲಿ ಮಾತಾಡ್ತಿದ್ರೆ ಹೆಂಗಲ್ಲ ಹಾಯ್.
2: ನಮ್ ಡಾಕ್ಟರ್ ಅಂತೂ ಹತ್ತ ಕುಂದಾಪುರ ಕನ್ನಡ, ಬಾರಿ ಖುಷಿಯ ಡಾಕ್ಟರ್ ನಿಮ್ ಕನ್ನಡ ಕೆಂಬಿಕೆ. ಎಲ್ಲಿಯವ್ರು ನೀವು, ಕುಂದಾಪುರದಲ್ಲಿ ಎಲ್ಲಿಯವ್ರ ಅಂತ?
3: ಇಲ್ಲೇ ಕಿರಿಮಂಜೇಶ್ವರದವ್ರ, ಮರುವಂತೆ ಆಸ್ಪತ್ರೆಗೆ ಡಾಕ್ಟರ್ ಆಗಿ ಕೂಕೊಂಡಿತ್ ಕಣಿ.
2: ನಮ್ಗೆ ನಮ್ಮೂರವ್ರು ಅದ್ರಲ್ಲಿ ನಮ್ಮ ಡಾಕ್ಟರ್ ಅವರೆಲ್ಲ ಕುಂದಾಪುರ ಕನ್ನಡ ಮಾತಾಡಿದಾಗ ಭಾರಿ ಖುಷಿ ಆಯ್ತು. ಯಾಕಂದ್ರೆ ಯೂಶುವಲಿ ಡಾಕ್ಟರ್ ಸಿಟಿಗೆಲ್ಲ ಹೋದ್ರೆಲ್ಲ ಕುಂದಾಪುರ ಕನ್ನಡ ಸುಲಭದಾಗ ಮಾತಾಡುದಿಲ್ಲ, ಆದ್ರೆ ನಮ್ ಕೆ ಗಣೇಶ್ ಭಟ್ ಅವರು ಭಯಂಕರ ಕುಂದಾಪುರ ಕನ್ನಡ ಮಾತಾಡ್ತಾ ಇದ್ರು. ಸರಿ, ವಿಶ್ವ ಜನಸಂಖ್ಯಾ ದಿನ ಇವತ್ತ, ಸೊ ಈ ಎಂತಕ್ಕೆ ವಿಶ್ವ ಜನಸಂಖ್ಯಾ ದಿನನ? ಜನಸಂಖ್ಯೆನ ಲೆಕ್ಕ ಹಾಕುಕ, ಅಥವಾ ಇದ್ದ ಜನ ಎಲ್ಲ ಸರಿ ಇದ್ರಂದಳೆ ಕಾಂಬುಕ, ಅಥವಾ ಜನಸಂಖ್ಯೆ ಹೆಚ್ಚಾಯ್ತಪ್ಪ ಎಂತಾರು ಮಾಡ್ಕಂತನ, ಯಾವ ಕಾರಣಕ್ಕೆ ಈ ದಿನ ಆಚರಿಸುದ್ ಸರ್?
3: ಆಚರಣೆ ಅಂತಕ್ಕಂತ ಹೇಳುದಾರ, ಈಗ ನೀವೊಂದ್ ಮನೇಲಿ ಒಂದ್ ಫಂಕ್ಷನ್ ಇಟ್ಕೊಂಡಿರಿ ಅನ್ಕೊಂಡಿ, ಒಂದ್ 10 ಜನ ಅಡಿಗೆ ಮಾಡಿರಿ, 30 ಜನ ಬಂದ್ರ ಎಂತ ಮಾಡ್ತೀರಿ?
2: ಎಂತ ಮಾಡುದು? ಸಾರಿಗೆ ಒಂಚೂರು ನೀರ್ ಹಾಕುದು, ಪಾಯಸಕ್ಕೆ ಇನ್ನೊಂಚೂರು ನೀರ್ ಹಾಕೋದು,
3: ನೆಕ್ಸ್ಟ್ ಸತಿ ಫಂಕ್ಷನ್ ಕರೆದ್ರೆ ಬತ್ತೇ ಇಲ್ಲ ಜನ.
2: ಓಕೆ, ಎಂತ ಮಾಡ್ಕೀಗ?
3: ಅದೇ ಅಡಿಗೆ ಮಾಡ್ಕರ್ ಮುಂಚೆ ಎಷ್ಟಿದ್ರು ಜನ ಗೊತ್ತಿರ್ಕ ಅಲ್ಲ. ಅಡಿಗೆ ಅಂತ ಹೇಳ್ರೆ ನಮ್ ರಿಸೋರ್ಸಸ್ ಅಂತ ಅನ್ಕಂಗ್, ಸಂಪನ್ಮೂಲಗಳು. ಭೂಮಿ ಅಕ್ಷಯ ಪಾತ್ರೆ ಎಲ್ಲಾ ವಿಷಯದಲ್ಲೂ ಇರುದಿಲ್ಲ, ಕೆಲವೊಂದ್ರಲ್ಲೆಲ್ಲ ಲಿಮಿಟೆಡ್ ರಿಸೋರ್ಸಸ್ ಅಂತ ಇರತ್, ಅವುಗಳನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೋ, ಅಥವಾ ಇರುವಂತ ಜನಸಂಖ್ಯೆಗೆ ಸರಿಯಾಗಿ ಸಿಕ್ಕಕ್ಕ ಅಂತ ಹೇಳ್ರೆ ಒಂದ್ ಹದಾ ಜನಸಂಖ್ಯೆ ಇರ್ಕ. ಅತಿ ಜಾಸ್ತಿ ಅಪ್ಕುವಾಗ ಕಡಿಗೊತಿ, ಕಮ್ಮಿ ಅಪ್ಕಾಗ, ಆದ್ರೆ ಒಂದ್ ಹದದಲ್ಲ ಪಾಪ್ಯುಲೇಷನ್ ಇರ್ಕಂತ ಹೇಳಿ ಈ ದಿನಾಚರಣೆಯನ್ನ ಶುರು ಮಾಡೋದು.
2: ಸೊ ಅದ್ರ ಪರವಾಗಿ ಎಂತಲ್ಲ ಕಾರ್ಯಕ್ರಮ ಈ ಸಲದ ಧ್ಯೇಯನ ಕಂಡೆ, ಅದೆಂತಂದ್ರೆ ಸರಿಯಾದ ಸಮಯದಲ್ಲಿ ಗರ್ಭಧಾರಣೆ ಮತ್ತು ಅಂತರ ಕಾಪಾಡುವುದರಿಂದ ತಾಯಿ ಮತ್ತು ಮಗುವಿನ ಆರೋಗ್ಯವನ್ನ ಉತ್ತಮಗೊಳಿಸುದಂಬ್ರ. ಘೋಷವಾಕ್ಯ ಎಂತ ಕೇಂದ್ರೆ, ಅಭಿವೃದ್ಧಿ ಹೊಂದಿದ ಭಾರತದ ಹೊಸ ಗುರುತಿಗಾಗಿ ಕುಟುಂಬ ಯೋಜನೆಯನ್ನ ಅಳವಡಿಸಿಕೊಳ್ಳುದು, ಇದು ಪ್ರತಿ ದಂಪತಿಗಳ ಹೆಮ್ಮೆ ಆಯ್ಕ ಅಂತ ಹೇಳಿ. ಸೊ ಇವೆಲ್ಲ ಇಟ್ಕೊಂಡಿರೋ ಉದ್ದೇಶ ಎಂತ ಈ ಸಲದ್ದು, ಅಥವಾ ಎನಿ ಟೈಮ್ ನೀವು ಸೆಲೆಬ್ರೇಷನ್ ಮಾಡುದಾದ್ರೆ ಯಾವ ಕಾರಣಕ್ಕೆ ಅಂತ?
3: ಎಂತಕ್ಕಂದ್ರೆ ಈಗ ಆಚರಣೆ ಮಾಡೋದು ಎಂತಕ್ಕಂದ್ರೆ ನಾವು ದಿನವೂ ಅದನ್ನ ಮಾಡ್ಕ, ಆದ್ರೆ ವನ ಮಹೋತ್ಸವ ಅಂತ ಹೇಳಿ ಮಾಡೋದು ಅಂತ ಕೇಳಿ, ಸುಮ್ನೆ ಒಂದ್ ದಿವಸ ಅಷ್ಟೇ ಗಿಡ ನೆಟ್ಟು ಉಳದ ದಿವಸ ವನ ಮಹೋತ್ಸವ ಮಾಡೋಕ
2: ಅಲ್ಲ
3: ಅಲ್ಲ. ಹಾಂಗೆ ಒಂದ್ ದಿವಸಕ್ಕೆ ಅದ್ರದ್ದು ಇಂಪಾರ್ಟೆನ್ಸ್ ಹೇಳ್ದವಳಿಗೆ ಆ ದಿವಸ ಆರು ಒಂಚೂರು ಒಂದಷ್ಟು ಮಾಹಿತಿಗಳು ಹೋಯ್ಲಿ, ಜನರಿಗೆ ಆಲೋಚನೆ ಬರ್ಲಿ, ಮನಸ್ಸು ಪರಿವರ್ತನೆ ಆಯ್ಲಿ ಅಂತ ಹೇಳಿ. ಇಡೀ ವಿಶ್ವದಲ್ಲೇ ಜನಸಂಖ್ಯೆ ನಿಯಂತ್ರಣ ಬಗ್ಗೆ ಕಾನೂನ ಆಯ್ಲಿ ಒಂದು ಪ್ರೋಗ್ರಾಮ್ ಆಯ್ಲಿ ತಂದದ್ದೇ ಭಾರತದಲ್ಲಿ.
2: ಓಹೋ
3: ಹೌದು, 1957 ಫಸ್ಟ್ ನಮ್ಮಲ್ಲೇ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದಿರೋದು. ಆದ್ರೂ ಎಂತ ಅಂದ್ರೆ ನಮ್ಮಲ್ಲಿ ಎಲ್ಲ ಒಂಚೂರು ಹಿಂಜರಿಕೆ ಮಾರ್ರೆ. ಅದಕ್ಕೆ ಅದರಲ್ಲಿ ಈಗ ಕಾಣಿ ಈ ಸತಿ ಘೋಷವಾಕ್ಯದಲ್ಲಿ ಅಂತ ಹೇಳಿತ್ತ,
2: ಘೋಷವಾಕ್ಯದಲ್ಲಿ ಇದೆ, ಅಭಿವೃದ್ಧಿ ಹೊಂದಿದ ಭಾರತದ ಹೊಸ ಗುರುತಿಗಾಗಿ ಕುಟುಂಬ ಯೋಜನೆ ಅಳವಡಿಕೆ ಅಂತ. ಅದು ಪ್ರತಿ ದಂಪತಿಗಳ ಹೆಮ್ಮೆ ಆಯ್ತು.
3: ಅದೇ ಹೆಮ್ಮೆ ಆಯ್ಕೋದು, ಹಿಂಜರಿಕೆ ಆಪ್ಕಾಗ ಗೊತ್ತಾಯ್ತಾ. ಆ ವಿಚಾರ ಬದಲಾವಣೆ ಆಗ್ಲಿ, ಒಂದ್ಸತಿ ಅಲ್ಲಿ ಪ್ರತಿ ವರ್ಷ ಮಾಡಿ ಮಾಡಿ ಯಾರು ಒಂದಷ್ಟು ಜನರ ಆಲೋಚನೆ ಬದಲಾಗ್ಲಿ, ಅವರೇ ಬಂದ ರಿಸೋರ್ಸಸ್ ಅನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಆಚರಣೆ ಮಾಡುದು.
2: ಸೊ ವಿಶ್ವ ಜನಸಂಖ್ಯಾ ದಿನಕ್ಕೂ ಕುಟುಂಬ ಯೋಜನೆ ಅಳವಡಿಕೆಗೂ ನೀವು ಬಿಡಿಸಲಾಗದ ಸಂಬಂಧ ಎಂತ ಮಾಡೋಕಿಲ್ಲ, ಅವೆರಡು ಒಟ್ಟೊಟ್ಟಿಗೆ ಹೋಯ್ಕ. ಅದ್ರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ಗಣೇಶ್ ಭಟ್ ಅವರೊಟ್ಟಿಗೆ ಮಾತಾಡುವ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
4: ಕೊಚ್ಚಕ್ಕಿ ಗಂಜಿಗೆ ಉಪ್ಪಿನ ಹೊಡಿ, ತೆಳಿಂದಾಸಿಗೆ ಕೋಳಿಗಸಿ, ಮಾತಿನ ಮೂಡಿಗೆ ರೇಡಿಯೋ ಕುಂದಾಪುರ. ಕೇಳಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
0: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ, ನಮ್ಮೊಟ್ಟಿಗಿದ್ದಾರೆ. ಇವತ್ತು ವರ್ಲ್ಡ್ ಪಾಪ್ಯುಲೇಷನ್ ಡೇ ಸ್ಪೆಷಲ್ ಶೋ. ಆರೋಗ್ಯವೇ ಭಾಗ್ಯದಲ್ಲಿ ಮರವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ನ ಡಾಕ್ಟರ್ ಕೆ ಗಣೇಶ್ ಭಟ್ ಅವರು. ಸೊ ಈ ಜನಸಂಖ್ಯೆಗೂ ಮತ್ತು ಕುಟುಂಬ ಕಲ್ಯಾಣ ಯೋಜನೆಗಳಿಗೂ ಅವಿನಾಭಾವ ಸಂಬಂಧ. ಸೊ ಹಾಂಗಾಯ್ ಡಾಕ್ಟರ್, ಈ ಕುಟುಂಬ ಯೋಜನೆ ಅಳವಡಿಕೆ ಪ್ರತಿ ದಂಪತಿಗಳ ಹೆಮ್ಮೆ ಅಂತ ಆಗ ಹೇಳ್ತ ನಾವು. ಸೊ ಯಾಕೆ ಅದು ಹೆಮ್ಮೆ ಆಯ್ಕೋದು, ಯಾಕೆ ಇಂಪಾರ್ಟೆಂಟ್ ಅಂತ?
3: ಎಂತಕಂದ್ರೆ ಈಗ ಹಬ್ಬದ ಮಕ್ಕಳಿದ ಎಲ್ಲ ಆರೋಗ್ಯಕ್ಕೆ ಒಳ್ಳೆ ರೀತಿ ಆಲೋಚನೆ ಮಾಡ್ಕೊಂಡೇ ಗರ್ಭಧಾರಣೆ ಆಯ್ಕ. ಹಿಂಗ ಹೇಳಿದ್ರ ಗಂಡ ತೆತ್ತು ತೆತ್ತು ಕಲಿತ್ತು, ಹೆಣ್ಣು ಹೆತ್ತು ಹೆತ್ತು ಕಲಿತ್ತು, ಹಳತಿನ ಕಾಲಕ್ಕೆ ಮಸ್ತ್ ಹೆರ್ತಿದ್ರು. ಈಗೆಲ್ಲ ಹಂಗಿತ್ತ
2: ಇಲ್ಲ?
3: ಈಗ ಉಡುಪಿಲೆಲ್ಲ ಹೆಂಗ ಅಂತ ಹೇಳ್ರೆ, ಉಡುಪಿ ಕುಂದಾಪುರದಲ್ಲೆಲ್ಲ ಜನಸಂಖ್ಯೆ ಪ್ರಮಾಣ ಬ್ಯಾಲೆನ್ಸ್ ಅಲ್ಲಿ ಇತ್ತು, ಅಂದ್ರೆ ಒಂದು ಜನನ ಒಂದು ಮರಣ ಹಿಂಗೆ. ಆದ್ರೆ ಈಗ ಎರಡು ಗರ್ಭಿಣಿ ಆಪ್ ಮಧ್ಯೆ ಗ್ಯಾಪ್ ಇತ್ತಲ್ಲ, ಗ್ಯಾಪ್ ಒಂದ್ 3 ವರ್ಷ ಆರು ಕೊಡ್ಕೊಂಡ್ ಇತ್ತು. ಯಾಕಂದ್ರೆ ತಾಯಿ ಆರೋಗ್ಯ ಇಂಪಾರ್ಟೆಂಟ್ ಅಲ್ಲ, ಮಗು ಅಂತ ಹೇಳ್ರಿ ಒಂದ್ ಪ್ಯಾರಾಸೈಟ್ ಇದ್ದಂಗ ಅಂತ ಹೇಳಿ, ತಾಯಿ ಹ್ಯಾಂಗಾರು ಇರ್ಲಿ ಎಲ್ಲ ಹಿರ್ಕಣತ್ತಮ್. ನೀವು ಗ್ಯಾಪ್ ಕಮ್ಮಿ ಕೊಟ್ರಕೊಳೆ ಅಂತ ಅತ್ತ ಅಬ್ಬಿಲಿ ಪೂರ್ಣ ಸತ್ವಾಗಿತ್ತು ಎಲ್ಲ ಮಗಿಗ್ ಹೊತ್ತು, ಮಗಿ ಹೆಂಗ ಆತ್ 9 ತಿಂಗಳ ಆದ್ಮೇಲೆ ಹೊರ ಬತ್ತು ಆರಾಮತ್. ಆದ್ರೆ ತಾಯಿ ಆರೋಗ್ಯ ಅಥವಾ ತುಂಬಾ ತಾಯಿ ಆರೋಗ್ಯ ಮೊದ್ಲೇ ಹದಗಟ್ಟಿದ್ರೆ ಮಗುನು ಗರ್ಭಿಣಿ ಟೈಮಲ್ಲೂ ವ್ಯತ್ಯಾಸಗಳಾಗೋದು, ಮಗುಗೂ ಹೆಚ್ಚು ಕಮ್ಮಿ ಆಗೋದು ಆಗ್ತದ. ಒಂದು ಇದು ಆರೋಗ್ಯ ದೃಷ್ಟಿಕೋನದಿಂದ. ಇನ್ನೊಂದು ನಮ್ಮ ಡಾಟಾಗಳನ್ನು ನೋಡಿದ್ರೆ ನಮ್ಮಲ್ಲಿ ಗರ್ಭಪಾತ ಆಗ್ತಾ ಇರೋ ಸಂಖ್ಯೆ ಜಾಸ್ತಿ ಇದೆ ಉಡುಪಿಲಿ. ಅದು ಸ್ಪೇಸಿಂಗ್ ಪ್ರಾಬ್ಲಮ್ ಆಯ್, ಎರಡು ಗರ್ಭದ ಮಧ್ಯೆ ಗ್ಯಾಪ್ ಕೊಡ್ಬೇಕಲ್ಲ, ಆ ಗ್ಯಾಪ್ ಅಲ್ಲಿ ಪ್ಲಾನಿಂಗ್ ಇಲ್ಲದೆ ಗರ್ಭಿಣಿ ಆದಾಗ MTP ಅಥವಾ ಗರ್ಭಪಾತಕ್ಕೆ ಅವ್ರು ಒಳಗಾಗ್ತಾರಲ್ಲ, ಆ ಸಂಖ್ಯೆ ಜಾಸ್ತಿ ಇದೆ. ಮತ್ತೆ ಎರಡು ಗರ್ಭಿಣಿ ಅವ್ರು ಕಂಟಿನ್ಯೂ ಮಾಡಿದ್ರು ಎರಡು ಗರ್ಭದ ಮಧ್ಯೆ ಗ್ಯಾಪು ತುಂಬಾ ಜಾಸ್ತಿ ಇಲ್ಲ, ಕಮ್ಮಿ ಇದೆ ತುಂಬಾ. ಅದಕ್ಕೋಸ್ಕರ ಕುಟುಂಬ ಕಲ್ಯಾಣ ಯೋಜನೆಗಳು ಬೇಕು,
2: ಅದಕ್ಕೋಸ್ಕರ ಬೇಕು. ಅದ್ರ ಒಟ್ಟಿಗೆ ತಿಳುವಳಿಕೆ ಕೂಡ ಬೇಕೆ. ಈಗ ಎಂತ ಅಂದ್ರೆ ಕೆಲವ್ರು ಕಲ್ತಾರೆ, ಈ ಕಲ್ತಾರೆ ಇಂಥದೆಲ್ಲ ತಪ್ಪುಗಳನ್ನ ಜಾಸ್ತಿ ಮಾಡುದು. ಮಗು ಹುಟ್ಟಿ 1 ವರ್ಷದೊಳಗೆ ಕೆಮ್ಮೋದು ಮೊದಲ ಸಲ ಪ್ರೆಗ್ನೆಂಟ್ ಅಂದ್ರೆ ಹೆಂಗಾಯ್ತು ಗೊತ್ತಾಯ್ಲ ಮಾರ್ರೆ ಅಂತ ಹೇಳಿ ಹೇಳುವಂತ ಪರಿಸ್ಥಿತಿ. ಸೊ ಇದರಲ್ಲಿ ಇಫೆಕ್ಟ್ ಆಗೋದು ಯಾರಿಕೇಂದ್ರೆ, ನಮ್ ಡಾಕ್ಟರ್ ಹೇಳ್ದಂಗ ಮಗಿಗಾಯ್ತಲ್ಲ ಮಗಿಗಿಂತ ಜಾಸ್ತಿ ಮಗಿನ ಅಬ್ಬಿಗೆ. ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾತಾಡುವ. ಇವತ್ತು ವರ್ಲ್ಡ್ ಪಾಪ್ಯುಲೇಷನ್ ಡೇ, ಅದಕ್ಕಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ, ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ, ಇವರು 3 ಜನ ಸೇರಿ ವಿಶ್ವ ಜನಸಂಖ್ಯಾ ದಿನಾನ ಆಚರಿಸ್ತಾ ಇದೀವಿ ನಮ್ಮ ಉಡುಪಿ ಜಿಲ್ಲೆ, ನಮ್ಮ ಕುಂದಾಪುರ ತಾಲೂಕಿನಲ್ಲಿ. ಅದಕ್ಕಾಗಿ ಡಾಕ್ಟರ್ ಕೆ ಗಣೇಶ್ ಭಟ್ ಅವರು ನಮ್ಮೊಟ್ಟಿಗೆ. ವಿಶ್ವ ಜನಸಂಖ್ಯಾ ದಿನ ಅಂದ್ರೆ ಎಂತ, ಕುಟುಂಬ ಕಲ್ಯಾಣ ಯೋಜನೆ ಅಂದ್ರೆ ಎಂತ, ಕುಟುಂಬ ಯೋಜನೆ ಅಳವಡಿಕೆ ಅಂದ್ರೆ ಎಂತ, ಇಂಪಾರ್ಟೆಂಟ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
5: ದ್ಯಾಸಿ ತಿಂಗ್ಳ ಜಕ್ಣಿ, ಸ್ವಾಣಿ ತಿಂಗ್ಳಲ್ ಅಜ್ಜಿ, ಕೊಚ್ಚಕ್ಕಿ ಕೂಳಿಗೆ ಚಟ್ಲಿ ಹಾಕದ್ ಬಜ್ಜಿ.
0: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಇವತ್ತು ವರ್ಲ್ಡ್ ಪಾಪ್ಯುಲೇಷನ್ ಡೇ ವಿಶೇಷ ಕಾರ್ಯಕ್ರಮವಾಗಿ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ಗಣೇಶ್ ಭಟ್ ಅವರಿದ್ದಾರೆ, ಮರವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ನ ಮೆಡಿಕಲ್ ಆಫೀಸರ್. ಅಂಡ್ ಇವತ್ತು ವರ್ಲ್ಡ್ ಪಾಪ್ಯುಲೇಷನ್ ಡೇ, ನಾನು ಆಗ್ಲೇ ಹೇಳ್ದಂಗೆ ಜುಲೈ 11, ಹಾಂಗಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ, ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ ಇವರೆಲ್ಲ ಸೇರಿ ಇವತ್ತು ವಿಶ್ವ ಜನಸಂಖ್ಯಾ ದಿನಾನ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರ ತಾಲೂಕಲ್ಲಿ ಜನರಿಗೆ ತಿಳುವಳಿಕೆ ಬರೋ ಹಾಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಂಗೆ, ಸರಿಯಾದ ಸಮಯದಲ್ಲಿ ಗರ್ಭಧಾರಣೆ ಮತ್ತು ಅಂತರ ಕಾಪಾಡುವುದರಿಂದ ತಾಯಿ ಮತ್ತು ಮಗುವಿನ ಆರೋಗ್ಯ ಉತ್ತಮಗೊಳಿಸೋದು, ಅದರೊಟ್ಟಿಗೊಂದು ಘೋಷವಾಕ್ಯ ಇಟ್ಕೊಂಡಿರೋ ಅಭಿವೃದ್ಧಿ ಹೊಂದಿದ ಭಾರತದ ಹೊಸ ಗುರುತಿಗಾಗಿ ಕುಟುಂಬ ಯೋಜನೆ ಅಳವಡಿಕೆ, ಇದು ಪ್ರತಿ ದಂಪತಿಗಳ ಹೆಮ್ಮೆ ಆಯ್ಕೆ ಅಂತ ಡಾಕ್ಟರ್ ಗಣೇಶ್ ಭಟ್ ಅವರು ಅದನ್ನೇ ಹೇಳ್ತಾ ಇದ್ರು. ಯಾಕೆಂದ್ರೆ ನಮ್ಮಲ್ಲಿ ಈ ಕುಟುಂಬ ಯೋಜನೆ ಅಳವಡಿಕೆ ಮಾಡ್ಕೊಂಬದೆ ದಂಪತಿಗಳ ಹೆಮ್ಮೆ ಆಯ್ಕೆ, ಹಿಂಜರಿಕೆ ಆಪಕಾಗ ಅಂತ. ಸೊ ಡಾಕ್ಟ್ರೆ, ಇವತ್ತಿನ ದಿನದಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರ ತಾಲೂಕಲ್ಲಿ ಈ ಅಂತರ ಇಟ್ಕೊಂಡ್ ಅಥವಾ ಇವತ್ತಿನ ಪರಿಸ್ಥಿತಿಯ ಜನರು ಅರ್ಥ ಮಾಡ್ಕೊಂಡು ಕುಟುಂಬ ಯೋಜನೆಯನ್ನ ಅಳವಡಿಸಿಕೊಂಡ್ ಅದರ ಸ್ಥಿತಿಗತಿ ಹೆಂಗಿತ್ತು?
3: ಸ್ಥಿತಿಗತಿ ಹೆಂಗಿತ್ತು ಅಂತ ಕೇಳ್ರೆ, ನಾ ಆಗ್ಲೇ ಹೇಳ್ದೆ, ನಮ್ದು ಸ್ಪೇಸಿಂಗ್ ಅಂತರ ಇತ್ತಲ್ಲ ಎರಡು ಗರ್ಭದ ನಡುವೆ, ಅಲ್ಲೇ ಸಮಸ್ಯೆ ಆಗ್ತಾ ಇತ್ತು. ಉಡುಪಿ ಆಗ್ಲಿ, ಕುಂದಾಪುರ, ದಕ್ಷಿಣ ಕನ್ನಡ, ಯಾವುದೇ ಈ ವಿಭಾಗದಲ್ಲಿ ಅಂತರ ಕಾಯ್ದುಕೊಳ್ಳೋಕೆ ಸಾಕಷ್ಟು ವಿಧಾನಗಳಿದೆ. ಅದು ಯಾವುದನ್ನು ಮನಸ್ಫೂರ್ತಿಯಾಗಿ ಅಥವಾ ಅವರೇ ಸ್ವಯಂ ಪ್ರೇರಣೆಯಿಂದ ಯಾರು ಅದನ್ನ ಅಳವಡಿಸ್ಕೊಳ್ಳೋದಿಲ್ಲ. ನಾವೇ ಒತ್ತಾಯ ಮಾಡಿ ಅವ್ರಿಗೆ ಹೇಳಿ ಹೇಳ್ರು, ಅದನ್ನ ಕೇಳಿಸ್ಕೊಂಬಕಾತಿಲ್ಲ. ಆಚೀಚ್ಕಾಂತ್ರಿ ಯಾರು ಕೇಳಿಸ್ಕೊಂತಿದ್ರು. ಲೈಂಗಿಕ ಸಂಬಂಧದ್ದು ಒಂದು ಟಾಪಿಕ್ ಬಂದ್ಬಿಟ್ರೆ ಹಿಂಜರಿಕೆ ಅದಕ್ಕೆ ರಿಲೇಟೆಡ್ ಅಲ್ಲ ಇದೀಗ ಕುಟುಂಬ ಕಲ್ಯಾಣ ಅಂತ. ಅದ್ರ ಬಗ್ಗೆ ಒಂದು ಮುತುವರ್ಜಿಯಿಂದ ಯಾರು ಅದನ್ನ ಅಳವಡಿಸ್ಕಂತ ಇಲ್ಲ. ಯಾಕೆ ಅದೆಲ್ಲ ಹೆಂಗ್ ಗೊತ್ತಾತ್ ನಮ್ಗೆ? 1400 ಗರ್ಭಪಾತ ಆತೈತೆ ಉಡುಪಿ ಜಿಲ್ಲೆಯಲ್ಲಿ. ಅದು ಅಂತರ ಕಾಯ್ದುಕೊಳ್ಳದೆ ಈಗ ಒಂದು ಗರ್ಭಿಣಿ ಆಗಿರತ್ರ, ಮಗು ಇನ್ನು 9 ತಿಂಗಳ, 1 ವರ್ಷ 2 ತಿಂಗಳ, ಹಿಂಗೆಲ್ಲ ಆರ್ಕೊಳೆ ಗರ್ಭಿಣಿ ಆಪದ. ಆವಾಗ ಹೆಂಗೆ ಮಗು ಶಾಣದ್ದು, ಅವ್ರಿಗೆ ಕಾರಣ ಎಲ್ಲ ಇರತ್ತಲ್ಲ, ಅದು ಸ್ವಾಭಾವಿಕ. ಯಾರಾದ್ರೂ ಅದನ್ನ ಮಾಡ್ಕೊಂಡು ಒಪ್ಕಾತಿಲ್ಲ. ಚೆಂಡು ಮಗು ಹಾಲು ಕುಡಿಸ್ಕ, ಮನೇಲಿ ಹಳಿಯೋರಿಲ್ಲ, ಕಣ್ಕಂಬ್ಕೆ, ಗಂಡ ಕೆಲ್ಸಕ್ಕೆ ಹೋಯ್ಕು, ನಾನು ಕೆಲ್ಸಕ್ಕೂ ಹೋಯ್ಕೀಗ ರಜೆ ಹಾಕಿದೆ, ಇನ್ನೆಲ್ಲಾರು ಕೆಲ್ಸ ಹುಡುಕ ಕಷ್ಟದಾಗಿತ್ತ, ಇದೆಲ್ಲ ಪಸ್ಟಿಗೆ ಗೊತ್ತಿರೋದಿಲ್ಲ ಅವ್ರಿಗೆ. ಹಂಗಾರೆ ಇನ್ನೂ ಸನ್ನಿವೇಶ, ನೀವು ಸ್ಥಿತಿಗತಿ ಕೇಳ್ರಿ, ಇನ್ನೂ ಲಾಯ್ಕ್ ಹೇಳಕ್ ಹೇಗೆ ಹೇಳಿ. ಈಗ ಕಣೆ ಗರ್ಭಿಣಿ ಇರ್ತ್ರ, ಡೆಲಿವರಿ ವರೆಗೆ ಚೆಕಪ್ ವರೆಗೆ ಸಿಸ್ಟರ್ ಹೇಳತ್ರು, ತಾಯಿ ಕಾರ್ಡ್ ತಕೊಂಬ ಹೋದಲ್ ಡಾಕ್ಟರ್ ಹೇಳತ್ರು, ಎಲ್ಲ ಹೇಳತ್ರು. ಆಲೋಚನೆ ಮಾಡ್ತು ಸರ್, ಆಲೋಚನೆ ಮಾಡ್ತು ಅಂತ್ರ. ಅಕ್ಕ ಹೆರ್ಗಿಗೆ ಅಡ್ಮಿಟ್ ಆಯ್ತು, ಹೆರ್ಗಿ ನೋವು ಶುರು ಆಯ್ತಾ? ಅಯ್ಯೋ ನನ್ನ ಕೈಲಿ ಇನ್ನ ಆತಿಲ್ಲ, ನಂಗೆ ಒಂದೇ ಮಗು ಸಾಕಿದ್ರು, ಡೆಲಿವರಿ ಯಾರ್ಗಳು ಆಪರೇಷನ್ ಮಾಡಿ ಕೊಟ್ಬಿಡಿ ಡಾಕ್ಟ್ರೆ ಅಂತ್ರ. ಡೆಲಿವರಿ ಟೇಬಲ್ ಮೇಲೆ ಮಲ್ಕ ಮಗು ಹೊರಬಪ್ಪತ್ತಿಗೆ, ಅಯ್ಯೋ

0: ಹಾಗೆ ಮುಖ ಸಪ್ಪಿ ಮಾಡ್ಕೋಬಾತ್ರು. ಒಂದೂವರೆ ತಿಂಗಳಾಯ್ತು ಡಾಕ್ಟ್ರೆ, ಮುಟ್ಟ ಇಲ್ಲ, ಯೂರಿನ್ ಟೆಸ್ಟ್ ಮಾಡ್ದು ಅದು ಪಾಸಿಟಿವ್ ತೋರಿಸ್ತಿತ್ತು, ಅದು ಹ್ಯಾಂಗಾಯ್ತು ಗೊತ್ತಿಲ್ಲ ಅಂತರು. ಏನಂತ ಹೇಳ್ಕೇಳಿ, ನೀವೇ ಹೇಳಕ್ಕೆ ಈಗ ಅದು ಘೋಷವಾಕ್ಯ ಸಮಯ ಇತ್ತ ಇಲ್ಲ ಹೇಳಿ.
1: ಕರೆಕ್ಟ್ ಇತ್ತು. ಇದು ಪ್ರತಿ ದಂಪತಿಗಳ ಹೆಮ್ಮೆ ಆಯ್ಕೆ, ಕುಟುಂಬ ಯೋಜನೆ ಅಳವಡಿಕೆ ಅಂತ. ಸೊ ಇದಂತೂ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡೋದ್ ಈ ಸೀನ್ ಇತ್ತಲ್ಲ, ಇದು ಹೆಚ್ಚಾಗಿ ನಮ್ಮನೆ ಸುತ್ತಮುತ್ತನು ಅಥವಾ ನಮ್ಮನೆ ಒಳಗೋ ನಾವು ಕಂಡಂತ ಸೀನ್ಗಳೇ ಇದು. ಸೊ ಅದರಿಂದಾನೆ ಅವ್ರು ಹೇಳಿದ್ರು, ಅದರಿಂದ ಗರ್ಭಪಾತಗಳು 1300 ಜಾಸ್ತಿ ಒಂದು ವರ್ಷಕ್ಕೆ ಆತಿತ್ತು. ಅದು ಗೊತ್ತಾದದ್ದಿದ್ದ ನಂಬರ್ಸ್ ಗೊತ್ತಾಯ್ತಿದ್ದು, ಇನ್ನೆಷ್ಟಿರುತ್ತೋ ಅದು ಗೊತ್ತಿಲ್ಲ. ಸೊ ಹಾಂಗಾಗಿ ವರ್ಲ್ಡ್ ಪಾಪ್ಯುಲೇಷನ್ ಡೇ, ವಿಶ್ವ ಜನಸಂಖ್ಯಾ ದಿನ ಇವತ್ತು, ಅದ್ರ ಬಗ್ಗೆನೆ ಈ ಕುಟುಂಬ ಯೋಜನೆ ಅಳವಡಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅದನ್ನ ಪ್ರತಿ ದಂಪತಿಗಳು ಪ್ರೌಡ್ ಆಗಿ ಹೆಮ್ಮೆಯಿಂದ, ಇಲ್ಲ ನಾವು ಕುಟುಂಬ ಯೋಜನೆಯನ್ನು ಅಳವಡಿಸಿಕೊಂಡಿದ್ದೀವಿ, ಅದನ್ನ ಫಾಲೋ ಮಾಡ್ತೀವಿ ಎಂಬುದು ಎಷ್ಟು ಮುಖ್ಯ ಎಂಬುದ್ರ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸುಕೆ ಡಾಕ್ಟರ್ ಇನ್ನೊಂಚೂರು ಮಾತಾಡ್ತಾರಂದ್ರೆ ಹೇಳಿ.
0: ಎಂತ ಗೊತ್ತಿತ್ತಾ, ಈಗ ಒಂದು ಅಂಗಡಿಗೆ ಹೋಗಿ ತರಕಾರಿ ತಕ ಬಂದ್ರೆ, ತರಕಾರಿ ಒಳ್ಳೆ ಇದಿತ್ತು ಅಂತ ಹೇಳಿ ಪಕ್ಕದ ಮನೆ, ಆ ಅಂಗಡಿಲಿ ತಕೊಂಡಿ ತರಕಾರಿ ಫ್ರೆಶ್ ಇತ್ತು, ಕಡಿಮೆ ರೇಟಿಗೂ ಇತ್ತು ಅಂತ ಹೇಳ್ತಾರೆ. ಅದೇ ನಮ್ಮ ಕುಟುಂಬ ಕಲ್ಯಾಣ ಯೋಜನೆ ಉಪಯೋಗಿಸಿ 3 ಗ್ಯಾಪ್ ಕೊಟ್ಕೊಂಡಿರ್ತರು, ಏನೂ ತೊಂದರೆ ಇರುವುದಿಲ್ಲ, ಕಾಪರ್ಟಿ ಹಾಕೊಂಡಿರೋ ಒಂದು ಉದಾಹರಣೆಗೆ ತಕೊಂಡು ಆಯ್ತಾ. ಅವ್ರ ಒಂದು 10 ಜನಕ್ಕೆ ಹೇಳಿ ಅವ್ರನ್ನಾರು ಕರ್ಕೊ ಬಂದು ಹಾಕಿಸ್ತಾರ, ಇಲ್ಲ ಅವ್ರ ಎಲ್ಲೂ ಬಾಯ ಬಿಡುವುದಿಲ್ಲ, ಅದೊಂಥರ ಎಂತ ಹೇಳಿ ಹಿಂಜರಿಕೆ, ಅದೆಲ್ಲ ಮಾತಾಡಕ್ಕಾಗ ಅಯ್ಯೋ ಅದೆಲ್ಲ ಹೇಳುದು ಅಂತ ಹೇಳಿ ಹಂಗೆ ಗೊತ್ತಾಯ್ತಾ. ಅದೇ ಏನಾರು ಒಂದು ಬಾಣಂತಿಗೆ ಕಾಪರ್ಟಿ ಹಾಕಿ ಒಂಚೂರು ಬಿಳಿ ಮುಟ್ಟಾಯ್ತು, ಕೆಲವರಿಗೆ ಹತ್ತು 1,000 ಒಬ್ರಿಗೆ ಹತ್ತು, ಕೆಲವರಿಗೆ ಹೆವಿ ಬ್ಲೀಡಿಂಗ್ ಹತ್ತು ಕಾಪರ್ಟಿ ಆರ್ ಮೇಲೆ ಹತ್ತು, ಎಲ್ಲದಕ್ಕೂ ಅದರದ್ದೇ ಆದ ಸಾಧಕ ಬಾಧಕಗಳು ಇರತ್ತೆ, ಹೌದಾ ಅಲ್ಲ?
1: ಹೌದು.
0: ಹಾಗೆ ಆ ಬಾಧಕ ಅದನ್ನ ಪ್ರಚಾರ ಮಾಡುದಿತ್ತಲ್ಲ, ಅವ್ರು ಪ್ರಚಾರ ಮಾಡಿದ್ರು ಅಥವಾ ಜನರ ಮನಸ್ಥಿತಿ ಹಂಗೇನು ಕೆಟ್ಟದನ್ನ ಬೇಗ ಹೇಳ್ಕಂತರು.
1: ಅದಂತೂ ಹೌದು. ಇನ್ನಷ್ಟು ಇನ್ಫಾರ್ಮೇಶನ್ ಇವತ್ತು ವರ್ಲ್ಡ್ ಪಾಪ್ಯುಲೇಷನ್ ಡೇ ಪ್ರಯುಕ್ತ ಕುಟುಂಬ ಕಲ್ಯಾಣ ಯೋಜನೆ ಇದನ್ನ ಅಳವಡಿಸಿಕೊಳ್ಳೋದು ಹ್ಯಾಂಗ ಅಂಬುದ್ರ ಬಗ್ಗೆ ಮಾಹಿತಿ ಸಿಕ್ಕತ್ತ. ಎಲ್ಲೂ ಹೋಗ್ಬೇಡಿ, ಕೇಂತಾಯಿರಿ ರೇಡಿಯೋ ಕುಂದ ಪ್ರಯಟಿ 9.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಮತ್ತೆಂತ ಅಲ್ದೆ ಬದುಕು ಹ್ಯಾಂಗೇ ಇರ್ಲಿ, ಸರ್ತಿರ್ಲಿ, ವಾರಿ ಇರ್ಲಿ, ಮ್ಯಾಲೆ ಇರ್ಲಿ, ಕೌಂಚೆ ಬಿದ್ದಿರ್ಲಿ, ಆದ್ರೆ ನಾವು ಮಾತ್ರ ರೇಡಿಯೋ ಕುಂದಪ್ಪ ಕೇಂತಿಪ್ಪಕ್ಕ.
3: ರೇಡಿಯೋ ಕುಂದಪ್ಪ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ, ನಮ್ಮೊಟ್ಟಿಗೆ ಮರವಂತೆಯ ಪ್ರೈಮರಿ ಹೆಲ್ತ್ ಸೆಂಟರ್ ನ ಮೆಡಿಕಲ್ ಆಫೀಸರ್ ಡಾಕ್ಟರ್ ಕೆ ಗಣೇಶ್ ಭಟ್ ಅವರಿದ್ದಾರೆ. ಸೊ ವರ್ಲ್ಡ್ ಪಾಪ್ಯುಲೇಷನ್ ಡೇ ಇವತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ ಇವರೆಲ್ಲ ಸೇರಿ ಇವತ್ತು ವಿಶ್ವ ಜನಸಂಖ್ಯಾ ದಿನದಂದು ಒಂದು ಧ್ಯೇಯ ಇದೆ, ಸರಿಯಾದ ಸಮಯದಲ್ಲಿ ಗರ್ಭಧಾರಣೆ ಮತ್ತು ಅಂತರ ಕಾಪಾಡೋದ್ರಿಂದ ತಾಯಿ ಮತ್ತು ಮಗುವಿನ ಆರೋಗ್ಯ ಉತ್ತಮಗೊಳಿಸೋದು ಒಂದು ಘೋಷವಾಕ್ಯನ ಇಟ್ಕೊಂಡಿರೋ ಅಭಿವೃದ್ಧಿ ಹೊಂದಿದ ಭಾರತದ ಹೊಸ ಗುರುತಿಗಾಗಿ ಕುಟುಂಬ ಯೋಜನೆ ಅಳವಡಿಕೆ ಪ್ರತಿ ದಂಪತಿಗಳ ಹೆಮ್ಮೆ ಆಯ್ಕೆ ಅಂತೇಳಿ ಅದ್ರ ಬಗ್ಗೆನೆ ಡಾಕ್ಟರ್ ಹೇಳ್ತಾ ಇದ್ರು. ಎಷ್ಟು ಹಿಂಜರಿಕೆ ಇದೆ ನಮ್ಮಲ್ಲಿ, ಒಂದು ಕಾಪರ್ಟಿನ ಹಾಕೊಂಡಿದೆ ಅಂತ ನಾವು ಬಾಯಿ ಬಿಟ್ಟು ಯಾರ ಹತ್ರ ಹೇಳುದಿಲ್ಲ, ಯಾಕಂಬಕ್ಕೂ ಹೆದರ್ಕೊಂಡು ಅವ್ರಿಗೆ ಹಂಗಾಯ್ತಂಬ್ರು, ಇವ್ರಿಗೆ ಮತ್ತೊಂದಾಯ್ತಂಬ್ರು, ಅಲ್ಲ ಅವ್ರಿಗೆ ಬ್ಲೀಡಿಂಗ್ ಜಾಸ್ತಿ ಆಯ್ತಂಬ್ರು, ಬಿಳಿ ಮುಟ್ಟು ಜಾಸ್ತಿ ಹಾತಿತ್ತಂಬ್ರು, ಇಂಥದ್ದೆಲ್ಲ ಇಟ್ಕೊಂಡು ನಾವು ಅದನ್ನ ಮಾತಾಡೋದು ಇಲ್ಲ, ಹಾಕೊಂಡ್ರೆ ಹಾಂಗಂಬ್ರು ಹಿಂಗಂಬ್ರು ಅಂದ್ಕೊಂಡು ಹಾಕಂಬಕ್ಕೂ ಹೆದರ್ಕೊಂಡು ಡಾಕ್ಟ್ರೆ ನಾವು ಜಾಗೃತಿ ಮಾಡ್ತೋ ಅಂತ ಹೇಳಿ ಹೋದರು. ಮತ್ತೆ ಮಗಿನ ಹೆರಿಗೆ ಆಗಿ 9 ವಾಪಸ್ ಬಂದ, ಡಾಕ್ಟ್ರೆ ನಾನು ಪ್ರೆಗ್ನೆಂಟ್ ಅಂತ ಹೇಳೋ ಪರಿಸ್ಥಿತಿ. ಅದರಿಂದ ಅವ್ರ ಆರೋಗ್ಯ ಮಾತ್ರ ಅಲ್ಲ, ಈ ಗರ್ಭಪಾತಗಳು ಕೂಡ ಜಾಸ್ತಿ ಆಗ್ತಿದೆ ಅನ್ನೋದನ್ನೆಲ್ಲ ಡಾಕ್ಟರ್ ಹೇಳ್ರೆ. ಈಗ ಡಾಕ್ಟ್ರೆ, ಈ ಕುಟುಂಬ ಯೋಜನೆ ಅಂತ ಇದೆಯಲ್ಲ, ಅಂದ್ರೆ ಅದರಲ್ಲಿ ಅದರ ಅಂಡರ್ ಎಂತಲ ಬರ್ತದೆ, ಅದನ್ನೊಂಚೂರು ಎಕ್ಸ್ಪ್ಲೈನ್ ಮಾಡಿ ಹೇಳಿ. ಯಾಕಂದ್ರೆ ನಮ್ಮಲ್ಲಿ ಹೆಚ್ಚಿನವ್ರಿಗೆ ಗೊತ್ತಿಲ್ಲ ಎಂತಲ ಮಾಡುಕಿತ್ತು, ಒಂದ್ ಮಾತ್ರೆ ತಕೊಂಡ್ಕಂತ ಅನ್ಕಂತ್ರೆ, ಇಲ್ಲ ಕಾಪರ್ಟಿ ಅನ್ ಅದ್ರ ಆಚೆಗೂ ಇನ್ನು ಸುಮಾರು ಇತ್ತು, ಅದರ ಬಗ್ಗೆ ತಿಳುವಳಿಕೆ ಇಲ್ಲ, ಒಂಚೂರು ಆ ತಿಳುವಳಿಕೆಯನ್ನ ಕೊಟ್ಬಿಡಿ ನೀವು.
0: ಒಳ್ಳೆ ಪ್ರಶ್ನೆ ಕೇಳ್ರಿ ಕಣೀಗ ಹೇಳುವ. ಈಗ ಕುಟುಂಬ ಕಲ್ಯಾಣ ಅಂದ್ರೆ ಎಂತ ಗೊತ್ತಿತ್ತಾ, ಎಲ್ಲರೂ ಗರ್ಭ ನಿಯಂತ್ರಣ ಅಂದೇಳಿ ಅನ್ಕಂತರು, ಹಂಗಲ್ಲ. ಕುಟುಂಬ ಕಲ್ಯಾಣ ಅಂತಂದ್ರೆ ಬೇಕಾದಾಗಳಿ ಗರ್ಭ ಧರಿಸ್ಕ, ಬೇಡ ಅಂದಾಗ ಗರ್ಭ ಧರಿಸ್ಬಾರ್ದು, ಎರಡು ಗರ್ಭದ ನಡುವೆ ಅಂತರ ಇಡ್ಕ. ಅದ್ರ ಜೊತೆಗೆ ಲಾಸ್ಟ್ ಇನ್ನೊಂದಿತ್ತು, ಅನಪೇಕ್ಷಿತ ಗರ್ಭ ಆದಳಿಕೆ, ಒಳ್ಳೆ ರೀತಿಯಲ್ಲೋ ಗರ್ಭಪಾತ, ಸುರಕ್ಷಿತ ಗರ್ಭಪಾತ ಪಡೆಯೋದು, ಇವು 4 ಇತ್ತು ಗೊತ್ತಾಯ್ತಾ. ಈಗ ನೀವು ಹೇಳದ್ದೆಂತ, ಆ 9 1 2 ತಿಂಗಳಿಗೆ ಬಂದು ಡಾಕ್ಟ್ರೆ ಹಿಂಗೆ ಆಗಿಬಿಡ್ತು ಅಂತ ಹೇಳ್ರಾರು ಒಡ್ಡಿಲ್ಲ, ಅಷ್ಟೊತ್ತಿ ಸಮ ವ್ಯವಸ್ಥೆ ಆದರೂ ಆಗ್ತದಕ್ಕೆ. ಅದ್ರ ನಂತರ ನಾವು ಕುಟುಂಬ ಕಲ್ಯಾಣ ಯೋಜನೆ ಬಗ್ಗೆ ಹೇಳಿ

0: ಆವಾಗ ಅವರು ಚೂರು ರೆಸೆಪ್ಟಿವ್ ಇರ್ತಾರ, ಒಂದ್ಸತಿ ಪೆಟ್ಟು ತಿಂದಿರ್ತಾರಲ್ಲ ಬುದ್ಧಿ ಬಂದಿರತ್. ಇನ್ನು ಕೆಲವ್ರು ಎಂತ ಮಾಡ್ತಾರ, ಬೇರೆ ಎಲ್ಲಾರು ಮೆಡಿಕಲ್ಲಿಗೆ ಹೋಗ್ದು ಅಥವಾ ಅವ್ರ ದೋಸ್ತಿ ಎಲ್ಲೋ ಇರ್ತಾರ, ಅಲ್ಲೆಲ್ಲೋ ಒಂದು ಮಾತ್ರೆ ಕೊಡ್ತಾರಂಬ್ರ, ಅಲ್ಲೆಲ್ಲ ಹೋಗಿ ತಕಂ. ಹಂಗಾದಾಗ ಆ ಗರ್ಭಿಣಿ ಮಹಿಳೆಯ ಆರೋಗ್ಯಕ್ಕೆ ಬಹಳ ಸಮಸ್ಯೆಗಳು ಬರೋ ಸಾಧ್ಯತೆ ಇರುತ್ತೆ. ಒಂದು ಇನ್ಫೆಕ್ಷನ್ಗಳು ಜಾಸ್ತಿ ಆಗುತ್ತೆ, ರಕ್ತಸ್ರಾವದಿಂದ ಅವರ ಆರೋಗ್ಯ ತುಂಬ ಹದಗೆಡುತ್ತೆ, ಕೆಲವೊಂದು ಸಂದರ್ಭಗಳಲ್ಲಿ ಜೀವಹಾನಿಯೂ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ನಮ್ಮ ಕುಟುಂಬ ಕಲ್ಯಾಣ ಯೋಜನೆ ಮಹತ್ವ. ಅದರ ನಂತರ ಅದರಲ್ಲಿ ಏನೇನು ವಿಧಾನಗಳಿದೆ ಅಂತ ನಿಮ್ಮ ಪ್ರಶ್ನೆ ಮುಂದುವರಿದ ಭಾಗ.
1: ಹೌದು ಹೌದು, ಕರೆಕ್ಟ್.
0: ಈ ಮುಂದುವರಿದ ಭಾಗದಲ್ಲಿ ಏನು, ಈಗ ಸರ್ಕಾರದ ಯೋಜನೆ ಇದೆ. ಸರ್ಕಾರ ಕೆಲವೊಂದು ಯೋಜನೆಗೆ ಬಹಳಷ್ಟು ಖರ್ಚು ವೆಚ್ಚಗಳನ್ನು ಮಾಡುತ್ತೆ, ಸಾಕಷ್ಟು ವಿಧಾನಗಳನ್ನ ಕೊಡುತ್ತೆ. ಈಗ ನೀವು ಪಟ್ಟಿ ಶಾಪಿಗೆ ಹೋತ್ರಿ ಸೀರೆ ತಕಂಬ್ಕನ್ ಕಣಿ, ಆ ಶಾಪ್ ಅಲ್ಲಿ ಬರೀ ರೇಷ್ಮೆ ಸೀರೆ ಇದ್ರೆ ಹೋತ್ರಿಯಾ?
1: ಇಲ್ಲ, ನಮ್ಗಲ್ಲಿ ವೆರೈಟಿ ಬೇಕು.
0: ವೆರೈಟಿ ಬೇಕು, ಕಲರ್ ಬೇಕು, ಮ್ಯಾಚಿಂಗ್ ಬೇಕು ಅಲ್ಲ. ನೀವು ಹೈಕಂಬ್, ನೈಲ್ ಪಾಲಿಶ್, ಲಿಪ್ಸ್ಟಿಕ್, ಸ್ಟಿಕ್ಕರ್, ಕಲರ್ ಇದು ಸೀರೆ ಬೇಕು, ಹಂಗೆ ಮ್ಯಾಚಿಂಗ್ ಬೇಕಲ್ಲ ಮಸ್ತ್.
1: ಹೌದೌದು,
0: ಹಂಗೆ ವೆರೈಟಿ ಇಪ್ಪದು ಬೇಕಂದ ಹೇಳಿ ಸರ್ಕಾರ ಅದನ್ನು ವ್ಯವಸ್ಥೆ ಮಾಡಿತ್ತು. ಒಂದ ಎರಡ ಕಣಿ ನುಂಗು ಮಾತ್ರ ಇಲ್ಲ, ದಿನ ನುಂಗು ಮಾತ್ರ ಇತ್ತ, ವಾರಕ್ಕೆ ಎರಡ್ ಸತಿ, ವಾರಕ್ಕೆ ಒಂದ್ಸತಿ ನುಂಗು ಮಾತ್ರ ಇತ್ತ, ಕಾಂಡಮ್ ಇತ್ತ, ಮತ್ತೊಂದ್ಸತಿ ಈಗ ಕಾಂಡಮ್ ಉಪಯೋಗಿಸ್ತಾ ಇದ್ರ ಎಂತೋ ಮಿಸ್ ಆಯ್ತು, ಎಲ್ಲ ಒಂದ್ ದಿವಸ ಅದು ಕಾಂಡಮ್ ಕಾಂಬತ್ತಿಗೆ ಡ್ಯಾಮೇಜ್ ಆಯ್ತು ಅಂತ ಹೇಳ್ರೆ ಎಮರ್ಜೆನ್ಸಿಗೆ ಅಂತ ಹೇಳಿ ಒಂದ್ ಮಾತ್ರ ಇತ್ತ, ಆಯ್ತಾ? ಮೂರ್ ತಿಂಗಳಿಗೆ ತಕಂಬ್ಕ ಒಂದ್ ಇಂಜೆಕ್ಷನ್ ಇತ್ತ, ಒಂದ್ಸತಿ ಡಾಕ್ಟರ್ ಹತ್ರ ಬಂದು ಅದನ್ನ ಅಳವಡಿಸ್ಕೊಂಡು ಆಮೇಲೆ ಅದ್ರ ಬಗ್ಗೆ ತಲೆ ಬಿಸಿಯೇ ಬಿಟ್ಟಾಕುವಂತದ್ದು ಕಾಪರ್ಟಿ ಇತ್ತು. ಇನ್ನು ನಮ್ಗೆ ಫ್ಯಾಮಿಲಿ ನಮ್ದು ಕಂಪ್ಲೀಟ್, ಮಕ್ಕಳು ಸುಮಾರಿಕೆ ಬಲ ಇರ, ಅವ್ರಿಗೆ ಎಂತ ತೊಂದರೆ ಇದ್ದಂಗಿಲ್ಲ, ನಮ್ಗೆ ಸಾಕಿನ್ನ ಅಂತ ಹೇಳ್ರೆ ಆಪರೇಷನ್ ಇತ್ತು. ಆಪರೇಷನ್ ಅಲ್ಲ, ನಾವು ಕುಂದಾಪುರ ಕನ್ನಡದಲ್ಲಿ ಹೇಳ್ಕಲ್ಲ, ಈಗ ಹೆಂಗೆ ಕರೆಂಟ್ ಆಪರೇಷನ್ ಇತ್ತು, ಕೈ ಆಪರೇಷನ್ ಇತ್ತು.
1: ಕರೆಂಟ್ ಆಪರೇಷನ್ ಅಂದ್ರೆ ಟ್ಯೂಬೆಕ್ಟಮಿಯಾ? ಅಲ್ಲ, ಕೈ ಆಪರೇಷನ್ ಅಂದ್ರೆ ಟ್ಯೂಬೆಕ್ಟಮಿ.
0: ಹೌದೌದು, ಟ್ಯೂಬೆಕ್ಟಮಿ.
1: ಕರೆಂಟ್ ಆಪರೇಷನ್ ಅಂದ್ರೆ
0: ಲ್ಯಾಪ್ರೋಸ್ಕೋಪಿಕ್ ಸ್ಟರ್ಲೈಸೇಷನ್. ಗೊತ್ತಾಯ್ತಾ? ಹಂಗೆ ಅಷ್ಟೆಲ್ಲ. ಈಗ ಕಾಣಿ ಬರೀ ಹೆಂಗಸರಿಗೆ ಎಲ್ಲ ಕೊಟ್ರೆ ಹಂಗೆ,
1: ಗಂಡಸ್ರಿಗೆ ಬೇಡ.
0: ಹೌದು, ಮದುವೆ ಗರ್ಭಿಣಿ ಆಪ್ದು ಅವ್ರೆ, ಹೆರುವರು ಅವ್ರೆ, ಮಕ್ಕಳನ್ ಸಾಕುದು ಅವ್ರೆ.
1: ಕರೆಕ್ಟ್ ಹೇಳ್ರಿ.
0: ಕಡೆಗೆ ಗಂಡಸ್ರಿಗೂ ಇತ್ತ ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ ಅಂತ ಹೇಳಿ. ಮುಂಚೆ ಎಲ್ಲ ಅದು ನಮ್ಮ ವೀರ್ಯದ ನಾಳನ ಆಪರೇಷನ್ ಮಾಡೋದು. ಈಗ ಹೆಂಗಸರಲ್ಲ ಟ್ಯೂಬೆಕ್ಟಮಿ ಮಾಡ್ತಾರಲ್ಲ, ಅದೇ ಕಾಣಂಗೆ. ವೀರ್ಯ ಏನು ಉತ್ಪತ್ತಿ ಆಯ್ತು ರಷಣ ಚೀಲದಲ್ಲಿ, ಅದು ಸಂಭೋಗ ಕ್ರಿಯೆಯಲ್ಲಿ ಹೊರಗೆ ಬರೆದಿರೋ ತರದಲ್ಲಿ ಒಂದು ಆಪರೇಷನ್ ಮಾಡ್ತಾರೆ. ಅದಕ್ಕೊಂದು ಹಿಂಜರಿಕೆ ಇತ್ತು ದೇವ್ರೆ,
1: ಅದಕ್ಕೆ ತುಂಬಾ ಹಿಂಜರಿಕೆ ಇದೆ.
0: ನಿಮ್ಗೆ ಮಸ್ತ್ ಗೊತ್ತಿದ್ದಂಗಿತ್ತು ಹಿಂಜರಿಕೆ.
1: ಇದು ನಮ್ಮದೇ ಅನುಭವಗಳನ್ನ ನಿಮ್ಮ ಹತ್ರ ಹೇಳ್ತೇವೆ.
0: ಒಳ್ಳೇದು, ನೀವು ಕಾಣಿ ಇಷ್ಟಾರು ಹೇಳ್ಕಂತಿದ್ರಿ. ಕೆಲವ್ರು ಹೇಳುದು ಇಲ್ಲ, ಅವ್ರು ಹೇಳುದು ಅಯ್ಯೋ ಅದು ನರ ಕಟ್ ಮಾಡೋ ಆಪರೇಷನ್ ಅಂಬ್ರ, ಅದಾರ ಮೇಲೆ ಗಂಡಸ್ರಿಗೆ ಬಲ ಇಲ್ಲ ಅಂಬ್ರ, ಕೆಲಸ ಮಾಡೋ ಕಾತಿಲ್ಲ ಅಂಬ್ರ ಅಂತ ಹೇಳಿ. ನಮ್ಮ ಇಲಾಖೆಲ್ಲ ಇದ್ರು ಎಲ್ಲ ಫ್ಯಾಮಿಲಿ ಕಂಪ್ಲೀಟ್ ಆದವ್ರು ಮಾಡ್ಕೊಂಡವ್ರ, ಕೆಲಸ ಮಾಡೋದಿಲ್ಲ ಅವ್ರು ಹಂಗಾರೆ. ಈಗ ಅಂತೂ ಅದು ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ. ಮುಂಚೆ ಯಾರು ಬ್ಲೇಡ್ ತಕೊಂಡು ಕುಯ್ದು ಆಪರೇಷನ್ ಮಾಡೋದು, ಈಗ ಹಂಗಲ್ಲ. ಒಂದು ಇಕ್ಕಳದ್ ಕಣಂಗಿರತ್, ಇಕ್ಕಳದಲ್ಲಿ ಅದನ್ನಷ್ಟೇ ಹಿಡಿದು ಮೇಲೆ ಒಂದು ಸಣ್ಣ ಗಾಯದಲ್ಲೇ ಆ ಆಪರೇಷನ್ ಮುಗಿಸಿ ಕೊಡ್ತಾರೆ. ಅದೇ ದಿವಸ ಮನೆಗೆ ಹೋಗ್ದು ಮತ್ತು ಒಂದು 24 ಗಂಟೆ ಅಷ್ಟೇ ಎಂತಾರು ರೆಸ್ಟ್ ಮಾಡೋದು, ಎಂತ ಭಾರ ಎತ್ತಕ್ಕಾಗ, ಸೈಕಲ್ ಹೊಡೋಕಾಗ, ಮೆಟ್ಲು ಮೇಲೆ ಹಾರೋಕಾಗ, ಈ ತರದ್ ಅದ್ರ ನಂತರ ಎಲ್ಲದೂ ಮಾಡ್ಲಕ್. ಇದೆಲ್ಲ ವ್ಯವಸ್ಥೆಗಳು ಅಪ್ಡೇಟ್ ಮಾಡ್ತಾ ಇರೋದು ಸರ್ಕಾರ. ಹೆಂಗೆ ಈಗ ನೀವು ಅಲ್ಲಿ ಚಾ ಕುಡು ಕೊಟ್ರಿ ಹೋದ್ರೆ ಎಂತ ತಿಂಡಿ ಇತ್ಕೆಂತಿಲ್ಲ, ಪುನ್ಸು ಇಡ್ಲಿ ವಡ ದೋಸೆ ಎಲ್ಲ ಹೇಳ್ತಾರ ಅವ್ರು. ಹಂಗೆ ನಮ್ದು ಇತ್ತು ಒಂದು ರಾಶಿ, ಪ್ಲೆಥೋರ್ ಆಫ್ ಚಾಯ್ಸಸ್ ಅಂತ ಹೇಳಿ ನಾವು ಕೊಡ್ಲಕ್ ಎಲ್ಲ ಆಸ್ಪತ್ರೆಗೂ ಇತ್ತು. ಪ್ರೈಮರಿ ಹೆಲ್ತ್ ಸೆಂಟರ್ ನಮ್ದು ಈಗ ಮರವಂತ ಇತ್ತು, ಪ್ರೈಮರಿ ಹೆಲ್ತ್ ಸೆಂಟರ್ ಲೆವೆಲಿಂದ ಜಿಲ್ಲಾಸ್ಪತ್ರೆ, ಇನ್ನು ಮೆಡಿಕಲ್ ಕಾಲೇಜ್ ಇದ್ರು ಅಲ್ಲೂ ಅಲ್ಲಿವರೆಗೂ ಎಲ್ಲ ವ್ಯವಸ್ಥೆಗಳಿತ್ತು. ಈ ಆಪರೇಷನ್ಗಳ ವ್ಯವಸ್ಥೆ ಎಲ್ಲ ಕ್ಯಾಂಪ್ ಮಾಡಲ್ ಸತೆ ಮಾಡ್ತಾರೆ. ಕ್ಯಾಂಪ್ ಮಾಡ ಅಂದ್ರೆ ಗೊತ್ತಾಯ್ತಲ್ಲ,
1: ಶಿಬಿರ ಮಾಡ್ಕೊಂಡು ಮಾಡೋದು, ಒಂದೊಂದ್ ಸಲಕ್ಕೆ ಸುಮಾರು ಜನ ಕರ್ಕೊಂಡು ಹೋಗಿ ಮಾಡ್ಸೋದು.
0: ನಾವ್ ಮಾಡೋಕು ಆರ್ಗನೈಸ್ ಮಾಡೋಕು ಸುಲಭ ಆತ, ಅವ್ರಿಗೆ ಬಪ್ಗೂ ಲಾಯ್ಕ್ ಆತ ಅಂತ ಹೇಳಿ ಕ್ಯಾಂಪ್ ಸತೆ ಮಾಡ್ತಾರೆ. ಎಲ್ಲ CHC ಎಲ್ಲಿ ಮಾಡ್ತಾರೆ, ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಲ್ಲ, ತಾಲೂಕು ಆಸ್ಪತ್ರೆ ಅಲ್ಲ, ಜಿಲ್ಲಾ ಆಸ್ಪತ್ರೆಯಲ್ಲೆಲ್ಲ ಕ್ಯಾಂಪ್ ಮಾಡ್ತಾರೆ.
1: ಡಾಕ್ಟರ್ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಸೊ ನಮ್ಮ ಪ್ಲೇಟ್ ಅಲ್ಲಿ ಯಾವ್ದೆಲ್ಲ ಆಪ್ಷನ್ ಇದೆ ಕುಟುಂಬ ಕಲ್ಯಾಣ ಯೋಜನೆ ಅಂಡರ್, ನಿಮ್ಗೆ ಈಗ ಮಗು ಬೇಡ ಸದ್ಯಕ್ಕೆ, ಅಥವಾ ಎರಡು ಮಕ್ಕಳು ಸಾಕು, ಒಂದ್ ಮಕ್ಕಳು ಸಾಕು, ನಾನು ಆಪರೇಷನ್ ಮಾಡ್ಕಂತೆ ಅಂದ್ರೆ ಎಂತ ಮಾಡ್ಕ, ಇದೆಲ್ಲ ಹೇಳಿದಾಗ ಆಗ್ಲೇ ಹೇಳ್ರಿ ನೀವು ಪ್ರತಿಯೊಂದರಲ್ಲೂ ಸಾಧಕ ಬಾಧಕ ಎರಡೂ ಇರುತ್ತಂತ. ಇದ್ರ ಬಗ್ಗೆನೆ ಕೆಲವು ಪ್ರಶ್ನೆಗಳಿದೆ ಸ್ವಲ್ಪ ಹೊತ್ತಲ್ಲಿ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಕಲಿನಿ ಕೋಟಿ ಭಾಷೆ, ಮಾತಾಡಿ ಒಂದ್ ಸಾವಿರ ಭಾಷೆ, ಅರೆ ಎದಿಗುಡೆಗೆ ಬೆಚ್ಚಗಿರ್ಲಿ ನಮ್ಮ ಬಿ ಭಾಷೆ.
3: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಆರೋಗ್ಯವೇ ಭಾಗ್ಯದಲ್ಲಿ ವರ್ಲ್ಡ್ ಪಾಪ್ಯುಲೇಷನ್ ಡೇ ಇವತ್ತು ಜುಲೈ 11th. ಹಾಂಗಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ ಇವರೆಲ್ಲ ಸೇರಿ ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸ್ತಾ ಇದ್ದಾರೆ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನಲ್ಲಿ. ಹಾಗಾಗಿ ಇವತ್ತು ರೇಡಿಯೋ ಕುಂದಾಪುರದಲ್ಲಿ ಒಂದು ಸ್ಪೆಷಲ್ ಶೋ. ಆ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಕೆ ಗಣೇಶ್ ಭಟ್ಟ ಅವರು, ಪಿಎಚ್ಸಿ ಮರವಂತೆಯ ಮೆಡಿಕಲ್ ಆಫೀಸರ್, ನಮ್ಮೊಟ್ಟಿಗೆ ನಮ್ಮ ಕುಂದಾಪುರ ಕನ್ನಡದಲ್ಲೇ ಸುಂದರವಾದ ಒಳ್ಳೆ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ರು. ಸೊ ಡಾಕ್ಟರ್, ನೀವ್ ಹೇಳ್ರಿ, ಇದು ಟ್ಯೂಬೆಕ್ಟಮಿ ಮಾಡ್ಕೊಳ್ಳಕ್ ವ್ಯಾಸೆಕ್ಟಮಿ ಮಾಡ್ಕೊಳ್ಳಕ್ ಪಿನ್ಸ್ಗಳನ್ನ ತಕೊಳ್ಳಕ್ ಕಾಪರ್ ಟೀ ಹಾಕ್ಸ್ಕೊಳ್ಳಕ್ ಎಲ್ಲ ದೊಡ್ಡ ದೊಡ್ಡ ಒಳ್ಳೆ ಇನ್ಫಾರ್ಮೇಶನ್ ನೀವು ಕೊಟ್ರಿ. ಆದ್ರೆ ಈಗ ಪಿಲ್ಸ್ಗಳನ್ನ ತಗೊಳ್ಬಹುದು, ಮಾತ್ರೆಗಳನ್ನ ತಗೊಳ್ಬಹುದು, ಎಲ್ಲೋ ನೀವು ಕಾಂಡಮ್ ಹಾಕಿ ಸಂಭೋಗ ಮಾಡ್ರಿ, ಅದೆಲ್ಲೋ ತಪ್ಪಾಗಿ ಹೋಯ್ತು, ಎಲ್ಲೋ ಅದು ಕಾಂಡಮ್ ಒಟ್ಟಿ ಆಯ್ತು, ಇನ್ನಂತದ್ದು ಆಯ್ತು, ಕೂಡ್ಲೆ ಅಂತ ಮಾಡ್ಲಕ್ಕ, ಮಾತ್ರೆ ತಕೊಳ್ಳಕ್ಕ, ಇಂಜೆಕ್ಷನ್ ತಕೊಳ್ಳಕ್ಕ, ವಾರಕ್ ತಕೊಳ್ಳಕ್ಕ, ತಿಂಗ್ಳಿ ತಕೊಳ್ಳಕ್ಕ, ಮೂರ್ ತಿಂಗ್ಳಿ ತಕೊಳ್ಳಕ್ಕ ಅಂತೆಲ್ಲ ಇನ್ಫಾರ್ಮೇಶನ್ ಕೊಟ್ರಿ. ಸೊ ಇಲ್ಲಿ ಬರೋ ಪ್ರಶ್ನೆ ಅಂತಾರೆ ಅಂತಂದ್ರೆ, ಇದನ್ನ ನಾನು ಕೇಳದು ಕೂಡ, ಈ ಮಾತ್ರೆ ಅಥವಾ ಇಂಜೆಕ್ಷನ್ ತಕೊಂಡು ನಮ್ಮ ದೇಹಕ್ಕೆ ಒಳ್ಳೇದಾ? ಕೆಲವರೆಲ್ಲ ಬೊಯ್ಯುದಿತ್ತು, ಕಾರಣ ನಿಂಗೆ ಮಾತ್ರೆ ತಕೊಂಡ್ಬೇಡ ತಕೊಂಡ್ಬೇಡ ಅಂದೆ, ಈಗ ನಿಂಗೆ ಮಗು ಬೇಕಂದ್ರೂ ಮಕ್ಕಳಾತಿಲ್ಲ ಕಾರಣ. ಅಥವಾ ಇನ್ನೋ ನೀವು ಮಧ್ಯದಲ್ಲಿ ಈಗ ಗರ್ಭಧಾರಣೆಗೊಂದು ಗ್ಯಾಪ್ ಇರ್ಲಿ, ಡಿಸ್ಟೆನ್ಸ್ ಇರ್ಲಿ ಅಂತ ಹೇಳ್ಕೊಂಡು ಈ ಪಿಲ್ಸ್ಗಳನ್ನ ಅಥವಾ ಉಳಿದನ್ನೆಲ್ಲ ಅಳವಡಿಸ್ಕೊಂಡಿರ್ತಾರೆ, ಕಡೆಗೆ ಬೇಕಂದ್ರೆ ಮಗು ಆತಿಲ್ಲ, ಅದಕ್ಕೆ ನೀನ್ ಅವತ್ತೆಲ್ಲ ತಕೊಂಡಿಯಲ್ಲ ಅದೇ ಕಾರಣ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಅಂತ ಹೇಳ್ತೀರಿ ನೀವು, ಇದೆಷ್ಟು ಸೇಫ್?
0: ಒಳ್ಳೆ ಕ್ವಶನ್ ಕೇಂತಿದ್ರಿ ಮಾರಿ ನೀವು, ಕೇಮ್ ಪ್ರತಿ ಒಂದು ಕ್ವಶನ್ ನಮ್ಗೆ ಒಳ್ಳೆ ಒಳ್ಳೆ ಊಟ ಹಾಕದಂಗ ಆತಿತ್ತೀಗ. ಕಾಕತಾಳಿ ಅಂದ್ರೆ ಎಂತ ಹೇಳಿ ಕಂಬ, ಕಾಕತಾಳಿ ಅಂದ್ರೆ
1: ಆಕ್ಸಿಡೆಂಟಲ್
0: ಕತಿ ಒಂದ್ ಹೇಳ್ತೀಗ, ಹೇಳಕ್ಕ ಟೈಮ್ ಇತ್ತ?
1: ಹೇಳಿ ಹೇಳಿ ಡಾಕ್ಟರ್.
0: ಹೇಳಿಲ್ಲ ಈಗ ಒಂದ್ ಜೋರ್ ಮಳೆಗಾಲ, ಮಾಯಿನ ಕಾಯೆಲ್ಲ ಕೊಯ್ದ ಮಾಯಿನ ಮರದ ಗೆಲ್ಲ, ಒಂದ್ ಕಾಕಿ ಬಂದ್ ಕುತ್ಕಂತ ದೋಸ್ ದೊಡ್ಡ ಗೆಲ್ಲ, ಸಣ್ಣದಲ್ಲ ಅದು, ಕಸಿಮಾವಲ್ಲ ಹುಳಿ ಮಾಯಿನ ಕಾಯಿ, ದೊಡ್ಡ ಮರ ಗೆಲ್ಲ ಹೊರ್ಕ ಬಿತ್ತಂ ಅಲ್ಲ ಪಕ್ಕದಲ್ಲಿ ಒಬ್ಬ ಕುಪ್ಪ ಹೇಳ, ಅಯ್ಯೋ ಕಾಕಿ ಎಂತ ವಜ್ಜಿ ಮರಯ್ಯ, ಕಾಕಿ ಕೂತದ್ದೇ ಸೈ, ಅದು ಅಷ್ಟು ದೊಡ್ಡ ಗೇಲ್ ಹೊರ್ಕ ಬಿತ್ತಂತ. ಈ ಬದಿ ಕೂತ್ ಮಂಜ ಅವನ್ ಮಂಡಿ ಮೇಲೆ ಒಂದ್ ಎರಡು ಬಿಟ್ಟ ಹೇಳ, ಎಂತ ಎಲ್ಲಾರು ಇತ್ತ ಮರೆ ಮಳಿಗಾಲದಲ್ಲಿ, ಆ ನಮ್ಮನೆ ಮಳಿ ಸುರಿತ್ತ, ಮಂಡಿ ವಜ್ಜಿ ಆಯ್ತು, ಗೆಲ್ ಮುರ್ಕ ಬಿತ್ತು, ಕಾಕಿ ವಜ್ಜಿಗೆ ಯಾವ್ದಾರು ಗೆಲ್ ಬೀಳತ್ತನ, ತಲೆ ಕೆಟ್ಟಿತ್ತ ಅಂದ. ಈಗ ನಾ ಎಂತ ಮುಂದೆ ಹೇಳಕ್ಕ ಇದಕ್ಕೆಲ್ಲ ನಿಮ್ ಪ್ರಶ್ನೆಗೆಲ್ಲ?
1: ಅಲ್ಲ ಒಂಚೂರು ನೀವು ಜನರಿಗೆ ಹೇಳಿ, ಯಾಕೆಂದ್ರೆ ಮಾತ್ರೆಗಳಂತ ಈಗ ನನ್ನ ಹತ್ರ ನೀವು ಹೇಳ್ರೆ ನಾನು ಹೆದರ್ತೆ ಮಾತ್ರೆ ತಕ್ಕಂಬಕ್ಕೆ, ಅಂತದೊಂದು ಈಗ ತಪ್ಪು ಅಭಿಪ್ರಾಯನೇ ಇರತ್ತ, ಅದನ್ನ ಒಂಚೂರು ಹೋಗಲಾಡಿಸಿ. ಅಲ್ಲ
0: ಅಡ್ಡಿಲ್ಲ ಅಡ್ಡಿಲ್ಲ ಹೇಳು. ಈಗ ಎಂತ ಗೊತ್ತ, ಎಲ್ಲದಕ್ಕೂ ಬಾಧಕಗಳು ಕೆಲವೊಂದ್ ಇರತ್ತ, ಅದರದ್ದ ಅರಿವು ಆರೋಗ್ಯ ಇಲಾಖೆ ಎಲ್ರಿಗೂ ಇರತ್ತ. ನಮ್ಮಲ್ಲೊಂದು MEC ವೀಲ್ ಅಂತ ಇತ್ತ, MEC ವೀಲ್ ಅಂದ್ರೆ ಈಗ ಒಬ್ರು ಫಲಾನುಭವಿಗಳು ಬಂದ್ರು, ಬಂದಾಗ ಅವ್ರದ್ದ ಹಿಸ್ಟ್ರಿ ತಕ್ಕಂತ, ಅವ್ರ ಕೆಲವೊಂದು ಪರ್ಸನಲ್ ಕ್ವಶನ್ ಕೇಳತ್ತ, ಅವ್ರ ಆರೋಗ್ಯ ಸಮಸ್ಯೆಗಳು ಮುಂಚೆ ಇರುವಂತದ್ದು ನೋಟ್ ಮಾಡ್ಕೊಳತ್, ಅದಕ್ಕನುಗುಣವಾಗಿ ಅವರಿಗೆ ಕೊಡಬಹುದಾದ ಯಾವ್ದು ಆಪ್ಷನ್ ಇತ್ತು ಅದನ್ನ ಅವ್ರು ಮುಂದಿಡತ್ತ. ಗೊತ್ತಾಯ್ತಾ ಹೇಳ್ತಿದ್ದ? ಈಗ ಅದ್ರ ಬಗ್ಗೆ ಏನ್ ಬಾಧಕಗಳಿದೆ ಅದ್ರ ಬಗ್ಗೆ ಹೇಳ್ತೇವೆಕ್ಕಾರ. ಈಗ ದಿನಾ ನುಂಗು ಮಾತ್ರೆ ಅಂತ ಹೇಳ್ತು, ಅದೀಗ ಮಾಲಾ ಎನ್ ಅಂತ ಗೌರ್ಮೆಂಟ್ ಇದು ಸಪ್ಲೈ ಪ್ಯಾಕೆಟ್ ಹೆಸರು ಮಾಲಾ ಎನ್ ಅಂತ ಹೇಳಿ. ಅದು ಯೂಶ್ವಲಿ ಅಂತ ಅಂದ್ರೆ ಈಗ ತುಂಬಾ ಸ್ಮೋಕಿಂಗ್ ಮಾಡೋ ಹೆಂಗಸ್ರಿದ್ರೆ, ತುಂಬಾ ಹೈ BP ಕಂಟ್ರೋಲ್ ಇಲ್ದಿದ್ದ ಹೆಂಗಸ್ರು, ಇಲ್ಲ 35 ವರ್ಷ 40 ವರ್ಷ ಆಯ್ತು ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು, ಕಂಟ್ರೋಲ್ ಇಲ್ದಿದ್ದಷ್ಟು ಶುಗರ್, ಇಲ್ಲ ಮುಂಚೆ ರಕ್ತನಾಳಗಳೆಲ್ಲ ಬ್ಲಾಕ್ ಆಗಿರುವಂತವ್ರು ಎಲ್ಲ ಇದ್ರೆ ಅವರಿಗೆ ಹಾರ್ಟಿನ್ ಸಮಸ್ಯೆ, ರಕ್ತನಾಳಗಳು ಬ್ಲಾಕ್ ಆಗುವಂತದ್ದು, ಇಲ್ಲ ಮೆದುಳು ಸ್ಟ್ರೋಕ್ ಆಗುವಂತ ಸಾಧ್ಯತೆ ಇತ್ತು. ಅದನ್ನ ನೀವು ಕಾಕತಾಳಿಯದ ಕದ್ದೆಗೆ ಏನ ಕಂಪೇರ್ ಮಾಡಿ ನೋಡ್ಕಂಗ್, ಹಂಗಂದೇಳಿ 25 ವರ್ಷದ ಹೆಣ್ಣು ನನ್ಗೆ ಅಯ್ಯೋ ಬೇಡ ಇದು ತಕೊಂಡ್ರೆ ಸ್ಟ್ರೋಕ್ ಆತಂಬ್ರ ಹಾರ್ಟ್ ಅಟ್ಯಾಕ್ ಆತಂದ್ ಹೇಳ್ರೆ ಹೆಂಗಕ್ಕ? ಹಂಗೆ ಇನ್ನೊಂದ್ ಮಾತ್ರೆ ವಾರಕ್ಕೆ 2 ಸತಿ 3 ತಿಂಗಳು ಅದಾದ ಮೇಲೆ ವಾರಕ್ಕೆ 1 ಸತಿ ತಕೊಂಡ್ ಮಾತ್ರೆ ಚಾಯಾ ಅಂತ ಹೇಳಿ ಇತ್ತ. ಆ ಮಾತ್ರೆ ಎಲ್ಲ ಹೆಚ್ಚಂತ ಬಾಧಕ ಇಲ್ಲ, ಆಕ್ಚುಲಿ ಒಳ್ಳೆ ಮಾತ್ರೆ ಅದು. ಎಂತಕ್ಕಂದ್ರೆ ಅದ್ರ ಹಾರ್ಮೋನಲ್ ಮಾತ್ರೆ ಅಲ್ಲ, ನಾನ್ ಹಾರ್ಮೋನಲ್ ಪಿಲ್ ಅಂತ ಹೇಳ್ತಾನ. ಹಾರ್ಮೋನ್ ಅಂಶ ಇಲ್ಲ ಅದು, ಹಾರ್ಮೋನ್ ಅಲ್ದೆ ಅದು ಅದ್ರ ಕೆಲಸ ಮಾಡತ್ ಕರೆಕ್ಟ್ ಆಗಿ ತಕಂಕ ಮಾತ್ರ. ಅದ್ರದ್ ಬಾಧಕಗಳು ಬಹಳ ಕಡಿಮೆ. ಹೆಚ್ಚು ಅಂದ್ರೆ ಎಂತ ಅಂದ್ರೆ ಈ ಪಿ ಸಿ ಓಡಿ ಸಮಸ್ಯೆ ಇದು, ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತಲ್ಲ, ಅಂತವ್ರ ಒಂಚೂರು ತಕಂದು ಬೇಡ ಅಂತಾರೆ. ಯಾಕಂದ್ರೆ ಅದ್ರಲ್ಲಿ ಸ್ವಲ್ಪ ಬ್ಲೀಡಿಂಗ್ ಕಮ್ಮಿ ಆಗ್ತ.
1: ಓಕೆ.
0: ಮತ್ತೆ ಈ ಅಂತರ ಇಂಜೆಕ್ಷನ್ ಅಂತರ, ಅಂತರ ಇಂಜೆಕ್ಷನ್ ಅಂದ್ರೆ ಆ ಹೆಸರು ಎಷ್ಟು ಲಾಯಕ್ಕೆ ಇಟ್ಟಿರ್ಕಣೆ ಅಂತರ ಅಂತ ಹೇಳಿ. ಅಂತರ ಕೊಡೋಕೆ ಇಂಜೆಕ್ಷನ್ ಗೊತ್ತಾಯ್ತಾ, ಮೂರ್ ತಿಂಗಳಿಗೆ ಒಂದ್ಸತಿ ತಕಂ ತಕಂ ಆಸ್ಪತ್ರೆ ಬರ್ಕ ಮೂರ್ ತಿಂಗಳಿಗೆ. ಆದ್ರೆ ಅದ್ರದ್ದು ಏನು ಬಾಧಕ ಅಂತ ನೀವು ಕೇಳಿದ್ರೆ, ಒಂದು ಎರಡು ಕೆ ಜಿ ಎಷ್ಟು ಜಾಸ್ತಿ ಆಯ್ಲಕ್ ಅವ್ರು ತಕೊಂಡ ಫಲಾನುಭವಿಗಳು. ಮತ್ತೊಂದು ಫಸ್ಟ್ ಎರಡು ತಿಂಗಳು ಸ್ವಲ್ಪ ಮುಟ್ಟ ಸಮಸ್ಯೆ ಸೂತ್ರ ಆತಿಲ್ಲ, ಒಂಚೂರು ಬ್ಲೀಡಿಂಗ್ ಸ್ಪಾಟಿಂಗ್ ಮದ್ ಮಧ್ಯ ಆತ್, ಹೆಚ್ಚಿನವರೆಲ್ಲ ಆತ್ ಹಂಗೆ. ಅದಾದ್ಮೇಲೆ ಎರಡನೇ ಇಂಜೆಕ್ಷನ್ ಟೈಮ್ ಒಳಗೆ ಅವ್ರಿಗೆ ಮುಟ್ಟಾತಿಲ್ಲ, ಮುಟ್ಟಾತಿಲ್ಲ ಅಂದ್ರೆ ಅದು ಮುಟ್ಟ ನಿತ್ತಪ್ಪ ಮುಟ್ಟಾತಿಲ್ಲ ಅಲ್ಲ, ಗೊತ್ತಾಯ್ತಾ. ನಿಲ್ಸಿದ ಮೇಲೆ ಒಂದು ಆರು ತಿಂಗಳಿಂದ ಎಂಟು ತಿಂಗಳೊಳಗೆ ಮುಟ್ಟು ವಾಪಸ್ ಶುರು ಆಯ್ತು, ಮುಟ್ಟಾಗ್ಲಿಕ್ಕೆ ಇಂಜೆಕ್ಷನ್ ನಿಲ್ಸಿ.
1: ಅಂದ್ರೆ ಮೂರ್ ತಿಂಗಳಿಗೆ ಒಂದ್ಸಲ ತಗೊಳ್ಳೋ ಇಂಜೆಕ್ಷನ್ ಅಲ್ಲಿ ಯಾವ ತಿಂಗಳು ಮುಟ್ಟಾತಿಲ್ಲ ಹಂಗೆ
0: ಹಂಗೆ ಹಂಗೆ ಅದು ಕೆಲಸ ಮಾಡೋದೆ ಹಂಗಲ್ಲ ಮರ್ರೆ.
1: ಓ, ಕಡಿಕದ್ರ ನನಗ ಮತ್ತೆ ಗರ್ಭಧಾರಣೆ ಆಯ್ಕಂದ್ರೆ ನಿಲ್ಸಿ
0: ನಿಲ್ಸಿ ಒಂದ್ ಆರರಿಂದ ಎಂಟು ತಿಂಗಳೊಳಗೆ ಮುಟ್ಟಾಪ್ ಶುರು ಆಯ್ತು.
1: ಸೊ ಆ ನಂತರ ಗರ್ಭಧಾರಣೆ ಆಗೋ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ ಹಂಗೆ.
0: ಹೌದೌದೌದು.
1: ಓ, ಇದೆಲ್ಲ ನಮ್ಗೆ ಆಕ್ಚುಲಿ ಸಹಜವಾಗಿರೋ ಏನು ಪ್ರಕೃತಿ ವ್ಯವಸ್ಥೆ ಏನಿದೆ ಅದಕ್ಕೆಲ್ಲ ಸ್ವಲ್ಪ ಡಿಫ್ರೆಂಟ್ ಇಪ್ಪದಲ್ಲ, ಜನಕ್ಕೆ ಇದನ್ನೆಲ್ಲ ಒಪ್ಪಕಮ್ಗೆ ಸುಲಭ ಆಗ್ತಾ ಒಂಚೂರು ಹೆದರಿಕೆ ಆಯ್ದೆ ಇರುತ್ತಾ ಅಂತ ಕೇಳ.
0: ನಾನೀಗ ನಾಲ್ಕು ಐಟಮ್ ಹೇಳಿದೆ, ಅದ್ರಾಗ ಲಾಸ್ಟ್ ಇದೊಂದು ಐಟಮ್ ಗಬಕ್ಕ ಹಿಡ್ಕೊಂಡಿದೆ ಅಂತ. ಫಸ್ಟ್ ಮೂರ್ ಐಟಮ್ ಅಲ್ಲಿ ಸಹಜವಾಗಿ ಇರುತ್ತಲ್ಲ ಮುಟ್ಟೆಲ್ಲ.
1: ಹೌದು ಹೌದು. ಆದ್ರೆ ನಾನು ಆಲ್ರೆಡಿ ನನ್ನ ಕೆಲವು ಸರ್ಕಲ್ ಅಲ್ಲಿ ಈ ಮೂರ್ ತಿಂಗಳಿಗೆ ಒಂದು ಇಂಜೆಕ್ಷನ್ ತಕೊಂಬುದನ್ನು ಕೇಳಿದೆ. ಆದ್ರೆ ಈ ಸಮಸ್ಯೆ ಗೊತ್ತಿಲ್ಲ, ನೀವ್ ಹೇಳ್ರಿ ಸಮಸ್ಯೆ ಅಂತ ನಾ ಹೇಳುದಲ್ಲ, ಇದ್ರಲ್ಲಾಗಿರೋ ಇನ್ನೊಂದು ಈ ಪರಿಣಾಮ ಗೊತ್ತಿಲ್ಲ. ಈ ನಮ್ಮಲ್ಲಿ ಎಷ್ಟೋ ವಿಷಯಗಳು ಓಪನ್ ಆಗಿ ಎಲ್ಲೂ ಡಿಸ್ಕಸ್ ಆತಿಲ್ಲ.
0: ಗೊತ್ತಾಯ್ತು ನಂಗೆ. ಅದೀಗ ಎಂತ ಗೊತ್ತಿತ್ತಾ, ನೀವೀಗ ಒಂದು ಟೇಬಲ್ ಅಡ್ಜಲ್ ಕೂತಿರಿ ಅನ್ಕೊಣಿ, ನಿಮ್ಮ ಮಗನೋ ಮಗಳೋ ಬಂದು ದೂಡ್ದ, ನೀವು ಬುಡಕ ಬಿದ್ದು ಗಾಬರಿ ಆತ್, ಎದಿ ಬಡ್ತಾ ಎಲ್ಲ ಡಗ ಡಗ ಡಗ ಆತ್, ಒಂದು ಎರಡು ಸೆಕೆಂಡ್ ಆರು ಆತ್ ಹೌದಲ್ಲ.
1: ಹೌದು.
0: ಅವ ಬಂದ ಅಂದ್ ದೂಡ್ತ ಅಂದ್ ಗೊತ್ತಿದ್ರೆ ಎದಿ ಡವಡವ ಆತ
1: ಇಲ್ಲ,
0: ಬೀಳು ನಾಟಕ ಮಾಡ್ರು ಎದಿ ಡವಡವ ಆತ
1: ಇಲ್ಲ ಇಲ್ಲ.
0: ಅದೇ ಪ್ರಿಯರ್ ಇನ್ಫಾರ್ಮೇಶನ್ ಅನ್ನೋದು ಒಂದ್ ಬೇಕು. ಯಾವುದೇ ಮೆಥಡ್ ಉಪಯೋಗಿಸುದ ಇಲ್ಲಿ ಅವರು ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೂ ಜೊತೆ ಕೂತ್ ಚರ್ಚೆ ಮಾಡಿ ಇವೆಲ್ಲ ಹಿಂಗ ಆತು ನನಗೆ ಮುಂಚೆ ಗೊತ್ತಿದ್ರೆ ಅದ್ರ ಬಗ್ಗೆ ಅವರಿಗೇನು ಅಸಮಾಧಾನ ಇರುವುದಿಲ್ಲ. ನೀವು ಕೇಳ್ರಲ್ಲ ಅದು ಮನಸ್ಸಿಗೆ ಒಗ್ಗುತ್ತಾ, ಜನ ಅದನ್ನ ಎಕ್ಸೆಪ್ಟ್ ಮಾಡ್ತಾ ಅಂತ ಹೇಳಿ. ಫಸ್ಟಿಗೆ ಗೊತ್ತಿರ್ಕ ಮಗ ಬಂದು ದೂಡ್ತಾ ಅಂದೇಳಿ, ಫಸ್ಟ್ ಅದೇ ಅವನ ಹತ್ರ ಆಟ ಆಡಿ ಇನ್ನೂ ಬಿದ್ದು ನಾಟಕ ಮಾಡಿ ಅಯ್ಯೋ ನಿನ್ನ ಕೈ ಶಕ್ತಿ ಅಂತ ಮರೆಯ ನನ್ನನ್ನು ದೂಡಿ ಹಾಕ್ದಲ್ಲ ಅಂದೇಳಿ ಹೇಳಕ್.
1: ಸೊ ಹಾಂಗಾಗಿ ಇದು ನಿಮ್ಮ ಪಿ ಎಚ್ ಸಿ ಅಲ್ಲೂ ಸಿಗುತ್ತಾ ಪ್ರಾಥಮಿಕ ಆರೋಗ್ಯ? ಹಂಗ್ ಬಂದವರಿಗೆ ನೀವು ಫಸ್ಟ್ ಮಾತ್ರೆ ಕೊಡೋ ಮುಂಚೆ ಕೌನ್ಸಿಲಿಂಗ್ ಮಾಡ್ಕತ್ತ ಅಂತ?
0: ಹೌದೌದು, ಮಾಡುತ್ತ ಮರ್ರೆ, ಎಲ್ಲರೂ ಮಾಡ್ತಾರ. ನಾನೊಬ್ನೇ ಅಲ್ಲ, ನಮ್ಮ ಸಿಬ್ಬಂದಿಗಳು ಮಸ್ತ್ ಜನ ಇದ್ರು. ಈಗ ಹೇಳಕೈಗೆ ಎಲ್ಲ ಲಿಸ್ಟ್ ಇತ್ತ, ಕಮ್ಯುನಿಟಿ ಹೆಲ್ತ್ ಆಫೀಸರ್ ಇದ್ರು, ಪಿ ಎಚ್ ಸಿ ಓ ಇದ್ರು, ಕಡೆಗೆ ಎಲ್ ಎಚ್ ವಿ ಇದ್ರು, ಕಡೆಗೆ ಹೆಚ್ ಐ ಓ ಇದ್ರು, ಮತ್ತೆ ಎಲ್ಲಕ್ಕಿಂತ ಹೆಚ್ಚು ಈಗ ಎಲ್ಲ ಬದಿಯ ಹೆಚ್ಚು ನ್ಯೂಸ್ ಆಗಿ ಎಬ್ದು ಯಾರು ಹೇಳಿ,
1: ಯಾರ
0: ಆಶಾ ಕಾರ್ಯಕರ್ತೆಯರು.
1: ಸಾವಿರ
0: ಜನಕ್ಕೆ ಒಬ್ರು ಇದ್ರು ಅಲ್ಲಿಯ, ಇಷ್ಟು ಜನ ಇದ್ರು.
1: ಈಗ ನಿಮ್ಮ ಈ ಚಿಕಿತ್ಸೆಗೆಲ್ಲ ರೆಸ್ಪಾನ್ಸ್ ಹೆಂಗಿದೆ ಜನರಿಂದ?
0: ಅದೇ ನಾನು ಕಾರ್ಯಕ್ರಮಕ್ಕೆ ಬಂದು ನೀವು ರಾಮಾಯಣ ಎಲ್ಲ ಆರ್ಮೇಲೆ ರಾಮಂಗು ಸೀತೆಗೂ ಎಂತ ಸಂಬಂಧ ಕೇಂದ್ರ, ನಾ ಫಸ್ಟ್ ಇಂದ ಅದೇ ಹೇಳ್ತಾ ಇದ್ದೆ, ಹಿಂಜರಿಕೆ ಇತ್ತು ಅಂತ ಹೇಳಿ.
1: ಹಿಂಜರಿಕೆ ಇತ್ತಂತಾನೆ ಹೇಳ್ತಾ ಇದ್ದದ್ದು. ಸೊ ರೆಸ್ಪಾನ್ಸ್ ಅಂತದ್ದೇನು ಇಲ್ಲ ಅಂತ
0: ಅಲ್ಲ, ಅದು ಕಾಲಕ್ರಮೇಣ ಸ್ವಲ್ಪ ಸ್ವಲ್ಪ ಅದನ್ನ ಅಳವಡಿಸ್ಕೈತಾ ಇದ್ದಾರೆ ಜನರು. ಏನಂದ್ರೆ ಇಂದು ಅದರಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸ್ಲಿಕ್ಕೆ ಬಾಕಿ ಉಂಟು, ಗೊತ್ತಾಯ್ತಾ. ಮತ್ತೆ ನಮ್ಮ ದೃಷ್ಟಿಕೋನದಲ್ಲಿ ಅದು ಇನ್ನು ಕಮ್ಮಿನೇ ಅನ್ಸುತ್ತೆ, ಅದಕ್ಕೆ ನಾವು ಒಂಚೂರು ಕಮ್ಮಿನೇ ಹೇಳು.
1: ಯಾಕೆ ಗೊತ್ತಾ ಡಾಕ್ಟರ್, ನಾ ಇದನ್ನ ಕೇಳದ್ ಈಗ ನಾನು ಸಾಮಾನ್ಯಳಾಗಿ, ಈಗ ನಮ್ಗೊಂಚೂರು ವಿದ್ಯಾ ಈ ವಿದ್ಯೆ ಇದೆ, ವಿದ್ಯಾವಂತರು ಆಗಿ ಕೂಡ ಇಂಥದೆಲ್ಲ ಹೇಳಿದಾಗ, ಮಾತ್ರೆ ತಕೊಂಡ್ಕ, ಇಂಜೆಕ್ಷನ್ ತಕೊಂಡ್ಕ, ಇನ್ನೊಂದ್ ಮೂರ್ ತಿಂಗಳು ಮತ್ತೆ ಒಂದ್ಸಲ ತಕೊಂಬ ಇಂಜೆಕ್ಷನ್, ಆಮೇಲೆ ಮುಟ್ಟಾತಿಲ್ಲ, ಅದನ್ನ ಬಿಟ್ಟರೆ ಮತ್ ಮುಟ್ಟಾಪದು, ಜೀವ್ ಹಾರಿ ಹೊತ್ತು, ಓ ಇದೆಲ್ಲ ನಮ್ ದೇಹಕ್ಕೆಲ್ಲ ಅಪೋಸಿಟ್ ಇರೋದು ಬೇಡ ನಮ್ಗೆಲ್ಲ ಅಂತೇಳಿ ಅಂಥದ್ದು ಡಿಸಿಷನ್ ಗೆ ಹಾಪುದೇ ಜಾಸ್ತಿ ಇರುತ್ತೆ. ಅದಕ್ಕೆ ನಾ ಕೇಳಿದೆ ನಿಮ್ಮ ಕೌನ್ಸಿಲಿಂಗ್ ಸೆಂಟರ್ ಗಳಲ್ಲಿ ಅದನ್ನ ಸರಿಯಾಗಿ ಮಾಡಿ ಅವ್ರಿಗೆ ಅರ್ಥ. ಈಗ ಇದೆಲ್ಲ ಬರೀ ಹೆಣ್ಮಕ್ಳಿಗೆ ಮಾತ್ರ ಇಪ್ಪುದ, ಗಂಡಸ್ರಿಗೆ ಇಲ್ಲ ಆತರದ್ದು?
0: ಗಂಡಸ್ರಿಗೆ ಸದ್ಯಕ್ಕೆ ಅಂತರ ಕಾಪಾಡೋದಕ್ಕೆ ಯಾವ್ದು ಮಾತ್ರೆ ಆಗ್ಲಿ, ಇಂಜೆಕ್ಷನ್ ಗಳಾಗ್ಲಿ, ಔಷಧಿಗಳಾಗ್ಲಿ ನಮ್ಮ ಕಾರ್ಯಕ್ರಮಗಳಲ್ಲಿ ಇಲ್ಲ. ಗಂಡಸರದ್ದು ನಮ್ಮಲ್ಲಿ ಈಗ ಸರ್ಜರಿ ಆಪ್ಷನ್ ಒಂದೇ ಇರುವಂತದ್ದು, ಅದೇ ಲಾಸ್ಟ್ ಈಗ ಆಪರೇಷನ್ ಮಾಡಿಸ್ಕೊಂಡು ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ.
1: ಓಕೆ, ಆದ್ರೆ ಈ ವ್ಯಾಸೆಕ್ಟಮಿ ಬಗ್ಗೆ ನೀವು ಹೇಳ್ರಿ, ನಮ್ಮಲ್ಲಿ ಎಷ್ಟೋ ಜನರಿಗೆ ಅದ್ರ ಬಗ್ಗೆ ಸುಮಾರು ಪೂರ್ವಾಗ್ರಹಗಳಿದೆ, ಅಯ್ಯೋ ತಕಂಡ್ರೆ ಮತ್ತವ್ರ ಪುರುಷತ್ವವೇ ಹೋಯ್ಬಿಡುತ್ತಮ್ರ, ಕೆಲಸ ಮಾಡು ಕಾತಿಲ್ಲಮ್ರ, ಭಾರ ಎತ್ತು ಕಾತಿಲ್ಲಮ್ರ, ಇಂಥದೆಲ್ಲ. ನೀವು ಅದನ್ನೆಲ್ಲ ತಪ್ಪು ತಿಳುವಳಿಕೆ, 24 ಗಂಟೆಯಲ್ಲಿ ನೀವು ನಾರ್ಮಲ್ ವರ್ಕ್ ಇದೆ ಅದಕ್ಕೆ ಹೈಲಕ್ ಅಂತೆಲ್ಲ ಹೇಳ್ರಿ, ಆದ್ರೂ ಪುರುಷರು ಇದಕ್ಕೆ ಯಾಕೆ ಹಿಂದೇಟು ಹಾಕ್ತಾರೆ ಡಾಕ್ಟರ್? ನಿಮ್ಗೆ ನನ್ನ ಪ್ರಶ್ನೆ ಇದು.
0: ನೆಗೆಟಿವ್ ಆಟಿಟ್ಯೂಡ್, ಅದನ್ನ ಹೋಗಲಾಡ್ಸಕ್ ಬಹಳ ಕಷ್ಟ ಆಗ್ತಿದೆ ಈಗಲೂ, ಅದು ಒಂದು ಆಡೆಡ್ ಫ್ಯಾಕ್ಟರ್ ಅಂತ ಹೇಳಿ. ಅದು ಇಲ್ದಿದ್ರೆ ಸ್ವಲ್ಪ ಇನ್ನು ಸುಲಭದಲ್ಲಿ ಅಥವಾ ಇನ್ನು ನಾವು ಸಾಧನೆಗಳು ಇನ್ನೂ ಚೆನ್ನಾಗಿ ಮಾಡಬಹುದಿತ್ತೇನೋ ಅನ್ನೋ ಒಂದು
1: ಅನಿಸಿಕೆ
0: ಅಷ್ಟೇ.
1: ಆದ್ರೆ ಇದರೊಟ್ಟಿಗೆ ಇನ್ನೊಂದು ಕೇಮ್ಗೆ ಅಂತ ನನಗೆ ಸ್ವಲ್ಪ ಹೊತ್ತಲ್ಲಿ ಕೇಮ್ದೆ ಅಂತ ಇತ್ತು ಅಂತ ಹೇಳಿದ್ರೆ, ಈ ಕುಟುಂಬ ಕಲ್ಯಾಣ ಯೋಜನೆ ಅಡಿಯಲ್ಲಿ ಕೆಲವೊಂದು ಪಾಪ್ಯುಲರ್ ಪ್ರೋಗ್ರಾಮ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್, ಕಾಪರ್ ಟೀ ಹಾಕೊಂಡ್ ಇರ್ಬೋದು, ಟ್ಯೂಬೆಕ್ಟಮಿ ಇರ್ಬೋದು, ಈ ಕೈ ಆಪರೇಷನ್ ಇರ್ಬೋದು, ಲೆಪ್ರೋಸ್ಕೋಪಿ ಇರ್ಬೋದು, ಹೆಚ್ಚಿನವ್ರು ಸ್ವಲ್ಪ ಧೈರ್ಯ ಮಾಡಿ ಬರ್ತಿಪ್ಪುದ ಕಾರ್ಯಕ್ರಮಗಳು, ಅದರಲ್ಲಿ ಏನೆಲ್ಲ ಸಾಧಕ ಬಾಧಕ ನೀವು ಕಂಡಂಗಿತ್ತು ಅಂಬುದ್ರ ಬಗ್ಗೆ ಮಾತಾಡುವ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನಮ್ಮೂರು ಕಾಂಬುಕ್ ಚಂದ, ನಿನ್ನೆದ್ ಮೀನ್ ಗಸಿ ತಿಂಬುಕ್ ಚಂದ, ಕಡ್ಲ ಬದೆಗೆ ಕೂಕಂಕೆ ಚಂದ, ಹಂಗೆ ಕೇಂಬುಕೆ ನಮ್ ರೇಡಿಯೋ ಕುಂದಾಪುರ್ನೇ ಚಂದ.
3: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಆರೋಗ್ಯ ವಿಭಾಗದಲ್ಲಿ ವರ್ಲ್ಡ್ ಪಾಪ್ಯುಲೇಷನ್ ಡೇ, ಇವತ್ತು ವಿಶ್ವ ಜನಸಂಖ್ಯಾ ದಿನ, ಅದರ ಪ್ರಯುಕ್ತನೇ ಇವತ್ತಿನ ವಿಶೇಷ ಕಾರ್ಯಕ್ರಮ. ಜುಲೈ 11 ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ ಸೇರಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರ ತಾಲೂಕಲ್ಲಿ ಜನರಿಗೆ ಕುಟುಂಬ ಯೋಜನೆ ಅಳವಡಿಕೆ, ಇದು ಪ್ರತಿ ದಂಪತಿಗಳ ಹೆಮ್ಮೆ ಆಯ್ಕೆ ಅನ್ನೋ ಘೋಷವಾಕ್ಯದೊಂದಿಗೆ ಹೆಂಗ್ ಮಾಡ್ಕೊಂಡು ಏನು ತಿಳುವಳಿಕೆ ಬೇಕು, ಏನೆಲ್ಲ ಇದೆ ಆಪ್ಷನ್ಗಳು, ಅದೆಲ್ಲದ್ರ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ಪ್ರೈಮರಿ ಹೆಲ್ತ್ ಸೆಂಟರ್ ಮರವಂತೆಯ ಮೆಡಿಕಲ್ ಆಫೀಸರ್ ಡಾಕ್ಟರ್ ಕೆ ಗಣೇಶ್ ಭಟ್ಟ ಅವರು. ಹೌದು, ನಾವು 3 ತಿಂಗಳಿಗೆ ಇಂಜೆಕ್ಷನ್ ತಗೊಳ್ಳೋದ್ರ ಬಗ್ಗೆ ಮಾತಾಡೋದು, ಯಾಕೆ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಯಾಕೆ ಅಂತ ಕೇಳಿದ್ರೆ, ನೀವು ಮತ್ತೆ ಮತ್ತೆ ತಲೆಬಿಸಿ ಮಾಡ್ಕೊಂಬೇಡ, ಮಾತ್ರೆ ತಕೊಂಬೇಡ, ಇದರಲ್ಲಿ ಸುಮಾರು ಒಳ್ಳೇದು ಇತ್ತಂತ ನಾನು ಕೇಳಿದೆ ಡಾಕ್ಟ್ರೆ, ಅದ್ರ ಬಗ್ಗೆ ಇನ್ನೊಂಚೂರು ಹೈಲೈಟ್ ಮಾಡಿ.
0: ಹೈಲೈಟ್ ಮಾಡೋದಂದ್ರೆ ಒಳ್ಳೇದೇ ಜಾಸ್ತಿ ಇತ್ತು ಆಕ್ಚುಲಿ. ಮತ್ತೊಂದು ಮನುಷ್ಯನ ಸಹಜ ಗುಣ ಎಂತ ಅಂತ ಹೇಳ್ರೆ, ಒಂದು ಒಳ್ಳೆ ಪೇಂಟಿಂಗ್ ಅಲ್ಲಿ ಒಂದು ಕಪ್ಪು ಚುಕ್ಕಿ ಇದ್ರೆ ಅದೇ ಕಾಮ್ದು, ಅಯ್ಯೋ ಆ ಪೇಂಟಿಂಗ್ ಮೇಲೆ ಕಪ್ಪು ಚುಕ್ಕಿ ಇತ್ತು, ಪೇಂಟಿಂಗ್ ಲೈಕ್ ಇತ್ತಂತ ಕಾಣ್ತಿಲ್ಲ ಫಸ್ಟಿಗೆ. ಹಾಗೆ ಅಂತರ ಇಂಜೆಕ್ಷನ್ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ದಂಗೆ ಒಂದು ಇಂಜೆಕ್ಷನ್ ತಗೊಂಡ್ರೆ 3 ತಿಂಗಳವರೆಗೆ ಇಂಜೆಕ್ಷನ್ ತಗೊಳ್ಬೇಕಾಗಿಲ್ಲ, 3 ತಿಂಗಳ ನಂತರ ತಗೊಂಡು ಅಲ್ಲಿವರೆಗೆ ಗರ್ಭಧಾರಣೆ ಬಗ್ಗೆ ಭಯ ಇಲ್ಲ. ಹೌದಲ್ಲ, ಒಳ್ಳೆ ವೆರಿ ಎಫೆಕ್ಟಿವ್ ಅದು. ನಿಮ್ಮ ಆಪರೇಷನ್ ಅಷ್ಟು ಏನು ಸಕ್ಸಸ್ ರೇಟ್ ಇದೆ ಅಷ್ಟು, ಅದಕ್ಕಿಂತ ಜಾಸ್ತಿ ಸಕ್ಸಸ್ ರೇಟ್ ಅಂತರ ಇಂಜೆಕ್ಷನ್ ಅಲ್ಲಿ ಇದೆ. ಅದರ ಜೊತೆ ಜೊತೆಗೆ ನಾನು ಹೇಳಿದೆ, 3 ತಿಂಗಳು ತಕೊಂಡ ಮೇಲೆ ಮುಟ್ಟು ರೆಗ್ಯುಲರ್ ಆಗುದಿಲ್ಲ, ಮುಟ್ಟೆ ಆಗುದಿಲ್ಲ ಅದು ಇಂಜೆಕ್ಷನ್ ತಕೊಳ್ತಾನೆ ಇದ್ರೆ ಅಂತ. ಅದ್ರದ್ದು ಬೆನಿಫಿಟ್ ಅಂದ್ರೆ, ಈಗ ಕೆಲವರಿಗೆ ರಕ್ತಹೀನತೆ ಇರುತ್ತೆ, ಈ 2 ಗರ್ಭದ ಮಧ್ಯೆ ಅವರಿಗೆ ಡೆಲಿವರಿ ಆಪತ್ತಿಗೆ ಬಾಣಂತಂದಲ್ಲಿ ರಕ್ತ ಹೋದ್ದು ಇವೆಲ್ಲ ರಿಕವರಿ ಆಯ್ಕೋಬೇಡ, ಅಂತರ ಕೆಲಸ ಮಾಡುತ್ತೆ, ರಕ್ತಹೀನತೆ ಕಮ್ಮಿ ಆಗ್ತ, ಗರ್ಭದ ಕೋಶದ ಜೊತೆ ಜೊತೆ ಅಂಡಾಶಯದ ಕೆಲವೊಂದು ಸಮಸ್ಯೆಗಳು ಏನು ಹಾರ್ಮೋನ್ ವ್ಯತ್ಯಾಸದಿಂದ ಎಂಡೋಮೆಟ್ರಿಯೋಸಿಸ್ ಇರ್ಬೋದು, ಫೈಬ್ರಾಯ್ಡ್ ಇರ್ಬೋದು, ಅಡಿನೋಮಯೋಸಿಸ್ ಇರ್ಬೋದು, ಈ ಸಮಸ್ಯೆಗಳಲ್ಲೂ ಈ ಲಕ್ಷಣಗಳಿರುತ್ತಲ್ಲ, ಹೆವಿ ಬ್ಲೀಡಿಂಗ್, ತುಂಬಾ ನೋವು, ಇವುಗಳು ಅಂತರ ಇಂಜೆಕ್ಷನ್ ತಕೊಂಡ್ರೆ ಇರುವುದೇ ಇಲ್ಲ, ಮುಟ್ಟೆ ಆಯ್ದಿದ್ಮೇಲೆ ಆ ಲಕ್ಷಣಗಳೆಲ್ಲ ಎಲ್ಲಿಂದ ಬತ್, ಇವೆಲ್ಲ ಬೆನಿಫಿಟ್ ಇತ್ತು. ಅದ್ರ ಜೊತೆ ಜೊತೆಗೆ ಈಗ ನಾವು ದಿನಾ ನುಂಗು ಮಾತ್ರೆ ಬಗ್ಗೆ ಹೇಳ್ಕಂದ್ರೆ, ಅದರಲ್ಲೂ ಈ ಮೊಟ್ಟೆ ಚೀಲದಿಂದ ಬರುವಂತ ಕ್ಯಾನ್ಸರ್ಗಳು ಇವುಗಳನ್ನ ತಡೆ ಹಿಡಿತದೆ. ಗರ್ಭಕೋಶದ ಒಳಗಡೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳ್ತೇವಲ್ಲ, ಗರ್ಭಕೋಶದ ಒಳಗಡೆ ಲೈನಿಂಗ್ ಅಲ್ಲಿ ಏನು ಕ್ಯಾನ್ಸರ್ ಉತ್ಪತ್ತಿ ಆಗಿ ಅವುಗಳನ್ನ ಆ ಮಾತ್ರೆಗಳನ್ನು ತಗೊಳ್ಳೋದ್ರಿಂದ ಕಾಲಕ್ರಮೇಣ ಕಡಿಮೆ ಆಗ್ತದೆ ಇನ್ಸಿಡೆನ್ಸ್ ಅಂತ ಹೇಳ್ತಾರೆ.
1: ಈಗ ಇಲ್ಲೊಂದು ಪ್ರಶ್ನೆ ಅಂತ ಗೊತ್ತಾ ಡಾಕ್ಟ್ರೆ, ಫಸ್ಟ್ ಹೆರಿಗೆ ಆದ್ಮೇಲೆ ಈ ಹೆಣ್ಮಕ್ಳಿಗೆ ಗೊತ್ತಿರಲ್ಲ ಈಗ ಯಾವಾಗ ನೆಕ್ಸ್ಟ್ ಮುಟ್ಟತ್ತ ಅಂತ ಹೇಳ್ಕೊಂಡು, ಕೆಲವ್ರದ್ದು 7 ತಿಂಗಳಿಗಾತ್, ಕೆಲವ್ರದ್ದು 10 ತಿಂಗಳಿಗಾತ್, ಕೆಲವ್ರದ್ದು 1 ವರ್ಷಕ್ಕಾತ್, ಕೆಲವ್ರದ್ದು 1.5 ವರ್ಷಕ್ಕಾತ್, ಕೆಲವ್ರದ್ದು ತುಂಬಾ ಲೇಟು ಆತ್. ಸೊ ಇಂಥ ಸಂದರ್ಭದಲ್ಲಿ ಅವರು ಗಂಡ ಹೆಂಡತಿ ಸಂಭೋಗ ಎನಿ ಟೈಮ್ ಆಗ್ಬಹುದು ಅಲ್ಲ, ಅದನ್ನ ಯಾರಿಗೆ ಕಂಟ್ರೋಲ್ ಮಾಡೋಕೆ ಆತಿಲ್ಲ. ಈ ಸಂದರ್ಭದಲ್ಲಿ ಅವ್ರು ಎಷ್ಟೊತ್ತಿಗೆ ಇದಕ್ಕೆಲ್ಲ ಈ ಕಂಟ್ರೋಲ್ ಮಾಡುವ ಈ ನಿಯಂತ್ರಣಗಳನ್ನೆಲ್ಲ ತಕ್ಕಂದ ಹೆಂಗ್ ಡಿಸೈಡ್ ಮಾಡುದು ಅದನ್ನ?
0: ಅದೇ ಇದನ್ನ ನೀವು ಇನ್ನೊಂದ್ಸತಿ ಹೇಳಕ್ ಅಂತ ಹೇಳಿ, ಗಂಡ ಹೆಂಡತಿ ಸೇರೋದನ್ನ ಯಾರು ಕಂಟ್ರೋಲ್ ಮಾಡೋಕಾತಿಲ್ಲ, ಆದ್ರೆ ಅರ್ಧಕ್ಕರ್ಧ ಜನ ಅಥವಾ ಮುಕ್ಕಲ್ವಸಿ ಜನ ಹೇಳೋದೇ ಅದು ಡೆಲಿವರಿ ಆಗಿ ಮನೆಗೆ ಹೋಗ್ಪತಿ, ನಾನು ಗಂಡ ಕಂಟ್ರೋಲ್ ಮಾಡ್ಕಂತ ಅಂದೇಳಿ. ಅಲ್ಲಿ ಮದಿ ಹಾಕಿದ್ರೆ ಒಂದು ಅವಿಭಾಜ್ಯ ಅಂಗ ಎಂತ ಸಂಸಾರ ಸುಖ ಅಲ್ವಾ? ಅದನ್ನ ಹೇಳಕ್ಕೂ ಹಿಂಜರ್ಕಂತರು. ಈ ಕಾಂಟ್ರಸೆಪ್ಷನ್ ಆಪ್ಷನ್ಗಳನ್ನು ಕರೆಕ್ಟ್ ಆಗಿ ತಕೊಂಡ್ರೆ ಆ ಗಂಡ ಹೆಂಡತಿ ಸೇರೋತ್ತಿಗೂ ಬೈದಲ್ಲಿ ಸೇರ್ಕ, ಅಯ್ಯೋ ಗರ್ಭಿಣಿ ಆಗ್ಬಿಡ್ತೇನೋ, ಎಷ್ಟನೇ ದಿವಸ ಮುಟ್ಟ ಇದು, ಅಯ್ಯಯ್ಯೋ ಇವತ್ ಬೇಡ ಹಾಯ್ ಅಂದೇಳಿ ಹೇಳುವಂತ ಪರಿಸ್ಥಿತಿ ಬೇಕಾ ಅಂತ ಒಂದು.
1: ಈಗ ನನ್ನ ಪ್ರಶ್ನೆ ಇನ್ನೊಂದಿತ್ತು,
0: ಹೇಳಿ.
1: ಅದೇ ನಾ ಹೇಳಿದ್ನಲ್ಲ, ಯಾವ ಟೈಮ್ ಅಲ್ಲಿ ಅವ್ರು ಡಿಸೈಡ್ ಮಾಡ್ಕತ್ತ ಅಂತ.
0: ಕರೆಕ್ಟ್, ನಮ್ದು ಫ್ಲೋ ಅಲ್ಲಿ ಅದು ಮಿಸ್ ಆಯ್ತು ಆ ಕ್ವಶನ್. ಈಗ ಕಣೆ, ಡೆಲಿವರಿ ಆಗಿ 9 ತಿಂಗಳ ಗರ್ಭಿಣಿ ಇದ್ದವರು ಪೂರ್ಣ ಗರ್ಭ ಆದ್ಮೇಲೆ ಡೆಲಿವರಿ ಆದ್ರೆ ಒಳ್ಳೆ ರೀತಿಯಲ್ಲಿ ಹಾಲು ಕುಡಿಸ್ತಾ ಇದ್ರೆ, ಎದೆ ಹಾಲನ್ನ ಬಿಟ್ಟು ಬೇರೆ ಏನೂ ಹಾಲು ನೀರು ಏನೂ ಕುಡಿಸ್ಲಿಕ್ಕಿಲ್ಲ, ರಾತ್ರಿಯೂ ಉತ್ತಮವಾಗಿ ಹಾಲು ಕುಡಿಸ್ಬೇಕು, 6 ತಿಂಗಳವರೆಗೆ ಹಾಲನ್ನ ಬಿಟ್ಟು ಬೇರೆ ಏನು ಮಗು ಕುಡಿಸುದಿಲ್ಲ, ಆತರ ಚೆನ್ನಾಗಿ ಹಾಲು ಕುಡಿಸ್ತಾ ಇದ್ರೆ 3 ತಿಂಗಳವರೆಗೆ ಮಾತ್ರ ಸೇಫ್ಟಿ. 3 ತಿಂಗಳ ನಂತರ ಮುಟ್ಟಾಗದೆ ಇರ್ಬೋದು, ಆದ್ರೆ ಗರ್ಭಿಣಿ ಆಗೋ ಚಾನ್ಸಸ್ ಇರುತ್ತೆ. ಮುಟ್ಟು ಬಂದ ಮೇಲೆ ಗರ್ಭಿಣಿ ಆಯ್ಕಂದಿಲ್ಲ, ಮೊಟ್ಟೆ ರಿಲೀಸ್ ಆದ ಆ ಟೈಮಲ್ಲಿ ಸೇರಿಬಿಟ್ರು ಗರ್ಭಿಣಿ ಆಗಿಬಿಡ್ಬೋದು. ಅದೇ ತರ ಹಾಲೇ ಕುಡಿಸುದಿಲ್ಲ ಕೆಲವರು, ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿರ್ಬೋದು ಅಥವಾ ಏನೋ ಒಂದು ಇನ್ಫೆಕ್ಷನ್ ಇರ್ಬೋದು, ತಾಯಿಗೆ ಮಗುಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಹಾಲು ಕುಡಿಸದೇ ಇರ್ಬೋದು. ಅಂತವರಲ್ಲಿ 3 ವಾರಕ್ಕೆ ಗರ್ಭಿಣಿ ಆಗುವ ಕ್ಷಮತೆಯನ್ನ ಪಡ್ಕೋತಾರೆ ವಾಪಸ್. ಅದು ನಾನು ಹೇಳ್ತಿರೋದು ಅಂತ ಹೇಳಿ, ಪೂರ್ಣ ಗರ್ಭ ಆದ್ಮೇಲೆ ಈ ಕೆಲವರು ಅಬಾರ್ಷನ್ ಆಗ್ತ, 3 ತಿಂಗಳ ಒಳಗೆ ಅಬಾರ್ಷನ್ ಆದವರಿಗೆ 10 ದಿನದಲ್ಲಿ ಗರ್ಭಧಾರಣೆ ಕ್ಷಮತೆ ವಾಪಸ್ ಬರುತ್ತೆ, ಗೊತ್ತಾಯ್ತಾ? ಈಗ ಇಮ್ಯಾಜಿನ್ ಮಾಡಿ ಎಷ್ಟು ಜಾಗ್ರತೆಯಲ್ಲಿ ಇರಬೇಕು, ಎಷ್ಟು ಉತ್ತಮವಾಗಿ ಸಮಾಜ ಇದನ್ನ ಅಳವಡಿಸ್ಕೊಳ್ಬೇಕು, ಎಷ್ಟು ಹುಮ್ಮಸ್ಸಿಂದ ಬರಬೇಕು ಸರ್ಕಾರಿ ಆಸ್ಪತ್ರೆಗೆ, ನನಗೆ ಬೇಕು ಕಾಂಟ್ರಸೆಪ್ಷನ್ ಕೌನ್ಸಿಲಿಂಗ್ ಅಂಡ್ ಅಡ್ವೈಸ್, ನನಗೆ ಬೇಕು ಗರ್ಭ ನಿರೋಧಕ ಸೇವೆಗಳು ಅಂತ ಬರಬೇಕು ಅಲ್ವಾ?
1: ಕರೆಕ್ಟ್ ಆಗಿ ಹೇಳಿದ್ರಿ ಡಾಕ್ಟ್ರೆ. ಕಾಂಟ್ರಸೆಪ್ಟಿವ್ಸ್ ಕೌನ್ಸಿಲಿಂಗ್ ಅಂಡ್ ಅಡ್ವೈಸ್ ವೆರಿ ಇಂಪಾರ್ಟೆಂಟ್. ನೀವು ಎಂಥದೇ ಮಾಡೋದಾದ್ರೂ ಫಸ್ಟ್ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಕೂಕಂಡ, ಡಾಕ್ಟ್ರೆ ಹಿಂಗ್ ಹಿಂಗೆ ಗಂಡ ಹೆಂಡತಿ ಇಬ್ರು ಹೋಗಿ ಕೂಕಂಡ ಡಿಸ್ಕಸ್ ಮಾಡಿ ಅವರಿಂದ ಅಡ್ವೈಸ್ ತಗೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ನಮ್ಮಲ್ಲಿ ಈಗ ಆರೋಗ್ಯ ಸೇವೆಗಳು ಸರ್ಕಾರದಿಂದ ಎಷ್ಟು ಉತ್ತಮವಾಗಿ ಸಿಗ್ತಾ ಇದೆ ಅಂದ್ರೆ ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲೇ ನಿಮ್ಗೆ ಇದು ಸಿಗುತ್ತೆ. ನಾವೇ ಉದಾಸೀನ ಮಾಡ್ಕೊಂಡು ಗೌರ್ಮೆಂಟ್ ಆಸ್ಪತ್ರೆಗೆ ನಾವ್ ಹಾತಿಲ್ಯ ಅಂತ ಹೇಳುದು ನಮ್ಮ ಔದಾಸೀನ್ಯ, ಅದು ನಮ್ಮ ಅಸಡ್ಡೆ, ಅದು ನಮ್ಮ ತಪ್ಪು. ವಿಶ್ವ ಜನಸಂಖ್ಯಾ ದಿನ ಇವತ್ತು. ಜನಸಂಖ್ಯೆ ಅನ್ನೋದು ಒಳ್ಳೇದು ಹೌದು, ಕೆಟ್ಟದ್ದು ಹೌದು, ಸಂಪನ್ಮೂಲನೂ ಹೌದು, ತೊಡಕು ಹೌದು. ಇದೆಲ್ಲದಕ್ಕೂ ಒಂದು ಒಳ್ಳೆ ಆರೋಗ್ಯಯುತ ಸಮಾಜ ಅಥವಾ ಆರೋಗ್ಯಯುತ ಜನಸಂಖ್ಯೆ ಸಂಪನ್ಮೂಲ ಆಯ್ಕಂದ್ರೆ ಆ ಮಗು ಆ ತಾಯಿ ಇಬ್ರು ಆರೋಗ್ಯವಾಗಿರ್ಕ. ಅದಕ್ಕೋಸ್ಕರನೇ ಈ ಕುಟುಂಬ ಯೋಜನೆ ಅಳವಡಿಕೆ ಬಹಳ ಮುಖ್ಯ. ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ ಡಾಕ್ಟರ್ ಕೆ ಗಣೇಶ್ ಭಟ್ಟ ಅವ್ರ ಜೊತೆಗೆ. ಮಾತುಕತೆ ಮುಂದುವರಿತು. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ನಮ್ ಕುಂದಾಪುರ ಕಾಮುಕ್ ಚಂದ, ಬೀಚ್ ಬದಿ ತಿರ್ಗುಕ್ ಚಂದ, ತೆಳ್ಳನ್ ದೋಸಿ ಕೋಳಿಗಸಿ ತಿಂಬುಕ್ ಚಂದ. ನಮ್ ಕುಂದಾಪುರ ಕನ್ನಡ ಕೇಂಬುಕೇ ಚಂದ.
3: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಆರೋಗ್ಯವೇ ಭಾಗ್ಯದಲ್ಲಿ ನಮ್ಮೊಟ್ಟಿಗೆ ಡಾಕ್ಟರ್ ಕೆ ಗಣೇಶ್ ಭಟ್ಟ ಅವರು ಇದ್ದಾರೆ, ಮರವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ನ ಮೆಡಿಕಲ್ ಆಫೀಸರ್. ಇವತ್ತು ವಿಶ್ವ ಜನಸಂಖ್ಯಾ ದಿನ, ಜುಲೈ 11 ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ ಸೇರಿ ಈ ವಿಶ್ವ ಜನಸಂಖ್ಯಾ ದಿನದಂದು ಜನರಿಗೆ ಕುಟುಂಬ ಯೋಜನೆ ಅಳವಡಿಕೆ, ಅದು ಪ್ರತಿ ದಂಪತಿಗಳ ಹೆಮ್ಮೆ ಆಯ್ಕಂತೇಳಿ ಅದ್ರ ಬಗ್ಗೆ ತಿಳುವಳಿಕೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಡಾಕ್ಟರ್ ಗಣೇಶ್ ಭಟ್ರು ತುಂಬಾ ಲೈಕ್ ಕುಂದಾಪುರ ಕನ್ನಡದಗೆ, ನಮ್ಮ ಇಷ್ಟದ ಭಾಷೆಗೆ, ನಮ್ಮ ಮನೆ ನಮ್ಮ ಅಭಿಭಾಷೆಗೆ ಮಾತಾಡ್ತಾ ನಮ್ಗೆಲ್ಲ ತಿಳುವಳಿಕೆ ಮೂಡಿಸ್ತಾ ಇದ್ದಾರೆ. ಈ ಕಾಪಾಟಿ ಹಾಕೊಂಬರಿಗೆ ಒಂದು ಇದಿತ್ತು ಮಾರೆ ಪೂರ್ವಾಗ್ರಹ, ಅದು ಹಾಕೊಂಡ್ರ ಹಂಗ ಅತ್ತಂಬ್ರಿ ಹಿಂಗ ಅತ್ತ ಮತ್ತೆ ಇಷ್ಟ ದಿನ ಹಾಕೊಂಡ್ರ ಅಷ್ಟ ದಿನ ಹಾಕಂಕ ಆಗಂಬ್ರ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಒಳ್ಳೆ ತಿಳುವಳಿಕೆ ಕೊಡಿ ಮಾರ್ರೆ ನಮ್ಗೆ.
0: ಪೂರ್ವಾಗ್ರಹ ಹೋಗಲಾಡನೆ ಆದ್ರೆ ಒಳ್ಳೇದು. ಪ್ರಾಪರ್ಟಿ ಅಂದ್ರೆ ಎಂತ ಇತ್ತು, ಎಲ್ಲರಿಗೂ ತಲೆಯಲ್ಲಿ ಒಂದು ಇಮ್ಯಾಜಿನೇಷನ್ ಇರ್ಬೋದು ಹಾಕ್ಸ್ಕೊಂಡ್ ಇದ್ದವ್ರಿಗೆ, ಏನೊಂದು ಅಡಿ ಇರ್ಬೋದು, ಇಷ್ಟು ದೊಡ್ಡದಿರ್ಬೋದು ಅಂದೇಳಿ. ಅದು ಇಷ್ಟು ಸಣ್ಣದಿರುತ್ತೆ, ಒಂದು 3 ಇಂಚ್ ಇರುತ್ತೆ, ಗೊತ್ತಾಯ್ತಾ? 3 ಇಂಚ್ ಅದ್ರಲ್ಲಿ ಕಾಪರ್ ಅಂಶ ತಾಮ್ರ, ಏನ್ ನಮ್ದು ಈಗೆಲ್ಲ ಇತ್ತಲ್ಲ ತಾಮ್ರದ ನೀರು ಕುಡಿಕ ಅಂದೇಳ, ತಾಮ್ರ ಇರುತ್ತೆ. ಏನ ಕೆಲಸ ಹ್ಯಾಂಗ ಮಾಡತ್ತದ? ಗರ್ಭಕೋಶದ ಒಳಗಡೆ ಇಟ್ಟರೆ ತಾಮ್ರ ವೀರ್ಯದ ಕ್ಷಮತೆಯನ್ನ ಕಡಿಮೆ ಮಾಡುತ್ತೆ. ಅಂಡಾಶಯ ಗರ್ಭಕೋಶದ ಒಳಗಡೆ ಗರ್ಭ ಆಗಿ ಬೆಳೀಲಿಕ್ಕೆ ಬಿಡುವುದಿಲ್ಲ. ಗೊತ್ತಾಯ್ತಾ? ಈ ಕಾಪರ್ಟಿ ಇಷ್ಟು ಸಣ್ಣದು, ಅದರಲ್ಲಿ ಕಾಪರ್ ಇರುತ್ತೆ, ತಾಮ್ರ ಇರುತ್ತೆ. ಅದ್ರ ಕೆಲಸ ಮಾಡುವ ವಿಧಾನ ಗೊತ್ತಾಯ್ತು ನಿಮಗೆ. ಆ ಈ ಪೂರ್ವಾಗ್ರಹಗಳು ಯಾಕೆ ಬರುತ್ತೆ? ಮಿಸ್ಕಮ್ಯುನಿಕೇಶನ್, ತಪ್ಪು ಮಾಹಿತಿ ಬೇರೆ ಬೇರೆ ಕಡೆಯಿಂದ ಬರುತ್ತೆ. ಅದರಲ್ಲಿ 5 ವರ್ಷದ ವಾಯ್ದಿದ್ದು ಇತ್ತು ಕಾಪರ್ಟಿ, 10 ವರ್ಷ ವಾಯ್ದಿದ್ದು ಇರುತ್ತೆ. ಅದರದ್ದು ನಾವು ಪಾಸಿಟಿವ್ ಪಸ್ಟ್ ಕಾಂಬ. ಈ ಕಾಪರ್ಟಿ ಎಲ್ಲ ಒಂದ್ಸತಿ ನೀವು ಆಸ್ಪತ್ರೆಗೆ ಹೋಗಿ ಕರೆಕ್ಟಾಗಿ ಹಾಕ್ಸ್ಕೊಂಡ್ರೆ ಅದ್ರ ವಾಯ್ದಿ 20 ಟೈಮ್ ನಿಮ್ಗೆ ತಲೆಬಿಸಿಯೇ ಇಲ್ಲ. ಹೌದಾ? ಅಲ್ಲಿ ಅದ್ರ ಬಗ್ಗೆ ನಮ್ದ್ರಲ್ಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಒಂದು ಕರೆಕ್ಟ್ ಹೇಳ್ತೀರಿ, ಈ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್, ಪುಟ್ ಇಟ್ ಅಂಡ್ ಫರ್ಗೆಟ್ ಇಟ್ ಅಂದಾಳೆ ಕಾಪರ್ಟಿ. ಅಂದ್ರೆ ಕುಟುಂಬ ಕಲ್ಯಾಣದ ಬಗ್ಗೆ ಕಾಪರ್ಟಿಗೆ ಸೂಕ್ತವಾದ ಮಹಿಳೆ ಅಂತಾದ್ರೆ ಅವ್ರಿಗೆ ಅದನ್ನ ಹಾಕಿ ಕರೆಕ್ಟ್ ಆಗಿ ಹಾಕಿ ಬಿಟ್ರಿ ಇನ್ನದು ತಲೆಬಿಸಿಯೇ ಇಲ್ಲ ಅಂತ ಹೇಳಿ.
1: ವಾಯ್ದೆ ಎಷ್ಟು ಡಾಕ್ಟ್ರೆ?
0: 10 ವರ್ಷ ಗೌರ್ಮೆಂಟ್ ಅಲ್ಲಿ, 10 ವರ್ಷದ್ದು ಬತ್ತು, 5 ವರ್ಷದ್ದು ಬತ್ತು, 10 ವರ್ಷದವರೆಗೆ ವಾಯ್ದೆ, 10 ವರ್ಷದ ನಂತರ ತೆಗಸ್ಲಕ್, 10 ವರ್ಷದ ಒಳಗೂ ತೆಗಸ್ಲಕ್. ಈಗ ನೀವು ಹಾಕ್ಸ್ಕೊಂಡಿರ್ತೀರಿ, 2 ವರ್ಷಕ್ಕೆ ಮಗು ದೊಡ್ಡದಾಯ್ತು, ನಂಗೆ ಇನ್ನೊಂದ್ ಮಗು ಬೇಕು ಡಾಕ್ಟರ್, ತೆಕ್ಕೊಡಿ ಅಂದ್ರೆ ತೆಕ್ಕೊಡ್ಲಕ್. ಅದ್ರಲ್ಲೇ ಎಂತ ಸಮಸ್ಯೆ ಇತ್ತು? 10 ವರ್ಷ ವಾಯ್ದಿ ಅಂದ್ರೆ 10 ವರ್ಷ ಇಟ್ಕೊಳ್ಳೇಬೇಕಂತೇನಲ್ಲ, 10 ವರ್ಷದವರೆಗೆ ಇಟ್ಕೊಳ್ಬಹುದು ಅಂತ. ಗೊತ್ತಾಯ್ತಾ?
1: ಗೊತ್ತಾಯ್ತು. ಈಗ ನೀವು ಒಂದು ಅಂತರ ಇಟ್ಕೊಂಡ್ಕ ಅಂತ ಹೇಳ್ರಲ್ಲ, ಈ ಅಂತರ ಇಟ್ಕೊಳ್ಲಿಲ್ಲ ಅಂದ್ರೆ ಆ ತಾಯಿಗಾಗುವ ಆರೋಗ್ಯ ಸಮಸ್ಯೆಗಳು ಯಾವ್ದಲ್ಲ ಅದನ್ನೊಂಚೂರು ಹೇಳಿ.
0: ಏನು ಪೌಷ್ಟಿಕಾಂಶಗಳು, ರಕ್ತ ಎಲ್ಲದು ಕೊರತೆ ಕಾಡತ್ತು. ಗೊತ್ತಾಯ್ತಾ? ಕೊರತೆ ಕಾಡೋದು ಅಂತಂದ್ರೆ ನಿಮ್ಗೆ ಹೇಳೋದು ಆರೋಗ್ಯ ಸಮಸ್ಯೆಗಳೆಲ್ಲ ಸುಸ್ತು, ಮೈ ಕೈ ನೋವು, ಮಾಂಸದ ಬಲಹೀನತೆ, ರಕ್ತಹೀನತೆ. ರಕ್ತಹೀನತೆಯಿಂದಾಗಿ ಎಲ್ಲ ಏನು ಅಂಗಾಂಗಗಳ ಕೆಲಸದಲ್ಲೂ ಕ್ಷಮತೆ ಕಡಿಮೆ ಆಗೋದು, ಸುಸ್ತಾಗೋದು, ಉಬ್ಬಸ ಬಂದಂಗೆ ಆಗೋದು, ಕಾಲು ದಪ್ಪ ಆಗೋದು, ಕಾಲಲ್ಲಿ ನೀರು ತುಂಬಿಕೊಳ್ಳೋದು. ನಾ ಎಷ್ಟಂದು ಹೇಳುದು ಮಾರಿ, ಹೇಳ್ತಾ ಕೂಕಂಡ್ರೆ ಇವತ್ತು ಎಪಿಸೋಡ್ ಸಾಕತ್ತಿಲ್ಲ,
1: ಮುಗಿಯುದಿಲ್ಲ, ಅಷ್ಟು ಆರೋಗ್ಯ ಸಮಸ್ಯೆ ಆಗ್ತು ಅಂತ ಹೇಳಿ.
0: ಇದು ತಾಯಿದಾಯ್ತಲ್ಲ, ಮಗುದ ಅಂತರ ಕಡಿಮೆ ಇಟ್ಟು ಮಗು ಆದ್ರೆ ಗರ್ಭಪಾತ ಆಗ್ಬೋದು, ಬೆಳುವ ಮಗುದ ತೂಕ ಕಡಿಮೆ ಆಗ್ಬೋದು, ಮಗುವಿನಲ್ಲೂ ರಕ್ತಹೀನತೆ ಕಾಣ್ಬೋದು, ಮಗು ಬೆಳವಣಿಗೆ ಹೊಟ್ಟೆ ಒಳಗೆ ಕಮ್ಮಿ ಆಗುದಲ್ಲದೆ ಹುಟ್ಟಿದ ಮೇಲೆ ಡೆವಲಪ್ಮೆಂಟಲ್ ಡಿಲೇ ಅಂತ ಹೇಳ್ತೇವೆ. ಸ್ವಲ್ಪ ಏನು ಬುದ್ಧಿಮಾಂದ್ಯತೆ ಒಂದೇ ಅಲ್ಲ, ದೇಹದ ಬೆಳವಣಿಗೆಗಳಲ್ಲೂ ಕುಂಠಿತ ಕಾಣಿಸ್ಬೋದು, ಕಿಡ್ನಿ ಸಮಸ್ಯೆ ಬರ್ಬೋದು ಮಗು, ಬೇಕಂಬಷ್ಟು ಸಮಸ್ಯೆಗಳು ಬರ್ಬೋದು. ಈ ಅಂತರದ ಪ್ರಾಮುಖ್ಯತೆ ತಾಯಿ ಮತ್ತೆ ಮಗುವಿನ ಆರೋಗ್ಯದ ಜೊತೆ ಜೊತೆಗೆ ಅವರದ್ದು ದೇಶದ ಒಂದು ಪ್ರಗತಿಯ ಸೂಚನೆ ಸಹ
1: ಆಗ್ತದೆ. ಈಗ ಗರ್ಭಧಾರಣೆಗೆ ಅಂತರ ಎಷ್ಟಿರ್ಕ? 3 ವರ್ಷನಾ?
0: ಹೌದೌದು, 3 ವರ್ಷ ಇರ್ಕಮಾರ್ರೆ,
1: 3 ವರ್ಷ ಇರ್ಕೆ.
0: ಹೌದೌದು, WHO ಹೇಳುದು ಮಿನಿಮಮ್ 3 ವರ್ಷ ಇರ್ಕಂದ ಹೇಳಿ, ಎರಡು ಗರ್ಭಿಣಿ
1: ಎರಡು ಗರ್ಭದ
0: ಧಾರಣೆ 3 ವರ್ಷ, ಕಡಿಮೆ ಅಂದ್ರೆ ಕನಿಷ್ಠ ಅಂದ್ರೆ 3 ವರ್ಷ ಗ್ಯಾಪ್ ಕೊಡಬೇಕು ಅಂತ ಹೇಳುತ್ತೆ WHO ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ.
1: ಆದ್ರೆ ಡಾಕ್ಟ್ರೆ, ಈಗ ಈ ಟ್ಯೂಬೆಕ್ಟಮಿ ಆಪರೇಷನ್ ಮಾಡಿಸ್ಕೊಂಡಿರ್ಬಹುದು ಅಥವಾ ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಂಡಿರ್ಬಹುದು, ಈ ಕೆಲವರು ಹೇಳಿದ್ರು ಈಗ ಸೆಕೆಂಡ್ ಡೆಲಿವರಿ ಆಯ್ತು, ಮಗು ಸಾಕಿನ್ ಮಕ್ಳು ಸಾಕಂತ ಒಂದು ಡಿಸಿಷನ್ ಆಗಿರತ್ತ, ಅದು ಕೂಡ್ಲೆ ಮಾಡಿಸ್ಕೊಳ್ಳಕ ಅಥವಾ ಅಲ್ಲೂ ಸ್ವಲ್ಪ ಸಮಯ ಆಗಿ ಮಾಡಿಸ್ಕೊಳಕ? ಈ ಲ್ಯಾಪ್ರೋಸ್ಕೋಪಿ ಆದ್ರೂ ಅಷ್ಟೇ, ಹೆರಿಗೆ ಆದ್ರೂ ಕೂಡ್ಲೆ ಮಾಡಿಸ್ಕೊಳಕ ಅಥವಾ ತಡ್ದ ಹೆಂಗ? ಅದೊಂಚೂರು ಹೇಳಿ.
0: ಆಪರೇಷನ್ ಬಗ್ಗೆ ಬಂತು, ಈಗ ಸ್ತ್ರೀಯರ ಸಂತಾನ ಹರಣ ಚಿಕಿತ್ಸೆ, ಕರೆಕ್ಟ್ ಅಲ್ಲ ನಿಮ್ ಪ್ರಶ್ನೆ ಅದೇ ಅಲ್ಲ, ಅದ್ರ ಬಗ್ಗೆ ಮಾತಾಡುವ. ಯಾಕಣೆ ಕೈ ಆಪರೇಷನ್ ಅಂತ ಹೇಳಕ್ ಜನಕ್ ಲಾಯಕ್ ಅರ್ಥ ಆಯ್ಕಂದ್ರೆ, ಗೊತ್ತಾಯ್ತಾ? ಟ್ಯೂಬೆಕ್ಟಮಿ ಅಂತ ಹೇಳಿದ್ರೆ ಸಮಯ ಕೈ ಆಪರೇಷನ್, ಕರೆಂಟ್ ಆಪರೇಷನ್ ಅಂತ ಹೇಳಿ. ಆಯ್ತಾ? ಕೈ ಆಪರೇಷನ್ ಅಂದ್ರೆ ಯಾವಾಗ ಬೇಕಾದ್ರೂ ಮಾಡ್ಬೋದು, ಮಗು ಡೆಲಿವರಿ ಆದ್ಮೇಲೆ ಅದೇ ಮರುದಿವಸದಲ್ಲೇ ಮಾಡ್ಬೋದು. ಬ್ಲೀಡಿಂಗ್ ಎಲ್ಲ ಸ್ವಲ್ಪ ಕಂಟ್ರೋಲ್ ಇದೆ, ತಾಯಿ ಆರೋಗ್ಯವಾಗಿದ್ದಾರೆ ಅಂತ ಕನ್ಫರ್ಮ್ ಆಗ್ಬೇಕಲ್ಲ. ಕೆಲವು ಸತಿ 24 ಗಂಟೆ ಒಳಗೆ ರಕ್ತಸ್ರಾವ ಆಗೋ ಸಾಧ್ಯತೆಗಳೆಲ್ಲ ಇರುತ್ತೆ. ಅದೇನು ಆಗಿಲ್ಲ, ತಾಯಿ ಆರೋಗ್ಯವಾಗಿದ್ದಾರೆ ಅಂತ ಒಂದು ನೋಡ್ಕೊಂಡು ಕೈ ಆಪರೇಷನ್ ಮಾಡ್ಬೋದು. ಎಲ್ಲ ಮಧ್ಯದಲ್ಲೂ ಮಾಡ್ಬೋದು, ಮುಟ್ಟು ಶುರು ಆದ್ಮೇಲೆ ಮುಟ್ಟಾಗಿ ಒಂದನೇ ವಾರದ ಒಳಗಡೆ ಕೈ ಆಪರೇಷನ್ ಮಾಡ್ಬೋದು. ಅಬಾರ್ಷನ್ ಆದ್ಮೇಲೆ ಕೂಡ್ಲೆ ಮಾಡ್ಬೋದು. ಈ ಲ್ಯಾಪ್ರೋಸ್ಕೋಪಿ ಕರೆಂಟ್ ಆಪರೇಷನ್ ಏನಿದೆ, ಅದಕ್ಕೆ ಗರ್ಭಕೋಶದ ಸೈಜ್ ನಾರ್ಮಲ್ ಇರಬೇಕು, ಅದು ಇಂಪಾರ್ಟೆಂಟ್. ಯಾಕಂದ್ರೆ ಡೆಲಿವರಿ ಆದ ತಕ್ಷಣ ಹೊಕ್ಕಳವರಿಗೆ ಗರ್ಭಕೋಶನೇ ಇರುತ್ತೆ, ಆಪರೇಷನ್ ಮಾಡೋ ಕಾತಿಲ್ಲ. ಅದಕ್ಕೆ ಮಿನಿಮಮ್ 6 ವಾರ ಆಗಿರ್ಬೇಕು.
1: ಓಕೆ.
0: ಯಾಕಂದ್ರೆ ಗರ್ಭಕೋಶ ಸ್ವಲ್ಪ ಚಿರುಟಿ ಸಣ್ಣ ಆಗ್ಬೇಕಲ್ಲ, ಸಹಜ ಸ್ಥಿತಿಗೆ ಬರ್ಕಲ್ಲ. ಅದ್ರ ಮೇಲೆ ಕರೆಂಟ್ ಆಪರೇಷನ್ ಮಾಡ್ಲಕ್ಕ, ಕರೆಂಟ್ ಆಪರೇಷನ್ ಡೆಲಿವರಿ 6 ವಾರದ ನಂತರ ಮಾಡ್ಲಕ್ಕ, ಮಧ್ಯ ಮುಟ್ಟಾಗೋಕ್ ಶುರು ಆದ್ಮೇಲೆ ಮಾಡ್ಕೊಳ್ಬಹುದು, ಮುಟ್ಟಾಗಿ 1ನೇ ವಾರದಲ್ಲಿ.
1: ಓಕೆ, ನನ್ಗೆ ಇದೊಂದು ಕೇಮ್ಕೇತಿ, ಟ್ಯೂಬೆಕ್ಟಮಿ ಮತ್ತೆ ಲೆಪ್ರೋಸ್ಕೋಪಿ ಅಲ್ಲಿ ಸುಮಾರು ಜನ ಕೇಂದ್ರ ಯಾವ್ದು ಮಾಡ್ಲಕ್ಕ, ನನ್ನನ್ನ ಕೆಲವರು ಕೇಮ್ ಬರಿದ್ರು ಇದು ಯಾವ್ದು ಮಾಡ್ಲಕ್ಕ ಯಾವ್ದು ಮಾಡ್ಲಕ್ಕ ಅಂತ ಹೇಳಿ. ಈ ಟ್ಯೂಬೆಕ್ಟಮಿ ಮಾಡಿದ್ಮೇಲೆ ಅವ್ರು ಯಾಕೆ ಕೇಮ್ದಂದ್ರೆ ರೆಸ್ಟ್ ವಿಷಯಕ್ಕೆ, ಈ ರೆಸ್ಟ್ ಎಷ್ಟು ದಿನ ಮಾಡ್ಕತ್, ಯಾವ್ದು ಒಳ್ಳೇದು, ಯಾವ್ದು ಸುಲಭ, ಯಾವ್ದು ನೋವು ಬೇಗ ಗುಣ ಆತ್, ಸೊ ಯಾವ್ದಂತ ಹೇಳ್ತೀರಿ ಡಾಕ್ಟ್ರೆ ನೀವು?
0: ನಿಮ್ ಪ್ರಶ್ನೆ ಒಂದು ಭಾಗನ ನೀವೇ ಸ್ಪ್ಲಿಟ್ ಮಾಡಿ ಕೊಟ್ರೆ ಅಲ್ಲ, ಹಂಗಾಗಿ ಉತ್ತರ ಕರೆಂಟ್ ಆಪರೇಷನ್ ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ದಿನ ಆಸ್ಪತ್ರೆಯಲ್ಲಿ ಇರುವಂತದ್ದು, ಅದ್ರ ನಂತರ ಯಾವುದೇ ರೆಸ್ಟ್ ಅವಶ್ಯಕತೆ ಇಲ್ಲ. ರೆಸ್ಟ್ ಅಂದ್ರೆ ನಾ ಹೇಳೋದು ಈ ತುಂಬಾ ಹೆವಿ ಕೆಲಸ ಮಾಡೋಕಾಗ ಹಂಗೆಲ್ಲ ಏನು ರಿಸ್ಟ್ರಿಕ್ಷನ್ ಇಲ್ಲ ಅದಕ್ಕೆ. ಆಯ್ತಾ, ಈ ಕೈ ಆಪರೇಷನ್ ಅಥವಾ ಟ್ಯೂಬೆಕ್ಟಮಿ, ನಿಮ್ ಕಣಂಗ್ ಪಾಶ ಹೇಳ್ಕಂದ್ರೆ ಟ್ಯೂಬೆಕ್ಟಮಿ ಏನು ಮಾಡಿಸ್ಕೊಂಡವ್ರ ಅವ್ರದ್ದೊಂದು ಗಾಯ ಅಂತಿರುತ್ತೆ, ಒಂದು 2-4 ಸೆಂಟಿಮೀಟರ್ ವರೆಗೆ ಗಾಯ ಇರ್ಬೋದು. ಅದು ಅವರ ಸ್ಥಿತಿ, ಅದು ಡಿಫಿಕಲ್ಟೀಸ್ ಹೊಂದ್ಕೊಂಡಿರುತ್ತೆ ಇನ್ಸಿಷನ್ ಸೈಜ್. ಅವರಿಗೆ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ, ಒಂದು 3-4 ವಾರ ಭಾರ ಎತ್ತಬಾರ್ದು, ಹೊಟ್ಟೆಯ ಮಾಂಸಕ್ಕೆ ಲೋಡ್ ಬೀಳುವಂತ ಕೆಲಸ ಮಾಡಬಾರ್ದು.
1: ಓಕೆ, ಆದ್ರೆ ಈ ಲೆಪ್ರೋಸ್ಕೋಪಿ ಮಾಡಿಸ್ಕೊಂಡವ್ರಿಗೆ ಹೇಳ್ತಾರೆ ಏನಂದ್ರೆ ಅಷ್ಟು ಸುರಕ್ಷಿತ ಅಲ್ಲ, ಗರ್ಭ ಧಾರಣೆ ಆಗ ಚಾನ್ಸಸ್ ಇರುತ್ತೆ. ಟ್ಯೂಬೆಕ್ಟಮಿ ಅಂತ ಹೇಳಿದ್ರೆ ನೀವು ಗರ್ಭ ನಾಳನೆ ಕಟ್ ಮಾಡುದಾ?
0: ಹೌದೌದು, ಗರ್ಭನಾಳನ್ನ ಒಂದು 2 ಸೆಂಟಿಮೀಟರ್ ಕಟ್ ಮಾಡಿ ಎರಡು ಬದಿ ಹೊಲ್ದು
1: ಬಿಡುದು. ಲ್ಯಾಪ್ರೋಸ್ಕೋಪಿ ಅಂದ್ರೆ,
0: ಲ್ಯಾಪ್ರೋಸ್ಕೋಪಿ ಅಂದ್ರೆ ಗರ್ಭ ನಾಳನ್ನ ಹಿಂಗ್ ಎತ್ತಿ ಒಂದು ರಬ್ಬರ್ ಬ್ಯಾಂಡ್ ಹೆಣ್ಮಕ್ಳಿಗೆ ಜುಟ್ ಹಾಕ್ತಾರಲ್ಲ ಹಂಗ ಹಾಕುದು.
1: ಅದನ್ನೇ ಹೇಳಿದ್ರು ಅಷ್ಟು ಸೇಫ್ ಅಲ್ಲ ಅಂತ ನಿಜಾನ.
0: ಹಂಗಂತ ಇಲ್ಲಿ ನಮ್ದು ಡಾಟಾ ಪ್ರಕಾರ ಎರಡು ಒಳ್ಳೆ ಈಕ್ವಲಿ ಎಫೆಕ್ಟಿವ್, ಪ್ರತಿಯೊಂದಕ್ಕೂ ಫೇಲ್ಯೂರ್ ಅಂತಿರತ್ತ. ಭಗವಂತ ಕೊಟ್ಟು ವರದಲ್ಲೂ ಒಂದೊಂದು ಡಿಫೆಕ್ಟಿವ್ ಇರತ್ತ. ಹೌದಲ್ಲ, ಹಿರಣ್ಯಕಶಿಪುಗೆ ಸಮ ವರ ಕೊಟ್ಟ ಅಂದೇಳಿ ಒಂದು ಸಂಹಾರ ಇಲ್ಲ, ಎಲ್ಲ ಒಬ್ರು ಚಾಪಿ ಕೆಳಗೋರು ಒಬ್ರು ರಂಗೋಲಿ ಕೆಳಗ ಹೋದ್ರು, 1,000,000 ಆಪರೇಷನ್ ಮಾಡಿದ್ರು ಒಂದು ಫೇಲ್ಯೂರ್ ಇರುತ್ತೆ. ಫೇಲ್ಯೂರ್ ಅಂದೇಳಿ ಸರ್ಕಾರದ ಇಂಡೆಮ್ನಿಟಿ ಸ್ಕೀಮ್ಸ್ ಅಂತ ಇದ್ದಿತ್ತು, ಗೊತ್ತಿತ್ತಾ?
1: ಇಂಡೆಮ್ನಿಟಿ ಅಂದ್ರೆ
0: ಈಗ ಪರಿಹಾರ ಇತ್ತ, ಈಗ ಆಪರೇಷನ್ ಮಾಡಿಸ್ಕೊಂಡಿರ್ತೀರಿ. ಸರ್ಕಾರದ ಯೋಜನೆ ನೋಡಿ ಎಷ್ಟು ಬ್ಯೂಟಿಫುಲ್, ಸರ್ಕಾರದ ಯೋಜನೆಗಳು, ಸರ್ಕಾರದ ಯೋಜನೆ ಜನರ ಒಳ್ಳೇದಕ್ಕೆ, ಜನರ ಆರೋಗ್ಯದ ಒಳ್ಳೇದಕ್ಕೆ
1: ತುಂಬಾ ಉತ್ತಮ ಯೋಜನೆಗಳು ಸರ್ಕಾರದ ಕಡೆಯಿಂದ ಇತ್ತ. ಒಂದು ನಮ್ಗೆ ಸರಿಯಾದ ಮಾಹಿತಿ ಇಲ್ಲ, ತಿಳುವಳಿಕೆ ಇಲ್ಲ, ಇನ್ನೊಂದು ಹೆದರಿಕೆ ಸರ್ಕಾರದ್ದಲ್ಲ ಬ್ಯಾಡದೇನೋ ಅಂತ ಹೆದರಿಕೆ. ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಕಿದ್ ಡಾಕ್ಟ್ರೆ, ಈ ಇನ್ಫಾರ್ಮೇಶನ್ ನನಗೆ ಬೇಕು ಸ್ವಲ್ಪ ಹೊತ್ತಲ್ಲಿ. ನಾಕೆಂತೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಕಲಿನಿ ಕೋಟಿ ಭಾಷೆ, ಮಾತಾಡಿ 1,000 ಭಾಷೆ, ಅರೆ ಎದಿಗುಡೆಗೆ ಬೆಚ್ಚಗಿರ್ಲಿ ನಮ್ಮ ಬಿ ಭಾಷೆ.
3: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ನಾನು ನಿಮ್ಮ ಆರ್ ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಆರೋಗ್ಯವೇ ಭಾಗ್ಯದಲ್ಲಿ. ವಿಶ್ವ ಜನಸಂಖ್ಯಾ ದಿನ ಇವತ್ತು, ವರ್ಲ್ಡ್ ಪಾಪ್ಯುಲೇಷನ್ ಡೇ. ಅದರ ಅಂಗವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ ಸೇರಿ ಇವತ್ತು ಕುಟುಂಬ ಯೋಜನೆ ಅಳವಡಿಕೆ ಪ್ರತಿ ದಂಪತಿಗಳ ಹೆಮ್ಮೆ ಆಯ್ಕಂತೇಳಿ ಒಂದು ಒಳ್ಳೆ ತಿಳುವಳಿಕೆ ಕಾರ್ಯಕ್ರಮ. ಅದಕ್ಕಾಗಿ ನಮ್ಮೊಟ್ಟಿಗೆ ವಿಶೇಷ ಅತಿಥಿಯಾಗಿ PHC ಮರವಂತೆಯ ಮೆಡಿಕಲ್ ಆಫೀಸರ್ ಡಾಕ್ಟರ್ ಕೆ ಗಣೇಶ್ ಭಟ್ಟ ಅವರು ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಿದ್ರು. ಡಾಕ್ಟ್ರೆ, ನೀವು ಹೇಳಿದ್ರೆ ಸರ್ಕಾರದಿಂದ ಎಷ್ಟೆಷ್ಟು ಒಳ್ಳೆ ಕಾರ್ಯಕ್ರಮ ಇದೆ ಈ ಕುಟುಂಬ ಯೋಜನೆಗಾಗಿಯೇ ಅಂತೇಳಿ. ಆದ್ರೆ ನೀವು ಎಷ್ಟು ಆಪರೇಷನ್ಗಳಿದೆ, ಎಷ್ಟು ಪಿಲ್ಸ್ಗಳನ್ನ ಕೊಡ್ಬೋದು, ಎಷ್ಟು ಇಂಜೆಕ್ಷನ್ಗಳನ್ನ ಕೊಡ್ಬೋದು ಎಲ್ಲದು ಹೇಳ್ರಿ. ಆದ್ರೆ ಎಂತ ಮಾಡುದು, ನಮ್ಮ ಜನರಿಗೆ ಹೆದರಿಕೆ, ನಮ್ಮ ಜನರಿಗೆ ಅಸಡ್ಡೆ, ನಮ್ಮ ಜನರಿಗೆ ಔದಾಸೀನ್ಯ, ಅಯ್ಯೋ ಎಂತಕ್ ನಂಬೇಡ, ನಾವಿಲ್ಲ ಪ್ರೈವೇಟಿಗೆ ಹೋಗಿರೋ ದುಡ್ಡು ಕೊಡ್ತಕ್ಕಂತ ನಮ್ಗೆ ಇದ್ರ ಮೇಲೆ ನಂಬಿಕೆ ಇಲ್ಲ, ಹೆದರಿಕೆ ಅತ್ತ ಮಾರ್ರೆ, ಹ್ಯಾಂಗೇನ್ ಮಾತ್ರಿಯೋ, ಎಷ್ಟು ದಿನ ಆಯ್ತೋ, ಎಕ್ಸ್ಪೈರಿ ಆಯ್ತೋ, ಇಂಥದ್ದೆಲ್ಲ ಇಟ್ಕೊಂಡು ಸರ್ಕಾರಿ ಆಸ್ಪತ್ರೆಗೆ ನೀವು ಇಷ್ಟು ಒಳ್ಳೊಳ್ಳೆ ಯೋಜನೆಗಳು, ಇಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇದ್ರೂ ಅಲ್ಲಿ ಬಪ್ಪರ್ ಕಡಿಮೆ, ಇದು ಯಾಕೆ, ಇದಕ್ಕೆ ಎಂತ ಮಾಡ್ಕಂತ ನೀವು ಹೇಳ್ತೀರಿ ಡಾಕ್ಟ್ರೆ?
0: ಅಲ್ಲ, ಅದು 20 ಹೌದಾ ಅಂತ ಹೇಳಿ ನೀವೇ ಜಡ್ಜ್ಮೆಂಟ್ ಕೊಟ್ರೆ ಅಲ್ಲ, ಅದು 20 ಹೌದಾ, ಹಿಂಜರಿಕೆ ಇತ್ತ ಎಂತ ಅಂತ ಹೇಳಿದ್ರೆ, ಹೊಟ್ಟಿಗೆ ಇಟ್ಟಿಲ್ದಿರೋ ಜುಟ್ಟಿಗೆ ಮಲ್ಲಿಗೆ ಹೋಗ್ಬೇಕು ಕೆಲರಿ. ಸರ್ಕಾರದ ಒಳ್ಳೊಳ್ಳೆ ಯೋಜನೆ, ಉತ್ತಮ ಗುಣಮಟ್ಟ, ಒಳ್ಳೆ ರೀತಿಯ ವೈದ್ಯ ಮತ್ತು ಸಿಬ್ಬಂದಿ ವರ್ಗ ಇದ್ರು ಜನಕ್ಕೆ ಹಿಂಜರಿಕೆ, ಅಯ್ಯಪ್ಪ ನಾನಾ ಸರ್ ಗೌರ್ಮೆಂಟ್ ಆಸ್ಪತ್ರೆಗೆ ಯಾರು ನಾನು ಹತ್ತಿಲ್ಲಪ್ಪ, ನೀವು ಕಡಿಮೆ ಕ್ವಾಲಿಫಿಕೇಶನ್, ಕಡಿಮೆ ಕ್ವಾಲಿಟಿ ಇರುವ ನೀವು ಪ್ರೈವೇಟಲ್ಲಿ ಆರೂ ಹೋಗಿ ತಗೋಬತ್ರಿ, ಹೇಳ್ಕಂಕಲ್ಲ, ಕಾಲರ್ ಆರಿಸ್ಕಲ್ಲ, ನಾನು ಅಲ್ಲಿ ಕ್ಲಿನಿಕ್ ತಕ ಬಂದೆ, ಅಲ್ಲ ಡಾಕ್ಟರ್ ಎಲ್ಲ
1: ಯಾವ ಆಸ್ಪತ್ರೆಗೆ ಹೆತ್ತದಂದ್ ಹೇಳುದೇ ಒಂದು ಪ್ರೆಸ್ಟೀಜ್
0: ಪ್ರೆಸ್ಟೀಜ್ ಆಗಿಬಿಟ್ಟಿತ್ತು ಅಲ್ಲ. ಕರೆಕ್ಟ್, ಅದು ಒಂದು. ಇನ್ನೊಂದು, ನೀವು ಬರೀ ಆಸ್ಪತ್ರೆ ಸರ್ಕಾರಿ ವ್ಯವಸ್ಥೆಗಳ್ರಿ, ಸರ್ಕಾರಿ ಡಾಕ್ಟರ್ದು ನಮ್ದೇನ್ ರಿಕ್ರೂಟ್ಮೆಂಟ್ ಆಪತಿ, ಎಲ್ಲ ಡಿಗ್ರಿ ವೆರಿಫೈಡ್ ಆಗಿ ನಾವು ಕೆಲ್ಸಕ್ಕೆ ಸೇರು ಅಲ್ಲೇ.
1: ಹೌದೌದು.
0: ಅಷ್ಟಾರು ಜನಕ್ಕೆಲ್ಲ ಹೆಂಗಿರತ್ ಗೊತ್ತ, ನಾವ್ ಹೇಳೋದ್ ನಂಬುದೇ ಇಲ್ಲ. ಅವರಿಗೆ ಶಂಕದಿಂದ ಬಂದ್ರೆ ತೀರ್ಥ, ಅದು ಯಾವ ಶಂಕವೋ ಗೊತ್ತಿಲ್ಲ, ನಂಬಿಕೆ ಕಡಿಮೆ. ನಾವೇನೋ ಸುಳ್ಳು ಸುಳ್ಳು ಹೇಳೋದೇನೋ, ಅರ್ಧಂಬರ್ಧ ಓದ್ಕೊ ಬಂದಿರೇನೋ, ಎಲ್ಲೂ ಸಲ್ಲದವರು ಸರ್ಕಾರಿ ಸೇವೆಯಲ್ಲಿ ಸಲ್ತರೇನೋ ಅಂದೇಳಿ ಜನಕ್ಕೆ ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್. ಮತ್ತೆ ಇದನ್ನ ಹೋಗಲಾಡ್ಸೋಕ್ಕೂ ನೀವು ಒಂದೇ ಪ್ರಶ್ನೆಯಲ್ಲಿ ಎಲ್ಲ ಕೇಳಾಯ್ತು. ಈಗ ಹೋಗಲಾಡ್ಸೋಕೆ ಅಂತ ಮಾಡ್ಕ, ನಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಆಯ್ಕ ಮಾಡ್ತಾ ಇತ್ತು, ಉತ್ತಮ ರೀತಿಯಲ್ಲೇ ಸೇವೆ ಸಿಗ್ತಾ ಇದೆ, ಒಳ್ಳೆ ರೀತಿಯಲ್ಲಿ ಸಂವಹನ ಆಗ್ತಾ ಇದೆ, ಸರ್ಕಾರಿ ಆಸ್ಪತ್ರೆಗಳ ಗುಣಮಟ್ಟ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ, ಸಾಕಷ್ಟು ಅನುದಾನ ಬರ್ತಾ ಇದೆ, ಉನ್ನತೀಕರಣ ಆಗ್ತಾ ಇದೆ, ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದು ಸಾಲ್ವೇಶನ್ ಪ್ರಕ್ರಿಯೆಯಲ್ಲಿದೆ.
1: ಈ ಸರ್ಕಾರಿ ಅಡ್ವರ್ಟೈಸ್ಮೆಂಟ್ಗಳು, ಫಾರ್ ಎಕ್ಸಾಂಪಲ್ ನಿಮ್ಮ ಸರ್ಕಾರಿ ಆಸ್ಪತ್ರೆ ಅಡ್ವರ್ಟೈಸ್ಮೆಂಟ್ಗಳು, ನಿಮ್ಮ ಸರ್ಕಾರಿ ಆಸ್ಪತ್ರೆ ಗೋಡೆ ಮೇಲೆ ಇರತ್, ಅಲ್ಲೊಂದು ಹೋರ್ಡಿಂಗ್ ಹಾಕಿದ್ರಿ, ಸರ್ಕಾರಿ ಆಸ್ಪತ್ರೆ ಎದುರೆ ಹಾಕಿರ್ತ್ರಿ. ಆಕ್ಚುಲಿ ಸರ್ಕಾರಿ ಆಸ್ಪತ್ರೆ ಕಡೆ ಬಪ್ಪರೇ ಇಲ್ಲ, ಅವ್ರು ಕಾಂಬುದಿಲ್ಲ. ಮತ್ತೆ ನಾನ ಎಷ್ಟೊಂದು ಸಲ ಸರ್ಕಾರಿ ಆಸ್ಪತ್ರೆಗೆ ಹೋದಳು, ಇಲ್ಲೆಲ್ಲ ಇರೋ ಪ್ರೋಗ್ರಾಮ್ ಕಂಡ್ಕೊಂಡು ಇದಿತ್ತ, ಕ್ಷಯರೋಗಕ್ಕೆ ಅದಿತ್ತ, ಗರ್ಭಧಾರಣೆ ಆಗೋರಿಗೆ ಇದಿತ್ತ, ನಾನೇ ಆಶ್ಚರ್ಯ ಪಟ್ಟಿದ್ದೆ. ನೀವು ಒಳ್ಳೆಯರಿಗೆ ಹಾರ್ ಮಾತ್ರ ಆ ಜಾಹೀರಾತುಗಳು ಜನರಿಗೆ ಗೊತ್ತಾಗ್ಬೋದು, ಒಳ್ಳೆಯರಿಗೆ ಹೊಯ್ದೆ ಇದ್ದವ್ರಿಗೆ ಹೆಂಗೆ ಗೊತ್ತಾಗ್ತ? 10% ಆಫ್ ಪಾಪ್ಯುಲೇಷನ್ ಮಾತ್ರ ನಿಮ್ಮ ಸರ್ಕಾರಿ ಆಸ್ಪತ್ರೆ ಬರುತ್ತೇನೋ ನಾನು ಹೇಳುದು, ಆದ್ರೆ ಉಳಿದವ್ರು ಎಂತ ಮಾಡ್ತಾರೆ, ಅವ್ರಿಗೆ ಹೆಂಗೆ ವಿಷಯಗಳನ್ನ ತಲುಪಿಸ್ತೀರಿ? ಅದು ಕೂಡ ಪ್ರಶ್ನೆಯೇ ಅಲ್ಲ ಡಾಕ್ಟ್ರೆ ಅಲ್ಲ. ಈಗ ಇನ್ನೊಂದು ನನ್ನ ವಿಷಯ ಎಂತ ಹೇಳ್ಕೊಂಡ್ರೆ, ಗವರ್ಮೆಂಟ್ ಆಸ್ಪತ್ರೆಯ ಮಾತ್ರೆಗಳಿರ್ಬೋದು ಸೇವೆಗಳಿರ್ಬೋದು, ಸತ್ಯ ಹೇಳ್ಕೊಂಡ್ರೆ ನಂಗೂ ಹಿಂಗಿಂದೆ ಒಂದು ಪೂರ್ವಗ್ರಹ ಮೊದಲಿದ್ದಿತ್ತು. ಆದ್ರೆ ನನ್ನ ಸೆಕೆಂಡ್ ಹೆರಿಗೆಗೆ ಆಯ್ಕೆ ಮಾಡ್ಕೊಂಡಿದ್ದು ಸರ್ಕಾರಿ ಆಸ್ಪತ್ರೆನೆ. ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಸೇವೆ, ಅದರಲ್ಲೂ ನಿಮ್ಮ ಆಶಾ ಕಾರ್ಯಕರ್ತೆಯರು, ಎಲ್ಲೊಂದು ಪ್ರೆಗ್ನೆಂಟ್ ಅಂತ ಇದ್ದ ಅವರ ಕೇರಿಯಲ್ಲಿ, ಅವ್ರ ಊರಲ್ಲಿ, ಅವ್ರ ವಾರ್ಡಲ್ಲಿ ಗೊತ್ತಾಯ್ತಂದ್ರೆ ಹೋಗಿ ಮಾತಾಡಿ ತಾಯಿ ಕಾರ್ಡ್ ಮಾಡಿಸಿ ಬನ್ನಿ, TT ಇಂಜೆಕ್ಷನ್ ತಗೊಂಡು ಬನ್ನಿ, ನಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬನ್ನಿ, ನೀವು ನಮ್ಮ ವೆಯ್ಟ್ ಹಿಮೋಗ್ಲೋಬಿನ್ ಚೆಕಪ್ ಎಲ್ಲ ಇಲ್ಲೇ ಮಾಡಿ ಅಂತ ಮೋಟಿವೇಟ್ ಮಾಡ್ತಾ ಇರೋದು ಪ್ಲಸ್ ಪಾಯಿಂಟ್ ಅದೊಂದು. ಅದರಿಂದಾನೇ ನಾವು ನಮ್ಮಂಥವ್ರು ಕೂಡ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಎಂತಲ್ಲ ಸೇವೆ ಇತ್ತು, ಕಾಂಬಂದ್ ಕಾಂಬಕಾಯ್ತು ಇರ್ಲಿ ಅಂತ ಹೇಳ್ಕೊಂಡು ಕಾಂಬ ಹೆರಿಗೆ ಎಲ್ಲ ಮಾಡಿಸ್ಕೊಂಬ ಎಂತಂತೇಳಿ ನಾನು ಮಾಡಿಸ್ಕೊಂಡಿದ್ದು ನನ್ನ ಸೆಕೆಂಡ್ ಹೆರಿಗೆನ ಸರ್ಕಾರಿ ಆಸ್ಪತ್ರೆಯಲ್ಲೇ. ಈವನ್ ನನ್ನ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಕೂಡ ಆಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲೇ, ಅದರಲ್ಲೂ ಕ್ಯಾಂಪ್ ಅಲ್ಲಿ. ನೀವು ಹೇಳ್ರಲ್ಲ ಕ್ಯಾಂಪ್ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ರಲ್ಲ, ಕ್ಯಾಂಪ್ ಅಲ್ಲೇ ಹೋಯಾದ. ಆಕ್ಚುಲಿ ಕೇಳುಗ್ರೆ, ಸರ್ಕಾರದ ಸರ್ಕಾರಿ ಆಸ್ಪತ್ರೆಗಳು, ಸರ್ಕಾರಿ ಮದ್ದುಗಳು, ಸರ್ಕಾರಿ ಸೌಲಭ್ಯಗಳು ಖಂಡಿತ ಅಸಡ್ಡೆ ಬೇಡ. ನಮ್ಮ ಈ ಡಾಕ್ಟರ್ ಗಣೇಶ್ ಬಹಳ ಪರಿಣತ ಡಾಕ್ಟರ್ಗಳೇ ಅಲ್ಲಿಪ್ಪದ, ಹಾಂಗಾಗಿ ಹೆದರ್ಕಮಿಕೆ ಅಂತದ್ದು ಇಲ್ಲ. ಫ್ರೀ ಅಂತ ಅಂದ್ಕೊಳ್ಳೆ ನಮ್ಮಲ್ಲೆಲ್ಲ ಡೌಟ್ ಆಯ್ಕಾಂಬ್ದ, ಆ ಡೌಟ್ಗಳು ಬೇಡ. ಇನ್ನೊಂದು, ಕುಟುಂಬ ಕಲ್ಯಾಣ ಯೋಜನೆ ಅಂಡರ್ ಯಾವ್ದೆಲ್ಲ ಬರುತ್ತೆ ಅನ್ನೋದನ್ನ ಅಷ್ಟು ಲೈಕ್ ಮಾಡಿ ಹೇಳ್ರ. ಇದೇ ಮಾತ್ರೆಗಳನ್ನ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಕೌನ್ಸಿಲಿಂಗ್ ತಕೊಂಡು ಕೂಕೊಂಡು ತಕಂ ನಾವು ಧೈರ್ಯ ಮಾಡಿ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ಈ ಎಲ್ಲ ಸರ್ವಿಸ್ಗಳನ್ನೂ ತಗೊಳ್ಬಹುದು. ಡಾಕ್ಟ್ರೆ ಭಾರಿ ಖುಷಿ ಆಯ್ತು, ವರ್ಲ್ಡ್ ಪಾಪ್ಯುಲೇಷನ್ ಡೇ ದಿನ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡುಕಂತಾನೆ ಅಲ್ಲ, ಆ ಕಂಟ್ರೋಲ್ ಮಾಡೋದ್ರಲ್ಲಿ ನಮ್ಮ ಆರೋಗ್ಯನ ನಾವು ಹೆಂಗೆ ಉಳಿಸ್ಕೊಳ್ಳಕ್ಕ, ನಮ್ಮ ಆರೋಗ್ಯನ ನಾವು ಹೆಂಗೆ ಕಾಪಾಡ್ಕೊಳ್ಳಕ್ಕ, ಒಂದು ಒಳ್ಳೆ ಆರೋಗ್ಯಯುತ ಸಂಸಾರ ಆ ಸಂಸಾರದ ತಾಯಿ ಮತ್ತು ಮಗುವಿನಿಂದ ಶುರುವಾಗುತ್ತೆ. ಅದನ್ನ ಹೆಂಗೆ ಶುರು ಮಾಡ್ಲಕ್ಕ ಅನ್ನೋದ್ರ ಬಗ್ಗೆ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಆದ್ರೆ ಒಂದೇ ಒಂದು ನನ್ನ ವೈಯಕ್ತಿಕ ಕಾಳಜಿ ಅಂತಂದ್ರೆ, ಗವರ್ನಮೆಂಟ್ ನ ಎಲ್ಲಾ ಕಾರ್ಯಕ್ರಮಗಳು ಹೆಣ್ಮಕ್ಳಿಗೆ ಸಂತಾನ ಹರಣ ಅದು ಇದು ಅಂತ ಇದೆ, ಗಂಡ್ಮಕ್ಳಿಗೂ ಕೂಡ ಒಂದ್ ಸ್ವಲ್ಪ ಕಾರ್ಯಕ್ರಮಗಳು ನೀವು ಜಾಸ್ತಿನೇ ಹಾಕೊಂಡ್ರೆ ನಮ್ಮಂತ ಹೆಣ್ಮಕ್ಳು ಕೂಡ ಸ್ವಲ್ಪ ಇನ್ನಷ್ಟು ಹೆಲ್ದಿಯಾಗಿ ಬೆಳಿಬಹುದು ಅನ್ನೋದು ಹೆಣ್ಮಕ್ಳ ಕಡೆಯಿಂದ ನನ್ನ ಕೋರಿಕೆ. ಎನಿವೇಸ್ ಡಾಕ್ಟ್ರೆ, ನಿಮ್ಗೆ ಎಂತಾರು ಹೇಳಕ್ಕಿದ್ರೆ ಖಂಡಿತ ಹೇಳಕ್ ನಮ್ಮ ಕೇಳುಗರಿಗೆ.
0: ಹೆಣ್ಮಕ್ಳಿಗೆ ಸಾಕಷ್ಟು ಸೇವೆಗಳಿತ್ತು ಅಂತ ಹೇಳ್ರಿ, ಅದನ್ನ ಉಪಯೋಗಿಸ್ತಾನೆ ಇದ್ರೆ ಹೆಣ್ಮಕ್ಳು. ಗಂಡಸ್ರಿಗೆ ಇದ್ದದ್ದು ಒಂದ್ ಸೇವೆ, ಅದನ್ನ ಒಂದ್ ಚೂರಾರು ಇಂಟ್ರೆಸ್ಟ್ ತಗೊಂಡು ನಮ್ಮ ಪುರುಷ ಸಮಾಜ ಅದನ್ನ ಅಳವಡಿಸ್ಕಂ ಶುರು ಮಾಡಿದ್ರೆ ನಾವು ಇಲ್ಲೊಂದು ಗಿಡ ನೆಟ್ರು ಫಲ ಕೊಡತ್ತ, ಇನ್ನೊಂದ್ 4 ಸಸಿ ತಂದು ಹಾಕುವ ಅಂದೇಳಿ ನಾವು ಆಪ್ಷನ್ ಇಡ್ಲಕ್.
1: ಡಾಕ್ಟ್ರೆ ಭಾರಿ ಖುಷಿ ಆಯ್ತು ನೀವು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಬಂದು ವಿಶ್ವ ಜನಸಂಖ್ಯಾ ದಿನ ಇವತ್ತು ವಿಶೇಷವಾಗಿ ಒಂದು ಉತ್ತಮ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಕೊಟ್ರಿ. ಎಷ್ಟೋ ಜನಕ್ಕೆ ಇಂತಹ ಮಾಹಿತಿಗಳ ಕೊರತೆಯೇ ಇರೋದು, ಮಡಿವಂತಿಕೆನೂ ಇರಬಹುದು ಅಥವಾ ಮುಜುಗರನೂ ಇರಬಹುದು, ಸಂಕೋಚನೂ ಇರಬಹುದು. ಆದ್ರೆ ನೀವು ಹೇಳ್ದಂಗೆ ಈಗ ಹಿಂಜರಿಯುವಿಕೆ ಕಡಿಮೆ ಆಗಿ ಕುಟುಂಬ ಯೋಜನೆ ಅಳವಡಿಕೆ ಎಲ್ಲಾ ದಂಪತಿಗಳ ಹೆಮ್ಮೆ ಆಯ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ನೀವು ಬಂದದ್ದಕ್ಕಾಗಿ.
0: ತುಂಬಾ ತುಂಬಾ ಧನ್ಯವಾದಗಳು ಅವಕಾಶ ಕೊಟ್ಟದ್ದಕ್ಕಾಗಿ. ಕುಂದಾಪುರ ಕನ್ನಡದಲ್ಲಿ ಮಾತಾಡೋದೇ ಒಂದು ಖುಷಿ ಮಾರ್ರೆ. ರೇಡಿಯೋ ಕುಂದಾಪುರ ಚಾನಲ್ ಅಲ್ಲೇ ಅಲ್ಲೇ ಸಿಕ್ಕುದ, ಬೇರೆ ಯಾವ್ದಾದ್ರು ಪ್ರೋಗ್ರಾಮಿಗೋ ಹಿಂಗ್ ಮಾತಾಡೋಕೆ ಆಗ್ತಾ?
1: ಹಾಂಗಾಗಿ ಡಾಕ್ಟ್ರೆ ನೀವು ಮಾತಾಡೋದಕ್ಕೆ ನಮ್ ಕೆಮ್ಮಿಯೂ ತಂಪಾಯ್ತು, ಹತ್ತಕ್ಕೊಂದ ಪ್ರಕರಣ ಮಾತಾಡ್ತೀರಿ, ಭಾರಿ ಖುಷಿ ಆಯ್ತು, ನಮ್ ಕೇಳುಗರು ಕೂಡ ಅಷ್ಟೇ ಎಂಜಾಯ್ ಮಾಡ್ರ ಅನ್ಕಂತೆ. ಸೊ ವಿಶ್ವ ಜನಸಂಖ್ಯಾ ದಿನದ ಇವತ್ತಿನ ಈ ವಿಶೇಷ ಕಾರ್ಯಕ್ರಮನ ಹಿಂಕೇಂಡ್ ಹಾಂಗ್ ಮರ್ತು ಬಿಡಬೇಡಿ, ಮನ್ಸಲ್ಲೇ ಹಾಂಗೆ ರೆಕಾರ್ಡ್ ಮಾಡ್ಕೊಂಡು ಇನ್ನು ನಾಲ್ಕು ಜನಕ್ಕೆ ಹೇಳ್ತಾ, ದಂಪತಿಗಳೇ, ಕುಟುಂಬ ಯೋಜನೆ ಅಳವಡಿಕೆ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯಾಗಲಿ. ಸದ್ಯಕ್ಕೆ ನಾವು ಹೋಯ್ಬತ್ತು, ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
0: ಆಯ್ತು ಹೋಯ್ಬಪ್ಪ, ಬತ್ತ ಹೋಯ್.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು, ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು, ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದಿಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್, ಬೇಕಾರ ಕಾಣಿ ಅಲ್ಲಲ್ಲ ಕೇಣಿ.

ಮೊದಲ ಕತೆ ಎಂಬ ಕಿರುಚಿತ್ರದ ಉತ್ತಮ್ ಸಾರಂಗ್ ಅವರು ಸಂಗೀತ ನೀಡಿರುವ, ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಿರಂಜನ್ ಅವರು ಸಾಹಿತ್ಯ ನೀಡಿರುವ, ಉತ್ತಮ್ ಸಾರಂಗ್ ಮತ್ತು ಭವ್ಯಶ್ರೀ ಬಂಡಿಮಠ ಅವರು ಹಾಡಿರುವ ಹಾಡು.

0: ಕರ್ನಾಟಕ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾವಿವತ್ತು ಎಲ್ಲಿತ್ತಕ್ಕೆ ಅಂದ್ರೆ ಹೊಸ ಬದುಕು, ಇದು ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿರುವಂತಹ ಹೊಸ ಬದುಕು ಸೇವಾ ಟ್ರಸ್ಟ್ ನ ಆಶ್ರಯ

0: ಇದೋ ಸೇವೆ ಹೋರಾಟ ಜ್ಞಾನ ಅನ್ನೋದ್ರಲ್ಲಿ ಅನಾಥರಿಗಿರುವಂತಹ ಆಶ್ರಮ ಹೊಸ ಬದುಕು. ಇಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿಯ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ, ಅಂದ್ರೆ ನಾಡಿದ್ದು June 21ಕ್ಕೆ ಏನು ಯೋಗ ದಿನಾಚರಣೆ ಆಗ್ತಾ ಇದೆ, ಅದರ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂದ್ರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನೋ ಒಂದು ಥೀಮ್ ಅಡಿಯಲ್ಲಿ ತಾಲೂಕು ಆಯುಷ್ ಇಲಾಖೆ ಕುಂದಾಪುರ ಮತ್ತು ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತಧಾರ ಇವರ ಅಡಿಯಲ್ಲಿ ಈ ಕಾರ್ಯಕ್ರಮ ಆತಿಪದ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡುವ ಅಂತೇಳಿ ರೇಡಿಯೋ ಕುಂದಾಪುರದ ನಾವೆಲ್ಲ ಇವತ್ತ ಹೊಸ ಬದುಕಿನ ಈ ಆಶ್ರಮದಲ್ಲಿ ಸೇರಿತ. ಈ ಆಶ್ರಮದಲ್ಲಿ ಹೆಚ್ಚು ಕಮ್ಮಿ 55 ಜನ ಇದ್ರೆ ಇದನ್ನ ನಡೆಸ್ತಾ ಇದ್ದು ವಿನಯ್ ಚಂದ್ರ ಸಾಸ್ತಾನ ಮತ್ತು ಅವರ ಹೆಂಡತಿ ರಾಜಶ್ರೀ ಅವರು. ಸೊ ತುಂಬಾ ಖುಷಿ ಅಂತ ಕೇಂದ್ರೆ ಎಲ್ಲೆಲ್ಲೋ ಇವರಿಗೆ ಬದುಕನ್ನ ಕಟ್ಟಿಕೊಳ್ಳಲಾಗದೆ ಅಲ್ಲೆಲ್ಲೋ ಇದ್ದವರನ್ನ ಕರ್ಕೊಂಡು ಬಂದು ಒಂದು ಸೂರಿನ ಅಡಿಯಲ್ಲಿ ಇವರು ತುಂಬಾ ಚಂದ ಕನ್ಕಂತಿದ್ರೆ ಅವರಿಗೆ ಇವತ್ತು ಸಪೋರ್ಟ್ ಆಗಿ ತಮ್ಗೆ ಆದಷ್ಟು ರೀತಿಯಲ್ಲಿ ಇವ್ರಿಗೆ ಒಂದು ಹೆಲ್ಪ್ ಮಾಡುವ ಅಂತ ಹೇಳಿ ನಮ್ಮ ಕುಂದಾಪುರದ ವಿಶಿಷ್ಟವಾಗಿರುವ ಲಯನ್ಸ್ ಕ್ಲಬ್, ಲೇಡೀಸೇ ಇರುವಂತಹ ಲಯನ್ಸ್ ಕ್ಲಬ್ ಅಮೃತಧಾರದವರು ಇಲ್ಲೆಲ್ಲ ಒಟ್ಟಾ ಇದ. ಸೊ ಇಲ್ಲಿ ವಿಶೇಷವಾಗಿ ಯೋಗ ಮಾಡೋದು ಹೇಳ್ಕೊಟ್ರು. ಯೋಗ ಮಾಡೋದಂದ್ರೆ ತುಂಬಾ ದೊಡ್ಡದಾಗೆಲ್ಲ, ಸಣ್ಣ ಮಟ್ಟದಲ್ಲಿ ಹೆಂಗೆ ದಿನಚರಿಯಲ್ಲಿ ಯೋಗ ಮಾಡ್ಲಕ್ಕ ಎಂಬುದನ್ನ ಹೇಳ್ಕೊಟ್ರು ನಮ್ಮ ಡಾಕ್ಟರ್ ಶಿಲ್ಪಾ ಕೆ ಅವರು, ತಾಲೂಕು ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿ. ಅವರೊಟ್ಟಿಗೆ ನಮ್ಮ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರು, ಇದು ತಪೋವನದ ವಾಣಿಶ್ರೀ ಐತಾಳ್ ಅವರು, ಹಾಗೆ ನಮ್ಮ ಲಯನ್ಸ್ ಕ್ಲಬ್ ಅಮೃತಧಾರೆಯ ಕಲ್ಪನಕ ಇದ್ರು, ಜೊತೆಗೆ ಮುಂದಿನ ಪ್ರೆಸಿಡೆಂಟ್ ಆಗ್ಲಿಕ್ಕೆ ಇರುವಂತಹ ಚಂದ್ರಿಕಾ ಧನ್ಯ ಅವರು ಇದ್ರು. ಸೊ ಕಲ್ಪನಾ ಅವರನ್ನ ಕೇಳ್ಬಾರ್ದು, ಮೇಡಮ್ ಮಂಚರು ಬನ್ನಿ. ಈ ಕಾರ್ಯಕ್ರಮ ಇವತ್ತೇನ್ ನೀವು ಆಯೋಜನೆ ಮಾಡ್ಕೊಂಡಿರಿ, ಇವತ್ತು 21 June ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯಕ್ಕಾಗಿ ಯೋಗ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ ಏನೊಂದು ಥೀಮ್ ಇಟ್ಕೊಂಡಿರಲ್ಲ, ಈಗ ಯೋಗ ಈಗ ಹೇಳಿಕೊಟ್ಟಾಯ್ತು, ಅದ್ರ ಒಟ್ಟಿಗೆ ನೀವು ಅವರಿಗೆಲ್ಲ ತಪಾಸಣೆಯನ್ನ ನೀವು ಇಟ್ಕೊಂಡಿರಿ. ಮೇಡಮ್, ಈ ಕಾರ್ಯಕ್ರಮದ ಬಗ್ಗೆ ಒಂಚೂರು ಹೇಳಿಬಿಡಿ.
1: ನಾವು ಆರೋಗ್ಯದ ಬಗ್ಗೆ ಬಹಳ ಅಂದ್ರೆ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ, ಹಾಗಾಗಿ ನಮ್ಮ ಕ್ಲಬ್ನ ಸದಸ್ಯರಾದಂತಹ ಡಾಕ್ಟರ್ ಶಿಲ್ಪಾ ಮತ್ತು ಡಾಕ್ಟರ್ ವಾಣಿಶ್ರೀ ಅವರ ಮುಖಾಂತರ ಇದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕೆ ನಾವು ಚರ್ಚೆ ಮಾಡಿದವಾಗ ಅವರು ತುಂಬಾ ಖುಷಿಯಿಂದ ಒಪ್ಕೊಂಡ್ರು. ಯಾಕಂತ ಹೇಳಿದ್ರೆ ಆರೋಗ್ಯ ಎಲ್ಲರಿಗೂ ಬೇಕು, ಸಣ್ಣ ಮಗುವಿನಿಂದ ಹಿಡಿದು ವೃದ್ಧಾಪ್ಯದಲ್ಲಿ ಎಲ್ಲರಿಗೂ. ಆದ್ರೆ ವೃದ್ಧಾಪ್ಯದವರು ಇರುವವರಿಗೆ ತುಂಬಾ ಜಾಸ್ತಿ ಸಮಸ್ಯೆಗಳಿರುವಂತದ್ದು. ಹಾಗಾಗಿ ಈ ಆಶ್ರಮ ನಾವು ಗಮನಿಸಿದಾಗ ಇಲ್ಲಿ ಎಲ್ಲ ತುಂಬಾ ವೃದ್ಧರೇ ಇರುವಂತದ್ದು. ಹಾಗಾಗಿ ಇಲ್ಲಿ ನಾವು ಇವತ್ತಿನ ಒಂದು ನಮ್ಮ ಕ್ಯಾಂಪ್ ಅನ್ನು ಮಾಡುವ ಅಂತೇಳಿ ಬಂದಿದ್ದು. ಯಾಕಂತ ಹೇಳಿದ್ರೆ ಅವರಿಗೊಂದು ಅನುಕೂಲ ಆಗ್ಲಿ ಅಂತೇಳಿ ಒಂದಿಷ್ಟು ಔಷಧಗಳನ್ನು ಹಾಗೆ ಎಲ್ಲ ಚೆಕಪ್ ಮಾಡಿ ಅದಕ್ಕೆ ಬೇಕಾದಂತ ಔಷಧಗಳನ್ನೆಲ್ಲ ಕೊಡ್ಲಿಕ್ಕೆ ಒಂದು ನಾವೆಲ್ಲ ನಮ್ಮ ಇಡೀ ಕ್ಲಬ್ನವರು ಸೇರ್ಕೊಂಡು ಒಂದು ಚಿಂತನೆ ಮಾಡಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು.
0: ಒಂದು ಒಳ್ಳೆ ಕಾರ್ಯಕ್ರಮ. ಆಕ್ಚುಲಿ ಈ ಸಲದ ಯೋಗದ್ದು ಏನು ಥೀಮ್ ಇದೆ ಅದು ವೃದ್ಧಾಪ್ಯಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಯೋಗ ಎಷ್ಟು ಹೆಲ್ಪ್ ಆಗ್ತ, ಯೋಗ ಅನ್ನೋದು ಯಾವ ಏಜ್ ಗ್ರೂಪ್ ಅವರು ಮಾಡ್ಲಕ್ಕ, ಅಂದ್ರೆ ನಮ್ಮ ಡಾಕ್ಟರ್ ಶಿಲ್ಪಾ ಅವರು ಹೇಳುವಂಗೆ 8-10 ವರ್ಷಗಳನ್ನು ಶುರು ಮಾಡ್ಲಕ್ಕ ಅಲ್ಲ ಡಾಕ್ಟರ್, ಶುರು ಮಾಡಿ ನೀವು ನೆಕ್ಸ್ಟ್ ನಿಮ್ಮ ಲಾಸ್ಟ್ ಬ್ರೇಕ್ ತನಕ ಯೋಗ ಮಾಡ್ಲಕ್ಕ, ಆಗ ಗಟ್ಟಿ ಮುಟ್ಟಾಗಿ ಇರ್ಲಕ್ ಅಂತ ಹೇಳಿ ಅಂತದೊಂದು ಥೀಮ್ ಅಲ್ಲಿ ನೀವು ಇದೊಂದು ಸ್ಥಳ ಆಯ್ಕೆ ಮಾಡ್ಕೊಂಡಿದ್ದು. ಇದ್ರ ಬಗ್ಗೆ ಹೊಸ ಬದುಕಿನ ಬಗ್ಗೆ ನೀವ್ ಎಂತ ಹೇಳ್ತೀರಿ ಅನಾಥಾಶ್ರಮದ ಬಗ್ಗೆ?
1: ಹೊಸ ಬದುಕು ಒಂದು ನಮಗೊಂದು 6 ತಿಂಗಳ ಹಿಂದೆ ಇದ್ರ ಬಗ್ಗೆ ಗೊತ್ತಾಯ್ತು ವಾಣಿಶ್ರೀ ಅವರಿಂದ. ಇಲ್ಲ ಮೊದ್ಲಿಗೆ ನಾವು ನಮ್ಮ ಕ್ಲಬ್ ಇಂದ ಒಂದು 4-5 ಜನ ಬಂದು ನೋಡ್ಕೊಂಡು ಹೋಗ್ಲಿಕ್ಕೆ ಬಂತು. ನೋಡ್ಕೊಂಡು ಹೋದಾಗ ನೋಡಕ್ ಬಂದವಾಗ ನಮ್ಗೆ ತುಂಬಾ ಫೀಲಿಂಗ್ ಆಯ್ತು. ಅಂತ ಹೇಳಿದ್ರೆ ನಮ್ಮ ಅಣ್ಣ ತಮ್ಮಂದಿರು ಈ ಪರಿಸ್ಥಿತಿಲಿ ಇದ್ರೆ ಹೇಗೆ ಅಂತೇಳಿ ಅನ್ಸಿದವಾಗ ನಾವೇನಾದ್ರೂ ಮಾಡೋದಿದ್ರೆ ನಿಜವಾಗ್ಲೂ ನೀಡಿ ಇಲ್ಲಿ ಇದೆ. ಮತ್ತವರು ವಿನಯ ಚಂದ್ರ ಅವರು ಒಬ್ಬರು ಬಹಳ ಕಷ್ಟಪಟ್ಟು ಅವ್ರ ಗಂಡ ಹೆಂಡತಿ ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಿಂದ ಏನ್ ಸಹಾಯ ಮಾಡ್ಲಿಕ್ಕಾಗ್ತದೆ ನಾವು ಇಲ್ಲೇ ಮಾಡುವ ಅಂತೇಳಿ ನಾವು ಒಂದು 3-4 ಕಾರ್ಯಕ್ರಮ ಇಲ್ಲೇ ಹಮ್ಮಿಕೊಂಡು ಇಲ್ಲೇ ಮಾಡ್ತಾ ಇದ್ದೇವೆ. ಇದನ್ನ ನಮ್ಗೆ ತೃಪ್ತಿ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ನಿಜವಾಗ ಅವಶ್ಯಕತೆ ಇರುವಂತದ್ದು ಅವರಿಗೆ. ನಾವು ಸುಮ್ಮನೆ ಏನೇನೋ ಒಂದು ಕಾರ್ಯಕ್ರಮ ಎಲ್ಲೆಲ್ಲೂ ಹಮ್ಮಿಕೊಳ್ಳೋಕ್ಕಿಂತ ಅವಶ್ಯಕತೆ ಇದ್ದಲ್ಲಿ ನಮ್ದು ಒಂದು ಕೊಟ್ಟವಾಗ ನಮ್ಗದು ಖುಷಿ ಕೊಡ್ತದೆ. ಹಾಗಾಗಿ ನಾವೆಲ್ಲ ಕ್ಲಬ್ನ ಸದಸ್ಯರು ಹೆಚ್ಚಿನವರು ಬಂದಿರಿ ಇವತ್ತು ಖುಷಿಯಿಂದ. ಅವರೆಲ್ಲರೂ ಸಹ ಮುಂದಿನಿಂದ ಮುಂದೆ ಅವರವರ ಪರ್ಸನಲ್ ಸಹ ಇಲ್ಲಿ ಸಹಾಯವನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ.
0: ತುಂಬಾ ಲೈಕ್ ಹೇಳ್ರಿ ಕಲ್ಪನಾ ಭಾಸ್ಕರ್ ಅವರು, ಥ್ಯಾಂಕ್ ಯು ಸೋ ಮಚ್. ಕೇಳುಗ್ರೆ ನಾವಿಪುದೀಗ ಹೊಸ ಬದುಕು ಆಶ್ರಮ ಸೇವೆ ಹೋರಾಟ ಜ್ಞಾನ ಇದು ಎಲ್ಲಂತ ಕೇಂದ್ರ ಸಾಲಿಗ್ ಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿ ಒಂದ್ ಕಾಲದಲ್ಲಿ ಶಾಲೆಯಾಗಿದ್ದ ಶಾಲೆ ಮುಚ್ಚದ ಮೇಲೆ ಇವತ್ತು ಹೊಸ ಬದುಕನ್ನ ಕೊಡ್ಲಿಕ್ಕೆ ಒಂದು ದಾರಿಯಾಗಿರೋ ಸೂರಾಗಿದೆ. ಸೊ ಅದರಲ್ಲೇ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಉಡುಪಿ ಮತ್ತು ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರ ಕಡೆಯಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮ. ಇನ್ನಷ್ಟು ಮಾಹಿತಿ ಬತ್ತು ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಚಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಚಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ ರಿಮೋಟಿಗೆ ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಹೊಸ ಬದುಕು ಆಶ್ರಮದಲ್ಲಿ ನಾವಿತ್ತು. ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿರುವಂತಹ ಹೊಸ ಬದುಕು ಈ ಆಶ್ರಮದಲ್ಲಿ ನಾವು ಇವತ್ತು ಯಾಕಿತ್ತಂದ್ರೆ ನಮ್ಮ ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ವೃದ್ಧ ಸಾಪ್ಯಕ್ಕಾಗಿ ಆರೋಗ್ಯಕರ ಇರಬೇಕು ಅಂದ್ರೆ ಅದಕ್ಕಾಗಿ ಯೋಗ ಅಂತ ಒಂದು ಕಾನ್ಸೆಪ್ಟ್ ಥೀಮ್ ಅಲ್ಲಿದ್ದಾರೆ. ನಮ್ಮ ಡಾಕ್ಟರ್ ಶಿಲ್ಪಾ ಕೆ ಅವರು ನಮ್ಮೊಟ್ಟಿಗಿದ್ರೆ, ಇವರು ಆಯುಷ್ ಇಲಾಖೆ ಕುಂದಾಪುರದ ತಾಲೂಕು ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿಗಳು. ಸೊ ಡಾಕ್ಟರ್ ಹೇಳಿ, ಈ ಕಾರ್ಯಕ್ರಮನ ನೀವೆಲ್ಲ ಹಮ್ಮಿಕೊಂಡಿದ್ರೆ, ಆಕ್ಚುಲಿ ಒಂದು ಒಳ್ಳೆ ಒಳ್ಳೆ ಉದ್ದೇಶಕ್ಕಾಗಿ ಇದನ್ನ ಹಮ್ಮಿಕೊಂಡಿದ್ದೀರಿ, ಸೊ ಅದ್ರ ಬಗ್ಗೆ ಒಂಚೂರು ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ಲಕ್ಕ?
2: ಖಂಡಿತವಾಗಿ. ಮೊದಲನೇದಾಗಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ನಾವು ಜೂನ್ 21ನೇ ತಾರೀಕು ಏನು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಯೋಜನೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಅದರ ಥೀಮ್ ಏನಿದೆ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಆ ಒಂದು ಕಾನ್ಸೆಪ್ಟಿನ ಅಡಿಯಲ್ಲಿ ಈ ಹೊಸ ಬದುಕು ಆಶ್ರಮದಲ್ಲಿ ಹೆಚ್ಚಾಗಿ ನಮಗೆ ಇಲ್ಲಿ 50 ವರ್ಷ ದಾಟಿದವರೇ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ನಾವಿಲ್ಲಿ ಇವತ್ತು ಯೋಗ ಕಾರ್ಯಕ್ರಮ ಇರುವಂತದ್ದು ಅಥವಾ ಹೆಲ್ತ್ ಕ್ಯಾಂಪ್ ಇರುವಂತದ್ದನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತಧಾರ ಅವರ ಸಹಯೋಗದೊಂದಿಗೆ. ಸೊ ಈ ಕಾರ್ಯಕ್ರಮದಲ್ಲಿ ನಾವು ಬಹುಮುಖ್ಯವಾಗಿ ವೃದ್ಧರಿಗೆ ಅವರಿಗೆ ಮಾಡುವಂತಹ ಸರಳ ಸುಲಭ ಯೋಗಗಳ ಅಭ್ಯಾಸ ಇರಬಹುದು ಅಥವಾ ಪ್ರಾಣಾಯಾಮ ಇರಬಹುದು, ಅವರು ತಮ್ಮ ದೈನಂದಿನ ಆರೋಗ್ಯವನ್ನ ಹೇಗೆ ಸುಧಾರಿಸಿಕೊಳ್ಬಹುದು ಅದನ್ನ ನಾವಿಲ್ಲಿ ನಾವು ಸರಳವಾಗಿ ಹೇಳ್ಕೊಟ್ಟಿದ್ದೇವೆ. ಒಂದು ಇನ್ನೊಂದೇನಂದ್ರೆ, ಎಲ್ಲರೂ ಕೂಡ 50 ವರ್ಷ ದಾಟಿದವರೇ ಇದ್ದಾರೆ. ಈಗ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು 50 ವರ್ಷಕ್ಕೆ ಬರುವ ಕಾಯಿಲೆಗಳು ಸಾಧಾರಣ 20-25 ವರ್ಷದಿಂದನೇ ಶುರುವಾಗ್ತದೆ. ಹಾಗಾಗಿ ನಾವು ಏನು ಇತ್ತೀಚಿನ ದಿನಗಳಲ್ಲಿ ಕಾಣುವಂತಹ ಸಕ್ಕರೆ ಕಾಯಿಲೆ ಇರಬಹುದು ಅಥವಾ ಅಧಿಕ ರಕ್ತದೊತ್ತಡ ಇರಬಹುದು ಅಥವಾ ಹೆಚ್ಚಾಗಿ ಬರುವಂತಹ ಮೂಳೆ ಮಾಂಸಖಂಡಗಳ ಸಂಬಂಧಿತ ಆರ್ಥರೈಟಿಸ್ ಕಾಯಿಲೆಗಳು, ಈ ಎಲ್ಲ ಕಾಯಿಲೆಗಳನ್ನ ಈಗ ನಾವು ಲೈಫ್ ಸ್ಟೈಲ್ ಸಂಬಂಧಿತ ಕಾಯಿಲೆಗಳು ಅಂತಾನು ಹೇಳ್ತೇವೆ. ಮತ್ತೆ ವೃದ್ಧಾಪ್ಯದಲ್ಲಿಯೂ ಕೂಡ ಈ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸಿಕೊಳ್ತವೆ. ತತ್ ಸಂಬಂಧ ನಾವು ಹೆಚ್ಚಾಗಿ ದೈನಂದಿನ ನಾವು ಆರೋಗ್ಯವನ್ನ ಕಾಪಾಡಿಕೊಳ್ಳಲಿಕ್ಕೆ ಸರಳ ಸುಲಭ ಯೋಗ ಪ್ರಾಣಾಯಾಮವನ್ನ ನಾವು ಮಾಡ್ಕೊಳ್ಬಹುದು. ಅದನ್ನೇ ಇವತ್ತು ನಾವು ತರಬೇತಿಯಾಗಿ ಇವರಿಗೆ ನೀಡಿದ್ದೇವೆ. ಇದು ಇವರಿಗೆ ಸಹಕಾರಿಯಾಗುತ್ತೆ ಅಂತ ಕೂಡ ನಾನು ಭಾವಿಸಿದ್ದೇನೆ.
0: ವೆರಿ ನೈಸ್, ತುಂಬಾ ಖುಷಿ ಆಯ್ತು. ಅಮೃತಧಾರದ ಸ್ಪೆಷಾಲಿಟಿ ಏನಂದ್ರೆ ಹೆಣ್ಮಕ್ಳ ಇರುವಂತದ್ದು ಮತ್ತು ಹೆಣ್ಮಕ್ಳು ಸೋಷಿಯಲ್ ಸರ್ವಿಸ್ ಓರಿಯೆಂಟೆಡ್ ಆಗಿರುವಂತ.
2: ಹೌದು, ಖಂಡಿತವಾಗಿ ಅದು ಕೂಡ ಈ ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತಧಾರದ ಒಂದು ಧ್ಯೇಯವಾಗಿದೆ. ನಮ್ಮ ಈ ಕ್ಲಬ್ನಲ್ಲಿ ಬಹುಮುಖ್ಯವಾಗಿ ಸದಸ್ಯರೆಲ್ಲರೂ ಮಹಿಳೆಯರೇ ಇರೋದ್ರಿಂದ ಹೆಚ್ಚಾಗಿ ನಾವು ಇಂತಹ ಒಂದು ಚಟುವಟಿಕೆಗಳನ್ನ, ಸಮಾಜ ಸೇವಾ ಚಟುವಟಿಕೆಗಳನ್ನ ಮಾಡೋದ್ರಲ್ಲಿ ನಾವು ತೊಡಗಿಕೊಂಡಿದ್ದೇವೆ.
0: ಸೂಪರ್, ಥ್ಯಾಂಕ್ ಯು. ಸೊ ಕೇಳುಗ್ರೆ, ನಾವು ಇಷ್ಟದಲ್ಲಿ ಮಾತಾಡಿದ್ದು ಡಾಕ್ಟರ್ ಶಿಲ್ಪಾ ಕೆ, ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿಗಳೊಂದಿಗೆ. ಕೇಂತಾರಿ ರೇಡಿಯೋ ಕುಂದಾಪುರ, ಇದು ಭಂಡಾರಕರ್ ಸಾರ್ಸನ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಾಂಚಿಕಲ ಪ್ರಕೃತಿಯ ಸ್ವರ, ಭಂಡಾರಕರ್ ಸಾರ್ಸನ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಟ್ಟಿಗೆ ನಾನು ಆರ್ಜೆ ಜ್ಯೋತಿ, ನಮ್ಮೊಟ್ಟಿಗಿದ್ರೆ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರು, ತಪೋವನದ ಚೀಫ್ ಕನ್ಸಲ್ಟೆಂಟ್, ನಮ್ಮೊಟ್ಟಿಗೆ ಇನ್ಫರ್ಟಿಲಿಟಿ ಅವೇರ್ನೆಸ್ ವೀಕ್ ಅನ್ನ 1 ವಾರ 7 ದಿನಗಳ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿಕೊಟ್ಟವರು ಇವರು. ಸೊ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರೇ, ನೀವು ತುಂಬಾ ಅಮೃತಧಾರದಲ್ಲಿ ತುಂಬಾ ಆಕ್ಟಿವ್ ಮೆಂಬರ್, ನೀವು ಲಯನ್ಸ್ ಕ್ಲಬ್ ಕುಂದಾಪುರದ ಮಹಿಳೆಯರೇ ಇರುವಂತಹ ಅಮೃತಧಾರದಲ್ಲಿ. ಸೊ ಪ್ರತಿ ವರ್ಷ ಇಂಥದ್ದು ಒಂದೊಂದು ನೀವು ಇಟ್ಕೊಂಡೇ ಇಟ್ಕಂತ್ರಿ. ಯೋಗಕ್ಕೂ ಮತ್ತು ಈ ಹೊಸ ಬದುಕಿಗೂ ಏನ್ ಸಂಬಂಧ, ಯಾಕೆ ಇದನ್ನ ಕನೆಕ್ಟ್ ಮಾಡಿದ್ರಿ, ಏನ್ ಕಾರಣ ಹೇಳಕ್ಕ?
3: ಈ ಸರಿಯ ಇಂಟರ್ನ್ಯಾಷನಲ್ ಯೋಗ ಡೇ ದ ಥೀಮ್ ಹೆಲ್ದಿ ಏಜಿಂಗ್ ಅಂತ. ಅಂದ್ರೆ ಹಳೆಯವರೇ ಯೋಗ ಮಾಡ್ಕಂತಲ್ಲ, ಯೋಗ ಈಗ ವೃದ್ಧಾಪ್ಯ ಬೇಗ ಬರ್ತಾ ಇದೆ. ಈಗ 70 ವರ್ಷಕ್ಕೆ ಮೊದಲೆಲ್ಲ ಹಳೆಯವರು ಆಗ್ತಿದ್ದೀರಾ, ಈಗ 50 ವರ್ಷಕ್ಕೆ ವೃದ್ಧಾಪ್ಯದ ಲಕ್ಷಣ ಎಲ್ಲ ಬರ್ತಾ ಇತ್ತು. ಇದು ಮೇನ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಲೈಫ್ ಸ್ಟೈಲ್ ಅಥವಾ ನಮ್ಮ ಜೀವನ ಶೈಲಿ ಅಲ್ಲಿ ಆಗುವಂತ ಬದಲಾವಣೆಗಳಿಂದ ಈ ತರ ಆಗ್ತಾ ಇದೆ. ಅದಕ್ಕೆ ಯೋಗ ಇಂಟರ್ನ್ಯಾಷನಲಿ ರೆಕಾಗ್ನೈಸ್ ಆಗಿದೆ, ಆದ್ರೆ ನಮ್ಮ ಇಂಡಿಯಾದಲ್ಲಿ ಅದ್ರದ್ದು ರೆಕಾಗ್ನೈಸೇಷನ್ ಸ್ವಲ್ಪ ಕಮ್ಮಿ ಇದೆ. ಸೊ ಒಂದ್ ಸಾಧಾರಣ ಒಂದು 12-15 ವರ್ಷದಿಂದ ಈ ಇಂಟರ್ನ್ಯಾಷನಲ್ ಯೋಗ ಡೇ ಅನ್ನು ಮಾಡ್ತಾ ಇದ್ದಾರೆ. ಸೊ ಇದರಿಂದ ಯೋಗದ ಮಹತ್ವ ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಮಾಡ್ತಾರೆ. ಯಾಕಂದ್ರೆ ಒಂದೊಂದು ಥೀಮ್ ಅಲ್ಲೂ ಯೋಗದ ಏನು ಏನು ಪ್ರಯೋಜನಗಳಿದೆ ಅಂತ ತಿಳಿಸ್ಕೊಡ್ಲಿಕ್ಕೆ ಈ ಸರಿ ಹೆಲ್ತ್ ಫಾರ್ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಹಾಕಿದ್ದಾರೆ. ಅಂದ್ರೆ ವೃದ್ಧಾಪ್ಯರಿಗಲ್ಲ ಇದು, ಎಲ್ಲರಿಗೂ ಕೂಡ. ಸೊ ಏಜಿಂಗ್ ಅನ್ನ ಹ್ಯಾಪಿಯಾಗಿ ಆರೋಗ್ಯಕ್ಕೆ, ಸೊ ಏಜ್ ಗ್ರೇಸ್ಫುಲಿ ಅಂತ ಹೇಳ್ತಾರ, ಅದಕ್ಕೆ ಸೂಟ್ ಆಗುವ ಹಾಗೆ. ನಾವ್ ಯಾಕೆ ಈ ಆಶ್ರಮ ಅಂತ ಹೇಳಿದ್ವಿ ಅಂದ್ರೆ, ಆಶ್ರಮದಲ್ಲಿ ಈ ಮೆಡಿಕಲ್ ಕ್ಯಾಂಪ್ ಎಲ್ಲ ಮಾಡ್ತಾರೆ, ಬಟ್ ಯೋಗ ಹೇಳಿಕೊಡೋದ್ರಿಂದ ಕೆಲವೊಂದು ಸಮಸ್ಯೆಗಳು, ಮಲಬದ್ಧತೆ ಇರಬಹುದು, ಅವರಲ್ಲಿ ನಿದ್ರಾಹೀನತೆ ಇರಬಹುದು, ಅಥವಾ ಬಾಡಿ ಗಂಟು ನೋವು, ಬಾಡಿ ಸಿಕ್ಕಾಪಟ್ಟೆ ಸ್ಟಿಫ್ ಆಗಿರುತ್ತೆ. ಸೊ ಅದನ್ನ ನಾವು ಗುರುತಿಸಿಕೊಂಡು ಈಗ ಶಾಲೆಯಲ್ಲಿ, ಕಾಲೇಜ್ಗಳಲ್ಲಿ, ಬೇರೆ ಬೇರೆ ಕಡೆ ಎಲ್ಲ ಕಡೆ ಮಾಡ್ತಾರೆ, ಬಟ್ ಇಂಥ ಒಂದು ಆರ್ಫನೇಜ್ ಅಲ್ಲಿ ಅಥವಾ ಇಂಥ ಆಶ್ರಮಗಳಲ್ಲಿ ಸಾಧಾರಣವಾಗಿ ಯಾರು ಅಷ್ಟೊಂದು ಗಮನ ಕೊಡೋದಿಲ್ಲ. ಅದನ್ನ ನೆನ್ಪಿಟ್ಕೊಂಡು ಅದನ್ನ ಅರ್ಥ ಮಾಡಿಸೋದಕ್ಕೆ ನಮ್ಮ ಇಡೀ ಟೀಮ್, ನೈನ್ ಸಮೃದ್ಧಧಾರ ಟೀಮ್, ನಮ್ಮ 20 ಜನರ ಒಂದು ಲೇಡೀಸ್ ಕ್ಲಬ್ ಏನಿದೆ ಅವರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ನಾವು ಇಲ್ಲಿ ಬಂದಿದ್ದೇವೆ. ಸೊ ಅದನ್ನ ನಾವು ಇಲ್ಲಿ ಪ್ರಚಾರ ಮಾಡುವ ಅಂತ.
0: ವೆರಿ ನೈಸ್, ಬ್ಯೂಟಿಫುಲ್, ಥ್ಯಾಂಕ್ ಯು ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರೇ. ನಿಮ್ಮ ಈ ಜೋಶ್ ಇತ್ತಲ್ಲ, ನಿಮ್ಮ ಹೆಣ್ಮಕ್ಳದ್ದು ಈ ಜೋಶ್, ಭಾರಿ ಖುಷಿ ಆಯ್ತು. ನಮ್ಮ ಹೊಸ ಬದುಕು ಆಶ್ರಮದಲ್ಲಿ ಒಂದು ಹೊಸದಾದ ಕರೆಂಟೆ ಪಾಸ್ ಆಯ್ತು ಈಗ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಪ್ರಿಯ ಕೇಳುಗರೆ, ನೀವು ಕೇಂತಿಪ್ಪದ ರೇಡಿಯೋ ಕುಂದಾಪುರ 89.6 FM, ಸ್ಟೇ ಟ್ಯೂನ್. ನಾನು ಆರ್ ಜೆ ಜ್ಯೋತಿ. ನೀವು ಕೇಂತಿದ್ರೆ ರೇಡಿಯೋ ಕುಂದಾಪುರ 89.6 ಎಫ್ಎಂ ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಇವತ್ತು ಸ್ಟುಡಿಯೋದಲ್ಲೆಲ್ಲ ಹೊಸ ಬದುಕು ಆಶ್ರಮದಲ್ಲಿ ಸಾಲಿಗ್ರಾಮದ ಪಾರಂಪಳ್ಳಿಯಲ್ಲಿ ಇರುವಂತಹ ಈ ಆಶ್ರಮ ಇಲ್ಲಿ ಎಂತ ತಿಥಿಕೆ ಅಂದ್ರೆ, ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರ 12ನೇ ವರ್ಷದ ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಹಾಗಾಗಿ ಇಲ್ಲಿ ಎಲ್ರಿಗೂ ಯೋಗ ಹೇಳ್ಕೊಡೋಣ ಅಂತ ಬಂದಿದ್ದಾರೆ. ನಮ್ಮೊಟ್ಟಿಗೆ ಅಮೃತ ಧಾರ ಲಯನ್ಸ್ ಕ್ಲಬ್ ಕುಂದಾಪುರದ ಹೆಣ್ಮಕ್ಳೆ ಇರುವಂತಹ ಸ್ಪೆಷಲ್ ಲಯನ್ಸ್ ಕ್ಲಬ್ ನ ಚಂದ್ರಿಕಾ ಧನ್ಯ ಅವರಿದ್ದಾರೆ. ಮೇಡಮ್, ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಿ ನೀವು?
4: ಅಂದ್ರೆ ನಾವು ಈಗ ಒಂದು 5 ವರ್ಷದಿಂದ ನಾವು ಲಯನ್ಸ್ ಕ್ಲಬ್ ನ ಒಂದು ನಡೆಸ್ಕೊಂಡು ಬರ್ತಾ ಇದೀವಿ. ಹಾಗೆ ವರ್ಷಕ್ಕೂ ನಮ್ದು ಮೈನ್ ಇರೋದೇ ನಮ್ಮ ಏನಾದ್ರೂ ಒಂದು ನಮ್ಮ ಕೈಲಾಗಿದ್ದು ನಮ್ಮ ಒಂದು ಸೇವೆಯನ್ನ ಅಥವಾ ಸಮಾಜ ಸೇವೆಯನ್ನ ಮಾಡಬೇಕು ಅನ್ನೋದಕ್ಕೆ ಒಂದು ವೇದಿಕೆಯಾಗಿ ನಮಗೆ ಲಯನ್ಸ್ ಕ್ಲಬ್ ಇದೆ. ಹಾಗಾಗಿ ಈ ಒಂದು ಯೋಗ ಅಂತ ಹೇಳಿ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ನಾವು ಆಚರಣೆ ಮಾಡ್ಬೇಕಾದ್ರೆ ನಾವು ಇದರಲ್ಲಿ ಆಚರಣೆ ಮಾಡುವ ಅನ್ನೋ ಉದ್ದೇಶದಿಂದಲೇ ನಾವು ಇಲ್ಲಿಗೆ ಬಂದಿದ್ದೀವಿ. ಹಾಗೆ ಇವತ್ತು ಹೊಸ ಬದುಕಿಗೆ ಬಂದಿದ್ದೀವಿ ಅಂದ್ರೆ, ಯಾಕೆಂದ್ರೆ ಇಲ್ಲಿ ಬಂದ ಮುಗ್ಧ ಜೀವಿಗಳನ್ನ ನೋಡಿದ ತಕ್ಷಣ ನಾವು ನಾವು ಎಲ್ಲಿದ್ದೀವಿ, ಹೇಗಿದ್ದೀವಿ, ನಾವು ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ಇಲ್ಲಿ ಬಂದು ನೋಡಿದ್ರೆ ತಿಳ್ಕೊಳ್ಬಹುದು. ಹಾಗೆ ಇದು ಸಹ ನಮ್ಗೆ ಬಹಳ ಒಂದು ಹೊಸ ವಾತಾವರಣವೂ ಹೌದು, ಮತ್ತೆ ಸಮಾಜಕ್ಕೆ ಇದು ಎಲ್ರಿಗೂ ಗೊತ್ತಾಗಬೇಕು ಈ ಒಂದು ವಿಷಯ. ಇಷ್ಟು ಒಂದು ಕೆಲಸ ಈ ಶ್ರೀ ವಿನಯ್ ಚಂದ್ರ ಅವರು ಅವ್ರ ಗಂಡ ಹೆಂಡತಿ ಸೇರಿ ಮಾಡ್ತಾ ಇರುವಾಗ ನಮ್ಗೆ ಇಷ್ಟು ಆದ್ರೂ ಒಂದು ವಿಚಾರವನ್ನ ನಾವು ಒಂದು ಬಿಂದುವಿನಂತೆ ಸಮುದ್ರದಲ್ಲಿ ಒಂದು ನೀರಿನ ಬಿಂದುವಿನಂತೆ ನಾವೊಂದು ಸ್ವಲ್ಪ ಆದ್ರೂ ಸಮಾಜಕ್ಕೆ ಏನ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಇಲ್ಲಿ ಬಂದ್ ಮಾಡಿ ಇದರಿಂದ ನಿಮ್ಮಂತವ್ರನ್ನ ನಾವು ಕರೆದಿರೋದೇ ಅದಕ್ಕೆ ತುಂಬಾ ಪಬ್ಲಿಸಿಟಿ ಆಗ್ಬೇಕು, ವಿಚಾರ ತಿಳ್ಕೊಳ್ಬೇಕು, ಜೀವನ ಅಂದ್ರೆ ಏನು ಅನ್ನೋದು ಇಲ್ಲಿ ಬಂದು ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಅನ್ನುವ ಉದ್ದೇಶದಲ್ಲಿ ಈ ಒಂದು ಜಾಗವನ್ನ ಸೆಲೆಕ್ಟ್ ಮಾಡಿದೀವಿ. ಅದರಲ್ಲೂ ನಮ್ಮ ಕ್ಲಬ್ ಅಲ್ಲಿ 3 ಜನ ಡಾಕ್ಟರ್ಸ್ ಇದ್ದಾರೆ, ನಾವ್ಯಾಕೆ ಅವ್ರನ್ನ ಉಪಯೋಗಿಸ್ಕೊಳ್ಬಾರ್ದು ಈ ಒಂದು ವಿಚಾರದಲ್ಲಿ. ಹಾಗೆ ಅವರು ಸಹ ಅದೇ ತುಡಿತದಲ್ಲೇ ಇರುವಂತಹ ಒಂದಿಷ್ಟು ಮಹಿಳೆಯ ಸಮಾನ ಆಸಕ್ತ ಮಹಿಳೆಯರಿದ್ದೇವೆ. ಹಾಗಾಗಿ ಎಲ್ಲರೂ ಸೇರಿ ಈ ಒಂದು ಕೆಲಸ ಮಾಡುವ ಅನ್ಕೊಂಡು ಇಲ್ಲ.
0: ಸೊ ಆರೋಗ್ಯ ತಪಾಸಣೆ ಕೂಡ ನೀವು ಇವತ್ತು ಆಯೋಜನೆ ಮಾಡಿದ್ದೀರಿ.
4: ಹೌದು,
0: ಒಳ್ಳೆ ಕೆಲಸ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೇಳಿದ್ರೆ ನೀವು ಕೇಳದ ನಮ್ಮ ಚಂದ್ರಿಕಾ ಧನ್ಯರ್ ಅವರ ಮಾತನ್ನ ನಾನು ಜ್ಯೋತಿ, ನೀವು ಕೇಂತಿಪದ ರೇಡಿಯೋ ಕುಂದಾಪುರ 89.6 FM ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಹಾಗೆ ಕೇಂತಾ ಇರಿ, ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಇವತ್ತು ಎಲ್ಲಿ ಕೇಂದ್ರ, ಸಾಲಿಗ್ರಾಮದ ಪಾರಂಪಳ್ಳಿಯ ಹೊಸ ಬದುಕು ಆಶ್ರಮದಲ್ಲಿ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರು 12ನೇ ಯೋಗ ದಿನಾಚರಣೆ ಅಂಗವಾಗಿ ಆಯ್ದುಕೊಂಡಿದ್ದಾರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ನಮ್ಮೊಟ್ಟಿಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಆಶಕ ಇದ್ದಾರೆ. ಆಶಕ ನಮಸ್ಕಾರ.
5: ನಮಸ್ಕಾರ.
0: ಆಶಕರ ಮನೆಯಲ್ಲ ಅಂಕಲಕಟ್ಟೆ ಅಮೃತ ಧಾರ ಲಯನ್ಸ್ ಕ್ಲಬ್ ಕುಂದಾಪುರದ ಕೋಶಾಧಿಕಾರಿ ಇವರ. ಆಶಕ, ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ವಯಸ್ಸು ಎಷ್ಟು?
5: 65.
0: 65 ಮುಂದ್ರೆ ನಂಬಿಕೆ ಆತಿಲ್ಲ, ಯಾಕಂದ್ರೆ 66 ನಡೀತೈತೆ, ನಡುದಲ್ಲ ಅದು ಓಡುದ. ಸೊ ಆಸಕ್ಕ ಮಾತ್ರ ಹಂಗೆ ಓಡ್ತಾನೆ ಇರ್ತಾರೆ, ಯಾಕೆಂದ್ರೆ ಪ್ರತಿದಿನ ನೀವು ಯೋಗ ಮಾಡ್ತೀರಿ ಅಲ್ದ? ಈ ಸಲದ ಯೋಗ ದಿನಾಚರಣೆಯ ಥೀಮ್ ಇಪ್ಪದೇ ಅದೇ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ. ನೀವು ಎಷ್ಟು ವರ್ಷದಿಂದ ಯೋಗ ಮಾಡ್ಕೊಂಡು ಬಂದಿರಿ?
5: 2008
0: 2008 ಅಂದ್ರೆ ನಮ್ದು ಆಲ್ಮೋಸ್ಟ್ 18 ವರ್ಷ.
5: ಕರೆಕ್ಟ್. ಆರ್ಟ್ ಆಫ್ ಲಿವಿಂಗ್ ಇಂದ ನಾನು ಪ್ರಿಟಿಟಿಸ್ ಕೋರ್ಸ್ ಎಲ್ಲ ಮಾಡಿದೆ. ನಾನು ತುಂಬಾ ಅಸ್ತಮಿಂದ ಆಫ್ಟರ್ ಡೆಲಿವರಿ ನಾನು ತುಂಬಾ ಅಸ್ತಮದಿಂದ ಬಳಸಿದ್ದೆ. ಆದ್ಮೇಲೆ ನಾನು ತುಂಬಾ ಯೋಗ ಕ್ಲಾಸಿಗೆ ಎಲ್ಲ ಮಾಡ್ತಾ ಇದ್ದೆ, ಬಿಡ್ತಾ ಇದ್ದೆ. ಹಂಗೆ ಆಯ್ತು. 2008 ಇಂದ ಸುದರ್ಶನ ಕ್ರಿಯೆ ಆರ್ಟ್ ಆಫ್ ಲಿವಿಂಗ್ ಇಂದ ನಾನು ಮಾಡಿ ಅದರಲ್ಲಿ ಅಡ್ವಾನ್ಸ್ ಕೋರ್ಸ್ ಮಾಡಿ ಅದರಲ್ಲಿ ಪ್ರಿಟಿಟಿಸಿ ಮಾಡಿ ನಮ್ಮ ಮನೆಯಲ್ಲೂ ಕೆಲವು ಕೋರ್ಸ್ ಮಾಡಿದ್ವಿ ಹೆಡ್ ಟೀಚರ್ ಅವ್ರ ಮುಖಾಂತರ. ಅದಂದಾಗ ನಾನೇನ್ ಹೇಳುದು ಅಂದ್ರೆ ವೃದ್ಧಾಪ್ಯ ಅದೊಂದು ಇದಲ್ಲ ನಮ್ಗೆ. ನಾವು ನಮ್ಮನ್ನ ನಾವು ಹೇಗ ಯೋಗದಿಂದ ನಾವು ಅದನ್ನ ವೃದ್ಧಾಪ್ಯ ಹೇಗ ಮುಚ್ಕೊಳ್ಬೇಕು ಅದು ನಮ್ಗೆ ಬೇಕು. ಯಾಕಂದ್ರೆ ನಾನೀಗ ಎಲ್ಲ 65 ವರ್ಷ ಆದ್ರೂ ನಮ್ಮ ಮನೆ ಕೆಲಸ ಎಲ್ಲ ನಾನೇ ಮಾಡುದು, ಆಯ್ತಾ? ಯಾಕಂದ್ರೆ ಯೋಗದಿಂದ ನಮ್ಗೆ ಶಕ್ತಿ ಬರುತ್ತೆ, ಮತ್ತೆ ಒಂದು ಆತ್ಮತೃಪ್ತಿ ಬರುತ್ತೆ ನಮ್ಗೆ. ಯೋಗ ನಮ್ಗೆ ಎಲ್ಲದು ಫಿಸಿಕಲಿ, ಮೆಂಟಲಿ, ಫೈನಾನ್ಸಿಯಲಿ ಎಲ್ಲದರಲ್ಲೂ ನಮ್ಗೆ ಇದು ಹೆಲ್ಪ್ ಆಗುತ್ತೆ. ಆದ್ರಿಂದ ಇವರಿಗೆಲ್ಲ ಇದು ಮೇನ್ ಬೇಕು. ಯಾಕಂದ್ರೆ ವಿನಯ್ ಚಂದ್ರದ ಇದು ಈ ಹೊಸ ಬದುಕು ನೋಡಿಯೇ ನಮ್ಗೊಂಥರ ಅಳುವೆ ಬರುವಷ್ಟು ಆಯ್ತು ನಮ್ಗೆ. ಫಸ್ಟ್ ವಾಣಿಸ್ರಿ ಅವರಿಂದ ನಮ್ಗೆ ಪರಿಚಯ ಆಯ್ತು, ಆಯ್ತಾ? ಇವರಿಗೆ ಬೇಕು, ಯಾಕಂದ್ರೆ ಈ ಏಜ್ ನಲ್ಲಿ ಅವರಿಗೆ ಕಾಲ್ ನೋವು, ಸೊಂಟ ನೋವು, ಕೈ ನೋವು, ಕುತ್ತಿಗೆ ನೋವು ಎಲ್ಲ ಮಾಮೂಲ ಅದು ಬಂದೇ ಬರುತ್ತೆ ಪ್ರಾಯದ ಬಂದಿದ್ರ ಮೇಲೆ. ಅದನ್ನ ಈ ಯೋಗದಿಂದ ನಾವು ಅದನ್ನ ಸರಿ ಮಾಡ್ಕೊಳ್ಳೋದು.
0: ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಯೋಗ ಮಾಡ್ತೀರಿ?
5: ನಾನು 5 ಕಾಲದಿಂದ ವಾಕಿಂಗ್ ಹೋತೆ, ವಾಕಿಂಗ್ ಹೋಗಿ 6:30 ಬತ್ತೆ, 6:30 to 7:30 ತನಕ ನಂದು ಮಾಡ್ತೇನೆ.
0: ಸೂಪರ್ ಸೂಪರ್ ಅಕ್ಕ, ನಂಗೆ ಖುಷಿ ಅದು ಎಂತಕ್ಕೆ ಅಂದ್ರೆ ನೀವು ಅಷ್ಟು ಅಷ್ಟು ಜೋಶ್ಫುಲ್ಲಿ, ಕಾನ್ಫಿಡೆಂಟ್ ಆಗಿ, ಖುಷಿಯಲ್ಲಿ ಬದುಕನ್ನು ಲೀಡ್ ಮಾಡ್ತಾ ಇದ್ರೆ ಅದೆಲ್ಲ ಕಾರಣ ಯೋಗ ಅನ್ಸುತ್ತೆ.
5: ಯೋಗ 100% ಯೋಗ
0: ಅಲ್ಲ
5: 100%
0: ಮತ್ತೆ ಆಗ್ತಾಳ. ಶುರು ಮಾಡಿ ನೀವು ಯೋಗ, ಯೋಗ ಮಾಡುವುದೇ ಒಂದು ಯೋಗ. ಥ್ಯಾಂಕ್ ಯು ಅಶೋಕ, ಥ್ಯಾಂಕ್ ಯು ಸೋ ಮಚ್. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಇವತ್ತು ನಾವು ಹೊಸ ಬದುಕು ಆಶ್ರಮದಲ್ಲಿತ್ತು. ನಮ್ಮೊಟ್ಟಿಕಾಣಿ ರಾಜಶ್ರೀ ಇದ್ದಾರೆ. ರಾಜಶ್ರೀ ಯಾರನ್ನು ಕೇಂದ್ರೆ, ಈ ಹೊಸ ಬದುಕು ಆಶ್ರಮ ಪಾರಂಪಳ್ಳಿಯಲ್ಲಿ ಅಂದ್ರೆ ಸಾಲಿಗ್ರಾಮದ ಪಾರಂಪಳ್ಳಿಯಲ್ಲಿ ಏನ್ ಶುರುವಾಯ್ತು, ಅದಕ್ಕೆ ರಾಜಶ್ರೀ ಮತ್ತೆ ವಿನಯ ಚಂದ್ರ ಸಾಸ್ತಾನ ಇವರೇ ಕಾರಣ. ಇವರಿಬ್ರು ದಂಪತಿಗಳು, ಇವರಿಬ್ರು ಆತ್ಮ ಸಂಗಾತಿಗಳನ್ಬಹುದೇನೋ. ಯಾಕಂದ್ರೆ ಎಲ್ಲೊಟ್ಟಾದ್ರು ಒಂದೇ ಸರ್ವಿಸ್ಗೆ ಗಂಡ ಹೆಂಡತಿ ಇಬ್ರು ಓಕೆ ಓಕೆ ಅಂತ ಹೇಳಿ ಒಟ್ಟಾಗಿ ಮಾಡ್ಬೇಕಲ್ಲ, ಅಂತದೊಂದು ಒಳ್ಳೆ ಉದ್ದೇಶ. ಸೊ ರಾಜಶ್ರೀ ಅವರು ಈ ಹೊಸ ಬದುಕು ಶುರು ಮಾಡೋಕೆ ಕಾರಣ ಎಂತ?
6: ಕಾರಣ ಅಂದ್ರೆ ಅವ್ರು ಮುಂಚೆನೆ ಮಾಡ್ಕೊಂಡ್ಬಂದಿದ್ದದ್ದು ಸೋಷಿಯಲ್ ಮಾಡ್ಕೊಂಡ್ಬಂದ್ರು, ಮತ್ತೆ ಹೇಳಿ ಹೀಗೆ ಮಾಡುವ ನಡೆಸು ಹೇಳಿದಕ್ಕೆ ಸ್ಟಾರ್ಟಿಂಗ್ ಹೇಳಿದ್ರೆ ತುಂಬಾ ಇದ್ರು ಬೇಡ
0: ಹೇಳಿದ್ ನೀವ ಶುರು ಮಾಡುವಂತ
6: ಅವ್ರು ಹೇಳಿದ್ರು ಮಾಡುವ ಅಂತ. ಅದಕ್ಕೆ ನಾ ಹೇಳಿದ್ರೆ ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ಕಷ್ಟ ಬೇಡ ಅಂತ, ಫ್ಯಾಮಿಲಿ ಎಲ್ಲ ಮನೇಲೆಲ್ಲ ಸ್ವಲ್ಪ ಇದ್ ಮಾಡ್ತಿದ್ರು, ಈಗ ಅಡ್ಡಿಲ್ಲ ಈಗ ಮಾಡುವ ಹಾಗೀಗೆ ಅಂತೆಲ್ಲ ಹೇಳಿ.
0: ಈಗ ನೀವು ಪ್ರೆಗ್ನೆಂಟ್ ಬೇರೆ, ಆದ್ರೂ ನೀವಿಬ್ರೆ 55 ಜನ ಯಾರಿದ್ದಾರೆ ಅವ್ರನ್ನ ನೋಡ್ಕೊಂಡು ಅವ್ರಿಗೆ ಅಡುಗೆ ಅದು ಇದು ಎಲ್ಲ ನೀವೇ ಮಾಡ್ಕಂತ್ರಿ, ಬೇರೆ ಕೆಲ್ಸಕ್ಕೆ ಯಾರು ಇಲ್ಲ, ಹ್ಯಾಂಗ್ ಮ್ಯಾನೇಜ್ ಮಾಡ್ತ್ರಿ?
6: ಆಗುತ್ತೆ ತೊಂದ್ರೆ, ದೇವ್ರ ಇಚ್ಛೆ ದೇವ್ರ ಆರೋಗ್ಯ ಕೊಡ್ತಾರೆ
0: ಆಗ್ತಂತ ಆ ಕಾನ್ಫಿಡೆನ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮದೊಂದು ಇದೊಂದು ಉದ್ದೇಶ ಇದೆಯಲ್ಲ, ಸರ್ವ್ ಮಾಡ್ಬೇಕು, ಸರ್ವಿಸ್ ಮಾಡ್ಬೇಕು. ಅದ್ರಲ್ಲಿ ವಿಶೇಷ ಅಂತಂದ್ರೆ ಇವ್ರಿಲ್ಲ ಆಶ್ರಮ ಮಾಡ್ಕೊಂಡು ಅಲ್ಲೆಲ್ಲೋ ಇಲ್ಲ, ಈ ಆಶ್ರಮದಲ್ಲೇ ಒಂದ್ ಪರ್ದಿ ಕಟ್ಕೊಂಡು ಒಂದ್ ಚಂದ್ ಬೆಡ್ ಇಟ್ಕೊಂಡು ಅಲ್ಲೇ ಅವ್ರ ಮನೆ, ಅವ್ರ ವಾಸನು ಇಲ್ಲ. ಅವ್ರೇನ್ ತಿಂತಾರ ಅದನ್ನ ಇವರು ತಿಂತಾರ, ಇವ್ರೇನ್ ತಿಂತಾರ ಅದನ್ನ ಅವರು ತಿಂತಾರ.
6: ಅಡಿಗೆ ನಾವೇ ಮಾಡುದಲ್ಲ, ನಾವು ಅಡಿಗೆ ಮಾಡಿದಲ್ಲಿ ನಾವು ಅದೇ ತಿನ್ನುದು, ಅವ್ರಿಗೆ ಅದೇ ಹಾಕುದು,
0: ಅವರೊಟ್ಟಿಗೆ ಐಕಮ್.
6: ಹೌದು ಅದೇ.
0: ಈಗ ಹೆರಿಗೆ ಎಲ್ಲ ನೆಕ್ಸ್ಟ್ ಇಲ್ಲೇ
6: ಇಲ್ಲ ಇಲ್ಲ ಇಲ್ಲ
0: ಮತ್ತೆ ಇಲ್ಲ
6: ಎಲ್ಲಿಲ್ಲ,
0: ಇದೇ ನಿಮ್ಮ ಮನೆ, ಇದೇ ನಿಮ್ಮ ಬದುಕು,
6: ಇದೇ ಬದುಕು, ಹೊಸ ಬದುಕು,
0: ಹೊಸ ಬದುಕು ಶುರುವಾದದ್ದು. ಶುರುವಾದದ್ದು ಬಾರಿ ಒಳ್ಳೆ ಆಯ್ತು, ಎಷ್ಟೋ ಜನಕ್ಕೆ ಇದೊಂದು ಹೊಸ ಬದುಕೇ ಆಯ್ತು ಅಲ್ದಾ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಹಿಂಗೆ ನಡೀತಾ ಇರ್ಲಿ. ಹಂಗೆ ನಮ್ಮನ್ ಕಾಂತಿಪ್ಪರ್ ನೀವ್ ಯಾರೇ ಇರಿ, ನಿಮ್ಗೇನಾದ್ರೂ ಇಲ್ಲ ನಾನು ಒಂಚೂರು ಕಾಂಟ್ರಿಬ್ಯೂಟ್ ಮಾಡಕ್ ಅಥವಾ ನಾನೊಂದ್ಸಲ ಬಂದು ಹೊಸ ಬದುಕನ್ನ ಕಾಣಕ್ ಅಂತ ಇದ್ರೆ ಡೆಫಿನೆಟ್ಲಿ ಬನ್ನಿ ಸಾಲಿಗ್ರಾಮಕ್ಕೆ ಬನ್ನಿ. ಅಲ್ಲಿ ಪಾರಂಪಳ್ಳಿ ನಮ್ಮ ರಿಕ್ಷಾದಲ್ಲಿ ಕೂಕೊಂಡ್ರು ಸಹಕಾರಂಗ್ ಬಂದ್ರು ಅಲ್ಲಿ ಹೊಸ ಬದುಕು ಆಶ್ರಮ ಎಲ್ಲಿ ಅಂತ ಕೇಂದ್ರ ಹೇಳಿದ್ರ ಗೂಗಲ್ ಅಂಗ್
6: ಸಿಕ್ಕಿತ್ತು,
0: ಗೂಗಲ್ ಅಂಗಿತ್ತು ಡೈರೆಕ್ಷನ್ ಹಾಕೊಂಡ್ ಬನ್ನಿ ಅಕ್ಕ. ಥ್ಯಾಂಕ್ ಯು. ಕೇಂದ್ರ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ. ಎಂತ ವಿಶೇಷ ಕೇಂದ್ರ ಇವತ್ತು, ಹೊಸ ಬದುಕು ಆಶ್ರಮದಲ್ಲಿ ಇದ್ವಿ ನಾವು. ಇದು ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿ ಇಪ್ಪದ ಇದೆಲ್ಲ ಹೇಳ್ತಾ ಇತ್ತಲ್ಲ, ಇದನ್ನ ಶುರು ಮಾಡಿದವ್ರು ಇವರೇ ಕಣ. ಎಷ್ಟು ಹೆಂಗಿದ್ದಾರೆ, ಏನ್ ಹಳತ್ತಾಯಿ ಓಕೆ ಮತ್ತೆ ನಾನು ಈಗ ಜಗತ್ತಿಗೆ ಏನಾದ್ರೂ ಕೊಡಬೇಕು ಅಂತ ಡಿಸೈಡ್ ಮಾಡದಲ್ಲ, ತುಂಬಾ ಹೆಂಗ್ ಇಪ್ಪತ್ತಿಗೆ ವಿನಯ್ ಚಂದ್ರ ನಂಗೆ ಸಾಸ್ತಾನ್ದಾರ ಮೊದಲೇ ಗೊತ್ತಿದ್ದಿತ್ತು. ನಮ್ಮ ಸಾಸ್ತಾನ ಅಥವಾ ನಮ್ಮ ಈ ಹೆದ್ದಾರಿ ಇದೆಯಲ್ಲ, ಹೆದ್ದಾರಿ ಇಕ್ಕೆಲೆಗಳಲ್ಲಿ ಗಿಡ ನೆಟ್ಟು ಅದನ್ನ ಮರ ಮಾಡ್ಕಂತೇಳಿ ಹೊರಟಾರ. ಬಟ್ ಎಲ್ಲ ಮರ ಗಿಡನ್ನೆಲ್ಲ ಕೊಡ್ದು ಕೊಡ್ದು ಹಾಕುದು ಕಂಡ ಇದಾಪದಲ್ಲ ಮರೆ ಮನ್ಸನ್ನಾರು ಎಂತರು ಮಾಡೋಕತ್ತ ಅಂತ ಈ ಹೊಸ ಬದುಕಿಗೆ ಬಂದದ ವಿನಯ್ ಅವ್ರೆ.
7: ಹೌದು, ಕರೆಕ್ಟ್
0: ಕರೆಕ್ಟ್
7: ಕರೆಕ್ಟ್.
0: ಸೊ ಯಾಕೆ ಅಂದ್ರೆ ಧೈರ್ಯ ಬೇಕಿದಕ್ಕೆ, ನಮ್ಗೆ ಮನೆಗೆ ಒಬ್ರು ಹಳೇರಿದ್ರೆ ಸೊತ್ತೆ ಕೊಂಡು ಕಮ್ಕಾತಿಲ್ಲ. ಅಂತದ್ರಲ್ಲಿ ಇಲ್ಲಿ 55 ಜನನ ಹಾಕೊಂಡಿದ್ದೀರಿ ನೀವು, ಅದ್ರಲ್ಲಿ ಎಲ್ಲಾ ಕ್ಯಾಟಗರಿ ಅವರು ಇದ್ದಾರೆ ಅಂದ್ರೆ ಹೇಳಿದ ಅರ್ಥ ಇದ್ದವರು ಕೆಮಿಕೆ ಎಂದಿದ್ದವ್ರು ಎಲ್ಲಾ ತರದವ್ರು ಇದ್ದಾರೆ ಇಲ್ಲಿ ಅಲ್ದಾ?
7: ಎಲ್ಲ ಇದ್ದಾರೆ,
0: ಪ್ರತಿಯೊಬ್ರು ಇದ್ದಾರೆ,
7: ಏಜ್ಡ್ ಇದ್ದಾರೆ, ಬೆಡ್ ರೀಡನ್ ಇದ್ದಾರೆ, ಒಬ್ರು ನೀವಿನ್ನು ನೋಡ್ಲಿಲ್ಲ, ಅವರದ್ದು ತುಂಬಾ ಬ್ಯಾಡ್ ಇದೆ, ಲಾಸ್ಟ್ ರೂಮ್ ಅಲ್ಲಿ ಇದ್ದಾರೆ. ಇವತ್ತಿಲ್ಲ ನಾಳೆ ಆತರ ಸಿಚುವೇಶನ್ ಇದೆ, ಅಜ್ರ ಕಡೆ ಹಾಕಿದ್ವಿ, ಅವ್ರು ಹೇಳಿದ್ರು ಕರ್ಕೊಂಡು ಹೋಗಿ ಅಂತೇಳಿ, ಯಾಕಂದ್ರೆ ಹೇಳಲಿಕ್ಕೆ ಆಗಲ್ಲ. ಹಾಗೆ ಇರುವಷ್ಟು ದಿನ ಈಗ ಲಿಕ್ವಿಡ್ ಐಟಮ್ ಅನ್ನ ತಗೊಳ್ತಾರೆ, ಗ್ಲೂಕೋಸ್ ಕುಡಿತಾರೆ.
0: ನಾ ಕೇಂಬುದ ಇದಕ್ಕೆಲ್ಲ ತುಂಬಾ ಪೇಷನ್ಸ್ ಬೇಕು, ಇದನ್ನು ಸಾಮಾನ್ಯ ಅಲ್ಲ. ನೀವಲ್ಲಿ ಉಚಿತ ಆರೋಗ್ಯ ತಪಾಸಣೆ ಆತಿತ್ತು, ಅದಕ್ಕೆ ಹಿಡ್ದಿಡ್ದು ನಿಲ್ಲಿಸಿ ಅವನ್ನ ಕರೆದು ಕೂರಿಸಿ ಅಂತ ತಾಳ್ಮೆ ಇದು ಬೇಕಪ್ಪ ಅಂತ ಅನ್ಸೋದು. ಅಂತದ್ರಲ್ಲಿ ನೀವ್ ಹೆಂಗ್ ಈ ಡಿಸಿಷನ್, ರಾಜಶ್ರೀ ಅವರು ಇವ್ರು ಸಪೋರ್ಟ್ ಆಗಿ ಪಕ್ಕದಾಗೆ ನಿಂತ್ಕೊಂಡಿದ್ರು, ಸಪೋರ್ಟ್ ಆಗಿರೋರು ಗಂಡನಿಗೆ ಇದೆಲ್ಲ ಕೆಲಸಗಳಲ್ಲೂ, ಸೊ ಹೆಂಗ್ ಈ ಡಿಸಿಷನ್?
7: ಸಪೋರ್ಟ್ ಅಲ್ಲ, ನನ್ಕಿಂತ ಹೆಚ್ಚವಳೆ ಜಾಸ್ತಿ ಕೆಲಸ ಮಾಡುದು. ನಾನೆಲ್ಲಾರು ನಿದ್ರೆ ಮಾಡಿದ್ರು ಮಧ್ಯೆ ಪಟ್ಟ 3 ಗಂಟೆಗೆ ಟೀಗ್ ಅಂತ ಹೆಪ್ಸ್ತಾ ಇರ್ತಾರೆ. ನಾನು ಹೇಳಿದ್ಕೆಲ್ಲ ಸರಿ 10 ಸರಿ ಎಬ್ಸ್ಬೇಕು ಅಂದ್ರೆ ಅಷ್ಟು ಮೈಂಡ್ ಸ್ಟ್ರೆಸ್ ಅಲ್ಲಿ ಇರುತ್ತೆ, ಅಷ್ಟು ಕೆಲಸ ಇರುತ್ತೆ. ಮಧ್ಯಾಹ್ನ ಇಲ್ಲ ರಾತ್ರಿ ಒಂದ್ ಸ್ವಲ್ಪ ರೆಸ್ಟ್ ಗೆ ಬಿದ್ರೆ ಅದು ಹೇಗ್ ನಿದ್ದೆ ಬರುತ್ತೆ ಹೇಳಿಕ್ಕಾಗಲ್ಲ, ಯಾಕಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10-11 ಗಂಟೆ ತನಕ ಆಗುತ್ತೆ. ಕೆಲವು ಸಾರಿ ಹಾಸ್ಪಿಟ್ಲಿಗೆ ಹೋದ್ರೆ ರಾತ್ರಿ ಒಂದ್ಸರಿ ವಿಸಿಟ್ ಮಾಡಿ ಬರ್ಬೇಕಾಗತ್ತೆ. ಒಂದಿಬ್ರು ಈಗ ಇದ್ದಾರೆ ಅಜರ್ ಕಾಡಲ್ಲಿ, ತುಂಬಾ ಬ್ಯಾಡ್. ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ತಿಂಡಿಗೆ ರೆಡಿ ಮಾಡಬೇಕು. ಯಾರದಾದ್ರೂ ತಿಂಡಿ ಇದ್ರೆ ನಮ್ಗೆ ಬೋರ್ ಆಗುತ್ತೆ, ಯಾಕಂದ್ರೆ ತಿಂಡಿ ಮಾಡಿ ಮಾಡಿ ಅದೊಂದು ಅಭ್ಯಾಸ ಆಗಿದೆ. ಕೆಲವು ಸಾರಿ ಇವಳು ಕೇಳ್ತಾಳೆ ನಿಮ್ಗೆ ತಿಂಡಿ ಮಾಡಿ ಬೇಜಾರಾಗೋದಿಲ್ವಾ ಡೈಲಿ ಅಂತೇಳಿ, ಅದೊಂದು ರುಟೀನ್ ಆಗಿದೆ. ಮತ್ತೆ ಇಲ್ಲಿ ಇದುವರೆಗೂ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗಂಜಿ ಹಾಕಿದ್ದೇ ಇಲ್ಲ, ವೆರೈಟಿ ತಿಂಡಿ ಮಾಡ್ತೀವಿ. ಅವಲಕ್ಕಿಯಲ್ಲಿ ಒಂದು 7-8 ಬಗೆ ಮಾಡ್ತೀವಿ, ಹುಳಿ ಅವಲಕ್ಕಿ, ಗಟ್ಟಿ ಅವಲಕ್ಕಿ, ಮತ್ತೆ ಕೆಂಪು ಅವಲಕ್ಕಿ, ಯೆಲ್ಲೋ ಅವಲಕ್ಕಿ, ವೆರೈಟಿ ವೆರೈಟಿ ಮಾಡ್ತೀವಿ. ಮತ್ತೆ ತಿಂಡಿಯಲ್ಲಿ ಇಡ್ಲಿ ಬನ್ಸು ಪೂರಿ ಎಲ್ಲ ನಾವೇ ಮಾಡುದು, ಇಲ್ಲಿ ಕೆಲಸದವ್ರು ಯಾರಿಲ್ಲ. ಮತ್ತೆ ಪೊಂಗಲ್, ರೈಸ್ ಬಾತ್ ಅಲ್ಲಿ ಪುದೀನ ರೈಸ್, ಪಾಲಕ್ ರೈಸ್, ಟೊಮೆಟೊ ರೈಸ್, ಪಲಾವ್, ಇದೆಲ್ಲ ನಾವು ವೆರೈಟಿ ವೆರೈಟಿ ಮಾಡ್ತೀವಿ.
0: ನೀವಿಬ್ರೆ ಎಲ್ಲದು ಸರ್ವವು ಈ ಕ್ಲೀನಿಂಗ್ ಎಲ್ಲ ಮಾಡಿದ್ರು? ಮತ್ತೆ
7: ಕ್ಲೀನಿಂಗ್ ನಾವೇ ಮಾಡ್ತೀವಿ. ಮತ್ತೆ ಇಲ್ಲಿ ಟೈಮ್ ಟೇಬಲ್ ಇದೆ, ಆಶ್ರಮದವರು ಅವರ ಟೈಮ್ ಟೇಬಲ್ ಗೆ ಅವರು ಮಾಡ್ತಾರೆ. ಅವರ ತಟ್ಟೆ ತೊಳೆಯುವಂತದ್ದಿರ್ಬೋದು, ಮತ್ತೆ ಗುಡ್ಸಿ ಕ್ಲೀನ್ ಮಾಡುವಂತದ್ದಿರ್ಬೋದು, ಅದೆಲ್ಲ ಮಾಡ್ತಾರೆ.
0: ಅವರ ಚಿಕಿತ್ಸೆ ಅದು ಇದು ಅದ್ರ ಖರ್ಚು ಎಲ್ಲ ಹೆಂಗ್ ನೀವು ನಿಭಾಯಿಸ್ತೀರಿ?
7: ಅದು ನಾವೇ ಇದು ಮಾಡುವಂತದ್ದು
0: ಎಲ್ಲದು ಇವರೇ, ಕೇಮುಕವ್ರೆ ಎಲ್ಲದು ಪ್ರತಿಯೊಂದು ಇವರೇ. ಹಂಗಾಗಿ ಖರ್ಚುನ ಹೆಂಗೆ ನೀವು ಈಗ ದುಡ್ಡು ಬೇಕಲ್ಲ ಮಾರ್ರೆ, ಎಂತ ಮಾಡ್ಕೊರೋ? 50 ಜನ ಇದ್ದಾರೆ, ಸೊ ಅವರದ್ದು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಅದರೊಟ್ಟಿಗೆ ಉಳಿದ ಎಲ್ಲ ಖರ್ಚುಗಳು, ಕ್ಲೀನಿಂಗ್, ಮೇಂಟೆನೆನ್ಸ್, ಎವ್ರಿಥಿಂಗ್ ಎಲ್ಲ ಇದೆಯಲ್ಲ, ಹೆಂಗ್ ಮಾಡ್ತೀರಿ?
7: ಖರ್ಚು ಅಂದ್ರೆ ಕನ್ಸ್ಟ್ರಕ್ಷನ್ ಇದು ಮಾಡ್ತೀವಿ ನಾನು.
0: ಈ ಎಡ್ಕಂಗದು ಇತ್ತ? ಮತ್ತೆ
7: ಅದು ಇತ್ತ. ಮತ್ತೆ ಮೋಷನ್ ಗ್ರಾಫಿಕ್ ಡಿಸೈನರ್ ವರ್ಕ್ ಮಾಡ್ತೆ, ಇಲ್ಲೇ ವರ್ಕ್ ಮಾಡ್ತೆ. ನಂದು ಹಳೆ ಕ್ಲೈಂಟ್ಸ್ ಮಾತ್ರ, ಹೊಸದು ಯಾವ್ದು ಕ್ಲೈಂಟ್ಸ್ ನಾನು ತಗೊಳ್ಳೋದಿಲ್ಲ, ಯಾಕಂದ್ರೆ ನಿಮ್ಗೆ ತುಂಬಾ ಹೆವಿ ಆಗುತ್ತೆ. ಮತ್ತೆ ಯಾರಾದ್ರೂ ಡೋನರ್ ಬರ್ತಾರೆ, ನಿಮ್ಮಂತ ಡೋನರ್ ಬಂದ್ರೆ ಒಂದಿಷ್ಟು ಕೊಡ್ತಾರೆ. ಕೆಲವರು ಬೆಳಿಗ್ಗೆ ಡೋರ್ ತೆಗಿಬೇಕಾದ್ರೆ ಗ್ರೋಸರಿ ಇದೆಲ್ಲ ಇಟ್ಟೋಗ್ತಾರೆ. ನಿನ್ನೆ ನಾವೊಂದು ಗ್ರೋಸರಿ ತಗೊಂಡ್ ಬಂತು, ಸಾಧಾರಣ ಇಲ್ಲೆಲ್ಲ ಇರಬೇಕು, 14,000-15,000 ಏನೋ ಆಯ್ತು, ಬರೀ ಒಂದ್ ತಿಂಗಳಿದ್ದು. ಅದು ನಮ್ಗೆ ಬೇಕಾಗಿರೋ ಐಟಮ್ ರೈಸ್ ಅದು ಇದೆಲ್ಲ ಬಿಟ್ಟು ಅಂದ್ರೆ ಕೆಲವೊಂದು ಇದಕ್ಕೆ ನಮ್ಗೆ ಕಾಸ್ಟ್ಲಿ ಆಗುತ್ತೆ. ಕೆಲವು ಸುಮಾರು ಕೆಲಸ ಇರುತ್ತೆ, ಅದಕ್ಕೆಲ್ಲ ಕೆಲವೆಲ್ಲ ನಾವು ತರಲೇಬೇಕಾಗತ್ತೆ. ಮತ್ತೆ ಮೆಡಿಸಿನ್ ಬೇಕಾಗುತ್ತೆ, ಮೆಡಿಸಿನ್ ಇದೆ, ಒಂದು 17,000 ಸಾಲ ಇದೆ ಈಗ,
0: ಸಾಲ ಕೂಡ ಇದೆ. ಓಕೆ, ಈಗ ಅಮೃತ ಧಾರೆ ಲಯನ್ಸ್ ಕ್ಲಬ್ ಕುಂದಾಪುರದವರು ಎಲ್ಲರೂ ಬಂದ್ರು, ಆಯುಷ್ ಇಲಾಖೆ ಕುಂದಾಪುರ ಇವರೆಲ್ಲ ಸೇರಿ ವಿಶ್ವ ಯೋಗ ದಿನಾಚರಣೆಯನ್ನ ನಿಮ್ಮ ಹೊಸ ಬದುಕುವಲ್ಲೇ ಮಾಡ್ತಾ ಇದ್ರು. ಅವ್ರಿಗೆ ಯೋಗ ಹೇಳ್ಕೊಡೋದು ಒಂದು ದಿನನಿತ್ಯಕ್ಕೆ ಆಪದು ಸಣ್ಣ ಪುಟ್ಟದ್ದು, ಯಾಕಂದ್ರೆ ಅವ್ರ ಹತ್ರ ಯೋಗ ಮಾಡಿಸೋದು ಕಷ್ಟವೇ ಇದೆ. ಇವನ್ ಕೈ ಜೋಡಿಸಿ ಅಂದ್ರೆ ಗೊತ್ತಾತಿಲ್ಲ, ಕಾಲು ಜೋಡಿಸಿ ಅಂದ್ರೆ ಗೊತ್ತಾತಿಲ್ಲ, ಕೈ ತಿರ್ಸಿ ಅಂದ್ರೆ ಗೊತ್ತಾತಿಲ್ಲ, ಕೆಲವರಿಗೆ ಭಾಷೆಯೂ ಗೊತ್ತಿಲ್ಲ. ಎಲ್ಲೆಲ್ಲಿಯವರೆಲ್ಲ ಇದ್ದಾರೆ?
7: ಸಾಧಾರಣ ನಾವು ಭಾರತ ಸುತ್ತಿದ್ರೆ ಭಾರತ ನೋಡಬಹುದು, ಇಲ್ಲಿ ಎಲ್ಲ ಸ್ಟೇಟ್ ಅವರು ಇದ್ದಾರೆ, ಇಲ್ಲೇ ನೋಡಬಹುದು ಭಾರತವನ್ನ.
0: ಹೊಸ ಬದುಕಲ್ಲೇ
7: ಯಾಕಂದ್ರೆ ತಮಿಳ್ ಇದ್ದಾರೆ, ಮಲಯಾಳಿ ಇದ್ದಾರೆ, ಬೆಂಗಾಲ್ ಇದ್ದಾರೆ, ಪಂಜಾಬ್ ಇದ್ದಾರೆ, ಯುಪಿ, ಮಧ್ಯಪ್ರದೇಶ, ಕೆಲವರು ಒಂದು ಇಬ್ಬರು ಆದಿವಾಸಿ ಇದ್ದಾರೆ.
0: ಇಲ್ಲಿ ಸಿಕ್ಕಿದ್ರು ನಿಮ್ಗೆ ಹೇಗೆ ಅಂತ
7: ಅಂದ್ರೆ, ಕೆಲವೊಂದು ಬಸ್ ಸ್ಟ್ಯಾಂಡ್ ಅಲ್ಲಿ, ಕೆಲವೊಂದು ದೇವಸ್ಥಾನದಲ್ಲಿ, ಅಂದ್ರೆ ಇದು ಹೇಳೋದು ಕಷ್ಟ ನನಗೆ.
0: ಅಲ್ಲ, ನೀವೇ ಹೋಗಿ ಕರ್ಕ ಬತ್ತೀಯಾ ಅಥವಾ ಅವರೇ ಯಾರು ಹುಡ್ಕೊಂಡ್ ಬಂದ್ ಇಲ್ಲಿ ಬಿಡ್ತಾರ ಹೆಂಗೆ?
7: ನನ್ಗೆ ತಂದೆ ನೋಡ್ಲಿಕ್ಕೆ ಆಗಿಲ್ಲ, ಇಲ್ಲಿ ಬಿಡೋದು ಆತರ ಆಪ್ಷನ್ ಇಲ್ಲ. ಬಿಗ್ ಮಾಡ್ತಾ ಇದ್ದವರನ್ನ ಇದನ್ ಹೇಳೋದು ಕಷ್ಟ, ಯಾಕಂದ್ರೆ ನಾನು ಅದ್ ಹೇಳಲ್ಲ ಇದುವರೆಗೆ, ಆ ವರ್ಡ್ಸ್ ಅನ್ನ ಹೇಳಲ್ಲ. ಅವರನ್ನ ಪೊಲೀಸ್ ಇಲ್ಲ ಅಲ್ಲಿ ಸೋಷಿಯಲ್ ವರ್ಕರು ಇಲ್ಲ ಯಾರೋ ಹತ್ರದವರು ಈ ತರ ಇದ್ದಾರಂತ ಹೇಳ್ತಾರೆ, ವಿಡಿಯೋ ಕಳಿಸ್ತಾರೆ, ಮತ್ತೆ ನಾವು ಹೋಗಿ ರೆಸ್ಕ್ಯೂ ಮಾಡ್ತೀವಿ. ಕೆಲವು ಸಾರಿ ಪೆಟ್ ತಿಂದಿದೆ, ಅವ್ರು ಹೊಡಿತಾರೆ, ಕಲ್ಲಲ್ಲಿ ಹೊಡಿಯಕ್ ಬರ್ತಾರೆ, ನಮ್ಮ ಕಾರ್ ಇದ್ ಗ್ಲಾಸ್ ಎಲ್ಲ ಹೊಡಿಯಕ್ ಇದ್ ಮಾಡ್ತಾರೆ. ಹೇಗೋ ಇದ್ ಮಾಡ್ಕೊಂಡು ಇದ್ ನಿಭಾಯಿಸ್ತೀವಿ. ಮತ್ತೆ ವಿಶ್ವ ಯೋಗ ದಿನಕ್ಕೆ ಅಮೃತ ಧಾರತವರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಹೆಲ್ತ್ ಚೆಕಪ್ ಮಾಡ್ತಾ ಇದಾರೆ. ಅಷ್ಟೇ ಅಲ್ಲ, ಅಮೃತ ಧಾರದವರು ನಮ್ಮ ಆಶ್ರಮಕ್ಕೆ ಅವರ ಮನರಂಜನೆಗೆ ದೊಡ್ಡ ಟಿವಿ ಕೊಟ್ಟಿದ್ರು. ಮತ್ತೆ ನಮಗೆ ಕಮರ್ಷಿಯಲ್ ಮಿಕ್ಸಿ ಬೇಕಿತ್ತು, ಅದನ್ನ ನೋಡಿ ನಮ್ಮ ಅಮೃತಧಾರ ಅವರು ವಾಣಿಶೇಖ ಅವರು ದೊಡ್ಡ ಮಿಕ್ಸಿ ಕೊಟ್ಟಿದ್ರು. ಮತ್ತೆ ವಾಣಿಶೇಖ ಅವರು ನಮ್ಮ ಆಶ್ರಮದಲ್ಲಿ ಯಾರಿಗಾದ್ರೂ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ. ಮತ್ತೆ ಡೆತ್ ಆದ್ರೆ ಇಮಿಡಿಯೇಟ್ ಬಂದು ಸರ್ಟಿಫಿಕೇಟ್ ಅನೌನ್ಸ್ ಮಾಡ್ತಾರೆ ಡೆತ್ ಆಗಿ. ಮತ್ತೆ ತುಂಬಾನೇ ಅವರು ಅಮೃತಧಾರದವರು ಸಪೋರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ನನ್ನ ಪ್ರಕಾರ ಒಂದು ಆಂಬುಲೆನ್ಸ್ ಕೂಡ ಅವರು ಕೊಡಬೇಕಂತೇಳಿ ಯೋಚನೆ ಹಾಕಿದ್ದಾರೆ ಅಮೃತಧಾರದವರು, ಹೇಳಬಾರ್ದಂತ ಹೇಳಿದ್ದಾರೆ ಅವರು. ಹಾಗೆ ಇದು ಹಾಕಿ ತೊಂದ್ರೆ ಇಲ್ಲ, ಅವರು ಮುಂದೆ ಇನ್ನೊಂದು 2-3 ತಿಂಗಳಲ್ಲಿ ಕೊಡುವ ಯೋಚನೆಯನ್ನು ಹಾಕಿದ್ದಾರೆ.
0: ಸರ್, ನಿಮ್ದು ತುಂಬಾ ರಿಕ್ವೈರ್ಮೆಂಟ್ ಇದೆ, ನಿಮ್ಗೆ ಅಡುಗೆ ಮಾಡೋ ಒಲೆ ಬೇಕು, ಆಶ್ರಮ ವಾಸಿಗಳಿಗೆ ಬಟ್ಟೆ ಬೇಕು, ಬೆಡ್ಶೀಟ್ಸ್ ಬೇಕು, ಆಂಬುಲೆನ್ಸ್ ಬೇಕು, ಸ್ವತಃ ಕಟ್ಟಡಕ್ಕಾಗಿ 1 ಎಕರೆ ಏನಾದ್ರೂ ಜಾಗ ಬೇಕು. ಸೊ ಇದೆಲ್ಲ ಇದೆ. ಸೊ ರೇಡಿಯೋ ಕುಂದಾಪುರ ಕೇಂಬರ್ ನೀವೆಲ್ಲಾದ್ರೂ ಚೂರು ಮನಸ್ಸು ಮಾಡ್ತೀರಿ ಅಂತ ಆದ್ರೆ ಅದ್ರ ಒಟ್ಟಿಗೆ ನೀವು ಹೊಸ ಬದುಕು ಆಶ್ರಮನ ಒಂದ್ಸಲ ಕಾಂಬಕ್ ಬನ್ನಿ. ಎಲ್ಲಿ ಬರ್ಕ ಹೇಳಿ?
7: ಸಾಲಿಗ್ರಾಮ ಪಾರಂಪಳ್ಳಿಯಲ್ಲಿ ಇದೆ, ಗಣೇಶ್ ಗ್ರ್ಯಾಂಡ್ ಹೋಟೆಲ್ ಪಕ್ಕದ್ದಿದ್ರಲ್ಲಿ,
0: ಪಕ್ಕದ ರೋಡಲ್ಲಿ
7: ಬರಬೇಕು. ಹಾಗೆ ಇನ್ನೊಂದೇನಂದ್ರೆ, ನಿಮ್ಗೆ ಕೆಲವೊಂದು ಗೊತ್ತಾಗಿಲ್ಲ ಅಂದ್ರೆ, ಗೂಗಲ್ ಮ್ಯಾಪ್ ಅಲ್ಲಿ ಹೊಸ ಬದುಕು ಆಶ್ರಮ ಹಾಕಿದ್ರೆ ಬರುತ್ತೆ, ಗೂಗಲ್ ಅಲ್ಲಿ ಹಾಕಿದ್ರು ಬರುತ್ತೆ, ಮತ್ತೆ hosabaduku.com ಅಂತೇಳಿ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ ಇಲ್ಲಿ ಕೆಲವರು ಲೇಡೀಸ್ ಇದ್ದಾರೆ, ತುಂಬಾ ಬ್ಯಾಡ್ ಇದ್ದವರು, ಅವರಿಗೆ ಹೇಗಿದ್ದಾರೆ ಅಂದ್ರೆ ನಾವು ಒಂದು ಕುಟುಂಬದವ್ರ ತರ ಇದ್ದೀವಿ. ತುಂಬಾ ಕಾಮಿಡಿ ಮಾಡ್ಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡು ಇಲ್ಲಿರ್ತೀವಿ. ಯಾಕಂದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡ್ಕೊಂಡು ಒಂದ್ 5 ನಿಮಿಷ ಅವ್ರ ಜೊತೆ ಒಂದು ಹಾಡು ಕೇಳಿದ್ರೆ ನಮ್ಮ ವರ್ಕ್ ಇದ್ದು ಪ್ರೆಷರ್ ಎಲ್ಲ ಹೋಗುತ್ತೆ. ಯಾಕಂದ್ರೆ ಒಳ್ಳೊಳ್ಳೆ ಸಿಂಗರ್ ಇದ್ದಾರೆ, ಕೊರೋಕೆ ಸಿಂಗರ್ ಇದ್ದಾರೆ, ಭಜನೆ ಹೇಳುವರು ಇದ್ದಾರೆ, ಡೈಲಿ ಭಜನೆ ಆಗತ್ತೆ. ಮತ್ತೆ ಇಲ್ಲಿ ಇಸ್ಕಾನ್ ಅವರು ಸತ್ಸಂಗ ಮಾಡಿದ್ರು, ಒಂದು ಮೂರ್ನಾಲ್ಕು ಸಾರಿ ಸತ್ಸಂಗ ಮಾಡಿದ್ರು. ಲಾಸ್ಟ್ ಕೃಷ್ಣ ಬಲರಾಮ ಮೂರ್ತಿ ತಂದಾಗ ಆಶ್ರಮದವರೇ ಅದಕ್ಕೆ ಅಲಂಕಾರ ಮಾಡಿದ್ರು. ಅಂದ್ರೆ ಯೋಗ ಮಾಡಿಸ್ತಾ ಇದ್ದೆ ಮೊದಲು, ಮತ್ತೆ ನನಗೆ ಸ್ವಲ್ಪ ಟೈಮ್ ಇದಾಗ್ತಿತ್ತು. ಹಾಗೆ ಕೆಲವರು ಅವರೇ ಯೋಗ ಅದಲ್ಲ ಅವ್ರಿಗೆ ಗೊತ್ತಿರೋದು ಮಾಡ್ತಾರೆ, ಕೆಲವರು ಭಜನೆ ಮಾಡ್ಲಿಕ್ಕೆ ಬರಲ್ಲ, ಆ ನಾಮಸ್ಮರಣೆಯನ್ನ ಕೇಳಿದ್ರೆ ಸಾಕು ಅದರಲ್ಲೇ ಒಂದಿಷ್ಟು ಜನ ಬದಲಾಗ್ತಾರೆ. ಯಾಕಂದ್ರೆ ಮಾತು ಬರದೇ ಇದ್ದವನು ಇಲ್ಲಿ ನನ್ನ ವೈಫ್ಗೆ ಅಮ್ಮ ಅಂತ ಹಾಕಿದ್ರೆ
4: ಸಂತೃಪ್ತಿ
7: ಹೇಳಿಕೆ ತುಂಬಾ ಇದೆ. ಯಾಕಂದ್ರೆ ಇಲ್ಲಿ ಲೋಕಲ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ಆಶ್ರಮ ಅಂದ್ರೆ ಜನರಿಗೆ ಬೇರೆ ತರ ಯೋಚನೆ ಇತ್ತು, ಅಂದ್ರೆ ಯಾರೋ ಸಾಯಿಯವರನ್ನ ಕರ್ಕೊಂಡು ಬಂದು ಬೇರೆ ತರ ನೋಡ್ತಾರೆ ಅಂತೇಳಿ. ಬಟ್ ಇಲ್ಲಿ ನಾವು ಹೇಗೆ ಅಂತ ಹೇಳಿದ್ರೆ, ನಾವು ನಮ್ಮ ಕೈಯಲ್ಲಾದಷ್ಟು ನಮ್ಮ ಲೆವೆಲ್ ಬೆಸ್ಟ್ ನಾವು ಅವರಿಗೆ ಸೇವೆಯನ್ನು. ಈಗ ಇಲ್ಲಿ ಬಂದ ಮೇಲೆ ಇಲ್ಲಿ ಲೋಕಲ್ ಹೇಳ್ತಾರೆ ನಮ್ಗೆ ಈ ತರ ಆಶ್ರಮ ಅಂತೇಳಿ, ನಮ್ಗೆ ಗೊತ್ತಿರಲಿಲ್ಲ. ಅವ್ರು ಬರ್ತಾರೆ ದಿನಕ್ಕೆ ಇಲ್ಲಿ ಹತ್ರದವರು ಒಂದು ಅರ್ಧ ಗಂಟೆ ಎಲ್ಲ ಮಾತಾಡ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ. ನಾನು ಹೇಳೋದು, ತುಂಬಾ ಕೆಲವರು ಬಡವರು ಇರ್ತಾರೆ, ನಮ್ಗೆ ಊಟ ಕೊಡಬೇಕು ಅಂತೇಳಿ ಯೋಚನೆ ಇರುತ್ತೆ, ನೀವು ಊಟ ಕೊಡಬೇಕಾಗಿಲ್ಲ, ಇಲ್ಲಿ ಬಂದು ಅವ್ರ ಜೊತೆ ಮಾತಾಡಿ ಒಂದು ಬೊಗಸೆ ಪ್ರೀತಿಯನ್ನ ಕೊಟ್ರೆ ಅದು ಊಟಕ್ಕಿಂತ ದೊಡ್ಡ ಒಂದು ಅನ್ನದಾನ ಮಾಡಿದ ಸೇವೆ ಇದಾಗತ್ತೆ. ಹಾಗೆ ಇಲ್ಲಿ ಕೆಲವರು ಲೇಡೀಸ್ ಇದ್ದಾರೆ, ಎಲ್ಲಾ ರೀತಿಯ ಒಂದು ಕೆಲವೊಂದು ಕಾಯಿಲೆ ಇದ್ದವರು ಇದ್ದಾರೆ, ಅವರದೆಲ್ಲ ಸೇವೆಯನ್ನ ನಾವು ಖುಷಿಯಿಂದ ಮಾಡ್ತೀವಿ. ನಮ್ಮ ಲೈಫ್ ತುಂಬಾ ಶಾರ್ಟ್ ಇರುತ್ತೆ, ಯಾಕಂದ್ರೆ ಕೆಲವೊಂದು ಅವರ ಟ್ರೀಟ್ಮೆಂಟ್ ಮಾಡುವಾಗ ಕೆಲವೊಂದು ನಮಗೂ ಬರ್ಬೋದು, ಹೇಳಲಿಕ್ಕೆ ಆಗಲ್ಲ. ಕೋವಿಡ್ ಸಮಯದಲ್ಲಿ ನಾನು ಕೆಲವೊಂದು ಬಾಡಿ ಇದೆಲ್ಲ ಕ್ರಿಮೇಷನ್ ಮಾಡ್ಲಿಕ್ಕೆ ಹೋಗ್ತಿದ್ದೆ, ಆಗ ನನಗೆ ಕೋವಿಡ್ 2 times ಅಟ್ಯಾಕ್ ಆಗಿತ್ತು, ಬೂಸ್ಟರ್ ತಗೊಂಡ್ರು ಕೋವಿಡ್ ಬಂದಿತ್ತು. ಬಟ್ ನಾನು ಈ ತರ ಸೇವೆ ಮಾಡ್ಲಿಕ್ಕೆ ಹೋಗಿ ನಾನು ಉಳಿದಿದ್ದೇನೆ. ಇವತ್ತು ಈ ತರ ನಾನು ಸೇವೆ ಮಾಡ್ಲಿಕ್ಕೆ ಅವರೇ ನಮ್ಮ ಆಶ್ರಮದವರೇ ಸ್ಫೂರ್ತಿ ಅಂತೇಳಿ ಹೇಳಿ.
4: ವೆರಿ ನೈಸ್. ಸೊ ಈ ಹೊಸ ಬದುಕು ಒಟ್ಟಿಗೆ ನಮ್ಮ ವಿನಯ್ ಚಂದ್ರ ಅವರ ಹೊಸ ಬದುಕು ಇನ್ನೊಂದು ಶುರುವಾತಿತ್ತ. ಸೊ ಎಲ್ಲದಕ್ಕೂ ಆಲ್ ದ ಬೆಸ್ಟ್.
7: ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಇನ್ನೊಂದೇನಂದ್ರೆ, ನನ್ನ ವೈಫ್ ಆಕ್ಚುಲಿ ಈಗ 6 months ಪ್ರೆಗ್ನೆಂಟ್, ಅವಳು ನೆಕ್ಸ್ಟ್ ಮನೆಗೆ ಹೋಗಲ್ಲ ಅಂತೇಳಿ ಹೇಳ್ತಾಳೆ. ಯಾಕಂದ್ರೆ ಒಂದು 5 ನಿಮಿಷ ನಾವು ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ನಮಗೂ ಮನ್ಸಾಗಲ್ಲ, ನಾವು ಅಷ್ಟು ಖುಷಿಯಲ್ಲಿ ಇಲ್ಲಿ ಇರ್ತೀವಿ. ಯಾರಾದ್ರೂ ಮದುವೆ, ನಮ್ಮ ರಿಲೇಷನ್ ಮದುವೆ, ಮತ್ತೆ ಗೃಹ ಪ್ರವೇಶ, ನಮ್ಮ ಅಕ್ಕಂದ ಗೃಹ ಪ್ರವೇಶ ಆಯ್ತು, ಅದಕ್ಕೂ ಕೂಡ ನಮ್ಗೆ ಹೋಗ್ಲಿಲ್ಲ. ಹೋದ್ವಿ, ಊಟ ಮಾಡಿ 1 ಗಂಟೆಗೆ ಹೋಗಿ ಇಮಿಡಿಯೇಟ್ 1:30 ಇಲ್ಲಿ ಇದ್ವಿ. ಯಾಕಂದ್ರೆ ಇಲ್ಲಿರೋ ಖುಷಿ ಬೇರೆ ಎಲ್ಲೂ ಸಿಗಲ್ಲ. ಅಜ್ಜಿ ನಿಧಾನ, ಇಲ್ಲಿ ಕೆಲವರು ಅಜ್ಜಿ ಅವರಿದ್ದಾರೆ. ಅಜ್ಜಿ ನಿಧಾನ, ನಿಧಾನ. ಅಜ್ಜಿಯವರು ಇದ್ದಾರೆ, ಶುಗರ್ ಕಾಯಿಲೆ ಅವರು ಇದ್ದಾರೆ, ಬಿಪಿ ಇದ್ದಾರೆ, ಕೆಲವರು ಶಿಫಿಲಿಯಸ್ ಇದ್ದವರಿದ್ದಾರೆ, ಆನೆಕಾಲ್ ಇದ್ದವರಿದ್ದಾರೆ. ಸ್ಟಾರ್ಟಿಂಗ್ ಬರಬೇಕಾದ್ರೆ ಗ್ಯಾಂಗ್ರೀನ್ ಆಗಿ ಹುಳಲಾಗಿ ಕೆಲವರು ದಷ್ಟು ರಿಕವರಿ ಮಾಡಿ ಇದ್ ಮಾಡಿದ್ರು. ಕೆಲವರು ಅಂದ್ರೆ ಮೈ ಮೇಲೆ ಬಟ್ಟೆ ಇಲ್ಲದೆ ನೇಕೆಡ್ ಆಗಿದ್ದವರಿದ್ರು, ಅವರನ್ನ ಸರಿಪಡಿಸಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದೇವೆ. ಇನ್ನು ಕೆಲವರು ಹೇಗಿದ್ದಾರೆ ಅಂದ್ರೆ, ಇನ್ನೊಂದು ಇದಿದೆ, ಉಡುಪಿ ನಮ್ಮ ಕುಂದಾಪುರದಲ್ಲೇ ಬ್ರಿಡ್ಜ್ ಮೇಲೆ ಹೊಳೆಗಾಗ್ಲಿಕ್ಕೆ ಹೋದವರು, ಅಲ್ಲಿ ಸೋಷಿಯಲ್ ವರ್ಕರ್ ಯಾರೋ ಅವರನ್ನ ಹಿಡ್ಕೊಂಡು 112 ಫೋನ್ ಮಾಡಿ ಅಲ್ಲಿಂದ ಮತ್ತೆ ನಮ್ಗೆ ಹೇಳಿ ನಾವು ಹೋಗಿ ಅವರನ್ನ ಈಗ ನಮ್ಮಲ್ಲಿ ಈಗ ಪ್ರೆಸೆಂಟ್ ಇದ್ದಾರೆ. ಅವರಿಗೆ ಹೇಗಂತ ಹೇಳಿದ್ರೆ ತುಂಬಾ ಡಿಪ್ರೆಷನ್, ಅವರ ಮಗಳೆಲ್ಲ ಡೆತ್ ಆಗಿ ಇದಾಗಿದ್ದವ್ರಿ. ಮತ್ತೆ ವಾಸು ಮಲ್ಪೆ ಅಂತೇಳಿ ತುಂಬಾ ಫೇಮಸ್ ವ್ಯಕ್ತಿ, ಯೂಟ್ಯೂಬ್ ಅಲ್ಲಿ ಹುಡುಕಿದ್ರೆ ಸಿಗುತ್ತೆ, ತುಳು ಫಿಲ್ಮ್ ಆಕ್ಟಿಂಗ್ ಮಾಡದಂತ ವ್ಯಕ್ತಿ. ಅವರಿಗೆ ಹೇಗಂತೇಳಿ ಸಾರ್ವಜನಿಕರು ಅವರನ್ನ ತುಂಬಾ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಡ್ರಿಂಕ್ಸ್ ಕೊಡುದು, ರೀಲ್ಸ್ ಮಾಡ, ಇನ್ಯಾರಿಗೋ ವ್ಯೂಸ್ ಆಗ್ತಿತ್ತು, ಆದ್ರೆ ಅವ್ರ ಬದುಕು ತುಂಬಾ ಕಷ್ಟದಲ್ಲಿತ್ತು. ಆ ವ್ಯಕ್ತಿ ಸ್ಟ್ರೋಕ್ ಆಗಿ ಅವರ ಪರಿಸ್ಥಿತಿ ಬ್ಯಾಡ್ ಇದ್ದಾಗ ಯಾರು ಕೂಡ ಅವರಿಗೆ ಸಹಕಾರ ನೀಡಲಿಲ್ಲ. ಇವತ್ತು ನಮ್ಮಲ್ಲಿದ್ದಾರೆ, ಈಗ ತುಂಬಾ ರಿಕವರಿ ಆಗಿದ್ದಾರೆ, ಇವಾಗ್ಲೂ ಮಾತಾಡ್ತಾರೆ. ಅವರು ಊಟ ಮಾಡಿಸ್ಬೇಕಾದ್ರೆ ಹೇಳ್ತಾರೆ, ಹತ್ಕೊಂಡು ಹೇಳ್ತಾರೆ, ನನ್ನ ಮಗನೇ ಇರಬೇಕು. ಇದರಲ್ಲಿ ನಮಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು. ನಾನು ಒಂದು ಬೇರೆ ಎನ್ ಜಿ ಒದಲ್ಲಿ ಇದ್ದಿದ್ದೆ, ಅದು ಬಿಟ್ಟಾಗ ನಾನು ಜಾಬ್ ಸೇರಿದ್ದೆ, ಮತ್ತೆ ಪುನಃ ಈ ಸಂಸ್ಥೆ ಮಾಡ್ಬೇಕಂತೇಳಿ ಮಾಡಿದ್ವಿ. ನಾನು ಜಾಬ್ ಅಲ್ಲಿ ಸ್ಯಾಲ್ರಿ ತಗೋಬಹುದಿತ್ತು, ಆದ್ರೆ ಈ ಪ್ರೀತಿ ಇದು ಸಂಪಾದನೆ ಮಾಡ್ಲಿಕ್ಕೆ ಆಗ್ತಿಲ್ಲ ಇತ್ತು. ಇಷ್ಟೇ ಹೇಳೋದು, ಯಾರಾದ್ರೂ ನಿಮ್ಗೆ ಸಮಯ ಸಿಕ್ಕಾಗ ನಮ್ಮ ಆಶ್ರಮಕ್ಕೆ ಬನ್ನಿ, ಯಾಕಂದ್ರೆ ನೀವು ಕೊಡಿ ಅಂತೇಳಿ ನಾವು ಯಾರ ಹತ್ರನು ಕೇಳಲ್ಲ, ಎಲ್ಲೂ ಯಾರ ಮನೆ ಬಾಗ್ಲಿಗೆ ಹೋಗಲ್ಲ. ನೀವು ಬಂದು ಇಲ್ಲಿ ಆಶ್ರಮದವರನ್ನ ಮಾತಾಡಿಸಿ ಅವರಿಗೆ ನಮ್ಮವ್ರು ಯಾರೋ ಬಂದ್ರು ಅಂತೇಳಿ ಖುಷಿ ಆಗತ್ತೆ. ನಮ್ಮ ಕುಟುಂಬದವರು, ನನ್ನ ಮಗ, ನನ್ನ ಮೊಮ್ಮಗಳು ಯಾರೋ ಬಂದ್ರು ಅಂತೇಳಿ ಖುಷಿ ಆಗತ್ತೆ. ಆ ಭಾವನೆಯಲ್ಲಿ ಅವರನ್ನ ಖುಷಿ ಪಡಿಸಿ ಅಂತೇಳಿ ಹೇಳ್ತೀನಿ. ಬರುವಾಗ ಬೇರೆ ಏನು ತರಬೇಕಾಗಿಲ್ಲ, ತರಬೇಕಾದದ್ದು ಒಂದು ಬಗಸೆ ಪ್ರೀತಿ ಮಾತ್ರ. ಅವರಿಗೆ ಪ್ರೀತಿ ಇದೊಂದು ಅವರು ಕಳ್ಕೊಂಡಿದ್ರು, ಆ ಪ್ರೀತಿಯನ್ನು ಕೊಡ್ಲಿಕ್ಕೆ ನೀವು ಬನ್ನಿ ಅಂತೇಳಿ ಹೇಳ್ತೀನಿ. ಹಾಗೆ ಬೇರೆ ಏನು ತರಬೇಕಾಗಿಲ್ಲ. ನಾನು ಹೇಳೋದು ಒಂದೇ ಒಂದು
0: ಮತ್ತೆ ಮತ್ತೆ ಅದನ್ನೇ ಹೇಳ್ತೇನೆ, ನೀವು ಬೇರೆ ಅಂತ ತರ್ಕ ತಂದು ಬರದೇ ಇರಬೇಡಿ. ನೀವು ತರಬೇಕಾಗಿರೋದು ಬೊಗಸೆ ಪ್ರೀತಿ ಮಾತ್ರ, ಬೊಗಸೆ ಪ್ರೀತಿ ಮಾತ್ರ ಅಂತ.
7: ಹಾಗೆ ನಮ್ಮ ಒಂದು ಸ್ಲೋಗನ್ ಅಲ್ಲಿ ನೀವು ನೋಡಬಹುದು, ಸೇವೆ ಹೋರಾಟ ಜ್ಞಾನ ಅಂತೇಳಿ. ಅದು ಯಾಕೆ ಅಂತೇಳಿ ಹೇಳಿದ್ರೆ, ಸೇವೆ ಮಾಡಬೇಕಾದ್ರೆ ಹೋರಾಟ ಮಾಡಲೇಬೇಕು. ತುಂಬಾ ಜನ ಬೇರೆ ತರ ಮಾತಾಡ್ತಾರೆ, ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ. ನಾವು ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದ್ರೆ ನಾವು ದೇವರ ಕಾಲ್ ಬುಡಕ್ಕೆ ಇಟ್ಟು ಸೇವೆಯನ್ನು ಮಾಡ್ತಾ ಇರೋರು. ಯಾಕಂದ್ರೆ ನಾನು ಮನುಷ್ಯ, ನನ್ನ ನಾಲಿಗೆಯೂ ಕೂಡ ಎಲುಬಿಲ್ಲ, ನಾನು ಏನು ಬೇಕಾದ್ರೂ ಮಾತಾಡಬಹುದು. ಹಾಗಾಗಿ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಅದನ್ನು ಬಿಟ್ಟು ಬಿಡ್ತೀವಿ. ಹಾಗೆ ಇದು ಹೋರಾಟ. ಹೋರಾಟ ಅಂದ್ರೆ ಕಷ್ಟದವರಿಗೆ ನಾವು ಸಹಾಯ ಮಾಡುವಂತದ್ದು ಅದೊಂದು ದೊಡ್ಡ ಹೋರಾಟ, ಅದೊಂದು ಚಾಲೆಂಜಿಂಗ್. ಯಾಕಂದ್ರೆ ಎಲ್ಲಾ ರೀತಿ ಅದನ್ನ ನಾವು ಫೇಸ್ ಮಾಡಬೇಕು. ಆ ಹೋರಾಟದಲ್ಲಿ ಒಂದು ಜ್ಞಾನವನ್ನ ಪಡಿಬೇಕು. ನಾನು ಇನ್ನೂ ತುಂಬಾ ಚಿಕ್ಕವನು, ಜ್ಞಾನವನ್ನ ಪಡಿಬೇಕು. ಆ ಜ್ಞಾನದಿಂದ ಅಹಂಕಾರ ಬರಬಾರ್ದು, ಆ ಸೇವೆಯನ್ನ ಮಾಡ್ತಾ ಅಹಂಕಾರ ಬರಬಾರ್ದು, ಹೋರಾಟ ಮಾಡ್ತಾ ಅಹಂಕಾರ ಬರಬಾರ್ದು. ಹಾಗಾಗಿ ಇದನ್ನೆಲ್ಲ ಇಟ್ಕೊಂಡು ಅಹಂಕಾರ ಇಲ್ಲದೆ ನಾವು ಹೀಗೇನೆ ಇರಬೇಕು, ಸಿಂಪಲ್ ಆಗಿ. ನಾನು ನಿನ್ನೆ ಕೂಡ ಬರ್ಮರ ಟೀ ಶರ್ಟ್ ಅಲ್ಲಿ, ಇವತ್ತು ಕೂಡ ಅದೇ ತರ, ನಾಳೆನು ಕೂಡ ಅದೇ ತರನೇ ಇರುವಂತದ್ದು. ಕೆಲವರು ಹೇಳ್ತಾರೆ ಸ್ವಲ್ಪ ಚೇಂಜ್ ಆಗು, ಪ್ಯಾಂಟ್ ಹಾಕು, ಇಲ್ಲಲ್ಲ ಅಂತೇಳಿ. ಯಾಕಂದ್ರೆ ಅದು ಹಾಕಿದ್ರೆ ನಮ್ಗೆ ಸೇವ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಕೆಲವೊಂದು ಬೆಡ್ ರೀಡನ್ ಅವರನ್ನ ಸಡನ್ ಆಗಿ ಟ್ರೀಟ್ ಮಾಡಬೇಕಾಗತ್ತೆ, ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಆಗ ನಾನು ಫಸ್ಟ್ ಏಡ್ ಮಾಡಲೇಬೇಕಾಗತ್ತೆ. ಫಸ್ಟ್ ಏಡ್ ಮಾಡಲಿಲ್ಲ ಅಂದ್ರೆ ಇಮಿಡಿಯೇಟ್ ಅವರು ಕೊಲಾಪ್ಸ್ ಆಗಿ ಡೆತ್ ಆಗುವಂತದಿರುತ್ತೆ. ಹಾಗೆ ಫಸ್ಟ್ ಏಡ್ ಮಾಡಿ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೇನೆ. ಕೆಲವೊಂದು ನಾನು ಇಲ್ಲೇ ಕಲ್ತಿದ್ದೇನೆ, ಕೆಲವೊಂದು ವೈದ್ಯರ ಹತ್ರ ನಾನು ಅದನ್ನ ಹೇಗೆ ಮಾಡ್ಬೇಕಂತ ಕಲ್ತ್ಕೊಂಡು. ನಾನು ಯಾವುದೇ ರೀತಿ ಎಂ ಎಸ್ ಡಬ್ಲ್ಯೂ ಮಾಡಲಿಲ್ಲ, ಯಾಕಂದ್ರೆ ಕೆಲವರು ಹೇಳ್ತಾರೆ ಸೋಷಿಯಲ್ ವರ್ಕ್ ಮಾಡ್ಬೇಕಾದ್ರೆ ಎಂ ಎಸ್ ಡಬ್ಲ್ಯೂ ಆಗ್ಬೇಕಂತ ಹೇಳಿ. ಯಾವುದೇ ರೀತಿ ಡಿಗ್ರಿ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ, ಒಳ್ಳೆ ಮನಸ್ಸು ಇರಬೇಕು, ನಿಮ್ಗೆ ಮಾಡ್ಬೇಕೆನ್ನೋ ಮನಸ್ಸು ಇರಬೇಕು. ಹಾಗೆ ಪ್ರತಿಯೊಬ್ಬರಲ್ಲಿ ಹೇಳೋದು, ಒಂದ್ ರೂಪಾಯಿ ಸಮಾಜಕ್ಕೆ ಹಾಕಿ. ತಿಂಗಳಿಗೆ ಒಂದು 10,000 15,000 100,000 ದುಡಿತೀರಿ, ಒಂದ್ ರೂಪಾಯಿ ಸಮಾಜಕ್ಕೆ ಇಟ್ಕೊಳ್ಳಿ, ಅದನ್ನ ಸಮಾಜಕ್ಕೆ ಹಾಕಿ. ಆ ಸಮಾಜಕ್ಕೆ ಹಾಕಿದ್ದನ್ನ ನೀವು ಪಡಿಬಹುದು. ಹೇಗೆ ಅಂತ ಹೇಳಿದ್ರೆ, ನಾವು ಸತ್ತಾಗ ನಮ್ಗೆ ಈ ಪುಣ್ಯದ ಒಂದು ಸೂಟ್ ಕೇಸ್ ಅನ್ನ ಮೇಲೆ ತಗೊಂಡು ಹೋಗ್ಬೇಕು. ಆ ಸೂಟ್ ಕೇಸ್ ಅಲ್ಲಿ ಏನಿರ್ಬೇಕು ಅಂತ ಹೇಳಿದ್ರೆ, ಒಂದು ಪುಣ್ಯದ ಫಲದ ಒಂದು ಅದರಲ್ಲಿ ಸೂಟ್ ಕೇಸ್ ಅಲ್ಲಿ ನಾವು ಪ್ಯಾಕ್ ಮಾಡಿ ತಗೊಂಡು ಹೋಗ್ಬೇಕಂತ. ಯಾಕಂದ್ರೆ ಚಿತ್ರಗುಪ್ತ ಅಲ್ಲಿ ಒಂದು ಪ್ರೊಜೆಕ್ಟರ್ ಅಲ್ಲಿ ಹಾಕಿ ತೋರಿಸ್ತಾನೆ, ನೀನ್ ಏನು ಪಾಪ ಕರ್ಮಗಳನ್ನ ಮಾಡಿದ್ದೆ ಅಂತೇಳಿ. ಹಾಗೆ ನಾವು ನರಕ ಸ್ವರ್ಗ ಅಲ್ಲಿ ನೋಡಿದೆವೋ ಗೊತ್ತಿಲ್ಲ, ಇಲ್ಲೇ ನಾವು ಸ್ವರ್ಗ ನೋಡ್ಬೇಕು, ಇಲ್ಲೇ ಖುಷಿಯಲ್ಲಿ ನೋಡ್ಬೇಕು. ನಮ್ಮಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ, ಮುಸ್ಲಿಂ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಸಿಖ್ ಕೂಡ ಇದ್ದಾರೆ, ಹಿಂದೂ ಇದ್ದಾರೆ, ಎಲ್ಲರಿಗೂ ಒಂದೇ ಒಂದು ಇಲ್ಲಿ ನೋಡುವಂತ ಸಾಯಿಬಾಬಾ. ಯಾಕಂದ್ರೆ ಸಾಯಿಬಾಬಾ ಅವರು ಎಲ್ಲರೂ ಕೂಡ ಪೂಜೆ ಮಾಡುವಂತವ್ರು. ಹಾಗಾಗಿ ಇಲ್ಲಿ ಸಾಯಿಬಾಬಾನನ್ನ ಪ್ರತಿಷ್ಠೆ ಮಾಡಿದ್ದೇವೆ. ಗುರುವಾರ ಒಂದು ವಿಶೇಷವಾಗಿ ನಾವು ಪೂಜೆ ಮಾಡ್ತೀವಿ, ಯಾಕಂದ್ರೆ ಅದು ನಮ್ಗೆ ಒಂದು ಖುಷಿ ಕೊಡುತ್ತೆ. ಆ ಶಕ್ತಿಗೆ ನಮ್ಗೆ ಶಕ್ತಿ ತುಂಬುತ್ತೆ ಅಂತೇಳಿ ನಾವು ನಂಬಿಕೆಯಿಂದ ಸೇವೆಯನ್ನ ಮಾಡ್ತಾ ಇದ್ದೀವಿ. ಇದು ಒಂದು ನಂಬಿಕೆ, ಒಂದು ಮನೆ. ಯಾಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಇದ್ದು ಖುಷಿ ಪಡಬೇಕಾದ್ರೆ ಒಂದು ನಂಬಿಕೆ ಮನೆ ಇದೆ ಅದು. ಹಾಗಾಗಿ ಈ ನಂಬಿಕೆ ಮನೆಗೆ ಎಲ್ರು ನಂಬಿಕೆಯಿಂದ ಬನ್ನಿ. ಹಾಗೆ ತುಂಬಾ ಜನ ನಮ್ಗೆ ಸಹಕಾರವನ್ನ ನೀಡ್ತಾರೆ. ಬೆಳಿಗ್ಗೆ ಬಾಗಿಲು ತೆಗಿಬೇಕಾದ್ರೆ ಒಂದಿಷ್ಟು ಜನ ಗ್ರೋಸರಿ ಅದು ಇದು ಇಟ್ಟು ಹೋಗ್ತಾರೆ. ಕೆಲಸರಿ ಏನು ಇಲ್ಲ ನಮ್ಮ ಹತ್ರ ಕೆಲಸರಿ, ಯಾಕಂದ್ರೆ ಮಳೆಗಾಲದಲ್ಲಿ ತುಂಬಾ ಕಷ್ಟ ಇರುತ್ತೆ. ಆಗ ಗ್ರೋಸರಿ ಇಲ್ಲ ಅಂತೇಳಿ ಇದ್ ಮಾಡುವಾಗ ಯಾರೋ ಒಂದಿಷ್ಟು ಜನ ಬಂದು ಬಾಗಿಲಲ್ಲಿ ಇಟ್ಟು ಹೋಗ್ತಾರೆ. ಯಾಕಂದ್ರೆ ನಾವು ದೇವರ ನಂಬಿದ್ದೇವೆ, ಆ ದೇವರು ದೇವ ರೂಪದಲ್ಲಿ ಯಾರನ್ನು ಕಳಿಸಿರ್ತಾರೆ. ಯಾಕಂದ್ರೆ ಒಂದು ನೈಟ್ ಗ್ರೋಸರಿ ತರ್ಲಿಕ್ಕೆ ಇರಲಿಲ್ಲ. ಒಂದೊಂದು ಟೈಮ್ ನಾವು ಆಶ್ರಮದವರನ್ನ ಎಮರ್ಜೆನ್ಸಿ ಕರ್ಕೊಂಡು ಹೋಗ್ಬೇಕು, ಗಾಡಿಗೆ ಪೆಟ್ರೋಲ್ ಕೂಡ ಇರಲ್ಲ ನನ್ನ ಕಾರಲ್ಲಿ. ಆ ಟೈಮಲ್ಲಿ ಯಾರೋ ಬರ್ತಾರೆ ಇಮಿಡಿಯೇಟ್, ಇನ್ಯಾರೋ ಅಲ್ಲಿ ಬೋರ್ಡ್ ಅಲ್ಲಿ ನೋಡಿ ಗೂಗಲ್ ಪೇ ಮಾಡಿ ಹೋಗ್ತಾರೆ, ಅಂದ್ರೆ ಸ್ಕ್ಯಾನ್ ಮಾಡಿ ಅಕೌಂಟಿಗೆ ಬರುತ್ತೆ. ಇಮಿಡಿಯೇಟ್ ನಮ್ಗೆ ಅದು ತುಂಬಾನೇ ಸಹಕಾರ ಆಗುತ್ತೆ. ಇಷ್ಟೇ ಹೇಳೋದು, ಒಂದಿಷ್ಟು ಸಮಯ ನೀವು ಸಮಾಜಕ್ಕೆ ಕೊಡಬೇಕು. ಮತ್ತೆ ನಾವು ಮುಂದಿನ ಪೀಳಿಗೆಗೆ ನಾವು ಏನಾದ್ರೂ ಕೊಡಬೇಕಂತಿದ್ರೆ ಒಂದಿಷ್ಟು ಗಿಡಗಳನ್ನ ನೆಡಬೇಕು. ಈ ಸಾರಿ ಮಳೆ ತುಂಬಾ ಕಮ್ಮಿ ಆಗಿದೆ, ಯಾಕೆ ಅಂತ ಹೇಳಿದ್ರೆ ಅದು ಕಾರಣ ನಾವೇ. ನಾನು ಒಂದಿಷ್ಟು ಗಿಡಗಳನ್ನ ನೆಟ್ಟು ಒಂದಿಷ್ಟು ಮರಗಳನ್ನ ಕಡಿಯೋ ಹೋರಾಟ ಮಾಡಿದವನು.
0: ಕಡಿಬಾರ್ದು
7: ಅಂತೇಳಿ, ಯಾಕಂದ್ರೆ ಆ ಇದ್ರಲ್ಲಿ ತುಂಬಾನೇ ನನಗೆ ಇದಾಗಿತ್ತು. ಹಿಂದ್ಗಡೆ ಮಚ್ಚನ್ನ ಇಟ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಬರ್ತಿತ್ತು. ಕೆಲವೊಂದು ಇದ್ರಲ್ಲಿ ನಾನು ಬೆಳಿಗ್ಗೆ ಬದುಕ್ತೇನೋ ಇಲ್ವೋ ಗೊತ್ತಿಲ್ಲ, ಆ ತರ ಪರಿಸ್ಥಿತಿಯಲ್ಲಿ ಹೋರಾಟ ಮಾಡಿದವನು. ಆ ಬೇಜಾರಲ್ಲಿ ನಾನು ಈ ತರ ಸಂಸ್ಥೆ ಮಾಡ್ಬೇಕಂತೇಳಿ ಮಾಡಿದ್ದು. ಇನ್ನು ಪರಿಸರ ಉಳಿತದೆ ಇಲ್ವೋ ಗೊತ್ತಿಲ್ಲ, ಆ ಪರಿಸರನೇ ಉತ್ತರ ಕೊಡಬೇಕು. ಬರಗಾಲ ಬರುತ್ತೆ, ಅಲ್ಲಿ ಜನರಿಗೆ ಅರ್ಥ ಆಗುತ್ತೆ, ಅಲ್ಲಿ ತನಕ ಅರ್ಥ ಆಗಲ್ಲ. ಯಾಕಂದ್ರೆ ಒಂದಿಷ್ಟು ನಾವು ನೋಡಬಹುದು, ಇವತ್ತು ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂತಹ ಮರಗಳು ಎಷ್ಟು ಕೇಳಿದ್ರೆ 5-6 ಈ ದೇಶದಲ್ಲಿ. ಅಭಿವೃದ್ಧಿ ಆಗತ್ತೆ, ಅಭಿವೃದ್ಧಿ ಹೇಗ್ ಮಾಡ್ಬೇಕು ಅಂದ್ರೆ ರೋಡನ್ನ ಅಗಲ ಮಾಡಿ ಅಲ್ಲ, ಒಂದು ಬಿಲ್ಡಿಂಗ್ ಮಾಡಿ ಅಲ್ಲ, ಬಿಲ್ಡಿಂಗ್ ಅಡಿಯಲ್ಲೇ ಮರಗಳನ್ನ ಇಟ್ಕೊಂಡು ರಸ್ತೆಗಳ ಇಕ್ಕೆಲದಲ್ಲೇ ಮರಗಳನ್ನ ಇಟ್ಕೊಂಡು ರಸ್ತೆಯನ್ನ ಮಾಡಬೇಕು. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೆ ಅಂತೇಳಿ ಹೇಳಿದ್ರೆ, ಇವತ್ತು ಪರಿಸ್ಥಿತಿ ಹೇಗಿದೆ ಅಂತೇಳಿ ನಾವು ನೋಡಬಹುದು. ಇವತ್ತು ಜೂನ್, ಎಷ್ಟು ಜೂನು 19 ಮಳೆ ಬರಬೇಕಿತ್ತು, ಇವತ್ತು ಮಳೆ ಇಲ್ಲ. ಮೊನ್ನೆ ಒಂದು ಭಾನುವಾರ ಮಾತ್ರ ಮಳೆಗಾಲ ತರ ಇತ್ತು, ಈಗ ಮಳೆ ಇಲ್ಲ ಅಂತೇಳಿ ನಾವು ಮಳೆ ಕೂಗ್ತೀವಿ, ಬೇಸಾಯ ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳ್ತೀವಿ. ಆದ್ರೆ ಕಾರಣ ನಾವೇ. ನಮ್ಮ ಮಕ್ಕಳನ್ನ ಇಂಜಿನಿಯರ್ ಇಲ್ಲ ಡಾಕ್ಟರ್ ಓಸಿ ಬೆಂಗಳೂರು ಮುಂಬೈಯೋ ಡೆಲ್ಲಿಗೋ ಕಳಿಸ್ತೀವಿ, ಆದ್ರೆ ಇಲ್ಲಿ ಬೆಳೆ ಬೆಳಿಲಿಕ್ಕೆ ಯಾರು ಕೂಡ ಇಲ್ಲ. ಹಾಗೆ ಮುಂದಿನ ದಿನದಲ್ಲಿ ನಾವು ಹಡಿಲ್ ಬಿದ್ದ ಗದ್ದೆಯನ್ನ ನಮ್ಮ ಆಶ್ರಮದವರು ಬೆಳಿಬೇಕಂತೇಳಿ ಯೋಚನೆ ಹಾಕಿದ್ದೇವೆ. ಹಾಗೆ ಈ ಸಾರಿ ಮಳೆಗಾಲಕ್ಕೆ ಒಂದು ನಾವು ಒಂದು ಯೋಜನೆ ಹಾಕಿದ್ದೇವೆ. ಒಂದು ಓಮಿನಿ ಇದೆ ನಮ್ದು, ಆ ಓಮಿನಿಯಲ್ಲಿ ಗಿಡಗಳನ್ನ ಆಶ್ರಮದವರನ್ನ ಕರ್ಕೊಂಡೋಗಿ ಗಿಡ ನೆಡಬೇಕಂತ ಯೋಚನೆ ಆಗಿದ್ದೇವೆ. ಈ ಸಾರಿ ಚೌತಿಗೆ ನಾವು ಸೀಡ್ ಗಣಪ ಮಾಡಬೇಕಂತೇಳಿ ಯೋಚನೆ ಹಾಕಿದ್ದೇವೆ. ಇದಿಷ್ಟು ಯೋಜನೆಯಲ್ಲಿ ನಿಮ್ಮ ಸಹಕಾರ ನಮಗೆ ಬೇಕು. ಹಾಗೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಮದುವೆ ಊಟ ಆತರ ಉಳಿದ್ರೆ ನಮಗೆ ಕೊಡಬಹುದು. ಯಾಕಂದ್ರೆ ಒಂದ್ 4 ಗಂಟೆ ಒಳಗೆ ಹೇಳ್ಬೇಕು, ಯಾಕಂದ್ರೆ ನಾವು ಕುಕ್ಕರ್ ಅಲ್ಲಿ ಅನ್ನ ಮಾಡುವಂತದ್ದು, ನಾವು ಒಲೆ ಇದಲ್ಲ ಗ್ಯಾಸ್ ಅಲ್ಲಿ ದೊಡ್ಡ ಕುಕ್ಕರ್ ಇದಿದೆ. ಹಾಗಾಗಿ ನಮಗೆ ಮುಂಚಿತವಾಗಿ ನೀವು ತಿಳಿಸಿ. ಹಾಗೆ ನಿಮ್ಮ ಹುಟ್ಟುಹಬ್ಬವನ್ನ, ತಂದೆ ತಾಯಿ ಹುಟ್ಟುಹಬ್ಬವನ್ನ, ವೆಡ್ಡಿಂಗ್ ಆನಿವರ್ಸರಿಯನ್ನ, ಹಾಗೆ ನಿಮ್ಮ ತಂದೆ ತಾಯಿ ಡೆತ್ ಆನಿವರ್ಸರಿ ಇರಬಹುದು, ಅಜ್ಜಜ್ಜಿಯ ಡೆತ್ ಆನಿವರ್ಸರಿ, ಈ ತರ ವಿಶೇಷ ಕಾರ್ಯಕ್ರಮವನ್ನ ನಮ್ಮ ಆಶ್ರಮದಲ್ಲಿ ಆಚರಿಸಬಹುದು. ಊಟವನ್ನ ಕೊಡೋದ್ರ ಮೂಲಕ ಅಲ್ಲ, ಸಿಹಿಯನ್ನ ಕೊಡಬಹುದು, ಅವರಿಗೆ ಖುಷಿಯನ್ನ ಕೊಡೋದ್ರ ಮೂಲಕ ಇರಬಹುದು. ನಿಮ್ಗೆ ಹಾಡು ಹೇಳಲಿಕ್ಕೆ ಬಂದ್ರೆ ನಮ್ಮಲ್ಲಿ ಆರ್ಕೆಸ್ಟ್ರಾವನ್ನ ಮಾಡಬಹುದು. ಹಾಗೆ ಬೇಸಿಗೆ ಕ್ಯಾಂಪ್ ಅನ್ನ ಕೂಡ ಸ್ಟೂಡೆಂಟ್ ಗಳು ಇಲ್ಲಿ ಮಾಡಬಹುದು. ಈ ಸಾರಿ ಒಂದು 2 ಸ್ಕೂಲ್ ಅವರು ಮಾಡಿದ್ದಾರೆ, ಮಂಗಳೂರು ಮತ್ತೆ ಉಡುಪಿಯವರು. ತುಂಬಾ ಖುಷಿಯಲ್ಲಿ ನಮ್ಮ ಆಶ್ರಮದವರು ಖುಷಿ ಪಟ್ಟಿದ್ದಾರೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಯೋಜನೆಯನ್ನ ಹಾಕೊಂಡು ನಮ್ಮಲ್ಲಿ ಕಾರ್ಯಕ್ರಮಗಳನ್ನ ಮಾಡಬಹುದು. ಮೇಲೆ ದೊಡ್ಡ ಹಾಲ್ ಇದೆ, ಮತ್ತೆ ಭಜನೆಯನ್ನ ಮಾಡಬಹುದು. ನಮ್ಮ ಆಶ್ರಮದಲ್ಲಿ ಸಂಗೀತ ಕಾರ್ಯಕ್ರಮವನ್ನ ನಾವು ಪ್ರತಿ ತಿಂಗಳಿದೆ, ಹಾಗೆ ಸಂಗೀತ ಕಲಿತಾ ಇದ್ದಾರೆ ಕೆಲವರು, ಭಜನೆ ತರಬೇತಿ ಇದೆ. ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವು ಇಲ್ಲಿ ನಮ್ಮವರಿಗೆ ಹೊಸ ರೀತಿಯಲ್ಲಿ ಕೊಡ್ತಾ ಇದ್ದೇವೆ. ತುಂಬಾ ಜನ ಇಲ್ಲಿ ಬಂದವರು ಖುಷಿ ಆಗ್ತಾರೆ, ಯಾಕಂದ್ರೆ ನಮ್ಮವರು ಖುಷಿಯಿಂದ ಅವರ ಅದನ್ನೆಲ್ಲ ಮಾಡ್ತಾರೆ. ಹಾಗೆ ರೇಡಿಯೋ ಕುಂದಾಪುರದಿಂದ ತುಂಬಾ ಜನರು, ತುಂಬಾ ಪ್ರತಿಭೆಗಳು ಹೊರಬಂದಿದೆ. ಇನ್ನಷ್ಟು ಪ್ರತಿಭೆಗಳು ಹೊರಬರಬೇಕು. ಯಾಕಂದ್ರೆ ನಾನೀಗ ಮಾತಾಡಿದ್ದು ಶುದ್ಧ ಕನ್ನಡ ಇರಬಹುದು, ಕುಂದಾಪುರದಂಗೆ ನಾನು ಮಾತಾಡಕ್ಕೆ, ಯಾಕಂದ್ರೆ ಕುಂದಾಪುರ ಬದಿಯವನೇ. ಹಂಗೆ ಕುಂದಾಪುರದ ತುಂಬಾ ಪ್ರತಿಭೆಗಳು ಹೊರಬರ್ಕಂದೇಳಿ ನಾನೊಂದು ಆಶೆ ಪಡ್ತೆ. ಇನ್ನು ತುಂಬಾ ಸೋಷಿಯಲ್ ವರ್ಕ್ ಕುಂದಾಪುರದಂಗಿದ್ರ ಅವ್ರ ಹೆಸರು ಹೇಳಕ್ ಇಷ್ಟಪಡ್ತೆ, ಮೊಹಮ್ಮದ್ ಅಂತೇಳಿ, ಆಂಬುಲೆನ್ಸ್ ಇದೆ. ಮತ್ತೆ ಗೊಂಗೊಳ್ಳಿಯಲ್ಲಿ ನವೀನ್ ಅಂತಿದ್ರ, ಮತ್ತೆ ಭಟ್ಕಳದಲ್ಲಿ ಒಬ್ರು ಲೇಡಿ ಸೇವೆ ಮಾಡ್ತಾ ಇದ್ರ. ಮತ್ತೆ ತುಂಬಾ ಜನ ಫೈರಿನವರು, ಮಳೆಗಾಲದಂಗೆ ಇರಬಹುದು ಫೈರ್ ಈ ಟೈಮ್ ಅಲ್ಲಿ ತುಂಬಾ ಜೀವ ಉಳಿಸಿದಂತ ಕೆಲವರು ಇದ್ರು. ಆ ಲೀಸ್ಟ್ ಬೇಕಾದ್ರೂ ಕೊಡ್ತೆ. ಒಂದಿಷ್ಟು ಜನರನ್ನ ಕರೆದು ಸಮಾಜಕ್ಕೆ ತೋರಿಸೋ ಕೆಲಸವನ್ನ ನೀವು ಮಾಡಿ. ಹಾಗೆ ಕೋಟದಲ್ಲಿ ಒಬ್ರು ಜೀವನ್ ಮಿತ್ರ ಅಂತಿದ್ರು, ಆಂಬುಲೆನ್ಸ್ ಅವರು, ಅಂತವರನ್ನ ಕರೀರಿ. ಯಾಕಂದ್ರೆ ನಾವೇ ಬೆಳಿಬೇಕಂತೇಳಿ ಇಲ್ಲ, ಸಮಾಜದ ಎಲ್ಲರೂ ಕೂಡ ಬೆಳಿಬೇಕು. ಹಂಗ ಬೆಳೆದ್ರೆ ಈ ಸಮಾಜ ರಾಮರಾಜ್ಯ. ರಾಮರಾಜ್ಯ ಅಂದ್ರೆ ಬರೀ ನಾನು ಗಲಾಟೆ ಮಾಡ್ಕೊಂಡು ಬೆಳೆದ್ರೆ ರಾಮರಾಜ್ಯ ಆತಿಲ್ಲ, ಸಮಾಜದಲ್ಲಿ ಮನುಷ್ಯರಾಗಿ ಬೆಳೆದ್ರೆ ನಾವು ರಾಮರಾಜ್ಯ ಆಗುವುದನ್ನ ನಾವು ಕಾಣ್ಲಕ್ಕ. ಹಾಗೆ ಈ ರೇಡಿಯೋ ಕುಂದಾಪುರ ಇವತ್ತು ನಮ್ಮ ಹೊಸ ಬದುಕು ಆಶ್ರಮಕ್ಕೆ ಬಂದು ನಮ್ಗೆ ತುಂಬಾನೇ ಸಪೋರ್ಟ್ ಮಾಡಿದಿರಿ, ಒಂದು ಪ್ರಚಾರವನ್ನ ಕೊಟ್ಟಿದ್ದೀರಿ, ನಿಮ್ಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ. ಹಾಗೆ ಈ ರೇಡಿಯೋ ಕುಂದಾಪುರವನ್ನ ಕಂಡು ನಮ್ಮ ಆಶ್ರಮಕ್ಕೆ ಬನ್ನಿ, ಈ ರೇಡಿಯೋ ಕುಂದಾಪುರವನ್ನ ನೋಡಿ, ಯೂಟ್ಯೂಬ್ ಚಾನಲ್ ಇದ್ರೆ ಮತ್ತೆ ಇನ್ಸ್ಟಾಗ್ರಾಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ಹೇಳ್ತೆ, ಎಲ್ರಿಗೂ ಒಳ್ಳೇದಾಗಲಿ.
0: ಥ್ಯಾಂಕ್ ಯು ವಿನಯ್ ಚಂದ್ರ ಅವರೇ, ತುಂಬಾ ಖುಷಿ ಆಯ್ತು. ಹೊಸ ಬದುಕು ಹೆಂಗ್ ಶುರುವಾಯ್ತು ಅಂತ ಹೇಳಿದ್ ಹೆಂಗ್ ನಡೀತಾ ಇತ್ತು, ಇನ್ನೆಷ್ಟು ಕನಸುಗಳಿದೆ ಹೊಸ ಬದುಕಲ್ಲಿ.
7: ಇನ್ನೊಂದು ಹೇಳ್ತೆ, ನನ್ನ ವೈಫ್ ಆಕ್ಚುಲಿ ಕುವೈಟ್ ಅಲ್ಲಿ ಇದ್ದಿದ್ದು, ಅವಳು ಅದು ಹೆಳ್ಳಲ್ಲೇ ಇರಬೇಕು. ಅವಳು ಸಾಧಾರಣ 8 ವರ್ಷ ಅಲ್ಲಿ ವರ್ಕ್ ಮಾಡಿದ್ದು. ನಾವಿಬ್ಬರು ಸೇರಿ ಬಡವರಿಗೆ ಮನೆ ಕಟ್ಟಿ ಕೊಡ್ತಾ ಇತ್ತು. ಆ ಮನೆ ಅನಾಥವಾಗ್ತಿತ್ತು, ಒಂದ್ 4-5 ಮನೆ. ಮತ್ತೆ ನಮ್ಗೆ ಎಣಿಸಿದ್ದು ಒಂದು ಆಶ್ರಮ ಕಟ್ಟು ಅಂತೇಳಿ ಮತ್ತೆ ಇದು ಸ್ಟಾರ್ಟ್ ಆಗಿದ್ದು. ಅದಕ್ಕಾಗಿ ಇದು ಹೊಸ ಬದುಕು ಅಂತೇಳಿ, ಇಂಗ್ಲಿಷ್ ಅಲ್ಲಿ ನ್ಯೂ ಲೈಫ್ ಅಂತೇಳಿ ಕರಿಬಹುದು. ಹೊಸ ಬದುಕು ಯಾಕೆ ಇಟ್ಟಿವಿ, ಈ ಲೋಗೋ ನೀವು ನೋಡಬಹುದು, ಇಲ್ಲಿ ಮರ ಬಿದ್ದಂತ ಮರ, ಅದು ಚಿಗುರು ಹೊಡೆದಿರುವಂತದ್ದು, ಅದು ಆಶ್ರಯ ಕೊಟ್ಟಿರುವಂತದ್ದು. ನಾವು ಗಿಡಗಳನ್ನ ಬೆಳೆಸಬೇಕು, ಅದ್ರ ಜೊತೆ ಕಷ್ಟದಲ್ಲಿ ಇದ್ದವರಿಗೆ ಸಹಾಯವನ್ನ ಮಾಡಬೇಕು. ವೀಲ್ ಚೇರ್ ಇದ್ದವರಿಗೆ ಇನ್ನೊಬ್ರು ಸಹಾಯ ಮಾಡ್ತಾ ಇರುವಂತದ್ದು. ಈ ಲೋಗೋ ಕೂಡ ರಿಜಿಸ್ಟರ್ ಆಗಿದೆ, ಯಾಕಂದ್ರೆ ಅಷ್ಟು ನಾವು ಅರ್ಥಪೂರ್ಣವನ್ನ ಇಟ್ಕೊಂಡು ಈ ಲೋಗೋವನ್ನ ನಾನೇ ಡಿಸೈನ್ ಮಾಡಿರುವಂತದ್ದು. ಇದರಲ್ಲಿ ನಾವು ನೋಡಬಹುದು, ಇದರಲ್ಲಿ ತುಂಬಾ ಅರ್ಥ ಕೊಡುತ್ತೆ. ಇದರಲ್ಲಿ ವೀಲ್ ಚೇರ್ ಇಂದ ಇಡುವುದು ಪ್ರತಿಯೊಂದು ಕೂಡ, ಈ ವೀಲ್ ಅಂದ್ರೆ ಇದು ನಮ್ಮ ಜೀವನದ ಚಕ್ರ. ಈ ಜೀವನ ಚಕ್ರದಲ್ಲಿ ಕೂತಿರುವಂತಹ ವ್ಯಕ್ತಿ, ಹಿರಿಯರು, ಅವರಿಗೆ ಸಹಾಯ ಮಾಡ್ತಾ ಇರುವಂತಹ ವ್ಯಕ್ತಿ. ವೀಲ್ ಅನ್ನೋದು ಈ ಸರ್ಕಲ್, ಈ ಪರಿಸರ, ಇದರಲ್ಲಿ
0: ಇದು ತಿರುಗುತ್ತಾ
7: ಇರುತ್ತೆ. ಇದು ಬಿದ್ದಂತ ಮರ, ಸತ್ತೋಗಿರೋ ಮರ, ಅದರಲ್ಲಿ
8: ಸಿಗುತ್ತಾ ಇದೆ. ಓಕೆ, ಸೊ ಮನೆ ಕಟ್ತಾ ಇರುವ ನೀವು ಈಗ ಹೊಸ ಬದುಕನ್ನೇ ಕಟ್ತಾ ಇದ್ರಿ, ಭಾರಿ ಖುಷಿ ಆಯ್ತು. ನಿಮ್ಮ ಆಶಯ ನಿಮ್ಮ ಕನಸು ಎಲ್ಲ ನನಸಾಗಲಿ. ಹಾರೈಕೆ ರೇಡಿಯೋ ಕುದ್ನ ಪ್ರಕೇಂತಿಪ್ಪರೆಲ್ಲ ಒಂದ್ಸಲ ಹೊಸ ಬದುಕನ್ನು ಕಾಂಬಕ್ ಬನ್ನಿ ಸಾಲಿಗ್ರಾಮ ಪಾರಂಪಳ್ಳಿಗೆ. ವಿನಯ್ ಚಂದ್ರ ಸಾಸ್ತಾನ ಅವರಿಗೆ ಧನ್ಯವಾದಗಳು.
7: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
8: ಓಕೆ ಕೇಳಿದ್ರೆ ಸರಿ, ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸಿ ಜಿಲ್ಲಾಡಳಿತ, ಜಿಲ್ಲಾ ತಾಲೂಕು ಆಸ್ಪತ್ರೆ ಮತ್ತು ನಮ್ಮ ಲಯನ್ಸ್ ಕುಂದಾಪುರ ಅಂದ್ರೆ ಅಮೃತ ಧಾರ ಇವರೆಲ್ಲ ಸೇರ್ಕೊಂಡು ಮಾಡಿರುವಂತಹ ಒಳ್ಳೆ ಕಾರ್ಯಕ್ರಮ ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅದು ಅದ್ರ ಒಟ್ಟಿಗೆ ಈಗ ಇವರು ಎಂತ ಹೇಳ್ತಾರೆ ತಪಾಸಣೆ ಕೂಡ ಮಾಡ್ರೆ ಅದೆಲ್ಲವನ್ನ ಇಲ್ಲಿ ಮುಗಿಸಿ ನಾವೀಗ ಹೊರಡ್ತಾ ಇತ್ತು. ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಪ್ರಿಯ ಕೇಳುಗ್ರೆ, ಈಗ ಕೇಳಿ ತೇಜಸ್ವಿ ವಿಘ್ನೇಶ್ ಕುಂದಾಪುರ ಇವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಕಣ್ಣಂಚಿನಲ್ಲಿ ಹಾಡು. ಸಂಗೀತ ನಿರ್ದೇಶನ ನೀಡಿದವರು ಕ್ರಿಸ್ಟೋಫರ್ ಜೈಸನ್, ಹಾಡಿದವರು

0: ಸ್ವರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅಂತ ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ, ಆರೋಗ್ಯವೇ ಭಾಗ್ಯದಲ್ಲಿ ನಮ್ಮೊಟ್ಟಿಗೆ. ವಾಯ್, ತುಂಬಾ ಇಂಪಾರ್ಟೆಂಟ್ ದಿನವೇ ಇವತ್ತ. ಎಂತ ಇಂಪಾರ್ಟೆಂಟ್ ಕೇಂದ್ರೆ, ನಮ್ಮನೆಲ್ಲ ಲೆಕ್ಕ ಹಾಕ್ತಾರೆ, 1, 2, 3, 4. ಮನೆಗೆ ಎಷ್ಟು ಜನ ಇದ್ರ, ಊರಗೆ ಎಷ್ಟು ಜನ ಇದ್ರ, ಕೇರೆಗೆ ಎಷ್ಟು ಜನ ಇದ್ರ, ತಾಲೂಕಾಗೆ ಎಷ್ಟು ಜನ ಇದ್ರ, ಜಿಲ್ಲೆಗೆ ಎಷ್ಟು ಜನ ಇದ್ರ, ಈ ರಾಜ್ಯದಲ್ಲಿ ಎಷ್ಟು ಜನ ಇದ್ರ, ಈ ದೇಶದಲ್ಲಿ ಎಷ್ಟು ಜನ ಇದ್ರ. ಯಾಕೆಂದ್ರೆ ಜನರೇ ಸಂಪತ್ತು. ಆ ಸಂಪತ್ತನ್ನು ಲೆಕ್ಕ ಹಾಕೋದು ಮಾತ್ರ ಅಲ್ಲ, ಈ ಸಂಪತ್ತು ಸ್ವಲ್ಪ ಜಾಸ್ತಿ ಯಾರು ತಲೆಬಿಸಿ ಹತ್ತು, ಕಮ್ಮಿ ಯಾರು ತಲೆಬಿಸಿ ಹತ್ತು. ಹಾಂಗಾಗಿ ಆರೋಗ್ಯ ಇಲಾಖೆಯಿಂದ ವರ್ಲ್ಡ್ ಪಾಪ್ಯುಲೇಷನ್ ಡೇ, ಇವತ್ತು ಜುಲೈ 11 ವಿಶ್ವ ಜನಸಂಖ್ಯಾ ದಿನನ ಆಚರಿಸುತ್ತಾರೆ. ನಮ್ದೆಲ್ಲ ಆಚರಿಸುದೆ, ಬೇಜಾರು ಆಚರಿಸುವುದು, ಖುಷಿಯಾರು ಆಚರಿಸುವುದು, ಜನಸಂಖ್ಯೆ ಸ್ಫೋಟ ಆರು ಆಚರಿಸುವುದು, ಕಮ್ಮಿ ಆದ್ರೂ ಆಚರಿಸುವುದು. ಆದ್ರೆ ಜನಸಂಖ್ಯೆ ಜಾಸ್ತಿಯೂ ಆಪಕ ಆಗಂಬ್ರು, ಕಮ್ಮಿಯೂ ಆಪಕ ಆಗಂಬ್ರು, ಬ್ಯಾಲೆನ್ಸ್ ಆಗಿ ಸಮತೋಲಿತವಾಗಿ ಹೊಯ್ಕಂಬ್ರ. ಹಾಂಗಾಗಿ ವರ್ಲ್ಡ್ ಪಾಪ್ಯುಲೇಷನ್ ಡೇ ಸೆಲೆಬ್ರೇಟ್ ಮಾಡ್ತಾ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ ಹಾಗೂ ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ ಇವರೆಲ್ಲರ ಕಡೆಯಿಂದ ವಿಶ್ವ ಜನಸಂಖ್ಯಾ ದಿನದ ಅಂಗವಾಗಿ ಒಂದು ವಿಶೇಷ ಕಾರ್ಯಕ್ರಮವಾಗಿ ನಮ್ಮೊಟ್ಟಿಗೆ ಮರವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ನ ಡಾಕ್ಟರ್ ಕೆ ಗಣೇಶ್ ಭಟ್ ಅವರು ಇದ್ದಾರೆ. ಡಾಕ್ಟ್ರೆ, ವೆಲ್ಕಮ್ ಟು ದ ಶೋ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಎಲ್ರಿಗೂ ನಮಸ್ಕಾರ. ಕುಂದಾಪುರ ಕನ್ನಡ ರೇಡಿಯೋ ಚಾನೆಲ್ ಅಲ್ಲ, ಕುಂದಾಪುರ ಕನ್ನಡದಲ್ಲಿ ಮಾತಾಡ್ತಿದ್ರೆ ಹೆಂಗಲ್ಲ ಹೋಯ್.
2: ನಮ್ ಡಾಕ್ಟರ್ ಅಂತೂ ಹತ್ತ ಕುಂದಾಪುರ ಕನ್ನಡ, ಬಾರಿ ಖುಷಿಯ ಡಾಕ್ಟರ್ ನಿಮ್ ಕನ್ನಡ ಕಿಂಬಿಕೆ. ಎಲ್ಲಿಯವ್ರು ನೀವು, ಕುಂದಾಪುರದಲ್ಲಿ ಎಲ್ಲಿಯವ್ರ ಅಂತ?
3: ಇಲ್ಲೇ ಕಿರಿಮಂಜೇಶ್ವರದವ್ರ, ಮರವಂತೆ ಆಸ್ಪತ್ರೆಗೆ ಡಾಕ್ಟರ್ ಆಗಿ ಕೂಕೊಂಡಿತ್ ಕಣಿ.
2: ನಮ್ಗೆ ನಮ್ಮೂರವ್ರು ಅದ್ರಲ್ಲಿ ನಮ್ಮ ಡಾಕ್ಟರ್ ಅವರೆಲ್ಲ ಕುಂದಾಪುರ ಕನ್ನಡ ಮಾತಾಡಿದಾಗ ಬಾರಿ ಖುಷಿ ಆಯ್ತು. ಯಾಕಂದ್ರೆ ಯೂಶ್ವಲಿ ಡಾಕ್ಟರ್ ಸಿಟಿಗೆಲ್ಲ ಹೋದ್ರೆಲ್ಲ ಕುಂದಾಪುರ ಕನ್ನಡ ಸುಲಭದಾಗ ಮಾತಾಡುದಿಲ್ಲ, ಆದ್ರೆ ನಮ್ ಕೆ ಗಣೇಶ್ ಭಟ್ ಅವರು ಭಯಂಕರ ಕುಂದಾಪುರ ಕನ್ನಡ ಮಾತಾಡ್ತಾ ಇದ್ರು. ಸರಿ, ವಿಶ್ವ ಜನಸಂಖ್ಯಾ ದಿನ ಇವತ್ತು, ಸೊ ಈ ಎಂತಕ್ಕೆ ವಿಶ್ವ ಜನಸಂಖ್ಯಾ ದಿನನ? ಜನಸಂಖ್ಯೆಯನ್ನು ಲೆಕ್ಕ ಹಾಕುಕ, ಅಥವಾ ಇದ್ದ ಜನ ಎಲ್ಲ ಸರಿ ಇದ್ರಂದಳೆಯ ಕಾಂಬುಕ, ಅಥವಾ ಜನಸಂಖ್ಯೆ ಹೆಚ್ಚಾಯ್ತಪ್ಪ ಎಂತಾರು ಮಾಡ್ಕಂತನ, ಯಾವ ಕಾರಣಕ್ಕೆ ಈ ದಿನ ಆಚರಿಸುದ್ ಸರ್?
3: ಆಚರಣೆ ಎಂತಕ್ಕಂತ ಹೇಳುದಾರ, ಈಗ ನೀವ್ ಒಂದ್ ಮನೇಲಿ ಒಂದ್ ಫಂಕ್ಷನ್ ಇಟ್ಕೊಂಡಿರಿ ಅನ್ಕೊಂಡಿ, ಒಂದ್ 10 ಜನ ಅಡಿಗೆ ಮಾಡಿರಿ, 30 ಜನ ಬಂದ್ರ ಎಂತ ಮಾಡ್ತೀರಿ?
2: ಎಂತ ಮಾಡುದು, ಸಾರಿಗೆ ಒಂಚೂರು ನೀರ್ ಹಾಕುದು, ಪಾಯಸಕ್ಕೆ ಇನ್ನೊಂಚೂರ್ ನೀರ್ ಹಾಕುದು,
3: ನೆಕ್ಸ್ಟ್ ಸತಿ ಫಂಕ್ಷನ್ ಕರೆದ್ರೆ ಬತ್ತೇ ಇಲ್ಲ ಜನ.
2: ಓಕೆ, ಎಂತ ಮಾಡ್ಕೀಗ?
3: ಅದೇ ಅಡಿಗೆ ಮಾಡ್ಕರ್ ಮುಂಚೆ ಎಷ್ಟಿದ್ರು ಜನ ಗೊತ್ತಿರ್ಕ ಅಲ್ಲಿ. ಅಡಿಗೆ ಅಂತ ಹೇಳ್ರೆ ನಮ್ ರಿಸೋರ್ಸಸ್ ಅಂತ ಅನ್ಕಂಗ್, ಸಂಪನ್ಮೂಲಗಳು. ಭೂಮಿ ಅಕ್ಷಯ ಪಾತ್ರ ಎಲ್ಲಾ ವಿಷಯದಲ್ಲೂ ಇರುದಿಲ್ಲ, ಕೆಲವೊಂದ್ರಲ್ಲೆಲ್ಲ ಲಿಮಿಟೆಡ್ ರಿಸೋರ್ಸಸ್ ಅಂತ ಇರತ್. ಅವುಗಳನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊ, ಅಥವಾ ಇರುವಂತ ಜನಸಂಖ್ಯೆಗೆ ಸರಿಯಾಗಿ ಸಿಕ್ಕಕ್ಕೆ ಅಂತ ಹೇಳ್ರೆ ಒಂದ್ ಹದ ಜನಸಂಖ್ಯೆ ಇರ್ಕ. ಅತಿ ಜಾಸ್ತಿ ಅಪ್ಕುವಾಗ ಕಡಿಗೆ ಅತಿ ಕಮ್ಮಿ ಅಪ್ಕಾಗ, ಆದ್ರೆ ಒಂದ್ ಹದದಲ್ಲಿ ಪಾಪ್ಯುಲೇಷನ್ ಇರ್ಕಂತ ಹೇಳಿ ಈ ದಿನಾಚರಣೆನ ಶುರು ಮಾಡೋದು.
2: ಸೊ ಅದ್ರ ಪರವಾಗಿ ಎಂತೆಲ್ಲ ಕಾರ್ಯಕ್ರಮ ಈ ಸಲದ ಧ್ಯೇಯನ ಕಂಡೆ, ಅದೆಂತಂದ್ರೆ ಸರಿಯಾದ ಸಮಯದಲ್ಲಿ ಗರ್ಭಧಾರಣೆ ಮತ್ತು ಅಂತರ ಕಾಪಾಡುವುದರಿಂದ ತಾಯಿ ಮತ್ತು ಮಗುವಿನ ಆರೋಗ್ಯವನ್ನ ಉತ್ತಮಗೊಳಿಸುದಂಬ್ರ. ಘೋಷವಾಕ್ಯ ಎಂತ ಕೇಂದ್ರೆ, ಅಭಿವೃದ್ಧಿ ಹೊಂದಿದ ಭಾರತದ ಹೊಸ ಗುರುತಿಗಾಗಿ ಕುಟುಂಬ ಯೋಜನೆಯನ್ನ ಅಳವಡಿಸಿಕೊಳ್ಳುದು, ಇದು ಪ್ರತಿ ದಂಪತಿಗಳ ಹೆಮ್ಮೆ ಆಯ್ಕೆ ಅಂತ ಹೇಳಿ. ಸೊ ಇವೆಲ್ಲ ಇಟ್ಕೊಂಡಿರೋ ಉದ್ದೇಶ ಎಂತ ಈ ಸಲದ್ದು, ಅಥವಾ ಎನಿ ಟೈಮ್ ನೀವು ಸೆಲೆಬ್ರೇಷನ್ ಮಾಡುದಾದ್ರೆ ಯಾವ ಕಾರಣಕ್ಕೆ ಅಂತ?
3: ಎಂತಕ್ಕಂದ್ರೆ ಈಗ ಆಚರಣೆ ಮಾಡೋದು ಎಂತಕ್ಕಂದ್ರೆ ನಾವು ದಿನೂ ಅದನ್ನ ಮಾಡ್ಕ, ಆರ್ ವನ ಮಹೋತ್ಸವ ಅಂತ ಹೇಳಿ ಮಾಡೋದು ಅಂತ ಕೇಳಿ, ಸುಮ್ನೆ ಒಂದ್ ದಿವಸ ಅಷ್ಟೇ ಗಿಡ ನೆಟ್ಟು ಉಳದ ದಿವಸ ವನ ಮಹೋತ್ಸವ ಮಾಡೋಕ
2: ಅಲ್ಲ
3: ಅಲ್ಲ. ಹಾಂಗೆ ಒಂದ್ ದಿವಸಕ್ಕೆ ಅದ್ರದ್ದು ಇಂಪಾರ್ಟೆನ್ಸ್ ಹೇಳ್ದಾಗಳಿಗೆ ಆ ದಿವಸ ಆರು ಒಂಚೂರು ಒಂದಷ್ಟು ಮಾಹಿತಿಗಳು ಹೋಯ್ಲಿ, ಜನರಿಗೆ ಆಲೋಚನೆ ಬರ್ಲಿ, ಮನಸ್ಸು ಪರಿವರ್ತನೆ ಆಯ್ಲಿ ಅಂತ ಹೇಳಿ. ಈಗ ಇಡೀ ವಿಶ್ವದಲ್ಲೇ ಜನಸಂಖ್ಯೆ ನಿಯಂತ್ರಣ ಬಗ್ಗೆ ಕಾನೂನಾಗಲಿ ಒಂದು ಪ್ರೋಗ್ರಾಮ್ ಆಗಲಿ ತಂದದ್ದೇ ಭಾರತದಲ್ಲಿ.
2: ಓಹೋ
3: ಹೌದು, 1957 ಫಸ್ಟ್ ನಮ್ಮಲ್ಲೇ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದಿರೋದು. ಆದ್ರೂ ಎಂತ ಅಂದ್ರೆ ನಮ್ಮಲ್ಲಿ ಎಲ್ಲ ಒಂಚೂರು ಹಿಂಜರಿಕೆ ಮಾರ್ರೆ. ಅದಕ್ಕೆ ಅದರಲ್ಲಿ ಈಗ ಕಾಣಿ ಈ ಸತಿ ಘೋಷವಾಕ್ಯದಲ್ಲಿ ಅಂತ ಹೇಳಿತ್ತ,
2: ಘೋಷವಾಕ್ಯದಲ್ಲಿ ಇದೆ ಅಭಿವೃದ್ಧಿ ಹೊಂದಿದ ಭಾರತದ ಹೊಸ ಗುರುತಿಗಾಗಿ ಕುಟುಂಬ ಯೋಜನೆ ಅಳವಡಿಕೆ ಅಂತ. ಅದು ಪ್ರತಿ ದಂಪತಿಗಳ ಹೆಮ್ಮೆ ಆಯ್ತು.
3: ಅದೇ ಹೆಮ್ಮೆ ಆಯ್ಕೋದು, ಹಿಂಜರಿಕೆ ಅಪ್ಪಗ ಗೊತ್ತಾಯ್ತಾ. ಆ ವಿಚಾರ ಬದಲಾವಣೆ ಆಗ್ಲಿ, ಒಂದ್ಸತಿ ಅಲ್ದಿರ ಪ್ರತಿ ವರ್ಷ ಮಾಡಿ ಮಾಡಿ ಯಾರು ಒಂದಷ್ಟು ಜನರ ಆಲೋಚನೆ ಬದಲಾಗ್ಲಿ, ಅವರೇ ಬಂದ ಆ ರಿಸೋರ್ಸಸ್ ಅನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಆಚರಣೆ ಮಾಡುದು.
2: ಸೊ ವಿಶ್ವ ಜನಸಂಖ್ಯಾ ದಿನಕ್ಕೂ ಕುಟುಂಬ ಯೋಜನೆ ಅಳವಡಿಕೆಗೂ ನೀವು ಬಿಡಿಸಲಾಗದ ಸಂಬಂಧ, ಎಂತ ಮಾಡೋಕಿಲ್ಲ, ಅವೆರಡು ಒಟ್ಟೊಟ್ಟಿಗೆ ಹೋಯ್ಕ. ಅದ್ರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ಗಣೇಶ್ ಭಟ್ ಅವರೊಟ್ಟಿಗೆ ಮಾತಾಡುವ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
4: ಕುಚ್ಚಕ್ಕಿ ಗಂಜಿಗೆ ಉಪ್ಪಿನ ಹೊಡಿ, ತೆಳಿಂದಾಸಿಗೆ ಕೋಳಿಗಸಿ, ಮಾತಿನ ಮೂಡಿಗೆ ರೇಡಿಯೋ ಕುಂದಾಪುರ. ಕೇಳಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
0: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರೆ ಈ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗಿದ್ದಾರೆ. ಇವತ್ತು ವರ್ಲ್ಡ್ ಪಾಪ್ಯುಲೇಷನ್ ಡೇ ಸ್ಪೆಷಲ್ ಶೋ. ಆರೋಗ್ಯವೇ ಭಾಗ್ಯದಲ್ಲಿ ಮರವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ನ ಡಾಕ್ಟರ್ ಕೆ ಗಣೇಶ್ ಭಟ್ ಅವರು. ಸೊ ಈ ಜನಸಂಖ್ಯೆಗೂ ಮತ್ತು ಕುಟುಂಬ ಕಲ್ಯಾಣ ಯೋಜನೆಗಳಿಗೂ ಅವಿನಾಭಾವ ಸಂಬಂಧ. ಸೊ ಹಾಂಗಾಯ್ ಡಾಕ್ಟರ್, ಈ ಕುಟುಂಬ ಯೋಜನೆ ಅಳವಡಿಕೆ ಪ್ರತಿ ದಂಪತಿಗಳ ಹೆಮ್ಮೆ ಅಂತ ಆಗ ಹೇಳುತ್ತ ನಾವು. ಸೊ ಯಾಕೆ ಅದು ಹೆಮ್ಮೆ ಆಯ್ಕೋದ್, ಯಾಕೆ ಇಂಪಾರ್ಟೆಂಟ್ ಅಂತ?
3: ಎಂತಕಂದ್ರೆ ಈಗ ಹಬ್ಬದ ಮಕ್ಕಳಿದ ಎಲ್ಲ ಆರೋಗ್ಯಕ್ಕೆ ಒಳ್ಳೆ ರೀತಿ ಆಲೋಚನೆ ಮಾಡ್ಕೊಂಡೇ ಗರ್ಭಧಾರಣೆ ಆಯ್ಕ. ಹಿಂಗ ಹೇಳಿದ್ರ ಗಂಡ ತೆತ್ತು ತೆತ್ತು ಕಲಿತ್ತು, ಹೆಣ್ಣು ಹೆತ್ತು ಹೆತ್ತು ಕಲಿತ್ತು, ಹಳತಿನ ಕಾಲಕ್ಕೆ ಮಸ್ತ್ ಹೆರ್ತಿದ್ರು. ಈಗೆಲ್ಲ ಹಂಗಿತ್ತ
2: ಇಲ್ಲ?
3: ಈಗ ಉಡುಪಿಲೆಲ್ಲ ಹೆಂಗ ಅಂತ ಹೇಳ್ರ, ಉಡುಪಿ ಕುಂದಾಪುರದಲ್ಲೆಲ್ಲ ಜನಸಂಖ್ಯೆ ಪ್ರಮಾಣ ಬ್ಯಾಲೆನ್ಸ್ ಅಲ್ಲಿ ಇತ್ತು, ಅಂದ್ರೆ ಒಂದು ಜನನ ಒಂದು ಮರಣ ಹಿಂಗೆ. ಆದ್ರೆ ಈಗ ಎರಡು ಗರ್ಭಿಣಿ ಆಪ್ ಮಧ್ಯೆ ಗ್ಯಾಪ್ ಇತ್ತಲ್ಲ, ಗ್ಯಾಪ್ ಒಂದು 3 ವರ್ಷ ಆರು ಕೊಡ್ಕಂದಿತ್ತು. ಯಾಕಂದ್ರೆ ತಾಯಿ ಆರೋಗ್ಯ ಇಂಪಾರ್ಟೆಂಟ್ ಅಲ್ಲ, ಮಗು ಅಂತ ಹೇಳ್ರಿ ಒಂದ್ ಪ್ಯಾರಾಸೈಟ್ ಇದ್ದಂಗ ಅಂತ ಹೇಳಿ. ತಾಯಿ ಹ್ಯಾಂಗಾರು ಇರ್ಲಿ ಎಲ್ಲ ಹಿರ್ಕಣತ್ತಮ್, ನೀವು ಗ್ಯಾಪ್ ಕಮ್ಮಿ ಕೊಟ್ರಕೊಳೆ ಅಂತ ಅತ್ತ ಅಬ್ಬಿಲಿ ಪೂರ್ಣ ಸತ್ವಾಗಿತ್ತು ಎಲ್ಲ ಮಗಿಗ್ ಹೊತ್ತು. ಮಗಿ ಹೆಂಗೋ ಆತ್ ಒಂಬತ್ ತಿಂಗಳ ಆದ್ಮೇಲೆ ಹೊರಬತ್ತು ಆರಾಮತ್. ಆದ್ರೆ ತಾಯಿ ಆರೋಗ್ಯ ಅಥವಾ ತುಂಬಾ ತಾಯಿ ಆರೋಗ್ಯ ಮೊದ್ಲೇ ಹದಗಟ್ಟಿದ್ರೆ ಮಗುನು ಗರ್ಭಿಣಿ ಟೈಮಲ್ಲೂ ವ್ಯತ್ಯಾಸಗಳಾಗೋದು, ಮಗುಗೂ ಹೆಚ್ಚು ಕಮ್ಮಿ ಆಗೋದು ಆಗ್ತದೆ. ಒಂದು ಇದು ಆರೋಗ್ಯ ದೃಷ್ಟಿಕೋನದಿಂದ. ಇನ್ನೊಂದು ನಮ್ಮ ಡಾಟಾಗಳನ್ನು ನೋಡಿದ್ರೆ ನಮ್ಮಲ್ಲಿ ಗರ್ಭಪಾತ ಆಗ್ತಾ ಇರೋ ಸಂಖ್ಯೆ ಜಾಸ್ತಿ ಇದೆ ಉಡುಪಿಲಿ. ಅದು ಸ್ಪೇಸಿಂಗ್ ಪ್ರಾಬ್ಲಮ್ ಆಯ್, ಎರಡು ಗರ್ಭದ ಮಧ್ಯೆ ಗ್ಯಾಪ್ ಕೊಡ್ಬೇಕಲ್ಲ, ಆ ಗ್ಯಾಪ್ ಅಲ್ಲಿ ಪ್ಲಾನಿಂಗ್ ಇಲ್ಲದೆ ಗರ್ಭಿಣಿ ಆದಾಗ MTP ಅಥವಾ ಗರ್ಭಪಾತಕ್ಕೆ ಅವ್ರು ಒಳಗಾಗ್ತಾರಲ್ಲ, ಆ ಸಂಖ್ಯೆ ಜಾಸ್ತಿ ಇದೆ. ಮತ್ತೆ ಎರಡು ಗರ್ಭಿಣಿ ಅವ್ರು ಕಂಟಿನ್ಯೂ ಮಾಡಿದ್ರು ಎರಡು ಗರ್ಭದ ಮಧ್ಯೆ ಗ್ಯಾಪು ತುಂಬಾ ಜಾಸ್ತಿ ಇಲ್ಲ, ಕಮ್ಮಿ ಇದೆ ತುಂಬಾ. ಅದಕ್ಕೋಸ್ಕರ ಕುಟುಂಬ ಕಲ್ಯಾಣ ಯೋಜನೆಗಳು ಬೇಕು,
2: ಅದಕ್ಕೋಸ್ಕರ ಬೇಕು. ಅದ್ರ ಒಟ್ಟಿಗೆ ತಿಳುವಳಿಕೆ ಕೂಡ ಬೇಕೆ. ಈಗ ಎಂತ ಅಂತಂದ್ರೆ ಕೆಲವ್ರು ಕಲ್ತಾರೆ, ಈ ಕಲ್ತಾರೆ ಇಂಥದೆಲ್ಲ ತಪ್ಪುಗಳನ್ನ ಜಾಸ್ತಿ ಮಾಡುದು. ಮಗು ಹುಟ್ಟಿ 1 ವರ್ಷದೊಳಗೆ ಕೆಮ್ಮದಿ ಮೊದಲ ಸಲ ಪ್ರೆಗ್ನೆಂಟ್ ಅಂದ್ರೆ ಹೆಂಗಾಯ್ತು ಗೊತ್ತಾಯ್ಲ ಮಾರ್ರೆ ಅಂತ ಹೇಳಿ ಹೇಳುವಂತ ಪರಿಸ್ಥಿತಿ. ಸೊ ಇದರಲ್ಲಿ ಇಫೆಕ್ಟ್ ಆಗೋದು ಯಾರಿಕೇಂದ್ರೆ ನಮ್ ಡಾಕ್ಟರ್ ಹೇಳ್ದಂಗ ಮಗಿಗಾಯ್ತಲ್ಲ, ಮಗಿಗಿಂತ ಜಾಸ್ತಿ ಮಗಿನ ಅಬ್ಬಿಗೆ. ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾತಾಡುವ. ಇವತ್ತು ವರ್ಲ್ಡ್ ಪಾಪ್ಯುಲೇಷನ್ ಡೇ, ಅದಕ್ಕಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ, ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ, ಇವರು 3 ಜನ ಸೇರಿ ವಿಶ್ವ ಜನಸಂಖ್ಯಾ ದಿನಾನ ಆಚರಿಸ್ತಾ ಇದೀವಿ ನಮ್ಮ ಉಡುಪಿ ಜಿಲ್ಲೆ, ನಮ್ಮ ಕುಂದಾಪುರ ತಾಲೂಕಿನಲ್ಲಿ. ಅದಕ್ಕಾಗಿ ಡಾಕ್ಟರ್ ಕೆ ಗಣೇಶ್ ಭಟ್ ಅವರು ನಮ್ಮೊಟ್ಟಿಗೆ ವಿಶ್ವ ಜನಸಂಖ್ಯಾ ದಿನ ಅಂದ್ರೆ ಎಂತ, ಕುಟುಂಬ ಕಲ್ಯಾಣ ಯೋಜನೆ ಅಂದ್ರೆ ಎಂತ, ಕುಟುಂಬ ಯೋಜನೆ ಅಳವಡಿಕೆ ಅಂದ್ರೆ ಎಂತ ಇಂಪಾರ್ಟೆಂಟ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
5: ಬ್ಯಾಸಿ ತಿಂಗ್ಳಗ್ ಜಕ್ಣಿ, ಸ್ವಾಣಿ ತಿಂಗ್ಳಲ್ ಅಜ್ಜಿ, ಕೊಚ್ಚಕ್ಕಿ ಕೂಳಿಗೆ ಚಟ್ಲಿ ಹಾಕದ್ ಬಜ್ಜಿ.
0: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಇವತ್ತು ವರ್ಲ್ಡ್ ಪಾಪ್ಯುಲೇಷನ್ ಡೇ ವಿಶೇಷ ಕಾರ್ಯಕ್ರಮವಾಗಿ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ಗಣೇಶ್ ಭಟ್ ಅವರಿದ್ದಾರೆ, ಮರವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ನ ಮೆಡಿಕಲ್ ಆಫೀಸರ್. ಅಂಡ್ ಇವತ್ತು ವರ್ಲ್ಡ್ ಪಾಪ್ಯುಲೇಷನ್ ಡೇ, ನಾನು ಆಗ್ಲೇ ಹೇಳ್ದಂಗೆ ಜುಲೈ 11, ಹಾಂಗಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ, ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ ಇವರೆಲ್ಲ ಸೇರಿ ಇವತ್ತು ವಿಶ್ವ ಜನಸಂಖ್ಯಾ ದಿನಾನ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರ ತಾಲೂಕಲ್ಲಿ ಜನರಿಗೆ ತಿಳುವಳಿಕೆ ಬರೋ ಹಾಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಂಗೆ, ಸರಿಯಾದ ಸಮಯದಲ್ಲಿ ಗರ್ಭಧಾರಣೆ ಮತ್ತು ಅಂತರ ಕಾಪಾಡುವುದರಿಂದ ತಾಯಿ ಮತ್ತು ಮಗುವಿನ ಆರೋಗ್ಯ ಉತ್ತಮಗೊಳಿಸೋದು, ಅದರೊಟ್ಟಿಗೊಂದು ಘೋಷವಾಕ್ಯ ಇಟ್ಕೊಂಡಿದೆ, ಅಭಿವೃದ್ಧಿ ಹೊಂದಿದ ಭಾರತದ ಹೊಸ ಗುರುತಿಗಾಗಿ ಕುಟುಂಬ ಯೋಜನೆ ಅಳವಡಿಕೆ, ಇದು ಪ್ರತಿ ದಂಪತಿಗಳ ಹೆಮ್ಮೆ ಆಯ್ಕೆ ಅಂತ ಡಾಕ್ಟರ್ ಗಣೇಶ್ ಭಟ್ ಅವರು ಅದನ್ನೇ ಹೇಳ್ತಾ ಇದ್ರು. ಯಾಕೆಂದ್ರೆ ನಮ್ಮಲ್ಲಿ ಈ ಕುಟುಂಬ ಯೋಜನೆ ಅಳವಡಿಕೆ ಮಾಡ್ಕೊಂಬದೆ ದಂಪತಿಗಳ ಹೆಮ್ಮೆ ಆಯ್ಕೆ, ಹಿಂಜರಿಕೆ ಆಪಕಾಗ ಅಂತ. ಸೊ ಡಾಕ್ಟ್ರೆ, ಇವತ್ತಿನ ದಿನದಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರ ತಾಲೂಕಲ್ಲಿ ಈ ಅಂತರ ಇಟ್ಕೊಂಡ್ ಅಥವಾ ಇವತ್ತಿನ ಪರಿಸ್ಥಿತಿಯ ಜನರು ಅರ್ಥ ಮಾಡ್ಕೊಂಡು ಕುಟುಂಬ ಯೋಜನೆಯನ್ನ ಅಳವಡಿಸಿಕೊಂಡ್ ಅದರ ಸ್ಥಿತಿಗತಿ ಹೆಂಗಿತ್ತು?
3: ಸ್ಥಿತಿಗತಿ ಹೆಂಗಿತ್ತು ಅಂತ ಕೇಳ್ರೆ, ನಾ ಆಗ್ಲೇ ಹೇಳ್ದೆ, ನಮ್ದು ಸ್ಪೇಸಿಂಗ್ ಅಂತರ ಇತ್ತಲ್ಲ ಎರಡು ಗರ್ಭದ ನಡುವೆ, ಅಲ್ಲೇ ಸಮಸ್ಯೆ ಆಗ್ತಾ ಇತ್ತು. ಉಡುಪಿ ಆಗ್ಲಿ, ಕುಂದಾಪುರ, ದಕ್ಷಿಣ ಕನ್ನಡ, ಯಾವುದೇ ಈ ವಿಭಾಗದಲ್ಲಿ ಅಂತರ ಕಾಯ್ದುಕೊಳ್ಳೋಕೆ ಸಾಕಷ್ಟು ವಿಧಾನಗಳಿದೆ. ಅದು ಯಾವುದನ್ನು ಮನಸ್ಫೂರ್ತಿಯಾಗಿ ಅಥವಾ ಅವರೇ ಸ್ವಯಂ ಪ್ರೇರಣೆಯಿಂದ ಯಾರು ಅದನ್ನ ಅಳವಡಿಸ್ಕೊಳ್ಳೋದಿಲ್ಲ. ನಾವೇ ಒತ್ತಾಯ ಮಾಡಿ ಅವ್ರಿಗೆ ಹೇಳಿ ಹೇಳ್ರು, ಅದನ್ನ ಕೇಳಿಸ್ಕೊಂಬಿಲ್ಲ, ಆಚೀಚ್ಕಾಂತ್ರಿ ಯಾರು ಕೇಳಿಸ್ಕೊಂತಿದ್ರು.
2: ಓಕೆ,
3: ಲೈಂಗಿಕ ಸಂಬಂಧದ ಒಂದು ಟಾಪಿಕ್ ಬಂದ್ಬಿಟ್ರೆ ಹಿಂಜರಿಕೆ, ಅದಕ್ಕೆ ರಿಲೇಟೆಡ್ ಅಲ್ಲ ಇದೀಗ ಕುಟುಂಬ ಕಲ್ಯಾಣ ಅಂತ. ಅದ್ರ ಬಗ್ಗೆ ಒಂದು ಮುತುವರ್ಜಿಯಿಂದ ಯಾರು ಅದನ್ನ ಅಳವಡಿಸ್ಕಂತ ಇಲ್ಲ. ಯಾಕೆ ಅದೆಲ್ಲ ಹೆಂಗ್ ಓದಾತ್ ನಮ್ಗೆ, 1400 ಗರ್ಭಪಾತ ಆತೈತ್ ಉಡುಪಿ ಜಿಲ್ಲೆಯಲ್ಲಿ. ಅದು ಅಂತರ ಕಾಯ್ದುಕೊಳ್ಳದೆ ಈಗ ಒಂದು ಗರ್ಭಿಣಿ ಆಗಿರತ್ರ, ಮಗು ಇನ್ನು 9 ತಿಂಗಳ, 1 ವರ್ಷ 2 ತಿಂಗಳ ಹಿಂಗೆಲ್ಲ ಆರ್ಕೊಳ ಗರ್ಭಿಣಿ ಆಪದ. ಆವಾಗ ಹೆಂಗೆ ಮಗು ಶಾಣದ, ಅವ್ರಿಗೆ ಕಾರಣ ಎಲ್ಲ ಇರುತ್ತಲ್ಲ, ಅದು ಸ್ವಾಭಾವಿಕ. ಯಾರಾದ್ರೂ ಅದನ್ನ ಮಾಡ್ಕೊಂಡು ಒಪ್ಕಾತಿಲ್ಲ, ಸಣ್ಣ ಮಗು ಹಾಲ್ ಕುಡಿಸ್ಕ, ಮನೇಲಿ ಹಳಿಯೋರಿಲ್ಲ, ಕಣ್ಕಂಬಿಕೆ, ಗಂಡ ಕೆಲ್ಸಕ್ಕೆ ಹೋಯ್ಕ, ನಾನು ಕೆಲ್ಸಕ್ಕೂ ಹೋಯ್ಕ, ಈಗ ರಜೆ ಹಾಕಿದೆ, ಇನ್ನೆಲ್ಲಾರು ಕೆಲ್ಸ ಹುಡುಕ ಕಷ್ಟದಾಗಿತ್ತ, ಇದೆಲ್ಲ ಪಸ್ಟಿಗೆ ಗೊತ್ತಿರೋದಿಲ್ಲ ಅವ್ರಿಗೆ. ಹಂಗಾರೆ ಇನ್ನು ಸನ್ನಿವೇಶ, ನೀವು ಸ್ಥಿತಿಗತಿ ಕೇಳ್ರೆ ಇನ್ನು ಲಾಯ್ಕ್ ಹೇಳಕ್ ಹೆಂಗ ಹೇಳಿ. ಈಗ ಕಣೆ ಗರ್ಭಿಣಿ ಇರ್ತ್ರ, ಡೆಲಿವರಿ ವರೆಗೆ ಚೆಕಪ್ ವರೆಗೆ ಸಿಸ್ಟರ್ ಹೇಳತ್ರ, ತಾಯಿ ಕಾರ್ಡ್ ತಕೊಂಬ ಹೋದಲ್ಲ ಡಾಕ್ಟರ್ ಹೇಳತ್ರ, ಎಲ್ಲ ಹೇಳತ್ರ, ಆಲೋಚನೆ ಮಾಡ್ತು ಸರ್, ಆಲೋಚನೆ ಮಾಡ್ತು ಅಂತ್ರ. ಅಕ್ಕ ಹೆರ್ಗಿಗ್ ಅಡ್ಮಿಟ್ ಆಯ್ ಹೆರ್ಗಿ ನೋವು ಶುರು ಆಯ್ತಾ, ಅಯ್ಯೋ ನನ್ನ ಕೈಲಿ ಇನ್ ಆತಿಲ್ಲ, ನಂಗ್ ಒಂದೇ ಮಗು ಸಾಕಿದ್ರು, ಡೆಲಿವರಿ ಯಾರ್ಗಳು ಆಪರೇಷನ್ ಮಾಡಿ ಕೊಟ್ಬಿಡಿ ಡಾಕ್ಟ್ರೆ ಅಂತ್ರ. ಡೆಲಿವರಿ ಟೇಬಲ್ ಮೇಲೆ ಮಲ್ಕ ಮಗು ಹೊರಬಪ್ಪತ್ತಿಗೆ, ಅಯ್ಯೋ ನನ್ನ ದೋಸ್ತಿ ಒಬ್ರು ಕಾಪರ್ಟಿ ಹಾಕೊಂಡಿರು, ಅದು ಎದಿಗ್ ಹೋಯ್ತು ತಲೆಗ್ ಹೋಯ್ತು ಅಂದೆಲ್ಲ ಹೇಳಿರು, ಅದು ಆತಿಲ್ಲ, ಅವ್ರಿಗೇನು ಬಿಳಿ ಮುಟ್ಟಾಯ್ತು ಅಂದ್ರು, ಮೊಸ್ತ್ರ ಆಗ್ತು ಆಯ್ತಂಬ್ರ, ಅದೆಲ್ಲ ಆಯಿ ಡೆಲಿವರಿ ಆಯಿ, ಮಗುನ ಹಿಡ್ಕೊಂಡು ಕೂತಲ್ಲ. ಈಗ ಡೆಲಿವರಿ ಸುಸ್ತೆ ನೋವೇ ಜಾಸ್ತಿ ಇತ್ತು, ನಾ ಯಾವುದು ನಾವು ನಾನು ಗಂಡ ಕಣ್ಕಂತು, ನಾನೀಗ ಗಂಡನ ಮನೆಗೆ ಹೋಗ್ತಿಲ್ಲ, ಅಬ್ಬಿ ಮನೆಗೆ ಹೋಗ್ದ, ಗಂಡ ಇಲ್ಲಿ ಇಪ್ಪದಿಲ್ಲ, ದುಬೈಯಲ್ಲಿ ಇಪ್ಪದ, ಹೀಗೆಲ್ಲ ಹೇಳ್ತ್ರ. ಕಡೆಗೆ 9 ತಿಂಗಳ 1 ವರ್ಷ ಅಪ್ಪ ಒಳಗೆ ಮುಖ ಸಪ್ಪಿ ಮಾಡ್ಕ ಬತ್ರು, 1.5 ತಿಂಗಳಾಯ್ತು ಡಾಕ್ಟ್ರೆ ಮುಟ್ಟ ಇಲ್ಲ, ಯೂರಿನ್ ಟೆಸ್ಟ್ ಮಾಡ್ದ ಅದು ಪಾಸಿಟಿವ್ ತೋರಿಸ್ತಿತ್ತು, ಅದು ಹ್ಯಾಂಗಾಯ್ತು ಗೊತ್ತಿಲ್ಲ ಅಂತ್ರಿ. ಏನಂತ ಹೇಳ್ಕೇಳಿ, ನೀವೇ ಹೇಳಕ್ಕೆ ಈಗ ಅದು ಘೋಷವಾಕ್ಯ ಸಮಯ ಇತ್ತ ಇಲ್ಲ ಹೇಳಿ.
2: ಕರೆಕ್ಟ್ ಇತ್ತು, ಇದು ಪ್ರತಿ ದಂಪತಿಗಳ ಹೆಮ್ಮೆ ಆಯ್ಕೆ ಕುಟುಂಬ ಯೋಜನೆ ಅಳವಡಿಕೆ ಅಂತ. ಸೊ ಇದಂತೂ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡೋದು ಈ ಸೀನ್ ಇತ್ತಲ್ಲ, ಇದು ಹೆಚ್ಚಾಗಿ ನಮ್ಮನೆ ಸುತ್ತಮುತ್ತನೋ ಅಥವಾ ನಮ್ಮನೆ ಒಳಗೋ ನಾವು ಕಂಡಂತ ಸೀನ್ಗಳೇ ಇದು. ಸೊ ಅದರಿಂದಾನೆ ಅವ್ರು ಹೇಳಿದ್ರು, ಅದರಿಂದ ಗರ್ಭಪಾತಗಳು 1300 ಜಾಸ್ತಿ 1 ವರ್ಷಕ್ಕೆ ಆತಿತ್ತು, ಅದು ಗೊತ್ತಾದದ್ದಿದ್ದು ನಂಬರ್ಸ್, ಗೊತ್ತಾಯ್ತಿದ್ದು ಇನ್ನೆಷ್ಟಿರುತ್ತೋ ಅದು ಗೊತ್ತಿಲ್ಲ. ಸೊ ಹಾಂಗಾಗಿ ವರ್ಲ್ಡ್ ಪಾಪ್ಯುಲೇಷನ್ ಡೇ ವಿಶ್ವ ಜನಸಂಖ್ಯಾ ದಿನ ಇವತ್ತು, ಅದ್ರ ಬಗ್ಗೆನೆ ಈ ಕುಟುಂಬ ಯೋಜನೆ ಅಳವಡಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಅದನ್ನ ಪ್ರತಿ ದಂಪತಿಗಳು ಪ್ರೌಡ್ ಆಗಿ ಹೆಮ್ಮೆಯಿಂದ, ಇಲ್ಲ ನಾವು ಕುಟುಂಬ ಯೋಜನೆಯನ್ನ

0: ಹಾಂಗೆ ಗೊತ್ತಾಯ್ತಾ. ಅದೇ ಏನಾರು ಒಂದು ಬಾಣಂತಿಗೆ ಕಾಪರ್ಟಿ ಹಾಕಿ ಒಂಚೂರು ಬಿಳಿ ಮುಟ್ಟಾಯ್ತು, ಕೆಲವರಿಗೆ ಆತ್ ಸಾವಿರದಲ್ಲಿ ಒಬ್ರಿಗೆ ಆತ್, ಕೆಲವರಿಗೆ ಹೆವಿ ಬ್ಲೀಡಿಂಗ್ ಆತ್ ಕಾಪರ್ಟಿ ಆರ್ ಮೇಲೆ ಆತ್. ಎಲ್ಲದಕ್ಕೂ ಅದರದ್ದೇ ಆದ ಸಾಧಕ ಬಾಧಕಗಳಿರತ್ತ, ಹೌದಲ್ಲ?
1: ಹೌದು.
0: ಹಾಗೆ ಆ ಬಾಧಕ ಅದನ್ನ ಪ್ರಚಾರ ಮಾಡುದಿತ್ತಲ್ಲ, ಅವ್ರು ಪ್ರಚಾರ ಮಾಡಿದ್ರು ಅಥವಾ ಜನರ ಮನಸ್ಥಿತಿ ಹಾಗೇನು ಕೆಟ್ಟದನ್ನ ಬೇಗ ಹೇಳ್ಕಂತರು.
1: ಅದಂತೂ ಹೌದು. ಇನ್ನಷ್ಟು ಇನ್ಫಾರ್ಮೇಶನ್ ಇವತ್ತು ವರ್ಲ್ಡ್ ಪಾಪ್ಯುಲೇಷನ್ ಡೇ ಪ್ರಯುಕ್ತ ಕುಟುಂಬ ಕಲ್ಯಾಣ ಯೋಜನೆ ಇದನ್ನ ಅಳವಡಿಸಿಕೊಳ್ಳೋದು ಹ್ಯಾಂಗ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕತ್ತ. ಎಲ್ಲೂ ಹೋಗ್ಬೇಡಿ, ಕೇಂತಾಯಿರಿ ರೇಡಿಯೋ ಕುಂದ ಪ್ರಯಟಿ 9.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಮತ್ತೆಂತ ಅಲ್ದೆ ಬದುಕು ಹ್ಯಾಂಗೇ ಇರ್ಲಿ, ಸರ್ತಿರ್ಲಿ, ವಾರಿ ಇರ್ಲಿ, ಮ್ಯಾಲೆ ಇರ್ಲಿ, ಕೌಂಚೆ ಬಿದ್ದಿರ್ಲಿ, ಆದ್ರ ನಾವ್ ಮಾತ್ರ ರೇಡಿಯೋ ಕುಂದಪ್ರ ಕೇಂತಿಪ್ಪಕ್ಕ.
3: ರೇಡಿಯೋ ಕುಂದಪ್ರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ, ನಮ್ಮೊಟ್ಟಿಗೆ ಮರವಂತೆಯ ಪ್ರೈಮರಿ ಹೆಲ್ತ್ ಸೆಂಟರ್ನ ಮೆಡಿಕಲ್ ಆಫೀಸರ್ ಡಾಕ್ಟರ್ ಕೆ ಗಣೇಶ್ ಭಟ್ ಅವರಿದ್ದಾರೆ. ಸೊ ವರ್ಲ್ಡ್ ಪಾಪ್ಯುಲೇಷನ್ ಡೇ ಇವತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ ಇವರೆಲ್ಲ ಸೇರಿ ಇವತ್ತು ವಿಶ್ವ ಜನಸಂಖ್ಯಾ ದಿನದಂದು ಒಂದು ಧ್ಯೇಯ ಇದೆ. ಸರಿಯಾದ ಸಮಯದಲ್ಲಿ ಗರ್ಭಧಾರಣೆ ಮತ್ತು ಅಂತರ ಕಾಪಾಡೋದ್ರಿಂದ ತಾಯಿ ಮತ್ತು ಮಗುವಿನ ಆರೋಗ್ಯ ಉತ್ತಮಗೊಳಿಸೋದು ಒಂದು ಘೋಷವಾಕ್ಯನ ಇಟ್ಕೊಂಡಿರೋ ಅಭಿವೃದ್ಧಿ ಹೊಂದಿದ ಭಾರತದ ಹೊಸ ಗುರುತಿಗಾಗಿ ಕುಟುಂಬ ಯೋಜನೆ ಅಳವಡಿಕೆ ಪ್ರತಿ ದಂಪತಿಗಳ ಹೆಮ್ಮೆ ಆಯ್ಕೆ ಅಂತೇಳಿ ಅದ್ರ ಬಗ್ಗೆನೆ ಡಾಕ್ಟರ್ ಹೇಳ್ತಾ ಇದ್ರು. ಎಷ್ಟು ಹಿಂಜರಿಕೆ ಇದೆ ನಮ್ಮಲ್ಲಿ, ಒಂದು ಕಾಪರ್ಟಿನ ಹಾಕೊಂಡಿದೆ ಅಂತ ನಾವು ಬಾಯಿ ಬಿಟ್ಟು ಯಾರ ಹತ್ರ ಹೇಳುದಿಲ್ಲ. ಯಾಕಂಬಕ್ಕೂ ಹೆದರ್ಕೊಂಡು ಅವ್ರಿಗೆ ಹಂಗಾಯ್ತಂಬ್ರು, ಇವ್ರಿಗೆ ಮತ್ತೊಂದು ಆಯ್ತಂಬ್ರು, ಅಲ್ಲ ಅವ್ರಿಗೆ ಬ್ಲೀಡಿಂಗ್ ಜಾಸ್ತಿ ಆಯ್ತಂಬ್ರು, ಬಿಳಿ ಮುಟ್ಟು ಜಾಸ್ತಿ ಹಾತಿತ್ತಂಬ್ರು, ಇಂಥದ್ದೆಲ್ಲ ಇಟ್ಕೊಂಡು ನಾವು ಅದನ್ನ ಮಾತಾಡೋದು ಇಲ್ಲ. ಹಾಕೊಂಡ್ರೆ ಹಾಂಗಂಬ್ರು ಹಿಂಗಂಬ್ರು ಅಂದ್ಕೊಂಡು ಹಾಕಂಬಕ್ಕೂ ಹೆದರ್ಕೊಂಡು ಡಾಕ್ಟ್ರೆ ನಾವು ಜಾಗೃತಿ ಮಾಡ್ತೋ ಅಂತ ಹೇಳಿ ಹೋದರು. ಮತ್ತೆ ಮಗಿನ ಹೆರಿಗೆ ಆಗಿ 9 ತಿಂಗಳಿಗೆ ವಾಪಸ್ ಬಂದ, ಡಾಕ್ಟ್ರೆ ನಾನು ಪ್ರೆಗ್ನೆಂಟ್ ಅಂತ ಹೇಳೋ ಪರಿಸ್ಥಿತಿ. ಅದರಿಂದ ಅವ್ರ ಆರೋಗ್ಯ ಮಾತ್ರ ಅಲ್ಲ, ಈ ಗರ್ಭಪಾತಗಳು ಕೂಡ ಜಾಸ್ತಿ ಆಗ್ತಿದೆ ಅನ್ನೋದನ್ನೆಲ್ಲ ಡಾಕ್ಟರ್ ಹೇಳ್ರೆ. ಈಗ ಡಾಕ್ಟ್ರೆ, ಈ ಕುಟುಂಬ ಯೋಜನೆ ಅಂತ ಇದೆಯಲ್ಲ, ಅಂದ್ರೆ ಅದರಲ್ಲಿ ಅದರ ಅಂಡರ್ ಎಂತಲ್ಲ ಬರ್ತದೆ, ಅದನ್ನೊಂಚೂರು ಎಕ್ಸ್ಪ್ಲೈನ್ ಮಾಡಿ ಹೇಳಿ. ಯಾಕಂದ್ರೆ ನಮ್ಮಲ್ಲಿ ಹೆಚ್ಚಿನವ್ರಿಗೆ ಗೊತ್ತಿಲ್ಲ ಎಂತಲ್ಲ ಮಾಡುಕಿತ್ತು, ಒಂದ್ ಮಾತ್ರೆ ತಕೊಂಡ್ಕಂತ ಅನ್ಕಂತ್ರ, ಇಲ್ಲ ಕಾಪರ್ಟಿ ಅನ್ ಅದ್ರ ಆಚೆಗೂ ಇನ್ನು ಸುಮಾರು ಇತ್ತ, ಅದರ ಬಗ್ಗೆ ತಿಳುವಳಿಕೆ ಇಲ್ಲ, ಒಂಚೂರು ಆ ತಿಳುವಳಿಕೆಯನ್ನ ಕೊಟ್ಬಿಡಿ ನೀವು.
0: ಒಳ್ಳೆ ಪ್ರಶ್ನೆ ಕೇಳ್ರಿ ಕಣೀಗ. ಹೇಳುವ, ಈಗ ಕುಟುಂಬ ಕಲ್ಯಾಣ ಅಂದ್ರೆ ಎಂತ ಗೊತ್ತಿತ್ತಾ, ಎಲ್ಲರೂ ಗರ್ಭ ನಿಯಂತ್ರಣ ಅಂದೇಳಿ ಅನ್ಕಂತ್ರು. ಹಂಗಲ್ಲ, ಕುಟುಂಬ ಕಲ್ಯಾಣ ಅಂತಂದ್ರೆ ಬೇಕಾದಾಗಳಿ ಗರ್ಭ ಧರಿಸ್ಕ, ಬೇಡ ಅಂದಾಗ ಗರ್ಭ ಧರಿಸ್ಬಾರ್ದು, ಎರಡು ಗರ್ಭದ ನಡುವೆ ಅಂತರ ಇಡ್ಕ. ಅದ್ರ ಜೊತೆಗೆ ಲಾಸ್ಟ್ ಇನ್ನೊಂದಿತ್ತು, ಅನಪೇಕ್ಷಿತ ಗರ್ಭ ಅದಳಿಕೆ, ಒಳ್ಳೆ ರೀತಿಯಲ್ಲೋ ಗರ್ಭಪಾತ, ಸುರಕ್ಷಿತ ಗರ್ಭಪಾತ ಪಡೆಯೋದು, ಇವು ನಾಲ್ಕು ಇತ್ತು. ಗೊತ್ತಾಯ್ತಾ? ಈಗ ನೀವು ಹೇಳದ್ದೆಂತ, ಆ 9 ತಿಂಗಳು ಒಂದು ವರ್ಷ 2 ತಿಂಗಳಿಗೆ ಬಂದು ಡಾಕ್ಟ್ರೆ ಹಿಂಗೆ ಆಗಿಬಿಡ್ತು ಅಂತ ಹೇಳ್ರಾರು ಅಡ್ಡಿಲ್ಲ, ಅಷ್ಟೊತ್ತಿ ಸಮ ವ್ಯವಸ್ಥೆ ಯಾರು ಆಗ್ತದಕ್ಕೆ. ಅದ್ರ ನಂತರ ನಾವು ಕುಟುಂಬ ಕಲ್ಯಾಣ ಯೋಜನೆ ಬಗ್ಗೆ ಹೇಳಿ ಆವಾಗ ಅವರು ಚೂರು ರೆಸೆಪ್ಟಿವ್ ಇರ್ತಾರೆ, ಒಂದ್ಸತಿ ಪೆಟ್ಟು ತಿಂದಿರ್ತಾರಲ್ಲ, ಬುದ್ಧಿ ಬಂದಿರತ್ತೆ. ಇನ್ನು ಕೆಲವ್ರು ಎಂತ ಮಾಡ್ತಾರೆ, ಬೇರೆ ಎಲ್ಲರು ಮೆಡಿಕಲ್ಲಿಗೆ ಹೋಗ್ದು ಅಥವಾ ಅವ್ರ ದೋಸ್ತಿ ಎಲ್ಲೋ ಇರ್ತಾರ, ಅಲ್ಲೆಲ್ಲೋ ಒಂದು ಮಾತ್ರೆ ಕೊಡ್ತಾರಂಬ್ರ, ಅಲ್ಲೆಲ್ಲ ಹೋಗಿ ತಕಂ. ಹಾಂಗಾದಾಗ ಆ ಗರ್ಭಿಣಿ ಮಹಿಳೆಯ ಆರೋಗ್ಯಕ್ಕೆ ಬಹಳ ಸಮಸ್ಯೆಗಳು ಬರೋ ಸಾಧ್ಯತೆ ಇರುತ್ತೆ. ಒಂದು, ಇನ್ಫೆಕ್ಷನ್ಗಳು ಜಾಸ್ತಿ ಆಗುತ್ತೆ, ರಕ್ತಸ್ರಾವದಿಂದ ಅವರ ಆರೋಗ್ಯ ತುಂಬ ಹದಗೆಡುತ್ತೆ, ಕೆಲವೊಂದು ಸಂದರ್ಭಗಳಲ್ಲಿ ಜೀವಹಾನಿಯೂ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ನಮ್ಮ ಕುಟುಂಬ ಕಲ್ಯಾಣ ಯೋಜನೆ ಮಹತ್ವ. ಅದರ ನಂತರ ಅದರಲ್ಲಿ ಏನೇನು ವಿಧಾನಗಳಿದೆ ಅಂತ ನಿಮ್ಮ ಪ್ರಶ್ನೆ ಮುಂದುವರಿದ ಭಾಗ.
1: ಹೌದು, ಕರೆಕ್ಟ್.
0: ಈ ಮುಂದುವರಿದ ಭಾಗದಲ್ಲಿ ಏನು, ಈಗ ಸರ್ಕಾರದ ಯೋಜನೆ ಇದೆ, ಸರ್ಕಾರ ಕೆಲವೊಂದು ಯೋಜನೆಗೆ ಬಹಳಷ್ಟು ಖರ್ಚು ವೆಚ್ಚಗಳನ್ನು ಮಾಡುತ್ತೆ, ಸಾಕಷ್ಟು ವಿಧಾನಗಳನ್ನ ಕೊಡುತ್ತೆ. ಈಗ ನೀವು ಬಟ್ಟಿ ಶಾಪಿಗೆ ಹೋತ್ರಿ ಸೀರೆ ತಕಂಬ್ಕನ್ ಕಣಿ, ಆ ಶಾಪಲ್ಲಿ ಬರೀ ರೇಷ್ಮೆ ಸೇರಿದ್ರೆ ಹೋತ್ರಿಯಾ?
1: ಇಲ್ಲ, ನಮ್ಗಲ್ಲಿ ವೆರೈಟಿ ಬೇಕು ಮರ,
0: ವೆರೈಟಿ ಬೇಕು, ಕಲರ್ ಬೇಕು, ಮ್ಯಾಚಿಂಗ್ ಬೇಕು ಅಲ್ಲಿಯಾ?
1: ಹೌದು.
0: ನೀವು ಹೈಕಂಬ್, ನೈಲ್ ಪಾಲಿಶ್, ಲಿಪ್ಸ್ಟಿಕ್, ಸ್ಟಿಕ್ಕರ್, ಕಲರ್ ಇದು ಸೀರೆ ಬೇಕು, ಹಂಗೆ ಮ್ಯಾಚಿಂಗ್ ಬೇಕಲ್ಲ ಮಸ್ತ್.
1: ಹೌದೌದು,
0: ಹಂಗೆ ವೆರೈಟಿ ಇಪ್ಪದು ಬೇಕಂತ ಹೇಳಿ ಸರ್ಕಾರ ಅದನ್ನು ವ್ಯವಸ್ಥೆ ಮಾಡಿತ್ತು. ಒಂದ ಎರಡ ಕಣಿ, ನುಂಗು ಮಾತ್ರ ಇಲ್ಲ, ದಿನ ನುಂಗು ಮಾತ್ರ ಇತ್ತ, ವಾರಕ್ಕೆ 2 ಸತಿ, ವಾರಕ್ಕೆ 1 ಸತಿ ನುಂಗು ಮಾತ್ರ ಇತ್ತ, ಕಾಂಡಮ್ ಇತ್ತ, ಮತ್ತೊಂದ್ಸತಿ ಈಗ ಕಾಂಡಮ್ ಉಪಯೋಗಿಸ್ತಾ ಇದ್ರ ಎಂತೋ ಮಿಸ್ ಆಯ್ತು, ಎಲ್ಲ ಒಂದ್ ದಿವಸ ಅದು ಕಾಂಡಮ್ ಕಾಂಬತ್ತಿಗೆ ಡ್ಯಾಮೇಜ್ ಆಯ್ತು ಅಂತ ಹೇಳ್ರೆ ಎಮರ್ಜೆನ್ಸಿಗೆ ಅಂತ ಹೇಳಿ ಒಂದ್ ಮಾತ್ರೆ.

0: ಇತ್ತ. ಆಯ್ತಾ, ಮೂರು ತಿಂಗಳಿಗೆ ತಕೊಂಡ್ಕೊಂಡು ಇಂಜೆಕ್ಷನ್ ಇತ್ತ. ಒಂದ್ಸತಿ ಡಾಕ್ಟರ್ ಹತ್ರ ಬಂದು ಅದನ್ನ ಅಳವಡಿಸ್ಕೊಂಡು ಆಮೇಲೆ ಅದ್ರ ಬಗ್ಗೆ ತಲೆ ಬಿಸಿಯೇ ಬಿಟ್ಟಾಕುವಂಥದ್ದು ಕಾಪರ್ಟಿ ಇತ್ತು. ಇನ್ನು ನಮ್ಗೆ ಫ್ಯಾಮಿಲಿ ನಮ್ದು ಕಂಪ್ಲೀಟ್, ಮಕ್ಕಳು ಸುಮಾರಿಕೆ ಬಲ ಇರ, ಅವ್ರಿಗೆ ಎಂತ ತೊಂದರೆ ಇದ್ದಂಗಿಲ್ಲ, ನಮ್ಗೆ ಸಾಕಿನ್ನ ಅಂತ ಹೇಳ್ರಿ ಆಪರೇಷನ್ ಇತ್ತು. ಆಪರೇಷನ್ ಅಲ್ಲ, ನಾವು ಕುಂದಾಪುರ ಕನ್ನಡದಲ್ಲಿ ಹೇಳ್ಕಲ್ಲ, ಈಗ ಹೆಂಗೆ ಕರೆಂಟ್ ಆಪರೇಷನ್ ಇತ್ತು, ಕೈ ಆಪರೇಷನ್ ಇತ್ತು.
1: ಕರೆಂಟ್ ಆಪರೇಷನ್ ಅಂದ್ರೆ ಟ್ಯೂಬೆಕ್ಟಮಿಯ ಅಲ್ಲ, ಕೈ ಆಪರೇಷನ್ ಅಂದ್ರೆ ಟ್ಯೂಬೆಕ್ಟಮಿ.
0: ಹೌದೌದು, ಟ್ಯೂಬೆಕ್ಟಮಿಯ.
1: ಕರೆಂಟ್ ಆಪರೇಷನ್ ಅಂದ್ರೆ
0: ಲ್ಯಾಪ್ರೋಸ್ಕೋಪಿಕ್ ಸ್ಟರಿಲೈಸೇಷನ್. ಗೊತ್ತಾಯ್ತಾ? ಹಂಗೆ ಅಷ್ಟೆಲ್ಲ. ಈಗ ಕಣಿ ಬರೀ ಹೆಂಗಸ್ರಿಗೆ ಎಲ್ಲ ಕೊಟ್ರೆ ಹೆಂಗೆ?
1: ಗಂಡಸ್ರಿಗೆ ಬೇಡ.
0: ಹೌದು, ಮದುವೆ ಗರ್ಭಿಣಿ ಆಪ್ದು ಅವ್ರೆ, ಹೆರುವರೇ ಅವ್ರೆ, ಮಕ್ಕಳನ್ನ ಸಾಕುದು ಅವ್ರೆ.
1: ಕರೆಕ್ಟ್ ಹೇಳ್ರಿ.
0: ಕಡೆಗೆ ಗಂಡಸ್ರಿಗೂ ಇತ್ತ ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ ಅಂತ ಹೇಳಿ. ಮುಂಚೆ ಎಲ್ಲ ಅದು ನಮ್ಮ ವೀರ್ಯದ ನಾಳನ ಆಪರೇಷನ್ ಮಾಡೋದು, ಈಗ ಹೆಂಗಸ್ರಲ್ಲ ಟ್ಯೂಬೆಕ್ಟಮಿ ಮಾಡ್ತಾರಲ್ಲ ಅದೇ ಕಾಣಂಗೆ. ವೀರ್ಯ ಏನು ಉತ್ಪತ್ತಿ ಆಯ್ತು ರಕ್ಷಣ ಚೀಲದಲ್ಲಿ, ಅದು ಸಂಭೋಗ ಕ್ರಿಯೆಯಲ್ಲಿ ಹೊರಗೆ ಬರೆದಿರೋ ತರದಲ್ಲಿ ಒಂದು ಆಪರೇಷನ್ ಮಾಡ್ತಾರೆ. ಅದಕ್ಕೊಂದು ಹಿಂಜರಿಕೆ ಇತ್ತು ದೇವ್ರೆ,
1: ಅದಕ್ಕೆ ತುಂಬಾ ಹಿಂಜರಿಕೆ ಇದೆ.
0: ನಿಮ್ಗೆ ಮಸ್ತ್ ಗೊತ್ತಿದ್ದಂಗೆ ಹಿಂಜರಿಕೆ.
1: ಇದು ನಮ್ಮದೇ ಅನುಭವಗಳನ್ನ ನಿಮ್ಮ ಹತ್ರ ಹೇಳ್ತೇವೆ.
0: ಒಳ್ಳೇದು, ನೀವು ಕಾಣಿ ಇಷ್ಟಾರು ಹೇಳ್ಕಂತಿದ್ರಿ. ಕೆಲವ್ರು ಹೇಳುದು ಇಲ್ಲ, ಅವ್ರು ಹೇಳುದು ಅಯ್ಯೋ ಅದನ್ನ ನರ ಕಟ್ ಮಾಡು ಆಪರೇಷನ್ ಅಂಬ್ರ, ಅದು ಆರ್ಮೇಲೆ ಗಂಡಸ್ರಿಗೆ ಬಲ ಇಲ್ಲ ಅಂಬ್ರ, ಕೆಲಸ ಮಾಡೋ ಕಾತಿಲ್ಲ ಅಂಬ್ರ ಅಂತ ಹೇಳಿ. ನಮ್ಮ ಇಲಾಖೆಲ್ಲ ಇದ್ರು ಎಲ್ಲ ಫ್ಯಾಮಿಲಿ ಕಂಪ್ಲೀಟ್ ಆದವ್ರು ಮಾಡ್ಕೊಂಡವ್ರ, ಕೆಲಸ ಮಾಡೋದಿಲ್ಲ ಅವ್ರು ಹಂಗಾರೆ. ಈಗ ಅಂತೂ ಅದು ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ. ಮುಂಚೆ ಯಾರು ಬ್ಲೇಡ್ ತಗೊಂಡು ಕುಯ್ದು ಆಪರೇಷನ್ ಮಾಡೋದು, ಈಗ ಹಂಗಲ್ಲ. ಒಂದು ಇಕ್ಕಳದ್ ಕಣಂಗಿರತ್, ಇಕ್ಕಳದಲ್ಲಿ ಅದನ್ನಷ್ಟೇ ಹಿಡಿದು ಮೇಲೆ ಒಂದು ಸಣ್ಣ ಗಾಯದಲ್ಲೇ ಆ ಆಪರೇಷನ್ ಮುಗಿಸಿ ಕೊಡ್ತಾರೆ. ಅದೇ ದಿವಸ ಮನೆಗೆ ಹೋಗ್ದ, ಮತ್ತು ಒಂದು 24 ಗಂಟೆ ಅಷ್ಟೇ ಎಂತಾರು ರೆಸ್ಟ್ ಮಾಡೋದು, ಎಂತ ಭಾರ ಎತ್ತಕ್ಕಾಗ, ಸೈಕಲ್ ಹೊಡೋಕಾಗ, ಮೆಟ್ಲ ಮೇಲೆ ಹಾರೋಕಾಗ, ಈ ಥರದ್ದು. ಅದ್ರ ನಂತರ ಎಲ್ಲದೂ ಮಾಡ್ಲಕ್ ಇದೆಲ್ಲ ವ್ಯವಸ್ಥೆಗಳು ಅಪ್ಡೇಟ್ ಮಾಡ್ತಾ ಇರೋದು ಸರ್ಕಾರ. ಹೆಂಗೆ ಈಗ ನೀವು ಅಲ್ಲಿ ಚಾ ಕುಡು ಕೊಟ್ರಿ ಹೋದ್ರೆ ಎಂತ ತಿಂಡಿ ಇತ್ಕೆಂತಿಲ್ಲ, ಪುನ್ಸು ಇಡ್ಲಿ ವಡ ದೋಸೆ ಎಲ್ಲ ಹೇಳ್ತಾರ ಅವ್ರು. ಹಾಗೆ ನಮ್ದು ಇತ್ತು ಒಂದು ರಾಶಿ, ಪ್ಲೆಥೋರ್ ಆಫ್ ಚಾಯ್ಸಸ್ ಅಂತ ಹೇಳಿ ನಾವು ಕೊಡ್ಲಕ್ ಎಲ್ಲ ಆಸ್ಪತ್ರೆಗೂ ಇತ್ತು. ಪ್ರೈಮರಿ ಹೆಲ್ತ್ ಸೆಂಟರ್ ನಮ್ದು ಈಗ ಮರವಂತ ಇತ್ತು, ಪ್ರೈಮರಿ ಹೆಲ್ತ್ ಸೆಂಟರ್ ಲೆವೆಲಿಂದ ಜಿಲ್ಲಾಸ್ಪತ್ರೆ, ಇನ್ ಮೆಡಿಕಲ್ ಕಾಲೇಜ್ ಇದ್ರು ಅಲ್ಲಿವರೆಗೂ ಎಲ್ಲ ವ್ಯವಸ್ಥೆಗಳಿತ್ತು. ಈ ಆಪರೇಷನ್ಗಳ ವ್ಯವಸ್ಥೆ ಎಲ್ಲ ಕ್ಯಾಂಪ್ ಮಾಡಲ್ ಸತೇ ಮಾಡ್ತಾರೆ. ಕ್ಯಾಂಪ್ ಮಾಡ ಅಂದ್ರೆ ಗೊತ್ತಾಯ್ತಲ್ಲ,
1: ಶಿಬಿರ ಮಾಡ್ಕೊಂಡು ಮಾಡೋದು, ಒಂದೊಂದ್ ಸಲಕ್ಕೆ ಸುಮಾರು ಜನ ಕರ್ಕೊಂಡು ಹೋಗಿ ಮಾಡ್ಸೋದು.
0: ನಾವು ಮಾಡೋಕು ಆರ್ಗನೈಸ್ ಮಾಡೋಕು ಸುಲಭ ಆತ, ಅವ್ರಿಗೆ ಬಪ್ಕೂ ಲಾಯ್ಕ್ ಆತ ಅಂತ ಹೇಳಿ ಕ್ಯಾಂಪ್ ಸತೇ ಮಾಡ್ತಾರೆ. ಎಲ್ಲ CHCL ಮಾಡ್ತಾರೆ, ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಲ್ಲ, ತಾಲೂಕ್ ಆಸ್ಪತ್ರೆ ಅಲ್ಲ, ಜಿಲ್ಲಾ ಆಸ್ಪತ್ರೆಯಲ್ಲೆಲ್ಲ ಕ್ಯಾಂಪ್ ಮಾಡ್ತಾರೆ.
1: ಡಾಕ್ಟ್ರೇ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಸೊ ನಮ್ಮ ಪ್ಲೇಟ್ ಅಲ್ಲಿ ಯಾವ್ದೆಲ್ಲ ಆಪ್ಷನ್ ಇದೆ ಕುಟುಂಬ ಕಲ್ಯಾಣ ಯೋಜನೆ ಅಂಡರ್, ನಿಮ್ಗೆ ಈಗ ಮಗು ಬೇಡ ಸದ್ಯಕ್ಕೆ, ಅಥವಾ 2 ಮಕ್ಕಳು ಸಾಕು, 1 ಮಕ್ಕಳು ಸಾಕು, ನಾನು ಆಪರೇಷನ್ ಮಾಡ್ಕಂತೆ ಅಂದ್ರೆ ಎಂತ ಮಾಡ್ಕ, ಇದೆಲ್ಲ ಹೇಳಿದಾಗ ಆಗ್ಲೇ ಹೇಳ್ರಿ ನೀವು ಪ್ರತಿಯೊಂದರಲ್ಲೂ ಸಾಧಕ ಬಾಧಕ ಎರಡೂ ಇರುತ್ತಂತ. ಇದ್ರ ಬಗ್ಗೆನೇ ಕೆಲವು ಪ್ರಶ್ನೆಗಳಿದೆ ಸ್ವಲ್ಪ ಹೊತ್ತಲ್ಲಿ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಕಲಿನಿ ಕೋಟಿ ಭಾಷೆ, ಮಾತಾಡಿ 1,000 ಭಾಷೆ, ಅರೆ ಎದಿಗುಡೆಗೆ ಬೆಚ್ಚಗಿರ್ಲಿ ನಮ್ಮ ಬಿ ಭಾಷೆ.
3: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಆರೋಗ್ಯವೇ ಭಾಗ್ಯದಲ್ಲಿ ವರ್ಲ್ಡ್ ಪಾಪ್ಯುಲೇಷನ್ ಡೇ ಇವತ್ತು July 11th. ಹಾಂಗಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ ಇವರೆಲ್ಲ ಸೇರಿ ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸ್ತಾ ಇದ್ದಾರೆ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನಲ್ಲಿ. ಹಾಗಾಗಿ ಇವತ್ತು ರೇಡಿಯೋ ಕುಂದಾಪುರದಲ್ಲಿ ಒಂದು ಸ್ಪೆಷಲ್ ಶೋ. ಆ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಕೆ ಗಣೇಶ್ ಭಟ್ಟ ಅವರು, PHC ಮರವಂತೆಯ ಮೆಡಿಕಲ್ ಆಫೀಸರ್, ನಮ್ಮೊಟ್ಟಿಗೆ ನಮ್ಮ ಕುಂದಾಪುರ ಕನ್ನಡದಲ್ಲೇ ಸುಂದರವಾದ ಒಳ್ಳೆ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ರು. ಸೊ ಡಾಕ್ಟರ್ ನೀವ್ ಹೇಳ್ರಿ, ಇದು ಟ್ಯೂಬೆಕ್ಟಮಿ ಮಾಡ್ಕೊಳ್ಳಕ್ ವ್ಯಾಸೆಕ್ಟಮಿ ಮಾಡ್ಕೊಳ್ಳಕ್ ಪಿನ್ಸ್ಗಳನ್ನ ತಕೊಳ್ಳಕ್ ಕಾಪರ್ಟಿ ಹಾಕ್ಸ್ಕೊಳ್ಳಕ್ ಎಲ್ಲ ದೊಡ್ಡ ದೊಡ್ಡ ಒಳ್ಳೆ ಇನ್ಫಾರ್ಮೇಶನ್ ನೀವು ಕೊಟ್ರಿ. ಆದ್ರೆ ಈಗ ಪಿಲ್ಸ್ಗಳನ್ನ ತಗೊಳ್ಬಹುದು, ಮಾತ್ರೆಗಳನ್ನ ತಗೊಳ್ಬಹುದು. ಎಲ್ಲೋ ನೀವು ಕಾಂಡಮ್ ಹಾಕಿ ಸಂಭೋಗ ಮಾಡ್ರಿ, ಅದೆಲ್ಲೋ ತಪ್ಪಾಗಿ ಹೋಯ್ತು, ಎಲ್ಲೋ ಅದು ಕಾಂಡಮ್ ಒಟ್ಟಿ ಆಯ್ತು, ಇನ್ನಂತದ್ದು ಆಯ್ತು, ಕೂಡ್ಲೆ ಅಂತ ಮಾಡ್ಲಕ್ಕ, ಮಾತ್ರೆ ತಕೊಳ್ಳಕ್ಕ, ಇಂಜೆಕ್ಷನ್ ತಕೊಳ್ಳಕ್ಕ, ವಾರಕ್ ತಕೊಳ್ಳಕ್ಕ, ತಿಂಗ್ಳಿ ತಕೊಳ್ಳಕ್ಕ, ಮೂರ್ ತಿಂಗ್ಳಿ ತಕೊಳ್ಳಕ್ಕ ಅಂತೆಲ್ಲ ಇನ್ಫಾರ್ಮೇಶನ್ ಕೊಟ್ರಿ. ಸೊ ಇಲ್ಲಿ ಬರೋ ಪ್ರಶ್ನೆ ಅಂತಾರೆ ಅಂತಂದ್ರೆ, ಇದು ನಾನು ಕೇಳದು ಕೂಡ, ಈ ಮಾತ್ರೆ ಅಥವಾ ಇಂಜೆಕ್ಷನ್ ತಕೊಂಡು ನಮ್ಮ ದೇಹಕ್ಕೆ ಒಳ್ಳೇದಾ? ಕೆಲವರೆಲ್ಲ ಬೊಯ್ಯುದಿತ್ತು ಕಾಣ, ನಿಂಗೆ ಮಾತ್ರೆ ತಕೊಂಡ್ಬೇಡ ತಕೊಂಡ್ಬೇಡ ಅಂದೆ, ಈಗ ನಿಂಗೆ ಮಗು ಬೇಕಂದ್ರೂ ಮಕ್ಕಳಾತಿಲ್ಲ ಕಾಣ. ಅಥವಾ ಇನ್ನೂ ನೀವು ಮಧ್ಯದಲ್ಲಿ ಈಗ ಗರ್ಭಧಾರಣೆಗೊಂದು ಗ್ಯಾಪ್ ಇರ್ಲಿ, ಡಿಸ್ಟೆನ್ಸ್ ಇರ್ಲಿ ಅಂತ ಹೇಳ್ಕೊಂಡು ಈ ಪಿಲ್ಸ್ಗಳನ್ನ ಅಥವಾ ಉಳಿದಳನ್ನೆಲ್ಲ ಅಳವಡಿಸ್ಕೊಂಡಿರ್ತಾರೆ, ಕಡೆಗೆ ಬೇಕಂದ್ರೆ ಮಗು ಆತಿಲ್ಲ, ಅದಕ್ಕೆ ನೀನು ಆವತ್ತೆಲ್ಲ ತಕೊಂಡಿಯಲ್ಲ ಅದೇ ಕಾರಣ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಅಂತ ಹೇಳ್ತೀರಿ ನೀವು, ಇದೆಷ್ಟು ಸೇಫ್?
0: ಒಳ್ಳೆ ಕ್ವಶನ್ ಕೇಂತಿದ್ರಿ ಮಾರಿ ನೀವು, ಕೇಮ್ ಪ್ರತಿ ಒಂದು ಕ್ವಶನ್ ನಮ್ಗೆ ಒಳ್ಳೆ ಒಳ್ಳೆ ಊಟ ಹಾಕದಂಗ ಆತಿತ್ತೀಗ. ಕಾಕತಾಳಿ ಅಂದ್ರೆ ಎಂತ ಹೇಳಿ ಕಂಬ, ಕಾಕತಾಳಿ ಅಂದ್ರೆ
1: ಆಕ್ಸಿಡೆಂಟಲ್ ಆಕಸ್ಮಿಕ
0: ಕತಿ ಒಂದ್ ಹೇಳ್ತೇವೆ, ಹೇಳಕ್ಕ ಟೈಮ್ ಇತ್ತ?
1: ಹೇಳಿ ಹೇಳಿ ಡಾಕ್ಟರ್ ಹೇಳಿ.
0: ಅಡ್ಡಿಲ್ಲ, ಈಗ ಒಂದ್ ಜೋರ್ ಮಳೆಗಾಲ, ಮಾಯಿನ್ ಕಾಯೆಲ್ಲ ಕೊಯ್ದ ಮಾಯಿನ್ ಮರದ ಗೆಲ್ಲ, ಒಂದ್ ಕಾಕಿ ಬಂದ್ ಕುತ್ಕಂತ, ದೋಸ್ ದೊಡ್ಡ ಗೆಲ್ಲ, ಸಣ್ಣದಲ್ಲ ಅದು, ಕಸಿಮಾವಲ್ಲ, ಹುಳಿ ಮಾಯಿನ್ಕಾಯಿ ದೊಡ್ಡ ಮರ, ಗೆಲ್ಲ ಹೊರ್ಕ ಬಿತ್ತಂ, ಅಲ್ಲ ಪಕ್ಕದಲ್ಲಿ ಕಿದ್ದ ಒಬ್ಬ ಕುಪ್ಪ ಹೇಳಂ, ಅಯ್ಯೋ ಕಾಕಿ ಅಂತ ವಜ್ಜಿ ಮರಯ್ಯ, ಕಾಕಿ ಕೂತದ್ದೇ ಸೋಯ್, ಅದು ಅಷ್ಟು ದೊಡ್ಡ ಗೇಲ್ ಹೊರ್ಕ ಬಿತ್ತಂತ. ಈ ಬದಿ ಕೂತ್ ಮಂಜ ಅವನ್ ಮಂಡಿ ಮೇಲೆ ಒಂದ್ ಎರಡು ಬಿಟ್ಟ ಹೇಳಂ, ಎಂತ ಎಲ್ಲಾರು ಇತ್ತ ಮರೆ ಮಳಿಗಾಲದಲ್ಲಿ, ಆ ನಮ್ಮನೆ ಮಳಿ ಸುರಿತ್ತು, ಮಂಡಿ ವಜ್ಜಿ ಆಯ್ತು, ಗೆಲ್ ಮುರ್ಕ ಬಿತ್ತು, ಕಾಕಿ ವಜ್ಜಿಗೆ ಯಾವ್ದಾರು ಗೆಲ್ ಬೀಳತ್ತನ, ತಲೆ ಕೆಟ್ಟಿತ್ತ ಅಂದ. ಈಗ ನಾ ಎಂತ ಮುಂದೆ ಹೇಳಕ್ ಇದಕ್ಕೆಲ್ಲ ನಿಮ್ ಪ್ರಶ್ನೆಗೆಲ್ಲ?
1: ಅಲ್ಲ ಒಂಚೂರು ನೀವು ಜನರಿಗೆ ಹೇಳಿ, ಯಾಕೆಂದ್ರೆ ಮಾತ್ರೆಗಳಂತ ಈಗ ನನ್ನ ಹತ್ರ ನೀವು ಹೇಳ್ರೆ ನಾನು ಹೆದರ್ತೆ ಮಾತ್ರೆ ತಕೊಂಬಕ್ಕೆ, ಅಂತದೊಂದು ಈಗ ತಪ್ಪು ಅಭಿಪ್ರಾಯನೇ ಇರುತ್ತೆ, ಅದನ್ನ ಒಂಚೂರು ಹೋಗಲಾಡ್ಸಿ. ಅಲ್ಲ
0: ಅಡ್ಡಿಲ್ಲ ಅಡ್ಡಿಲ್ಲ ಹೇಳು. ಈಗ ಎಂತ ಗೊತ್ತ, ಎಲ್ಲದಕ್ಕೂ ಬಾಧಕಗಳು ಕೆಲವೊಂದು ಇರುತ್ತ, ಅದರದ್ದು ಅರಿವು ಆರೋಗ್ಯ ಇಲಾಖೆ ಎಲ್ರಿಗೂ ಇರುತ್ತ. ನಮ್ಮಲ್ಲೊಂದು ಎಂಇಸಿ ವೀಲ್ ಅಂತ ಇತ್ತ, ಎಂಇಸಿ ವೀಲ್ ಅಂದ್ರೆ ಈಗ ಒಬ್ರು ಫಲಾನುಭವಿಗಳು ಬಂದ್ರು, ಬಂದಾಗ ಅವ್ರದ್ದು ಹಿಸ್ಟ್ರಿ ತಕ್ಕಂತ, ಅವ್ರ ಕೆಲವೊಂದು ಪರ್ಸನಲ್ ಕ್ವಶನ್ ಕೇಳತ್ತ, ಅವ್ರ ಆರೋಗ್ಯ ಸಮಸ್ಯೆಗಳು ಮುಂಚೆ ಇರುವಂತದ್ದು ನೋಟ್ ಮಾಡ್ಕೊಳತ್, ಅದಕ್ಕನುಗುಣವಾಗಿ ಅವರಿಗೆ ಕೊಡಬಹುದಾದ ಯಾವ್ದು ಆಪ್ಷನ್ ಇತ್ತು ಅದನ್ನ ಅವ್ರು ಮುಂದಿಡತ್ತ. ಗೊತ್ತಾಯ್ತಾ ಹೇಳ್ತಿದ್ದ? ಈಗ ಅದ್ರ ಬಗ್ಗೆ ಏನ್ ಬಾಧಕಗಳಿದೆ ಅದ್ರ ಬಗ್ಗೆ ಹೇಳ್ತೇಬೇಕಾರೆ, ಈಗ ದಿನಾ ನುಂಗು ಮಾತ್ರೆ ಅಂತ ಹೇಳ್ತು, ಅದೀಗ ಮಾಲಾಯನ್ ಅಂತ ಗೌರ್ಮೆಂಟ್ ಇದು ಸಪ್ಲೈ ಪ್ಯಾಕೆಟ್ ಹೆಸರು ಮಾಲಾಯನ್ ಅಂತ ಹೇಳಿ. ಅದು ಯೂಶುವಲಿ ಅಂತ ಅಂದ್ರೆ ಈಗ ತುಂಬಾ ಸ್ಮೋಕಿಂಗ್ ಮಾಡೋ ಹೆಂಗಸ್ರಿದ್ರೆ, ತುಂಬಾ ಹೈ ಬಿ ಪಿ ಕಂಟ್ರೋಲ್ ಇಲ್ದಿದ್ದ ಹೆಂಗಸ್ರು, ಇಲ್ಲ 35 ವರ್ಷ 40 ವರ್ಷ ಆಯ್ತು, ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು, ಕಂಟ್ರೋಲ್ ಇಲ್ದಿದ್ದಷ್ಟು ಶುಗರ್, ಇಲ್ಲ ಮುಂಚೆ ರಕ್ತನಾಳಗಳೆಲ್ಲ ಬ್ಲಾಕ್ ಆಗಿರುವಂತವ್ರು ಎಲ್ಲ ಇದ್ರೆ ಅವರಿಗೆ ಹಾರ್ಟಿನ್ ಸಮಸ್ಯೆ, ರಕ್ತನಾಳಗಳು ಬ್ಲಾಕ್ ಆಗುವಂತದ್ದು, ಇಲ್ಲ ಮೆದುಳು ಸ್ಟ್ರೋಕ್ ಆಗುವಂತ ಸಾಧ್ಯತೆ ಇತ್ತು. ಅದನ್ನ ನೀವು ಕಾಕತಾಳಿಯದ ಕದ್ದೆಗೆ ಏನ ಕಂಪೇರ್ ಮಾಡಿ ನೋಡ್ಕಂಗ್ ಹಂಗ ಅಂದೇಳಿ 25 ವರ್ಷದ ಹೆಣ್ಣು ನನ್ಗೆ ಅಯ್ಯೋ ಬೇಡ ಇದು ತಕೊಂಡ್ರೆ ಸ್ಟ್ರೋಕ್ ಆತಂಬ್ರ ಹಾರ್ಟ್ ಅಟ್ಯಾಕ್ ಆತಂದ್ ಹೇಳ್ರೆ ಹೆಂಗಕ್ಕ ಹಂಗೆ. ಇನ್ನೊಂದ್ ಮಾತ್ರೆ ವಾರಕ್ಕೆ 2 ಸತಿ 3 ತಿಂಗಳು ಅದಾದ ಮೇಲೆ ವಾರಕ್ಕೆ 1 ಸತಿ ತಕೊಂಡ್ ಮಾತ್ರೆ ಛಾಯಾ ಅಂತ ಹೇಳಿ ಇತ್ತು. ಆ ಮಾತ್ರೆ ಎಲ್ಲ ಹೆಚ್ಚಂತ ಬಾಧಕ ಇಲ್ಲ, ಆಕ್ಚುಲಿ ಒಳ್ಳೆ ಮಾತ್ರೆ ಅದು. ಎಂತಕ್ಕಂದ್ರೆ ಅದ್ರ ಹಾರ್ಮೋನಲ್ ಮಾತ್ರೆ ಅಲ್ಲ, ನಾನ್ ಹಾರ್ಮೋನಲ್ ಪಿಲ್ ಅಂತ ಹೇಳ್ತೇನ, ಹಾರ್ಮೋನ್ ಅಂಶ ಇಲ್ಲ ಅದು, ಹಾರ್ಮೋನ್ ಅಲ್ದೆ ಅದು ಅದ್ರ ಕೆಲಸ ಮಾಡತ್ ಕರೆಕ್ಟ್ ಆಗಿ ತಕೊಂಡ್ ಮಾತ್ರ. ಅದ್ರದ್ ಬಾಧಕಗಳು ಬಹಳ ಕಡಿಮೆ. ಹೆಚ್ಚಂದ್ರೆ ಎಂತ ಅಂದ್ರೆ ಈ ಪಿ ಸಿ ಓಡಿ ಸಮಸ್ಯೆ ಇದು, ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತಲ್ಲ, ಅಂತವ್ರ ಒಂಚೂರು ತಕೊಂಡ್ ಬೇಡ ಅಂತಾರೆ, ಯಾಕಂದ್ರೆ ಅದ್ರಲ್ಲಿ ಸ್ವಲ್ಪ ಬ್ಲೀಡಿಂಗ್ ಕಮ್ಮಿ ಆಗ್ತ.
1: ಓಕೆ.
0: ಮತ್ತೆ ಈ ಅಂತರ ಇಂಜೆಕ್ಷನ್ ಅಂತರ, ಅಂತರ ಇಂಜೆಕ್ಷನ್ ಅಂದ್ರೆ ಆ ಹೆಸರು ಎಷ್ಟು ಲಾಯಕ್ ಇಟ್ಟಿರ್ಕಣೆ ಅಂತರ ಅಂದಳೆ, ಅಂತರ ಕೊಡೋಕೆ ಅಬ್ದ ಇಂಜೆಕ್ಷನ್, ಗೊತ್ತಾಯ್ತಾ? 3 ತಿಂಗಳಿಗೊಂದ್ಸತಿ ತಕಂ ತಕಂ ಆಸ್ಪತ್ರೆ ಬರ್ಕ 3 ತಿಂಗಳಿಗೆ. ಆದ್ರೆ ಅದ್ರದ್ದು ಏನ್ ಬಾಧಕ ಅಂತ ನೀವು ಕೇಳಿದ್ರೆ, 1-2 ಕೆಜಿ ಎಷ್ಟು ಜಾಸ್ತಿ ಆಯ್ಲಕ್ ಅವ್ರು ತಕೊಂಡ ಫಲಾನುಭವಿಗಳು. ಮತ್ತೊಂದು ಫಸ್ಟ್ 2 ತಿಂಗಳು ಸ್ವಲ್ಪ ಮುಟ್ಟ ಸಮಸ್ಯೆ ಸೂತ್ರ ಆತಿಲ್ಲ, ಒಂಚೂರು ಬ್ಲೀಡಿಂಗ್ ಸ್ಪಾಟಿಂಗ್ ಮಧ್ಯ ಆತ್, ಹೆಚ್ಚಿನವರೆಲ್ಲ ಆತ್ ಹಂಗೆ. ಅದಾದ್ಮೇಲೆ 2ನೇ ಇಂಜೆಕ್ಷನ್ ಟೈಮ್ ಒಳಗೆ ಅವ್ರಿಗೆ ಮುಟ್ಟಾತಿಲ್ಲ ಅಂದ್ರೆ ಅದು ಮುಟ್ಟ ನಿತ್ತೋಪ್ ಮುಟ್ಟಾತಿಲ್ಲ ಅಲ್ಲ, ಗೊತ್ತಾಯ್ತಾ? ನಿಲ್ಸಿದ ಮೇಲೆ 1-8 ತಿಂಗಳೊಳಗೆ ಮುಟ್ಟು ವಾಪಸ್ ಶುರುವಾತ್, ಮುಟ್ಟಾಗ್ಲಿಕ್ಕೆ ಇಂಜೆಕ್ಷನ್ ನಿಲ್ಸಿ.
1: ಅಂದ್ರೆ ಮೂರ್ ತಿಂಗಳಿಗೆ ಒಂದ್ಸಲ ತಗೊಳ್ಳೋ ಇಂಜೆಕ್ಷನ್ ಅಲ್ಲಿ ಯಾವ ತಿಂಗಳು ಮುಟ್ಟಾತಿಲ್ಲೇ ಹಂಗೆ
0: ಹಂಗೆ ಹಂಗೆ ಅದು ಕೆಲಸ ಮಾಡೋದೇ ಹಂಗಲ್ಲ ಮರ್ರೆ.
1: ಓ ಕಡಿಕದ ನಾನೀಗ ಮತ್ತೆ ಗರ್ಭಧಾರಣೆ ಆಯ್ಕಂದ್ರೆ ನಿಲ್ಸಿ
0: ಒಂದ್ ಆರರಿಂದ ಎಂಟು ತಿಂಗಳೊಳಗೆ ಮುಟ್ಟಾಕ್ ಶುರು ಆಗ್ತದೆ.
1: ಸೊ ಆ ನಂತರ ಗರ್ಭಧಾರಣೆ ಆಗೋ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ ಹಂಗೆ.
0: ಹೌದೌದು.
1: ಓ ಇದೆಲ್ಲ ನಮ್ಗೆ ಆಕ್ಚುಲಿ ಸಹಜವಾಗಿರೋ ಏನು ಪ್ರಕೃತಿ ವ್ಯವಸ್ಥೆ ಏನಿದೆ ಅದಕ್ಕೆಲ್ಲ ಸ್ವಲ್ಪ ಡಿಫ್ರೆಂಟ್ ಇಪ್ಪದಲ್ಲ, ಜನಕ್ಕೆ ಇದನ್ನೆಲ್ಲ ಒಪ್ಪಕಂಬಕ್ ಸುಲಭ ಆಗ್ತಾ ಒಂಚೂರು ಹೆದರಿಕೆ ಆಯ್ದೆ ಇರುತ್ತಾ ಅಂತ ಕೇಳಿ
0: ನಾನೀಗ ನಾಲ್ಕು ಐಟಮ್ ಹೇಳಿದೆ, ಅದ್ರಲ್ಲಿ ಲಾಸ್ಟ್ ಇದೊಂದು ಐಟಮ್ ಗಬಕ್ಕ ಹಿಡ್ಕೊಂಡಿದೆ ಅಂತ. ಫಸ್ಟ್ ಮೂರ್ ಐಟಮ್ ಅಲ್ಲಿ ಸಹಜವಾಗಿ ಇರುತ್ತಲ್ಲ ಮುಟ್ಟೆಲ್ಲ.
1: ಹೌದು ಹೌದು. ಆದ್ರೆ ನಾನು ಆಲ್ರೆಡಿ ನನ್ನ ಕೆಲವು ಸರ್ಕಲ್ ಅಲ್ಲಿ ಈ ಮೂರ್ ತಿಂಗಳಿಗೆ ಒಂದು ಇಂಜೆಕ್ಷನ್ ತಕೊಂಬುದನ್ನು ಕೇಳಿದೆ. ಆದ್ರೆ ಈ ಸಮಸ್ಯೆ ಗೊತ್ತಿಲ್ಲ, ನೀವ್ ಹೇಳ್ರಿ ಸಮಸ್ಯೆ ಅಂತ ನಾ ಹೇಳುದಲ್ಲ, ಇದ್ರಲ್ಲಿ ಆಗಿರೋ ಇನ್ನೊಂದು ಈ ಪರಿಣಾಮ ಗೊತ್ತಿಲ್ಲ. ಈ ನಮ್ಮಲ್ಲಿ ಎಷ್ಟೋ ವಿಷಯಗಳು ಓಪನ್ ಆಗಿ ಎಲ್ಲೂ ಡಿಸ್ಕಸ್ ಆತಿಲ್ಲ.
0: ಗೊತ್ತಾಯ್ತು ನಂಗೆ ಅದೀಗ ಎಂತ ಗೊತ್ತಿತ್ತಾ, ನೀವೀಗ ಒಂದ್ ಟೇಬಲ್ ಅಡ್ಜಲ್ ಕೂತಿರಿ ಅನ್ಕೊಣಿ, ನಿಮ್ಮ ಮಗನೋ ಮಗಳೋ ಬಂದು ದೂಡ್ದ, ನೀವು ಬುಡಕ ಬಿದ್ದು ಗಾಬರಿ ಆತ್, ಎದಿ ಬಡ್ತಾ ಎಲ್ಲ ಡಗ ಡಗ ಡಗ ಆತ್, ಒಂದ್ ಎರಡು ಸೆಕೆಂಡ್ ಆರು ಆತ್ ಹೌದಾ ಅಲ್ಲ.
1: ಹೌದು.
0: ಅವ ಬಂದ ಅನ್ ದೂಡ್ತ ಅನ್ ಗೊತ್ತಿದ್ರೆ ಎದಿ ಡವಡವ ಆತ್ತ
1: ಇಲ್ಲ,
0: ಬೀಳು ನಾಟಕ ಮಾಡ್ರು ಎದಿ ಡವಡವ ಆತ್ತ
1: ಇಲ್ಲ ಇಲ್ಲ.
0: ಅದೇ ಪ್ರಿಯರ್ ಇನ್ಫಾರ್ಮೇಶನ್ ಅನ್ನೋದು ಒಂದ್ ಬೇಕು. ಯಾವುದೇ ಮೆಥಡ್ ಉಪಯೋಗಿಸದ ಇಲ್ಲಿ ಅವರು ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೂ ಜೊತೆ ಕೂತ ಚರ್ಚೆ ಮಾಡಿ ಇವೆಲ್ಲ ಹಿಂಗ ಆತ್ ನನಗೆ ಮುಂಚೆ ಗೊತ್ತಿದ್ರೆ ಅದ್ರ ಬಗ್ಗೆ ಅವರಿಗೇನು ಅಸಮಾಧಾನ ಇರುವುದಿಲ್ಲ. ನೀವು ಕೇಳ್ರಲ್ಲ ಅದು ಮನಸ್ಸಿಗೆ ಒಗ್ಗುತ್ತಾ, ಜನ ಅದನ್ನ ಎಕ್ಸೆಪ್ಟ್ ಮಾಡ್ತಾರಾ ಅಂದೇಳಿ. ಫಸ್ಟಿಗೆ ಗೊತ್ತಿರ್ಕು ಮಗ ಬಂದು ದೂಡ್ತಾ ಅಂದೇಳಿ, ಅಷ್ಟೊತ್ತಿಗೆ ಅವನ ಹತ್ರ ಆಟ ಆಡಿ ಇನ್ನೂ ಬಿದ್ದು ನಾಟಕ ಮಾಡಿ ಅಯ್ಯೋ ನಿನ್ನ ಕೈ ಶಕ್ತಿ ಅಂತ ಮರೆಯ ನನ್ನನ್ನು ದೂಡಿ ಹಾಕ್ದಲ್ಲ ಅಂದೇಳಿ ಹೇಳಕ್.
1: ಸೊ ಹಾಂಗಾಗಿ ಇದು ನಿಮ್ಮ ಪಿ ಎಸ್ ಸಿ ಅಲ್ಲೂ ಸಿಗುತ್ತಾ ಪ್ರಾಥಮಿಕ ಆರೋಗ್ಯ? ಹಂಗ್ ಬಂದವರಿಗೆ ನೀವು ಫಸ್ಟ್ ಮಾತ್ರೆ ಕೊಡೋ ಮುಂಚೆ ಕೌನ್ಸಿಲಿಂಗ್ ಮಾಡ್ಕತ್ತ ಅಂತ?
0: ಹೌದೌದು, ಮಾಡುತ್ತ ಮರ್ರೆ ಎಲ್ಲರು ಮಾಡ್ತಾರ, ನಾನೊಬ್ನೇ ಅಲ್ಲ, ನಮ್ಮ ಸಿಬ್ಬಂದಿಗಳು ಮಸ್ತ್ ಜನ ಇದ್ರು. ಈಗ ಹೇಳಕೈಗೆ ಎಲ್ಲ ಲಿಸ್ಟ್ ಇತ್ತ, ಕಮ್ಯುನಿಟಿ ಹೆಲ್ತ್ ಆಫೀಸರ್ ಇದ್ರು, ಪಿ ಎಚ್ ಸಿ ಓ ಇದ್ರು, ಕಡೆಗೆ ಎಲ್ ಎಚ್ ವಿ ಇದ್ರು, ಕಡೆಗೆ ಹೆಚ್ ಐ ಓ ಇದ್ರು, ಮತ್ತೆ ಎಲ್ಲಕ್ಕಿಂತ ಹೆಚ್ಚು ಈಗ ಎಲ್ಲ ಬದಿಯ ಹೆಚ್ಚು ನ್ಯೂಸ್ ಆಗಿದ್ದು ಯಾರು ಹೇಳಿ?
1: ಯಾರ?
0: ಆಶಾ ಕಾರ್ಯಕರ್ತೆಯರು.
1: ಸಾವಿರ
0: ಜನಕ್ಕೆ ಒಬ್ರು ಇದ್ರು ಅಲ್ಲಿಯ, ಇಷ್ಟು ಜನ ಇದ್ರು.
1: ಈಗ ನಿಮ್ಮ ಈ ಚಿಕಿತ್ಸೆಗೆಲ್ಲ ರೆಸ್ಪಾನ್ಸ್ ಹೆಂಗಿದೆ ಜನರಿಂದ?
0: ಅದೇ ನಾನು ಕಾರ್ಯಕ್ರಮಕ್ಕೆ ಬಂದು ನೀವು ರಾಮಾಯಣ ಎಲ್ಲ ಆರ ಮೇಲೆ ರಾಮಂಗೂ ಸೀತೆಗೂ ಎಂತ ಸಂಬಂಧ ಕೇಂಡ, ನಾ ಫಸ್ಟ್ ಇಂದ ಅದೇ ಹೇಳ್ತಾ ಇದ್ದೆ, ಹಿಂಜರಿಕೆ ಇತ್ತು ಅಂತ ಹೇಳಿ.
1: ಹಿಂಜರಿಕೆ ಇತ್ತಂತಾನೆ ಹೇಳ್ತಾ ಇದ್ದದ್ದು. ಸೊ ರೆಸ್ಪಾನ್ಸ್ ಅಂತದ್ದೇನು ಇಲ್ಲ ಅಂತ
0: ಅಲ್ಲ, ಅದು ಕಾಲಕ್ರಮೇಣ ಸ್ವಲ್ಪ ಸ್ವಲ್ಪ ಅದನ್ನ ಅಳವಡಿಸ್ಕೊಳ್ತಾ ಇದ್ದಾರೆ ಜನರು. ಏನಂದ್ರೆ ಇಂದು ಅದರಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸ್ಲಿಕ್ಕೆ ಬಾಕಿ ಉಂಟು, ಗೊತ್ತಾಯ್ತಾ? ಮತ್ತೆ ನಮ್ಮ ದೃಷ್ಟಿಕೋನದಲ್ಲಿ ಅದು ಇನ್ನು ಕಮ್ಮಿನೇ ಅನ್ಸುತ್ತೆ, ಅದಕ್ಕೆ ನಾವು ಒಂಚೂರು ಕಮ್ಮಿನೇ ಹೇಳು.
1: ಯಾಕೆ ಗೊತ್ತಾ ಡಾಕ್ಟರ್, ನಾ ಇದನ್ನ ಕೇಳದ್ ಈಗ ನಾನು ಸಾಮಾನ್ಯಳಾಗಿ ಈಗ ನಮ್ಗೊಂಚೂರು ವಿದ್ಯೆ ಇದೆ, ವಿದ್ಯಾವಂತರು ಆಗಿ ಕೂಡ ಇಂಥದೆಲ್ಲ ಹೇಳಿದಾಗ ಮಾತ್ರೆ ತಕೊಂಡ್ಕ, ಇಂಜೆಕ್ಷನ್ ತಕೊಂಡ್ಕ, ಇನ್ನೊಂದ್ ಮೂರ್ ತಿಂಗಳು ಮತ್ತೆ ಒಂದ್ಸಲ ತಕೊಂಬ ಇಂಜೆಕ್ಷನ್, ಆಮೇಲೆ ಮುಟ್ಟಾತಿಲ್ಲ, ಅದನ್ನ ಬಿಟ್ಟರೆ ಮತ್ ಮುಟ್ಟಾಪದ ಜೀವ ಹಾರಿ ಹೊತ್ತು, ಓ ಇದೆಲ್ಲ ನಮ್ ದೇಹಕ್ಕೆಲ್ಲ ಅಪೋಸಿಟ್ ಇರೋದು ಬೇಡ ನಮ್ಗೆಲ್ಲ ಅಂತೇಳಿ ಅಂಥದ್ದು ಡಿಸಿಷನ್ಗೆ ಹಾಪುದೇ ಜಾಸ್ತಿ ಇರುತ್ತೆ. ಅದಕ್ಕೆ ನಾ ಕೇಳದೆ ನಿಮ್ಮ ಕೌನ್ಸಿಲಿಂಗ್ ಸೆಂಟರ್ ಗಳಲ್ಲಿ ಅದನ್ನ ಸರಿಯಾಗಿ ಮಾಡಿ ಅವ್ರಿಗೆ ಅರ್ಥ. ಈಗ ಇದೆಲ್ಲ ಬರೀ ಹೆಣ್ಮಕ್ಳಿಗೆ ಮಾತ್ರ ಇಪ್ಪುದ, ಗಂಡಸ್ರಿಗೆ ಇಲ್ಲ ಆತರದ್ದು?
0: ಗಂಡಸ್ರಿಗೆ ಸದ್ಯಕ್ಕೆ ಅಂತರ ಕಾಪಾಡೋದಕ್ಕೆ ಯಾವ್ದು ಮಾತ್ರೆ ಆಗ್ಲಿ, ಇಂಜೆಕ್ಷನ್ ಗಳಾಗ್ಲಿ, ಔಷಧಿಗಳಾಗ್ಲಿ ನಮ್ಮ ಕಾರ್ಯಕ್ರಮಗಳಲ್ಲಿ ಇಲ್ಲ. ಗಂಡಸ್ರದ್ದು ನಮ್ಮಲ್ಲಿ ಈಗ ಸರ್ಜರಿ ಆಪ್ಷನ್ ಒಂದೇ ಇರುವಂತದ್ದು, ಅದೇ ಲಾಸ್ಟ್ ಗೆ ಆಪರೇಷನ್
1: ಮಾಡಿಸ್ಕೊಂಡು
0: ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ.
1: ಓಕೆ, ಆದ್ರೆ ಈ ವ್ಯಾಸೆಕ್ಟಮಿ ಬಗ್ಗೆ ನೀವು ಹೇಳ್ರಿ, ನಮ್ಮಲ್ಲಿ ಎಷ್ಟೋ ಜನರಿಗೆ ಅದ್ರ ಬಗ್ಗೆ ಸುಮಾರು ಪೂರ್ವಾಗ್ರಹಗಳಿದೆ, ಅಯ್ಯೋ ತಕಂಡ್ರೆ ಮತ್ತವ್ರ ಪುರುಷತ್ವವೇ ಹೋಯ್ ಬಿಡುತ್ತಮ್ರ, ಕೆಲಸ ಮಾಡು ಕಾತಿಲ್ಲಮ್ರ, ಭಾರ ಎತ್ತು ಕಾತಿಲ್ಲಮ್ರ, ಇಂಥದೆಲ್ಲ ನೀವು ಅದನ್ನೆಲ್ಲ ತಪ್ಪು ತಿಳುವಳಿಕೆ 24 ಗಂಟೆಯಲ್ಲಿ ನೀವು ನಾರ್ಮಲ್ ವರ್ಕ್ ಇದೆ ಅದಕ್ಕೆ ಹೈಲಕ್ ಅಂತೆಲ್ಲ ಹೇಳ್ರಿ, ಆದ್ರೂ ಪುರುಷರು ಇದಕ್ಕೆ ಯಾಕೆ ಹಿಂದೇಟು ಹಾಕ್ತಾರೆ ಡಾಕ್ಟರ್? ನಿಮ್ಗೆ ನನ್ನ ಪ್ರಶ್ನೆ ಇದು.
0: ನೆಗೆಟಿವ್ ಆಟಿಟ್ಯೂಡ್ ಅದನ್ನ ಹೋಗಲಾಡ್ಸಕ್ ಬಹಳ ಕಷ್ಟ ಆಗ್ತಿದೆ ಈಗಲೂ, ಅದು ಒಂದು ಆಡೆಡ್ ಫ್ಯಾಕ್ಟರ್ ಅಂತ ಹೇಳಿ. ಅದು ಇಲ್ದಿದ್ರೆ ಸ್ವಲ್ಪ ಇನ್ನು ಸುಲಭದಲ್ಲಿ ಅಥವಾ ಇನ್ನು ನಾವು ಸಾಧನೆಗಳು ಇನ್ನೂ ಚೆನ್ನಾಗಿ ಮಾಡಬಹುದಿತ್ತೇನೋ ಅನ್ನೋ ಒಂದು
1: ಅನಿಸಿಕೆ
0: ಅಷ್ಟೇ.
1: ಆದ್ರೆ ಇದರೊಟ್ಟಿಗೆ ಇನ್ನೊಂದು ಕೇಮ್ಕೆ ಅಂತ ನನಗೆ ಸ್ವಲ್ಪ ಹೊತ್ತಲ್ಲಿ ಕೇಮ್ದೆ ಅಂತ ಇತ್ತಂತ ಹೇಳಿದ್ರೆ, ಈ ಕುಟುಂಬ ಕಲ್ಯಾಣ ಯೋಜನೆ ಅಡಿಯಲ್ಲಿ ಕೆಲವೊಂದು ಪಾಪ್ಯುಲರ್ ಪ್ರೋಗ್ರಾಮ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್, ಕಾಪರ್ ಟೀ ಹಾಕೊಂಡಿರ್ಬೋದು, ಟ್ಯೂಬೆಕ್ಟಮಿ ಇರ್ಬೋದು, ಈ ಕೈ ಆಪರೇಷನ್ ಇರ್ಬೋದು, ಲೆಪ್ರೋಸ್ಕೋಪಿ ಇರ್ಬೋದು, ಹೆಚ್ಚಿನವ್ರು ಸ್ವಲ್ಪ ಧೈರ್ಯ ಮಾಡಿ ಬರ್ತಿಪ್ಪುದ ಕಾರ್ಯಕ್ರಮಗಳು, ಅದರಲ್ಲಿ ಏನೆಲ್ಲ ಸಾಧಕ ಬಾಧಕ ನೀವು ಕಂಡಂಗಿತ್ತು ಅಂಬುದ್ರ ಬಗ್ಗೆ ಮಾತಾಡುವ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನಮ್ಮೂರು ಕಾಂಬುಕ್ ಚಂದ, ನಿನ್ನೆದ್ ಮೀನ್ ಗಸಿ ತಿಂಬುಕ್ ಚಂದ, ಕಡ್ಲೆ ಬದೆಗೆ ಕೂಕಂಕೆ ಚಂದ, ಹಂಗೆ ಕೇಂಬುಕೆ ನಮ್ ರೇಡಿಯೋ ಕುಂದಾಪುರ್ನೇ ಚಂದ.
3: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಆರೋಗ್ಯವೇ ಭಾಗ್ಯದಲ್ಲಿ ವರ್ಲ್ಡ್ ಪಾಪ್ಯುಲೇಷನ್ ಡೇ ಇವತ್ತು, ವಿಶ್ವ ಜನಸಂಖ್ಯಾ ದಿನ. ಅದರ ಪ್ರಯುಕ್ತನೆ ಇವತ್ತಿನ ವಿಶೇಷ ಕಾರ್ಯಕ್ರಮ. ಜುಲೈ 11 ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ ಸೇರಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರ ತಾಲೂಕಲ್ಲಿ ಜನರಿಗೆ ಕುಟುಂಬ ಯೋಜನೆ ಅಳವಡಿಕೆ, ಇದು ಪ್ರತಿ ದಂಪತಿಗಳ ಹೆಮ್ಮೆ ಆಯ್ಕೆ ಅನ್ನೋ ಘೋಷವಾಕ್ಯದೊಂದಿಗೆ ಹೆಂಗ್ ಮಾಡ್ಕೊಂಡು ಏನು ತಿಳುವಳಿಕೆ ಬೇಕು, ಏನೆಲ್ಲ ಇದೆ ಆಪ್ಷನ್ಗಳು, ಅದೆಲ್ಲದ್ರ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ಪ್ರೈಮರಿ ಹೆಲ್ತ್ ಸೆಂಟರ್ ಮರವಂತೆಯ ಮೆಡಿಕಲ್ ಆಫೀಸರ್ ಡಾಕ್ಟರ್ ಕೆ ಗಣೇಶ್ ಭಟ್ಟ ಅವರು. ಹೌದು, ನಾವು 3 ತಿಂಗಳಿಗೆ ಇಂಜೆಕ್ಷನ್ ತಗೊಳ್ಳೋದ್ರ ಬಗ್ಗೆ ಮಾತಾಡೋದು, ಯಾಕೆ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಯಾಕೆ ಅಂತ ಕೇಳಿದ್ರೆ, ನೀವು ಮತ್ತೆ ಮತ್ತೆ ತಲೆಬಿಸಿ ಮಾಡ್ಕೊಂಬೇಡ, ಮಾತ್ರೆ ತಕೊಂಬೇಡ, ಇದರಲ್ಲಿ ಸುಮಾರು ಒಳ್ಳೇದು ಇತ್ತಂತ ನಾನು ಕೇಳಿದೆ ಡಾಕ್ಟ್ರೆ. ಅದ್ರ ಬಗ್ಗೆ ಇನ್ನೊಂಚೂರು ಹೈಲೈಟ್ ಮಾಡಿ.
0: ಹೈಲೈಟ್ ಮಾಡೋದಂದ್ರೆ ಒಳ್ಳೇದೇ ಜಾಸ್ತಿ ಇತ್ತು ಆಕ್ಚುಲಿ. ಮತ್ತೊಂದು ಮನುಷ್ಯನ ಸಹಜ ಗುಣ ಎಂತ ಅಂತ ಹೇಳ್ರೆ, ಒಂದು ಒಳ್ಳೆ ಪೇಂಟಿಂಗ್ ಅಲ್ಲಿ ಒಂದು ಕಪ್ಪು ಚುಕ್ಕಿ ಇದ್ರೆ ಅದೇ ಕಾಮ್ದು, ಅಯ್ಯೋ ಆ ಪೇಂಟಿಂಗ್ ಮೇಲೆ ಕಪ್ಪು ಚುಕ್ಕಿ ಇತ್ತು, ಪೇಂಟಿಂಗ್ ಲೈಕ್ ಇತ್ತಂತ ಕಾಣ್ತಿಲ್ಲ ಫಸ್ಟಿಗೆ. ಹಾಗೆ ಅಂತರ ಇಂಜೆಕ್ಷನ್ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ದಂಗೆ ಒಂದು ಇಂಜೆಕ್ಷನ್ ತಗೊಂಡ್ರೆ 3 ತಿಂಗಳವರೆಗೆ ಇಂಜೆಕ್ಷನ್ ತಗೊಳ್ಬೇಕಾಗಿಲ್ಲ, 3 ತಿಂಗಳ ನಂತರ ತಗೊಂಡು ಅಲ್ಲಿವರೆಗೆ ಗರ್ಭಧಾರಣೆ ಬಗ್ಗೆ ಭಯ ಇಲ್ಲ. ಹೌದಲ್ಲ, ಒಳ್ಳೆ ವೆರಿ ಎಫೆಕ್ಟಿವ್ ಅದು. ನಿಮ್ಮ ಆಪರೇಷನ್ ಅಷ್ಟು ಏನು ಸಕ್ಸಸ್ ರೇಟ್ ಇದೆ ಅಷ್ಟು, ಅದಕ್ಕಿಂತ ಜಾಸ್ತಿ ಸಕ್ಸಸ್ ರೇಟ್ ಅಂತರ ಇಂಜೆಕ್ಷನ್ ಅಲ್ಲಿ ಇದೆ. ಅದ್ರ ಜೊತೆ ಜೊತೆಗೆ ನಾನು ಹೇಳಿದೆ, 3 ತಿಂಗಳು ತಕೊಂಡ ಮೇಲೆ ಮುಟ್ಟು ರೆಗ್ಯುಲರ್ ಆಗುದಿಲ್ಲ, ಮುಟ್ಟೆ ಆಗುದಿಲ್ಲ ಅದು ಇಂಜೆಕ್ಷನ್ ತಕೊಳ್ತಾನೆ ಇದ್ರೆ ಅಂತ. ಅದ್ರದ್ದು ಬೆನಿಫಿಟ್ ಅಂದ್ರೆ, ಈಗ ಕೆಲವರಿಗೆ ರಕ್ತಹೀನತೆ ಇರುತ್ತೆ, ಈ 2 ಗರ್ಭದ ಮಧ್ಯೆ ಅವರಿಗೆ ಡೆಲಿವರಿ ಆಪತ್ತಿಗೆ ಬಾಣಂತಂದಲ್ಲಿ ರಕ್ತ ಹೋದ ಇವೆಲ್ಲ ರಿಕವರಿ ಆಯ್ಕೋಬೇಡ, ಅಂತರ ಕೆಲಸ ಮಾಡುತ್ತೆ, ರಕ್ತಹೀನತೆ ಕಮ್ಮಿ ಆಗ್ತು. ಗರ್ಭದ ಕೋಶದ ಜೊತೆ ಜೊತೆ ಅಂಡಾಶಯದ ಕೆಲವೊಂದು ಸಮಸ್ಯೆಗಳು, ಏನು ಹಾರ್ಮೋನ್ ವ್ಯತ್ಯಾಸದಿಂದ ಎಂಡೋಮೆಟ್ರಿಯೋಸಿಸ್ ಇರ್ಬೋದು, ಫೈಬ್ರಾಯ್ಡ್ ಇರ್ಬೋದು, ಅಡಿನೋಮಯೋಸಿಸ್ ಇರ್ಬೋದು, ಈ ಸಮಸ್ಯೆಗಳಲ್ಲೂ ಈ ಲಕ್ಷಣಗಳಿರುತ್ತಲ್ಲ, ಹೆವಿ ಬ್ಲೀಡಿಂಗ್, ತುಂಬಾ ನೋವು, ಇವುಗಳು ಅಂತರ ಇಂಜೆಕ್ಷನ್ ತಕೊಂಡ್ರೆ ಇರುವುದೇ ಇಲ್ಲ, ಮುಟ್ಟೆ ಆಯ್ದಿದ್ಮೇಲೆ ಆ ಲಕ್ಷಣಗಳೆಲ್ಲ ಎಲ್ಲಿಂದ ಬತ್, ಇವೆಲ್ಲ ಬೆನಿಫಿಟ್ ಇತ್ತು. ಅದ್ರ ಜೊತೆ ಜೊತೆಗೆ ಈಗ ನಾವು ದಿನಾ ನುಂಗು ಮಾತ್ರೆ ಬಗ್ಗೆ ಹೇಳ್ಕಂದ್ರೆ, ಅದರಲ್ಲೂ ಈ ಮೊಟ್ಟೆ ಚೀಲದಿಂದ ಬರುವಂತ ಕ್ಯಾನ್ಸರ್ಗಳು ಇವುಗಳನ್ನ ತಡೆ ಹಿಡಿತದೆ. ಗರ್ಭಕೋಶದ ಒಳಗಡೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳ್ತೇವಲ್ಲ, ಗರ್ಭಕೋಶದ ಒಳಗಡೆ ಲೈನಿಂಗ್ ಅಲ್ಲಿ ಏನು ಕ್ಯಾನ್ಸರ್ ಉತ್ಪತ್ತಿಯಾಗಿ ಅವುಗಳನ್ನ ಆ ಮಾತ್ರೆಗಳನ್ನು ತಗೊಳ್ಳೋದ್ರಿಂದ ಕಾಲಕ್ರಮೇಣ ಕಡಿಮೆ ಆಗ್ತದೆ ಇನ್ಸಿಡೆನ್ಸ್ ಅಂತ ಹೇಳ್ತಾರೆ.
1: ಈಗ ಇಲ್ಲೊಂದು ಪ್ರಶ್ನೆ ಅಂತ ಗೊತ್ತ ಡಾಕ್ಟ್ರೆ, ಫಸ್ಟ್ ಹೆರಿಗೆ ಆದ್ಮೇಲೆ ಈ ಹೆಣ್ಮಕ್ಳಿಗೆ ಗೊತ್ತಿರಲ್ಲ ಈಗ ಯಾವಾಗ ನೆಕ್ಸ್ಟ್ ಮುಟ್ಟತ್ತ ಅಂತ ಹೇಳ್ಕೊಂಡು, ಕೆಲವ್ರದ್ದು 7 ತಿಂಗಳಿಗಾತ್, ಕೆಲವ್ರದ್ದು 10 ತಿಂಗಳಿಗಾತ್, ಕೆಲವ್ರದ್ದು 1 ವರ್ಷಕ್ಕಾತ್, ಕೆಲವ್ರದ್ದು 1.5 ವರ್ಷಕ್ಕಾತ್, ಕೆಲವ್ರದ್ದು ತುಂಬಾ ಲೇಟು ಆತ್. ಸೊ ಇಂಥ ಸಂದರ್ಭದಲ್ಲಿ ಅವರು ಗಂಡ ಹೆಂಡತಿ ಸಂಭೋಗ ಎನಿ ಟೈಮ್ ಆಗ್ಬಹುದು ಅಲ್ಲ, ಅದನ್ನ ಯಾರಿಗೆ ಕಂಟ್ರೋಲ್ ಮಾಡೋಕೆ ಆತಿಲ್ಲ. ಈ ಸಂದರ್ಭದಲ್ಲಿ ಅವ್ರು ಎಷ್ಟೊತ್ತಿಗೆ ಇದಕ್ಕೆಲ್ಲ ಈ ಕಂಟ್ರೋಲ್ ಮಾಡೋ ಈ ನಿಯಂತ್ರಣಗಳನ್ನೆಲ್ಲ ತಕ್ಕಂದು ಹ್ಯಾಂಗ್ ಡಿಸೈಡ್ ಮಾಡುದು ಅದನ್ನ?
0: ಅದೇ ಇದನ್ನ ನೀವು ಇನ್ನೊಂದ್ಸತಿ ಹೇಳಕ್ ಅಂತ ಹೇಳಿ, ಗಂಡ ಹೆಂಡತಿ ಸೇರೋದನ್ನ ಯಾರು ಕಂಟ್ರೋಲ್ ಮಾಡೋಕೆ ಆತಿಲ್ಲ. ಆರ್ ಅರ್ಧಕ್ಕರ್ಧ ಜನ ಅಥವಾ ಮುಕ್ಕಾಲೋಸಿ ಜನ ಹೇಳೋದೇ ಅದು ಡೆಲಿವರಿ ಆಗಿ ಮನೆಗೆ ಹೋಗ್ಪತಿ, ನಾನು ಗಂಡ ಕಂಟ್ರೋಲ್ ಮಾಡ್ಕಂತ ಅಂದೇಳಿ ಅಲ್ಲಿ ಮದಿ ಹಾಕಿದ್ರೆ ಒಂದು ಅವಿಭಾಜ್ಯ ಅಂಗ ಎಂತ ಸಂಸಾರ ಸುಖ ಅಲ್ವಾ? ಅದನ್ನ ಹೇಳೋಕು ಹಿಂಜರ್ಕಂತ್ರ. ಈ ಕಾಂಟ್ರಸೆಪ್ಷನ್ ಆಪ್ಷನ್ಗಳನ್ನು ಕರೆಕ್ಟ್ ಆಗಿ ತಕೊಂಡ್ರೆ ಆ ಗಂಡ ಹೆಂಡತಿ ಸೇರೋತ್ತಿಗೂ ಬೈದಲ್ಲಿ ಸೇರ್ಕ, ಅಯ್ಯೋ ಗರ್ಭಿಣಿ ಆಗ್ಬಿಡ್ತೇನೋ, ಎಷ್ಟನೇ ದಿವಸ ಮುಟ್ಟ ಇದು, ಅಯ್ಯಯ್ಯೋ ಇವತ್ ಬೇಡ ಹಾಯ್ ಅಂತ ಹೇಳಿ ಹೇಳುವಂತ ಪರಿಸ್ಥಿತಿ ಬೇಕಾ ಅಂತ ಒಂದು.
1: ಈಗ ನನ್ನ ಪ್ರಶ್ನೆ ಇನ್ನೊಂದಿತ್ತು,
0: ಹೇಳಿ.
1: ಅದೇ ನಾ ಹೇಳಿದ್ನಲ್ಲ, ಯಾವ ಟೈಮ್ ಅಲ್ಲಿ ಅವ್ರು ಡಿಸೈಡ್ ಮಾಡ್ಕಂತ?
0: ಕರೆಕ್ಟ್, ನಮ್ದು ಫ್ಲೋ ಅಲ್ಲಿ ಅದು ಮಿಸ್ ಆಯ್ತಾ ಕ್ವಶನ್. ಈಗ ಕಣೆ, ಡೆಲಿವರಿ ಆಗಿ 9 ತಿಂಗಳ ಗರ್ಭಿಣಿ ಇದ್ದವರು ಪೂರ್ಣ ಗರ್ಭ ಆದ್ಮೇಲೆ ಡೆಲಿವರಿ ಆದ್ರೆ ಒಳ್ಳೆ ರೀತಿಯಲ್ಲಿ ಹಾಲು ಕುಡಿಸ್ತಾ ಇದ್ರೆ, ಎದೆ ಹಾಲನ್ನ ಬಿಟ್ಟು ಬೇರೆ ಏನೂ ಹಾಲು ನೀರು ಏನೂ ಕುಡಿಸ್ಲಿಕ್ಕಿಲ್ಲ. ರಾತ್ರಿ ಉತ್ತಮವಾಗಿ ಹಾಲು ಕುಡಿಸ್ಬೇಕು. 6 ತಿಂಗಳವರೆಗೆ ಹಾಲನ್ನ ಬಿಟ್ಟು ಬೇರೆ ಏನು ಮಗು ಕೊಡಿಸೋದಿಲ್ಲ. ಆ ತರ ಚೆನ್ನಾಗಿ ಹಾಲು ಕುಡಿಸ್ತಾ ಇದ್ರೆ 3 ತಿಂಗಳವರೆಗೆ ಮಾತ್ರ ಸೇಫ್ಟಿ. 3 ತಿಂಗಳ ನಂತರ ಮುಟ್ಟಾಗದೆ ಇರ್ಬೋದು, ಆದ್ರೆ ಗರ್ಭಿಣಿ ಆಗೋ ಚಾನ್ಸಸ್ ಇರುತ್ತೆ. ಮುಟ್ಟು ಬಂದ ಮೇಲೆ ಗರ್ಭಿಣಿ ಆಯ್ಕಂದಿಲ್ಲ, ಮೊಟ್ಟೆ ರಿಲೀಸ್ ಆದ ಆ ಟೈಮಲ್ಲಿ ಸೇರಿಬಿಟ್ರೆ ಗರ್ಭಿಣಿ ಆಗಿಬಿಡ್ಬೋದು. ಅದೇ ತರ ಹಾಲೇ ಕುಡಿಸೋದಿಲ್ಲ ಕೆಲವರು, ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿರ್ಬೋದು ಅಥವಾ ಏನೋ ಒಂದು ಇನ್ಫೆಕ್ಷನ್ ಇರ್ಬೋದು, ತಾಯಿಗೆ ಮಗುಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಹಾಲು ಕುಡಿಸದೇ ಇರ್ಬೋದು. ಅಂತವರಲ್ಲಿ 3 ವಾರಕ್ಕೆ ಗರ್ಭಿಣಿ ಆಗುವ ಕ್ಷಮತೆಯನ್ನ ಪಡ್ಕೋತಾರೆ ವಾಪಸ್. ಅದು ನಾನು ಹೇಳ್ತಿರೋದು ಅಂತ ಹೇಳಿ, ಪೂರ್ಣ ಗರ್ಭ ಆದ್ಮೇಲೆ ಈ ಕೆಲವರ ಅಬಾರ್ಷನ್ ಆಗ್ತ, 3 ತಿಂಗಳ ಒಳಗೆ ಅಬಾರ್ಷನ್ ಆದವರಿಗೆ 10 ದಿನದಲ್ಲಿ ಗರ್ಭಧಾರಣೆ ಕ್ಷಮತೆ ವಾಪಸ್ ಬರುತ್ತೆ. ಗೊತ್ತಾಯ್ತಾ? ಈಗ ಇಮ್ಯಾಜಿನ್ ಮಾಡಿ ಎಷ್ಟು ಜಾಗ್ರತೆಯಲ್ಲಿ ಇರಬೇಕು, ಎಷ್ಟು ಉತ್ತಮವಾಗಿ ಸಮಾಜ ಇದನ್ನ ಅಳವಡಿಸ್ಕೊಳ್ಬೇಕು, ಎಷ್ಟು ಹುಮ್ಮಸ್ಸಿಂದ ಬರಬೇಕು ಸರ್ಕಾರಿ ಆಸ್ಪತ್ರೆಗೆ. ನನಗೆ ಬೇಕು ಕಾಂಟ್ರಸೆಪ್ಷನ್ ಕೌನ್ಸಿಲಿಂಗ್ ಅಂಡ್ ಅಡ್ವೈಸ್, ನನಗೆ ಬೇಕು ಗರ್ಭ ನಿರೋಧಕ ಸೇವೆಗಳು ಅಂತ ಬರಬೇಕು ಅಲ್ವಾ?
1: ಕರೆಕ್ಟ್ ಆಗಿ ಹೇಳಿದ್ರಿ ಡಾಕ್ಟ್ರೆ. ಕಾಂಟ್ರಸೆಪ್ಟಿವ್ಸ್ ಕೌನ್ಸಿಲಿಂಗ್ ಅಂಡ್ ಅಡ್ವೈಸ್ ವೆರಿ ಇಂಪಾರ್ಟೆಂಟ್. ನೀವು ಎಂಥದೇ ಮಾಡೋದಾದ್ರೂ ಫಸ್ಟ್ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಕೂಕಂಡ, ಡಾಕ್ಟ್ರೆ ಹಿಂಗ್ ಹಿಂಗೆ ಗಂಡ ಹೆಂಡತಿ ಇಬ್ರು ಹೋಗಿ ಕೂಕಂಡ ಡಿಸ್ಕಸ್ ಮಾಡಿ ಅವರಿಂದ ಅಡ್ವೈಸ್ ತಗೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ನಮ್ಮಲ್ಲಿ ಈಗ ಆರೋಗ್ಯ ಸೇವೆಗಳು ಸರ್ಕಾರದಿಂದ ಎಷ್ಟು ಉತ್ತಮವಾಗಿ ಸಿಗ್ತಾ ಇದೆ ಅಂದ್ರೆ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲೇ ನಿಮ್ಗೆ ಇದು ಸಿಗುತ್ತೆ. ನಾವೇ ಉದಾಸೀನ ಮಾಡ್ಕೊಂಡು ಗೌರ್ಮೆಂಟ್ ಆಸ್ಪತ್ರೆಗೆ ನಾವ್ ಹಾತಿಲ್ಯ ಅಂತ ಹೇಳುದು ನಮ್ಮ ಔದಾಸೀನ್ಯ, ಅದು ನಮ್ಮ ಅಸಡ್ಡೆ, ಅದು ನಮ್ಮ ತಪ್ಪು. ವಿಶ್ವ ಜನಸಂಖ್ಯಾ ದಿನ ಇವತ್ತು. ಜನಸಂಖ್ಯೆ ಅನ್ನೋದು ಒಳ್ಳೇದು ಹೌದು, ಕೆಟ್ಟದ್ದು ಹೌದು, ಸಂಪನ್ಮೂಲನೂ ಹೌದು, ತೊಡಕೂ ಹೌದು. ಇದೆಲ್ಲದಕ್ಕೂ ಒಂದು ಒಳ್ಳೆ ಆರೋಗ್ಯಯುತ ಸಮಾಜ ಅಥವಾ ಆರೋಗ್ಯಯುತ ಜನಸಂಖ್ಯೆ ಸಂಪನ್ಮೂಲ ಆಯ್ಕಂದ್ರೆ ಆ ಮಗು ಆ ತಾಯಿ ಇಬ್ರು ಆರೋಗ್ಯವಾಗಿರ್ಕ. ಅದಕ್ಕೋಸ್ಕರನೇ ಈ ಕುಟುಂಬ ಯೋಜನೆ ಅಳವಡಿಕೆ ಬಹಳ ಮುಖ್ಯ. ಅದ್ರ ಬಗ್ಗೆನೆ ಮಾತಾಡ್ತಿದ್ವಿ ಡಾಕ್ಟರ್ ಕೆ ಗಣೇಶ್ ಭಟ್ಟ ಅವ್ರ ಜೊತೆಗೆ. ಮಾತುಕತೆ ಮುಂದುವರಿತು. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ನಮ್ ಕುಂದಾಪುರ ಕಾಮುಕ್ ಚಂದ, ಬೀಚ್ ಬದಿ ತಿರ್ಗುಕ್ ಚಂದ, ತೆಳ್ಳನ್ ದೋಸಿ ಕೋಳಿಗಸಿ ತಿಂಬುಕ್ ಚಂದ. ನಮ್ ಕುಂದಾಪುರ ಕನ್ನಡ ಕೇಂಬುಕೇ ಚಂದ.
3: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಆರೋಗ್ಯವೇ ಭಾಗ್ಯದಲ್ಲಿ ನಮ್ಮೊಟ್ಟಿಗೆ ಡಾಕ್ಟರ್ ಕೆ ಗಣೇಶ್ ಭಟ್ಟ ಅವರು ಇದ್ದಾರೆ, ಮರವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ನ ಮೆಡಿಕಲ್ ಆಫೀಸರ್. ಇವತ್ತು ವಿಶ್ವ ಜನಸಂಖ್ಯಾ ದಿನ, ಜುಲೈ 11 ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ ಸೇರಿ ಈ ವಿಶ್ವ ಜನಸಂಖ್ಯಾ ದಿನದಂದು ಜನರಿಗೆ ಕುಟುಂಬ ಯೋಜನೆ ಅಳವಡಿಕೆ, ಅದು ಪ್ರತಿ ದಂಪತಿಗಳ ಹೆಮ್ಮೆ ಆಯ್ಕಂತ ಹೇಳಿ ಅದ್ರ ಬಗ್ಗೆ ತಿಳುವಳಿಕೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಡಾಕ್ಟರ್ ಗಣೇಶ್ ಭಟ್ರು ತುಂಬಾ ಲೈಕ್ ಕುಂದಾಪುರ ಕನ್ನಡದಾಗೆ, ನಮ್ಮ ಇಷ್ಟದ ಭಾಷೆಗೆ, ನಮ್ಮ ಮನಿ ನಮ್ಮ ಅಭಿಭಾಷೆಗೆ ಮಾತಾಡ್ತಾ ನಮ್ಗೆಲ್ಲ ತಿಳುವಳಿಕೆ ಮೂಡಿಸ್ತಾ ಇದ್ದಾರೆ. ಈ ಕಾಪರ್ ಟೀ ಹಾಕೊಂಬರಿಗೆ ಒಂದು ಇದಿತ್ತು ಮಾರೆ ಪೂರ್ವಾಗ್ರಹ, ಅದು ಹಾಕೊಂಡ್ರ ಹಂಗ ಹತ್ತಂಬ್ರಿ ಹಿಂಗ ಹತ್ತ ಮತ್ತೆ ಇಷ್ಟ ದಿನ ಹಾಕೊಂಡ್ರ ಅಷ್ಟ ದಿನ ಹಾಕಂಕ ಆಗಂಬ್ರ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಒಳ್ಳೆ ತಿಳುವಳಿಕೆ ಕೊಡಿ ಮಾರ್ರೆ ನಮ್ಗೆ.
0: ಪೂರ್ವಾಗ್ರಹ ಹೋಗಲಾಡನೆ ಆದ್ರೆ ಒಳ್ಳೇದು. ಕಾಪರ್ ಟಿ ಅಂದ್ರೆ ಎಂತ ಇತ್ತು, ಎಲ್ಲರಿಗೂ ತಲೆಯಲ್ಲಿ ಒಂದು ಇಮ್ಯಾಜಿನೇಷನ್ ಇರ್ಬೋದು, ಹಾಕ್ಸ್ಕೊಂಡ್ ಇದ್ದವ್ರಿಗೆ ಏನೊಂದು ಅಡಿ ಇರ್ಬೋದು, ಇಷ್ಟು ದೊಡ್ಡದಿರ್ಬೋದು ಅಂತ ಹೇಳಿ. ಅದು ಇಷ್ಟು ಸಣ್ಣದಿರತ್ತೆ, ಒಂದು 3 ಇಂಚ್ ಇರತ್ತೆ. ಗೊತ್ತಾಯ್ತಾ? 3 ಇಂಚ್. ಅದ್ರಲ್ಲಿ ಕಾಪರ್ ಅಂಶ, ತಾಮ್ರ, ನಮ್ದು ಈಗೆಲ್ಲ ಇತ್ತಲ್ಲ ತಾಮ್ರದ ನೀರು ಕುಡಿಕ ಅಂದೇಳ, ತಾಮ್ರ ಇರತ್ತೆ. ಏನ ಕೆಲಸ ಹ್ಯಾಂಗ್ ಮಾಡತ್ತದ? ಗರ್ಭಕೋಶದ ಒಳಗಡೆ ಇಟ್ಟರೆ ತಾಮ್ರ ವೀರ್ಯದ ಕ್ಷಮತೆಯನ್ನ ಕಡಿಮೆ ಮಾಡುತ್ತೆ. ಅಂಡಾಶಯ ಗರ್ಭಕೋಶದ ಒಳಗಡೆ ಗರ್ಭ ಆಗಿ ಬೆಳಿಲಿಕ್ಕೆ ಬಿಡುವುದಿಲ್ಲ. ಗೊತ್ತಾಯ್ತಾ? ಈ ಕಾಪರ್ ಟಿ ಇಷ್ಟು ಸಣ್ಣದು, ಅದರಲ್ಲಿ ಕಾಪರ್ ಇರುತ್ತೆ, ತಾಮ್ರ ಇರುತ್ತೆ. ಅದ್ರ ಕೆಲಸ ಮಾಡುವ ವಿಧಾನ ಗೊತ್ತಾಯ್ತು ನಿಮಗೆ. ಆ ಈ ಪೂರ್ವಾಗ್ರಹಗಳು ಯಾಕೆ ಬರುತ್ತೆ? ಮಿಸ್ಕಮ್ಯುನಿಕೇಶನ್, ತಪ್ಪು ಮಾಹಿತಿ ಬೇರೆ ಬೇರೆ ಕಡೆಯಿಂದ ಬರುತ್ತೆ. ಅದರಲ್ಲಿ 5 ವರ್ಷದ ವಾಯ್ದಿದ ಇತ್ತು ಕಾಪರ್ಟಿ, 10 ವರ್ಷ ವಾಯ್ದಿದಿರತ್ತ. ಅದ್ರದ್ದು ನಾವು ಪಾಸಿಟಿವ್ ಫಸ್ಟ್ ಕಾಂಬ. ಈ ಕಾಪರ್ಟಿ ಎಲ್ಲ ಒಂದ್ಸತಿ ನಿಮ್ ಆಸ್ಪತ್ರೆಗೆ ಹೋಗಿ ಕರೆಕ್ಟ್ ಆಗಿ ಹಾಕ್ಸ್ಕೊಂಡ್ರೆ ಅದ್ರ ವಾಯ್ದಿ 20 ಟೈಮ್ ನಿಮ್ಗೆ ತಲೆಬಿಸಿಯೇ ಇಲ್ಲ. ಹೌದಾ? ಅಲ್ಲಿ ಅದ್ರ ಬಗ್ಗೆ ನಮ್ದ್ರಲ್ಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಒಂದು ಕರೆಕ್ಟ್ ಹೇಳ್ತೀರಿ, ಈ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ ಪುಟ್ ಇಟ್ ಅಂಡ್ ಫರ್ಗೆಟ್ ಇಟ್ ಅಂದ ಹೇಳಿ. ಕಾಪರ್ಟಿಗೆ ಅಂದ್ರೆ ಕುಟುಂಬ ಕಲ್ಯಾಣದ ಬಗ್ಗೆ ಕಾಪರ್ಟಿಗೆ ಸೂಕ್ತವಾದ ಮಹಿಳೆ ಅಂತಾದ್ರೆ ಅವ್ರಿಗೆ ಅದನ್ನ ಹಾಕಿ ಕರೆಕ್ಟ್ ಆಗಿ ಹಾಕಿಬಿಟ್ರಿ ಇನ್ನದು ತಲೆಬಿಸಿಯೇ ಇಲ್ಲ ಅಂತ ಹೇಳಿ.
4: ವಾಯ್ದೆ ಎಷ್ಟು ಡಾಕ್ಟ್ರೆ?
0: 10 ವರ್ಷ ಗೌರ್ಮೆಂಟ್ ಅಲ್ಲಿ 10 ವರ್ಷದ್ದು ಬತ್ತ, 5 ವರ್ಷದ್ದು ಬತ್ತ, 10 ವರ್ಷದವರೆಗೆ ವಾಯ್ದೆ, 10 ವರ್ಷದ ನಂತರ ತೆಗಸ್ಲಕ್, 10 ವರ್ಷದ ಒಳಗೂ ತೆಗಸ್ಲಕ್. ಈಗ ನೀವು ಹಾಕ್ಸ್ಕೊಂಡಿರ್ತೀರಿ, 2 ವರ್ಷಕ್ಕೆ ಮಗು ದೊಡ್ಡದಾಯ್ತ, ನಂಗೆ ಇನ್ನೊಂದು ಮಗು ಬೇಕು ಡಾಕ್ಟರ್ ತೆಕ್ಕೊಡಿ ಅಂದ್ರೆ ತೆಕ್ಕೊಡ್ಲಕ್ಕ. ಅದ್ರಲ್ಲೇ ಎಂತ ಸಮಸ್ಯೆ ಇತ್ತ? 10 ವರ್ಷ ವಾಯ್ದಿ ಅಂದ್ರೆ 10 ವರ್ಷ ಇಟ್ಕೊಳ್ಳೇಬೇಕಂತೇನಲ್ಲ, 10 ವರ್ಷದವರೆಗೆ ಇಟ್ಕೊಳ್ಬಹುದು ಅಂತ. ಗೊತ್ತಾಯ್ತಾ?
4: ಗೊತ್ತಾಯ್ತು. ಈಗ ನೀವು ಒಂದು ಅಂತರ ಇಟ್ಕೊಳ್ಕ ಅಂತ ಹೇಳ್ರಲ್ಲ, ಈ ಅಂತರ ಇಟ್ಕೊಳ್ಲಿಲ್ಲ ಅಂದ್ರೆ ಆ ತಾಯಿಗಾಗುವ ಆರೋಗ್ಯ ಸಮಸ್ಯೆಗಳು ಯಾವ್ದಲ್ಲ ಅದನ್ನೊಂಚೂರು ಹೇಳಿ.
0: ಏನು ಪೌಷ್ಟಿಕಾಂಶಗಳು, ರಕ್ತ ಎಲ್ಲದು ಕೊರತೆ ಕಾಡತ್ತು. ಗೊತ್ತಾಯ್ತಾ? ಕೊರತೆ ಕಾಡುದು ಅಂತಂದ್ರೆ ನಿಮ್ಗೆ ಹೇಳುದು ಆರೋಗ್ಯ ಸಮಸ್ಯೆಗಳೆಲ್ಲ ಸುಸ್ತು, ಮೈ ಕೈ ನೋವು, ಮಾಂಸದ ಬಲಹೀನತೆ, ರಕ್ತಹೀನತೆ. ರಕ್ತಹೀನತೆಯಿಂದಾಗಿ ಎಲ್ಲ ಏನು ಅಂಗಾಂಗಗಳ ಕೆಲಸದಲ್ಲೂ ಕ್ಷಮತೆ ಕಡಿಮೆ ಆಗುದು, ಸುಸ್ತಾಗುದು, ಉಬ್ಬಸ ಬಂದಂಗ ಆಗುದು, ಕಾಲು ದಪ್ಪ ಆಗುದು, ಕಾಲಲ್ಲಿ ನೀರು ತುಂಬಿಕೊಳ್ಳೋದು. ನಾ ಎಷ್ಟಂದ್ ಹೇಳುದು ಮಾರಿ, ಹೇಳ್ತಾ ಕೂಕಂಡ್ರೆ ಇವತ್ತು ಎಪಿಸೋಡ್ ಸಾಕತ್ತಿಲ್ಲ,
4: ಮುಗಿಯುದಿಲ್ಲ, ಅಷ್ಟು ಆರೋಗ್ಯ ಸಮಸ್ಯೆ ಆತು ಅಂತೇಳಿ ಹೇಳಿ.
0: ಇದು ತಾಯಿದಾಯ್ತಲ್ಲ, ಮಗುದ ಅಂತರ ಕಡಿಮೆ ಇಟ್ಟು ಮಗು ಆದ್ರೆ ಗರ್ಭಪಾತ ಆಗ್ಬೋದು, ಬೆಳುವ ಮಗುದ ತೂಕ ಕಡಿಮೆ ಆಗ್ಬೋದು, ಮಗುವಿನಲ್ಲೂ ರಕ್ತಹೀನತೆ ಕಾಣ್ಬೋದು, ಮಗು ಬೆಳವಣಿಗೆ ಹೊಟ್ಟೆ ಒಳಗೆ ಕಮ್ಮಿ ಆಗುದಲ್ಲದೆ ಇದ ಮೇಲೆ ಡೆವಲಪ್ಮೆಂಟಲ್ ಡಿಲೇ ಅಂತ ಹೇಳ್ತೇವೆ. ಸ್ವಲ್ಪ ಏನು ಬುದ್ಧಿಮಾಂದ್ಯತೆ ಒಂದೇ ಅಲ್ಲ, ದೇಹದ ಬೆಳವಣಿಗೆಗಳಲ್ಲೂ ಕುಂಠಿತ ಕಾಣಿಸ್ಬೋದು, ಕಿಡ್ನಿ ಸಮಸ್ಯೆ ಬರ್ಬೋದು, ಮಗು ಬೇಕಂಬಷ್ಟು ಸಮಸ್ಯೆಗಳು ಬರ್ಬೋದು. ಈ ಅಂತರದ ಪ್ರಾಮುಖ್ಯತೆ ತಾಯಿ ಮತ್ತೆ ಮಗುವಿನ ಆರೋಗ್ಯದ ಜೊತೆ ಜೊತೆಗೆ ಅವರದ್ದು ದೇಶದ ಒಂದು ಪ್ರಗತಿಯ ಸೂಚನೆ ಸಹ
4: ಆಗ್ತದೆ. ಈಗ ಗರ್ಭಧಾರಣೆಗೆ ಅಂತರ ಎಷ್ಟಿರ್ಕ? 3 ವರ್ಷನಾ?
0: ಹೌದೌದು, 3 ವರ್ಷ ಇರ್ಕ ಮಾರ್ರೆ,
4: 3 ವರ್ಷ ಇರ್ಕೆ.
0: ಹೌದೌದು, WHO ಹೇಳುದು ಮಿನಿಮಮ್ 3 ವರ್ಷ ಇರ್ಕಂದ ಹೇಳಿ, 2 ಗರ್ಭಿಣಿ
4: 2 ಗರ್ಭದ
0: ಧಾರಣೆ. 3 ವರ್ಷ ಕಡಿಮೆ ಅಂದ್ರೆ ಕನಿಷ್ಠ ಅಂದ್ರೆ 3 ವರ್ಷ ಗ್ಯಾಪ್ ಕೊಡಬೇಕು ಅಂತ ಹೇಳುತ್ತೆ WHO ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ.
4: ಆದ್ರೆ ಡಾಕ್ಟ್ರೆ, ಈಗ ಈ ಟ್ಯೂಬೆಕ್ಟಮಿ ಆಪರೇಷನ್ ಮಾಡಿಸ್ಕೊಂಡಿರ್ಬಹುದು ಅಥವಾ ಲೆಪ್ರೋಸ್ಕೋಪಿ ಮಾಡಿಸ್ಕೊಂಡಿರ್ಬಹುದು, ಈ ಕೆಲವ್ರು ಹೇಳಿದ್ರು ಈಗ ಸೆಕೆಂಡ್ ಡೆಲಿವರಿ ಆಯ್ತು, ಮಗು ಸಾಕಿನ್ ಮಕ್ಳು ಸಾಕಂತ ಒಂದು ಡಿಸಿಷನ್ ಆಗಿರತ್ತ, ಅದು ಕೂಡ್ಲೆ ಮಾಡಿಸ್ಕೊಳ್ಳಕ ಅಥವಾ ಅಲ್ಲೂ ಸ್ವಲ್ಪ ಸಮಯ ಆಗಿ ಮಾಡಿಸ್ಕೊಳಕ? ಈ ಲೆಪ್ರೋಸ್ಕೋಪಿ ಆದ್ರೂ ಅಷ್ಟೇ, ಹೆರಿಗೆ ಆದ್ರೂ ಕೂಡ್ಲೆ ಮಾಡಿಸ್ಕೊಳಕ ಅಥವಾ ತಡ್ದ ಹೆಂಗ? ಅದೊಂಚೂರು ಹೇಳಿ.
0: ಆಪರೇಷನ್ ಬಗ್ಗೆ ಬಂತು, ಈಗ ಸ್ತ್ರೀಯರ ಸಂತಾನ ಹರಣ ಚಿಕಿತ್ಸೆ, ಕರೆಕ್ಟ್ ಅಲ್ಲ ನಿಮ್ ಪ್ರಶ್ನೆ ಅದೇ ಅಲ್ಲ, ಅದ್ರ ಬಗ್ಗೆ ಮಾತಾಡುವ. ಯಾಕಣೆ ಕೈ ಆಪರೇಷನ್ ಅಂತ ಹೇಳಕ್ ಜನಕ್ ಲಾಯಕ್ ಅರ್ಥ ಆಯ್ಕಂದ್ರೆ, ಗೊತ್ತಾಯ್ತಾ? ಟ್ಯೂಬೆಕ್ಟಮಿ ಅಂತ ಹೇಳಿದ್ರೆ ಸಮಗ ಕೈ ಆಪರೇಷನ್, ಕರೆಂಟ್ ಆಪರೇಷನ್ ಅಂತ ಹೇಳಿ. ಆಯ್ತಾ? ಕೈ ಆಪರೇಷನ್ ಅಂದ್ರೆ ಯಾವಾಗ ಬೇಕಾದ್ರೂ ಮಾಡ್ಬೋದು, ಮಗು ಡೆಲಿವರಿ ಆದ್ಮೇಲೆ ಅದೇ ಮರುದಿವಸದಲ್ಲೇ ಮಾಡ್ಬೋದು. ಬ್ಲೀಡಿಂಗ್ ಎಲ್ಲ ಸ್ವಲ್ಪ ಕಂಟ್ರೋಲ್ ಇದೆ, ತಾಯಿ ಆರೋಗ್ಯವಾಗಿದ್ದಾರೆ ಅಂತ ಕನ್ಫರ್ಮ್ ಆಗ್ಬೇಕಲ್ಲ. ಕೆಲವು ಸತಿ 24 ಗಂಟೆ ಒಳಗೆ ರಕ್ತಸ್ರಾವ ಆಗೋ ಸಾಧ್ಯತೆಗಳೆಲ್ಲ ಇರುತ್ತೆ. ಅದು ಏನು ಆಗಿಲ್ಲ, ತಾಯಿ ಆರೋಗ್ಯವಾಗಿದ್ದಾರೆ ಅಂತ ಒಂದು ನೋಡ್ಕೊಂಡು ಕೈ ಆಪರೇಷನ್ ಮಾಡ್ಬೋದು. ಎಲ್ಲ ಮಧ್ಯದಲ್ಲೂ ಮಾಡ್ಬೋದು, ಮುಟ್ಟು ಶುರು ಆದ್ಮೇಲೆ ಮುಟ್ಟಾಗಿ ಒಂದನೇ ವಾರದ ಒಳಗಡೆ ಕೈ ಆಪರೇಷನ್ ಮಾಡ್ಬೋದು. ಅಬಾರ್ಷನ್ ಆದ್ಮೇಲೆ ಕೂಡ್ಲೆ ಮಾಡ್ಬೋದು. ಈ ಲ್ಯಾಪ್ರೋಸ್ಕೋಪಿ ಕರೆಂಟ್ ಆಪರೇಷನ್ ಏನಿದೆ, ಅದಕ್ಕೆ ಗರ್ಭಕೋಶದ ಸೈಜ್ ನಾರ್ಮಲ್ ಇರ್ಬೇಕಾದ್ ಇಂಪಾರ್ಟೆಂಟ್. ಯಾಕಂದ್ರೆ ಡೆಲಿವರಿ ಆದ ತಕ್ಷಣ ಹೊಕ್ಕಳವರಿಗೆ ಗರ್ಭಕೋಶನೇ ಇರುತ್ತೆ, ಆಪರೇಷನ್ ಮಾಡೋ ಕಾತಿಲ್ಲ. ಅದಕ್ಕೆ ಮಿನಿಮಮ್ 6 ವಾರ ಆಗಿರ್ಬೇಕು.
4: ಓಕೆ.
0: ಯಾಕಂದ್ರೆ ಗರ್ಭಕೋಶ ಸ್ವಲ್ಪ ಚಿರುಟಿ ಸಣ್ಣ ಆಗ್ಬೇಕಲ್ಲ, ಸಹಜ ಸ್ಥಿತಿಗೆ ಬರ್ಕಲ್ಲ. ಅದ್ರ ಮೇಲೆ ಕರೆಂಟ್ ಆಪರೇಷನ್ ಮಾಡ್ಲಕ್, ಕರೆಂಟ್ ಆಪರೇಷನ್ ಡೆಲಿವರಿ 6 ವಾರದ ನಂತರ ಮಾಡ್ಲಕ್, ಮಧ್ಯ ಮುಟ್ಟಾಗೋಕ್ ಶುರು ಆದ್ಮೇಲೆ ಮಾಡ್ಕೊಳ್ಬಹುದು, ಮುಟ್ಟಾಗಿ 1ನೇ ವಾರದಲ್ಲಿ.
4: ಓಕೆ. ನನ್ಗೆ ಇದೊಂದು ಕೇಮ್ಕೀತಿ, ಟ್ಯೂಬೆಕ್ಟಮಿ ಮತ್ತೆ ಲೆಪ್ರೋಸ್ಕೋಪಿ ಅಲ್ಲಿ ಸುಮಾರು ಜನ ಕೇಂದ್ರ ಯಾವ್ದು ಮಾಡ್ಲಕ್ಕ, ನನ್ನನ್ನ ಕೆಲವರು ಕೇಮ್ ಬರಿದ್ರು ಇದು ಯಾವ್ದು ಮಾಡ್ಲಕ್ಕ ಯಾವ್ದು ಮಾಡ್ಲಕ್ಕ ಅಂತ ಹೇಳಿ. ಈ ಟ್ಯೂಬೆಕ್ಟಮಿ ಮಾಡಿದ್ಮೇಲೆ ಅವ್ರು ಯಾಕೆ ಕೇಮ್ದಂದ್ರೆ ರೆಸ್ಟ್ ವಿಷಯಕ್ಕೆ, ಈ ರೆಸ್ಟ್ ಎಷ್ಟು ದಿನ ಮಾಡ್ಕತ್ತ, ಯಾವ್ದು ಒಳ್ಳೇದ, ಯಾವ್ದು ಸುಲಭ, ಯಾವ್ದು ನೋವು ಬೇಗ ಗುಣ ಆತ್, ಸೊ ಯಾವ್ದಂತ ಹೇಳ್ತೀರಿ ಡಾಕ್ಟ್ರೆ ನೀವು?
0: ನಿಮ್ ಪ್ರಶ್ನೆ ಒಂದು ಭಾಗನ ನೀವೇ ಸ್ಪ್ಲಿಟ್ ಮಾಡಿ ಕೊಟ್ರಿ ಅಲ್ಲ, ಹಂಗಾಗಿ ಉತ್ತರ ಕರೆಂಟ್ ಆಪರೇಷನ್ ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ದಿನ ಆಸ್ಪತ್ರೆಯಲ್ಲಿ ಇರುವಂತದ್ದು, ಅದ್ರ ನಂತರ ಯಾವುದೇ ರೆಸ್ಟ್ ಅವಶ್ಯಕತೆ ಇಲ್ಲ. ರೆಸ್ಟ್ ಅಂದ್ರೆ ನಾ ಹೇಳೋದು ಈ ತುಂಬಾ ಹೆವಿ ಕೆಲಸ ಮಾಡೋಕಾಗ ಹಂಗೆಲ್ಲ ಏನು ರಿಸ್ಟ್ರಿಕ್ಷನ್ ಇಲ್ಲ ಅದಕ್ಕೆ. ಆಯ್ತಾ? ಈ ಕೈ ಆಪರೇಷನ್ ಅಥವಾ ಟ್ಯೂಬೆಕ್ಟಮಿ, ನಿಮ್ ಕಣಂಗ್ ಪಾಶ ಹೇಳ್ಕಂದ್ರೆ ಟ್ಯೂಬೆಕ್ಟಮಿ ಏನು ಮಾಡಿಸ್ಕೊಂಡವ್ರು ಅವ್ರದ್ದೊಂದು ಗಾಯ ಅಂತಿರುತ್ತೆ, ಒಂದು 2-4 ಸೆಂಟಿಮೀಟರ್ವರೆಗೆ ಗಾಯ ಇರ್ಬೋದು. ಅದು ಅವರ ಸ್ಥಿತಿ, ಅದು ಡಿಫಿಕಲ್ಟೀಸ್ ಹೊಂದ್ಕೊಂಡಿರುತ್ತೆ. ಇನ್ಸಿಷನ್ ಸೈಜ್ ಅವರಿಗೆ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ, ಒಂದು 3-4 ವಾರ ಭಾರ ಎತ್ತಬಾರ್ದು, ಹೊಟ್ಟೆಯ ಮಾಂಸಕ್ಕೆ ಲೋಡ್ ಬೀಳುವಂತ ಕೆಲಸ ಮಾಡಬಾರ್ದು.
4: ಓಕೆ, ಆದ್ರೆ ಈ ಲೆಪ್ರೋಸ್ಕೋಪಿ ಮಾಡಿಸ್ಕೊಂಡವ್ರಿಗೆ ಹೇಳ್ತಾರೆ ಏನಂದ್ರೆ ಅಷ್ಟು ಸುರಕ್ಷಿತ ಅಲ್ಲ, ಗರ್ಭ ಧಾರಣೆ ಆಗ ಚಾನ್ಸಸ್ ಇರುತ್ತೆ. ಟ್ಯೂಬೆಕ್ಟಮಿ ಅಂತ ಹೇಳಿದ್ರೆ ನೀವು ಗರ್ಭ ನಾಳನೇ ಕಟ್ ಮಾಡುದಾ?
0: ಹೌದೌದು, ಗರ್ಭನಾಳನ್ನು ಒಂದು 2 ಸೆಂಟಿಮೀಟರ್ ಕಟ್ ಮಾಡಿ ಎರಡು ಬದಿ ಹೊಲ್ದು
4: ಬಿಡುದು. ಲ್ಯಾಪ್ರೋಸ್ಕೋಪಿ ಅಂದ್ರೆ?
0: ಲ್ಯಾಪ್ರೋಸ್ಕೋಪಿ ಅಂದ್ರೆ ಗರ್ಭ ನಾಳನ್ನ ಹಿಂಗ್ ಎತ್ತಿ ಒಂದು ರಬ್ಬರ್ ಬ್ಯಾಂಡ್ ಹೆಣ್ಮಕ್ಳಿಗೆ ಜುಟ್ ಹಾಕ್ತಾರಲ್ಲ ಹಂಗ ಹಾಕುದು.
4: ಅದನ್ನೇ ಹೇಳಿದ್ರು ಅಷ್ಟು ಸೇಫ್ ಅಲ್ಲ ಅಂತ ನಿಜಾನ.
0: ಹಂಗಂತ ಇಲ್ಲಿ ನಮ್ದು ಡಾಟಾ ಪ್ರಕಾರ ಎರಡು ಒಳ್ಳೆ ಈಕ್ವಲಿ ಎಫೆಕ್ಟಿವ್, ಪ್ರತಿಯೊಂದಕ್ಕೂ ಫೇಲ್ಯೂರ್ ಅಂತಿರತ್ತೆ. ಭಗವಂತ ಕೊಟ್ಟು ವರದಲ್ಲೂ ಒಂದೊಂದು ಡಿಫೆಕ್ಟಿವ್ ಇರತ್ತೆ. ಹೌದಲ್ಲ, ಹಿರಣ್ಯಕಶಿಪುಗೆ ಸಮ ವರ ಕೊಟ್ಟ ಅಂದೇಳಿ ಒಂದು ಸಂಹಾರ ಇಲ್ಲ, ಎಲ್ಲ ಒಬ್ರು ಚಾಪಿ ಕೆಳಗೋರು ಒಬ್ರು ರಂಗೋಲಿ ಕೆಳಗ ಹೋದ್ರು, 1,000,000 ಆಪರೇಷನ್ ಮಾಡಿದ್ರು ಒಂದು ಫೇಲ್ಯೂರ್ ಇರುತ್ತೆ. ಫೇಲ್ಯೂರ್ ಅಂತ ಹೇಳಿ ಸರ್ಕಾರದ ಇಂಡೆಮ್ನಿಟಿ ಸ್ಕೀಮ್ಸ್ ಅಂತ ಇದೆ, ಗೊತ್ತಾಯ್ತಾ?
4: ಇಂಡೆಮ್ನಿಟಿ ಅಂದ್ರೆ
0: ಈಗ ಪರಿಹಾರ ಇತ್ತು, ಈಗ ಆಪರೇಷನ್ ಮಾಡಿಸ್ಕೊಂಡಿರ್ತೀರಿ. ಸರ್ಕಾರದ ಯೋಜನೆ ನೋಡಿ ಎಷ್ಟು ಬ್ಯೂಟಿಫುಲ್. ಸರ್ಕಾರದ ಯೋಜನೆಗಳು, ಸರ್ಕಾರದ ಯೋಜನೆ ಜನರ ಒಳ್ಳೇದಕ್ಕೆ, ಜನರ ಆರೋಗ್ಯದ ಒಳ್ಳೇದಕ್ಕೆ
4: ತುಂಬಾ ಉತ್ತಮ ಯೋಜನೆಗಳು ಸರ್ಕಾರದ ಕಡೆಯಿಂದ ಇತ್ತು. ಒಂದು ನಮ್ಗೆ ಸರಿಯಾದ ಮಾಹಿತಿ ಇಲ್ಲ, ತಿಳುವಳಿಕೆ ಇಲ್ಲ, ಇನ್ನೊಂದು ಹೆದರಿಕೆ ಸರ್ಕಾರದ್ದಲ್ಲ ಬ್ಯಾಡ್ ಅದೇನೋ ಅಂತ ಹೆದರಿಕೆ. ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಕಿದ್ ಡಾಕ್ಟ್ರೆ, ಈ ಇನ್ಫಾರ್ಮೇಶನ್ ನನಗೆ ಬೇಕು ಸ್ವಲ್ಪ ಹೊತ್ತಲ್ಲಿ. ನಾಕೆಂತೆ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಟಗಳ ಪ್ರಕೃತಿಯ ಸ್ವರ.
2: ಕಲಿನಿ ಕೋಟಿ ಭಾಷೆ, ಮಾತಾಡಿ 1,000 ಭಾಷೆ, ಅರೆ ಎದಿಗುಡೆಗೆ ಬೆಚ್ಚಗಿರ್ಲಿ ನಮ್ಮ ಬಿ ಭಾಷೆ.
3: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
4: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ನಾನು ನಿಮ್ಮ ಆರ್ ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಆರೋಗ್ಯ ವಿಭಾಗದಲ್ಲಿ ವಿಶ್ವ ಜನಸಂಖ್ಯಾ ದಿನ, ಇವತ್ತು ವರ್ಲ್ಡ್ ಪಾಪ್ಯುಲೇಷನ್ ಡೇ. ಅದರ ಅಂಗವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ ಸೇರಿ ಇವತ್ತು ಕುಟುಂಬ ಯೋಜನೆ ಅಳವಡಿಕೆ ಪ್ರತಿ ದಂಪತಿಗಳ ಹೆಮ್ಮೆ ಆಯ್ಕಂತ ಹೇಳಿ ಒಂದು ಒಳ್ಳೆ ತಿಳುವಳಿಕೆ ಕಾರ್ಯಕ್ರಮ. ಅದಕ್ಕಾಗಿ ನಮ್ಮೊಟ್ಟಿಗೆ ವಿಶೇಷ ಅತಿಥಿಯಾಗಿ ಪಿಎಚ್ಸಿ ಮರವಂತೆಯ ಮೆಡಿಕಲ್ ಆಫೀಸರ್ ಡಾಕ್ಟರ್ ಕೆ ಗಣೇಶ್ ಭಟ್ಟ ಅವರು ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಿದ್ರು. ಡಾಕ್ಟ್ರೆ, ನೀವು ಹೇಳಿದ್ರಿ ಸರ್ಕಾರದಿಂದ ಎಷ್ಟೆಷ್ಟು ಒಳ್ಳೆ ಕಾರ್ಯಕ್ರಮ ಇದೆ ಈ ಕುಟುಂಬ ಯೋಜನೆಗಾಗಿಯೇ ಅಂತೇಳಿ. ಆದ್ರೆ ನೀವು ಎಷ್ಟು ಆಪರೇಷನ್ಗಳಿದೆ, ಎಷ್ಟು ಪಿಲ್ಸ್ಗಳನ್ನ ಕೊಡಬಹುದು, ಎಷ್ಟು ಇಂಜೆಕ್ಷನ್ಗಳನ್ನ ಕೊಡಬಹುದು ಎಲ್ಲದು ಹೇಳ್ರಿ. ಆದ್ರೆ ಎಂತ ಮಾಡುದು, ನಮ್ಮ ಜನರಿಗೆ ಹೆದರಿಕೆ, ನಮ್ಮ ಜನರಿಗೆ ಅಸಡ್ಡೆ, ನಮ್ಮ ಜನರಿಗೆ ಔದಾಸೀನ್ಯ. ಅಯ್ಯೋ ಎಂತಕ್ ನಂಬೇಡ, ನಾವಿಲ್ಲ ಪ್ರೈವೇಟಿಗೆ ಹೋಗಿರೋ ದುಡ್ಡು ಕೊಡ್ತಕ್ಕಂತ ನಮ್ಗೆ ಇದ್ರ ಮೇಲೆ ನಂಬಿಕೆ ಇಲ್ಲ, ಹೆದರಿಕೆ ಅತ್ತ ಮಾರ್ರೆ ಹ್ಯಾಂಗೇನ್ ಮಾಡ್ತೀಯೋ, ಎಷ್ಟು ದಿನ ಆಯ್ತೋ, ಎಕ್ಸ್ಪೈರಿ ಆಯ್ತೋ, ಇಂಥದ್ದೆಲ್ಲ ಇಟ್ಕೊಂಡು ಸರ್ಕಾರಿ ಆಸ್ಪತ್ರೆಗೆ ನೀವು ಇಷ್ಟೊಳ್ಳೊಳ್ಳೆ ಯೋಜನೆಗಳು, ಇಷ್ಟೊಳ್ಳೊಳ್ಳೆ ಕಾರ್ಯಕ್ರಮಗಳು ಇದ್ರೂ ಅಲ್ಲಿ ಬಪ್ಪರ್ ಕಡಿಮೆ, ಇದು ಯಾಕೆ, ಇದಕ್ಕೆ ಎಂತ ಮಾಡ್ಕಂತ ನೀವು ಹೇಳ್ತೀರಿ ಡಾಕ್ಟ್ರೆ?
0: ಅಲ್ಲ ಅದು ಇಪ್ಪದು ಹೌದಾ ಅಂತ ಹೇಳಿ ನೀವೇ ಜಡ್ಜ್ಮೆಂಟ್ ಕೊಟ್ರೆ ಅಲ್ಲ, ಅದು ಇಪ್ಪದು ಹೌದ ಹಿಂಜರಿಕೆ ಇತ್ತ ಎಂತ ಅಂತ ಹೇಳ್ರೆ, ಹೊಟ್ಟಿಗೆ ಇಟ್ಟಿಲ್ದಿರೋ ಜುಟ್ಟಿಗೆ ಮಲ್ಲಿಗೆ ಹೋಗ್ಬೇಕು ಕೆಲರಿಗೆ. ಸರ್ಕಾರದ ಒಳ್ಳೊಳ್ಳೆ ಯೋಜನೆ, ಉತ್ತಮ ಗುಣಮಟ್ಟ, ಒಳ್ಳೆ ರೀತಿಯ ವೈದ್ಯ ಮತ್ತು ಸಿಬ್ಬಂದಿ ವರ್ಗ ಇದ್ರು ಜನಕ್ಕೆ ಹಿಂಜರಿಕೆ. ಅಯ್ಯಪ್ಪ ನಾನಾ ಸರ್ ಗೌರ್ಮೆಂಟ್ ಆಸ್ಪತ್ರೆಗೆ ಯಾರು, ನಾನು ಹತ್ತಿಲ್ಲಪ್ಪ, ನೀವು ಕಡಿಮೆ ಕ್ವಾಲಿಫಿಕೇಶನ್, ಕಡಿಮೆ ಕ್ವಾಲಿಟಿ ಇರುವ ನೀವು ಪ್ರೈವೇಟಲ್ಲಿ ಆರು ಹೋಗಿ ತಗೋಬತ್ರಿ, ಹೇಳ್ಕಂಕಲ್ಲ ಕಾಲರ್ ಆರಿಸ್ಕಲ್ಲ. ನಾನು ಅಲ್ಲಿ ಕ್ಲಿನಿಕ್ಗೆ ಹೋಗಿ ತಗೋಬಂದೆ, ಅಲ್ಲ ಡಾಕ್ಟ್ರ್ ಎಲ್ಲ
4: ಯಾವ ಆಸ್ಪತ್ರೆಗೆ ಎತ್ತದಂದ್ ಹೇಳುದೆ ಒಂದು ಪ್ರೆಸ್ಟೀಜ್,
0: ಪ್ರೆಸ್ಟೀಜ್ ಆಗಿಬಿಟ್ಟಿತ್ತು ಅಲ್ಲ. ಕರೆಕ್ಟ್, ಅದು ಒಂದು. ಇನ್ನೊಂದು, ನೀವು ಬರೀ ಆಸ್ಪತ್ರೆ ಸರ್ಕಾರಿ ವ್ಯವಸ್ಥೆಗಳ್ರಿ, ಸರ್ಕಾರಿ ಡಾಕ್ಟ್ರದ್ದು ನಮ್ದೇನ್ ರಿಕ್ರೂಟ್ಮೆಂಟ್ ಆಪತಿ, ಎಲ್ಲ ಡಿಗ್ರಿ ವೆರಿಫೈಡ್ ಆಗಿ ನಾವು ಕೆಲ್ಸಕ್ಕೆ ಸೇರುದು ಅಲ್ಲ.
4: ಹೌದೌದು,
0: ಅಷ್ಟಾರು ಜನಕ್ಕೆಲ್ಲ ಹೆಂಗಿರತ್ ಗೊತ್ತ, ನಾವ್ ಹೇಳೋದು ನಂಬುದೇ ಇಲ್ಲ. ಅವರಿಗೆ ಶಂಕದಿಂದ ಬಂದ್ರೆ ತೀರ್ತ, ಅದು ಯಾವ ಶಂಕವೋ ಗೊತ್ತಿಲ್ಲ, ನಂಬಿಕೆ ಕಡಿಮೆ. ನಾವೇನೋ ಸುಳ್ಳು ಸುಳ್ಳೇ ಹೇಳೋದೇನೋ, ಅರ್ಧಂಬರ್ಧ ಓದ್ಕೊ ಬಂದಿರೇನೋ, ಎಲ್ಲೂ ಸಲ್ಲದವರು ಸರ್ಕಾರಿ ಸೇವೆಯಲ್ಲಿ ಸಲ್ತ್ರೇನೋ ಅಂದೇಳಿ ಜನಕ್ಕೆ ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್. ಮತ್ತೆ ಇದನ್ನ ಹೋಗಲಾಡ್ಸೋಕ್ಕೂ ನೀವು ಒಂದೇ ಪ್ರಶ್ನೆಯಲ್ಲಿ ಎಲ್ಲ ಕೇಳಾಯ್ತು, ಈಗ ಹೋಗಲಾಡ್ಸೋಕೆ ಅಂತ ಮಾಡ್ಕೊ. ನಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಆಯ್ಕೊ ಮಾಡ್ತಾ ಇತ್ತು, ಉತ್ತಮ ರೀತಿಯಲ್ಲೇ ಸೇವೆ ಸಿಗ್ತಾ ಇದೆ, ಒಳ್ಳೆ ರೀತಿಯಲ್ಲಿ ಸಂವಹನ ಆಗ್ತಾ ಇದೆ, ಸರ್ಕಾರಿ ಆಸ್ಪತ್ರೆಗಳ ಗುಣಮಟ್ಟ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ, ಸಾಕಷ್ಟು ಅನುದಾನ ಬರ್ತಾ ಇದೆ, ಉನ್ನತೀಕರಣ ಆಗ್ತಾ ಇದೆ. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದದ್ದು ಸಾಲ್ವೇಷನ್ ಪ್ರಕ್ರಿಯೆಯಲ್ಲಿದೆ.
4: ಈ ಸರ್ಕಾರಿ ಅಡ್ವರ್ಟೈಸ್ಮೆಂಟ್ಗಳು, ಫಾರ್ ಎಕ್ಸಾಂಪಲ್ ನಿಮ್ಮ ಸರ್ಕಾರಿ ಆಸ್ಪತ್ರೆ ಅಡ್ವರ್ಟೈಸ್ಮೆಂಟ್ಗಳು, ನಿಮ್ಮ ಸರ್ಕಾರಿ ಆಸ್ಪತ್ರೆ ಗೋಡೆ ಮೇಲೆ ಇರತ್ತೆ, ಅಲ್ಲೊಂದು ಹೋರ್ಡಿಂಗ್ ಹಾಕಿದ್ರಿ, ಸರ್ಕಾರಿ ಆಸ್ಪತ್ರೆ ಎದುರೇ ಹಾಕಿರ್ತ್ರಿ. ಆಕ್ಚುಲಿ ಸರ್ಕಾರಿ ಆಸ್ಪತ್ರೆ ಕಡೆ ಬಪ್ಪರೆ ಇಲ್ಲ, ಅವ್ರು ಕಾಂಬುದಿಲ್ಲ. ಮತ್ತೆ ನಾನ ಎಷ್ಟೊಂದು ಸಲ ಸರ್ಕಾರಿ ಆಸ್ಪತ್ರೆಗೆ ಹೋದಳು, ಇಲ್ಲೆಲ್ಲ ಇರೋ ಪ್ರೋಗ್ರಾಮ್ ಕಂಡ್ಕೊಂಡು ಇದಿತ್ತ, ಕ್ಷಯರೋಗಕ್ಕೆ ಅದಿತ್ತ, ಗರ್ಭಧಾರಣೆ ಆಗೋರಿಗೆ ಇದಿತ್ತ, ನಾನೇ ಆಶ್ಚರ್ಯ ಪಟ್ಟಿದ್ದೆ. ನೀವು ಒಳ್ಳೆಯರಿಗೆ ಹಾರ್ ಮಾತ್ರ ಆ ಜಾಹೀರಾತುಗಳು ಜನರಿಗೆ ಗೊತ್ತಾಗ್ಬೋದ, ಒಳ್ಳೆಯರಿಗೆ ಹೊಯ್ದೇ ಇದ್ದವ್ರಿಗೆ ಹೆಂಗ್ ಗೊತ್ತಾಗತ್ತ? 10% ಆಫ್ ಪಾಪ್ಯುಲೇಷನ್ ಮಾತ್ರ ನಿಮ್ಮ ಸರ್ಕಾರಿ ಆಸ್ಪತ್ರೆ ಬರುತ್ತೇನೋ ನಾನು ಹೇಳುದು, ಆದ್ರೆ ಉಳಿದವ್ರು ಎಂತ ಮಾಡ್ತಾರೆ, ಅವ್ರಿಗೆ ಹೆಂಗ್ ವಿಷಯಗಳನ್ನ ತಲುಪಿಸ್ತೀರಿ? ಅದು ಕೂಡ ಪ್ರಶ್ನೆಯೇ ಅಲ್ದ ಡಾಕ್ಟ್ರೆ. ಅಲ್ಲ, ಈಗ ಇನ್ನೊಂದು ನನ್ನ ವಿಷಯ ಎಂತ ಹೇಳ್ಕೊಂಡ್ರೆ, ಗವರ್ಮೆಂಟ್ ಆಸ್ಪತ್ರೆಯ ಮಾತ್ರೆಗಳಿರ್ಬಹುದು, ಸೇವೆಗಳಿರ್ಬಹುದು, ಸತ್ಯ ಹೇಳ್ಕೊಂಡ್ರೆ ನಂಗೂ ಹಿಂಗಿಂದೆ ಒಂದು ಪೂರ್ವಾಗ್ರಹ ಮೊದಲಿದ್ದಿತ್ತು. ಆದ್ರೆ ನನ್ನ ಸೆಕೆಂಡ್ ಹೆರಿಗೆಗೆ ಆಯ್ಕೆ ಮಾಡ್ಕೊಂಡಿದ್ದು ಸರ್ಕಾರಿ ಆಸ್ಪತ್ರೆನೆ. ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಸೇವೆ, ಅದರಲ್ಲೂ ನಿಮ್ಮ ಆಶಾ ಕಾರ್ಯಕರ್ತೆಯರು, ಎಲ್ಲೊಂದು ಪ್ರೆಗ್ನೆಂಟ್ ಅಂತ ಇದ್ದ ಅವರ ಕೇರಿಯಲ್ಲಿ, ಅವ್ರ ಊರಲ್ಲಿ, ಅವ್ರ ವಾರ್ಡಲ್ಲಿ ಗೊತ್ತಾಯ್ತಂದ್ರೆ ಹೋಗಿ ಮಾತಾಡಿ ತಾಯಿ ಕಾರ್ಡ್ ಮಾಡಿಸಿ, ಬನ್ನಿ TT ಇಂಜೆಕ್ಷನ್ ತಗೊಂಡು ಬನ್ನಿ, ನಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬನ್ನಿ, ನೀವು ನಮ್ಮ ವೆಯ್ಟ್, ಹಿಮೋಗ್ಲೋಬಿನ್ ಚೆಕಪ್ ಎಲ್ಲ ಇಲ್ಲೇ ಮಾಡಿ ಅಂತ ಮೋಟಿವೇಟ್ ಮಾಡ್ತಾ ಇರೋದು ಪ್ಲಸ್ ಪಾಯಿಂಟ್ ಅದೊಂದು. ಅದರಿಂದಾನೇ ನಾವು ನಮ್ಮಂಥವ್ರು ಕೂಡ ಸರ್ಕಾರಿ ಆಸ್ಪತ್ರೆಗೋ ಎಂತಲ್ಲ ಸೇವೆ ಇತ್ತು, ಕಾಂಬಕ್ಕಾಯ್ತು ಇರ್ಲಿ ಅಂತ ಹೇಳ್ಕೊಂಡು ಕಾಂಬ ಹೆರಿಗೆ ಎಲ್ಲ ಮಾಡಿಸ್ಕೊಂಬ ಎಂತಂತೇಳಿ ನಾನು ಮಾಡಿಸ್ಕೊಂಡಿದ್ದು ನನ್ನ ಸೆಕೆಂಡ್ ಹೆರಿಗೆನ ಸರ್ಕಾರಿ ಆಸ್ಪತ್ರೆಯಲ್ಲೇ. ಈವನ್ ನನ್ನ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಕೂಡ ಆಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲೇ, ಅದರಲ್ಲೂ ಕ್ಯಾಂಪಲ್ಲಿ. ನೀವು ಹೇಳ್ರಲ್ಲ ಕ್ಯಾಂಪಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ರಲ್ಲ, ಕ್ಯಾಂಪಲ್ಲೇ ಹೋಯಾದ. ಆಕ್ಚುಲಿ ಕೇಳುಗ್ರೆ, ಸರ್ಕಾರದ ಸರ್ಕಾರಿ ಆಸ್ಪತ್ರೆಗಳು, ಸರ್ಕಾರಿ ಮದ್ದುಗಳು, ಸರ್ಕಾರಿ ಸೌಲಭ್ಯಗಳು ಖಂಡಿತ ಅಸಡ್ಡೆ ಬೇಡ. ನಮ್ಮ ಈ ಡಾಕ್ಟರ್ ಗಣೇಶ್ ಬಹ ಪರಿಣತ ಡಾಕ್ಟರ್ಗಳೇ ಅಲ್ಲಿಪ್ಪದ, ಹಾಂಗಾಗಿ ಹೆದರ್ಕಮಿಕೆ ಅಂತದ್ದು ಇಲ್ಲ. ಫ್ರೀ ಅಂತಂದ್ಕೊಳ್ಳೆ ನಮ್ಮಲ್ಲೆಲ್ಲ ಡೌಟ್ ಆಯ್ಕಾಂಬ್ದ, ಆ ಡೌಟ್ಗಳು ಬೇಡ. ಇನ್ನೊಂದು, ಕುಟುಂಬ ಕಲ್ಯಾಣ ಯೋಜನೆ ಅಂಡರ್ ಯಾವ್ದೆಲ್ಲ ಬರುತ್ತೆ ಅನ್ನೋದನ್ನ ಅಷ್ಟು ಲೈಕ್ ಮಾಡಿ ಹೇಳಿದ್ರೆ, ಇದೇ ಮಾತ್ರೆಗಳನ್ನ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಕೌನ್ಸಿಲಿಂಗ್ ತಕೊಂಡು ಕೂಕೊಂಡು ತಕಂ ನಾವು ಧೈರ್ಯ ಮಾಡಿ ಗವರ್ಮೆಂಟ್ ಆಸ್ಪತ್ರೆಗೆ ಬಂದು ಈ ಎಲ್ಲ ಸರ್ವಿಸ್ಗಳನ್ನು ತಗೊಳ್ಬಹುದು. ಡಾಕ್ಟ್ರೆ ಭಾರಿ ಖುಷಿ ಆಯ್ತು, ವರ್ಲ್ಡ್ ಪಾಪ್ಯುಲೇಷನ್ ಡೇ ದಿನ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡುಕಂತಾನೆ ಅಲ್ಲ, ಆ ಕಂಟ್ರೋಲ್ ಮಾಡೋದ್ರಲ್ಲಿ ನಮ್ಮ ಆರೋಗ್ಯನ ನಾವು ಹೆಂಗೆ ಉಳಿಸ್ಕೊಳ್ಳಕ್ಕ, ನಮ್ಮ ಆರೋಗ್ಯನ ನಾವು ಹೆಂಗೆ ಕಾಪಾಡ್ಕೊಳ್ಳಕ್ಕ, ಒಂದು ಒಳ್ಳೆ ಆರೋಗ್ಯಯುತ ಸಂಸಾರ ಆ ಸಂಸಾರದ ತಾಯಿ ಮತ್ತು ಮಗುವಿನಿಂದ ಶುರುವಾಗುತ್ತೆ, ಅದನ್ನ ಹೆಂಗೆ ಶುರು ಮಾಡ್ಲಕ್ಕ ಅನ್ನೋದ್ರ ಬಗ್ಗೆ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಆದ್ರೆ ಒಂದೇ ಒಂದು ನನ್ನ ವೈಯಕ್ತಿಕ ಕಾಳಜಿ ಅಂತಂದ್ರೆ, ಗವರ್ನಮೆಂಟ್ನ ಎಲ್ಲಾ ಕಾರ್ಯಕ್ರಮಗಳು ಹೆಣ್ಮಕ್ಳಿಗೆ ಸಂತಾನ ಹರಣ ಅದು ಇದು ಅಂತ ಇದೆ, ಗಂಡ್ಮಕ್ಳಿಗೂ ಕೂಡ ಒಂದ್ ಸ್ವಲ್ಪ ಕಾರ್ಯಕ್ರಮಗಳು ನೀವು ಜಾಸ್ತಿನೇ ಹಾಕಂಡ್ರೆ ನಮ್ಮಂತ ಹೆಣ್ಮಕ್ಳು ಕೂಡ ಸ್ವಲ್ಪ ಇನ್ನಷ್ಟು ಹೆಲ್ದಿಯಾಗಿ ಬೆಳಿಬಹುದು ಅನ್ನೋದು ಹೆಣ್ಮಕ್ಳ ಕಡೆಯಿಂದ ನನ್ನ ಕೋರಿಕೆ. ಎನಿವೇಸ್ ಡಾಕ್ಟ್ರೆ, ನಿಮ್ಗೆ ಎಂತಾರು ಹೇಳಕಿದ್ರೆ ಖಂಡಿತ ಹೇಳಕ್ ನಮ್ಮ ಕೇಳುಗರಿಗೆ.
0: ಹೆಣ್ಮಕ್ಳಿಗೆ ಸಾಕಷ್ಟು ಸೇವೆಗಳಿತ್ತು ಅಂತ ಹೇಳ್ರಿ, ಅದನ್ನ ಉಪಯೋಗಿಸ್ತಾನೆ ಇದ್ರೆ ಹೆಣ್ಮಕ್ಳು. ಗಂಡಸ್ರಿಗೆ ಇದ್ದದ್ದು ಒಂದ್ ಸೇವೆ, ಅದನ್ನ ಒಂದ್ ಚೂರಾರು ಇಂಟ್ರೆಸ್ಟ್ ತಗೊಂಡು ನಮ್ಮ ಪುರುಷ ಸಮಾಜ ಅದನ್ನ ಅಳವಡಿಸ್ಕೊಂಡ್ ಶುರು ಮಾಡಿದ್ರೆ ನಾವು ಇಲ್ಲೊಂದು ಗಿಡ ನೆಟ್ರು ಫಲ ಕೊಡತ್ತ, ಇನ್ನೊಂದು 4 ಸಸಿ ತಂದು ಹಾಕುವ ಅಂದೇಳಿ ನಾವು ಆಪ್ಷನ್ ಇಡ್ಲಕ್.
4: ಡಾಕ್ಟ್ರೆ ಭಾರಿ ಖುಷಿ ಆಯ್ತು ನೀವು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಬಂದು ವಿಶ್ವ ಜನಸಂಖ್ಯಾ ದಿನ ಇವತ್ತು ವಿಶೇಷವಾಗಿ ಒಂದು ಉತ್ತಮ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಕೊಟ್ರಿ. ಎಷ್ಟೋ ಜನಕ್ಕೆ ಇಂತಹ ಮಾಹಿತಿಗಳ ಕೊರತೆಯೇ ಇರೋದು, ಮಡಿವಂತಿಕೆನೂ ಇರಬಹುದು ಅಥವಾ ಮುಜುಗರನೂ ಇರಬಹುದು, ಸಂಕೋಚನೂ ಇರಬಹುದು. ಆದ್ರೆ ನೀವು ಹೇಳ್ದಂಗೆ ಈಗ ಹಿಂಜರಿಯುವಿಕೆ ಕಡಿಮೆ ಆಗಿ ಕುಟುಂಬ ಯೋಜನೆ ಅಳವಡಿಕೆ ಎಲ್ಲಾ ದಂಪತಿಗಳ ಹೆಮ್ಮೆ ಆಯ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ನೀವು ಬಂದದ್ದಕ್ಕಾಗಿ.
0: ತುಂಬಾ ಧನ್ಯವಾದಗಳು ಅವಕಾಶ ಕೊಟ್ಟದ್ದಕ್ಕಾಗಿ. ಕುಂದಾಪುರ ಕನ್ನಡದಲ್ಲಿ ಮಾತಾಡೋದೇ ಒಂದು ಖುಷಿ ಮಾರ್ರೆ. ರೇಡಿಯೋ ಕುಂದಾಪುರ ಚಾನಲ್ ಅಲ್ಲೇ ಅಲ್ಲೇ ಸಿಕ್ಕುದ, ಬೇರೆ ಯಾವ್ದಾದ್ರು ಪ್ರೋಗ್ರಾಮ್ ಈಗ ಹಿಂಗ್ ಮಾತಾಡೋಕೆ ಅತ್ತ.
4: ಹಾಂಗಾಗಿ ಡಾಕ್ಟ್ರೆ ನೀವು ಮಾತಾಡೋದಕ್ಕೆ ನಮ್ ಕೆಮಿಯೂ ತಂಪಾಯ್ತು, ಹತ್ತು ಕುಂದಾಪುರ ಕನ್ನಡ ಮಾತಾಡ್ತ್ರಿ, ಭಾರಿ ಖುಷಿ ಆಯ್ತು. ನಮ್ ಕೇಳುಗರು ಕೂಡ ಅಷ್ಟೇ ಎಂಜಾಯ್ ಮಾಡ್ರ ಅನ್ಕಂತೆ. ಸೊ ವಿಶ್ವ ಜನಸಂಖ್ಯಾ ದಿನದ ಇವತ್ತಿನ ಈ ವಿಶೇಷ ಕಾರ್ಯಕ್ರಮನ ಹಿಂಕೇಂಡ ಹಾಂಗ್ ಮರ್ತು ಬಿಡಬೇಡಿ, ಮನ್ಸಲ್ಲೇ ಹಾಂಗೆ ರೆಕಾರ್ಡ್ ಮಾಡ್ಕೊಂಡು ಇನ್ನು 4 ಜನಕ್ಕೆ ಹೇಳ್ತಾ, ದಂಪತಿಗಳೇ ಕುಟುಂಬ ಯೋಜನೆ ಅಳವಡಿಕೆ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯಾಗಲಿ. ಸದ್ಯಕ್ಕೆ ನಾವು ಹೋಯ್ಬತ್ತೋ, ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
0: ಆಯ್ತು ಹೋಯ್ಬಪ್ಪ, ಬತ್ತ ಹೋಯ್.
4: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು, ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು, ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ಮ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್, ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ಮೊದಲ ಕತೆ ಎಂಬ ಕಿರುಚಿತ್ರದ ಉತ್ತಮ್ ಸಾರಂಗ್ ಅವರು ಸಂಗೀತ ನೀಡಿರುವ, ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಿರಂಜನ್ ಅವರು ಸಾಹಿತ್ಯ ನೀಡಿರುವ, ಉತ್ತಮ್ ಸಾರಂಗ್ ಮತ್ತು ಭವ್ಯಶ್ರೀ ಬಂಡಿಮಠ ಅವರು ಹಾಡಿರುವ ಹಾಡು.

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾವಿವತ್ತು ಎಲ್ಲಿದ್ದಕ್ಕೆಂದ್ರೆ ಹೊಸ ಬದುಕು, ಇದು ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿರುವಂತಹ ಹೊಸ ಬದುಕು ಸೇವಾ ಟ್ರಸ್ಟ್ ನ ಆಶ್ರಮ ಇದು. ಸೇವೆ, ಹೋರಾಟ, ಜ್ಞಾನ ಅನ್ನೋದ್ರಲ್ಲಿ ಅನಾಥರಿಗಿರುವಂತಹ ಆಶ್ರಮ ಹೊಸ ಬದುಕು. ಇಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿಯ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ, ಅಂದ್ರೆ ನಾಡಿದ್ದು June 21ಕ್ಕೆ ಏನು ಯೋಗ ದಿನಾಚರಣೆ ಆಗ್ತಾ ಇದೆ, ಅದರ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂದ್ರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನೋ ಒಂದು ಥೀಮ್ ಅಡಿಯಲ್ಲಿ ತಾಲೂಕು ಆಯುಷ್ ಇಲಾಖೆ ಕುಂದಾಪುರ ಮತ್ತು ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತಧಾರ ಇವರ ಅಡಿಯಲ್ಲಿ ಈ ಕಾರ್ಯಕ್ರಮ ಆತಿಪದ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡುವ ಅಂತೇಳಿ ರೇಡಿಯೋ ಕುಂದಾಪುರದ ನಾವೆಲ್ಲ ಇವತ್ತ ಹೊಸ ಬದುಕಿನ ಈ ಆಶ್ರಮದಲ್ಲಿ ಸೇರಿತ್ತು. ಈ ಆಶ್ರಮದಲ್ಲಿ ಹೆಚ್ಚು ಕಮ್ಮಿ 55 ಜನ ಇದ್ರೆ ಇದನ್ನ ನಡೆಸ್ತಾ ಇದ್ದು ವಿನಯ್ ಚಂದ್ರ ಸಾಸ್ತಾನ ಮತ್ತು ಅವರ ಹೆಂಡತಿ ರಾಜಶ್ರೀ ಅವರು. ಸೊ ತುಂಬಾ ಖುಷಿ ಅಂತ ಕೇಂದ್ರೆ ಎಲ್ಲೆಲ್ಲೋ ಇರೋರಿಗೆ ಬದುಕನ್ನ ಕಟ್ಟಿಕೊಳ್ಳಲಾಗದೆ ಅಲ್ಲೆಲ್ಲೋ ಇದ್ದವರನ್ನ ಕರ್ಕೊಂಡು ಬಂದು ಒಂದು ಸೂರಿನ ಅಡಿಯಲ್ಲಿ ಇವರು ತುಂಬಾ ಚಂದ ಕನ್ಕಂತಿದ್ರೆ ಅವರಿಗೆ ಇವತ್ತು ಸಪೋರ್ಟ್ ಆಗಿ ತಮ್ಗೆ ಆದಷ್ಟು ರೀತಿಯಲ್ಲಿ ಇವರಿಗೊಂದು ಹೆಲ್ಪ್ ಮಾಡುವ ಅಂತ ಹೇಳಿ ನಮ್ಮ ಕುಂದಾಪುರದ ವಿಶಿಷ್ಟವಾಗಿರುವ ಲಯನ್ಸ್ ಕ್ಲಬ್, ಲೇಡೀಸೇ ಇರುವಂತಹ ಲಯನ್ಸ್ ಕ್ಲಬ್ ಅಮೃತಧಾರದವರು ಇಲ್ಲೆಲ್ಲ ಒಟ್ಟಾ ಇದ. ಸೊ ಇಲ್ಲಿ ವಿಶೇಷವಾಗಿ ಯೋಗ ಮಾಡೋದು ಹೇಳ್ಕೊಟ್ರು. ಯೋಗ ಮಾಡೋದಂದ್ರೆ ತುಂಬಾ ದೊಡ್ಡದಾಗೆಲ್ಲ, ಸಣ್ಣ ಮಟ್ಟದಲ್ಲಿ ಹೆಂಗೆ ದಿನಚರಿಯಲ್ಲಿ ಯೋಗ ಮಾಡ್ಲಕ್ ಎಂಬುದನ್ನ ಹೇಳ್ಕೊಟ್ರು ನಮ್ಮ ಡಾಕ್ಟರ್ ಶಿಲ್ಪಾ ಕೆ ಅವರು, ತಾಲೂಕು ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿ. ಅವರೊಟ್ಟಿಗೆ ನಮ್ಮ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರು ಇದ್ರು, ತಪೋವನದ ವಾಣಿಶ್ರೀ ಐತಾಳ್ ಅವರು. ಹಾಗೆ ನಮ್ಮ ಲಯನ್ಸ್ ಕ್ಲಬ್ ಅಮೃತಧಾರೆಯ ಕಲ್ಪನಕ ಇದ್ರು, ಜೊತೆಗೆ ಮುಂದಿನ ಪ್ರೆಸಿಡೆಂಟ್ ಆಗ್ಲಿಕ್ಕೆ ಇರುವಂತಹ ಚಂದ್ರಿಕಾ ಧನ್ಯ ಅವರು ಇದ್ರು. ಸೊ ಕಲ್ಪನಾ ಅವರನ್ನ ಮೇಡಮ್ ಮಂಚರು ಬನ್ನಿ. ಈ ಕಾರ್ಯಕ್ರಮ ಇವತ್ತೇನ್ ನೀವು ಆಯೋಜನೆ ಮಾಡ್ಕೊಂಡಿರಿ, ಇವತ್ತು 21 June ನ ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯಕ್ಕಾಗಿ ಯೋಗ, ಆರೋಗ್ಯ

0: ವೃದ್ಧಾಪ್ಯಕ್ಕಾಗಿ ಯೋಗ ಅಂತ ಏನೊಂದು ಥೀಮ್ ಇಟ್ಕೊಂಡಿರಲ್ಲ, ಈಗ ಯೋಗ ಈಗ ಹೇಳಿಕೊಟ್ಟಾಯ್ತು, ಅದ್ರ ಒಟ್ಟಿಗೆ ನೀವು ಅವರಿಗೆಲ್ಲ ತಪಾಸಣೆಯನ್ನ ನೀವು ಇಟ್ಕೊಂಡಿರಿ. ಮೇಡಮ್, ಈ ಕಾರ್ಯಕ್ರಮದ ಬಗ್ಗೆ ಒಂಚೂರು ಹೇಳಿಬಿಡಿ.
1: ನಾವು ಆರೋಗ್ಯದ ಬಗ್ಗೆ ಬಹಳ ಅಂದ್ರೆ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ, ಹಾಗಾಗಿ ನಮ್ಮ ಕ್ಲಬ್ನ ಸದಸ್ಯರಾದಂತಹ ಡಾಕ್ಟರ್ ಶಿಲ್ಪಾ ಮತ್ತು ಡಾಕ್ಟರ್ ವಾಣಿಶ್ರೀ ಅವರ ಮುಖಾಂತರ ಇದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕೆ ನಾವು ಚರ್ಚೆ ಮಾಡಿದವಾಗ ಅವರಿಗೂ ತುಂಬಾ ಖುಷಿಯಿಂದ ಒಪ್ಕೊಂಡ್ರು. ಯಾಕಂತ ಹೇಳಿದ್ರೆ ಆರೋಗ್ಯ ಎಲ್ಲರಿಗೂ ಬೇಕು, ಸಣ್ಣ ಮಗುವಿನಿಂದ ಹಿಡಿದು ವೃದ್ಧಾಪ್ಯದಲ್ಲಿ ಎಲ್ಲರಿಗೂ. ಆದ್ರೆ ವೃದ್ಧಾಪ್ಯದವರು ಇರುವವರಿಗೆ ತುಂಬಾ ಜಾಸ್ತಿ ಸಮಸ್ಯೆಗಳಿರುವಂತದ್ದು. ಹಾಗಾಗಿ ಈ ಆಶ್ರಮ ನಾವು ಗಮನಿಸಿದಾಗ ಇಲ್ಲಿ ಎಲ್ಲ ತುಂಬಾ ವೃದ್ಧರೇ ಇರುವಂತದ್ದು. ಹಾಗಾಗಿ ಇಲ್ಲಿ ನಾವು ಇವತ್ತಿನ ಒಂದು ನಮ್ಮ ಕ್ಯಾಂಪ್ ಅನ್ನು ಮಾಡುವ ಅಂತೇಳಿ ಬಂದಿದ್ದು. ಯಾಕಂತ ಹೇಳಿದ್ರೆ ಅವರಿಗೊಂದು ಅನುಕೂಲ ಆಗ್ಲಿ ಅಂತೇಳಿ ಒಂದಿಷ್ಟು ಔಷಧಗಳನ್ನು ಹಾಗೆ ಎಲ್ಲ ಚೆಕಪ್ ಮಾಡಿಯೋದಕ್ಕೆ ಬೇಕಾದಂತ ಔಷಧಗಳನ್ನೆಲ್ಲ ಕೊಡ್ಲಿಕ್ಕೆ ಒಂದು ನಾವೆಲ್ಲ ನಮ್ಮ ಇಡೀ ಕ್ಲಬ್ನವರು ಸೇರ್ಕೊಂಡು ಒಂದು ಚಿಂತನೆ ಮಾಡಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು.
0: ಒಂದು ಒಳ್ಳೆ ಕಾರ್ಯಕ್ರಮ. ಆಕ್ಚುಲಿ ಈ ಸಲದ ಯೋಗದ್ದು ಏನು ಥೀಮ್ ಇದೆ ಅದು ವೃದ್ಧಾಪ್ಯಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಯೋಗ ಎಷ್ಟು ಹೆಲ್ಪ್ ಆಗ್ತ, ಯೋಗ ಅನ್ನೋದು ಯಾವ ಏಜ್ ಗ್ರೂಪ್ ಅವರು ಮಾಡ್ಲಕ್ಕೆ, ಅಂದ್ರೆ ನಮ್ಮ ಡಾಕ್ಟರ್ ಶಿಲ್ಪ ಅವರು ಹೇಳುವಂಗೆ 8-10 ವರ್ಷಗಳನ್ನ ಶುರು ಮಾಡ್ಲಕ್ಕೆ. ಅಲ್ಲ ಡಾಕ್ಟ್ರೆ, ಶುರು ಮಾಡಿ ನೀವು ನೆಕ್ಸ್ಟ್ ನಿಮ್ಮ ಲಾಸ್ಟ್ ಬ್ರೇತ್ ತನಕ ಯೋಗ ಮಾಡ್ಲಕ್ಕೆ, ಆಗ ಗಟ್ಟಿ ಮುಟ್ಟಾಗಿ ಇರ್ಲಕ್ ಅಂತೇಳಿ ಅಂತದೊಂದು ಥೀಮ್ ಅಲ್ಲಿ ನೀವು ಇದೊಂದು ಸ್ಥಳ ಆಯ್ಕೆ ಮಾಡ್ಕೊಂಡಿದ್ದು. ಇದ್ರ ಬಗ್ಗೆ, ಹೊಸ ಬದುಕಿನ ಬಗ್ಗೆ ನೀವೆಂತ ಹೇಳ್ತೀರಿ ಅನಾಥಾಶ್ರಮದ ಬಗ್ಗೆ?
1: ಹೊಸ ಬದುಕು ಒಂದು ನಮಗೊಂದು 6 ತಿಂಗಳ ಹಿಂದೆ ಇದ್ರ ಬಗ್ಗೆ ಗೊತ್ತಾಯ್ತು ವಾಣಿಶ್ರೀ ಅವರಿಂದ. ಇಲ್ಲ ಮೊದಲಿಗೆ ನಾವು ನಮ್ಮ ಕ್ಲಬ್ ಇಂದ ಒಂದು 4-5 ಜನ ಬಂದು ನೋಡ್ಕೊಂಡು ಹೋಗ್ಲಿಕ್ಕೆ ಬಂತು. ನೋಡ್ಕೊಂಡು ಹೋದಾಗ ನೋಡಕ್ ಬಂದವಾಗ ನಮ್ ತುಂಬಾ ಫೀಲಿಂಗ್ ಆಯ್ತು. ಅಂತ ಹೇಳಿದ್ರೆ ನಮ್ಮ ಅಣ್ಣ ತಮ್ಮಂದಿರು ಈ ಪರಿಸ್ಥಿತಿಲಿ ಇದ್ರೆ ಹೇಗೆ ಅಂತೇಳಿ ಅನ್ಸಿದವಾಗ ನಾವೇನಾದ್ರೂ ಮಾಡೋದಿದ್ರೆ ನಿಜವಾಗ್ಲೂ ನೀಡಿ ಇಲ್ಲಿ ಇದೆ. ಮತ್ತೆ ಅವರು ವಿನಯ ಚಂದ್ರ ಅವರು ಒಬ್ಬರು ಬಹಳ ಕಷ್ಟಪಟ್ಟು ಅವ್ರ ಗಂಡ ಹೆಂಡತಿ ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಿಂದ ಏನ್ ಸಹಾಯ ಮಾಡ್ಲಿಕ್ಕಾಗ್ತದೆ ನಾವ್ ಇಲ್ಲೇ ಮಾಡುವ ಅಂತೇಳಿ ನಾವು ಒಂದು 3-4 ಕಾರ್ಯಕ್ರಮವನ್ನು ಇಲ್ಲೇ ಹಮ್ಮಿಕೊಂಡು ಇಲ್ಲೇ ಮಾಡ್ತಾ ಇದ್ದೇವೆ. ಇದನ್ನ ನಮ್ಗೆ ತೃಪ್ತಿ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ನಿಜವಾಗ ಅವಶ್ಯಕತೆ ಇರುವಂತದ್ದು ಅವರಿಗೆ. ನಾವು ಸುಮ್ಮನೆ ಏನೇನೋ ಒಂದು ಕಾರ್ಯಕ್ರಮ ಎಲ್ಲೆಲ್ಲೂ ಹಮ್ಮಿಕೊಳ್ಳೋಕ್ಕಿಂತ ಅವಶ್ಯಕತೆ ಇದ್ದಲ್ಲಿ ನಮ್ಮದೊಂದು ಕೊಟ್ಟವಾಗ ನಮ್ಗದು ಖುಷಿ ಕೊಡ್ತದೆ. ಹಾಗಾಗಿ ನಾವೆಲ್ಲ ಕ್ಲಬ್ ಸದಸ್ಯರು ಹೆಚ್ಚಿನವರು ಬಂದಿರಿ ಇವತ್ತು ಖುಷಿಯಿಂದ. ಅವರೆಲ್ಲರೂ ಸಹ ಮುಂದಿನಿಂದ ಮುಂದೆ ಅವರವರ ಪರ್ಸನಲ್ ಸಹ ಇಲ್ಲಿ ಸಹಾಯವನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ.
0: ತುಂಬಾ ಲೈಕ್ ಹೇಳ್ರಿ ಕಲ್ಪನಾ ಭಾಸ್ಕರ್ ಅವರು, ಥ್ಯಾಂಕ್ ಯು ಸೋ ಮಚ್. ಕೇಳುಗ್ರೆ, ನಾವಿಪುದೀಗ ಹೊಸ ಬದುಕು ಆಶ್ರಮ ಸೇವೆ ಹೋರಾಟ ಜ್ಞಾನ ಇದೆಲ್ಲಂತ ಕೇಂದ್ರ ಸಾಲಿಗ್ ಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿ ಒಂದು ಕಾಲದಲ್ಲಿ ಶಾಲೆಯಾಗಿದ್ದ ಶಾಲೆ ಮುಚ್ಚದ ಮೇಲೆ ಇವತ್ತು ಹೊಸ ಬದುಕನ್ನು ಕೊಡ್ಲಿಕ್ಕೆ ಒಂದು ದಾರಿಯಾಗಿರೋ ಸೂರಾಗಿದೆ. ಸೊ ಅದರಲ್ಲೇ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಉಡುಪಿ ಮತ್ತು ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರ ಕಡೆಯಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮ. ಇನ್ನಷ್ಟು ಮಾಹಿತಿ ಬತ್ತು ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಚಗಳ ಪ್ರಕೃತಿಯ ಸ್ವರ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಚಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ ದಿಮೋಟಿಗೆ ಭಂಡಾರ್ಕಾ ಸಾರ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಹೊಸ ಬದುಕು ಆಶ್ರಮದಲ್ಲಿ ನಾವಿತ್ತು. ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿರುವಂತಹ ಹೊಸ ಬದುಕು ಈ ಆಶ್ರಮದಲ್ಲಿ ನಾವು ಇವತ್ತು ಯಾಕಿತ್ತಂದ್ರೆ, ನಮ್ಮ ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ವೃದ್ಧಾಪ್ಯಕ್ಕಾಗಿ ಆರೋಗ್ಯಕರ ಇರಬೇಕು ಅಂದ್ರೆ ಅದಕ್ಕಾಗಿ ಯೋಗ ಅಂತ ಒಂದು ಕಾನ್ಸೆಪ್ಟ್ ಥೀಮ್ ಅಲ್ಲಿದ್ದಾರೆ. ನಮ್ಮ ಡಾಕ್ಟರ್ ಶಿಲ್ಪಾ ಕೆ ಅವರು ನಮ್ಮೊಟ್ಟಿಗಿದ್ರೆ. ಇವರು ಆಯುಷ್ ಇಲಾಖೆ ಕುಂದಾಪುರದ ತಾಲೂಕು ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿಗಳು. ಸೊ ಡಾಕ್ಟರ್ ಹೇಳಿ, ಈ ಕಾರ್ಯಕ್ರಮ ನೀವು ಇಲ್ಲ ಹಮ್ಮಿಕೊಂಡಿದ್ರೆ ಆಕ್ಚುಲಿ ಒಂದು ಒಳ್ಳೆ ಒಳ್ಳೆ ಉದ್ದೇಶಕ್ಕಾಗಿ ಇದನ್ನ ಹಮ್ಮಿಕೊಂಡಿದ್ದೀರಿ. ಸೊ ಅದ್ರ ಬಗ್ಗೆ ಒಂಚೂರು ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ಲಕ್ಕ?
2: ಖಂಡಿತವಾಗಿ. ಮೊದಲನೇದಾಗಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ನಾವು ಜೂನ್ 21ನೇ ತಾರೀಕು ಏನು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಯೋಜನೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಅದರ ಥೀಮ್ ಏನಿದೆ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಆ ಒಂದು ಕಾನ್ಸೆಪ್ಟಿನ ಅಡಿಯಲ್ಲಿ ಈ ಹೊಸ ಬದುಕು ಆಶ್ರಮದಲ್ಲಿ ಹೆಚ್ಚಾಗಿ ನಮಗೆ ಇಲ್ಲಿ 50 ವರ್ಷ ದಾಟಿದವರೇ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ನಾವಿಲ್ಲಿ ಇವತ್ತು ಯೋಗ ಕಾರ್ಯಕ್ರಮ ಇರುವಂತದ್ದು ಅಥವಾ ಹೆಲ್ತ್ ಕ್ಯಾಂಪ್ ಇರುವಂತದ್ದನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತಧಾರ ಅವರ ಸಹಯೋಗದೊಂದಿಗೆ. ಸೊ ಈ ಕಾರ್ಯಕ್ರಮದಲ್ಲಿ ನಾವು ಬಹುಮುಖ್ಯವಾಗಿ ವೃದ್ಧರಿಗೆ ಅವರಿಗೆ ಮಾಡುವಂತಹ ಸರಳ ಸುಲಭ ಯೋಗಗಳ ಅಭ್ಯಾಸ ಇರಬಹುದು ಅಥವಾ ಪ್ರಾಣಾಯಾಮ ಇರಬಹುದು, ಅವರು ತಮ್ಮ ದೈನಂದಿನ ಆರೋಗ್ಯವನ್ನ ಹೇಗೆ ಸುಧಾರಿಸಿಕೊಳ್ಬಹುದು ಅದನ್ನು ನಾವಿಲ್ಲಿ ನಾವು ಸರಳವಾಗಿ ಹೇಳ್ಕೊಟ್ಟಿದ್ದೇವೆ. ಒಂದು ಇನ್ನೊಂದೇನಂದ್ರೆ ಎಲ್ಲರೂ ಕೂಡ 50 ವರ್ಷ ದಾಟಿದವರೇ ಇದ್ದಾರೆ. ಈಗ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು 50 ವರ್ಷಕ್ಕೆ ಬರುವ ಕಾಯಿಲೆಗಳು ಸಾಧಾರಣ 20-25 ವರ್ಷದಿಂದನೇ ಶುರುವಾಗ್ತದೆ. ಹಾಗಾಗಿ ನಾವು ಏನು ಇತ್ತೀಚಿನ ದಿನಗಳಲ್ಲಿ ಕಾಣುವಂತಹ ಸಕ್ಕರೆ ಕಾಯಿಲೆ ಇರಬಹುದು ಅಥವಾ ಅಧಿಕ ರಕ್ತದೊತ್ತಡ ಇರಬಹುದು ಅಥವಾ ಹೆಚ್ಚಾಗಿ ಬರುವಂತಹ ಮೂಳೆ ಮಾಂಸಖಂಡಗಳ ಸಂಬಂಧಿತ ಆರ್ಥರೈಟಿಸ್ ಕಾಯಿಲೆಗಳು, ಈ ಎಲ್ಲ ಕಾಯಿಲೆಗಳನ್ನ ಈಗ ನಾವು ಲೈಫ್ ಸ್ಟೈಲ್ ಸಂಬಂಧಿತ ಕಾಯಿಲೆಗಳು ಅಂತಲೂ ಹೇಳ್ತೇವೆ, ಮತ್ತೆ ವೃದ್ಧಾಪ್ಯದಲ್ಲಿಯೂ ಕೂಡ ಈ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ತತ್ಸಂಬಂಧ ನಾವು ಹೆಚ್ಚಾಗಿ ದೈನಂದಿನ ನಾವು ಆರೋಗ್ಯವನ್ನ ಕಾಪಾಡಿಕೊಳ್ಳಲಿಕ್ಕೆ ಸರಳ ಸುಲಭ ಯೋಗ ಪ್ರಾಣಾಯಾಮವನ್ನು ನಾವು ಮಾಡ್ಕೊಳ್ಬಹುದು. ಅದನ್ನೇ ಇವತ್ತು ನಾವು ತರಬೇತಿಯಾಗಿ ಇವರಿಗೆ ನೀಡಿದ್ದೇವೆ. ಇದು ಇವರಿಗೆ ಸಹಕಾರಿಯಾಗುತ್ತೆ ಅಂತ ಕೂಡ ನಾನು ಭಾವಿಸಿದ್ದೇನೆ.
1: ವೆರಿ ನೈಸ್, ತುಂಬಾ ಖುಷಿ ಆಯ್ತು. ಅಮೃತ ಧಾರದ ಸ್ಪೆಷಾಲಿಟಿ ಏನಂದ್ರೆ ಹೆಣ್ಮಕ್ಳು ಇರುವಂತದ್ದು, ಮತ್ತು ಹೆಣ್ಮಕ್ಳು ಸೋಷಿಯಲ್ ಸರ್ವಿಸ್ ಓರಿಯೆಂಟೆಡ್ ಆಗಿರುವಂತ.
2: ಹೌದು, ಖಂಡಿತವಾಗಿ ಅದು ಕೂಡ ಈ ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತ ಧಾರದ ಒಂದು ಧ್ಯೇಯವಾಗಿದೆ. ನಮ್ಮ ಈ ಕ್ಲಬ್ನಲ್ಲಿ ಬಹುಮುಖ್ಯವಾಗಿ ಸದಸ್ಯರೆಲ್ಲರೂ ಮಹಿಳೆಯರೇ ಇರುವುದರಿಂದ ಹೆಚ್ಚಾಗಿ ನಾವು ಇಂತಹ ಒಂದು ಚಟುವಟಿಕೆಗಳನ್ನ, ಸಮಾಜ ಸೇವಾ ಚಟುವಟಿಕೆಗಳನ್ನ ಮಾಡುವುದರಲ್ಲಿ ನಾವು ತೊಡಗಿಕೊಂಡಿದ್ದೇವೆ.
1: ಸೂಪರ್, ಥ್ಯಾಂಕ್ ಯು. ಸೊ ಕೇಳುಗ್ರೆ, ನಾವು ಇಷ್ಟದಲ್ಲಿ ಮಾತಾಡಿದ್ದು ಡಾಕ್ಟರ್ ಶಿಲ್ಪಾ ಕೆ, ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿಗಳೊಂದಿಗೆ. ಕೆಂತಾರಿ ರೇಡಿಯೋ ಕುಂದಾಪುರ, ಇದು ಭಂಡಾರಕ ಸಾರ್ಸನ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಚಕಲ ಪ್ರಕೃತಿಯ ಸ್ವರ, ಭಂಡಾರಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಟ್ಟಿ ನಾನು ಆರ್ಜೆ ಜ್ಯೋತಿ. ನಮ್ಮೊಟ್ಟಿಗಿದ್ರೆ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರು, ತಪೋವನದ ಚೀಫ್ ಕನ್ಸಲ್ಟೆಂಟ್. ನಮ್ಮೊಟ್ಟಿಗೆ ಇನ್ಫರ್ಟಿಲಿಟಿ ಅವೇರ್ನೆಸ್ ವೀಕ್ ಅನ್ನ ಒಂದು ವಾರ 7 ದಿನಗಳ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿಕೊಟ್ಟವರು ಇವರು. ಸೊ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರೇ, ನೀವು ತುಂಬಾ ಅಮೃತಧಾರದಲ್ಲಿ ತುಂಬಾ ಆಕ್ಟಿವ್ ಮೆಂಬರ್, ನೀವು ಲಯನ್ಸ್ ಕ್ಲಬ್ ಕುಂದಾಪುರದ ಮಹಿಳೆಯರೇ ಇರುವಂತಹ ಅಮೃತಧಾರದಲ್ಲಿ. ಸೊ ಪ್ರತಿ ವರ್ಷ ಇಂಥದ್ದು ಒಂದೊಂದು ನೀವು ಇಟ್ಕೊಂಡೇ ಇಟ್ಕಂತ್ರಿ. ಯೋಗಕ್ಕೂ ಮತ್ತು ಈ ಹೊಸ ಬದುಕಿಗೂ ಏನ್ ಸಂಬಂಧ, ಯಾಕೆ ಇದನ್ನ ಕನೆಕ್ಟ್ ಮಾಡಿದ್ರಿ, ಏನ್ ಕಾರಣ ಹೇಳಕ್ಕ?
3: ಈ ಸರಿಯ ಇಂಟರ್ನ್ಯಾಷನಲ್ ಯೋಗ ಡೇ ದ ಥೀಮ್ ಹೆಲ್ದಿ ಏಜಿಂಗ್ ಅಂತ. ಅಂದ್ರೆ ಹಳೆಯವರೇ ಯೋಗ ಮಾಡ್ಕಂತಲ್ಲ, ಯೋಗ ಈಗ ವೃದ್ಧಾಪ್ಯ ಬೇಗ ಬರ್ತಾ ಇದೆ. ಈಗ 70 ವರ್ಷಕ್ಕೆ ಮೊದಲೆಲ್ಲ ಹಳೆಯವರು ಆಗ್ತಿದ್ದೀರ, ಈಗ 50 ವರ್ಷಕ್ಕೆ ವೃದ್ಧಾಪ್ಯದ ಲಕ್ಷಣ ಎಲ್ಲ ಬರ್ತೈತೆ. ಇದು ಮೇನ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಲೈಫ್ ಸ್ಟೈಲ್ ಅಥವಾ ನಮ್ಮ ಜೀವನ ಶೈಲಿ ಅಲ್ಲಿ ಆಗುವಂತ ಬದಲಾವಣೆಗಳಿಂದ ಈ ತರ ಆಗ್ತಾ ಇದೆ. ಅದಕ್ಕೆ ಯೋಗ ಇಂಟರ್ನ್ಯಾಷನಲಿ ರೆಕಗ್ನೈಸ್ ಆಗಿದೆ, ಆದ್ರೆ ನಮ್ಮ ಇಂಡಿಯಾದಲ್ಲಿ ಅದ್ರದ್ದು ರೆಕಗ್ನೈಸೇಷನ್ ಸ್ವಲ್ಪ ಕಮ್ಮಿ ಇದೆ. ಸೊ ಒಂದು ಸಾಧಾರಣ ಒಂದು 12-15 ವರ್ಷದಿಂದ ಈ ಇಂಟರ್ನ್ಯಾಷನಲ್ ಯೋಗ ಡೇ ಅನ್ನು ಮಾಡ್ತಾ ಇದ್ದಾರೆ. ಸೊ ಇದರಿಂದ ಯೋಗದ ಮಹತ್ವ ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಮಾಡ್ತಾರೆ. ಯಾಕಂದ್ರೆ ಒಂದೊಂದು ಥೀಮ್ ಅಲ್ಲೂ ಯೋಗದ ಏನು ಏನು ಪ್ರಯೋಜನಗಳಿದೆ ಅಂತ ತಿಳಿಸ್ಕೊಡ್ಲಿಕ್ಕೆ ಈ ಸರಿ ಹೆಲ್ತ್ ಫಾರ್ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಹಾಕಿದ್ದಾರೆ. ಅಂದ್ರೆ ವೃದ್ಧಾಪ್ಯರಿಗಲ್ಲ ಇದು, ಎಲ್ಲರಿಗೂ ಕೂಡ. ಸೊ ಏಜಿಂಗ್ ಅನ್ನ ಹ್ಯಾಪಿಯಾಗಿ ಆರೋಗ್ಯಕ್ಕೆ, ಸೊ ಏಜ್ ಗ್ರೇಸ್ಫುಲಿ ಅಂತ ಹೇಳ್ತಾರ, ಅದಕ್ಕೆ ಸೂಟ್ ಆಗುವ ಹಾಗೆ. ನಾವ್ ಯಾಕೆ ಈ ಆಶ್ರಮ ಅಂತ ಹೇಳಿದ್ವಿ ಅಂದ್ರೆ ಆಶ್ರಮದಲ್ಲಿ ಈ ಮೆಡಿಕಲ್ ಕ್ಯಾಂಪ್ ಎಲ್ಲ ಮಾಡ್ತಾರೆ, ಬಟ್ ಯೋಗ ಹೇಳಿಕೊಡೋದ್ರಿಂದ ಕೆಲವೊಂದು ಸಮಸ್ಯೆಗಳು, ಮಲಬದ್ಧತೆ ಇರ್ಬೋದು, ಅವರಲ್ಲಿ ನಿದ್ರಾಹೀನತೆ ಇರ್ಬೋದು, ಅಥವಾ ಬಾಡಿ ಗಂಟು ನೋವು, ಬಾಡಿ ಸಿಕ್ಕಾಪಟ್ಟೆ ಸ್ಟಿಫ್ ಆಗಿರುತ್ತೆ. ಸೊ ಅದನ್ನ ನಾವು ಗುರುತಿಸಿಕೊಂಡು ಈಗ ಶಾಲೆಯಲ್ಲಿ, ಕಾಲೇಜ್ಗಳಲ್ಲಿ, ಬೇರೆ ಬೇರೆ ಕಡೆ ಎಲ್ಲ ಕಡೆ ಮಾಡ್ತಾರೆ, ಬಟ್ ಇಂಥ ಒಂದು ಆರ್ಫನೇಜ್ ಅಲ್ಲಿ ಅಥವಾ ಇಂಥ ಆಶ್ರಮಗಳಲ್ಲಿ ಸಾಧಾರಣವಾಗಿ ಯಾರು ಅಷ್ಟೊಂದು ಗಮನ ಕೊಡೋದಿಲ್ಲ. ಅದನ್ನ ನೆನ್ಪಿಟ್ಕೊಂಡು ಅದನ್ನ ಅರ್ಥ ಮಾಡಿಸೋದಕ್ಕೆ ನಮ್ಮ ಇಡೀ ಟೀಮ್, ನೈನ್ ಸಮೃದ್ಧಧಾರ ಟೀಮ್, ನಮ್ಮ 20 ಜನರ ಒಂದು ಲೇಡೀಸ್ ಕ್ಲಬ್ ಏನಿದೆ ಅವರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ನಾವು ಇಲ್ಲಿ ಬಂದಿದ್ದೇವೆ. ಸೊ ಅದನ್ನ ನಾವು ಇಲ್ಲಿ ಪ್ರಚಾರ ಮಾಡುವ ಅಂತ.
1: ವೆರಿ ನೈಸ್, ಬ್ಯೂಟಿಫುಲ್, ಥ್ಯಾಂಕ್ ಯು ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರೇ. ನಿಮ್ಮ ಈ ಜೋಶ್ ಇತ್ತಲ್ಲ, ನಿಮ್ಮ ಹೆಣ್ಮಕ್ಳದ್ದು ಈ ಜೋಶ್, ಭಾರಿ ಖುಷಿ ಆಯ್ತು. ನಮ್ಮ ಹೊಸ ಬದುಕು ಆಶ್ರಮದಲ್ಲಿ ಒಂದು ಹೊಸದಾದ ಕರೆಂಟ್ ಪಾಸ್ ಆಯ್ತು ಈಗ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಿಯ ಕೇಳುಗರೆ, ನೀವು ಕೇಂತಿಪ್ಪದ ರೇಡಿಯೋ ಕುಂದಾಪುರ 89.6 FM, ಸ್ಟೇ ಟ್ಯೂನ್. ನಾನು ಆರ್ಜೆ ಜ್ಯೋತಿ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಚಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಭಂಡಾರಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಇವತ್ತು ಸ್ಟುಡಿಯೋದಲ್ಲ, ಹೊಸ ಬದುಕು ಆಶ್ರಮದಲ್ಲಿ, ಸಾಲಿಗ್ರಾಮದ ಪಾರಂಪಳ್ಳಿಯಲ್ಲಿ ಇರುವಂತಹ ಈ ಆಶ್ರಮ ಇಲ್ಲಿ ಎಂತ ತಿತ್ತು ಕೇಂದ್ರೆ, ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರ 12ನೇ ವರ್ಷದ ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಹಾಗಾಗಿ ಇಲ್ಲಿ ಎಲ್ರಿಗೂ ಯೋಗ ಹೇಳ್ಕೊಡೋಣ ಅಂತ ಬಂದಿದ್ದಾರೆ ನಮ್ಮೊಟ್ಟಿಗೆ. ಅಮೃತ ಧಾರ ಲಯನ್ಸ್ ಕ್ಲಬ್ ಕುಂದಾಪುರದ ಹೆಣ್ಮಕ್ಳೆ ಇರುವಂತಹ ಸ್ಪೆಷಲ್ ಲಯನ್ಸ್ ಕ್ಲಬ್ ನ ಚಂದ್ರಿಕಾ ಧನ್ಯ ಅವರಿದ್ದಾರೆ. ಮೇಡಮ್, ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಿ ನೀವು?
4: ಅಂದ್ರೆ ನಾವು ಈಗ ಒಂದು 5 ವರ್ಷದಿಂದ ನಾವು ಲಯನ್ಸ್ ಕ್ಲಬ್ ನ ಒಂದು ನಡೆಸ್ಕೊಂಡು ಬರ್ತಾ ಇದೀವಿ. ಹಾಗೆ ವರ್ಷಕ್ಕೂ ನಮ್ದು ಮೇನ್ ಇರೋದೇ ನಮ್ಮ ಏನಾದ್ರೂ ಒಂದು ನಮ್ಮ ಕೈಲಾಗಿದ್ದು ನಮ್ಮ ಒಂದು ಸೇವೆಯನ್ನ ಅಥವಾ ಸಮಾಜ ಸೇವೆಯನ್ನ ಮಾಡಬೇಕು ಅನ್ನೋದಕ್ಕೆ ಒಂದು ವೇದಿಕೆಯಾಗಿ ನಮಗೆ ಲಯನ್ಸ್ ಕ್ಲಬ್ ಇದೆ. ಹಾಗಾಗಿ ಈ ಒಂದು ಯೋಗ ಅಂತ ಹೇಳಿ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ನಾವು ಆಚರಣೆ ಮಾಡ್ಬೇಕಾದ್ರೆ ನಾವು ಇದರಲ್ಲಿ ಆಚರಣೆ ಮಾಡುವ ಅನ್ನೋ ಉದ್ದೇಶದಿಂದಲೇ ನಾವು ಇಲ್ಲಿಗೆ ಬಂದಿದೀವಿ. ಹಾಗೆ ಇವತ್ತು ಹೊಸ ಬದುಕಿಗೆ ಬಂದಿದೀವಿ ಅಂದ್ರೆ, ಯಾಕೆಂದ್ರೆ ಇಲ್ಲಿ ಬಂದ ಮುಗ್ಧ ಜೀವಿಗಳನ್ನ ನೋಡಿದ ತಕ್ಷಣ ನಾವು ನಾವು ಎಲ್ಲಿದ್ದೀವಿ, ಹೇಗಿದ್ದೀವಿ, ನಾವು ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ಇಲ್ಲಿ ಬಂದು ನೋಡಿದ್ರೆ ತಿಳ್ಕೊಳ್ಬಹುದು. ಹಾಗೆ ಇದು ಸಹ ನಮ್ಗೆ ಬಹಳ ಒಂದು ಹೊಸ ವಾತಾವರಣವೂ ಹೌದು, ಮತ್ತೆ ಸಮಾಜಕ್ಕೆ ಇದು ಎಲ್ರಿಗೂ ಗೊತ್ತಾಗಬೇಕು ಈ ಒಂದು ವಿಷಯ. ಇಷ್ಟು ಒಂದು ಕೆಲಸ ಈ ಶ್ರೀ ವಿನಯ್ ಚಂದ್ರ ಅವರು ಅವ್ರ ಗಂಡ ಹೆಂಡತಿ ಸೇರಿ ಮಾಡ್ತಾ ಇರುವಾಗ ನಮ್ಗೆ ಇಷ್ಟು ಆದ್ರೂ ಒಂದು ವಿಚಾರವನ್ನ ನಾವು ಒಂದು ಬಿಂದುವಿನಂತೆ, ಸಮುದ್ರದಲ್ಲಿ ಒಂದು ನೀರಿನ ಬಿಂದುವಿನಂತೆ ನಾವೊಂದು ಸ್ವಲ್ಪ ಆದ್ರೂ ಸಮಾಜಕ್ಕೆ ಏನ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಇಲ್ಲಿ ಬಂದ್ ಮಾಡಿ ಇದರಿಂದ ನಿಮ್ಮಂತವ್ರನ್ನ ನಾವು ಕರೆದಿರೋದೆ. ಅದಕ್ಕೆ ತುಂಬಾ ಪಬ್ಲಿಸಿಟಿ ಆಗ್ಬೇಕು, ವಿಚಾರ ತಿಳ್ಕೊಳ್ಬೇಕು, ಜೀವನ ಅಂದ್ರೆ ಏನು ಅನ್ನೋದು ಇಲ್ಲಿ ಬಂದ್ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಅನ್ನುವ ಉದ್ದೇಶದಲ್ಲಿ ಈ ಒಂದು ಜಾಗವನ್ನ

0: ಸೆಲೆಕ್ಟ್ ಮಾಡಿದೀವಿ, ಅದರಲ್ಲೂ ನಮ್ಮ ಕ್ಲಬ್ ಅಲ್ಲಿ 3 ಜನ ಡಾಕ್ಟರ್ಸ್ ಇದಾರೆ, ನಾವ್ಯಾಕೆ ಅವ್ರನ್ನ ಉಪಯೋಗಿಸ್ಕೊಳ್ಬಾರ್ದು ಈ ಒಂದು ವಿಚಾರದಲ್ಲಿ. ಹಾಗೆ ಅವರು ಸಹ ಅದೇ ತುಡಿತದಲ್ಲೇ ಇರುವಂತಹ ಒಂದಿಷ್ಟು ಮಹಿಳೆಯ ಸಮಾನ ಆಸಕ್ತ ಮಹಿಳೆಯರಿದ್ದೇವೆ, ಹಾಗಾಗಿ ಎಲ್ಲರೂ ಸೇರಿ ಈ ಒಂದು ಕೆಲಸ ಮಾಡುವ ಅನ್ಕೊಂಡಿಲ್ಲ.
1: ಸೊ ಆರೋಗ್ಯ ತಪಾಸಣೆ ಕೂಡ ನೀವು ಇವತ್ತು ಆಯೋಜನೆ ಮಾಡಿದ್ದೀರಿ.
0: ಹೌದು,
1: ಒಳ್ಳೆ ಕೆಲಸ ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು.
1: ಕೇಳಿದ್ರೆ ನೀವು ಕೇಳದ ನಮ್ಮ ಚಂದ್ರಿಕಾ ಧನ್ಯರ್ ಅವರ ಮಾತನ್ನ ನಾನು ಜ್ಯೋತಿ, ನೀವು ಕೇಂತಿಪದ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಹಾಗೆ ಕೇಂತಾ ಇರಿ, ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನಲಿ ಕೇಂದ್ರ. ಇವತ್ತು ಎಲ್ಲಿ ಕೇಂದ್ರ? ಸಾಲಿ ಗ್ರಾಮದ ಪಾರಂಪಳ್ಳಿಯ ಹೊಸ ಬದುಕು ಆಶ್ರಮದಲ್ಲಿ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರು 12ನೇ ಯೋಗ ದಿನಾಚರಣೆ ಅಂಗವಾಗಿ ಆಯ್ದುಕೊಂಡಿದ್ದಾರೆ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ನಮ್ಮೊಟ್ಟಿಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಆಶಕ ಇದ್ದಾರೆ. ಆಶಕ ನಮಸ್ಕಾರ.
2: ನಮಸ್ಕಾರ.
1: ಆಶಕರ ಮನೆಯಲ್ಲ ಅಂಕಲಕಟ್ಟೆ ಅಮೃತಧಾರ ಲೈನ್ಸ್ ಕ್ಲಬ್ ಕುಂದಾಪುರದ ಕೋಶಾಧಿಕಾರಿ ಇವರ. ಆಶಕ, ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ವಯಸ್ಸು ಎಷ್ಟು?
2: 65.
1: 65 ಮುಂದ್ರೆ ನಂಬಿಕೆ ಆಗ್ತಿಲ್ಲ, ಯಾಕಂದ್ರೆ 66 ನಡೀತೈತೆ, ನಡುದಲ್ಲ ಅದು ಓಡುದ. ಸೊ ಆಸಕ್ಕ ಮಾತ್ರ ಹಂಗೆ ಓಡ್ತಾನೆ ಇರ್ತಾರೆ, ಯಾಕೆಂದ್ರೆ ಪ್ರತಿದಿನ ನೀವು ಯೋಗ ಮಾಡ್ತೀರಿ ಅಲ್ದ? ಈ ಸಲದ ಯೋಗ ದಿನಾಚರಣೆ ಥೀಮ್ ಇಪ್ಪದೇ ಅದೇ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ. ನೀವು ಎಷ್ಟು ವರ್ಷದಿಂದ ಯೋಗ ಮಾಡ್ಕೊಂಡು ಬಂದಿರಿ?
2: 2008
1: 2008 ಅಂದ್ರೆ ನಮ್ದು ಆಲ್ಮೋಸ್ಟ್ 18 ವರ್ಷ.
2: ಕರೆಕ್ಟ್. ಆರ್ಟ್ ಆಫ್ ಲಿವಿಂಗ್ ಇಂದ ನಾನು ಪ್ರಿಟಿಟಿಸ್ ಕೋರ್ಸ್ ಎಲ್ಲ ಮಾಡಿದೆ. ನಾನು ತುಂಬಾ ಅಸ್ತಮಿಂದ ಆಫ್ಟರ್ ಡೆಲಿವರಿ ನಾನು ತುಂಬಾ ಅಸ್ತಮದಿಂದ ಬಳಸಿದ್ದೆ. ಆದ್ಮೇಲೆ ನಾನು ತುಂಬಾ ಯೋಗ ಕ್ಲಾಸಿಗೆ ಎಲ್ಲ ಮಾಡ್ತಾ ಇದ್ದೆ, ಬಿಡ್ತಾ ಇದ್ದೆ. ಹಂಗೆ ಆಯ್ತು. 2008 ಸುದರ್ಶನ ಕ್ರಿಯೆ ಆರ್ಟ್ ಆಫ್ ಲಿವಿಂಗ್ ಇಂದ ನಾನು ಮಾಡಿ ಅದ್ರಲ್ಲಿ ಅಡ್ವಾನ್ಸ್ ಕೋರ್ಸ್ ಮಾಡಿ, ಅದ್ರಲ್ಲಿ ಪ್ರಿಟಿಟಿಸಿ ಮಾಡಿ. ನಮ್ಮ ಮನೆಯಲ್ಲೂ ಕೆಲವು ಕೋರ್ಸ್ ಮಾಡಿದ್ವಿ ಹೆಡ್ ಟೀಚರ್ ಅವ್ರ ಮುಖಾಂತರ. ಅದಂದಾಗ ನಾನೇನ್ ಹೇಳುದಂದ್ರೆ, ವೃದ್ಧಾಪ್ಯ ಅದೊಂದು ಇದಲ್ಲ ನಮ್ಗೆ. ನಾವು ನಮ್ಮನ್ನ ನಾವು ಹೇಗ ಯೋಗದಿಂದ ನಾವು ಅದನ್ನ ವೃದ್ಧಾಪ್ಯ ಹೇಗ ಮುಚ್ಚಿಕೊಳ್ಬೇಕು ಅದು ನಮ್ಗೆ ಬೇಕು. ಯಾಕಂದ್ರೆ ನಾನೀಗ ಎಲ್ಲ 65 ವರ್ಷ ಆದ್ರೂ ನಮ್ಮ ಮನೆ ಕೆಲಸ ಎಲ್ಲ ನಾನೇ ಮಾಡುದು, ಆಯ್ತಾ? ಯಾಕಂದ್ರೆ ಯೋಗದಿಂದ ನಮ್ಗೆ ಶಕ್ತಿ ಬರುತ್ತೆ, ಮತ್ತೆ ಒಂದು ಆತ್ಮತೃಪ್ತಿ ಬರುತ್ತೆ ನಮ್ಗೆ. ಯೋಗ ನಮ್ಗೆ ಎಲ್ಲದು ಫಿಸಿಕಲಿ, ಮೆಂಟಲಿ, ಫೈನಾನ್ಸಿಯಲಿ ಎಲ್ಲದರಲ್ಲೂ ನಮ್ಗೆ ಇದು ಹೆಲ್ಪ್ ಆಗುತ್ತೆ. ಆದ್ರಿಂದ ಇವರಿಗೆಲ್ಲ ಇದು ಮೇನ್ ಬೇಕು. ಯಾಕಂದ್ರೆ ವಿನಯ್ ಚಂದ್ರದ ಇದು ಈ ಹೊಸ ಬದುಕು ನೋಡಿಯೇ ನಮ್ಗೊಂಥರ ಅಳುವೆ ಬರುವಷ್ಟಾಯ್ತು ನಮ್ಗೆ. ಫಸ್ಟ್ ವಾಣಿಸ್ರಿ ಅವರಿಂದ ನಮ್ಗೆ ಪರಿಚಯ ಆಯ್ತು, ಆಯ್ತಾ? ಇವರಿಗೆ ಬೇಕು, ಯಾಕಂದ್ರೆ ಈ ಏಜ್ ನಲ್ಲಿ ಅವರಿಗೆ ಕಾಲ್ ನೋವು, ಸೊಂಟ ನೋವು, ಕೈ ನೋವು, ಕುತ್ತಿಗೆ ನೋವು ಎಲ್ಲ ಮಾಮೂಲು, ಅದು ಬಂದೇ ಬರುತ್ತೆ ಪ್ರಾಯದ ಬಂದಿದ್ರ ಮೇಲೆ. ಅದನ್ನ ಈ ಯೋಗದಿಂದ ನಾವು ಅದನ್ನ ಸರಿ ಮಾಡ್ಕೊಳ್ಳೋಣ.
1: ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಯೋಗ ಮಾಡ್ತೀರಿ?
2: ನಾನು 5 ಕಾಲದಿಂದ ವಾಕಿಂಗ್ ಹೋಗುತ್ತೆ, ವಾಕಿಂಗ್ ಹೋಗಿ 6:30 ಬತ್ತೆ, 6:30 ತನಕ ನಂದು
1: ಮಾಡ್ಲೇ ಇಲ್ಲ. ಸೂಪರ್ ಸೂಪರ್ ಅಕ್ಕ, ನಂಗೆ ಖುಷಿ ಅದ ಎಂತ ಕೇಂದ್ರ, ನೀವು ಅಷ್ಟು ಅಷ್ಟು ಜೋಶ್ಫುಲ್ಲಿ, ಕಾನ್ಫಿಡೆಂಟ್ ಆಗಿ, ಖುಷಿಯಲ್ಲಿ ಬದುಕನ್ನು ಲೀಡ್ ಮಾಡ್ತಾ ಇದ್ರೆ ಅದೆಲ್ಲ ಕಾರಣ ಯೋಗ ಅನ್ಸ.
2: ಯೋಗ 100% ಯೋಗ ಅಲ್ಲ, 100%
1: ಮತ್ತೆ ಆಗ್ತಾಳ. ಶುರು ಮಾಡಿ ನೀವು ಯೋಗ, ಯೋಗ ಮಾಡುದೇ ಒಂದು ಯೋಗ. ಥ್ಯಾಂಕ್ ಯು ಅಶೋಕ, ಥ್ಯಾಂಕ್ ಯು ಸೋ ಮಚ್. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನಲಿ ಕೇಂದ್ರ. ಇವತ್ತು ನಾವು ಹೊಸ ಬದುಕು ಆಶ್ರಮದಲ್ಲಿತ್ತು. ನಮ್ಮೊಟ್ಟಿಕಾಣಿ ರಾಜಶ್ರೀ ಇದ್ದಾರೆ. ರಾಜಶ್ರೀ ಯಾರನ್ ಕೇಂದ್ರೆ, ಈ ಹೊಸ ಬದುಕು ಆಶ್ರಮ ಪಾರಂಪಳ್ಳಿಯಲ್ಲಿ ಅಂದ್ರೆ ಸಾಲಿಗ್ರಾಮದ ಪಾರಂಪಳ್ಳಿಯಲ್ಲಿ ಏನ್ ಶುರುವಾಯ್ತು ಅದಕ್ಕೆ ರಾಜಶ್ರೀ ಮತ್ತೆ ವಿನಯ ಚಂದ್ರ ಸಾಸ್ತಾನ ಇವರೇ ಕಾರಣ. ಇವರಿಬ್ರು ದಂಪತಿಗಳು, ಇವರಿಬ್ರು ಆತ್ಮ ಸಂಗಾತಿಗಳನ್ಬಹುದೇನೋ. ಯಾಕಂದ್ರೆ ಎಲ್ಲೊಟ್ಟಾದ್ರು ಒಂದೇ ಸರ್ವಿಸ್ಗೆ ಗಂಡ ಹೆಂಡತಿ ಇಬ್ರು ಓಕೆ ಓಕೆ ಅಂತ ಹೇಳಿ ಒಟ್ಟಾಗಿ ಮಾಡ್ಬೇಕಲ್ಲ ಅಂತದೊಂದು ಒಳ್ಳೆ ಉದ್ದೇಶ. ಸೊ ರಾಜೇಶ್ ಅವರು ಈ ಹೊಸ ಬದುಕು ಶುರು ಮಾಡೋಕೆ ಕಾರಣ ಅಂತ?
3: ಕಾರಣ ಅಂದ್ರೆ ಅವ್ರು ಮುಂಚಿಂದ ಮಾಡ್ಕೊಂಬಂದಿದ್ದದು ಸೋಷಿಯಲ್ ಮಾಡ್ಕೊಂಬಂದ್ರು, ಮತ್ತೆ ಹೇಳಿದ್ ಹೀಗೆ ಮಾಡುವ ನಡೆಸು ಹೇಳಿದಕ್ಕೆ ಸ್ಟಾರ್ಟಿಂಗ್ ಹೇಳಿದ್ರು ತುಂಬಾ ಇದ್ರು ಬೇಡ ನಾವೆಲ್ಲ
1: ವರ್ಕ್ ಹೇಳಿದ್ ನೀವ ಶುರು ಮಾಡುವಂತ
3: ಅವ್ರು ಹೇಳಿದ್ರು ಮಾಡುವ ಅಂತ. ಅದಕ್ಕೆ ನಾ ಹೇಳಿದ್ರೆ ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ಕಷ್ಟ ಬೇಡ ಅಂತ, ಫ್ಯಾಮಿಲಿ ಎಲ್ಲ ಮನೇಲೆಲ್ಲ ಸ್ವಲ್ಪ ಇದ್ ಮಾಡ್ತಿದ್ರು, ಈಗ ಅಡ್ಡಿಲ್ಲ ಈಗ ಮಾಡುವ ಹಾಗೀಗೆ ಅಂತೆಲ್ಲ ಹೇಳಿ.
1: ಈಗ ನೀವು ಪ್ರೆಗ್ನೆಂಟ್ ಬೇರೆ, ಆದ್ರೂ ನೀವಿಬ್ರೆ 55 ಜನ ಯಾರಿದ್ದಾರೆ ಅವ್ರನ್ನ ನೋಡ್ಕೊಂಡು ಅವ್ರಿಗೆ ಅಡುಗೆ ಅದು ಇದು ಎಲ್ಲ ನೀವೇ ಮಾಡ್ಕಂತ್ರಿ, ಬೇರೆ ಕೆಲಸಕ್ಕೆ ಯಾರು ಇಲ್ಲ, ಹ್ಯಾಂಗ್ ಮ್ಯಾನೇಜ್ ಮಾಡ್ತ್ರಿ?
3: ಆಗುತ್ತೆ ತೊಂದ್ರೆ, ದೇವ್ರ ಇಚ್ಛೆ, ದೇವರ ಆರೋಗ್ಯ ಕೊಡ್ತಾರೆ.
1: ಆಗ್ತಂತ ಆ ಕಾನ್ಫಿಡೆನ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮದೊಂದು ಇದೊಂದು ಉದ್ದೇಶ ಇದೆಯಲ್ಲ, ಸರ್ವ್ ಮಾಡ್ಬೇಕು, ಸರ್ವಿಸ್ ಮಾಡ್ಬೇಕು. ಅದ್ರಲ್ಲಿ ವಿಶೇಷ ಅಂತಂದ್ರೆ ಇವ್ರು ಇಲ್ಲಿ ಆಶ್ರಮ ಮಾಡ್ಕೊಂಡು ಅಲ್ಲೆಲ್ಲೋ ಇಲ್ಲ, ಈ ಆಶ್ರಮದಲ್ಲೇ ಒಂದ್ ಪರ್ದಿ ಕಟ್ಕೊಂಡು ಒಂದ್ ಚಂದ್ ಬೆಡ್ ಇಟ್ಕೊಂಡು ಅಲ್ಲೇ ಅವ್ರ ಮನೆ, ಅವ್ರ ವಾಸನೂ ಇಲ್ಲ. ಅವ್ರೇನ್ ತಿಂತಾರೆ ಅದನ್ನ ಇವರು ತಿಂತಾರೆ, ಇವ್ರೇನ್ ತಿಂತಾರೆ ಅದನ್ನ ಅವರು ತಿಂತಾರೆ.
3: ಅಡಿಗೆ ನಾವೇ ಮಾಡುದಲ್ಲ, ನಾವು ಅಡಿಗೆ ಮಾಡಿದಲ್ಲಿ ನಾವು ಅದೇ ತಿನ್ನುದು, ಅವ್ರಿಗೆ ಅದೇ ಹಾಕುದು,
1: ಅವರೊಟ್ಟಿಗೆ ಐ ಕಮ್.
3: ಹೌದು, ಅದೇ.
1: ಈಗ ಹೆರಿಗೆ ಎಲ್ಲ ನೆಕ್ಸ್ಟ್ ಇಲ್ಲೇ
3: ಇಲ್ಲ ಇಲ್ಲ ಇಲ್ಲ
1: ಮತ್ತೆ ಇಲ್ಲ
3: ಎಲ್ಲಿಲ್ಲ,
1: ಇದೇ ನಿಮ್ಮ ಮನೆ, ಇದೇ ನಿಮ್ಮ ಬದುಕು,
3: ಇದೇ ಬದುಕು, ಹೊಸ ಬದುಕು,
1: ಹೊಸ ಬದುಕು ಶುರುವಾದದ್ದು. ಶುರುವಾದದ್ದು ಬಾರಿ ಒಳ್ಳೆ ಆಯ್ತು, ಎಷ್ಟೋ ಜನಕ್ಕೆ ಇದೊಂದು ಹೊಸ ಬದುಕೇ ಆಯ್ತು ಅಲ್ದಾ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಹಿಂಗೆ ನಡೀತಾ ಇರ್ಲಿ. ಹಂಗೆ ನಮ್ಮ ಕಾಂತಿಪ್ಪರ್ ನೀವ್ ಯಾರೇ ಇರಿ, ನಿಮ್ಗೇನಾದ್ರೂ ಇಲ್ಲ ನಾನು ಒಂಚೂರು ಕಾಂಟ್ರಿಬ್ಯೂಟ್ ಮಾಡಕ್ ಅಥವಾ ನಾನೊಂದ್ ಸಲ ಬಂದು ಹೊಸ ಬದುಕನ್ನ ಕಾಣಕ್ ಅಂತ ಇದ್ರೆ ಡೆಫಿನೆಟ್ಲಿ ಬನ್ನಿ ಸಾಲಿಗ್ರಾಮಕ್ ಬನ್ನಿ, ಅಲ್ಲಿ ಪಾರಂಪಳ್ಳಿ ರಿಕ್ಷಾದಲ್ಲಿ ಕೂಕೊಂಡ್ರು ಸಹ ಕಾರಂಗ್ ಬಂದ್ರು.

0: ಹೊಸಬದುಕು ಆಶ್ರಮ ಎಲ್ಲಿ ಅಂತ ಕೇಂದ್ರ ಹೇಳಿದ್ರ ಗೂಗಲ್ ಹಂಗಿತ್ತು, ಡೈರೆಕ್ಷನ್ ಹಾಕೊಂಡ್ ಬನ್ನಿ. ಅಕ್ಕ ಥ್ಯಾಂಕ್ ಯು. ಕೇಂದಾರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ. ಎಂತ ವಿಶೇಷ ಕೇಂದ್ರ, ಇವತ್ತು ಹೊಸ ಬದುಕು ಆಶ್ರಮದಲ್ಲಿದ್ವಿ ನಾವು. ಇದು ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿ ಇಪ್ಪದ ಇದೆಲ್ಲ ಹೇಳ್ತಾ ಇತ್ತಲ್ಲ, ಇದನ್ನ ಶುರು ಮಾಡಿದವ್ರು ಇವರೇ. ಕಣ್ ಎಷ್ಟು ಹೆಂಗಿದ್ದಾರೆ, ಏನ್ ಹಳತ್ತಾಯಿ. ಓಕೆ, ಮತ್ತೆ ನಾನು ಈಗ ಜಗತ್ತಿಗೆ ಏನಾದ್ರು ಕೊಡಬೇಕು ಅಂತ ಡಿಸೈಡ್ ಮಾಡದಲ್ಲ, ತುಂಬಾ ಹೆಂಗ್ ಇಪ್ಪತ್ತಿಗೆ ವಿನೇಶ್ ಅಂದ್ರೆ ನಂಗೆ ಸಾಸ್ತಾಂದಾರ ಮೊದಲೇ ಗೊತ್ತಿದ್ದಿತ್ತು. ನಮ್ಮ ಸಾಸ್ತಾನ ಅಥವಾ ನಮ್ಮ ಈ ಹೆದ್ದಾರಿ ಇದೆಯಲ್ಲ, ಹೆದ್ದಾರಿ ಇಕ್ಕೆಲೆಗಳಲ್ಲಿ ಗಿಡ ನೆಟ್ಟು ಅದನ್ನ ಮರ ಮಾಡ್ಕಂತೇಳಿ ಹೊರಟಾರ. ಬಟ್ ಎಲ್ಲ ಮರ ಗಿಡನ್ನೆಲ್ಲ ಕೊಡ್ದು ಕೊಡ್ದು ಹಾಕುದು ಕಂಡ ಇದಾಪದಲ್ಲ ಮರೆ, ಮನ್ಸನ್ನಾರು ಎಂತ ಮಾಡೋಕತ್ತ ಅಂತ ಈ ಹೊಸ ಬದುಕಿಗೆ ಬಂದದ ವಿನಯ್ ಅವರೇ.
1: ಹೌದು, ಕರೆಕ್ಟ್
0: ಕರೆಕ್ಟ್
1: ಕರೆಕ್ಟ್.
0: ಸೊ ಯಾಕೆ ಅಂದ್ರೆ ಧೈರ್ಯ ಬೇಕಿದಕ್ಕೆ. ನಮ್ಗೆ ಮನೆಗೆ ಒಬ್ರು ಹಳೆಯರಿದ್ರೆ ಸೊತ್ತೆ ಕೊಂಡು ಕಮ್ಕಾತಿಲ್ಲ. ಅಂತದ್ರಲ್ಲಿ ಇಲ್ಲಿ 55 ಜನನ ಹಾಕೊಂಡಿದ್ದೀರಿ ನೀವು. ಅದ್ರಲ್ಲಿ ಎಲ್ಲಾ ಕ್ಯಾಟಗರಿ ಅವರು ಇದ್ದಾರೆ, ಅಂದ್ರೆ ಹೇಳಿದ ಅರ್ಥ ಇದ್ದವರು, ಕೆಮಿಕ್ ಎಂದಿದ್ದವ್ರು, ಎಲ್ಲಾ ತರದವ್ರು ಇದ್ದಾರೆ ಇಲ್ಲಿ ಅಲ್ದಾ?
1: ಎಲ್ಲ ಇದ್ದಾರೆ,
0: ಪ್ರತಿಯೊಬ್ರು ಇದ್ದಾರೆ.
1: ಏಜ್ಡ್ ಇದ್ದಾರೆ, ಬೆಡ್ ರೀಡನ್ ಇದ್ದಾರೆ, ಒಬ್ರು ನೀವಿನ್ನು ನೋಡ್ಲಿಲ್ಲ, ಅವರದ್ದು ತುಂಬಾ ಬ್ಯಾಡ್ ಇದೆ, ಲಾಸ್ಟ್ ರೂಮ್ ಅಲ್ಲಿ ಇದ್ದಾರೆ. ಇವತ್ತಿಲ್ಲ ನಾಳೆ ಆತರ ಸಿಚುವೇಶನ್ ಇದೆ. ಅಜ್ರ ಕಡೆ ಹಾಕಿದ್ವಿ, ಅವ್ರು ಹೇಳಿದ್ರು ಕರ್ಕೊಂಡು ಹೋಗಿ ಅಂತೇಳಿ, ಯಾಕಂದ್ರೆ ಹೇಳಲಿಕ್ಕೆ ಆಗಲ್ಲ. ಹಾಗೆ ಇರುವಷ್ಟು ದಿನ ಈಗ ಲಿಕ್ವಿಡ್ ಐಟಮ್ ಅನ್ನ ತಗೊಳ್ತಾರೆ, ಗ್ಲೂಕೋಸ್ ಕುಡಿತಾರೆ.
0: ನಾ ಕೇಂಬುದ ಇದಕ್ಕೆಲ್ಲ ತುಂಬಾ ಪೇಷನ್ಸ್ ಬೇಕು, ಇದನ್ನು ಸಾಮಾನ್ಯ ಅಲ್ಲ. ನೀವಲ್ಲಿ ಉಚಿತ ಆರೋಗ್ಯ ತಪಾಸಣೆ ಆತಿತ್ತು, ಅದಕ್ಕೆ ಹಿಡ್ದಿಡ್ದು ನಿಲ್ಲಿಸಿ ಅವನ್ನ ಕರೆದು ಕೂರಿಸಿ ಅಂತ ತಾಳ್ಮೆ ಇದು ಬೇಕಪ್ಪ ಅಂತ ಅನ್ಸೋದು. ಅಂತದ್ರಲ್ಲಿ ನೀವು ಹೆಂಗೆ ಈ ಡಿಸಿಷನ್, ರಾಜಶ್ರೀ ಅವರು ಇವ್ರು ಸಪೋರ್ಟ್ ಆಗಿ ಪಕ್ಕದಾಗೆ ನಿಂತ್ಕೊಂಡಿದ್ರು, ಸಪೋರ್ಟ್ ಆಗಿರೋರು ಗಂಡನಿಗೆ ಇದೆಲ್ಲ ಕೆಲಸಗಳಲ್ಲೂ, ಸೊ ಹೆಂಗೆ ಈ ಡಿಸಿಷನ್?
1: ಸಪೋರ್ಟ್ ಅಲ್ಲ, ನನ್ಕಿಂತ ಹೆಚ್ಚಳೆ ಜಾಸ್ತಿ ಕೆಲಸ ಮಾಡುದು. ನಾನೆಲ್ಲಾರು ನಿದ್ರೆ ಮಾಡಿದ್ರು ಮಧ್ಯೆ ಪಟ್ಟ 3 ಗಂಟೆಗೆ ಟೀಗ್ ಅಂತ ಎಬ್ಸ್ತಾ ಇರ್ತಾಳೆ. ನಾನು ಹೇಳಿ ಕೆಲ ಸರಿ 10 ಸರಿ ಎಬ್ಸ್ಬೇಕು ಅಂದ್ರೆ ಅಷ್ಟು ಮೈಂಡ್ ಸ್ಟ್ರೆಸ್ ಅಲ್ಲಿರುತ್ತೆ, ಅಷ್ಟು ಕೆಲಸ ಇರುತ್ತೆ. ಮಧ್ಯಾಹ್ನ ಇಲ್ಲ ರಾತ್ರಿ ಒಂದ್ ಸ್ವಲ್ಪ ರೆಸ್ಟ್ಗೆ ಬಿದ್ರೆ ಅದು ಹೇಗೆ ನಿದ್ದೆ ಬರುತ್ತೆ ಹೇಳಿಕ್ಕಾಗಲ್ಲ, ಯಾಕಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10-11 ಗಂಟೆ ತನಕ ಆಗುತ್ತೆ. ಕೆಲ ಸರಿ ಹಾಸ್ಪಿಟ್ಲಿಗೆ ಹೋದ್ರೆ ರಾತ್ರಿ ಒಂದ್ಸರಿ ವಿಸಿಟ್ ಮಾಡಿ ಬರಬೇಕಾಗತ್ತೆ. ಒಂದಿಬ್ರು ಈಗ ಇದ್ದಾರೆ ಅಜರ್ ಕಾಡಲ್ಲಿ, ತುಂಬಾ ಬ್ಯಾಡ್. ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ತಿಂಡಿಗೆ ರೆಡಿ ಮಾಡಬೇಕು. ಯಾರದಾದ್ರೂ ತಿಂಡಿ ಇದ್ರೆ ನಮ್ಗೆ ಬೋರ್ ಆಗುತ್ತೆ, ಯಾಕಂದ್ರೆ ತಿಂಡಿ ಮಾಡಿ ಮಾಡಿ ಅದೊಂದು ಅಭ್ಯಾಸ ಆಗಿದೆ. ಕೆಲ ಸರಿ ಇವಳು ಕೇಳ್ತಾಳೆ, ನಿಮ್ಗೆ ತಿಂಡಿ ಮಾಡಿ ಬೇಜಾರಾಗೋದಿಲ್ವಾ ಡೈಲಿ ಅಂತೇಳಿ, ಅದೊಂದು ರುಟೀನ್ ಆಗಿದೆ. ಮತ್ತೆ ಇಲ್ಲಿ ಇದುವರೆಗೂ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗಂಜಿ ಹಾಕಿದ್ದೇ ಇಲ್ಲ, ವೆರೈಟಿ ತಿಂಡಿ ಮಾಡ್ತೀವಿ. ಅವಲಕ್ಕಿಯಲ್ಲಿ ಒಂದು 7-8 ಬಗೆ ಮಾಡ್ತೀವಿ, ಹುಳಿ ಅವಲಕ್ಕಿ, ಗಟ್ಟಿ ಅವಲಕ್ಕಿ, ಮತ್ತೆ ಕೆಂಪು ಅವಲಕ್ಕಿ, ಯೆಲ್ಲೋ ಅವಲಕ್ಕಿ, ವೆರೈಟಿ ವೆರೈಟಿ ಮಾಡ್ತೀವಿ. ಮತ್ತೆ ತಿಂಡಿಯಲ್ಲಿ ಇಡ್ಲಿ, ಬನ್ಸು, ಪೂರಿ ಎಲ್ಲ ನಾವೇ ಮಾಡುದು, ಇಲ್ಲಿ ಕೆಲಸದವ್ರು ಯಾರಿಲ್ಲ. ಮತ್ತೆ ಪೊಂಗಲ್ಲು, ರೈಸ್ ಬಾತ್ ಅಲ್ಲಿ ಪುದೀನ ರೈಸ್, ಪಾಲಕ್ ರೈಸ್, ಟೊಮೆಟೊ ರೈಸ್, ಪಲಾವ್ ಇದೆಲ್ಲ ನಾವು ವೆರೈಟಿ ವೆರೈಟಿ ಮಾಡ್ತೀವಿ.
0: ನೀವಿಬ್ರೆ ಎಲ್ಲದು ಸರ್ವವು ಈ ಕ್ಲೀನಿಂಗ್ ಎಲ್ಲ ಮಾಡುದ್ರು? ಮತ್ತೆ
1: ಕ್ಲೀನಿಂಗ್ ನಾವೇ ಮಾಡ್ತೀವಿ. ಮತ್ತೆ ಇಲ್ಲಿ ಟೈಮ್ ಟೇಬಲ್ ಇದೆ, ಆಶ್ರಮದವರು ಅವರ ಟೈಮ್ ಟೇಬಲ್ ಗೆ ಅವರು ಮಾಡ್ತಾರೆ. ಅವರ ತಟ್ಟೆ ತೊಳೆಯುವಂತದ್ದಿರ್ಬೋದು, ಮತ್ತೆ ಗುಡ್ಸಿ ಕ್ಲೀನ್ ಮಾಡುವಂತದ್ದಿರ್ಬೋದು, ಅದೆಲ್ಲ ಮಾಡ್ತಾರೆ.
0: ಅವರ ಚಿಕಿತ್ಸೆ ಅದು ಇದು ಅದ್ರ ಖರ್ಚು ಎಲ್ಲ ಹೆಂಗ್ ನೀವು ನಿಭಾಯಿಸ್ತೀರಿ?
1: ಅದು ನಾವೇ ಇದು ಮಾಡುವಂತದ್ದು
0: ಎಲ್ಲದು ಇವರೇ ಕೇಮುಖ ಅವ್ರ ಎಲ್ಲದು ಪ್ರತಿಯೊಂದು ಇವರೇ. ಹಂಗಾಗಿ ಖರ್ಚುನ ಹೆಂಗೆ ನೀವು ಈಗ ದುಡ್ಡು ಬೇಕಲ್ಲ ಮಾರ್ರೆ, ಎಂತ ಮಾಡ್ಕೋ, 55 ಜನ ಇದ್ದಾರೆ. ಸೊ ಅವರದ್ದು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಅದರೊಟ್ಟಿಗೆ ಉಳಿದ ಎಲ್ಲ ಖರ್ಚುಗಳು, ಕ್ಲೀನಿಂಗ್, ಮೇಂಟೆನೆನ್ಸ್, ಎವ್ರಿಥಿಂಗ್ ಎಲ್ಲ ಇದೆಯಲ್ಲ, ಹೆಂಗ್ ಮಾಡ್ತೀರಿ?
1: ಖರ್ಚು ಅಂದ್ರೆ ಕನ್ಸ್ಟ್ರಕ್ಷನ್ ಇದು ಮಾಡ್ತೀವಿ ನಾನು.
0: ಈ ಎಡ್ಕಂಗದು ಇತ್ತ? ಮತ್ತೆ
1: ಅದು ಇತ್ತ. ಮತ್ತೆ ಮೋಷನ್ ಗ್ರಾಫಿಕ್ ಡಿಸೈನರ್ ವರ್ಕ್ ಮಾಡ್ತೆ, ಇಲ್ಲೇ ವರ್ಕ್ ಮಾಡ್ತೆ. ನಂದು ಹಳೆ ಕ್ಲೈಂಟ್ಸ್ ಮಾತ್ರ, ಹೊಸದು ಯಾವ್ದು ಕ್ಲೈಂಟ್ಸ್ ನಾನು ತಗೊಳ್ಳೋದಿಲ್ಲ, ಯಾಕಂದ್ರೆ ನಂಗೆ ತುಂಬಾ ಹೆವಿ ಆಗುತ್ತೆ. ಮತ್ತೆ ಯಾರಾದ್ರೂ ಡೋನರ್ ಬರ್ತಾರೆ, ನಿಮ್ಮಂತ ಡೋನರ್ ಬಂದ್ರೆ ಒಂದಿಷ್ಟು ಕೊಡ್ತಾರೆ. ಕೆಲವರು ಬೆಳಿಗ್ಗೆ ಡೋರ್ ತೆಗಿಬೇಕಾದ್ರೆ ಗ್ರೋಸರಿ ಇದೆಲ್ಲ ಇಟ್ಟೋಗ್ತಾರೆ. ನಿನ್ನೆ ನಾವೊಂದು ಗ್ರೋಸರಿ ತಗೊಂಡ್ ಬಂತು, ಸಾಧಾರಣ ಇಲ್ಲೆಲ್ಲ ಇರಬೇಕು, 14-15 ಸಾವಿರ ಏನೋ ಆಯ್ತು, ಬರೀ 1 ತಿಂಗಳಿದ್ದು. ಅದು ನಮ್ಗೆ ಬೇಕಾಗಿರೋ ಐಟಮ್ ರೈಸ್ ಅದು ಇದೆಲ್ಲ ಬಿಟ್ಟು, ಅಂದ್ರೆ ಕೆಲವೊಂದು ಇದಕ್ಕೆ ನಮ್ಗೆ ಕಾಸ್ಟ್ಲಿ ಆಗುತ್ತೆ, ಕೆಲವು ಸುಮಾರು ಕೆಲಸ ಇರುತ್ತೆ, ಅದಕ್ಕೆಲ್ಲ ಕೆಲವೆಲ್ಲ ನಾವು ತರಲೇಬೇಕಾಗತ್ತೆ. ಮತ್ತೆ ಮೆಡಿಸಿನ್ ಬೇಕಾಗುತ್ತೆ, ಮೆಡಿಸಿನ್ ಇದೆ, ಒಂದು 17,000 ಸಾಲ ಇದೆ ಈಗ,
0: ಸಾಲ ಕೂಡ ಇದೆ. ಓಕೆ, ಈಗ ಅಮೃತಧಾರೆ ಲಯನ್ಸ್ ಕ್ಲಬ್ ಕುಂದಾಪುರದವರು ಎಲ್ಲರು ಬಂದ್ರು, ಆಯುಷ್ ಇಲಾಖೆ ಕುಂದಾಪುರ ಇವರೆಲ್ಲ ಸೇರಿ ವಿಶ್ವ ಯೋಗ ದಿನಾಚರಣೆನ ನಿಮ್ಮ ಹೊಸ ಬದುಕಲ್ಲೇ ಮಾಡ್ತಾ ಇದ್ರು. ಅವ್ರಿಗೆ ಯೋಗ ಹೇಳ್ಕೊಡೋದು ಒಂದು ದಿನನಿತ್ಯಕ್ಕೆ ಆಪದು ಸಣ್ಣ ಪುಟ್ಟದ್ದು, ಯಾಕಂದ್ರೆ ಅವ್ರ ಹತ್ರ ಯೋಗ ಮಾಡಿಸೋದು ಕಷ್ಟವೇ ಇದೆ. ಇವನ್ ಕೈ ಜೋಡಿಸಿ ಅಂದ್ರೆ ಗೊತ್ತಾತಿಲ್ಲ, ಕಾಲು ಜೋಡಿಸಿ ಅಂದ್ರೆ ಗೊತ್ತಾತಿಲ್ಲ, ಕೈ ತಿರ್ಸಿ ಅಂದ್ರೆ ಗೊತ್ತಾಗ್ತಿಲ್ಲ, ಗೊತ್ತಾಗ್ತಿಲ್ಲ, ಕೆಲವರಿಗೆ ಭಾಷೆಯೂ ಬತ್ತಿಲ್ಲ, ಎಲ್ಲೆಲ್ಲಿಯವರೆಲ್ಲ ಇದ್ದಾರೆ?
1: ಸಾಧಾರಣ ನಾವು ಭಾರತ ಸುತ್ತಿದ್ರೆ ಭಾರತ ನೋಡಬಹುದು, ಇಲ್ಲಿ ಎಲ್ಲ ಸ್ಟೇಟ್ ಅವರು ಇದ್ದಾರೆ, ಇಲ್ಲೇ ನೋಡಬಹುದು ಭಾರತವನ್ನ.
0: ಹೊಸ ಬದುಕಲ್ಲೇ
1: ಯಾಕಂದ್ರೆ ತಮಿಳ್ ಇದ್ದಾರೆ, ಮಲಯಾಳಿ ಇದ್ದಾರೆ, ಬೆಂಗಾಲ್ ಇದ್ದಾರೆ, ಪಂಜಾಬ್ ಇದ್ದಾರೆ, ಯುಪಿ, ಮಧ್ಯಪ್ರದೇಶ, ಕೆಲವರು ಒಂದ್ ಇಬ್ಬರು ಆದಿವಾಸಿ ಇದ್ದಾರೆ.
0: ಎಲ್ಲಿ ಸಿಕ್ಕಿದ್ರು ನಿಮ್ಗೆ ಹೇಗೆ ಅಂತ
1: ಅಂದ್ರೆ, ಕೆಲವೊಂದು ಬಸ್ ಸ್ಟ್ಯಾಂಡ್ ಅಲ್ಲಿ, ಕೆಲವೊಂದು ದೇವಸ್ಥಾನದಲ್ಲಿ, ಅಂದ್ರೆ ಇದು ಹೇಳೋದ್ ಕಷ್ಟ ನನಗೆ.
0: ಅಲ್ಲ, ನೀವೇ ಹೋಗಿ ಕರ್ಕ ಬತ್ತೀಯಾ ಅಥವಾ ಅವರೇ ಯಾರು ಹುಡ್ಕೊಂಡ್ ಬಂದ್ ಇಲ್ಲಿ ಬಿಡ್ತಾರಾ ಹೆಂಗೆ?
1: ನನಗೆ ತಂದೆ ನೋಡ್ಲಿಕ್ಕೆ ಆಗಿಲ್ಲ, ಇಲ್ಲಿ ಬಿಡೋದು ಆತರ ಆಪ್ಷನ್ ಇಲ್ಲ. ಬಿಗ್ ಮಾಡ್ತಾ ಇದ್ದವರನ್ನ ಇದನ್ ಹೇಳೋದ್ ಕಷ್ಟ, ಯಾಕಂದ್ರೆ ನಾನು ಅದ್ ಹೇಳಲ್ಲ ಇದುವರೆಗೆ, ಆ ವರ್ಡ್ಸ್ ಅನ್ನ ಹೇಳಲ್ಲ. ಅವರನ್ನ ಪೊಲೀಸ್ ಇಲ್ಲ ಅಲ್ಲಿ ಸೋಷಿಯಲ್ ವರ್ಕರು ಇಲ್ಲ ಯಾರೋ ಹತ್ರದವರು ಈ ತರ ಇದ್ದಾರಂತ ಹೇಳ್ತಾರೆ, ವಿಡಿಯೋ ಕಳಿಸ್ತಾರೆ, ಮತ್ತೆ ನಾವು ಹೋಗಿ ರೆಸ್ಕ್ಯೂ ಮಾಡ್ತೀವಿ. ಕೆಲವು ಸಾರಿ ಪೆಟ್ ತಿಂದಿದೆ, ಅವ್ರು ಹೊಡಿತಾರೆ, ಕಲ್ಲಲ್ಲಿ ಹೊಡಿಯಕ್ ಬರ್ತಾರೆ, ನಮ್ಮ ಕಾರ್ ಇದ್ ಗ್ಲಾಸ್ ಎಲ್ಲ ಹೊಡಿಯಕ್ ಇದ್ ಮಾಡ್ತಾರೆ. ಹೇಗೋ ಇದ್ ಮಾಡ್ಕೊಂಡು ಇದ್ ನಿಭಾಯಿಸ್ತೀವಿ. ಮತ್ತೆ ವಿಶ್ವ ಯೋಗ ದಿನಕ್ಕೆ ಅಮೃತಧಾರತವರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಹೆಲ್ತ್ ಚೆಕಪ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಮೃತಧಾರದವರು ನಮ್ಮ ಆಶ್ರಮಕ್ಕೆ ಅವರ ಮನರಂಜನೆಗೆ ದೊಡ್ಡ ಟಿವಿ ಕೊಟ್ಟಿದ್ರು, ಮತ್ತೆ ನಮಗೆ ಕಮರ್ಷಿಯಲ್ ಮಿಕ್ಸಿ ಬೇಕಿತ್ತು, ಅದನ್ನ ನೋಡಿ ನಮ್ಮ ಅಮೃತಧಾರ ಅವರು ವಾಣಿಶೇಖ ಅವರು ದೊಡ್ಡ ಮಿಕ್ಸಿ ಕೊಟ್ಟಿದ್ರು. ಮತ್ತೆ ವಾಣಿಶೇಖ ಅವರು ನಮ್ಮ ಆಶ್ರಮದಲ್ಲಿ ಯಾರಿಗಾದ್ರೂ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ, ಮತ್ತೆ ಡೆತ್ ಆದ್ರೆ ಇಮಿಡಿಯೇಟ್ ಬಂದು ಸರ್ಟಿಫಿಕೇಟ್ ಅನೌನ್ಸ್ ಮಾಡ್ತಾರೆ ಡೆತ್ ಆಗಿ. ಮತ್ತೆ ತುಂಬಾನೇ ಅವರು ಅಮೃತಧಾರದವರು ಸಪೋರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ನನ್ನ ಪ್ರಕಾರ ಒಂದು ಆಂಬುಲೆನ್ಸ್ ಕೂಡ ಅವರು ಕೊಡ್ಬೇಕಂತೇಳಿ ಯೋಚನೆ ಹಾಕಿದ್ದಾರೆ ಅಮೃತದ ದಾರದವರು, ಹೇಳ್ಬಾರ್ದಂತ ಹೇಳಿದ್ದಾರೆ ಅವರು. ಹಾಗೆ ಇದು ಹಾಕಿ ತೊಂದ್ರೆ ಇಲ್ಲ, ಅವರು ಮುಂದೆ ಇನ್ನೊಂದು ಎರಡ್ ಮೂರು ತಿಂಗಳಲ್ಲಿ ಕೊಡುವ ಯೋಚನೆಯನ್ನು ಹಾಕಿದ್ದಾರೆ.
0: ಸರ್, ನಿಮ್ದು ತುಂಬಾ ರಿಕ್ವೈರ್ಮೆಂಟ್ ಇದೆ, ನಿಮ್ಗೆ ಅಡುಗೆ ಮಾಡೋ ಒಲೆ ಬೇಕು, ಆಶ್ರಮ ವಾಸಿಗಳಿಗೆ ಬಟ್ಟೆ ಬೇಕು, ಬೆಡ್ಶೀಟ್ಸ್ ಬೇಕು, ಆಂಬುಲೆನ್ಸ್ ಬೇಕು, ಸ್ವತಃ ಕಟ್ಟಡಕ್ಕಾಗಿ ಒಂದು ಎಕರೆ ಏನಾದ್ರೂ ಜಾಗ ಬೇಕು. ಸೊ ಇದೆಲ್ಲ ಇದೆ. ಸೊ ರೇಡಿಯೋ ಕುಂದಾಪುರ ಕೇಂಬರ್ ನೀವೆಲ್ಲಾದ್ರೂ ಚೂರು ಮನಸ್ಸು ಮಾಡ್ತೀರಿ ಅಂತ ಆದ್ರೆ ಅದ್ರ ಒಟ್ಟಿಗೆ ನೀವು ಹೊಸ ಬದುಕು ಆಶ್ರಮ ಒಂದ್ಸಲ ಕಾಂಬಕ್ ಬನ್ನಿ. ಎಲ್ಲಿ ಬರ್ಕ ಹೇಳಿ?
1: ಸಾಲಿಗ್ರಾಮ ಪಾರಂಪಳ್ಳಿಯಲ್ಲಿ ಇದೆ, ಗಣೇಶ್ ಗ್ರ್ಯಾಂಡ್ ಹೋಟೆಲ್ ಪಕ್ಕದ ಇದ್ರಲ್ಲಿ,
0: ಪಕ್ಕದ ರೋಡಲ್ಲಿ
1: ಬರಬೇಕು. ಹಾಗೆ ಇನ್ನೊಂದೇನಂದ್ರೆ, ನಿಮ್ಗೆ ಕೆಲವೊಂದು ಗೊತ್ತಾಗಿಲ್ಲ ಅಂದ್ರೆ, ಗೂಗಲ್ ಮ್ಯಾಪ್ ಅಲ್ಲಿ ಹೊಸ ಬದುಕು ಆಶ್ರಮ ಹಾಕಿದ್ರೆ ಬರುತ್ತೆ, ಗೂಗಲ್ ಅಲ್ಲಿ ಹಾಕಿದ್ರು ಬರುತ್ತೆ, ಮತ್ತೆ ಹೊಸ ಬದುಕು .com ಅಂತೇಳಿ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ ಇಲ್ಲಿ ಕೆಲವರು ಲೇಡೀಸ್ ಇದ್ದಾರೆ, ತುಂಬಾ ಬ್ಯಾಡ್ ಇದ್ದವರು. ಅವರಿಗೆ ಹೇಗಿದ್ದಾರೆ ಅಂದ್ರೆ, ನಾವು ಒಂದು ಕುಟುಂಬದವ್ರ ತರ ಇದ್ದೀವಿ, ತುಂಬಾ ಕಾಮಿಡಿ ಮಾಡ್ಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡು ಇಲ್ಲಿರ್ತೀವಿ. ಯಾಕಂದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡ್ಕೊಂಡು ಒಂದ್ 5 ನಿಮಿಷ ಅವ್ರ ಜೊತೆ ಒಂದು ಹಾಡು ಕೇಳಿದ್ರೆ ನಮ್ಮ ವರ್ಕ್ ಇದ್ದು ಪ್ರೆಷರ್ ಎಲ್ಲ ಹೋಗುತ್ತೆ. ಯಾಕಂದ್ರೆ ಒಳ್ಳೊಳ್ಳೆ ಸಿಂಗರ್ ಇದ್ದಾರೆ, ಕೊರೋಕೆ ಸಿಂಗರ್ ಇದ್ದಾರೆ, ಭಜನೆ ಹೇಳುವರು ಇದ್ದಾರೆ, ಡೈಲಿ ಭಜನೆ ಆಗತ್ತೆ. ಮತ್ತೆ ಇಲ್ಲಿ ಇಸ್ಕಾನ್ ಅವರು ಸತ್ಸಂಗ ಮಾಡಿದ್ರು, ಒಂದು 3-4 ಸಾರಿ ಸತ್ಸಂಗ ಮಾಡಿದ್ರು. ಲಾಸ್ಟ್ ಕೃಷ್ಣ ಬಲರಾಮ ಮೂರ್ತಿ ತಂದಾಗ ಆಶ್ರಮದವರೇ ಅದಕ್ಕೆ ಅಲಂಕಾರ ಮಾಡಿದ್ರು. ಅಂದ್ರೆ ಯೋಗ ಮಾಡಿಸ್ತಾ ಇದ್ದೆ ಮೊದಲು, ಮತ್ತೆ ನನಗೆ ಸ್ವಲ್ಪ ಟೈಮ್ ಇದಾಗ್ತಿತ್ತು. ಹಾಗೆ ಕೆಲವರು ಅವರೇ ಯೋಗ ಅದಲ್ಲ ಅವ್ರಿಗೆ ಗೊತ್ತಿರೋದು ಮಾಡ್ತಾರೆ, ಕೆಲವರು ಭಜನೆ ಮಾಡ್ಲಿಕ್ಕೆ ಬರಲ್ಲ, ಆ ನಾಮಸ್ಮರಣೆಯನ್ನ ಕೇಳಿದ್ರೆ ಸಾಕು ಅದರಲ್ಲೇ ಒಂದಿಷ್ಟು ಜನ ಬದಲಾಗ್ತಾರೆ. ಯಾಕಂದ್ರೆ ಮಾತು ಬರದೇ ಇದ್ದವನು ಇಲ್ಲಿ ನನ್ನ ವೈಫಿಗೆ ಅಮ್ಮ ಅಂತ
0: ಸಂತೃಪ್ತಿ
1: ಹೇಳಲಿಕ್ಕೆ ತುಂಬಾ ಇದೆ. ಯಾಕಂದ್ರೆ ಇಲ್ಲಿ ಲೋಕಲ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ಆಶ್ರಮ ಅಂದ್ರೆ ಜನರಿಗೆ ಬೇರೆ ತರ ಯೋಚನೆ ಇತ್ತು, ಅಂದ್ರೆ ಯಾರೋ ಸಾಯಿಯವರನ್ನ ಕರ್ಕೊಂಡು ಬಂದು ಬೇರೆ ತರ ನೋಡ್ತಾರೆ ಅಂತೇಳಿ. ಬಟ್ ಇಲ್ಲಿ ನಾವು ಹೇಗೆ ಅಂತ ಹೇಳಿದ್ರೆ, ನಾವು ನಮ್ಮ ಕೈಯಲ್ಲಾದಷ್ಟು ನಮ್ಮ ಲೆವೆಲ್ ಬೆಸ್ಟ್ ನಾವು ಅವರಿಗೆ ಸೇವೆಯನ್ನು. ಈಗ ಇಲ್ಲಿ ಬಂದ ಮೇಲೆ ಇಲ್ಲಿ ಲೋಕಲ್ ಹೇಳ್ತಾರೆ ನಮ್ಗೆ ಈ ತರ ಆಶ್ರಮ ಅಂತೇಳಿ, ನಮ್ಗೆ ಗೊತ್ತಿರಲಿಲ್ಲ. ಅವ್ರು ಬರ್ತಾರೆ ದಿನಕ್ಕೆ ಇಲ್ಲಿ ಹತ್ರದವರು ಒಂದು 1/2 ಗಂಟೆ ಎಲ್ಲ ಮಾತಾಡ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ. ನಾನು ಹೇಳೋದು, ತುಂಬಾ ಕೆಲವರು ಬಡವರು ಇರ್ತಾರೆ, ನಮ್ಗೆ ಊಟ ಕೊಡಬೇಕು ಅಂತೇಳಿ ಯೋಚನೆ ಇರುತ್ತೆ, ನೀವು ಊಟ ಕೊಡಬೇಕಾಗಿಲ್ಲ, ಇಲ್ಲಿ ಬಂದು ಅವ್ರ ಜೊತೆ ಮಾತಾಡಿ ಒಂದು ಬೊಗಸೆ ಪ್ರೀತಿಯನ್ನ ಕೊಟ್ರೆ ಅದು ಊಟಕ್ಕಿಂತ ದೊಡ್ಡ ಒಂದು ಅನ್ನದಾನ ಮಾಡಿದ ಸೇವೆ ಇದಾಗತ್ತೆ. ಹಾಗೆ ಇಲ್ಲಿ ಕೆಲವರು ಲೇಡೀಸ್ ಇದ್ದಾರೆ, ಎಲ್ಲಾ ರೀತಿಯ ಒಂದು ಕೆಲವೊಂದು ಕಾಯಿಲೆ ಇದ್ದವರು ಇದ್ದಾರೆ, ಅವರದೆಲ್ಲ ಸೇವೆಯನ್ನ ನಾವು ಖುಷಿಯಿಂದ ಮಾಡ್ತೀವಿ. ನಮ್ಮ ಲೈಫ್ ತುಂಬಾ ಶಾರ್ಟ್ ಇರುತ್ತೆ, ಯಾಕಂದ್ರೆ ಕೆಲವೊಂದು ಅವರ ಟ್ರೀಟ್ಮೆಂಟ್ ಮಾಡುವಾಗ ಕೆಲವೊಂದು ನಮಗೂ ಬರಬಹುದು, ಹೇಳಲಿಕ್ಕೆ ಆಗಲ್ಲ. ಕೋವಿಡ್ ಸಮಯದಲ್ಲಿ ನಾನು ಕೆಲವೊಂದು ಬಾಡಿ ಇದೆಲ್ಲ ಕ್ರಿಮೇಷನ್ ಮಾಡ್ಲಿಕ್ಕೆ ಹೋಗ್ತಿದ್ದೆ, ಆಗ ನನಗೆ ಕೋವಿಡ್ 2 ಟೈಮ್ಸ್ ಅಟ್ಯಾಕ್ ಆಗಿತ್ತು, ಬೂಸ್ಟರ್ ತಗೊಂಡ್ರು ಕೋವಿಡ್ ಬಂದಿತ್ತು. ಬಟ್ ನಾನು ಈ ತರ ಸೇವೆ ಮಾಡ್ಲಿಕ್ಕೆ ಹೋಗಿ ನಾನು ಉಳಿದಿದ್ದೇನೆ. ಇವತ್ತು ಈ ತರ ನಾನು ಸೇವೆ ಮಾಡ್ಲಿಕ್ಕೆ ಅವರೇ ನಮ್ಮ ಆಶ್ರಮದವರೇ ಸ್ಫೂರ್ತಿ ಅಂತೇಳಿ ಹೇಳಿ.
0: ವೆರಿ ನೈಸ್. ಸೊ ಈ ಹೊಸ ಬದುಕು ಒಟ್ಟಿಗೆ ನಮ್ಮ ವಿನಯ್ ಚಂದ್ರ ಅವರ ಹೊಸ ಬದುಕು ಇನ್ನೊಂದು ಶುರುವಾತ್ ಇತ್ತ. ಸೊ ಎಲ್ಲದಕ್ಕೂ ಆಲ್ ದ ಬೆಸ್ಟ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಇನ್ನೊಂದೇನಂದ್ರೆ, ನನ್ನ ವೈಫ್ ಆಕ್ಚುಲಿ ಈಗ 6 ಮಂತ್ ಪ್ರೆಗ್ನೆಂಟ್. ಅವಳು ನೆಕ್ಸ್ಟ್ ಮನೆಗೆ ಹೋಗಲ್ಲ ಅಂತೇಳಿ ಹೇಳ್ತಾನೆ. ಯಾಕಂದ್ರೆ ಒಂದ್ 5 ನಿಮಿಷ ನಾವ್ ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ನಮಗೂ ಮನ್ಸಾಗಲ್ಲ, ನಾವ್ ಅಷ್ಟು ಖುಷಿಯಲ್ಲಿ ಇಲ್ಲಿ ಇರ್ತೀವಿ. ಯಾರಾದ್ರೂ ಮದುವೆ, ನಮ್ಮ ರಿಲೇಶನ್ ಮದುವೆ, ಮತ್ತೆ ಗೃಹ ಪ್ರವೇಶ, ನಮ್ಮ ಅಕ್ಕಂದ ಗೃಹ ಪ್ರವೇಶ ಆಯ್ತು, ಅದಕ್ಕೂ ಕೂಡ ನಮ್ಗೆ ಹೋಗ್ಲಿಲ್ಲ. ಹೋದ್ವಿ, ಊಟ ಮಾಡಿ 1 ಗಂಟೆಗೆ ಹೋಗಿ ಇಮಿಡಿಯೇಟ್ 1:30 ಇಲ್ಲಿ ಇದ್ವಿ. ಯಾಕಂದ್ರೆ ಇಲ್ಲಿರೋ ಖುಷಿ ಬೇರೆ ಎಲ್ಲೂ ಸಿಗಲ್ಲ.

0: ಅಜ್ಜಿ ನಿಧಾನ, ಇಲ್ಲಿ ಕೆಲವರು ಅಜ್ಜಿ ಅವರಿದ್ದಾರೆ. ಅಜ್ಜಿ ನಿಧಾನ ನಿಧಾನ, ಅಜ್ಜಿ ಅವರಿದ್ದಾರೆ, ಶುಗರ್ ಕಾಯಿಲೆ ಅವರಿದ್ದಾರೆ, ಬಿಪಿ ಇದ್ದಾರೆ, ಕೆಲವರು ಶಿಫಿಲಿಯಸ್ ಇದ್ದವರಿದ್ದಾರೆ, ಆನೆಕಾಲ್ ಇದ್ದವರಿದ್ದಾರೆ. ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಗ್ಯಾಂಗ್ರೀನ್ ಆಗಿ ಹುಳಲಾಗಿ ಕೆಲವರು ದಷ್ಟು ರಿಕವರಿ ಮಾಡಿ ಇದ್ ಮಾಡಿ, ಕೆಲವರು ಅಂದ್ರೆ ಮೈ ಮೇಲೆ ಬಟ್ಟೆ ಇಲ್ಲದೆ ನೇಕೆಡ್ ಆಗಿದ್ದವರಿದ್ರು, ಅವರನ್ನ ಸರಿಪಡಿಸಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದೇವೆ. ಇನ್ನು ಕೆಲವರು ಹೇಗಿದ್ದಾರೆ ಅಂದ್ರೆ, ಇನ್ನೊಂದು ಇದಿದೆ, ಉಡುಪಿ ನಮ್ಮ ಕುಂದಾಪುರದಲ್ಲೇ ಬ್ರಿಡ್ಜ್ ಮೇಲೆ ಹೊಳೆಗಾಡ್ಲಿಕ್ಕೆ ಹೋದವರು, ಅಲ್ಲಿ ಸೋಷಿಯಲ್ ವರ್ಕರ್ ಯಾರೋ ಅವರನ್ನ ಹಿಡ್ಕೊಂಡು 112ಗೆ ಫೋನ್ ಮಾಡಿ ಅಲ್ಲಿಂದ ಮತ್ತೆ ನಮ್ಗೆ ಹೇಳಿ ನಾವು ಹೋಗಿ ಅವರನ್ನ ಈಗ ನಮ್ಮಲ್ಲಿ ಈಗ ಪ್ರೆಸೆಂಟ್ ಇದ್ದಾರೆ. ಅವರಿಗೆ ಹೇಗಂತ ಹೇಳಿದ್ರೆ ತುಂಬಾ ಡಿಪ್ರೆಷನ್, ಅವರ ಮಗಳೆಲ್ಲ ಡೆತ್ ಆಗಿ ಇದಾಗಿದ್ದವ್ರಿ. ಮತ್ತೆ ವಾಸು ಮಲ್ಪೆ ಅಂತೇಳಿ ತುಂಬಾ ಫೇಮಸ್ ವ್ಯಕ್ತಿ, ಯೂಟ್ಯೂಬ್ ಅಲ್ಲಿ ಹುಡುಕಿದ್ರೆ ಸಿಗುತ್ತೆ, ತುಳು ಫಿಲ್ಮ್ ಆಕ್ಟಿಂಗ್ ಮಾಡದಂತ ವ್ಯಕ್ತಿ. ಅವರಿಗೆ ಹೇಗಂತ ಹೇಳಿದ್ರೆ ಸಾರ್ವಜನಿಕರು ಅವರನ್ನ ತುಂಬಾ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಡ್ರಿಂಕ್ಸ್ ಕೊಡುದು, ರೀಲ್ಸ್ ಮಾಡ, ಇನ್ಯಾರಿಗೋ ವ್ಯೂಸ್ ಆಗ್ತಿತ್ತು, ಆದ್ರೆ ಅವ್ರ ಬದುಕು ತುಂಬಾ ಕಷ್ಟದಲ್ಲಿತ್ತು. ಆ ವ್ಯಕ್ತಿ ಸ್ಟ್ರೋಕ್ ಆಗಿ ಅವರ ಪರಿಸ್ಥಿತಿ ಬ್ಯಾಡ್ ಇದ್ದಾಗ ಯಾರು ಕೂಡ ಅವರಿಗೆ ಸರ್ಕಾರ ನೀಡಲಿಲ್ಲ. ಇವತ್ತು ನಮ್ಮಲ್ಲಿದ್ದಾರೆ, ಈಗ ತುಂಬಾ ರಿಕವರಿ ಆಗಿದ್ದಾರೆ, ಇವಾಗ್ಲೂ ಮಾತಾಡ್ತಾರೆ, ಅವರು ಊಟ ಮಾಡಿಸಬೇಕಾದ್ರೆ ಹೇಳ್ತಾರೆ, ಹತ್ಕೊಂಡು ಹೇಳ್ತಾರೆ ನನ್ನ ಮಗನೇ ಇರಬೇಕು. ಇದರಲ್ಲಿ ನಮಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು. ನಾನು ಒಂದು ಬೇರೆ ಎನ್ ಜಿ ಒದಲ್ಲಿ ಇದ್ದಿದ್ದೆ, ಅದು ಬಿಟ್ಟಾಗ ನಾನು ಜಾಬ್ ಸೇರಿದ್ದೆ, ಮತ್ತೆ ಪುನಃ ಈ ಸಂಸ್ಥೆ ಮಾಡ್ಬೇಕಂತೇಳಿ ಮಾಡಿದ್ವಿ. ನಾನು ಜಾಬ್ ಅಲ್ಲಿ ಸ್ಯಾಲ್ರಿ ತಗೋಬಹುದಿತ್ತು, ಆದ್ರೆ ಈ ಪ್ರೀತಿ ಇದು ಸಂಪಾದನೆ ಮಾಡ್ಲಿಕ್ಕೆ ಆಗ್ತಿಲ್ಲ ಇತ್ತು. ಇಷ್ಟೇ ಹೇಳೋದು, ಯಾರಾದ್ರೂ ನಿಮ್ಗೆ ಸಮಯ ಸಿಕ್ಕಾಗ ನಮ್ಮ ಆಶ್ರಮಕ್ಕೆ ಬನ್ನಿ, ಯಾಕಂದ್ರೆ ನೀವು ಕೊಡಿ ಅಂತೇಳಿ ನಾವು ಯಾರ ಹತ್ರನು ಕೇಳಲ್ಲ, ಎಲ್ಲೂ ಯಾರ ಮನೆ ಬಾಗ್ಲಿಗೆ ಹೋಗಲ್ಲ. ನೀವು ಬಂದು ಇಲ್ಲಿ ಆಶ್ರಮದವರನ್ನ ಮಾತಾಡಿಸಿ, ಅವರಿಗೆ ನಮ್ಮವ್ರು ಯಾರೋ ಬಂದ್ರು ಅಂತೇಳಿ ಖುಷಿ ಆಗತ್ತೆ. ನಮ್ಮ ಕುಟುಂಬದವರು, ನನ್ನ ಮಗ, ನನ್ನ ಮೊಮ್ಮಗಳು ಯಾರೋ ಬಂದ್ರು ಅಂತೇಳಿ ಖುಷಿ ಆಗತ್ತೆ. ಆ ಭಾವನೆಯಲ್ಲಿ ಅವರನ್ನ ಖುಷಿ ಪಡಿಸಿ ಅಂತೇಳಿ ಹೇಳ್ತೀನಿ. ಬರುವಾಗ ಬೇರೆ ಏನು ತರಬೇಕಾಗಿಲ್ಲ, ತರಬೇಕಾದದ್ದು ಒಂದು ಬಗಸೆ ಪ್ರೀತಿ ಮಾತ್ರ. ಅವರಿಗೆ ಪ್ರೀತಿ ಇದೊಂದು ಅವರು ಕಳ್ಕೊಂಡಿದ್ರು, ಆ ಪ್ರೀತಿಯನ್ನು ಕೊಡ್ಲಿಕ್ಕೆ ನೀವು ಬನ್ನಿ ಅಂತೇಳಿ ಹೇಳ್ತೀನಿ. ಹಾಗೆ ಬೇರೆ ಏನು ತರಬೇಕಾಗಿಲ್ಲ, ನಾನು ಹೇಳೋದು ಒಂದೇ ಒಂದು.
1: ಮತ್ತೆ ಅದನ್ನೇ ಹೇಳ್ತೇನೆ, ನೀವು ಬೇರೆ ಅಂತ ತರ್ಕತ್ತನ್ನು ಬರ್ದೇ ಇರ್ಬೇಡಿ, ನೀವು ತರಬೇಕಾಗಿರೋದು ಬೊಗಸೆ ಪ್ರೀತಿ ಮಾತ್ರ, ಬೊಗಸೆ ಪ್ರೀತಿ ಮಾತ್ರ ಅಂತ.
0: ಹಾಗೆ ನಮ್ಮ ಒಂದು ಸ್ಲೋಗನ್ ಅಲ್ಲಿ ನೀವು ನೋಡಬಹುದು, ಸೇವೆ ಹೋರಾಟ ಜ್ಞಾನ ಅಂತೇಳಿ. ಅದು ಯಾಕೆ ಅಂತೇಳಿ ಹೇಳಿದ್ರೆ, ಸೇವೆ ಮಾಡಬೇಕಾದ್ರೆ ಹೋರಾಟ ಮಾಡಲೇಬೇಕು. ತುಂಬಾ ಜನ ಬೇರೆ ತರ ಮಾತಾಡ್ತಾರೆ, ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ, ನಾವು ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ನಾವು ದೇವರ ಕಾಲ್ ಬುಡಕ್ಕೆ ಇಟ್ಟು ಸೇವೆಯನ್ನ ಮಾಡ್ತಾ ಇರೋರು. ಯಾಕಂದ್ರೆ ನಾನು ಮನುಷ್ಯ, ನನ್ನ ನಾಲಿಗೆಯೂ ಕೂಡ ಎಲುಬಿಲ್ಲ, ನಾನು ಏನು ಬೇಕಾದ್ರೂ ಮಾತಾಡಬಹುದು. ಹಾಗಾಗಿ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಅದನ್ನ ಬಿಟ್ಟು ಬಿಡ್ತೀವಿ. ಹಾಗೆ ಇದು ಹೋರಾಟ. ಹೋರಾಟ ಅಂದ್ರೆ ಕಷ್ಟದವರಿಗೆ ನಾವು ಸಹಾಯ ಮಾಡುವಂತದ್ದು ಅದೊಂದು ದೊಡ್ಡ ಹೋರಾಟ, ಅದೊಂದು ಚಾಲೆಂಜಿಂಗ್. ಯಾಕಂದ್ರೆ ಎಲ್ಲಾ ರೀತಿ ಅದನ್ನ ನಾವು ಫೇಸ್ ಮಾಡಬೇಕು. ಆ ಹೋರಾಟದಲ್ಲಿ ಒಂದು ಜ್ಞಾನವನ್ನ ಪಡಿಬೇಕು. ನಾನಿನ್ನೂ ತುಂಬಾ ಚಿಕ್ಕವನು, ಜ್ಞಾನವನ್ನ ಪಡಿಬೇಕು. ಆ ಜ್ಞಾನದಿಂದ ಅಹಂಕಾರ ಬರಬಾರ್ದು, ಆ ಸೇವೆಯನ್ನ ಮಾಡ್ತಾ ಅಹಂಕಾರ ಬರಬಾರ್ದು, ಹೋರಾಟ ಮಾಡ್ತಾ ಅಹಂಕಾರ ಬರಬಾರ್ದು. ಹಾಗಾಗಿ ಇದನ್ನೆಲ್ಲ ಇಟ್ಕೊಂಡು ಅಹಂಕಾರ ಇಲ್ಲದೆ ನಾವು ಹೀಗೇನೆ ಇರಬೇಕು, ಸಿಂಪಲ್ ಆಗಿ. ನಾನು ನಿನ್ನೆ ಕೂಡ ಬರ್ಮರ ಟೀ ಶರ್ಟ್ ಅಲ್ಲಿ, ಇವತ್ತು ಕೂಡ ಅದೇ ತರ, ನಾಳೆನೂ ಕೂಡ ಅದೇ ತರನೇ ಇರುವಂತದ್ದು. ಕೆಲವರು ಹೇಳ್ತಾರೆ ಸ್ವಲ್ಪ ಚೇಂಜ್ ಆಗು, ಪ್ಯಾಂಟ್ ಹಾಕು, ಇಲ್ಲಲ್ಲ ಅಂತೇಳಿ. ಯಾಕಂದ್ರೆ ಅದು ಹಾಕಿದ್ರೆ ನಮ್ಗೆ ಸೇವ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಕೆಲವೊಂದು ಬೆಡ್ ರೀಡನ್ ಅವರನ್ನ ಸಡನ್ ಆಗಿ ಟ್ರೀಟ್ ಮಾಡಬೇಕಾಗತ್ತೆ, ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗತ್ತೆ, ಆಗ ನಾನು ಫಸ್ಟ್ ಏಡ್ ಮಾಡ್ಲೇಬೇಕಾಗತ್ತೆ. ಫಸ್ಟ್ ಏಡ್ ಮಾಡ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಅವರು ಕೊಲಾಪ್ಸ್ ಆಗಿ ಡೆತ್ ಆಗುವಂತದಿರುತ್ತೆ. ಹಾಗೆ ಫಸ್ಟ್ ಏಡ್ ಮಾಡಿ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೇನೆ. ಕೆಲವೊಂದು ನಾನು ಇಲ್ಲೇ ಕಲ್ತಿದ್ದೇನೆ, ಕೆಲವೊಂದು ವೈದ್ಯರ ಹತ್ರ ನಾನು ಅದನ್ನ ಹೇಗೆ ಮಾಡ್ಬೇಕಂತ ಕಲ್ತ್ಕೊಂಡು. ನಾನು ಯಾವ್ದೇ ರೀತಿ MSW ಮಾಡ್ಲಿಲ್ಲ, ಯಾಕಂದ್ರೆ ಕೆಲವರು ಹೇಳ್ತಾರೆ ಸೋಷಿಯಲ್ ವರ್ಕ್ ಮಾಡ್ಬೇಕಾದ್ರೆ MSW ಆಗ್ಬೇಕಂತ ಹೇಳಿ. ಯಾವ್ದೇ ರೀತಿ ಡಿಗ್ರಿ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ, ಒಳ್ಳೆ ಮನಸ್ಸು ಇರಬೇಕು, ನಿಮ್ಗೆ ಮಾಡ್ಬೇಕೆನ್ನೋ ಮನಸ್ಸು ಇರಬೇಕು. ಹಾಗೆ ಪ್ರತಿಯೊಬ್ಬರಲ್ಲಿ ಹೇಳೋದು, 1 ರೂಪಾಯಿ ಸಮಾಜಕ್ಕೆ ಹಾಕಿ, ತಿಂಗಳಿಗೆ ಒಂದು 10,000, 15,000, 1,00,000 ದುಡಿತೀರಿ, 1 ರೂಪಾಯಿ ಸಮಾಜಕ್ಕೆ ಇಟ್ಕೊಳ್ಳಿ, ಅದನ್ನ ಸಮಾಜಕ್ಕೆ ಹಾಕಿ, ಆ ಸಮಾಜಕ್ಕೆ ಹಾಕಿದ್ದನ್ನ ನೀವು ಪಡಿಬಹುದು. ಏಕೆ ಅಂತ ಹೇಳಿದ್ರೆ, ನಾವು ಸತ್ತಾಗ ನಮ್ಗೆ ಈ ಪುಣ್ಯದ ಒಂದು ಸೂಟ್ ಕೇಸ್ ಅನ್ನ ಮೇಲೆ ತಗೊಂಡು ಹೋಗ್ಬೇಕು. ಆ ಸೂಟ್ ಕೇಸ್ ಅಲ್ಲಿ ಏನಿರ್ಬೇಕು ಅಂತ ಹೇಳಿದ್ರೆ, ಒಂದು ಪುಣ್ಯದ ಫಲದ ಒಂದು ಅದರಲ್ಲಿ ಸೂಟ್ ಕೇಸ್ ಅಲ್ಲಿ ನಾವು ಪ್ಯಾಕ್ ಮಾಡಿ ತಗೊಂಡು ಹೋಗ್ಬೇಕಂತ. ಯಾಕಂದ್ರೆ ಚಿತ್ರಗುಪ್ತ ಅಲ್ಲಿ ಒಂದು ಪ್ರೊಜೆಕ್ಟರ್ ಅಲ್ಲಿ ಹಾಕಿ ತೋರಿಸ್ತಾನೆ, ನೀನೇನು ಪಾಪ ಕರ್ಮಗಳನ್ನ ಮಾಡಿದ್ದೆ ಅಂತೇಳಿ. ಹಾಗೆ ನಾವು ನರಕ ಸ್ವರ್ಗ ಅಲ್ಲಿ ನೋಡಿದೆವೋ ಗೊತ್ತಿಲ್ಲ, ಇಲ್ಲೇ ನಾವು ಸ್ವರ್ಗ ನೋಡ್ಬೇಕು, ಇಲ್ಲೇ ಖುಷಿಯಲ್ಲಿ ನೋಡ್ಬೇಕು. ನಮ್ಮಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ, ಮುಸ್ಲಿಂ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಸಿಖ್ ಕೂಡ ಇದ್ದಾರೆ, ಹಿಂದೂ ಇದ್ದಾರೆ, ಎಲ್ಲರಿಗೂ ಒಂದೇ ಒಂದು ಇಲ್ಲಿ ನೋಡುವಂತ ಸಾಯಿಬಾಬಾ. ಯಾಕಂದ್ರೆ ಸಾಯಿಬಾಬಾ ಅವರು ಎಲ್ಲರೂ ಕೂಡ ಪೂಜೆ ಮಾಡುವಂತವ್ರು.

0: ಹಾಗಾಗಿ ಇಲ್ಲಿ ಸಾಯಿಬಾಬಾನನ್ನ ಪ್ರತಿಷ್ಠೆ ಮಾಡಿದ್ದೇವೆ. ಗುರುವಾರ ಒಂದು ವಿಶೇಷವಾಗಿ ನಾವು ಪೂಜೆ ಮಾಡ್ತೀವಿ, ಯಾಕಂದ್ರೆ ಅದು ನಮಗೆ ಒಂದು ಖುಷಿ ಕೊಡುತ್ತೆ. ಆ ಶಕ್ತಿಗೆ ನಮಗೆ ಶಕ್ತಿ ತುಂಬುತ್ತೆ ಅಂತೇಳಿ ನಾವು ನಂಬಿಕೆಯಿಂದ ಸೇವೆಯನ್ನ ಮಾಡ್ತಾ ಇದ್ದೀವಿ. ಇದು ಒಂದು ನಂಬಿಕೆ, ಒಂದು ಮನೆ. ಯಾಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಇದ್ದು ಖುಷಿ ಪಡಬೇಕಾದ್ರೆ ಒಂದು ನಂಬಿಕೆ ಮನೆ ಇದೆ ಅದು. ಹಾಗಾಗಿ ಈ ನಂಬಿಕೆ ಮನೆಗೆ ಎಲ್ಲರೂ ನಂಬಿಕೆಯಿಂದ ಬನ್ನಿ. ಹಾಗೆ ತುಂಬಾ ಜನ ನಮಗೆ ಸಹಕಾರವನ್ನ ನೀಡ್ತಾರೆ. ಬೆಳಿಗ್ಗೆ ಬಾಗಿಲು ತೆಗಿಬೇಕಾದ್ರೆ ಒಂದಿಷ್ಟು ಜನ ಗ್ರೋಸರಿ ಅದು ಇಟ್ಟು ಹೋಗ್ತಾರೆ. ಕೆಲಸರಿ ಏನೂ ಇಲ್ಲ ನಮ್ಮ ಹತ್ರ ಕೆಲಸರಿ, ಯಾಕಂದ್ರೆ ಮಳೆಗಾಲದಲ್ಲಿ ತುಂಬಾ ಕಷ್ಟ ಇರುತ್ತೆ. ಆಗ ಗ್ರೋಸರಿ ಇಲ್ಲ ಅಂತೇಳಿ ಇದ್ ಮಾಡುವಾಗ ಯಾರೋ ಒಂದಿಷ್ಟು ಜನ ಬಂದು ಬಾಗಿಲಲ್ಲಿ ಇಟ್ಟು ಹೋಗ್ತಾರೆ. ಯಾಕಂದ್ರೆ ನಾವು ದೇವರ ನಂಬಿದ್ದೇವೆ. ಆ ದೇವರು ದೇವ್ರ ರೂಪದಲ್ಲಿ ಯಾರನ್ನೂ ಕಳಿಸಿರ್ತಾರೆ. ಯಾಕಂದ್ರೆ ಒಂದು ನೈಟ್ ಗ್ರೋಸರಿ ತರ್ಲಿಕ್ಕೂ ಇರಲಿಲ್ಲ. ಒಂದೊಂದು ಟೈಮ್ ನಾವು ಆಶ್ರಮದವರನ್ನ ಎಮರ್ಜೆನ್ಸಿ ಕರ್ಕೊಂಡು ಹೋಗ್ಬೇಕು. ಗಾಡಿಗೆ ಪೆಟ್ರೋಲ್ ಕೂಡ ಇರಲ್ಲ ನನ್ನ ಕಾರಲ್ಲಿ. ಆ ಟೈಮಲ್ಲಿ ಯಾರೋ ಬರ್ತಾರೆ ಇಮಿಡಿಯೇಟ್, ಇನ್ಯಾರೋ ಅಲ್ಲಿ ಬೋರ್ಡ್ ಅಲ್ಲಿ ನೋಡಿ ಗೂಗಲ್ ಪೇ ಮಾಡಿ ಹೋಗ್ತಾರೆ, ಅಂದ್ರೆ ಸ್ಕ್ಯಾನ್ ಮಾಡಿ ಅಕೌಂಟಿಗೆ ಬರುತ್ತೆ. ಇಮಿಡಿಯೇಟ್ ನಮಗೆ ಅದು ತುಂಬಾನೇ ಸಹಕಾರ ಆಗುತ್ತೆ. ಇಷ್ಟೇ ಹೇಳೋದು, ಒಂದಿಷ್ಟು ಸಮಯ ನೀವು ಸಮಾಜಕ್ಕೆ ಕೊಡಬೇಕು. ಮತ್ತೆ ನಾವು ಮುಂದಿನ ಪೀಳಿಗೆಗೆ ನಾವು ಏನಾದ್ರೂ ಕೊಡಬೇಕಂತಿದ್ರೆ ಒಂದಿಷ್ಟು ಗಿಡಗಳನ್ನ ನೆಡಬೇಕು. ಈ ಸಾರಿ ಮಳೆ ತುಂಬಾ ಕಮ್ಮಿ ಆಗಿದೆ, ಯಾಕೆ ಅಂತ ಹೇಳಿದ್ರೆ ಅದು ಕಾರಣ ನಾವೇ. ನಾನು ಒಂದಿಷ್ಟು ಗಿಡಗಳನ್ನ ನೆಟ್ಟು ಒಂದಿಷ್ಟು ಮರಗಳನ್ನ ಕಡಿಯೋ ಹೋರಾಟ ಮಾಡಿದವನು.
1: ಕಡಿಬಾರ್ದು
0: ಅಂತೇಳಿ, ಯಾಕಂದ್ರೆ ಆ ಇದ್ರಲ್ಲಿ ತುಂಬಾನೇ ನನಗೆ ಇದಾಗಿತ್ತು. ಹಿಂದ್ಗಡೆ ಮಚ್ಚನ್ನ ಇಟ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಬರ್ತಿತ್ತು. ಕೆಲವೊಂದು ಇದ್ರಲ್ಲಿ ನಾನು ಬೆಳಿಗ್ಗೆ ಬದುಕ್ತೇನೋ ಇಲ್ವೋ ಗೊತ್ತಿಲ್ಲ, ಆ ತರ ಪರಿಸ್ಥಿತಿಯಲ್ಲಿ ಹೋರಾಟ ಮಾಡಿದವನು. ಆ ಬೇಜಾರಲ್ಲಿ ನಾನು ಈ ತರ ಸಂಸ್ಥೆ ಮಾಡ್ಬೇಕಂತೇಳಿ ಮಾಡಿದ್ದು. ಇನ್ನು ಪರಿಸರ ಉಳಿತದೆ ಇಲ್ವೋ ಗೊತ್ತಿಲ್ಲ, ಆ ಪರಿಸರನೇ ಉತ್ತರ ಕೊಡಬೇಕು. ಬರಗಾಲ ಬರುತ್ತೆ, ಅಲ್ಲಿ ಜನರಿಗೆ ಅರ್ಥ ಆಗುತ್ತೆ, ಅಲ್ಲಿ ತನಕ ಅರ್ಥ ಆಗಲ್ಲ. ಯಾಕಂದ್ರೆ ಒಂದಿಷ್ಟು ನಾವು ನೋಡಬಹುದು, ಇವತ್ತು ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂತಹ ಮರಗಳು ಎಷ್ಟು ಕೇಳಿದ್ರೆ 5-6 ಈ ದೇಶದಲ್ಲಿ. ಅಭಿವೃದ್ಧಿ ಆಗತ್ತೆ, ಅಭಿವೃದ್ಧಿ ಹೇಗ್ ಮಾಡ್ಬೇಕು ಅಂದ್ರೆ ರೋಡ್ ಅನ್ನ ಅಗಲ ಮಾಡಿ ಅಲ್ಲ, ಒಂದು ಬಿಲ್ಡಿಂಗ್ ಮಾಡಿ ಅಲ್ಲ, ಬಿಲ್ಡಿಂಗ್ ಅಡಿಯಲ್ಲೇ ಮರಗಳನ್ನ ಇಟ್ಕೊಂಡು, ರಸ್ತೆಗಳ ಇಕ್ಕೆಲದಲ್ಲೇ ಮರಗಳನ್ನ ಇಟ್ಕೊಂಡು ರಸ್ತೆಯನ್ನ ಮಾಡಬೇಕು. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೆ ಅಂತೇಳಿ ಹೇಳಿದ್ರೆ, ಇವತ್ತು ಪರಿಸ್ಥಿತಿ ಹೇಗಿದೆ ಅಂತೇಳಿ ನಾವು ನೋಡಬಹುದು. ಇವತ್ತು ಜೂನ್, ಎಷ್ಟು ಜೂನ್ 19 ಮಳೆ ಬರಬೇಕಿತ್ತು, ಇವತ್ತು ಮಳೆ ಇಲ್ಲ. ಮೊನ್ನೆ ಒಂದು ಭಾನುವಾರ ಮಾತ್ರ ಮಳೆಗಾಲ ತರ ಇತ್ತು, ಈಗ ಮಳೆ ಇಲ್ಲ ಅಂತೇಳಿ ನಾವು ಮಳೆ ಕೂಗ್ತೀವಿ. ಬೇಸಾಯ ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳ್ತೀವಿ, ಆದ್ರೆ ಕಾರಣ ನಾವೇ. ನಮ್ಮ ಮಕ್ಕಳನ್ನ ಇಂಜಿನಿಯರ್ ಇಲ್ಲ ಡಾಕ್ಟರ್ ಓಸಿ ಬೆಂಗಳೂರು ಮುಂಬೈಯೋ ಡೆಲ್ಲಿಗೋ ಕಳಿಸ್ತೀವಿ, ಆದ್ರೆ ಇಲ್ಲಿ ಬೆಳೆ ಬೆಳಿಲಿಕ್ಕೆ ಯಾರು ಕೂಡ ಇಲ್ಲ. ಹಾಗೆ ಮುಂದಿನ ದಿನದಲ್ಲಿ ನಾವು ಹಡಿಲ್ ಬಿದ್ದ ಗದ್ದೆಯನ್ನ ನಮ್ಮ ಆಶ್ರಮದವರು ಬೆಳಿಬೇಕಂತೇಳಿ ಯೋಚನೆ ಹಾಕಿದ್ದೇವೆ. ಹಾಗೆ ಈ ಸಾರಿ ಮಳೆಗಾಲಕ್ಕೆ ಒಂದು ನಾವು ಒಂದು ಯೋಜನೆ ಹಾಕಿದ್ದೇವೆ, ಒಂದು ಓಮಿನಿ ಇದೆ ನಮ್ದು. ಆ ಓಮಿನಿಯಲ್ಲಿ ಗಿಡಗಳನ್ನ ಆಶ್ರಮದವರನ್ನ ಕರ್ಕೊಂಡು ಹೋಗಿ ಗಿಡ ನೆಡಬೇಕಂತ ಯೋಜನೆ ಆಗಿದ್ದೇವೆ. ಈ ಸಾರಿ ಚೌತಿಗೆ ನಾವು ಸೀಡ್ ಗಣಪ ಮಾಡಬೇಕಂತೇಳಿ ಯೋಚನೆ ಹಾಕಿದ್ದೇವೆ. ಇದಿಷ್ಟು ಯೋಜನೆಯಲ್ಲಿ ನಿಮ್ಮ ಸಹಕಾರ ನಮಗೆ ಬೇಕು. ಹಾಗೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಮದುವೆ ಊಟ ಆತರ ಉಳಿದ್ರೆ ನಮಗೆ ಕೊಡಬಹುದು. ಯಾಕಂದ್ರೆ ಒಂದ್ 4 ಗಂಟೆ ಒಳಗೆ ಹೇಳಬೇಕು, ಯಾಕಂದ್ರೆ ನಾವು ಕುಕ್ಕರ್ ಅಲ್ಲಿ ಅನ್ನ ಮಾಡುವಂತದ್ದು. ನಾವು ಒಲೆ ಇದಲ್ಲ, ಗ್ಯಾಸ್ ಅಲ್ಲಿ ದೊಡ್ಡ ಕುಕ್ಕರ್ ಇದಿದೆ. ಹಾಗಾಗಿ ನಮಗೆ ಮುಂಚಿತವಾಗಿ ನೀವು ತಿಳಿಸಿ. ಹಾಗೆ ನಿಮ್ಮ ಹುಟ್ಟುಹಬ್ಬವನ್ನ, ತಂದೆ ತಾಯಿ ಹುಟ್ಟುಹಬ್ಬವನ್ನ, ವೆಡ್ಡಿಂಗ್ ಆನಿವರ್ಸರಿಯನ್ನ, ಹಾಗೆ ನಿಮ್ಮ ತಂದೆ ತಾಯಿ ಡೆತ್ ಆನಿವರ್ಸರಿ ಇರಬಹುದು, ಅಜ್ಜಜ್ಜಿಯ ಡೆತ್ ಆನಿವರ್ಸರಿ, ಈ ತರ ವಿಶೇಷ ಕಾರ್ಯಕ್ರಮವನ್ನ ನಮ್ಮ ಆಶ್ರಮದಲ್ಲಿ ಆಚರಿಸಬಹುದು. ಊಟವನ್ನ ಕೊಡೋದ್ರ ಮೂಲಕ ಅಲ್ಲ, ಸಿಹಿಯನ್ನ ಕೊಡಬಹುದು, ಅವರಿಗೆ ಖುಷಿಯನ್ನ ಕೊಡೋದ್ರ ಮೂಲಕ ಇರಬಹುದು. ನಿಮ್ಗೆ ಹಾಡು ಹೇಳಲಿಕ್ಕೆ ಬಂದ್ರೆ ನಮ್ಮಲ್ಲಿ ಆರ್ಕೆಸ್ಟ್ರಾವನ್ನ ಮಾಡಬಹುದು. ಹಾಗೆ ಬೇಸಿಗೆ ಕ್ಯಾಂಪ್ ಅನ್ನ ಕೂಡ ಸ್ಟೂಡೆಂಟ್ ಗಳು ಇಲ್ಲಿ ಮಾಡಬಹುದು. ಈ ಸಾರಿ ಒಂದು 2 ಸ್ಕೂಲ್ ಅವರು ಮಾಡಿದ್ದಾರೆ, ಮಂಗಳೂರು ಮತ್ತೆ ಉಡುಪಿಯವರು. ತುಂಬಾ ಖುಷಿಯಲ್ಲಿ ನಮ್ಮ ಆಶ್ರಮದವರು ಖುಷಿ ಪಟ್ಟಿದ್ದಾರೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಯೋಜನೆಯನ್ನ ಹಾಕೊಂಡು ನಮ್ಮಲ್ಲಿ ಕಾರ್ಯಕ್ರಮಗಳನ್ನ ಮಾಡಬಹುದು. ಮೇಲೆ ದೊಡ್ಡ ಹಾಲ್ ಇದೆ, ಮತ್ತೆ ಭಜನೆಯನ್ನ ಮಾಡಬಹುದು. ನಮ್ಮ ಆಶ್ರಮದಲ್ಲಿ ಸಂಗೀತ ಕಾರ್ಯಕ್ರಮವನ್ನ ನಾವು ಪ್ರತಿ ತಿಂಗಳಿದೆ. ಹಾಗೆ ಸಂಗೀತ ಕಲಿತಾ ಇದ್ದಾರೆ ಕೆಲವರು, ಭಜನೆ ತರಬೇತಿ ಇದೆ. ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವು ಇಲ್ಲಿ ನಮ್ಮವರಿಗೆ ಹೊಸ ರೀತಿಯಲ್ಲಿ ಕೊಡ್ತಾ ಇದ್ದೇವೆ. ತುಂಬಾ ಜನ ಇಲ್ಲಿ ಬಂದವರು ಖುಷಿ ಆಗ್ತಾರೆ, ಯಾಕಂದ್ರೆ ನಮ್ಮವರು ಖುಷಿಯಿಂದ ಅವರ ಅದನ್ನೆಲ್ಲ ಮಾಡ್ತಾರೆ. ಹಾಗೆ ರೇಡಿಯೋ ಕುಂದಾಪುರದಿಂದ ತುಂಬಾ ಜನರು, ತುಂಬಾ ಪ್ರತಿಭೆಗಳು ಹೊರಬಂದಿದೆ. ಇನ್ನಷ್ಟು ಪ್ರತಿಭೆಗಳು ಹೊರಬರಬೇಕು. ಯಾಕಂದ್ರೆ ನಾನೀಗ ಮಾತಾಡಿದ್ದು ಶುದ್ಧ ಕನ್ನಡ ಇರಬಹುದು, ಕುಂದಾಪುರದಂಗೆ ನಾನು ಮಾತಾಡ್ತೇನೆ, ಯಾಕಂದ್ರೆ ಕುಂದಾಪುರ ಬದಿಯವನೇ. ಹಂಗೆ ಕುಂದಾಪುರದ ತುಂಬಾ ಪ್ರತಿಭೆಗಳು ಹೊರಬರ್ಕಂದೇಳಿ ನಾನೊಂದು ಆಶೆ ಪಡ್ತೇನೆ. ಇನ್ನು ತುಂಬಾ ಸೋಷಿಯಲ್ ವರ್ಕ್ ಕುಂದಾಪುರಂಗಿದ್ರ ಅವ್ರ ಹೆಸರು ಹೇಳಕ್ ಇಷ್ಟಪಡ್ತೆ, ಮೊಹಮ್ಮದ್ ಅಂತೇಳಿ. ಆಂಬುಲೆನ್ಸ್ ಇದೆ, ಮತ್ತೆ ಗೊಂಗೊಳ್ಳಿಯಲ್ಲಿ ನವೀನ್ ಅಂತಿದ್ರ, ಮತ್ತೆ ಭಟ್ಕಳದಲ್ಲಿ ಒಬ್ರು ಲೇಡಿ ಸೇವೆ ಮಾಡ್ತಾ ಇದ್ರ, ಮತ್ತೆ ತುಂಬಾ ಜನ ಫೈರಿನವರು, ಮಳೆಗಾಲದಂಗೆ ಇರಬಹುದು ಫೈರ್ ಈ ಟೈಮ್ ಅಲ್ಲಿ ತುಂಬಾ ಜೀವ ಉಳಿಸಿದಂತ ಕೆಲವರು ಇದ್ರು. ಆ ಲಿಸ್ಟ್ ಬೇಕಾದ್ರೂ ಕೊಡ್ತೆ. ಒಂದಿಷ್ಟು ಜನರನ್ನ ಕರೆದು ಸಮಾಜಕ್ಕೆ ತೋರಿಸೋ ಕೆಲಸವನ್ನ ನೀವು ಮಾಡಿ. ಹಾಗೆ ಕೋಟದಲ್ಲಿ ಒಬ್ರು ಜೀವನ್ ಮಿತ್ರ ಅಂತಿದ್ರು ಆಂಬುಲೆನ್ಸ್ ಅವರು, ಅಂತವರನ್ನ ಕರೀರಿ. ಯಾಕಂದ್ರೆ ನಾವೇ ಬೆಳಿಬೇಕಂತೇಳಿಲ್ಲ, ಸಮಾಜದ ಎಲ್ಲರೂ ಕೂಡ ಬೆಳಿಬೇಕು. ಹಂಗ ಬೆಳೆದ್ರೆ ಈ ಸಮಾಜ ರಾಮರಾಜ್ಯ. ರಾಮರಾಜ್ಯ ಅಂದ್ರೆ ಬರೀ ನಾನು ಗಲಾಟೆ ಮಾಡಿಕೊಂಡು ಬೆಳೆದ್ರೆ ರಾಮರಾಜ್ಯ ಆಗ್ತಿಲ್ಲ, ಸಮಾಜದಲ್ಲಿ ಮನುಷ್ಯರಾಗಿ ಬೆಳೆದ್ರೆ ನಾವು ರಾಮರಾಜ್ಯ ಆಗುವುದನ್ನ ನಾವು ಕಾಣ್ಲಕ್ಕ. ಹಾಗೆ ಈ ರೇಡಿಯೋ ಕುಂದಾಪುರ ಇವತ್ತು ನಮ್ಮ ಹೊಸ ಬದುಕು ಆಶ್ರಮಕ್ಕೆ ಬಂದು ನಮ್ಗೆ ತುಂಬಾನೇ ಸಪೋರ್ಟ್ ಮಾಡಿದಿರಿ, ಒಂದು ಪ್ರಚಾರವನ್ನ ಕೊಟ್ಟಿದ್ದೀರಿ, ನಿಮ್ಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ. ಹಾಗೆ ಈ ರೇಡಿಯೋ ಕುಂದಾಪುರವನ್ನ ಕಂಡು ನಮ್ಮ ಆಶ್ರಮಕ್ಕೆ ಬನ್ನಿ, ಈ ರೇಡಿಯೋ ಕುಂದಾಪುರವನ್ನ ನೋಡಿ, ಯೂಟ್ಯೂಬ್ ಚಾನಲ್ ಇದ್ರೆ ಮತ್ತೆ ಇನ್ಸ್ಟಾಗ್ರಾಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ಹೇಳ್ತೆ. ಎಲ್ರಿಗೂ ಒಳ್ಳೇದಾಗಿ.
2: ಥ್ಯಾಂಕ್ ಯು ವಿನಯ್ ಚಂದ್ರ ಅವರ, ತುಂಬಾ ಖುಷಿ ಆಯ್ತು. ಹೊಸ ಬದುಕು ಹೆಂಗ್ ಶುರುವಾಯ್ತು ಅಂತ ಹೇಳಿದ್ ಹೆಂಗ್ ನಡೀತಾ ಇತ್ತು, ಇನ್ನೆಷ್ಟು ಕನಸುಗಳಿದೆ ಹೊಸ ಬದುಕಲ್ಲಿ.
0: ಇನ್ನೊಂದ್ ಹೇಳ್ತೆ, ನನ್ನ ವೈಫ್ ಆಕ್ಚುಲಿ ಕುವೈಟ್ ಅಲ್ಲಿ ಇದ್ದಿದ್ದು, ಅವಳು ಅದು ಹೆಳ್ಳಲ್ಲೇ ಇರ್ಬೇಕು. ಅವಳು ಸಾಧಾರಣ 8 ವರ್ಷ ಅಲ್ಲಿ ವರ್ಕ್ ಮಾಡಿದ್ದು. ನಾವಿಬ್ಬರು ಸೇರಿ ಬಡವರಿಗೆ ಮನೆ ಕಟ್ಟಿ ಕೊಡ್ತಾ ಇತ್ತು. ಆ ಮನೆ ಅನಾಥವಾಗ್ತಿತ್ತು, ಒಂದ್ 4-5 ಮನೆ. ಮತ್ತೆ ನಮ್ಗೆ ಎಣಿಸಿದ್ದು ಒಂದು ಆಶ್ರಮ ಕಟ್ಟು ಅಂತೇಳಿ ಮತ್ತೆ ಇದು ಸ್ಟಾರ್ಟ್ ಆಗಿದ್ದು. ಅದಕ್ಕಾಗಿ ಇದು ಹೊಸ ಬದುಕು ಅಂತೇಳಿ, ಇಂಗ್ಲಿಷ್ ಅಲ್ಲಿ ನ್ಯೂ ಲೈಫ್ ಅಂತೇಳಿ ಕರಿಬಹುದು. ಹೊಸ ಬದುಕು ಯಾಕೆ ಇಟ್ವಿ, ಈ ಲೋಗೋ ನೀವು ನೋಡಬಹುದು, ಇಲ್ಲಿ ಮರ ಬಿದ್ದಂತ ಮರ, ಅದು ಚಿಗುರು ಒಡೆದಿರುವಂತದ್ದು, ಅದು ಆಶ್ರಯ ಕೊಟ್ಟಿರುವಂತದ್ದು. ನಾವು ಗಿಡಗಳನ್ನ ಬೆಳೆಸಬೇಕು, ಅದ್ರ ಜೊತೆ ಕಷ್ಟದಲ್ಲಿ ಇದ್ದವರಿಗೆ ಸಹಾಯವನ್ನ ಮಾಡಬೇಕು, ವೀಲ್ ಚೇರ್ ಇದ್ದವರಿಗೆ ಇನ್ನೊಬ್ರು ಸಹಾಯ ಮಾಡ್ತಾ ಇರುವಂತದ್ದು. ಈ ಲೋಗೋ ಕೂಡ ರಿಜಿಸ್ಟರ್ ಆಗಿದೆ, ಯಾಕಂದ್ರೆ ಅಷ್ಟು ನಾವು ಅರ್ಥಪೂರ್ಣವನ್ನ ಇಟ್ಕೊಂಡು ಈ ಲೋಗೋವನ್ನ ನಾನೇ ಡಿಸೈನ್ ಮಾಡಿರುವಂತದ್ದು. ಇದರಲ್ಲಿ ನಾವು ನೋಡಬಹುದು, ಇದರಲ್ಲಿ ತುಂಬಾ ಅರ್ಥ ಕೊಡುತ್ತೆ. ಇದರಲ್ಲಿ ವೀಲ್ ಚೇರ್ ಇಂದ ಹಿಡಿದು ಪ್ರತಿಯೊಂದು ಕೂಡ, ಈ ವೀಲ್ ಅಂದ್ರೆ ಇದು ನಮ್ಮ ಜೀವನದ ಚಕ್ರ. ಈ ಜೀವನ ಚಕ್ರದಲ್ಲಿ ಕೂತಿರುವಂತಹ ವ್ಯಕ್ತಿ ಹಿರಿಯರು, ಅವರಿಗೆ ಸಹಾಯ ಮಾಡ್ತಾ ಇರುವಂತಹ ವ್ಯಕ್ತಿ. ವೀಲ್ ಅನ್ನೋದು ಈ ಸರ್ಕಲ್, ಈ ಪರಿಸರ, ಇದರಲ್ಲಿ
2: ಇದು ತಿರುಗುತ್ತಾ
0: ಇರುತ್ತೆ. ಇದು ಬಿದ್ದಂತ ಮರ, ಸತ್ತೋಗಿರೋ ಮರ, ಅದರಲ್ಲಿ
2: ಸಿಗಿರ್ತಾ ಇದೆ. ಓಕೆ, ಸೊ ಮನೆ ಕಟ್ತಾ ಇರುವ ನೀವು ಈಗ ಹೊಸ ಬದುಕನ್ನೇ ಕಟ್ತಾ ಇದ್ರಿ, ಭಾರಿ ಖುಷಿ ಆಯ್ತು. ನಿಮ್ಮ ಆಶಯ, ನಿಮ್ಮ ಕನಸು ಎಲ್ಲ ನನಸಾಗಲಿ. ಹಾರೈಕೆ ರೆಡಿ ಕುದ್ ನಾ ಪ್ರಕೇಂತಿಪ್ಪರಲ್ಲ, ಒಂದ್ಸಲ ಹೊಸ ಬದುಕನ್ ಕಾಂಬಕ್ ಬನ್ನಿ ಸಾಲಿಗ್ರಾಮ ಪಾರಂಪಳ್ಳಿಗೆ. ವಿನಯ್ ಚಂದ್ರ ಸಾಸ್ತಾನ ಅವರಿಗೆ ಧನ್ಯವಾದಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಓಕೆ ಕೇಳುಗ್ರೆ, ಸರಿ, ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸಿ. ಜಿಲ್ಲಾಡಳಿತ, ಜಿಲ್ಲಾ ತಾಲೂಕಾ ಆಸ್ಪತ್ರೆ ಮತ್ತು ನಮ್ಮ ಲಯನ್ಸ್ ಕುಂದಾಪುರ ಅಂದ್ರೆ ಅಮೃತ ಧಾರ ಇವರೆಲ್ಲ ಸೇರ್ಕೊಂಡು ಮಾಡಿರುವಂತಹ ಒಳ್ಳೆ ಕಾರ್ಯಕ್ರಮ ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಅದು ಅದ್ರ ಒಟ್ಟಿಗೆ ಈಗ ಇವರು ಎಂತ ಹೇಳ್ತಾರೆ ತಪಾಸಣೆ ಕೂಡ ಮಾಡ್ರ. ಅದೆಲ್ಲವನ್ನ ಇಲ್ಲಿ ಮುಗಿಸಿ ನಾವೀಗ ಹೊರಡ್ತಾ ಇತ್ತು. ನೀವ್ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಪ್ರಿಯ ಕೇಳುಗ್ರೆ, ಈಗ ಕೇಳಿ ತೇಜಸ್ವಿ ವಿಘ್ನೇಶ್ ಕುಂದಾಪುರ ಇವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಕಣ್ಣಂಚಿನಲ್ಲಿ ಹಾಡು. ಸಂಗೀತ ನಿರ್ದೇಶನ ನೀಡಿದವರು ಕ್ರಿಸ್ಟೋಫರ್ ಜೈಸನ್, ಹಾಡಿದವರು ವಿಶಾಖ್ ನಾಗಲಪುರ ಮತ್ತು ಸಾಹಿತ್ಯ ನೀಡಿದವರು ಗೌತಮ್ ಎಂಕೆ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಂತ ತುಕಾರಾಮ್ ಚಿತ್ರದ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಬೇಡ ಕೃಷ್ಣ ರಂಗಿನಾಟ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಶ್ರೋತೃ ಬಾಂಧವರೇ, ಹಿಂದಿನ ಕಾಲದ ಒಂದು ನೃತ್ಯ ಈಗಿನ ಕಾಲದ ಒಂದು ಚಿತ್ರದಲ್ಲಿ ಈ ರೀತಿಯಾದ ಒಂದು ನೃತ್ಯ ಇರುವುದೇ ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಒಂದು ಅಪರೂಪದ ಹಳೆಯ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ. ಈ ಒಂದು ಮಧುರವಾದಂತಹ ಚಿತ್ರಗೀತೆಯನ್ನ

ಬೇಡ ಕೃಷ್ಣ, ಬೇಡ ಕೃಷ್ಣ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರತ್ನ ಮಂಜರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಗಿಲಿಗಿಲಿಗಿಲಿ ಗೀಲಕ್ ಕಾಲಗೆಜ್ಜೆ ಜಣಕ್ ಎನ್ನುವಂತ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.
1: ಗಿಲಿಗಿಲಿ ಗಿಲಕ್ಕು ಕಾಲಿಗೆಜ್ಜೆ ಜನಕ್ಕು ಕೈಯ ಬಳೆ ಧನಕ್ಕು

ಪುಲಸ್ಕರಂಗೆದ್ದಿತೋ ನಿನ್ನ ಕಂಡು ಕರೆಗೆ ಜೀವ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ದಶಾವತಾರ ಎನ್ನುವಂತ ಒಂದು ಚಿತ್ರದ ಗೀತೆ. ವೈದೇಹಿ ಏನಾದಳು ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ, ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ, ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತ ಗೀತೆ. ಇದು 1960 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಲಾವತಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ, ಮನ್ನಾಡೆ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕುಹು ಕುಹು ಎನ್ನುವಂತಹ ಒಂದು ಗೀತೆ, ಇದು ಕುವೆಂಪು ಅವರ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಅದುವೇ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಓಹಿಲೇಶ್ವರ ಎನ್ನುವಂತಹ ಒಂದು ಚಿತ್ರದ ಗೀತೆ, ಓಂ ನಮ ಶಿವಾಯ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೂರಾಸಿ ಅವರ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1956 ತೆರೆ ಕಂಡ ಒಂದು ವರ್ಷದ ಅದ್ಭುತವಾದ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕನ್ಯಾ ರತ್ನ ಎನ್ನುವಂತಹ ಒಂದು ಚಿತ್ರದ ಗೀತೆ, ಮೈಸೂರು ದಸರಾ ರಂಬೆ ಎನ್ನುವಂತಹ ಒಂದು ಗೀತೆಯನ್ನ ಟಿ ಎ ಮೋತಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಕಣಗಳ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1963 ರಲ್ಲಿ ತೆರೆ ಕಂಡಿರುವಂತಹ

0: ರಂಬೆ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಇದೀಗ ಮಾಂಗಲ್ಯ ಯೋಗ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪಿ ಲೀಲಾ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1958 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆಶಾ ಸುಂದರಿ ಎನ್ನುವಂತ ಒಂದು ಚಿತ್ರದ ಗೀತೆ, ಗುಟ್ಟೇನಿದೆ ಗಟ್ಟಿ ಮಾತು ಎನ್ನುವಂತ ಒಂದು ಗೀತೆ. ಇದು 1960 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಹಾಗೆ ಸೂರಾಲು ದಕ್ಷಿಣಮೂರ್ತಿ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ, ಹರಿಣಿ ಹಾಗೂ ರಾಜಶ್ರೀ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಹಾಗೆ ಶ್ರೋತೃ ಬಾಂಧವರೇ, 1950-64 ದಶಕದ ಹಾಡುಗಳನ್ನ ಕೇಳಬೇಕೆ? ಹಾಗಿದ್ದರೆ ರೇಡಿಯೋ ಕುಂದಾಪುರದಲ್ಲಿ ಬರುವಂತಹ ಸುಮಧುರವಾದಂತಹ ಅಮರ ಮಧುರ ಪ್ರೇಮ ಎನ್ನುವಂತಹ ಒಂದು ಅದ್ಭುತವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಆಲಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾಗಿರುವಂತಹ ಚಿತ್ರಗೀತೆಯನ್ನ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ವೀರ ಕೇಸರಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಮೆಲ್ಲುಸಿರೆ ಸವಿಗಾನ ಎನ್ನುವಂತಹ ಒಂದು ಗೀತೆಯನ್ನ ಘಂಟಸಾಲ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಸೂರಟ್ ಅಶ್ವಥ್ ಅವರ ಒಂದು ರಚನೆಯನ್ನ ಕೇಳೋಣ. ಘಂಟಸಾಲ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1963 ತೆರೆ ಕಂಡಿರುವ ವರ್ಷದ ಒಂದು ಅದ್ಭುತವಾದ

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಇದೀಗ ವೀರ ಕೇಸರಿ ಎನ್ನುವಂತಹ ಒಂದು ಚಿತ್ರದ ಗೀತೆ ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರಬಹುದು ವೀರ ಕೇಸರಿ ಎಂದೊಡನೆ ಗೀತೆ ಬರುವುದು ಯಾವುದೆಂದರೆ ಸ್ವಾಭಿಮಾನದ ನಲ್ಲೆ. ಎಂತಹ ಒಂದು ಅದ್ಭುತವಾದಂತಹ ಗೀತೆ ಶ್ರೋತೃ ಬಾಂಧವರೇ, ಅದು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿದ್ರೆ ಹೇಗಿರುತ್ತೆ ಅನ್ನೋದನ್ನ ಇದೀಗ ನಾವೆಲ್ಲ ಸೇರಿ ಕೇಳಿ ಆನಂದಿಸೋಣ ಈ ಒಂದು ಮುದ್ದಾದ ಚಿತ್ರಗೀತೆಯನ್ನ.

ತುಂಬು ಹರೆಯದ ಹೊಸ ಹೆಣ್ಣೆ ಒಲೆಯ ಮೇಲಿನ ಹಸಿಬೆಣ್ಣೆ ತುಂಬು ಹರೆಯದ ಹೊಸ ಹೆಣ್ಣೆ ಒಲೆಯ ಮೇಲಿನ ಹಸಿಬೆಣ್ಣೆ ಕೀರ್ತಿ ತುಂಬನೆ

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ನೀವು ಕೇಳ್ತಾ ಇದ್ದೀರಾ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ವೀರಕೇಸರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಎಲ್ಲ ನಿನಗಾಗಿ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಗಾಳಿ ಗೋಪುರ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದು ಘಂಟಸಾಲ ಹಾಗೂ ರೇಣುಕ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1962 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ವರ್ಣ ಗೌರಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಾರೇ ನೀ ಚೆಲುವೆ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕರೀಂ ಖಾನ್ ಅವರ ಒಂದು ರಚನೆಯನ್ನು ಕೇಳೋಣ. ವೆಂಕಟ ರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1962 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಅದರಲ್ಲಿ ಇದೀಗ ಸ್ವರ್ಣ ಗೌರಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಾರಿ ಚಂದ್ರಮ್ಮ ಎನ್ನುವಂತಹ ಒಂದು ಕರೀಂ ಖಾನ್ ಅವರ ಒಂದು ರಚನೆಯ ಈ ಒಂದು ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದೀವಿ. ವಿಜಯನಗರದ ವೀರ ಪುತ್ರ ಎನ್ನುವಂತ ಒಂದು ಚಿತ್ರದ ಗೀತೆ, ಅಪಾರ ಕೀರ್ತಿ ಪಡೆದ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಕಂಠಸಿರಿಯಲ್ಲಿ ಈ ಒಂದು ಗೀತೆ, ಇದು 1961 ತೆರೆ ಕಂಡಿರುವಂತ ವರ್ಷದ ಅದ್ಭುತವಾದಂತ ಗೀತೆ.

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

मिलन की देला।

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸ್ತುತ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ, ಎಸ್ ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ ನಿಮ್ ಜೊತೆಗೆ. ಇವತ್ತು ನಮ್ ಜೊತೆಗೆ ಅತಿಥಿ ವಿಜ್ಯೋತಿಯಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ, ವೆರಿ ಸ್ಪೆಷಲ್. ಇವ್ರ ಹೆಸರು ಒಂದ್ಸಲ ಹೇಳಿಬಿಡ್ತೆ, ನಿಮ್ಗೆ ಗೊತ್ತಿಪ್ಪಕ್ಕೂ ಸಾಕು, ಗೊತ್ತಿಲ್ಲದೆ ಇಪ್ಪಕ್ಕೂ ಸಾಕು. ಇದ್ರ ಬಗ್ಗೆ ಇನ್ ಡೀಟೇಲ್ ಸ್ವಲ್ಪ ಹೊತ್ತಲ್ಲಿ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಇವರು ಡಾಕ್ಟರ್ ನಾರಾಯಣ್ ಸಭಾಹಿತ್ ಅವರು, ಸೆಕ್ರೆಟರಿ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಮಣಿಪಾಲ್, ಅಂಡ್ ಆಲ್ಸೋ ಫಾರ್ಮರ್ ಪ್ರೊ ವೈಸ್ ಚಾನ್ಸಲರ್ ಮಾಹೆ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಹೇಗಿದ್ದೀರಿ ಸರ್?
3: ನಾನ್ ಚೆನ್ನಾಗಿದ್ದೀನಿ.
2: ಖುಷಿ ಆಯ್ತು ಸರ್ ನಿಮ್ಮನ್ನ ನೋಡಿ, ತುಂಬಾ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನಮ್ಮ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಸೆಕ್ರೆಟರಿ ಅವರು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿ ಬಂದು ಕೂತ್ಕೊಂಡಿದ್ದೆ ನಮ್ಮ ಸೌಭಾಗ್ಯ. ಹಾಗಾಗಿ ಸರ್, ಇನ್ನೊಂದು ಸ್ವಲ್ಪ ಜಾಸ್ತಿಯಾಗಿ ನಿಮ್ ಬಗ್ಗೆ ತಿಳ್ಕೊಳ್ಳೋ ಆಸೆ ಮತ್ತು ಆಸಕ್ತಿ, ಒಂಚೂರು ಜಾಸ್ತಿ ಪರಿಚಯ ಹೇಳ್ಕೊಳ್ಬಹುದ ಸರ್ ನಿಮ್ ಬಗ್ಗೆ?
3: ಶ್ಯೂರ್ ಶ್ಯೂರ್. ನಾನು ಇತ್ತೀಚೆಗಷ್ಟೇ ಸೆಕ್ರೆಟರಿ ಆಫ್ ಜನರಲ್ ಎಜುಕೇಶನ್, ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ತಗೊಂಡಿದ್ದೀನಿ. ಮೊದಲು ನಾನು ರಿಜಿಸ್ಟ್ರಾರ್ ಆಗಿ ಹಾಗೆ ಪ್ರೊ ವೈಸ್ ಚಾನ್ಸಲರ್ ಆಗಿ ಮಾಹೆಯಲ್ಲಿ ಕೆಲಸ ಮಾಡಿದ್ದೀನಿ. ಸುಮಾರು ಒಂದು 38 ವರ್ಷಗಳ ಕಾಲ ನಾನು ಮಣಿಪಾಲ್ ಅಕಾಡೆಮಿ ಆಫ್ ಹೈರ್ ಎಜುಕೇಷನ್ ಅಲ್ಲಿ ಸೇವೆಯನ್ನು ಮಾಡಿದ್ದೀನಿ. ಸೊ ಕುಂದಾಪುರ ಭಂಡಾರ್ಕರ್ಸ್ ಬಹಳ ಗೊತ್ತಿದೆ ನನಗೆ, ಮೊದಲಿಂದನೂ ಕೇಳಿದ್ದೀನಿ. ಹಾಗೆ ಮೊದಲು ಕೂಡ ಅಲ್ಲಿ ಭೇಟಿ ಮಾಡಿದ್ದೆ ನಾನು. ಬಹಳ ಒಳ್ಳೆಯ ಇನ್ಸ್ಟಿಟ್ಯೂಟ್. ಬಟ್ ಈ ಒಂದು ರೇಡಿಯೋ ಕುಂದಾಪುರ ಕನ್ನಡ ಇದು ಒಂದು ಭೇಟಿ ಆಗ್ತಾ ಇರೋದು ಮೊದಲನೇ ಸಲ, ಬಹಳ ಖುಷಿ ಆಗ್ತಾ ಇದೆ.
2: ಥ್ಯಾಂಕ್ ಯು ಸರ್, ನಮಗೂ ಖುಷಿ ಆಗ್ತಿದೆ. ಆದ್ರೆ ಒಂದೇ ಒಂದು ಪ್ರಶ್ನೆ ಜೊತೆಗೆ ಉತ್ತರ ಎರಡು ಬೇಕು ನಂಗೆ. ಏನು ಅಂತ ಕೇಳಿದ್ರೆ, ನಮ್ಮಲ್ಲಿ ಹೇಳ್ತಾರೆ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಮಣಿಪಾಲ್ ಅಂದ್ರೆ ಏನು, ನೀವು ಮಣಿಪಾಲ್ ದಂಡ್ರೆ ಬತ್ರಿಯಾ ಅಂತ ನಮ್ಮ ಭಂಡಾರ್ಕರ್ಸ್ ಕಾಲೇಜಿಗೆ. ಇದು ಒಂಚೂರು ಕ್ಲಾರಿಫೈ ಮಾಡಬಹುದಾ, ಯಾವ್ದೆಲ್ಲ ಕಾಲೇಜ್ಗಳು ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಅಂಡರ್ ಬರುತ್ತೆ, ಅಂಡ್ ಏನದು ಎಕ್ಸಾಕ್ಟ್ಲಿ ಅನ್ನೋದನ್ನ?
3: ಈಗ ಈ ಭಾಗದ ಜನರಿಗೆ ಹೆಚ್ಚಿನದಾಗಿ ಡಾಕ್ಟರ್ TMA ಪೈ ಅವರ ಬಗ್ಗೆ ಗೊತ್ತಿದೆ ಅನ್ಕೊಳ್ತೀನಿ.
2: ಹೌದು,
3: ಅವರು ಒಂದು ಮಣಿಪಾಲದ ಒಂದು ರುವಾರಿ,
2: ಬ್ರಹ್ಮ
3: ಅಂತ ಹೇಳಬಹುದು. ಮಣಿಪಾಲದಲ್ಲಿ ಒಂದು ಎಜುಕೇಶನ್ ಮತ್ತೆ ಆರೋಗ್ಯದ ಬಗ್ಗೆ ಬಹಳ ಒಂದು ಕಾಳಜಿ ಇಟ್ಟುಕೊಂಡು ಸಂಸ್ಥೆಗಳನ್ನ ಕಟ್ಟಿದವರು. ಈ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಅನ್ನುವಂಥದ್ದು 1942 ಅವರು ಪ್ರಾರಂಭ ಮಾಡಿದರು. ಅವ್ರ ಉದ್ದೇಶ ಏನಂದ್ರೆ ಈ ಭಾಗದ ಜನರಿಗೆ ಶಿಕ್ಷಣ ಮತ್ತು ಆರೋಗ್ಯ ಇದೆರಡನ್ನ ಕೊಡಬೇಕು ಅನ್ನುವಂಥದ್ದು ಅವರ ಉದ್ದೇಶ. ಹಾಗಾಗಿ ಅವರು ಮೊದಲನೇದಾಗಿ MGM ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ರು 1949. ಅದರ ನಂತರ ಮತ್ತು 6 ಕಾಲೇಜುಗಳನ್ನು ಪ್ರಾರಂಭ ಮಾಡಿದರು. ಭಂಡಾರ್ಕರ್ಸ್ ಇಸ್ ಒನ್ ಆಫ್ ದೆಮ್, ಮತ್ತೆ MGM ಕಾಲೇಜು, ಅದೇ ರೀತಿ ಮುಲ್ಕಿಯಲ್ಲಿ ಕಾಲೇಜನ್ನು ಮಾಡಿದ್ರು,
2: ವಿಜಯ ಕಾಲೇಜ್
3: ಮುಲ್ಕಿ, ಹಾಗೇನೆ ಮಹಾವೀರ ಕಾಲೇಜು ಮೂಡುಬಿದ್ರಿ, ಕಾರ್ಕಳದಲ್ಲಿ
2: ಭುವನೇಂದ್ರ
3: ಕಾಲೇಜು, ಅದೇ ರೀತಿ ಶೃಂಗೇರಿಯಲ್ಲಿ GCBM ಕಾಲೇಜನ್ನು ಕೂಡ ಪ್ರಾರಂಭ ಮಾಡಿದರು. ಸೊ ಇವೆಲ್ಲ ಇಷ್ಟು ಕಾಲೇಜನ್ನು ಪ್ರಾರಂಭ ಮಾಡಿದ ನಂತರ ಅವರು ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ 1953. ಸೊ ಅದರ ನಂತರ ಹಲವಾರು ಕಾಲೇಜುಗಳು, ಈಗ ಮಾಹೆ ಅಂದ್ರೆ ಬಹುಶಃ ಈ ಯಾವ ಕೋರ್ಸ್ಗಳಿಗೆ ನೀವು ಕೇಳಿ ಆ ಕೋರ್ಸ್ಗಳಿಗೆ ಅಲ್ಲಿ
2: ಸಿಗ್ತಾರೆ.
3: ಸೊ ಹಾಗಾಗಿ ಬಹಳ ಸಾಕಷ್ಟು ಇವತ್ತು ಹೆಸರನ್ನ ಮಾಡಿದೆ ಈ ಒಂದು ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್. ಈ ಕಾಲೇಜಸ್ಗಳು ಏನಿವೆ ಇವು ಬಹಳ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ.

0: ಆದರೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಸೊ ಆ ರೀತಿಯಲ್ಲಿ ನಾವು ಇನ್ನೂ ಇದನ್ನು ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ನುವಂಥದ್ದು ನಮ್ಮ ಆಸೆ. ಸೊ ಈಗಾಗಲೇ ನಾನು ಈಗ ಕೆಲವೇ ಒಂದು ಈ ತಿಂಗಳ ಮೊದಲನೇ ಭಾಗದಲ್ಲಿ ಅಷ್ಟೇ ನಾನು ತಗೊಂಡಿರುವಂಥದ್ದು ಸೆಕ್ರೆಟರಿಯಾಗಿ. ಈ ಸೆಕ್ರೆಟರಿಯಾಗಿ ಅಕಾಡೆಮಿ ಆಫ್ ಜನರಲ್ ಎಜುಕೇಷನಲ್ಲಿ ಏನು ಹುದ್ದೆಯನ್ನು ತಗೊಂಡ ನಂತರ ನನ್ನ ಮುಖ್ಯ ಉದ್ದೇಶ ಅಂದರೆ ನಾನು ಹೇಗೆ ಒಂದು ಈ ಕಾಲೇಜಸ್ಗಳಿಗೆ ಕಾಂಟ್ರಿಬ್ಯೂಟ್ ಮಾಡಬಹುದು ಅನ್ನುವಂತಹದ್ದು ನನ್ನ ಉದ್ದೇಶ. ಅದಕ್ಕೋಸ್ಕರ ನಾನು ಈ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ ನನಗೆ ಒಂದು ಸಪೋರ್ಟ್ ಕೊಡಿ, ಸೊ ನಾನು ಸಾಧ್ಯವಾದಷ್ಟು ಕಾಂಟ್ರಿಬ್ಯೂಟ್ ಮಾಡೋಣ ಅಂತ.
1: ಸೋ ನೈಸ್ ಆಫ್ ಯು ಸರ್, ಅಂಡ್ ಕಂಗ್ರಾಚುಲೇಷನ್ಸ್ ಟು ಯು. ತುಂಬಾ ಖುಷಿ ಆಯ್ತು, ಒಂದು ಹೊಸ ಜವಾಬ್ದಾರಿ ಈಗ ನಿಮ್ಮ ಮೇಲಿದೆ. 38 ವರ್ಷದಿಂದ ಮಾಹೆ ಜೊತೆ ಅಸೋಸಿಯೇಟೆಡ್ ನೀವು ಅಂತ ಹೇಳಿದ್ರೆ ತುಂಬಾ ಖುಷಿಯಾಗಿದೆ. ಏನ್ ಗೊತ್ತಾ, ನಿಮ್ಮ ಕನ್ನಡ, ನೀವು ಇಷ್ಟು ದೊಡ್ಡ ಹುದ್ದೆಯಲ್ಲಿದ್ರು ಎಷ್ಟು ಚಂದ ಕನ್ನಡ ಮಾತಾಡಿದ್ರಿ ಸರ್. ಅದು 1948 ನೀವು ಅದೆಷ್ಟು ಚಂದ ಬಿಡಿಸಿ ಹೇಳಿದ್ರಿ. ಚೂರು ತಿಳ್ಕೊಬಹುದಾ ನೀವು ಯಾವ ಊರು, ಎಲ್ಲಿ ವಿದ್ಯಾಭ್ಯಾಸ, ಬಾಲ್ಯ?
0: ನಮ್ದು ಊರು ಇಡಗುಂಜಿ. ವಿದ್ಯಾಭ್ಯಾಸ ಎಲ್ಲ ಕನ್ನಡ ಮೀಡಿಯಂ ಅಲ್ಲೇ ಮಾಡಿರೋದು, 10ನೇ ತರಗತಿಯವರೆಗೆ ಅಲ್ಲೇ ಮಾಡಿರೋದು. ಆ ನಂತರ PUC ಡಾಕ್ಟರ್ ಎ ವಿ ಬಾಳೆಗ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಲ್ಲಿ ಕುಮಟಾದಲ್ಲಿ ಮಾಡಿದ್ದು. ನಂತರ ಇಂಜಿನಿಯರಿಂಗ್ ಅನ್ನ NIE ಮೈಸೂರಲ್ಲಿ ಮಾಡಿ ಆಮೇಲೆ MTech ಮತ್ತು PhD ಅನ್ನ IIT ಕಾನ್ಪುರದಲ್ಲಿ ಮಾಡಿದ್ದೀನಿ.
1: ವಾವ್, ಕನ್ನಡ ಮಾಧ್ಯಮದಿಂದ ಹೋದ ಒಬ್ಬ ವಿದ್ಯಾರ್ಥಿ IIT ಅನ್ನ ಕಂಪ್ಲೀಟ್ ಮಾಡಿ ಇವತ್ತು ಮಣಿಪಾಲ್ ಅಂತ ಒಂದು ದೊಡ್ಡ ಸಂಸ್ಥೆ, ಅದೊಂದು ದೊಡ್ಡ ಎಜುಕೇಶನ್ ಹಬ್ ಅದು, ಅಲ್ಲಿ ನೀವು ಈಗ ಸೆಕ್ರೆಟರಿ ಆಗಿದ್ದೀರಿ. ಸೊ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಮಣಿಪಾಲ್ ನ ಸೆಕ್ರೆಟರಿ ನೀವು. ಈಗ ನೀವು ಈ ಹೊತ್ತಲ್ಲಿ ಈಗ ಕಾಲೇಜ್ಗಳಿಗೆಲ್ಲ ವಿಸಿಟ್ ಮಾಡ್ತಾ ಇದ್ದೀರಿ, ಸೊ ಯಾವ್ಯಾವ ತರ ಇರಬೇಕು ಅಂತ ನಿಮ್ ಕನ್ಸು ಸರ್, ಅದನ್ನೊಂಚೂರು ಹೇಳಿ.
0: ಕಾಲೇಜಸ್ಗಳು ಈಗ ಬಹಳ ಚೇಂಜಸ್ಗಳು ಆಗ್ತಾ ಇವೆ. ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಆರ್ ಆಲ್ಸೋ ಡಿಫ್ರೆಂಟ್, ಬೇರೆ ಬೇರೆ ಎಕ್ಸ್ಪೆಕ್ಟೇಷನ್ಸ್ಗಳು ಅವರಿಗೆ. ಈಗ ಹೆಚ್ಚಿನದಾಗಿ ಏನು ಮಾಡ್ತಾರೆ ಅಂದರೆ ಪೇರೆಂಟ್ಸ್ಗೆ ಏನು ಅಂದರೆ ತಮ್ಮ ಮಕ್ಕಳು ಜಾಯ್ನ್ ಆದ ತಕ್ಷಣ ಅವರಿಗೆ ಒಂದು ಕೋರ್ಸ್ ಮುಗಿದ ತಕ್ಷಣ ಒಂದು ಜಾಬ್ ಬೇಕು ಅನ್ನುವಂಥ,
1: ವೆಲ್ ಪೇಯ್ಡ್ ಜಾಬ್.
0: ಆದರೆ ವಿದ್ಯಾರ್ಥಿಗಳು ಈಗ ಹೇಗಾಗಿದ್ದಾರೆ ಅಂದರೆ ಬೇರೆ ಬೇರೆ ತರ, ಬೇರೆ ಜಾಬ್ ಒಂದೇ ಅಲ್ಲ ಅವರಿಗೆ. ದೇ ವಾಂಟ್ ಟು ಸ್ಟಾರ್ಟ್ ಅ ಬಿಸ್ನೆಸ್, ವಾಟ್ ಯು ಕಾಲ್ ಯು ನೋ ಸ್ಟಾರ್ಟ್ಅಪ್ಸ್ ಅಂತ ಹೇಳ್ಬೋದು, ಅಥವಾ ಎಂಟರ್ಪ್ರಿನರ್ಶಿಪ್ ಅಂತ ಹೇಳ್ಬೋದು. ಸೊ ಇದರಲ್ಲೆಲ್ಲ ಹೋಗಬೇಕಂತ ಒಂದು ಆಸೆಗಳಿವೆ. ಸೊ ಅದಕ್ಕೆ ಪೂರಕವಾಗಿ ನಾವು ಕಾಲೇಜಿನವರು ರೆಡಿ ಆಗಬೇಕು. ಸೊ ಕಾಲೇಜಿನವರು ರೆಡಿ ಆಗಬೇಕಂದ್ರೆ ನಾವು ಫ್ಯಾಕಲ್ಟಿಗಳನ್ನ ಟ್ರೈನ್ ಮಾಡಬೇಕು ಅದಕ್ಕೆ. ಸೊ ಇದೆಲ್ಲ ಸಾಕಷ್ಟು ಕೆಲಸಗಳಿವೆ ಇದೆಲ್ಲ. ಸೊ ಇದನ್ನೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿ ಪ್ರತಿಯೊಂದು ಕಾಲೇಜು ಕೂಡ, ಅಕಾಡೆಮಿಯಲ್ಲಿ ಬರುವಂತಹ ಒಂದು ಪ್ರತಿಯೊಂದು ಕಾಲೇಜಸ್ ಕೂಡ ಮುಂದೆ ಬರಬೇಕು ಅನ್ನುವಂಥದ್ದು ನನ್ನ ಆಸೆ. ಅದಕ್ಕೆ ನನ್ನಿಂದ ಏನಾಗ್ಬೋದು ಅನ್ನುವಂಥದ್ದನ್ನ ಖಂಡಿತ ನಾನು ಕೊಡ್ಲಿಕ್ಕೆ ಬಯಸ್ತೇನೆ.
1: ವೆರಿ ನೈಸ್. ಈಗ ನಿಮ್ಮ ಈ ವೃತ್ತಿ ಆರಂಭ ಮಾಡಿ ಇವತ್ತು ಇಷ್ಟು ದೂರಕ್ಕೆ ನೀವು ನಡ್ಕೊಂಡು ಬಂದು ಇಂಥದ್ದೊಂದು ಇದನ್ನ ಹುದ್ದೆ ಅಂತ ಹೇಳಲ್ಲ ನಾನು, ಇದನ್ನೊಂದು ದೊಡ್ಡ ಜವಾಬ್ದಾರಿ ಅಂತ ಹೇಳ್ತೀನಿ. ಸೊ ಇದಕ್ಕೆಲ್ಲ ಪ್ರೇರಣೆ ಹೆಂಗೆ, ಎಲ್ಲಿಂದ? ಯಾಕೆಂದ್ರೆ ನಮ್ಮ ಮಾತನ್ನು ಎಷ್ಟೋ ಜನ ಕೇಳ್ತಿದ್ದಾರೆ, ಎಷ್ಟೋ ಯುವ ಜನರು ಕೇಳ್ತಿರ್ಬೋದು. ನಾಳೆ ಅವರು ಕೂಡ ನಿಮ್ಮಂತೆಯೇ ಯಾವುದೋ ಒಂದು ಗ್ರಾಮದ ಯಾವುದೋ ಒಂದು ಕಾಡಿನ ಮೂಲೆಯಿಂದ ಬಂದ್ರೂ ಅಂಥದ್ದೊಂದು ಇನ್ಸ್ಪಿರೇಷನ್, ಆಸ್ಪಿರೇಷನ್ ಮತ್ತೆ ಗೋಲ್ ಇದೆಲ್ಲ ಇಟ್ಕೋಬೇಕು ಅಂದ್ರೆ ಅದು ಅವ್ರಿಗೆ ಸಹಾಯ ಆಗ್ಬೋದು. ಸೊ ಆ ಪ್ರೇರೇಪಣೆಯನ್ನ ಒಂಚೂರು ಹೇಳಿ ಸರ್.
0: ಪ್ರೇರೇಪಣೆ ಅಂದ್ರೆ ನಾವು ಯಾವಾಗ್ಲೂ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ನಾವು ಮುಂದೆ ಹೋಗ್ಬೇಕು. ಈಗ ನನ್ನ ಇದರಲ್ಲಿ ತಗೊಂಡ್ರೆ ನನಗೆ ಒಂದು ಉದ್ದೇಶ ಇತ್ತು, ಏನಂದ್ರೆ ನಾನು ಯಾವುದೇ ಒಂದು ಸಂಸ್ಥೆಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಜಾಯ್ನ್ ಆದ್ರೆ ಅಲ್ಲಿ ಒಂದು ಒಳ್ಳೆಯ ಕೆಲಸವನ್ನ ಮಾಡಬೇಕು. ಟೀಚಿಂಗ್ ಇರ್ಬೋದು ಅಥವಾ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಒಳ್ಳೆಯ ಕೆಲಸ ಮಾಡಿ ನಾವು ಆ ಒಂದು ಸಂಸ್ಥೆಯನ್ನ ಮುಂದೆ ಬರೆಸಬೇಕು ಅನ್ನುವಂಥದ್ದು ಒಂದು ಉದ್ದೇಶ. ಸೊ ಆ ಉದ್ದೇಶ ಇಟ್ಟುಕೊಂಡು ನಾನು ಕೆಲಸ ಮಾಡೋದು. ಸೊ ಈಗ ಸೆಕ್ರೆಟರಿಯಾಗಿ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಆದರೂ ಕೂಡ ಇದು ಉದ್ದೇಶ ಇಷ್ಟೇ, ಅಂದರೆ ನಮ್ಮ ಒಂದು ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಅಂಡರ್ ಬರುವಂತಹ ಒಂದು ಕಾಲೇಜಸ್ಗಳಿರ್ಬೋದು ಅಥವಾ ಹೈಸ್ಕೂಲ್ಗಳಿರ್ಬೋದು, ಅದನ್ನು ಮುಂದೆ ಹೇಗೆ ತರುವಂತಹದ್ದು ಅದು ನನ್ನ ಉದ್ದೇಶ.
1: ಈಗ ನೀವು ಮುಂದೆ ಹೇಗೆ ತರುವಂತದ್ದು ಈ ಡಿಗ್ರಿ ಕಾಲೇಜ್, ಎಸ್ಪೆಷಲಿ ಗ್ರಾಜುಯೇಷನ್ ಕೊಡುವಂತ ಕಾಲೇಜ್ಗಳಲ್ಲಿ ಇತ್ತೀಚಿನ ದಿನದಲ್ಲಿ ಡಿಗ್ರಿ ಬಗ್ಗೆ ಆಸ್ತಿ ಕಮ್ಮಿ ಆಗ್ತಾ ಇದೆ. ಸೊ ಇದಕ್ಕೆ ಏನ್ ಮಾಡೋಣ ಅಂತ ಇದ್ದೀರಿ ನೀವು?
0: ಅದಕ್ಕೆ ಒಂದು ಅಂದ್ರೆ ಈಗ ಹೊಸ ಹೊಸ ಕೋರ್ಸ್ಗಳು ಬರ್ತಾ ಇವೆ. ಸೊ ಅದರಲ್ಲಿ ಯಾವ್ಯಾವ ಕೋರ್ಸ್ಗಳಿಗೆ ಒಂದು ಉತ್ತಮ ಅವಕಾಶ ಇದೆ ಉದ್ಯೋಗ ಹೋಗ್ಲಿಕ್ಕೆ ಅಂತ ಒಂದು ಕೋರ್ಸ್ಗಳನ್ನ ಐಡೆಂಟಿಫೈ ಮಾಡಿ ಅದನ್ನ ತರುವಂತಹದ್ದು. ಅದೇ ರೀತಿ ನಮ್ಮ ಟೀಚರ್ಸ್ಗಳು ಕೂಡ ಒಳ್ಳೆ ಒಂದು ಟ್ರೈನಿಂಗ್ ಅನ್ನ ಕೊಡಬೇಕು. ಯಾಕಂದ್ರೆ ಚೇಂಜಸ್ ಗೆ ಎಷ್ಟು ಬೇಗ ಆಗ್ತಾ ಉಂಟು ಅಂದ್ರೆ ಅವರು ಕ್ಯಾಚಪ್ ಮಾಡೋದು ಬಹಳ ಕಷ್ಟ ಆಗ್ತಾ ಉಂಟು. ಹಾಗಾಗಿ ಅಂಥವರಿಗೆ ಒಂದು ಒಳ್ಳೆಯ ಟ್ರೈನಿಂಗ್ ಅನ್ನ ಕೊಟ್ಟು ಅದ್ರ ಮುಖಾಂತರ ನಾವು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟು ಹೊಸ ಹೊಸ ಕೋರ್ಸ್ಗಳನ್ನ ತಂದು ಒಂದು ಉತ್ತಮ ಒಂದು

0: ಅವಕಾಶವನ್ನ ಕಲ್ಪಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ.
1: ಮಕ್ಕಳಿಗೂ ಇಂಟ್ರೆಸ್ಟಿಂಗ್ ಅಂಡ್ ಕರಿಯರ್ ಬಿಲ್ಡಿಂಗ್ ಇರಬೇಕು, ಅಟ್ ದ ಸೇಮ್ ಟೈಮ್ ಟೀಚರ್ಸ್ ಆಲ್ಸೋ ಶುಡ್ ಬಿ ಅಪ್ಗ್ರೇಡೆಡ್ ಅಷ್ಟೇ ಕ್ವಿಕ್ ಆಗಿ. ಅದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ, ವೆರಿ ನೈಸ್. ಸೊ ನೀವು ನಮ್ಮ ಇಡಗುಂಜಿ ನಮ್ಮೂರ ಪಕ್ಕದವ್ರೆ, ಸೊ ಕುಂದಾಪುರದ ಬಗ್ಗೆ ಅಂತ ಹೇಳ್ತೀರಿ.
0: ಕುಂದಾಪುರ ಇಸ್ ಎ ನೈಸ್ ಪ್ಲೇಸ್, ಅದ್ರ ಬಗ್ಗೆ ಏನು ಮಾತಿಲ್ಲ. ಯಾಕಂದ್ರೆ ಕುಂದಾಪುರ ಹಲವಾರು ಪ್ರದೇಶಗಳನ್ನು ಕೂಡ ಇಂಟೀರಿಯರ್ ಅನ್ನು ಕೂಡ ನೋಡಿದ್ದೀನಿ. ಸೊ ಬಹಳ ಒಂದು ಸುಂದರವಾದಂತ ಪ್ರದೇಶ ಅಂತ ಹೇಳ್ಬೋದು.
1: ನೀವು ಬರ್ತಾ ಇದ್ರಾ ಮೊದ್ಲು? ಬರ್ತಾ ಇದ್ರಾ?
0: ಬರ್ತಾ ಇದ್ದೀವಿ, ಬರ್ತಾ.
1: ಸೊ ನೀವು ಯಕ್ಷಗಾನ ಪ್ರಿಯರು ಅಂತ ಕೇಳಲ್ಪಟ್ಟೆ, ಸೊ ಯಾವ ಮೇಳದ ಆಟ ನಿಮಗ್ ತುಂಬಾ ಇಷ್ಟ, ಯಾವ ಪ್ರಸಂಗ ಅಥವಾ ಇಂಥದ್ದೇ ಆಟ ಅಂದ್ರೆ ನಾನೊಂದ್ ಸ್ವಲ್ಪ ಹೊತ್ತಾದ್ರೂ ಈಗಲೂ ನೋಡ್ತೀನಿ ಅನ್ನೋದಾದ್ರೆ ಯಾವ್ದದು?
0: ಯಕ್ಷಗಾನ ಈಗ ಕಳೆದ ಒಂದು 4-5 ದಿವಸದಲ್ಲಿ 2 ಯಕ್ಷಗಾನ ನೋಡಿ ಆಯ್ತು.
1: ವಾವ್, ಇವ್ರು ನಮಗಿಂತ ಫಾಸ್ಟ್ ಇದ್ದಾರೆ.
0: ಸೊ ಯಕ್ಷಗಾನ ಅದು ಪ್ರಾರಂಭದಿಂದಲೂ ನಮಗೆ ಬಹಳ ಇಷ್ಟ. ಯಾಕೆಂದ್ರೆ ಹಳೆಯ ನೀವು ಕೇಳಿರ್ಬೋದು ಶಂಭು ಹೆಗಡೆ, ಮಹಾಬಲ ಹೆಗಡೆಯವರಂತಹ ಒಂದು ಇಡಗುಂಜಿ ಮೇಳದ ಅತಿರಥ, ಏನೋ
1: ಮಹಾರಥರು
0: ಅಂತಾನೆ ಹೇಳ್ಬಹುದು, ಅವರು ನಮಗೆ ಸಂಬಂಧ ಕೂಡ. ಹಾಗಾಗಿ ನಾವು ಇಡಗುಂಜಿ ಮೇಳ ಬೇರೆ, ಸೊ ಹಾಗಾಗಿ ನಾವು ತುಂಬಾ ಒಂದು ಯಕ್ಷಗಾನವನ್ನ ನೋಡ್ತಾ ಬೆಳೆದದ್ದು ಸಣ್ಣ ಇರುವಾಗ್ಲಿಂದನೆ. ಸೊ ಅದು ಈಗಲೂ ಕೂಡ ಮುಂದುವರಿತಾ ಇದೆ. ನಾವು ಎಲ್ಲಿ ತನಕ ಅಂದ್ರೆ, ನಾವು ಈಗ ಉಡುಪಿಯಲ್ಲಿ ಯಕ್ಷಗಾನ ಆದ್ರೆ ಹೆಚ್ಚಿನದಾಗಿ ಎಲ್ಲ ನೋಡ್ತೀವಿ, ಹೆಚ್ಚಿನ ಮೇಜರ್ ಆರ್ಟಿಸ್ಟ್ ಗಳೆಲ್ಲ ಪರಿಚಯ ಉಂಟು. ಅದೇ ರೀತಿ ಈಗ ಜಾಯ್ನ್ ಆದ್ಮೇಲೆ ಮಾಹೆ ಇತ್ತೀಚೆಗೆ ಒಂದು ಕಳೆದ ಒಂದು 8-10 ವರ್ಷಗಳಿಂದ ನಾವು ಪ್ರತಿ ವರ್ಷ ಒಂದು ಯಕ್ಷಗಾನವನ್ನ ಮಾಡ್ತೀವಿ, ಮಾಹೆಯಲ್ಲಿ ಮಾಡ್ತೀವಿ. ಜನರು ಹೇಳೋದೇನಂದ್ರೆ ಯಕ್ಷಗಾನಕ್ಕೆ ಈಗ ಅಭಿರುಚಿ ಕಡಿಮೆ ಆಗ್ತಾ ಇದೆ ಅಂತ. ಅದು ನನ್ನ ಲೆಕ್ಕದಲ್ಲಿ ಸುಳ್ಳು. ಯಾಕೆಂದ್ರೆ ನಾವೀಗ ಮಣಿಪಾಲದಲ್ಲಿ ಸಾಕಷ್ಟು ಕಲ್ಚರಲ್ ಪ್ರೋಗ್ರಾಮ್ ಅನ್ನ ಮಾಡ್ತೀವಿ. ಹೆಚ್ಚಿನ ಪ್ರೋಗ್ರಾಮ್ ಏನಾಗತ್ತೆ ಅಂತಂದ್ರೆ, ನಾವು ಜನರನ್ನ ಒಟ್ಟು ಹಾಕ್ಬೇಕು, ಅಂದ್ರೆ ನೀವು ಬನ್ನಿ ಅಂತ ಹೇಳಿಕೊಂಡು ಎಲ್ಲರಿಗೂ ಕಂಪಲ್ಸರಿ ಆಗಿ ಕೆಲವೊಮ್ಮೆ ಬರುವ ಹಾಗೆ ಮಾಡ್ತೀವಿ. ಬಟ್ ಯಕ್ಷಗಾನ ಇದೆ ಅಂತ ಹೇಳಾದ್ರೆ ನಾವು ಪಾಸ್ ಅನ್ನ ಕೊಡ್ಬೇಕು, ಇಲ್ಲ ಅಂದ್ರೆ ಆ ಕ್ರೌಡ್ ಆಗಿ ನಮ್ಮಲ್ಲಿ ಜನರು ತುಂಬಾ ಆಗಿ
1: ಬಿಡ್ತಾರೆ,
0: ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನನ್ನ ಅನಿಸಿಕೆ ಪ್ರಕಾರ ಯಕ್ಷಗಾನ ಬೆಳೀತಾ ಇದೆ, ಯಕ್ಷಗಾನದಲ್ಲಿ ಅಭಿರುಚಿ ಇರುವವರು ಜನ ಬೆಳೀತಾನೆ, ಹೆಚ್ಚಾಗ್ತಾನೆ ಇದ್ದಾರೆ.
1: ನಿಮ್ಮ ಫೇವರೇಟ್ ಯಕ್ಷಗಾನ ಕಲಾವಿದ್ರು ಯಾರು ಸರ್? ಒನ್ ನೇಮ್.
0: ಅದು ಬಹಳ
1: ಕಷ್ಟ, ಅದಕ್ಕೆ ಒನ್ ನೇಮ್ ಬಂದಿದ್ ನಾನು.
0: ಬಹಳ ಕಷ್ಟ. ಹಿಂದಿನವರಾದ್ರೆ ಹೇಳ್ಬಹುದು, ಹಿಂದಿನವರದಲ್ಲಿ ಚಿಟ್ಟಾನಿ ರಾಮಚಂದ್ರ ಹೆಗಡೆ ಇರ್ಬೋದು, ಅಥವಾ ಶಂಭು ಹೆಗಡೆ ಇರ್ಬೋದು, ಮಹಾಬಲಿ ಹೆಗಡೆ ಇರ್ಬೋದು, ಬಹಳ ಒಳ್ಳೆ ಕಲಾವಿದರು. ಈಗ ಯಾರು ಇಲ್ಲ ಅದರಲ್ಲಿ.
1: ನೀವು ವೇಷ ಹಾಕ್ಲಿಲ್ವಾ ಸರ್?
0: ನಾನು ವೇಷ ಹಾಕ್ಲಿಲ್ಲ, ಆ ಒಂದು ಅವಕಾಶ ಬರ್ಲಿಲ್ಲ, ಸಿಗ್ಲಿಲ್ಲ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ನಾನು ಪಿ ಯು ಆದ್ಮೇಲೆ ಹೊರಗಡೆ ಹೋಗ್ಬಿಟ್ಟೆ, ಸೊ ಓದೋದಕ್ಕೋಸ್ಕರ, ಹಾಗಾಗಿ ನನಗೆ ಅದ ಒಂದು ಅವಕಾಶ ಸಿಗ್ಲಿಲ್ಲ. ಬಟ್ ಯಕ್ಷಗಾನ ಕಲಾಪ್ರೇಮಿ,
1: ಎಸ್, ಖುಷಿ ಆಯ್ತು. ಅಲ್ಲ, ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಒಂದ್ ವಾರದಲ್ಲಿ 2 ಯಕ್ಷಗಾನ ನೋಡಿದ್ರಿ ಅಂದ್ರಲ್ಲ ನೀವು, ಹೇಗದು?
0: ಒಂದು ನಮ್ದನ್ನೇ ಮಾಡಿದ್ವಿ ಮನೆಯಲ್ಲಿ, ಇನ್ನೊಂದು ಮೊನ್ನೆ ಇತ್ತು, ಭಾನುವಾರ ದಿನ ಉಡುಪಿಯಲ್ಲಿ IYC ಒಂದು ಯಕ್ಷಗಾನ ಇತ್ತು. ನಾನು ಯಕ್ಷಗಾನ ಪ್ರೇಮಿ ಆದ್ರಿಂದ ಯಕ್ಷಗಾನ ಆಗತ್ತೆ ಅಂತ ಹೇಳಿದ್ರೆ ನನ್ನನ್ನು ಇನ್ವೈಟ್ ಮಾಡ್ತಾರೆ ಹೆಚ್ಚಿನವರು, ಸೊ ಹಾಗಾಗಿ ನಾನು ಅಟೆಂಡ್ ಆಗಿ.
1: ಸರ್, ನಿಮ್ಮ ಯಕ್ಷಗಾನ ಪ್ರೇಮದ ಬಗ್ಗೆ ಗೊತ್ತಾಯ್ತು, ಆದ್ರೆ ನಮ್ಮ ಮಣಿಪಾಲಲ್ಲೂ ಕೂಡ, ಮಾಹೆಯಲ್ಲೂ ಕೂಡ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೂ ನೀವು ಯಕ್ಷಗಾನವನ್ನ ಹೇಳ್ಕೊಡ್ತಿದ್ದೀರಂತೆ, ಹೌದಾ?
0: ಹೌದು, ಇತ್ತೀಚೆಗೆ ನಾವು ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅನ್ನ ಪ್ರಾರಂಭ ಮಾಡಬೇಕು ಯಕ್ಷಗಾನದಲ್ಲಿ ಅಂತ ಹೇಳಿ ಬಹಳ ಒಂದು ನಿರೀಕ್ಷೆ ಇತ್ತು ಕೆಲವರಿಂದ. ಸೊ ಹಾಗಾಗಿ ಅದನ್ನ ನಾವು ಕಳೆದ ವರ್ಷ ಯಕ್ಷಗಾನ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದ್ವಿ. ಇದು 3 ಕ್ರೆಡಿಟ್ ಕೋರ್ಸ್. ಈ ಒಂದು 3 ಕ್ರೆಡಿಟ್ ಕೋರ್ಸ್ ಅನ್ನ ಬೇರೆ ಒಂದು ಸಬ್ಜೆಕ್ಟ್ಗೋಸ್ಕರ ಇದನ್ನ ಯೂಸ್ ಮಾಡಬಹುದು. ನಮ್ಮಲ್ಲಿ ಸಾಧಾರಣವಾಗಿ ಎಲ್ಲಾ ರಾಜ್ಯದ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅದರಲ್ಲಿ ಈ ಕೋರ್ಸ್ ಅಲ್ಲಿ ಕಳೆದ ಸಲ 20 ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯದಿಂದ ಭಾಗವಹಿಸಿ ಅದನ್ನ ಸರ್ಟಿಫಿಕೇಟ್ ಅನ್ನ ತಗೊಂಡಿದ್ದಾರೆ. ಇದು ಬರೀ ಕ್ಲಾಸ್ ಕೋರ್ಸ್ ಮಾತ್ರ ಅಲ್ಲ, ಅವರು ಇದರಲ್ಲಿ ಇವ್ಯಾಲ್ಯೂಯೇಷನ್ ಇರುತ್ತೆ, ಪರೀಕ್ಷೆ ಇರುತ್ತೆ, ಇಂಟರ್ನಲ್ ಫೈನಲ್ ಎಕ್ಸಾಮ್. ಫೈನಲ್ ಎಕ್ಸಾಮಿನಲ್ಲಿ ಅವರು ವೇಷವನ್ನ ಧರಿಸಿ ನಾಟ್ಯವನ್ನ ಮಾಡಿ ತೋರಿಸಬೇಕು.
1: ವಾವ್,
0: ಆಗ ಅವರಿಗೆ ಸರ್ಟಿಫಿಕೇಟ್ ಸಿಗ್ತದೆ, ಇಲ್ಲ ಅಂದ್ರೆ ಇಲ್ಲ.
1: ಸಂಭಾಷಣೆ ಇರುತ್ತೆ ಸರ್?
0: ಅವರಿಗೆ ಸಂಭಾಷಣೆ ಇಲ್ಲ, ಬಟ್ ಸಂಭಾಷಣೆ ಅನ್ನುವಂಥದ್ದು 2ನೇ ಪಾರ್ಟ್ ಅಲ್ಲಿ ಬರ್ತದೆ, ಅದನ್ನ ನಾವೀಗ ವರ್ಕ್ಔಟ್ ಮಾಡ್ತಾ ಇದೀವಿ. ಮೊದಲನೇ ಪಾರ್ಟ್ ಅಲ್ಲಿ ಅಪ್ ಟು ದಿಸ್ ಇದರವರೆಗೆ ಮಾಡಬೇಕು.
1: ಸೊ ಇಫ್ ದರ್ ಇಸ್ ಅ ಸಂಭಾಷಣೆ, ಯಾವ ಭಾಷೆಯಲ್ಲಿ ಇರಬಹುದು? ಇಂಗ್ಲಿಷ್?
0: ಸಂಭಾಷಣೆ ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಈಗ ಹಿಂದಿಯಲ್ಲಿ ಕೆಲವರು ಮಾಡ್ತಾರೆ, ಅದರಲ್ಲಿ ಹಿಂದಿಯಲ್ಲಿ ನಾವು ಚಾನ್ಸಸ್ ಉಂಟು ಮಾಡ್ಲಿಕ್ಕೆ. ಇಂಗ್ಲಿಷ್ ಸ್ವಲ್ಪ ಕಷ್ಟ ಆಗ್ಬಹುದು, ಬಟ್ ಕನ್ನಡ ಎನಿವೇ ಕನ್ನಡದಲ್ಲಿ ಮಾಡ್ತಾರೆ ಕೆಲವರು, ಕನ್ನಡದವರು ಇದ್ದಾರೆ ಅದರಲ್ಲಿ. ಬಟ್ ಹಿಂದಿಯಲ್ಲಿ ಚಾನ್ಸಸ್ ಬಹಳ ಜಾಸ್ತಿ.
1: ವೆರಿ ನೈಸ್. ನಮ್ಮ ಊರಿನ ಯಕ್ಷಗಾನವನ್ನ, ನಮ್ಮ ಊರಿನ ಗಂಡು ಕಲೆಯನ್ನ 20 ರಾಜ್ಯದವರಿಗೂ ನೀವು ಹೇಳ್ಕೊಡ್ತಿದ್ದೀರಲ್ಲ, ತುಂಬಾ ಖುಷಿ ಆಯ್ತು. ಆಕ್ಚುಲಿ ಡಾಕ್ಟರ್ ಶಿವರಾಮ ಕಾರಂತರು ಫಾರಿನರ್ಸ್ ನೆಲ್ಲ ಕರ್ಕೊಂಡು ಬಂದು ಬ್ಯಾಲೆ ಅಂತ ಹೇಳ್ಕೊಟ್ಟಿದ್ರು. ಈಗ ನಮ್ಮ ಮಣಿಪಾಲ್ನಲ್ಲಿ ಈ ಯಕ್ಷಗಾನನ ಎಲ್ಲರಿಗೂ ಹೇಳ್ಕೊಡ್ತೀವಿ, ಅದೊಂದು ಸರ್ಟಿಫಿಕೇಟ್ ಕೋರ್ಸ್ ಆಗಿ ಮಾಡಿದ್ದು. ಭಾರಿ ಖುಷಿ ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಕೇಳುಗ್ರೆ, ನಾವು ಇಷ್ಟು ತನಕ ಮಾತಾಡಿದ್ದು ಡಾಕ್ಟರ್ ನಾರಾಯಣ್ ಸಭಾಹಿತ್ ಅವ್ರ ಜೊತೆಗೆ, ಇವರು ಸೆಕ್ರೆಟರಿ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಮಣಿಪಾಲ್. ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಸ್ಟುಡಿಯೋಗೆ ಬಂದಿದ್ದಕ್ಕೆ, ನಮ್ಮ ಕಾಲೇಜಿಗೆ ಬಂದಿದ್ದಕ್ಕೆ, ನಮ್ ಜೊತೆ ಇಷ್ಟು ಹೊತ್ತು ಇಷ್ಟು ಚಂದಾಗಿ ಇಷ್ಟು ಸರಳವಾಗಿದ್ದು ಮಾತಾಡಿದ್ದಕ್ಕೆ ಧನ್ಯವಾದಗಳು.
0: ಬಹಳ ಸಂತೋಷ.
1: ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಮತ್ ಸಿಕ್ವಕ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕೃಷಿ ಸಮಾಚಾರದಲ್ಲಿ. ನಮ್ಮೊಟ್ಟಿಗೆ ಇವತ್ತು ಕೃಷಿ ಸಮಾಚಾರದಲ್ಲಿ ಎಂತ ಗಮ್ಮತ್ತು ಗಡ್ಜಿ ಅಂತ ಕೇಂದ್ರೆ, ಹೆಣ್ಮಕ್ಕಳೇ ಇದ್ರೆ ಯೂಶ್ವಲಿ ಕೃಷಿಯ ಮಾಡುದು ಯಾರಂತ ಕೇಂದ್ರೆ ಗಂಡಸ್ರು ಹೌದಪ್ಪ, ಹಾರೆ ಹಿಡ್ಕೊಂಡು ಗೆದ್ದಿಗೆ ಹಾಪುದ. ಆದ್ರೆ ಗಂಡಸ್ರ ಹಿಂದೆ ಒಂದ್ ಹುಲ್ಕತ್ತು ಹಿಡ್ಕೊಂಡು ಹಾಪುದು, ಒಂದ್ ಹೆರಗಿ ಚಂಚಕ ಹಾಪುದು, ಯಾವತ್ತಿದ್ರು ಹೆಂಗ್ಸ್ರೆ. ಆ ಸಣ್ಣ ಪುಟ್ಟ ಕೆಲ್ಸದಿಂದ ಹಿಡಿದು ಮೇನ್ ಕೆಲ್ಸ ಹೊದ್ದು ಮಾಡು ಕಲೆ ಹೇಳಿ ಅಂದ್ರೆ ಅವ್ರಿಗೆ ಆಯ್ದೆ ಎಪ್ಪು ಸಾಕ. ಆದ್ರೆ ಕಲೆ ಕೇಳೋದ್ರಿಂದ ಹಿಡಿದು ಬೇಕಾದಂತ ಮಹತ್ವದ ಕೆಲಸಗಳನ್ನ ಕೃಷಿಯಲ್ಲಿ ಮಾಡೋರು ಹೆಣ್ಮಕ್ಳೆ. ಮನೆಗೆ ಹೆಂಗ್ಸ್ರಿಲ್ಲ ಅಂದ್ರೆ ಮನೆ ಕೃಷಿ ಬದುಕಂತೂ ನಡುದೇ ಇಲ್ಲ. ಆ ಕೃಷಿ ಬದುಕು ನಡೋಕ್ ಒಂದೇಡ್ ದನನೋ ಕೊರಿನೋ ಸಾಂಕಂಡ ಅದ್ರ ಗೊಬ್ಬರನ್ನ ಅಲ್ದ ಬಾಚ್ಕಂಡ ಅದನ್ನ ಗೆದ್ದಿ ತಕೊಂಡ್ ಹೋಗಿ ಹಾಕುವಾರ, ಮನೆಗ್ ಬಂದ ಕೆಲಸದವರಿಗೆ ತಿಂಡಿ ಮಾಡಿ ಹಾಕುವಾರ, ಅಲ್ದ ಇದನ್ನೆಲ್ಲ ಮಾಡೋದ್ಯಾರ, ನಮ್ ಹೆಂಸ್ರೆ ನಮ್ ಮನೆ ಹೆಣ್ಮಕ್ಳೆ. ಸೊ ಹಂಗ ಇವತ್ತು ಕೃಷಿ ಸಮಾಚಾರದಲ್ಲಿ 3 ಜನ ಇದ್ರೆ, ಈ 3 ಜನರ ವಿಶೇಷತೆ ಅಂತ ನಾನು ಒಂದೊಂದಾಗಿ ಹೇಳ್ತೆ. ಒಬ್ರು ವಿನೋದ ಡಿ ಶೆಟ್ಟಿ ಅವರು, ಈಗಾಗ್ಲೇ ನಮ್ಮ ಕೃಷಿ ಸಮಾಚಾರದಲ್ಲಿ ಬಂದವರು, ವನದುರ್ಗ ಸಂಜೀವಿನಿ ಒಕ್ಕೂಟ ಮೊಳಹಳ್ಳಿ ಇದ್ರ ಅಧ್ಯಕ್ಷೆಯಾಗಿರುವವರು. ಮತ್ತೊಬ್ರು ಪ್ರೇಮ ಶೆಟ್ಟಿ ಅವರು, ಇವರು ಕೃಷಿ ಸಖಿಯಾಗಿ 4 ವರ್ಷಗಳಿಂದ ಇದೇ ವನದುರ್ಗ ಸಂಜೀವಿನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಸುಜಾತಾ ಶೆಟ್ಟಿ ಅವರು, ಪ್ರಗತಿಪರ ರೈತೇ, ರೈತ ಅಲ್ಲ ಇದು ರೈತೆ. ಯೂಶ್ವಲಿ ನಾವು ಈ ಪ್ರಗತಿಪರರು ಅನ್ನೋದನ್ನ ಬರೀ ಗಂಡಸರಿಗಷ್ಟೇ ಹೇಳುತ್ತ, ಅದ್ರಲ್ಲಿ ಹೆಣ್ಮಕ್ಳು ಕೂಡ ಪ್ರಗತಿಪರರಿದ್ದಾರೆ ಅನ್ನೋದಕ್ಕೆ ನಮ್ಮ ಸುಜಾತಾ ಶೆಟ್ಟರೆ ಒಂದು ಉದಾಹರಣೆ. ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋದ್ರೆ ಎಲ್ಲರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಿಮಗೂ ಕೂಡ ನಮಸ್ತೆ.
1: ಹಾ, ಥ್ಯಾಂಕ್ ಯು ಸೋ ಮಚ್. ಈಗ ಖುಷಿ ಅಂತ ಕೇಂದ್ರೆ, ಕೃಷಿಂಗಿತ್ತ ಹೆಂಗ್ಸರಿಗೆ ಮನೆ ಬಿಟ್ಟು ಬಪ್ಪು ಕಾತಿಲ್ಲ. ಒಂದ್ ಬದೆ ಮನೆಗ್ ದನ, ಇನ್ನೊಂದ್ ಬದೆ ಕೋಳಿ, ಮತ್ತೊಂದ್ ಬದೆ ಹಳಿಯರ್ ಮಳಿಯರ್ ಅಲ್ಲ, ಮತ್ತೊಂದ್ ಬದೆ ಗೆದ್ದಿಗೆ ಹೋತರ್ಕ ಬೀಜ ಹಾಕೊಂಡಿದ್ ಮರ್ರೆ, ಬೀಜ ಹುಟ್ಲ ಮಳಿ ಬತ್ತಿಲ್ಲ ಮರ್ರೆ, ಎಂತ ಮಾಡುದು ಈಗ, ಮ್ಯಾಟಾಗಿ ಹಾಕುದ ಬಿತ್ತುದ ಎಂತ ಮಾಡುದು.
2: ನಿನ್ನಷ್ಟೇ ಬಿತ್ತನೆ ಆಯ್ತು, ಇವತ್ ಗೆದ್ದಿ ಬದಿಗಳು ಹೊಯ್ಕಿದ್ದಿತ್ ನಾವು. ಬೀಜ ಎಲ್ಲ ಹೆಂಗಿತ್ತು, ತೇಲುತ್ತ ಎಂತ ಕಣ್ಣೀರೆಲ್ಲ ಕಾಮ್ಕಿದ್ದಿತ್ತು. ಆರ ಇವತ್ತೊಂದು ಇಲ್ಲೊಂದು ಸ್ಪೆಷಲ್ ನಾವು ಕಾರ್ಯಕ್ರಮ ಕೊಡ್ಕಂದೇಳಿ ತುಂಬಾ ದಿನದಿಂದ ಆಸೆ ಪಟ್ಕೊಂಡಿತ್ತು. ಅದಕ್ಕೆ ಇವತ್ ನಿಮ್ ಜೊತೆ ನಾವು ಜಾಯ್ನ್ ಅಪ್ ಇಲ್ಲಿ ಬಂದ.
1: ಥ್ಯಾಂಕ್ ಯು, ಥ್ಯಾಂಕ್ ಯು. ಆದ್ರೆ ನೀವು ಬೀಜ ತೇಲತ್ತಂದ್ರೆ ಅಲ್ಲ, ತೇಲುವಷ್ಟು ನೀರ್ ಆಯ್ತ ಈಗ ಗೆದ್ದೆಗೆ?
2: ಓ, ಸಿಕ್ಕಾಪಟ್ಟಿ.
1: ಹೌದಾ?
2: ಮಳೆ
1: ತುಂಬಾ ಮಳೆ ಎಂತಕ್ಕ ಹೇಳ್ತ್ರಿ, ನೆರೆ ಬಂದಿತ್ತಾ? ಓ, ಹಂಗಂದ್ರೆ ಮೊಳಹಳ್ಳಿಯಲ್ಲಿ ಜಾಸ್ತಿ ಮಳೆ ಬಂದಿತ್ತ
2: ಅಂದ್ರೆ ಈ ರೀಸೆಂಟ್ ಈ ವೀಕಲ್
1: ಈ ವಾರದಲ್ಲಿ ತುಂಬಾ ಮಳೆ ಬಂದಿತ್ತು. ಹಂಗಾರೆ ನೀವು ತೇಲುತ್ತಾ ಬಳಿತಾ ಕಮ್, ನೀವು ಮ್ಯಾಟಾಗಿ ಹಾಕುದ ಹಿಂಗೆ ಬಿತ್ತನೆ?
2: ಮ್ಯಾಟಾಗಿ ನಾವು ಹೆಂಗ್ಸ್ರ ಮೊದಲ ಇದ್ ನಟ್ಟಿ ಮಾಡ್ತಿತ್ತು, ನಾಟಿ. ಈಗ ಕಡಿಕೆ ಹೆಂಗ್ಸ್ರದ್ದೆಲ್ಲ ಇದಿಲ್ಲ, ಎಂತ ಕೂಲಿ ಹೆಂಗ್ಸ್ರ
1: ಸಿಕ್ಕುದಿಲ್ಲ, ನೆಡುವರೆಲ್ಲ ಸಿಕ್ಕುದಿಲ್ಲ.
2: ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಮ್ಯಾಟ್ ಆಯ್ತು, ಮ್ಯಾಟ್ ಪೂರೈಸುದಿಲ್ಲ ಅಂದೇಳಿ ಆಯ್ತು.
1: ಪೂರೈಸುದಿಲ್ಲ ಅಂತ ಖರ್ಚು ಜಾಸ್ತಿ ಆಯ್ತ?
2: ಖರ್ಚು ಜಾಸ್ತಿ ಆಯ್ತು, ಈ ಮಳೆ ಜಾಸ್ತಿ ಬಂದ್ರೆ ಪೂರ ತೇಲುತ್ತಲ್ಲ, ಅದು ಹೋಯ್ ಮತ್ ಪುನಃ ಬಿತ್ತನೆ ಮಾಡಿದವರು ಇದ್ರೆ ಹಂಗ. ಅದಕ್ಕೋಸ್ಕರ ಈಗ ನಮ್ಮ ಮೊಳಳಲ್ಲಿ ಹೆಚ್ಚಿಂದ ಬಿತ್ತನೆ.
1: ಅಂದ್ರೆ ನಿಮ್ದು ನೀರ್ ಗೆದ್ದಿಯಾ ನಿಮ್ ಬದಂಗೆ?
2: ನೀರು ಇತ್ತು, ಮೆಕ್ಕಿತಾರು ಇತ್ತು, ಬೈಲ ಹೊಂಡ ಗದ್ದಿನೂ ಉಂಟು.
1: ಮೆಕ್ಕಿ ಗೆದ್ದಿ ಆತರ ಎತ್ತರದ ಗೆದ್ದಿಗಳು
2: ಹೊಯ್ಗೆ ಮಿಕ್ಸ್ ಆಗಿರತ್ತ, ಮೆಕ್ಕಿ ಅದ್ರ ಮೊಕ್ಕಿ ಬೇರೆ,
1: ಮೆಕ್ಕಿ ಬೇರೆ. ಓಕೆ, ಹೊಯ್ಗೆ ಮಿಕ್ಸ್ ಆಗಿದ್ರೆ ಮೆಕ್ಕಿ
2: ಮೆಕ್ಕಿ.
1: ಓಕೆ, ಮೊಕ್ಕಿ ಅಂದ್ರೆ
2: ಜಾಸ್ತಿ.
1: ಓಕೆ,
2: ಬೈಲಂಗೆ ನೀರ್ ಸ್ವಲ್ಪ ಕಡಿಮೆ ಇದ್ರು ನಡೀತ.
1: ಹಾ,
2: ಸಾಗುವಳಿ ತುಂಬಾ
1: ಎಷ್ಟು ಬಗ್ಗಿ ಬಗ್ಗಿ ಇತ್ತಂತೇಳಿ.
2: ಆದ್ರೆ ಮೆಕ್ಕಿ ಮಾಡುದು ಎಂತಕ್ಕಂದ್ರೆ ಈಗಳ ಮಿಷನ್ ಕೊಯ್ಲ, ಆದ್ರೆ ಅವ್ರಿಗೆ ಹುಲ್ಲು ಜಾಸ್ತಿ ಸಿಕ್ಕತ್ತು. ಬೈಲಲ್ಲಿ ಹೊಂಡ ಗದ್ದಲೆಲ್ಲ ಮಿಷನ್ ಕೊಯ್ಲಲ್ಲೂ ಹುಲ್ಲು ಸಿಗುದಿಲ್ಲ.
1: ಅದೆಲ್ಲ ಎಂತತ್ತು?
2: ಅದ್ ಮಿಷನ್ ಅಡಿಯತ್ತು,
1: ಅಡಿಯತ್ತ. ಓಕೆ, ಗೋನ್ಸ್ ರಾಯಿ ಹತ್ತಲ್ಲ, ಅದೆಂತಕ್ಕೂ ಆತಿಲ್ಲ, ಬಳಸುಕೆ ಆತಿಲ್ಲ.
2: ಹಾಗಕ್ಕೋಸ್ಕರ ಮೆಕ್ಕಿ ಮಾಡ್ರಿ. ಈಗ ಗಂಟಿ ಎಲ್ಲ ಸಾಕೋಸ್ಕರ ನಾವು ಅವಾಗ ಮೇನ್ ಆಗಿ ಈಗ ನಾವೆಲ್ಲ ಮಾಡುದು ಹೆಚ್ಚಂದ್ರೆ ಗಂಟಿಗೆ ಹುಲ್ಲಿಗೋಸ್ಕರ ಸಾಗೋಣ,
1: ಗಂಟಿ ಹುಲ್ಲಿಗೋಸ್ಕರ. ಕರೆಕ್ಟ್. ಈಗ ಹೆಚ್ಚಿನ ಮನೆ ಗಂಟಿಯೂ ಇಲ್ಲ, ಹುಲ್ಲು ಇಲ್ಲ, ಗೆದ್ದಿಯೂ ಇಲ್ಲ. ಆದ್ರೆ ನಮ್ಮ ಇವರೆಲ್ಲ ಇವತ್ತಿಗೂ ಗೆದ್ದು ಇಟ್ಕೊಂಡು, ಅದ್ರಲ್ಲೂ ಖುಷಿಯಾದ ಎಂತಂದ್ರೆ ಇವ್ರ ವಿಶೇಷತೆ ಎಂತಂತ ಕೇಂದ್ರೆ, ಹೊಡ್ ಬಿದ್ದ ಭೂಮಿ ಹಡಿಲು ಭೂಮಿ ಅಂತ
2: ಬೇರೆ ಭೂಮಿ ಮಾಡಿ ಅವ್ರಿಗೆ ಸ್ವಲ್ಪ ಗೇಣಿ ಕೊಟ್ಟು ಆ ಮಾಡದ್ಕೇನಾರು ಅವ್ರ ಭೂಮಿಯಿಂದ ಏನಾರು ನಾವು ತಿಂತತ್ತಲ್ಲ ಅದಕ್ಕೋಸ್ಕರ ಅವ್ರಿಗೆ ಏನಾರು ಸ್ವಲ್ಪ ಕೊಟ್ಟು ಅದರಿಂದ ನಾವು ಸಾಗೋಳಿ
1: ಕಾಣಿ. ಇದು ಖುಷಿಯಾದದ್ದ. ಈಗ ಮನೆಗಿದ್ ಗೆದ್ದಿನ ಅಡ್ಕ್ಯಾಡಿನ ಯಾರು ಮಾಡಿದ್ರ ಅಂತ ಹೇಳು ಕಾಲ್ದ.

0: ಭೂಮಿ ಒಂದ್ ನಾವ್ ಮಾಡ ಸುಮಾರು ಗೆದ್ದೆಲ್ಲ ಇತ್ತಲ್ಲ ಕಾಂಬ ಈ ಸರ್ತಿ ಒಂದ್ ನಾವ್ ಅದಕ್ಕೊಂದ್ ಪ್ರಯತ್ನ ಎಂತಕ್ ಮಾಡೋಕಾಗ ನಮ್ಗೂ ಖುಷಿ ಆಯ್ತು. ಆದ್ರೆ ಅದಕ್ಕೆ ದುಡ್ಡು ಬೇಕಲ್ಲ. ಹೆಂಗಸರಿಗೆ ಫಸ್ಟ್ ಗಂಡಸರ ಕಡೆ ಬೈತಿಲ್ಲ, ಹುಡು ಬಿದ್ದ ಗೆದ್ದಿನಲ್ಲ ನೀವು ಸಾಗೋಳಿ ಮಾಡ್ಕೊಂಡು ದುಡ್ಡು ಎಲ್ಲಿಂದ ಬರ್ತತ್ ಅನ್ಕೊಂಡು ಅಮೌಂಟ್ ಹಾಕಲ್ಲ. ಈ ಸಾಗೋಳಿ ಅಂದ್ರೆ ಎಂತ ಅಂದ್ರೆ ಪ್ರಕೃತಿಯೊಡನೆ ಆಡೋ ಜೂಜಟ ಅಂತರು.
1: ಸತ್ಯ.
0: ಗೆದ್ರೆ ಅವ ಕುಬೇರ ಸಾಲ್ಗಾರ ಅಂದ್ರೆ ನಂಬಿಕೆ ಮೇಲೆ ಮಾತ್ರ ಸಾಗೋಳಿ. ಈಗ ನಾಳೆ ಮಳೆ ಬತ್ತೇನೋ ಆತೆ
1: ಬೇಸಾಯ ಅಂದ್ರೆ
0: ಬೇಸಾಯ ಅದ್ ಹಿಂದಿಂದ ಬಂದದ್ದು ಮಾತ. ಈಗ ಮನುಷ್ಯನ್ ವ್ಯವಸಾಯ ಅಂದ್ರೆ ಎಂತ ನಂಬಿಕೆ. ಹಾ ಈ ವರ್ಷ ಆಯ್ಲಿಲ್ಲ ಬರೋಷ್ಕರ ಆತೇನೋ ಅನ್ಕೊಂಡು
2: ಭೂಮಿ ತಾಯಿ ಒಂದಲ್ಲ ಒಂದ್ ಕೊಡ್ತಾಳೆ
1: ಕೊಟ್ಟೆ ಕೊಡ್ತಾಳೆ. ಓಕೆ ಹಾ ನಿಮ್ದು ಅದು ಹೇಳಿ. ಆಗ
0: ಬಂತು ಹಡಿಲು ಭೂಮಿಗೆ ಮಾಡ ನಾವು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಕೊಂಡ್ ಅನ್ಕೊಂಡು ಮತ್ತೆ ಜನರು ನಾವು ಸಾಗೋಳಿ ಮಾಡೋ ಕ್ರೆಡಿಟ್ ನಮ್ಗೆ ಈಗ ಸಾಲ ಬೇಕಲ್ಲ ಮಳೆಗಾಲದ ದುಡ್ಡು ಎಲ್ಲಿರುತ್ತೆ.
1: ಕರೆಕ್ಟ್.
0: ಈಗ ದನ ದಲ ಎಷ್ಟಪ್ಪ ಬತ್ತ ಕಡಿಗೆ ಅವ್ರು ಹೇಳ್ರ ಫಸ್ಟ್ ಬೀಜ ಕೊಡ್ತು ಅಂತ ಹೇಳ್ರ ಕಡಿ ಬೀಜ ಏನೋ ಸ್ವಲ್ಪ ಎಲ್ಲ ಸಿಕ್ತಷ್ಟೇ ಬಿಟ್ರೆ ಬಿತ್ತನೆಗೆ ಅದು ನಡುಕ್ಕೆ ಸ್ವಲ್ಪ ಬೇಕಲ್ಲ ಅನ್ಕೊಂಡು ಕಡಿ ನಾವು ಒಕ್ಕೂಟದಿಂದ ಎಲ್ಲರೂ 20,000 ಲೋನ್ ಕೊಡುದು. ಲೋನ್ ಕೊಟ್ಟು ಅವರಿಂದ ಸಾಗುವಳಿ ಮಾಡ್ತ
1: ಸಂಜೀವಿನಿಯಿಂದ
0: ನಮ್ಮ ಒಕ್ಕೂಟದಿಂದ 20,000
1: ಒಬ್ರೊಬ್ರಿಗೆ
0: ಒಬ್ರೊಬ್ರು ಯಾರ್ಯಾರು ಮಾಡ್ತಾರೆ ಹಡಿಲು ಭೂಮಿ
1: ಗ್ಯಾರಂಟಿ ಅಂತ. ಈಗ ನಾನ್ ಬಂದು ನಾನ್ ಮಾಡ್ತೇನೆ ನೀವು ನಂಬ್ತೀರಾ?
0: ಇಲ್ಲ ಇಲ್ಲ ನಮ್ ಗ್ರಾಮದಲ್ಲಿ ನಾವು ಅದನ್ನ ಅವ್ರನ್ನ ಪಾಯಿಂಟ್ ಔಟ್ ಮಾಡತ್ತಲ್ಲ
1: ನಿಮ್ಗೆ ಗೊತ್ತಾಗ್ತ. ಓಕೆ
0: ಮಹಿಳೆಯರೇ ಅಲ್ಲ ಅವ್ರ ಪುರುಷರದ ಅಂದ್ರೆ ಜೊತೆಗೆ ಮಾಡೋರ್ ಮನೆಯಿಂದ ಅವ್ರ ಪ್ರೇರಣೆ ಅವ್ರೆ ಮಹಿಳೆಯರು. ನಾವ್ 20,000 ಕೊಟ್ಟು ಅವ್ರ ವಿಸಿಟ್ಗೆಲ್ಲ ಹೋಯ್ತು. ಕೃಷಿ ಅಧಿಕಾರಿಗಳು ಬಂದಿರು ಮೊಳಳ್ಳಿ ಗ್ರಾಮಕ್ಕೆ ಎಲ್ಲೆಲ್ಲ ನಾವು ಹಡಿಲು ಭೂಮಿ ಎಲ್ಲ ಮಾಡಿ ತಲ್ಲಿಗೆಲ್ಲ ಬಂದಿರು ನಟ್ಟಿ ಟೈಮಲ್ಲಿ ಬಂದಿರು ಕಡಿಕ ಬೆಳಿ ಎಲ್ಲ ಬಂದ ಟೈಮಲ್ ಕಟಾವ್ ಟೈಮಲ್ಲೂ ಎಲ್ಲ ಬಂದಲ್ಲ.
1: ಇದು ಯಾವ ವರ್ಷ ಆದದ್ದು?
0: 2024
1: ನೀವು ಶುರು ಮಾಡದ್ ಇವತ್ತಿನವರೆಗೂ ನೀವು ಮಾಡ್ತಾ ಇದ್ರಿ.
0: ಈಗ ಇದ್ದವ್ರು ನಾವ್ ಈಗ ಕಂಟಿನ್ಯೂ ಮಾಡ್ತಾನೆ.
1: ಈಗ ಇದು ಹಡಿಬಿದ್ದ ಭೂಮಿ ಇತ್ತಲ್ಲ ನೀವು ಹೆಂಗೆ ಒಬ್ರೊಬ್ರಿಗೆ ಒಂದೊಂದ್ ಗೆದ್ದೀಯಾ ಹೆಂಗ್ ನೀವು ಹೆಂಗ್ ಮಾಡ್ತಾ ಇದ್ರಿ?
0: ಇವ್ರ ಮನೆಗೆ ಇವತ್ತು ಹೈಯೆಸ್ಟ್ ನಾವು ಆ ಟೈಮಲ್ಲಿ 10 ಎಕರೆ ಹಡಿಲು ಭೂಮಿ ಮಾಡಿ.
2: ಎಷ್ಟು ವರ್ಷದಲ್ಲಿ ನಾವು 10 ಎಕರೆ ಮಾಡ್ತ ಅದ್ರಲ್ಲಿ ನಮ್ಗೆ ತುಂಬಾ ಲಾಭ ಅಂಬಾಗಾಯ್ತ. 8ನೇ ವರ್ಷದಲ್ಲಿ ಎಲ್ಲ ಸೇರಿ ಒಂದ್ 4-5 ಸಂಘದವ್ರು ಒಟ್ಟು ಮಾಡಿ ಅವ್ರವ್ರೆ ಒಂದ್ ಗ್ರೂಪ್ ಮಾಡಿ ಮಾಡಿದ್ರ 25 ಎಕರೆ ಮಾಡ್ತ.
1: ವಾವ್.
2: 25 ಎಕರೆ ಮಾಡಿದ್ರೆ ಎಂತಾಯ್ತು ಜನ್ರ ಅಂದ್ರೆ ಗೇಣಿ ತಗೊಂತೀರಿ ಹೊಟ್ಟೆ ಕಿಚ್ಚಾಯ್ತೀರಿ ಲಾಭ ಆಯ್ತು ಜಾಸ್ತಿ ಮಾಡ್ತೀನಿ ಅಂತ ಅವ್ರ ಹೇಳಿದ್ರ. ಈಗ ನಾವು 8,000 ಕೊಡ್ತಲ್ ಒಂದ್ 1/2 ಎಕರೆಗೆ 4,000 ಕೊಡಿ ನಾನು ಡಿಮ್ಯಾಂಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರು.
1: ಓಕೆ.
2: ಆವಾಗ ನಮ್ಗೆ ತುಂಬಾ ಬೇಜಾರಾಯ್ತು ಇಷ್ಟು ಅದ್ಕೊಂಡು ಮಾಡಿ ಬಿ ನಮಗ್ ಸಿಗ್ಲಿಲ್ಲ ಅಂತ ಕೆಲವೊಂದ್ ಬಿಟ್ಟು ಕಡೆಗೆ. ಈಗ ಪರ್ಸನಲ್ ಆಗಿ ಮತ್ ಮಾಡ್ತಿತ್ತ ಆದ್ರೆ ಇನ್ ಬೇರೆದವ್ರು ಯಾರು ಕೊಡೋರು ಇದ್ರೆ ನಾ 25 ಅಲ್ಲ 50 ಎಕರೆ ಮಾಡೋಕು ರೆಡಿ ಇತ್ತ ಅಂತವ್ರ ಮುಂದೆ ಬರ್ತಿಲ್ಲ. ಒಂದ್ ವರ್ಷ ಏನೋ ಬಿಡ್ತಾರೆ ಬರೋ ವರ್ಷಕ್ಕೆ ಅಂತ ಮಾಡ್ತಾರೆ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ. ಹಾಂಗಾಯ್ ಕಷ್ಟ ನಮ್ಗೀಗ ಮಿಗನ್ ಕಾಟ ಹಂದಿ ಕಾಟ ಇಲ್ದಿರ ಸಾಗುಳಿ ಬಂಪರ್ ಲಾಭನೇ
1: ಒಳ್ಳೇದ
2: ಅದ್ಕಂಡ್ರೆ ತುಂಬಾ ಲಾಭನೇ.
1: ಈಗ ಒತ್ಕಂದು ಅಂದ್ ಹೇಳ್ರಿ ನೀವು. ಫಸ್ಟ್ ಆಫ್ ಆಲ್ ನಂಗೆ ಇದು ಬೇಕು ಎಲ್ಲ ಒಟ್ಟಾಗಿ ಮಾಡುದಂದ್ರೆ ಯಾರೇ ಒಂದ್ ಕೆಲಸ ಮಾಡುದಾರು ನನ್ಗೂ ಲಾಭ ಎಂತ ಇದೆ ಅಂತ ಎಲ್ರು ಯೋಚನೆ ಮಾಡ್ತಾರೆ. ಈಗ ನೀವು ಒಟ್ಟಾಗಿ ಮಾಡಿದಾಗ ಹೆಂಗ್ ಅದ್ ಲೆಕ್ಕಾಚಾರ ಹೆಂಗೆ ನಿಂಗಿಷ್ಟು ನಂಗಿಷ್ಟು ನೀನ್ ಇಷ್ಟು ಮಾಡ್ಕ ನಾನ್ ಇಷ್ಟು ಮಾಡ್ಕ ನಿಂಗಿಷ್ಟು ಸಿಕ್ಕತ್ತೆ ನಂಗಿಷ್ಟು ಸಿಕ್ಕತ್ತೆ ಹೆಂಗ್ ಅದ್ ಲೆಕ್ಕಾಚಾರ?
2: ನಮ್ದೀಗ ಒಂದ್ ಸಂಘದಲ್ಲ 6 ಜನ ತಗೊಂತೀಗ 6 ಜನ ತಗೊಂಡು ನಾನೀಗ 4 ಗೆದ್ದೆ ಮಾಡಿದೆ ಅವ್ರ 8 ಗೆದ್ದೆ ಮಾಡ್ರು ಅವ್ರ ಒಂದ್ ಗದ್ದೆ ಮಾಡ್ರು ಆ ಖರ್ಚಿಲ್ಲ ಅವ್ರೇ ಹಾಕೋದು ಅದ್ರಿಂದ ಎಷ್ಟು ಲಾಭಾಂಶ ಇತ್ತು ಅವ್ರೇ ತಗೊಂಡ. ಅವ್ರ ಗೆದ್ದೆ ಹೋ ಜಾಸ್ತಿ ಅವ್ರು ಹೊತ್ಕೊಂಡ್ರೆ ಫಲಸಲ್ ಅವ್ರಿಗೆ ಜಾಸ್ತಿ ಸಿಕ್ಕತ್ತೆ ಹಿಂಗೆ ಅಂದ್ರೆ ಅವ್ರ ಗೆದ್ದಿದ್ ಮತ್ತೊಬ್ರು
1: ಅಂದ್ರೆ ನೀವು 10 ಎಕರೆ ಅಂತ ಹೇಳಿದ್ರಲ್ಲ ಒಟ್ಲಿ ಆಯ್ತು ಒಟ್ಟು ಎಷ್ಟು ಹೆಣ್ಮಕ್ಳು ನೀವು ಒಟ್ಟಾಗಿ ಮಾಡಿ?
2: ನಾವೊಂದ್ ಹಬ್ಬ ಬಂದು 9 ಜನ ಇದ್ದಿತ್ತು.
1: ನೀವು 9 ಜನ 10 ಎಕರೆ
2: 25 ಎಕರೆ ಮಾಡಿತ್ತು. ಫಸ್ಟ್ ಅಲ್ಲಿ 10 ಎಕರೆ 8ನೇ ಸಲ 25 ಎಕರೆ ಮಾಡಿತ್ತು.
1: ವಾವ್. ಅಂದ್ರೆ ಒಬ್ರೊಬ್ರಿಗೆ ಎಷ್ಟೆಷ್ಟು ಗೆದ್ದಿ ಬಂತಂದ್ರೆ ಎಷ್ಟೆಷ್ಟು ಸೈಜ್
2: ಹೆಂಗ್ ಗೊತ್ತಾ? ನಮ್ದೀಗ ಫುಲ್ ಮೊಳಲಿ ಅಂದ್ರೆ ದೊಡ್ಡ ಅಂಡರ್ ಅದ್ರಲ್ಲಿ ಕೆಲವೊಬ್ಬರದ್ದು ಸುಮಾರು ದೂರ ಇರುತ್ತೆ 25 ಗೆದ್ದಿಕ್ಕಿಂತ ಮುಂದೆ ಇರುತ್ತೆ. ಇವ್ರದ್ದೆಲ್ಲ ನಮ್ದು 4-5 ಕಿಲೋಮೀಟರ್ ಹತ್ತು ಮನೆಗೆ ಅವ್ರ ಅಂಡರ್ ಅಲ್ಲಿ ಅವ್ರು ಮಾಡ್ತಾರೆ ನಮ್ಮ ಅಂಡರ್ ನಾವು ಮಾಡುತ್ತೆ ಹಿಂಗೆ ಸಂಜೀವಿನಿ ಗುಂಪಲ್ಲೇ ಮಾಡುದು.
1: ನೀವು ಗುಂಪಲ್ಲೇ ಮಾಡ್ತೀರಿ
0: ಅಂದ್ರೆ ಖರ್ಚು ಹೆಚ್ಚ ಗುಂಪಿ ಬರ್ತಿಲ್ಲ ನಂದು ನನ್ನ ಹತ್ರ ಯಾವ್ದು
1: ಗೆದ್ದಿತ್ತ ಯಸ್ ನೀವು ಖರ್ಚು ಹಾಕೊಂಡು ಮಾಡುದು ಅದ್ರ ಲಾಭ ಬಂದದ್ದು ನೀವೇ ತಕ್ಕೊಂಡು ಅದೇನ್ ಫಸಲ್ ಇದೆ ಅದೆಲ್ಲ ನಿಮ್ದೇ ಅಲ್ಲ. ಸೊ ನಿಮ್ಮದೇ ವೈಯಕ್ತಿಕ ಜವಾಬ್ದಾರಿ ಆಗಿರುತ್ತ. ಈಗ ಸುಜಾತ ಶೆಟ್ರೆ ಈಗ ನೀವು ಹೇಳಿ ಅವ್ರು ಹೇಳ್ರ 10 ಎಕರೆ ಮಾಡಿದ್ವಿ ಕಡೆಗೆ 25 ಎಕರೆ ಮಾಡಿದ್ವಿ ಅಂತ ಹೇಳ್ಕೊಂಡ ನೀವು ಯಾವ ತರ ಕೃಷಿ ಮಾಡ್ತೀರಿ? ಬರೀ ಭತ್ತ ಮಾತ್ರ ಬೆಳೆಯುದಾ ಅದ್ರೊಟ್ಟಿಗೆ ಬೇರೆ ಎಂತಾರು ಬೆಳಿತ್ರಿ? ಅದನ್ನೊಂಚೂರು ಹೇಳಿ ಕಂಬ.
3: ಅಡಿಕೆ
1: ನಿಮ್ಗೆ ಹಾಕು ಬಿಡ್ತಾರ ಅಲ್ಲಿಗೆ ಹಡ್ಬಿದ್ ಭೂಮಿ
3: ಅದು ನಮ್ಮದೇ ಜಾಗ ನಮ್ದೇ ಬೇರೆ ಜಾಗ.
1: ನೀವು ಹಡ್ಬಿದ್ ಭೂಮಿ ಬಗ್ಗೆ ಮಾತಾಡಿ. ಹಡ್ಬಿದ್
3: ಭೂಮಿ ಸಾಗೊಳ್ಳಿ ಮಾತ್ರ ಮಾಡ್ಲಿಕ್ಕೆ.
1: ಸಾಗೊಳ್ಳಿ ಅಂದ್ರೆ ಭತ್ತದ ಬೆಳೆ ಮಾತ್ರ ಮಾಡುದು.
3: ಎರಡು ಬೆಳೆ ಬೆಳಿತ್ತು ಕಾತಿ ಮತ್ತೆ ಸುಗ್ಗಿ.
1: ನೀವು ಕಾತಿ ಸುಗ್ಗಿ ಎರಡು ಬೆಳಿತ್ರಿ ನೀರಿಗೆ ಎಂತ ಮಾಡ್ತೀರಿ?
3: ನೀರಿಗೆ ಸ್ವಲ್ಪ ಬರ್ತದೆ ಬರತ್ತ ತೋಡಲ್ಲ ಚಾನಲ್ ನೀರಿಲ್ಲ.

0: ಮೋಟರ್ ನೀರೆಲ್ಲ ಸ್ವಲ್ಪ ಕಡಿಮೆ ಆದಕ್ಕೆ ಹಾಕತ್ತೆ.
1: ಮೋಟರ್ ನೀರ್ ಹಾಕೊಂಡು ಮಾಡ್ತೀರಿ ನೀವ. ಈಗ ಈ ಬೇಸಾಯ ಮಾಡುದಂದ್ರೆ ಸಾಗುವಳಿ ಮಾಡುದ, ಅದನ್ನ ಬಿತ್ತನೆಯ ಮ್ಯಾಟಗೆ ಹೆಂಗೆಲ್ಲ ಮಾಡ್ರಿ?
0: ಬೀಜ ಬಿತ್ತದು,
1: ಬಿತ್ತಿ ಬಿಡು. ಯಾವ ಬೀಜ ನೀವು?
0: ಎಂ ಎಫ್ ಫೋರ್.
1: ಅದನ್ನೇ ಎಲ್ಲಿಂದ ತರ್ತ್ರಿ ನೀವು?
0: ಅದು ನಮ್ಮ ಒಂದ್ ವರ್ಷ ಹಿಂಗೆ ಕೃಷಿ ಇಲಾಖೆಯಿಂದ ತರತ್ತ, ಆಮೇಲೆ ನಮ್ಮ ಮನೆಯಿಂದ ನಾವು ಮಾಡ್ಕೊಳ್ಳೋದು.
1: ಬೀಜ ಮಾಡ್ತೀವಿ,
0: ವರ್ಷ ವರ್ಷ ತೆಗೆದು ಇಟ್ಕೊಳ್ಳೋದು.
1: ಅದನ್ನ ಒಂದ್ಸಲ ನೆನ್ಸಿಟ್ಟು
0: ಆಮೇಲೆ ಮುಂಚಿನ ದಿನ ಮಾರನೇ ದಿನ ಮುಂಚಿನ ದಿನ ಹತ್ತು ಗಂಟೆಗೆ ಹಾಕಿದ್ರೆ ಮಾರನೇ ದಿನ 10 ಗಂಟೆಗೆ ತೆಗೆಯುದ. ಅದ್ರ ಮೇಲೆ ಚೀಲ ಕಟ್ಟಿ ನುಕ್ಕಿ ಸಪ್ಪಾಕಿ ಕಲ್ಲೇರಿ ಬೆಚ್ಚತ್ತ, ಅದ್ ಬೆದಿ ಬರತ್ತ. ಆಮೇಲೆ ತೆಗೆದು ಒಂದೆರಡು ದಿನ ಬಿಟ್ಟು ಗದ್ದಿಗೆ ಬಿತ್ತಾಣೆ ನೀರಲ್ಲೇ ಚಲೋ.
1: ಯಾವ ತಿಂಗಳ ಮಾಡ್ತೀರಿ ಇದನ್ನ ನೀವು?
0: ಅದು ನಮ್ದೀಗ 15 ದಿವಸ ಆಯ್ತು ಮಾಡಿ, ಜೂನ್
1: ಮಳೆ ಕಾದೆ ಮಾಡುದು.
0: ಮಳೆ ನೀರ್ ಬಂದ 15 ದಿವಸ ಆಯ್ತು, ಈಗ ಎಲ್ಲ ಸುಮಾರು ಬಲ ಆಯ್ತ. ಅದು ಈಗ ಅವ್ರು ಹೇಳ್ತಾ ಇದ್ದಂಗೆ, ಏನೋದ ಶೆಟ್ಟಿ ಹೇಳ್ತಾ ಇದ್ದಂಗೆ ತೇಲ್ತಾ ಉಂಟು,
1: ತೇಲ್ತಾ ಇದೆ. ನೀರ್ ಜಾಸ್ತಿ ಆಯ್ತು,
0: ಗಾಳಿ ಬರ್ತಾ ಇತ್ತಲ್ಲ, ಎಲ್ಲ ಬೆರೆ ಎಲ್ಲ ಆಚೆ ಈಚೆ.
1: ಅದು ಕಾಲು ಊರು ಮುಂಚೆ ಈಗ ತೇಲ್ತಿದೆ.
0: ಈಗ ಯೂರಿಯಾ ಹಾಕಿತ್ತ ಇನ್ನು ಬೇರೆ.
1: ಇದನ್ ಕೆಮ್ಕಿತ್ತೀಗ ನಿಮ್ದು ಆರ್ಗ್ಯಾನಿಕ್ ಅಲ್ಲ ಅಂದ್ರೆ ಯೂರಿಯಾ ಗಿರಿ ಎಲ್ಲ ಹಾಕ್ತಿರಿ, ಸಾರ ಗಿರಿ ಸಾರೆಲ್ಲ
0: ಹಾಕ್ತಾರೆ.
1: ಗೊಬ್ಬರಕ್ಕೆಲ್ಲ ಎಂತ ಮಾಡ್ತೀರಿ ನೀವು? ಮನೆಗೆ ಎಷ್ಟು ಜನ ಇತ್ತು?
0: ಮನೆಗೆ ಒಂದ 5 ಜನ ಉಂಟು.
1: 5 ಜನ? ಅರೆ, ಎಷ್ಟು ಜನ ಇದ್ರ?
0: ಜನ 3 ಜನ ಇದ್ರ, ಅಮ್ಮ ಅಪ್ಪ ನಾನು.
1: ಅಮ್ಮ ಅಪ್ಪ ನೀವು ಅಂದ್ರೆ ದನ ಚಾಕ್ರಿಯಲ್ಲಿ ನೀವೇ ಮಾಡುದು?
0: ಮಾಡುದು,
1: ಹೈನುಗಾರಿಕೆ ನಿಮ್ದೆ. ಎಷ್ಟು ಹಾಲು ಕರಿತ್ರಿ?
0: ಹಾಲು ಒಂದು 25 ಲೀಟರ್ ಕೊಡುತ್ತೆ
1: ದಿನ.
0: ಡೈರಿಗೆ ಕೊಡು. ಅವಾಗ ಜಾಸ್ತಿ ಇತ್ತು, ಈಗ ಎಲ್ಲ ಒಂದೊಂದ್ ಗಬ್ಬ ಕೊಟ್ಟು ಒಂದೊಂದ್ ಗಬ್ಬ ಕೊಟ್ಟುದಿಲ್ಲ, ಹಾಗಾಗಿ ಉಂಟು.
1: ಹಂಗೆಲ್ಲ ಆತಿತ್ತು. ಸೊ ನೀವು 5 ದನದ್ದು ಗೊಬ್ಬರ ನಿಮ್ಗೆ ಗೆದ್ದಿಗೆ ಎಲ್ಲದಕ್ಕೂ ಸಾಕತ್ತ?
0: ಸಾಕಾಗತ್ತೆ, ತೋಟಕ್ಕೆ ಗೆದ್ದಿಗೆಲ್ಲ
1: ಹಟ್ಟಿ ಗೊಬ್ಬರ.
0: ಗೊಬ್ಬರ ಗ್ಯಾಸ್ ಮಾಡಿತ್ತು,
1: ಅದು ಇತ್ತು ಮತ್ತೆ
0: ಅದ್ರಲ್ಲಿ ಅನ್ನ ಎಲ್ಲ ಮಾಡಿತ್ತು.
1: ಗೊಬ್ಬರ ಗ್ಯಾಸ್ಗಾಗಿ ಕರಡ್ಕಲ್ಲ, ಅದು ಯಾರು ಮಾಡುದು?
0: ಅದು ನಮ್ದು ಅಪ್ಪ ಮಾಡುದು.
1: ಅಪ್ಪ ಮಾಡುದ? ಯಾಕಂದ್ರೆ ಕೃಷಿಕರ ಮನೆಯಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಜನ ಬೇಕೇ.
0: ಹೌದೌದು,
1: ಒಂದೇ ಮನೆಗೆ ಯಾರಿದ್ರು ಅವ್ರು ಒಬ್ರಾದ್ರೂ ಒಬ್ಬರೇ ಮಾಡ್ಕ
0: ಹೈಕೊಳ್ಳುತ್ತ, ಹಂಗೆ ಎಲ್ಲ ಸಲ ಹೈಕೊಳ್ಳುದಿಲ್ಲ. ಗೆದ್ದೆ ಕೆಲ್ಸಕ್ಕೆ ಎಲ್ಲ ಹೈಕಂತತ್ತ
1: ಕೃಷಿಕರಲ್ಲಿ, ನಾನು ಇದು ಮಾಡ್ಕ ಅದು ಮಾಡುಕಾಗಂತ ಏನಿಪ್ಪುದಿಲ್ಲ. ಮನೆಗೆ ಎಲ್ಲ ಕೆಲಸನು ಅವ್ರು ಮಾಡ್ತಾರೆ, ಗೆದ್ದೆಗಿಳುದ್ರಿಂದ ಹಿಡಿದು ಇಲ್ಲಿ ಮನೆ ಬದಿ ಕೆಲಸ ಬದುಕೆ ಅಂತ ಎತ್ತು ಎಲ್ಲ ಮಾಡುವಂತ
0: ಸೇರಿಸಿ ಮಾಡುದು. ನಾವು 3 ಜನ
1: ಸೇರ್ಕೊಂಡು
0: ಅಮ್ಮ ಒಳಗ್ ಮಾಡುದು, ನಾನು ಅಪ್ಪ ಹೊರಗಡೆ ಮಾಡುದು.
1: ಪ್ರಗತಿಪರ ರೈತ ನೀವು ಆಗಿರೋದ್ರಿಂದ ಯಾವ್ದೆಲ್ಲ ಬೆಳಿ ನೀವು ಬೆಳಿತ್ರಿ ಹೇಳಿ ಕಂಬ?
0: ಭತ್ತ, ಅಡಿಕೆ.
1: ಭತ್ತ ಒಂದ್ ಎಷ್ಟು ಬೆಳಿತ್ರಿ ವರ್ಷಕ್ಕೆ?
0: ಭತ್ತ ಒಂದು 35 ವರ್ಷಕ್ಕ ಒಂದು 40 ಕ್ವಿಂಟಲ್ ಆಗತ್ತೆ.
1: 40 ಕ್ವಿಂಟಲ್? ನೀವು ನಿಮ್ ಮನೆಗೆ ಇಟ್ಕೊಂಡು ಮತ್ತೆಲ್ಲ ಮಾಡ್ತೀರಾ?
0: ಊಟಕ್ಕೆ ಇಟ್ಕೊಳತ್ತೆ ಮತ್ತೆಲ್ಲ ಮಾರಾಟ.
1: ಈಗ ಅದ್ ಹೆಂಗ್ ಅದು ಅಲ್ಲಿ ಮಿಷಿನ್ ಬಂದೆ ನಿಮ್ಮ?
0: ಇಲ್ಲ ಇಲ್ಲ, ನಾವು ಮಿಲ್ಲಿಗೆ ತಗೊಂಡು ಹೋಗತ್ತೆ.
1: ಅಲ್ಲ, ಕುಯ್ಯುದ ಹೆಂಗೆ?
0: ಮಿಷಿನ್ ಬರತ್ತೆ,
1: ಮಿಷಿನೇ. ಮಿಷಿನ್ ಬಂದದನ್ನ ನೀವು ಅಲ್ಲಿಂದ ಸೀದಾ ಮಿಲ್ಲಿ ತಕ ಹಾಕೋದು?
0: ಹೌದೌದು.
1: ತಕ ಹೋಗಿ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಪ್ಪದ?
0: ಇಲ್ಲ ಇಲ್ಲ, ಅದನ್ನ ಮಾರಾಟ ಮಾಡತ್ತೆ.
1: ಅಲ್ಲಲ್ಲ, ಹೆಚ್ಚಿನ ಎಂತ ಮಾಡ್ತಾರೆ ಕೇಳಿದ್ರೆ ಕರೆಕ್ಟ್ ಇದೆ, ನೀವು ಮಾರಾಟ ಮಾಡುದು.
0: ಮಾರಾಟ ಮಾಡುದು, ಆಮೇಲೆ ನಮ್ಗೆ ಬೇಕಾಗುವಷ್ಟು ಅಕ್ಕಿ ತಿಮ್ಮ ಊಟ ಮಾಡ್ಲಿಕ್ಕೆ ತರುದು ಅಷ್ಟೇ.
1: ಓಕೆ, ನಿಮ್ ಬೇಕಪ್ಪ ಅಷ್ಟು ತಕ ಬತ್ರಿ?
0: ಹೌದೌದು, ಊಟಕ್ಕೆ ಎಷ್ಟು ಬೇಕು ಅಷ್ಟು.
1: ಈಗ ನೀವು ಗೇಣಿ ಹಾಕುದಿತ್ತಲ್ಲ, ಈಗ ಹಡ್ಬಿದ ಭೂಮಿ
0: ಗೇಣಿ ಒಂದು 2-3 ಗದ್ದೆ ಮಾಡಿತ್ತು, ಅದರಲ್ಲಿ ಅವರಿಗೆ 5 ಮುಡಿ ಅಕ್ಕಿ ಕೊಡ್ಬೇಕು.
1: 5 ಮುಡಿ? ಎಷ್ಟದು ಸೆನ್ಸ್ ಈಗ? ಹ್ಯಾಂಗ್ ಅದ ಲೆಕ್ಕ?
0: ಎಂತದೋ ಗೊತ್ತಿಲ್ಲ ನನ್ಗೆ, ಅವಾಗ್ಲೇ ಮಾಡಿದ್ದು ಮನೆ ಹತ್ರ ಇರುದು. ಅದ 5 ಮುಡಿ ಅಕ್ಕಿ ಅವ್ರಿಗೆ ಕೊಡ್ಬೇಕು, ಮತ್ತೆಲ್ಲ ನಮ್ದೇ.
1: ಮತ್ತೆಲ್ಲ ನಿಮ್ಗೆ 5 ಮುಡಿ ಅವ್ರಿಗೆ ಅಕ್ಕಿ ಕೊಡುದು?
0: ಅಕ್ಕಿ ಅವರಿಗೆ ವರ್ಷಕ್ಕೊಂದ್ಸಲಿ ಅಕ್ಕಿ ಕೊಡ್ಬೇಕು,
1: ಅಕ್ಕಿ ಕೊಡುದು. ಓಕೆ ಓಕೆ. ಸೊ ಹಾಂಗಾಗಿ ಸುಜಾತಾ ಶೆಟ್ರ್, ಸುಜಾತಾ ಶೆಟ್ರ್ ಮತ್ತೆ ತೋಟ ಮಾಡ್ತಾರೆ, ತೋಟಗಾರಿಕೆ
0: ಉಂಟು.
1: ಎಂತ ಮಾಡ್ತಾರೆ ಅಡಿಕೆಯ?
0: ಅಡಿಕೆ
1: 1,000
0: ಗಿಡ ಉಂಟು.
1: ಅದು ಅಡಿಕೆ ಸುಲಿದು
0: ಅದೆಲ್ಲ ಒಂದೊಂದ್ಸಲಿ ಹಾಗೆ ಕೊಡುತ್ತೆ, ಒಂದೊಂದ್ಸಲಿ ಜನ ಸಿಗದೆ ಇದ್ದಲ್ಲಿ ಒಂದೊಂದ್ಸಲಿ ಸೊಲಿತ್ತು, ಈಗ ಸೊಲಿಲಿಲ್ಲ. ಇತ್ತು
1: ಇನ್ನೇಗೆ ಸೊಲ್ದು ಕೊಡುದು ಹಾಗೆ ಕೊಡ್ತಾರೆ.
0: ಅದ ಎಂತ ಅಂತೇಳಿ
1: ಮಳೆಗಾಲದ ರೇಟ್ ವೈಟ್ ಮಾಡ್ತಾ ಇದೀರಿ ನೀವು?
0: ಹೌದೌದು, ರೇಟ್ ಇಲ್ಲಲ್ಲ. ನಾವು ಬೆಳೆದ ಬೆಳೆಗೆ ರೇಟ್ ಇಲ್ಲ, ಅವ್ರದ್ದೆಲ್ಲ ರೇಟ್ ಉಂಟು.
1: ರೈತರ ದುರಂತವೇ ಇದು.
0: ಸಾಗುವಳಿ ಮಾಡ್ರೆ ನವಿಲ ಮತ್ತೆ ಮಿಗ ಮತ್ತೆ ಹಂದಿ ಅದನ್ನ ಮೆಚ್ಚುದಿಲ್ಲ, ಅದು ನಮ್ ಮನೆಗೆ ಬಂದ್ರ ಮೇಲೆ ನಮ್ದು. ಇಲ್ಲ ಅಂದ್ರೆ ಗದ್ದೆಲಿ ಇದ್ದದ್ ನಮ್ದಲ್ಲ.
1: ಹೌದು ಹೌದು ಹೌದು ಹೌದು. ಅಲ್ಲ ನಿಮ್ಗೆ ಕೆಲವು ಸಲ ಇದು ಬೇಡ ಮರೆ ಸಾಕತ್ತೆ,
0: ಸಾಕು ಬೇಡ ಬೇಡ ಅಂತ ಹಳಿಯರ್ ಕೇಳುದಿಲ್ಲ.
1: ಹಳಿಯರ್ ಕೇಳ್ತಿಲ್ಲ,
0: ನಮ್ದು ಅಪ್ಪ ಕೇಳುದೇ ಇಲ್ಲ, ಮಾಡ್ಲೇಬೇಕು.
1: ಅಪ್ಪ ಹೆಂಗ್ ಎಷ್ಟು ವರ್ಷ?
0: ಅವ್ರಿಗೆ ಈಗ 70.
1: ಈ ಹಳೆಯ ಇಪ್ಪಲವರಿಗೆ ಕೃಷಿ ಇರುತ್ತೆ,
0: ಅಪ್ಪ ಇಪ್ಪಲವರಿಗೆ ಇರುತ್ತೆ, ಆಮೇಲೆ ಇಲ್ಲ.
1: ಈಗ ಇದು ತೆಂಗು ಕೃಷಿ?
0: ತೆಂಗು ಉಂಟು.
1: ಎಷ್ಟಿದೆ
0: ಕಾಯಿ? ವರ್ಷಕ್ಕೊಂದು 2-3 ಸಾವಿರ ಕಾಯಿ. ಮಂಗ ಬೆಚ್ಚುದಿಲ್ಲ.
1: ಮಂಗನ ಕಾಟ. ಕಾಯಿಗೆ ಮಂಗನ ಕಾಟ, ಮ್ಯಾಲಿದ್ದಕ್ ಮಂಗನ ಕಾಟ, ಕೆಳಗಿದ್ದಕ್ ಮಿಗಗಳ ಕಾಟ,
0: ಹಂದಿ ಕಾಟ ಬಿಟ್ಟು ಉಳಿದಿದ್ರೆ ನಮ್ಗೆ
1: ಅವರೆಲ್ಲ ತಿಂದು ಬಿಟ್ರೆ. ಸೊ ನೀವೊಂದು ವರ್ಷಕ್ಕೆ ಕೃಷಿಯಲ್ಲಿ ಬದುಕನ್ನ ನೀವು ಕಟ್ಕೋತೀರಂದ್ರೆ ಅಷ್ಟು ಎಷ್ಟು ಎಕರೆ ಭೂಮಿಯಲ್ಲಿ ನಿಮ್ದು ಈಗ ಒಟ್ಟು ಕೃಷಿ, ತೋಟಗಾರಿಕೆ, ಅಡಿಕೆ ಎಲ್ಲ ಆತಿತ್ತು ಹೇಳಿ?
0: 6 ಎಕರೆವರೆಗೆ ಉಂಟು.
1: 6 ಎಕರೆವರೆಗೆ ಇದು ಕೃಷಿ ಭೂಮಿ ಬಿಟ್ಟು. ನಿಮ್ದು ಗೆದ್ದೆಲ್ಲ ನಿಮ್ದು ಸ್ವಂತ ಇತ್ತು?
0: ಸ್ವಂತ ಉಂಟು.
1: ಜೊತೆಗೆ ಅದರೊಟ್ಟಿಗೆ ಹೊಡಬಿದ್ದು ನೀವು ಮಾಡ್ತಿದ್ರೆ ಎಲ್ಲ ಒಟ್ಟಾಯ್ ಕಂಡು. ಓಕೆ, ಸೊ ಹಾಂಗಾಗಿ ಒಂದು ಭತ್ತ ಚೆಲ್ಲುದು ನೀವು, ಬಿತ್ತನೆ ಮಾಡುದು, ಅದನ್ನೇನ ತೆಗ್ದು ಸಸಿ ತೆಗ್ದು ಆಗಿ ಒಯ್ಯಿನಿ ಆಗಿ ನೆಡಿನಿ?
0: ಮೇಡಮ್ ಅದು ನಮ್ಗೀಗ ಅದು ಲಾಭ ಇಲ್ಲ.
1: ಹಾಗೆ ಒಯ್ದು
0: ನೆಟ್ಟಿದ್ರೆ ಲಾಭ ಇಲ್ಲ, ಖರ್ಚು ತುಂಬಾ ಖರ್ಚಾಗತ್ತೆ, ಅದಕ್ಕೋಸ್ಕರ ನಾವು ಬಿತ್ತನೆ ಮಾಡುದು.
1: ಅದ ಈಗಿನವರು ಎಲ್ಲ ನೆಯ್ಯುದು ಒಯ್ಯುದು ನೆಡುದು ಎಲ್ಲ ಬಿಟ್ಬಿಟ್ಟಿರ್ ಜನ ಇಲ್ಲ. ಅಪ್ಪ ಎಂತದ ಒಂದ್ ಭೂಮಿ ತಾಯಿ ಕೊಟ್ಟಷ್ಟಂತ ದೇವ್ರ ಮೇಲೆ ಭಾರ ಹಾಕಿ ಚೆಲ್ಲಿ ಬಪ್ಪುದು. ಈಗ
2: ನೇರ ಬಿತ್ತನೆ ಒಳ್ಳೆ ಲಾಭ ಇತ್ತು
3: ಚಿನಿ ಅಂದ್ರೆ, ನಾವು ಈಗ ಅಗಿ ಹಾಕಿ ಮ್ಯಾಟ್ ಆಗಿ ತಂದ ನಟ್ರು ಬಿ ನಮ್ಮಲ್ಲಿ ನೆರೆ ಬಪ್ಪು ಜಾಸ್ತಿ, ಹಾಗಾಗಿ ನೆರೆ ಬಂದು ಒಂದ್ ವಾರ ಇದ್ರೆ ಕೊಳ್ದೆ ಹೋಗುತ್ತೆ. ಅದು ನೇರ ಬಿತ್ತನೆ ಮಾಡ್ರೆ ಒಂದ್ 15 ದಿನದಲ್ಲ ಮಳೆ ಬಂದ್ರು ಬಿ ಅದ ತನ್ನಷ್ಟಕ್ಕೆ ಯಾರು ಬಿಸಿಲಕ್ಕಾದ್ರು ಒಂದೊಂದ್ ಇದ್ರೆ ಹಿಂದ್ ಹೊಡೆದ್ರೆ ತುಂಬಾ ಲಾಭ ಆಗ್ತದೆ ನಮ್ಗೆ. ದಪ್ಪ ಇದ್ದಲ್ಲಿ ಸಸ್ತು ನಟ್ಟ ಒಳ್ಳೆ ಆತ. ಆದ್ರೆ ಇದು ನಾವ್ ಬಿತ್ತಿದ್ರೆ ಇನ್ನೊಂದ್ಸಲ ಮತ್ತೆ ಅಗಿ ಹಾಕಿ ನಡಕ್ ನಾವು ಕೊಳದೆ ಹೋಗ್ತದ ಮತ್ತೆ ಚೆಲ್ಲದೇ ಇಲ್ಲ.
1: ಈಗ ನೀವು ದಪ್ಪ ಇದ್ದಲ್ಲಿ ಸಸ್ತು ಅಂದ್ರೆ ಅದನ್ನ ಕಿತ್ತು ಎಲ್ಲಿ ಖಾಲಿ ಇದೆ
3: ಅಲ್ಲೆಲ್ಲ ಫುಲ್ ಪ್ಯಾಚ್ ಅಪ್ ಬಿಟ್ಟ ಸ್ಥಳ ತುಂಬುತ್ತಂತ್ರ,
1: ಬಿಟ್ಟ ಸ್ಥಳ
3: ಗೆದ್ದಿದ್ದೆಲ್ಲ ತುಂಬಬಹುದು ಒಂದು ಖಾಲಿ ಇದ್ದಲ್ಲಿ ಜಾಗ ಬಿಡುದಿಲ್ಲ.
1: ಓಕೆ, ಈಗ ಇದು ಕಳೆ ಕೀಳುದು ಒಂದ್ ಬತ್ತಲ್ಲ ಮರ್ರೆ ಮುದ್ದದಲ್ಲಿ,
3: ಅದು ನಾವು ಬೀಜ ಹಾಕಿ 3 ದಿನಕ್ಕೆ ಕಳೆನಾಶಕ ಹಾಕತ್ತ. ಅದ್ ನೀರ್ ಮಳೆ ಬರ್ಲ 3 ಇಂಚ್ ನೀರಿದ್ರೆ ಅದ್ ಫುಲ್ ಪ್ಯಾಚ್ ಅಪ್ ಆತ, ಎಲ್ಲರೂ ನೆರಿ ಬಂದ್ ಹೋಯ್ತಂದ್ರೆ ಅದು ಕಳೆನಾಶಕ ಬೆಳ್ಕೊಂಡು ಹೋಗ್ತ. ಮತ್ ಇಪ್ಪತ್ತೊಂದಿನ ಈ ಕಿತ್ತು ನಟ್ಟಿ ಒಂದ್ 3 ದಿನ ಆದ್ಮೇಲೆ ಮತ್ ನೀರ್ ತುಂಬಿಸಿ ಮತ್ ಕಳೆನಾಶಕ ಹಾಕ್ರೆ ಫುಲ್ ಕಳೆ ಎಲ್ಲ ಇದ್ದಿದ್ರೆ ಹೋತ್.
1: ಓಕೆ,
3: ಕುರ್ಬುಲ ಇಲ್ಲಂದ ನಾವು ನೇರ ಕೀಳತ್ತೆ ಮತ್ತೆ ವೀಲ್ಡರ್ ಎಲ್ಲ ಓಡಿಸೋಕೆ ಆತಿಲ್ಲ ಬಿತ್ತನೆ ಮಾಡ್ರಿ.
1: ಕರೆಕ್ಟ್, ಅದ್ ಲೈನ್ ಆಗಿ ಇಪ್ಪುದಿಲ್ಲ.
3: ಅದು ಕೆಲವು ಜಾಸ್ತಿ ದಪ್ಪ ಇದ್ರು ಬಿ ಅದು ಮಾಡಿದಿ ನಾನು ನೇರ ಬಿತ್ತನೆ ಮಾಡಿ. ಮಧ್ಯೆ ಆಗಿನೂ ತೆಳು ಇದ್ರೆ ಜಾಸ್ತಿ ಇದ್ರೆ ನಮ್ಗ ಈರುಳ್ಳಿ ಜಾಸ್ತಿ ಕೊಡುದಿಲ್ಲ, ಅದ್ ಬರೀ ಹುಲ್ಲು ಹುಟ್ಟುತ್ತು ಬಿಟ್ರೆ ಭತ್ತ ಬತ್ತಿಲ್ಲ. ಹಾಗಾಗಿ ನಾವು ಮಧ್ಯೆ ವೀಲ್ಡರ್ ಓಡಿಸಿ ಅದನ್ನು ನಾವು ಚೆಂದ ಮಾಡಿ ಸಾಲ್ ನಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ಜಾಗ ಬಿಡುದು ಅದನ್ನ ವೀಲ್ಡರ್ ಓಡಿಸಿ
1: ಉಳಿದೆಲ್ಲ ಹೊರ ಒಡ್ಡಿಲ್ಲ
3: ಅಂದ್ರೆ ನಮ್ಗೆ ಆಗ್ಲಿಕ್ಕೆ ಆ ಮಕ್ ಇದ್ದು ನಾವು ಹಿಂಡ್ ಹೊಡ್ಕೊಂಡ್ ಜಾಸ್ತಿ
1: ಆಗ್ತದೆ
3: ಮತ್ತೆ ಅಲ್ಲಿ ನಲು ಆಗ್ತ ಒಳ್ಳೆ ಆಗ್ತ
1: ನಲು ಅಂದ್ರೆ
3: ಗನ ಆಗಿನೆಲ್ಲ ಕೀಳತ್ ಮಧ್ಯೆ ಲೈನ್ ಆಗಿ ಯಾವ್ದೆಲ್ಲ ಇತ್ತಂದ್ರೆ ಆ ಗೊಬ್ಬರ ಅಡಿವತ್ತ ಅಂದ್ರೆ ಕೆಸರು ಮೇಲೆ ಬತ್ತ ಅಷ್ಟೊತ್ತಿಗೆ ಅವ್ರು ಫ್ರೀಡಮ್ ಸಿಕ್ಕತ್ತೆ, ಸಸಿಗಳಿಗೆ ಫ್ರೀಡಮ್ ಸಿಕ್ಕತ್ತೆ, ಬೇರೆ ಗಾಳಿ ಹೋತ್ತ ಬುಡುಕ್
1: ಜಾಗ ಸಿಗುತ್ತೆ
3: ಒಳ್ಳೆ ಆತ. ಅದು ಮಾಡೋದು ಕಷ್ಟ ಮಾತ್ರ, ನಾನಾಯ್ ಮಾಡ್ತೀನಿ, ನಾ ಜನ ಹಾಕೋದಿಲ್ಲ, ನಾ ವೀಲ್ಡರ್ ಹೊರಸದಿಂದ ಹಿಡಿದು ಗೊಬ್ಬರ ಹೊರದಿಂದ ಪ್ರತಿಯೊಂದು ನಾವು ಮಾಡೋದು.
1: ಗೊಬ್ಬರ ಒಬ್ಬರೇ ಹೊರತ್ರೆ
3: ನಾವು ಹೊರತ್ ನಮ್ಮ ಪಪ್ಪ ನೆಗ್ಗಿ ತುಂಬಿಸಿದ ನಾವು ಹೊತ್ತಾಕೋದು, ನಾ ಜನ ಹಾಕೊಂಡು ಮಾಡೋದೇ ಇಲ್ಲ. ಒಳ್ಳೆ ಮಾಡೋದು
1: ಅಡ್ಡಿಲ್ಲ ಮಾರ, ದೇವ್ರು ಹಿಂಗೆ ಇಟ್ಟಿರ್ಲಿ ಪಪ್ಪ ತುಂಬುದು ತಲೆ ಮೇಲೆ
3: ಜನ ಹಾಕಿ 1,000 ರೂಪಾಯಿ ಕೊಡಕ. ಅದೇ ನಾವು ದಿನಕ್ಕೆ ಬೆಳಿಗ್ಗೆ 7 ಅವರ್ ಕೆಲಸ ಸಾಯಂಕಾಲ 7 ಅವರ್ ಕೆಲಸ ಮಾಡ್ರೆ ಒಂದಿನದಕ್ಕಿಂತ ಕೆಲದಕ್ಕಿಂತ ಜಾಸ್ತಿ ಮಾಡತ್.
1: ಪ್ರೇಮ ಶೆಟ್ಟಿ, ನನ್ ಫೇವ್ರೇಟ್ ಕೆಲಸ ಯಾವ್ದು ಗೊತ್ತಾ? ಗೊಬ್ಬರ ಹೊರದು. ನಂಗೆ ಇಷ್ಟ ಗೊಬ್ಬರ ಹೊರದು.
3: ಗೊಬ್ಬರ ಹೊರದು ದನ ಗೊಬ್ಬರ ಹಟ್ಟಿ. ಈ ನಮ್ದು ಈಗ ಮನಿ ಸ್ವಲ್ಪ ಕಟ್ತಿತ್ತಲ್ಲಿ ಆಚೀಚಿಗಾಯ್ತು ಬಿಟ್ರೆ ನಾವು ಹೈನುಗಾರ ಮೊದ್ಲು ಎಮ್ಮಿ ಎಲ್ಲ ಸಾಕ್ತಿದ್ದು, ನಾವು 3 ಎಮ್ಮಿ ಇದ್ದಿತ್ತು. ಎಮ್ಮಿ ಸಾಕಿ ನಾವು ಎಮ್ಮಿ ಕರ್ದು ಡೈರಿ ಕೊಡ್ ಯಾಕಂದ್ರೆ ಮಿಷನ್ ಇರ್ಲಿಲ್ಲ, ಕೈಯಂಗೆ ಎಳಿಬೇಕಿ. ನಾವು 9 ತಿಂಗಳು ಗರ್ಭಿಣಿ ಯಾರು ಬಿ ಅಂದ್ ಕರ್ದು ಆಸ್ಪತ್ರೆ ಹೋಗಿ ಡೆಲಿವರಿ ಮಾಡ್ಕೊಂಡು.
1: ನಾರ್ಮಲ್ ಡೆಲಿವರಿ?
3: ನಾರ್ಮಲ್ ಆಗಿಲ್ಲ, ಸೀಸರಿನ ಕಾಯ್ಲಿಲ್ಲ
1: ಮತ್ತೆ
3: 9 ತಿಂಗಳು ಗರ್ಭಿಣಿ ಆದ್ರೂ ಟೆಸ್ಟಿಗೆ ಅಪ್ಪಾಗ ನಾ ಕರ್ದಿಗೆ.
1: ಅದಕ್ಕೆ ಹೇಳುದು ಕೃಷಿ ಮಹಿಳೆಯರು ಸ್ಟ್ರಾಂಗ್ ಅಂತ, ಮೆಂಟಲಿ ಫಿಸಿಕಲಿ ಎರಡೂ ತರದಲ್ಲಿ. ಎಷ್ಟು
3: ಕೃಷಿ ಅಂದ್ರೆ ತುಂಬಾ ಖುಷಿ ಅಂದ್ರೆ ಈಗ ಭತ್ತದ ಗೆದ್ದಿನಲ್ಲಿ ಅಡಿಕೆನೇಲಿ ಅದಕ್ಕೋಸ್ಕರ ನಾವು ಈಗ ಕೃಷಿ ಸಖಿ ತಗೊಂಡು ನಮ್ಗೆ ನಾಲೆಜ್ ಸಿಕ್ಕತ್ತೆ. ಸಂಬಳ ಅದ್ರಲ್ಲಿ ಇಂಪಾರ್ಟೆಂಟ್ ಅಲ್ಲ, ನಾಲೆಜ್ ಸಿಕ್ಕತ್ತಲ್ಲ. ವಿಜ್ಞಾನಿಗಳ ಒಟ್ಟಿಗೆ ಮಾತಾಡ್ಲಕ್ಕ ಎಂತ ಸಮಸ್ಯೆ ಇದ್ರು ಕೇಳಲಕ್ಕ.
1: ನೀವು ವಿಜ್ಞಾನಿಗಳ ಒಟ್ಟಿಗೆಲ್ಲ ಮಾತಾಡ್ತೀರ?
3: ಹೌದಪ್ಪ, ನಮ್ಗೆ ಟ್ರೈನಿಂಗ್ ಇರುತ್ತೆ, KVKಲ್ಲಿ ಆ ದಿನ ಟ್ರೈನಿಂಗ್ ಇರುತ್ತೆ, ಅದ್ರಲ್ಲಿ ನಾವು ಭಾಗವಹಿಸುತ್ತೆ. ಅಷ್ಟೊತ್ತಿಗೆ ನಮ್ಗೆ ಎಂತ ಸಮಸ್ಯೆ ಇದ್ರು ಕೇಳಿ ಅವ್ರ ಹತ್ರ ಪರಿಹಾರ ತಗೊಳ್ಳಕ.
1: ಗುಡ್,
3: ಅಷ್ಟು ನಮ್ಗೆ ಆ ನಾಲೆಜ್ ಸಿಕ್ಕಿದ್ ನಮ್ಗೆ ಸಿಕ್ಕೋರಿಗೆ 4,000 ಸಂಬಳ, ಅದಿತ್ತಕ್ಕೂ ಸಾಕ ನಂಗೆ ತಿರುಗು ಪೆಟ್ರೋಲಿಗೂ ಸಾಕತ್ತಿಲ್ಲ, ಅದಕ್ಕಿಂತ ಹೆಚ್ಚು ನಾಲೆಜ್ ಸಿಕ್ಕತ್ತಲ್ಲ ನಮ್ಗೆ.
1: ಈಗ ನೀವು ಕೃಷಿ ಸಖಿಯಾಗಿ ಎಲ್ರಿಗೆ ಹೆಂಗ್ ಹೆಲ್ಪ್ ಮಾಡ್ರಿ?
3: ಪ್ರತಿಯೊಂದು ಈಗ PM ಕಿಸಾನ್ ಇಂದ ಹಿಡ್ದು ಅವರಿಗೆ ಗೊಬ್ಬರ ಇರ್ಬೋದು, ಬೀಜ ಇರ್ಬೋದು, ತಾರ್ಪಲ್ ಇರ್ಬೋದು, ಪೈಪ್ ಇರ್ಬೋದು, ಪ್ರತಿಯೊಂದು ಮೆಸೇಜ್ ಹಾಕಿ ಕಡೆ ಸಿಗ್ದವರಿಗೆ ಹೇಳಿ ಫೋನ್ ನಂಬರ್ ಇದ್ರೆ ಇನ್ನೊಬ್ರಿಗೆ ಬೇಕಲ್ಲ, ಅವರಿಗೆ ಯಾವ್ದು ಇಲ್ಲ ಕೆಲವರಿಗೆ ಅದನ್ನ ಹೇಳಿ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಹೆಲ್ಪ್ ಮಾಡ್ತೀವಿ. ಮಳ್ಳಳ್ಳಿ ಗ್ರಾಮದಲ್ಲಿ ಆಲ್ಮೋಸ್ಟ್ ಸುಮಾರು ಪೈಪ್ ಇದೆ.
1: ಬೆಸ್ಟ್ ಕೃಷಿ ಸಖಿ ಅವಾರ್ಡ್ ತಗೊಂಡಿದ್ರೆ ನೀವು, ವೆರಿ ನೈಸ್. ನೀವು ಮೊಳಹಳ್ಳಿಯಲ್ಲಿ ಅಲ್ಲ, ನಂಗೆ ಖುಷಿ ಆದ್ಯಂತ ಗೊತ್ತಾ, ನಿಮ್ ನಿಮ್ಗ ಆ ಪ್ರೀತಿ ಆ ಕೆಲಸದ ಮೇಲೆ ಪ್ರೀತಿ ಅದು ಹೇಳೋತ್ತಿಗೆ ಎಷ್ಟು ಎಕ್ಸೈಟ್ ಆಗ್ತಿದ್ರಿ ನೀವು
3: ಅಷ್ಟು ಖುಷಿ ಆಗ್ತದೆ
1: ಅಲ್ಲ ಮಾರ್ರೆ. ಈಗ ಕಾಣಿ ನಮ್ಮಂತಾರ ಕೃಷಿ ಆ ಕೃಷಿ ಗೆದ್ದಿ ಇಳಿಕು ಬೆನ್ನು ಐತಿ ಅಪ್ಪ ಯಾರು
3: ಗೆದ್ದಿಗೆ ಬೆನ್ನು ಇದ ಮೈ ಕಂಡ ಐಕಂಡ್ರೆ ಬೆನ್ನು ಸ್ಟಾರ್ಟ್ ಆಗ್ತ ಕೆಲಸ ಮಾಡಿದ ಫ್ರೀಡಮ್
1: ಖುಷಿ ಆಗ್ತ
3: ಖುಷಿ
4: ಆಗ್ತದೆ. ಇದಕ್ಕೆಲ್ಲ ಬಂದಿರ ನಮ್ಮ ಏರಿಯಕ್ಕೆಲ್ಲ ಅವ್ರು ಹೇಳುದು ನಮ್ದಂದ್ರೆ ಎಲ್ಲ ಒಂದೇ ಸೈಡ್ ಅಲ್ಲಿ ಇರೋದು ಈ ತರದ ಗೆದ್ದಿ ನಂಗೆ ಸಿಕ್ಕಿದಿತ್ ನಾನು ಮತ್ತಿಷ್ಟು ಮಾಡ್ತಿದ್ದೆ
1: ಅಂತ ಪ್ರೇಮ ಶೆಟ್ಟರ್ ಹೇಳುದ.
4: ಒಂದ್ ಈಗ ಒಂದ್ ನಮ್ಗೆ ಈಗ ಎನ್ಆರ್ ಎಲ್ ನಮ್ಗೆ ಈಗ ಕೃಷಿ ಸಖಿನ ಎಲ್ಲಾ ಪಂಚಾಯತಲ್ಲೂ ಅವ್ರು ಆಯೋಜನೆ ಮಾಡ್ಯಾರ ನೇಮಕ ಮಾಡ್ಯಾರ ಆರ್ ಒಂದ್ ದುರಂತ ಕೃಷಿ ಸಖಿಯರಿ ಸಂಬಳ ಬೇರೆ 4.5 ಸಾವಿರ ರೂಪಾಯಿ ಸಂಬಳ ಅಂದ್ರೆ ಎತ್ತಿಗೂ ಸಕ್ಕತ್ತಿಲ್ಲ ಅದಕ್ಕೆ ಅವ್ರು ಪೆಟ್ರೋಲ್ಗೆ ಸಕ್ಕತ್ತಿಲ್ಲ ಅವ್ರ ಕೆಲಸ ಹೆವಿ ಇರುತ್ತೆ ಎನಿ ಟೈಮ್ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಫೋನ್ ಅಲ್ಲೇ ಇರ್ತಾರ ಜನರಿಗೆಲ್ಲ ಮೆಸೇಜ್ ತಲುಪ್ತಾರೆ. ನಮ್ದು ಒಂದೇ ಅಂತಂದ್ರೆ ಮೊಳೆಹಳ್ಳಿಗೆ ಕೃಷಿ ಇಲಾಖೆ ಇತ್ತಂದು ಹೆಚ್ಚಿನ ಜನರಿಗೆ ಗೊತ್ತಿರಲಿಲ್ಲ. ಎಲ್ಲೋ ದೊಡ್ಡ ದೊಡ್ಡವರೆಲ್ಲ ಕೃಷಿ ಮಾಡಿದವ್ರು ಅವ್ರ ಆ ಬೆನಿಫಿಟ್ ತಕ್ಕಂತಿದ್ರು 10 ಎಕರೆ 5 ಎಕರೆ ಇದ್ದಾರಲ್ಲ. ಆ ನಮ್ ಸಣ್ಣ ಸಣ್ಣ ರೈತರಿಗೆ ಅದ್ರ ಬಗ್ಗೆ ಎಂತದ್ದು
1: ಗೊತ್ತಿಲ್ಲ.
4: ಅದ ನಮ್ ಕೃಷಿ ಸಖಿ ಆರ್ಮೇನೆ ಎಷ್ಟೊಂದು ಫೆಸಿಲಿಟಿ ನಮ್ ಹೊಳಲಿ ಗ್ರಾಮದ ಜನರು ಪಡ್ಕೊಂಡಿರೋದ್ ನಮಗ್ ಖುಷಿ ಆತ್. ಕೃಷಿ ಅಧಿಕಾರಿಗಳಿಗೆ ಗೊತ್ತಿಲ್ಲ ಕೃಷಿ ಇಲಾಖೆ ಎಲ್ಲಂದೇಳಿ. ಈಗ ಮೊನ್ನೆವರೆಗೂ ಇವರೇ ತೋರ್ಸೋದು ಇವರೇ ಕರ್ಕೊಂಡು ಹೋಗೋದು ಇವರೇ ತೋರ್ಸೋದು ಮಸ್ತ್ ಹೆಲ್ಪ್ ಮಾಡಿ
1: ಕೆಲಸ ಮಾಡ್ತಾರೆ.
4: ಅಷ್ಟೇ ಕಷ್ಟದ ಪರಿಸ್ಥಿತಿ ಅಲ್ಲಿ ಅವ್ರಿದ್ರು ವೈಯಕ್ತಿಕವಾಗಿ ಮಸ್ತ್ ಕಷ್ಟದಲ್ಲಿದ್ರು ತುಂಬಾ ಕಷ್ಟ. ಆದ್ರೆ ಜನರು ಈಗ ಒಂದು ಚೂರು ತೋರ್ಸ್ಕಂತಿಲ್ಲ ಅದೊಂದ್ ಮಾತ್ರ ಬಹಳ ಖುಷಿ ಆಯ್ತು ನಮ್ಗೆ ಇಂಥ ಹೆಂಗಸರೆಲ್ಲ ಇರ್ತಾರಲ್ಲ.
1: ನಿಜವಾಗ್ಲು ವೆರಿ ಸ್ಟ್ರಾಂಗ್. ಅದೇ ರೇಡಿಯೋ ಕುಂದಾಪುರ ಕೇಂಬರ್ ಎಲ್ಲ ಒಂಚೂರು ಕೇಳಿ ಅಂತಂದ್ರೆ ಈ ಕೃಷಿ ಸಖಿ ಪಶು ಸಖಿ ಅಂತೆಲ್ಲ ಹೇಳ್ತಾರಲ್ಲ ಅವ್ರಿಗೆಲ್ಲ ಒಂಚೂರು ಈಗ ನಾವೇ ಕಾಂತ ಪೆಟ್ರೋಲ್ ಹಾಕುದು ಎಷ್ಟು ಕಷ್ಟ ಅನ್ನೋದು. ಒಂದ್ಸಲ ಹಾಕೊಂಡು ಅಲ್ಲಿ ನಿಲ್ಗೋದು ಪುರ್ರ ಖಾಲಿ ಆಗಿರತ್ತೆ. ಅದು 200 ರೂಪಾಯಿ 300 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಎಲ್ಲಿಗೂ ಸಾಲ.
4: ಬೇರೆ ಎನ್ಆರ್ ಎಲ್ ಬೇರೆ ಸಿಬ್ಬಂದಿಗಳೆಲ್ಲ ಇರ್ತಾರ ಆಯಾ ಪಂಚಾಯತ್ ಅಲ್ಲಿ ಅವ್ರಿಗೆಲ್ಲರ ಸ್ಯಾಲರಿ ಜಾಸ್ತಿ ಮಾಡ್ಯಾರ. ಆರ್ ಕೃಷಿ ಸಖಿಯರಿ ಮಾತ್ರ ಎಂತದೂ ಇರ್ಲಕ ಸಂಬಳ. ಆರ್ ವಾರದಲ್ಲಿ ಒಂದೆರಡು ಸಾರಿ ಅವರು ಕಂಪಲ್ಸರಿ ಕೃಷಿ ಇಲಾಖೆಗೆ ಬರ್ಲೇಬೇಕಾ ಮೊಳಳಿ. ಅಲ್ಲಿಗೆ ಪೆಟ್ರೋಲ್ ಚಾರ್ಜ್ ಅವ್ರದ ರಿಕ್ಷಾ ಚಾರ್ಜ್ ನಮ್ಮ ಮರತ್ತು ಮೊಳಳಲ್ಲೆಲ್ಲ ಬಸ್ ಇಲ್ಲ ರಿಕ್ಷಕ್ಕೆ ಬಂದು ಬಸ್ ಸ್ಟ್ಯಾಂಡ್ ಬಂದ್ ಮತ್ತೆ ವಾಪಸ್ ಬರ್ಕ್ ಆ ಇದ್ನಲ್ಲ ಅವ್ರದ ಆ ಪರಿಸ್ಥಿತಿ ಅದೆಲ್ಲ ಎಣಿಸ್ಕೊಂಡ್ರು ಬಹಳ ಅಷ್ಟು ಕಷ್ಟ ಪರಿಸ್ಥಿತಿಯಲ್ಲಿ ಅವ್ರದ ಇಂಟ್ರೆಸ್ಟ್ ತೋರಿಸಿ ನಿಭಾಯಿಸ್ತಾರಲ್ಲ ಅದೊಂದು
1: ಗ್ರೇಟ್ ಮೆಚ್ಚಲೇಬೇಕು.
4: ಮತ್ತೆ ಇಡೀ ಜನರದ್ದು ಯಾರೇ ಫೋನ್ ಮಾಡ್ಲಿ ನಿಮ್ಗೆ ಎಂತ ಬೇಕು ಆ ಸಿಟ್ಟಿಲ್ಲ ನಿಮ್ಗೆ ಅವ್ರದ ಪರಿಸ್ಥಿತಿ ಅವ್ರು ಬದಿಗಿಡ್ತಾರೆ ಅವ್ರ ಕೆಲಸ ಅವ್ರಿಗೆ ಬದಿಗಿಡ್ತಾರೆ ನಿಮ್ಗೆ ಎಂತ ಬೇಕು ಅದನ್ನ ಅಷ್ಟು ತಕೊಂಡೆ ಅವ್ರದ್ದು ಏನೇನ ಅಪ್ರೂಫ್ ಎಲ್ಲ ಬೇಕು ಅದನ್ನ ತಕೊಂಡು ಅವರೇ ಸ್ವತಃ ಖುದ್ದ ಕೃಷಿ ಇಲಾಖೆ ಕೊಟ್ಟು ಅವ್ರಿಗೆ ಫೋನ್ ಮಾಡಿ ಅವ್ರ ಮನೆಗೆ ಬಂದು ಅದನ್ನ ಹೇಳಿ ಇಷ್ಟೆಲ್ಲ ಪೇಷನ್ಸ್ ಇಟ್ಕೊಂಡು ಅವ್ರು ಮಾಡ್ತಾರ ಅದು ಖುಷಿ
1: ಬೇರೆಯವರಿಗೋಸ್ಕರ.
4: ಅವು ಬೇರೆಯವರಿಗೋಸ್ಕರ
1: ಅದಕ್ಕೆ ಅವರು ಪ್ರೇಮ ಅಂತ ಹೆಸರು ಇಟ್ಕೊಂಡದ.
4: ನಮ್ದು ಯಾವ್ದೇ ಒಂದು ಕಾರ್ಯಕ್ರಮ ಮಾಡ್ರು ಆಕ್ಟಿವ್ ಮತ್ತೆ ಅದ್ರಲ್ಲೂ ಪಂಚಾಯತ್ ಅಲ್ಲಿ ನಾವು ಎಂತದೇ ಮಾಡಿ ಅದು ಮಾಡು ಇದು ಮಾಡು. ನಾನ್ ಹೇಳುದು ನೀವ್ ಯಾಕೆ ಇಷ್ಟೆಲ್ಲ ಇಂಟ್ರೆಸ್ಟ್ ತೋರ್ಸ್ಕೊಂಡು ಹೆಂಗ್ ಮಾಡ್ತೀರಿ ಅನ್ಕೊಂಡು
1: ಹೆಂಗ್ ಸಾಧ್ಯ
4: ನಮ್ಗೆ ಕೇಮಕ್ಕೆ ಬೇಜಾರತ್ ಅವ್ರದ ಪರಿಸ್ಥಿತಿ ಅವ್ರದ ಒತ್ತಡ ಆ ಟೈಮ್ ಇಲ್ದೆ 20ಗೆ ಮತ್ತೆ ಬೇರೆ ಬೇರೆ ಮೀಟಿಂಗ್ ಇರುತ್ತ ಡೈಲಿ ಅವ್ರಿಗೆ ತಿರುಗಾಟ ಇರುತ್ತ ಕೃಷಿ.
1: ಅದ್ರ ಮಧ್ಯದಲ್ಲಿ ಗೆದ್ದಿ ಕೆಲಸ ಎಷ್ಟೊತ್ತಿ ಮಾಡುದಕ್ಕ
4: ರಾತ್ರಿ 4:30 ಹೇಳ್ತಾರಂತ ರಾತ್ರಿ 11:30 to 12:00 ಅವ್ರಿಗೆ ಕೆಲಸ. ಇದೀಗ ನಾವೀಗ ವೈಯಕ್ತಿಕವಾಗಿ ಕಂಡದ್ದು
1: ದೊಡ್ಡ ನಮಸ್ಕಾರ ಮಾಡ್ಕೊ ದಂಡ ನಮಸ್ಕಾರ. ಸೀರಿಯಸ್ಲಿ ಇವರೇ ನಮ್ ಇನ್ಸ್ಪಿರೇಷನ್ ಅಂತ. ಎಷ್ಟು ಕಷ್ಟ ಎಷ್ಟು ಕಷ್ಟ ಸಹಿಷ್ಣುಗಳು ಅಂತ ಹೇಳ್ಕೊಂಡು
4: ನಾವು ಬೇರೆ ವಾರ್ಡ್ ಮೀಟಿಂಗ್ ಎಲ್ಲ ಕರೀತಾರೆ ಅಷ್ಟೊತ್ತಿಗೆ ಹೇಳುದು ಅಲ್ಲ ಅವರಷ್ಟು ಕಷ್ಟ ನಿಮ್ಗಿತ್ತ ಬೇರೆ ಇವತ್ತು ಅದ್ಲಿ ಬಪ್ಪು ಕೈಲಿಲ್ಲ ಮಾರಿ ಆ ಮೀಟಿಂಗ್ ಬಪ್ಪು ಕೈಲಿಲ್ಲ ಇವತ್ತು ನಮ್ಗದ್ದು ತಪ್ಪು ಕೈಲಿಲ್ಲ ಅಂತ ನಾವು ಇವ್ರದ್ದು ಉದಾಹರಣೆ ಕೊಡೋದು. ಆ ಪರಿಸ್ಥಿತಿಯಲ್ಲಿ ಆ ಹೆಂಗ್ಸ್ ಅಷ್ಟೆಲ್ಲ ಟೈಮ್ ಕೊಟ್ಟು ಆ ಜನರಿಗೋಸ್ಕರ ಮಾಡ್ತಾರಲ್ಲ ಹಂಗಾರೆ ಅವರಷ್ಟು ನಿಮ್ಗೆ ಕಷ್ಟ ಇತ್ತ ಪರಿಸ್ಥಿತಿ ಅಥವಾ ವೈಯಕ್ತಿಕವಾಗಿ ಅಥವಾ ದುಡ್ಡಿನಲ್ಲೂ
1: ಕರೆಕ್ಟ್
4: ಎಲ್ಲದ್ರಾಗೂ ಅವ್ರಿಗೆ ಮಸ್ತ್ ಕಷ್ಟ ಮಸ್ತ್ ಬೇಜಾರು.
1: ಆದ್ರೆ ಅದೇ ಕೃಷಿ ಸಖಿಯರ್ ಅವ್ರು ಮಾಡೋ ಇಂಥ ನಿಸ್ವಾರ್ಥ ಕೆಲಸಗಳಿಗೆ ಏನೀಗ ಸಂಭಾವನೆ ಗೌರವ ಸಂಭಾವನೆ ಅಂತ ಕೊಡ್ತೀವಿ ಅದೇನು ಸಾಲ
4: ಏನು ಸಾಲ.
1: ದಯವಿಟ್ಟು ಸರ್ಕಾರ ಏನಾದ್ರೂ ಅದನ್ನ ಸ್ವಲ್ಪ ಆದ್ರೂ ಜಾಸ್ತಿ ಮಾಡ್ರೆ ಅಟ್ಲೀಸ್ಟ್ ಅವ್ರ ಪೆಟ್ರೋಲ್ ಖರ್ಚಾಗಿ ಬದುಕಲಿಕ್ಕೆ ಒಂದ್ ಸ್ವಲ್ಪ ದಾರಿ.
4: ಅದೇ ಈಗ ನಮ್ದು ಶಾಸಕರಿಗೆ ಒಂದ್ ಮನವಿ ಮಾಡ್ಕೊಂಡು ಅಂದ್ರೆ ಎಲ್ಲಾ ಪಂಚಾಯತ್ ಅವ್ರು ಬಂದ್ರೆ ನಾನು ಅದಕ್ಕೆ ಹೇಳಿದ್ದೆ ಒಂದ್ ಲೆಟರ್ ಕೊಡು ಅವರಿಗೆ ಕೃಷಿ ಸಖಿಯರಿಗೂ ಏನಾರು ಅವ್ರಿಗೊಂದು ಆಗುವ ಅಷ್ಟು ಏನೋ ಸರ್ಕಾರದ ವತಿಯಿಂದ ಯಾವ ರೀತಿಯಲ್ಲಿ ಅವ್ರಿಗೆ ಸಹಾಯ ಎಷ್ಟು ಮಟ್ಟಿಗೆ ಅದನ್ನೊಂದು ಕೊಡುವ ಅನ್ಕೊಂಡ್ ಮುಂದಿನ ದಿನ
1: ಬೇಗ ಕೊಡಿ.
4: ಹೌದು
1: ಓಕೆ ನಂಗೂ ಹೇಳಿ ನಾನು ಬರ್ತೀನಿ ಮೊಟ್ಟಿಗೆ ಆಯ್ತಾ ಬೇಗ ಕೊಡಿ ಯಾಕೆಂದ್ರೆ ಇಷ್ಟು ನಿಸ್ವಾರ್ಥತೆಯಿಂದ ಕೆಲಸ ಮಾಡೋರಿಗೆ ಏನಾದ್ರು ಸಿಗ್ಲೇಬೇಕು. ಈ ಕೆಲವರೆಲ್ಲ ಇರ್ತಾರ ಅಣ್ಕ ಅಣ್ಕ ಮಾಡುವರು ಅವ್ರು ಬೇರೆ ಕ್ಯಾಟಗರಿ ಬಟ್ ಇಷ್ಟು ಚಂದ ಕೆಲಸ ಮಾಡಿ
4: ಕೃಷಿ ಸಖಿ ಬಗ್ಗೆ ನಮ್ಗೆ ಎಲ್ರಿಗೂ ಸಹ ಇವ್ರು ಒಬ್ರಿಗಲ್ಲ ನಮ್ಮ ಒಕ್ಕೂಟದಲ್ಲಿ ಇದ್ದಾರೆ ನಮ್ಮ ಹೊಳಳ್ಳಿ ಗ್ರಾಮದಾಗ ಎಲ್ರಿಗೂ ಸಹ ಎಷ್ಟೇ ಇದ್ದಿದ್ರು ಅವ್ರು ನಗಡ್ತಾ ಮಾತಾಡ್ತಾರೆ ಅದೇ ಒಂದು ಖುಷಿ ಹಬ್ಬದ್ ನಮ್ಗೆ.
1: ಆಯ್ಲಿ ಆಯ್ಲಿ ಓಕೆ. ಈಗ ಹಡ್ಬಿದ್ದ ಭೂಮಿನ ನೀವೆಲ್ಲ ಹೆಂಗಸರು ಒಟ್ಟಾಗಿ ಎಷ್ಟು ಮನೆಯ ಹೆಣ್ಮಕ್ಳು ಒಟ್ಟಾಗಿ ಈಗ 25 ಎಕರೆ ಭೂಮಿ ಮಾಡಿದ್ದು 9 ಜನ ಸೇರ್ಕೊಂಡು ಆವಾಗ ಶುರು ಮಾಡಿದ್ರೆ 2021 ನೀವು ಶುರು ಮಾಡದ
4: 22 ಮಾಡಿದ್ ನಾವು 24 ನಾವು ಶಾಸಕರನ್ನ ಕರೆದು ನಾವು ಅದನ್ನ ಆ ಮಾಡದ ಭತ್ತನ ಮಿಲ್ಲಿಗೆ ಹಾಕಿ ಅಕ್ಕಿ ಮಾಡಿ ನಾವು ಅದನ್ನ ಉದ್ಘಾಟನೆ ಮಾಡಿತ್ತು.
1: ಓಕೆ, ಆದ್ರೆ ಯಾಕೆ ಎಂಬುದ, ನೀವು ಈಗ ಎಲ್ಲರೂ ಸಾವಯವ ಸಾವಯವ ಸಾವಯವ ಅಂತ ಮಾತಾಡ್ತಿರ್ತಾರಲ್ಲ, ಈ ಸಾವಯವದ ಬಗ್ಗೆ ಯಾಕೆ ಯೋಚನೆ ಮಾಡ್ಲಿಲ್ಲ? ಅದು ಈಗ ಸಾರ ಇಲ್ಲದೆ ಹಾಕ್ರೆ ಬೆಳಕು ಆತಿಲ್ಲ ಅಂತಾನ, ಅಥವಾ ಈ ತರದಲ್ಲಿ ರಿಸ್ಕ್ ನಮ್ ತಕ್ಕಂ ಕಾತಿಲ್ಲ ಗೇಣಿ ಹಾಕಲ್ಲ ಹೆಂಗೆ?
3: ಇಲ್ಲ ಇಲ್ಲ, ನಾವ್ ಆಕ್ಚುಲಿ ಮಾಡ್ತಾ ಇತ್ತ ಪಟ್ಟ ಗೆದ್ದೆ ಅಡ್ಜಸ್ಟ್ ಆತಿಲ್ಲ. ಮೊದ್ಲಿಂದು ಸಾವ ಹಾಕಿ ಹಾಕಿ ಹಾಕಿ ನಾವ್ ಎಷ್ಟೇ ಗೊಬ್ಬರ ಹಾಕ್ಲಿ, ಹಟ್ಟಿ ಗೊಬ್ಬರ 100 ಅಡಿಗೆ ಹಾಕ್ರು ಬಿ 5 kg ಯೂರಿ ಹಾಕ್ದಿರ ಗಿಡಕ್ಕೆ ಏನ್ತಿಲ್ಲ, ಒಂದೇ ಸಲ ಕೈದ್ ಮಾಡೋಕ್ ಆತಿಲ್ಲ.
1: ಎಂತ ಮಾಡ್ತಿದ್ರಿ ನೀವು?
3: ಮನುಷ್ಯ ಟಾನಿಕ್ ಕುಡ್ದು ಕುಡ್ದು ಕುಡ್ದ ನೀವು ಒಂದೇ ಸಲ ಕಷಾಯ ಕುಡಿ ಅಂದ್ರೆ ಕುಡಿಯೋದಿಲ್ಲ. ಪ್ರತಿಯೊಂದು ಈಗ ಪ್ರತಿಯೊಂದಕ್ಕೂ ಇದಿತ್ತು, ಈಗ ಹೊಡಿ ಗೊಬ್ಬರ ಎಳೆಯೂರ ಗೊಬ್ಬರ ಅದೆಲ್ಲ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದ ಮನುಷ್ಯ. ಈಗ ಎಷ್ಟೇ ತೋಟದಂಗೆ ನೈಸರ್ಗಿಕ ಜೀವಾಮೃತ ಏನ ನಾವು ಮಾಡತ್ತ ಮಾಡಿ ಹೇಳಿ ಹೆಚ್ಚಿನವ್ರು ಮಾಡ್ತಿದ್ವಿ. ಈಗ ಜೀವಾಮೃತ ಬೆಸ್ಟ್ ಅಂತ ಹೇಳಿ ನೈಸರ್ಗಿಕ ಕೃಷಿ ಮಾಡೋತ್ತಿಗೆ ಪ್ರತಿ ಒಂದೇ ಸಲ ಮಾಡಿದ್ರೆ ಅವನಿಗೆ ಆತಿಲ್ಲ. ಒಂದೊಂದೇ ತೋಟ ಅವ್ನ್ 10 acres ಗೆದ್ದೆ ಇದ್ರೆ 1 acre ಸ್ಟಾರ್ಟ್ ಮಾಡ್ತಾ ಬರ್ಕ ಅಂದ್ರೆ ಅದ್ ಪಟ್ಟ ನಾವು ಇದನ್ನ ಹಾಕಿ ಹಾಕಿ ಅದನ್ನ ಹಾಕದ್ ಕೃಷಿ ಅದು ಒಂದೇ ಸಲ ಫಸಲು ಕೊಡೋದಿಲ್ಲ, ಇದ್ದ ಫಸಲು ಕಡಿಮೆ ಆಗ್ತದೆ.
1: ಸೊ ನೀವೀಗ ಅದಕ್ಕೆ ಎಂತ ಮಾಡ್ತಾ ಇದ್ರಿ?
3: ಈಗ ನಾವು ಆಲ್ಮೋಸ್ಟ್ ಹೆಚ್ಚಿನವ್ರು ಈಗ ನೈಸರ್ಗಿಕ ಅದ್ರಿಂದ ನಮ್ಗೆ ಟ್ರೈನಿಂಗ್ ಆಯ್ತು ನೈಸರ್ಗಿಕ ಕೃಷಿ. ಕೆಲವೊಂದು ಗ್ರಾಮನು ಅಡಾಪ್ಟ್ ಆಯ್ತು, ಈಗ ನಮ್ದು ಮೊಳಲ್ಲಿ ಮಾಡ್ಕೊಂಡು ಕೆಲವ್ರಿಗೆ ಇಂಟ್ರೆಸ್ಟ್ ಇತ್ತು, ಅದು ನಮ್ಗೆ ಕೊಡ್ಲಿಲ್ಲ. ಕೊಟ್ಟಿರೋ ನಮ್ಮ ಇದ್ರಲ್ಲಿ ರೈತರಿಗೂ 1 acre ತಗೊಂಡ ಅವ್ರಿಗೆ ನೈಸರ್ಗಿಕ ಕೃಷಿ ಅನುಭವ ಕೊಟ್ರೆ ಅದ್ರಲ್ಲೇ ಹ್ಯಾಂಗ ಬೆಲೆ ಜಾಸ್ತಿ ಬತ್ತ, ಯೂರಿಯಾ ಸೊಪ್ಪಲ್ಲ ಹಾಕಿದ ಮೇಲೆ ಎಷ್ಟು ಬೆಳೆ ಬತ್ತ, ಇದ್ರಂಗ ಹ್ಯಾಂಗ್ ಬತ್ತ ಅಂದೇಳಿ ಅವ್ರು ಅದ್ರಂಗ ವ್ಯತ್ಯಾಸ ಕಂಡು ಇನ್ನು ಸ್ಟಾರ್ಟ್
1: ಮಾಡ್ತೇವೆ.
3: ಆಕ್ಚುಲಿ ನೈಸರ್ಗಿಕ ಕೃಷಿ ಮಾಡ್ರೆ ಒಳ್ಳೇದು, ಯಾಕಂದ್ರೆ ಮಿನ್ನ ಮಕ್ಳಿಗೂ ಒಳ್ಳೇದು. ಈ ಕೆಮಿಕಲ್ ತಿಂದು ತಿಂದು ತಿಂದಕ್ಕಿಂತ ನಾವೀಗ ನಮ್ಗೆ ತರಕಾರಿ ತತ್ತೆ ಅದ್ರಂಗ ಎಂತದ್ದು ಇರುದಿಲ್ಲ, ಅದೇ ನಾವು 2 gobbar ಹೊಡಿ ಹಾಕಿ ಹರಗಿಯೋ ಅದು ಮಾಡಿದ್ರೆ ಅದು ಎಷ್ಟಿರುತ್ತೆ, ರುಚಿ ಇರುತ್ತೆ, ಟೇಸ್ಟ್ ಇರುತ್ತೆ, ಮತ್ತ ಕೆಟ್ಟಿ ಆದ್ರೂ ಬಿ ಕೊಯ್ದು ನಾವು ತಿಂತೀವಿ. ಇದು ಫ್ರೆಶ್ ತಂದ್ರು ಬಿ ಅದ್ರೊಳಗೆ ಈಶಾನೆ ಇರುತ್ತೆ ಬಿಟ್ರೆ ಅದ್ರಲ್ಲಿ ಒಳ್ಳೆತನ ಇರುದಿಲ್ಲ.
1: ಕರೆಕ್ಟ್ ಕರೆಕ್ಟ್.
3: ಹಾಗಾಗಿ ಈಗ ನೈಸರ್ಗಿಕ ಕೃಷಿ ಹಾತಿದ್ರು ಅದು ಜನರಿಗೆ ಇನ್ನು ಮಂದಟ್ಟ ಇಲ್ಲ, ಮಂದಟ್ ಮಾಡ್ರೊಳಗೆ ಇನ್ನೊಂದು 2-3 ವರ್ಷ.
1: ಸೊ ನಿಮ್ದಂತೂ ಪ್ಲಾನ್ ಇದೆ?
3: ಪ್ಲಾನ್ ಇದೆ
1: ಸಾವಯವ ಕೃಷಿಗೆ ನಿಧಾನಕ್ಕಾದ್ರು
3: ಮಾಡ್ತಿದ್ರ. ಈಗ
4: ಲಾಸ್ಟ್ ಮಂತ್ ನಾವು ಮಾಡುವ 1 acre ತಕ್ಕಂಡ ನೈಸರ್ಗಿಕ ಕೃಷಿ ಅನ್ಕೊಂಡು ಮಾತಾಡಿತ್ತ, ಮುಂದೆ ಹೊಯ್ಲಿಲ್ಲ ಇನ್ನ.
1: ಇನ್ನು ಮುಂದೆ ಹಾಪರ್ ಇದ್ರಿ?
4: ಹೌದು
3: ಹೌದು, ತುಂಬಾ. ನಾ ಈಗ ಮತ್ತೆ ಕಾಣ್ಕಿ ನಾವು ಇನ್ನು ಕೃಷಿ ಅಡಿರು ಭೂಮಿ ತಗಂತಿತ್ತ, ಅದು ನಮ್ಮಲ್ಲಿ ಜಿಂಕೆ ಕಾಟ ತುಂಬಾ ಜಾಸ್ತಿ ಅಂದ್ರೆ ಒಂದೆರಡಲ್ಲ 1000 ಬತ್ತು ಲೈನ್ ಅಲ್ಲಿ. ಹಾಗಾಗಿ ನಾವು ಒಂದ್ಸಲ ಹೋದ ವರ್ಷ ಮಾಡ್ದಂಗೆ 30 quintals ಭತ್ತ ಹಾಕೋದು 3 quintals ಭತ್ತ ಅಷ್ಟು ಲಾಸ್ ಆಗಿ ಒಂದ್ ಸ್ವಲ್ಪ ಕೃಷಿ ನಂಗೆ ಇಂಟ್ರೆಸ್ಟ್ ಕಡಿಮೆ ಮಾಡಿದೆ. ಆದ್ರೂ ಇನ್ನು ಪ್ರಯತ್ನ ಮಾಡ್ಕಂದ್ರೆ ಇನ್ನು ಕಾಣ್ತಿದ್ ನಾವು ವಿಡಿಯೋ ಜೊತೆ ಮಾತಾಡಿತ ಕೃಷಿ ಭೂಮಿ 10-25 acres ಒಟ್ಟಿಗೆ ಇದ್ದುದ್ದ ಫುಲ್ ಬೇಲಿ ಹಾಕಿ ಸರ್ ನಮ್ದು ಸಂಜೀವಿನಿ ಅಂಡರ್ ಹಂಗ್ ನಾವು ಮಾಡತ್ತ ಮಾಡಿ ಕೊಡಿ ಅಂತ ಹೇಳಿತ್ತ. ಅವ್ರು ಅಡ್ಡಿಲ್ಲ, ನಾನು ಕೇಳಿ ನೀವು ಮಾತಾಡಿ ಕೊಡ್ತಿ ಅಂದಿರ, ಮಾತಾಡಿ ಕೊಟ್ಟದಿದ್ರೆ ನಾವು ಅಷ್ಟು ಮಾಡತ್ತ ನಮ್ ಸಂಜೀವಿನಿ ಒಕ್ಕೂಟದಿಂದ.
1: ಆಕ್ಚುಲಿ ಇದು ಒಳ್ಳೆ ಐಡಿಯಾ, ಗೊತ್ತಾ,
3: ಸುಮ್ನೆ ವೇಸ್ಟ್ ಮಾಡ್ತಾರೆ. ಮುಣುಕ ಬೆಳಿತ್ತ ಹಳು ಬೆಳಿತ್ತ ಆಕ್ಚುಲಿ ಅದ್ ನಾವು ಮಾಡ್ರೆ ಜನರಿಗೆ ಭೂಮಿ ತಾಯಿಗೆ ಒಳ್ಳೇದ, ಸೀರೆ ಉಡ್ಸ್ದಂಗ
1: ನಿಜ ನಿಜ
3: ಸೀರೆ ಉಟ್ಟ ಆ ತಾಯಿಗೆ ಈಗಲ್ಲಿ ಮುಂದಾರ ನಮ್ಗೆ ಅದ್ ಹೆಲ್ಪ್ ಮಾಡ್ತಾ.
1: ನಿಜವಾಗ್ಲು ನಿಜವಾಗ್ಲು ಅದ್ ನಂಗೆ ನಿಮ್ ಐಡಿಯಾ ಒಳ್ಳೇತ. ಯಾಕಂದ್ರೆ ನಮ್ಮಲ್ಲಿ ಇಪ್ಪದೆಲ್ಲ ಸಣ್ಣ ಹಿಡುವಳಿ
3: 5 acres ನಮ್ಮಲ್ಲಿ ನಮ್ಮ ಕೃಷಿಯಲ್ಲಿ ಮೊಳ್ಳಲ್ಲಿ ಫುಲ್ ಕೃಷಿ ಜಾಸ್ತಿ, ಭತ್ತ ಇರ್ಬಹುದು ಅಡಿಕೆ ಇಡಬಹುದು ಎಲ್ಲ. ಈಗ ಮಾಡು ಗೆದ್ದಕ್ಕಿಂತ ಹೆಚ್ಚು ಹಡುಬಿದ್ದ ಗೆದ್ದೆ ಜಾಸ್ತಿ ನಮ್ ಸೈಡ್.
1: ಓ
3: ಸಿಕ್ಕಾಪಟ್ಟಿ ಇತ್ತು. ನಾನೀಗ ಪ್ರತಿ ಒಂದ್ ಗೆದ್ದೆ ಸರ್ವೆ ಮಾಡಕ್ ಹೋತ್ನಲ್ಲ ಅಷ್ಟೊತ್ತಿಗೆ ತುಂಬಾ ಬೇಜಾರತ್ ನಂಗೆ, ಅಲ್ಲಿ ಅಷ್ಟು ಬಿದ್ದಿತ್ತಲ್ಲ ಮಾಡಿದ್ರೆ. ಹೌದು, ಜನರಿಗೆ ಎಂತ ಸಿಕ್ಕತ್ ಹಡ, ಅದು ಬಿತ್ತಿದ್ರೆ ಹುಲ್ಲು ಭತ್ತ ಜನರಿಗೆ ಊಟ ಅವ್ರು ಸಿಕ್ಕತ್ತಲ್ಲ.
1: ಸತ್ಯ, ಆ ಭೂಮಿನ ಹಾಂಗೆ ಕೆಡ ಬದಲ
3: ಕೆಲವ್ರು ಅದೊಂದು
0: ಗದ್ದಿ ಹಡುಬಿದ್ರು ಒಡ್ಡಿಲ್ಲ ಅವ್ರಿಗೆ, ಅದು 1-1.5 ಗೇಣಿ ಕೊಡ್ಬೇಕು.
1: ಹಾ,
0: ಗದ್ದಿ ಹಡುಬಿದ್ರು ಒಡ್ಡಿಲ್ಲ ಅವ್ರಿಗೆ. ಒಂದ್ ಸಲ ಹಾ ಅದ ಎಂತ ಹೊಳೆ ಸೇರು ಒಡ್ಡಿಲ್ಲ, 1-1.5 ಗೇಣಿ ಕೊಟ್ಟು ಮಾಡ್ಬೇಕು ಅದನ್ನ. ಆತರ ಹೊಟ್ಟೆ ಕಿಚ್ಚು
1: ಈ ಮನಸ್ಥಿತಿಗಳೆಲ್ಲ ಒಂಚೂರು ಬದ್ಲಾಗ್ಲಿ.
0: ಹೌದು ಹೌದು,
5: ಕಷ್ಟ ಇತ್ತು.
0: ಅದೇ
5: ಅವ್ರು ಕೆಲವರು ದೊಡ್ಡ ಹಡುಬಿದ್ದ ಭೂಮಿ ಅವ್ರಿಗೆ ಜಾಸ್ತಿ ಭೂಮಿ ಇರುತ್ತ, ಬೇಕಾಗ್ತಿಲ್ಲ
4: ಅವ್ರಿಗಂದ್ರೆ ಅದ್ರಿಂದಾನೇ ದಿನ ಹೊಯ್ಕಂದೆ ಅಂತ ಇರುದಿಲ್ಲ, ಹಾಗಾಗಿ ಅವ್ರು ಬಿಟ್ಬಿಡ್ತಾರೆ, ಅವ್ರಿಗೆ ಬೇರೆ ಆದಾಯ ಬಂದಿರತ್ತ. ಗೆದ್ದಿದ್ದ
1: ಈಗ ಅನಿವಾರ್ಯ ಆದವರು ಮಂಚ ಮ್ಯಾಲ್ ಕಟ್ಕೊಂಡು ಗೆದ್ದ ಗಿಳಿಕೆ. ಹೌದಲ್ದ, ಈಗ ಅನಿವಾರ್ಯ ಅಲ್ಲ, ನಂಗೆ ಹೊಟ್ಟಿ ತುಂಬಿತ್ತು, ನಂಗೆ ಬೇರೆ ಆದಾಯ ಇದೆ ಅಂಬಾರ. ಹೊಡ್ಬಿದ್ರು ಬೀಳ್ಲಿ ಬಿಡ, ಯಾರು ಮಾಡ್ತಾರೆ?
4: ಎಕ್ಸಾಕ್ಟ್. ಈಗ ನಂದೇ ಒಂದು ವೈಯಕ್ತಿಕ ಉದಾಹರಣೆ ನಾನು ಹೇಳ್ತೀನಿ. ನಾನ್ ಮದ್ವೆ ಆಗೋರಿಗೆ ನಂಗೆ ಗೆದ್ದಿ ಗೋಸರ್ ಅಂದ್ರೆ ಆತಿಲ್ಲ, ಪಪ್ಪ ಎಲ್ಲ ಹುಡುಕೋರ್ ನಾವು ನೀರ್ ತಕೊಂಡು ಹತ್ತಿಲ್ಲ ಅಂತಕಂದ್ರೆ ಪಪ್ಪರ್ ಅವರೆಲ್ಲ ಹಟ್ಟಿ ಗೊಬ್ಬರ ತಗೋತಿ, ನಾವು ಅವ್ರಿಗೆ ಅವ್ರ ಹತ್ರ ಹೋಗ್ತಿಲ್ಲ, ಓ ಹಾಸ್ನಿ ಬರ್ತಾನೆ. ಆದ್ರೆ ಅದು ರಿಟರ್ನ್ ನಂಗೆ ವಾಪಸ್ ಹೆಂಗಾಯ್ತು, ನಾನ್ ಮದ್ಯಾರ ಮೇಲೆ ನಂಗೆ ಸಿಕ್ಕದ್ದೇ. ಈಗ ನಾನೇ ಗೆದ್ದಿ ಇಳಿತೆ, ನಾವು ಶಗಣಿ ಮೆಟ್ಟತೆ, ನಾನೇ ದನ ಕರಿ.
1: ಈಗ ಅದೇ ಆಪ್ತ
4: ಅನ್ಸುತ್ತೆ, ಅದ ಓ ನಂದ್ ಹೆಂಗ್ ರಿಟರ್ನ್ ಆಯ್ತು, ಅದ್ ಯಾವ್ದು ಬ್ಯಾಡ್ ಅಂತಿದ್ನು ಅದೇ ನಂಗೆ
1: ಸಿಕ್ಕ. ಅದನ್ನ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿ.
4: ಆರೀಗ ಅದೇ ನಂಗೆ ಖುಷಿ
1: ಖುಷಿ ಇದೆ ಅಲ್ಲ,
4: ಅದೊಂದ್ ಜೀವನ ಕೊಟ್ಟಿತ್ತ.
1: ನಿಜವಾಗ್ಲು ಆಕ್ಚುಲಿ ನಾವು ಶಣಕಿಪ್ಪತ್ತಿಗೆ ಹಿಂಗೆಲ್ಲ ಮಿಡ್ಕತ್ತಲ್ಲ, ನಂಗೆ ಎದ್ದು ಹೇಳುದಿಲ್ಲ, ಗೊಬ್ಬರ ಮುಟ್ಟುದಿಲ್ಲ, ದನಿನ್ ಮುಟ್ಟುದಿಲ್ಲ, ದನ ತೊಳಗ ಹೇಳ್ಬೇಡಿ, ಹಂಗೆಲ್ಲ ಹೇಳತ್ತಲ್ಲ. ಅದ್ ಮತ್ತೆ ಸ್ವಲ್ಪ ಏಜ್ ಆತಾ ಆತಾ ನಮ್ಗೆ ನಮ್ ಭೂಮಿ ತಾಯಿ ನಾವೇನ್ ತಿಂತಾ ಇದ್ದೀವಿ ಇದೆಲ್ಲ ಅಲ್ಲಿಂದಲೇ ಬಂದದ್ದು, ನಾವೆಲ್ಲ ಅಲ್ಲಿಗೆ ವಿ ಬಿಲಾಂಗ್ ಟು ದಟ್ ಅರ್ತ್ ಅಂತ ಇರುತ್ತಲ್ಲ, ನಾವ್ ಅದಕ್ಕೆ ಸಂಬಂಧಪಟ್ಟವರು. ಆಗ ಪೂಜ್ಯ ಭಾವ ನಮ್ಮ ಅಪ್ಪ ಅಬ್ಬಿ ಅಂತ ಮಾಡ್ತಿದ್ರಲ್ಲ, ಅವ್ರು ಸರಿ ಮಾಡ್ತಿದ್ದೀರ, ಈಗ ನಾನು ಅದನ್ನೇ ಮಾಡ್ತೆ, ಅದೆಲ್ಲ ಮತ್ತೆ ನಮ್ಗೆ ಅನಿಸ್ತಾ.
4: ಪಾಪ ಹೇಳ್ತಿದ್ರೆ ಅಮ್ಮ ಎಲ್ಲ ಇಲ್ಲ ಅಂದ್ರೆ ನೀನಿಲ್ಲ ಅಂದ್ರೆ ನಮ್ಗೆ ನನ್ನ ಮಕ್ಕಳು ನೀರ್ ತಂದು ಕೊಡುದಿಲ್ಲ ಗೆದ್ದಿ ಬದಿಗ ಅನ್ಕೊಂಡು. ನಂಗೆ ಈಗ ಅನ್ಸುತ್ತೆ, ಆದ ಅವಳೆ ಆಗಳಿಕೆಲ್ಲ ಅರ್ಥ ಆತಿರ್ಲ, ಅವ್ರು ಎಂತ ಅಂತ ಚೋರಿ ಅಂತ, ನಾವು ಗೆದ್ದಿ ಬದಿಗೆ ಯಾಕೆ ಹೋಯ್ಕ ಅನ್ಕೊಂಡು. ಈಗ ನಾವು ಗೆದ್ದಿ ಬದಿಗೆ ಒಂದ್ಸರಿ ಅಲ್ಲ ಮೂರ್ ಸರಿ ಹೋಯ್ಕತ್ತು
1: ಅಲ್ದ,
4: ಹಾ ಆ ಗೆದ್ದಿ ಕೊಡು, ಗಣಸರೆಲ್ಲ ಇರುದಿಲ್ಲ ಬೇರೆ ಕೆಲಸಕ್ಕೆಲ್ಲ ಹೊರಗಾಯ್ತು. ನಾವೇ ನಿನ್ನೆ ಬಿತ್ತಾನಿ ಗಣಸರಿದ್ರೆ ಯಾರು ನಮ್ಗೂ ಇಲ್ಲಿ ಚಾ ತಿಂಡಿ ಮಾಡಿ ಕೊಟ್ಕೊಂಡ್ ಯಾರು ಅವ್ರ ಹತ್ರ ನಿತ್ಕೊಂಡ್ ಅವ್ರು ಬಿತ್ತೋರವ್ರಿಗೆ ಅವ್ರು ಬಿತ್ತತ್ರ ಅವ್ರಿಗೆ ಒಳ್ಳೆ ನಾಲೆಜ್ ಇದ್ದಾರೆ, ಆದ್ರೆ ಅವ್ರ ಹತ್ರ ನಾವು ನಿತ್ಕೊಂಡ್
1: ಧೈರ್ಯ
4: ಇಲ್ಲಲ್ಲ.
1: ಶಿವ
4: ಏನ್ ಮಾಡ್ತಾರೆ ಅಂತ ಕೇಳಿ ಸರ್,
6: ದುಡ್ಡಿನ ಮೇಲೆ ನಮ್ ದುಡ್ಡಾದ್ರೆ ಮಾತ್ರ ಗೊತ್ತಾಗುತ್ತೆ, ಅಪ್ಪ ಅಮ್ಮನ ದುಡ್ಡು ನಮಗ್ ಗೊತ್ತಾಗ್ತಿಲ್ಲ,
0: ನಾವು ಖರ್ಚು ಮಾಡೋ ದುಡ್ಡು ಮಾತ್ರ ನಮಗ್ ಗೊತ್ತಪ್ಪ, ನಾವ್ ಎಷ್ಟು ಸಾಗೊಳ್ಳಿ ಮಾಡಿ ಎಷ್ಟು ಖರ್ಚಾಯ್ತು ಅದು ಫುಲ್ ನಮಗ್ ಸಿಕ್ಬೇಕು ಅಮೌಂಟ್ ಅಂತೇಳಿ ಒಂದ್
1: ನಮ್ದು
0: ಒಂದೊಂದಿರತ್ತೆ. ಅಂದ್ರೆ ತಂದೆ ತಾಯಿ ಮಾಡೋದ್ ನಮಗ್ ಗೊತ್ತಿರುದಿಲ್ಲ, ನಾವು ದುಡ್ಡು ದುಡ್ಡಿ ಮಾತ್ರ ನಮಗ್ ಗೊತ್ತಿರೋದು
1: ಕಷ್ಟದ ಬೆಳೆ,
0: ಕಷ್ಟದ ಬೆಳೆ ಅದನ್ನ ಬೆಳ್ಕೊಳ್ಬೇಕು, ಅದು ಮತ್ತೆ ನಮ್ಗೆ ಪ್ರಾಫಿಟ್ ಆಯ್ಕ ಅಂತೇಳಿ ಇದ್ ಮಾಡೋದು.
1: ಓಕೆ, ನೀವು ಸಾಗುವಳಿ ಸಾಗುವಳಿ ಅಂದ್ರೆ ಅಲ್ಲ ನೀವಿಬ್ರು, ಅವರು ಹೆಂಗೋ ಅಡಿಕೆ ಎಲ್ಲ ಬೆಳೀತಾರ ಅಂತ ಹೇಳ್ರ. ವಿನೋದ ಅಕ್ಕ ಮತ್ತೆ ನಮ್ಮ ಫ್ರೆಂಡ್ ಹೌದಾ,
3: ಅವರು ತುಂಬಾ ಅಡಿಕೆ ಇದೆ.
1: ವಿನೋದ್
3: ಅವ್ರದ್ದು ಮನೆ ಕೆಲಸ ಮಾಡಿ ಹಟ್ಟಿ ಕೆಲಸ ಮಾಡಿ ಈಗ ಮನೆ ಕಟ್ತಿದ್ರು, ಅದನ್ನು ಸಂಭಾಳಿಸಿ ಪ್ರತಿಯೊಂದು ಅದು ಸಂಘದ ಮೀಟಿಂಗ್ ಪ್ರತಿಯೊಂದಕ್ಕೂ ಅಟೆಂಡ್ ಆಗ್ತಾರೆ. ಅವ್ರು ಅಷ್ಟಂದ್ರೆ ಬೆಳಿಗ್ಗೆ 4 ಗಂಟೆ ನನಗೆ ಹೇಳ್ತಾರೆ, ಅವ್ರು ಅದಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾರೆ. ಅಷ್ಟೆಲ್ಲ ಮಾಡಿ ಪ್ರತಿಯೊಂದಕ್ಕೂ ಇನ್ವಾಲ್ ಆಗಿ ಇಡೀ ಮೊಳಳಿ ಸಂಜೀವಿನಿಗೂ ಹೆಲ್ಪ್ ಮಾಡ್ತಾರೆ. ಅಂದ್ರೆ ಪ್ರತಿಯೊಂದು ಸಂಘಕ್ಕೂ ಸದಸ್ಯರಿಗೂ ಒಂದು ಕ್ಯಾಂಪ್ ಆಗಲಿ ಏನೇ ಆಗಲಿ ಅದು ಆದ್ರೆ ಒಂದ್ 4 ಜನಕ್ಕೆ ಗೊತ್ತಾದ್ರೆ ಪಾಪ ಅವ್ರಿಗೆ ಹೆಲ್ಪ್ ಆಗತ್ತಲ್ಲ. ಮೊನ್ನೆ ನಾವು ಹೆಲ್ತ್ ಕ್ಯಾಂಪ್ ಮಾಡ್ತ ಗರ್ಭಕೋಶ ಕ್ಯಾನ್ಸರ್ ಇದೆ ಚೆಕಪ್, ಅದ್ರಾಗ ತುಂಬಾ ಒದ್ದಾಡಿ ಅವ್ರ ಹತ್ರ ಹೆಲ್ತ್ ಇವ್ರ ಹತ್ರ ಹೆಲ್ಪ್ ತಗೊಂಡು ಅಷ್ಟು ಜನರಿಗೆ ಮೊಳಳಿ ಗ್ರಾಮಕ್ಕೆ ಹೆಲ್ಪ್ ಮಾಡಿ ಕೊಟ್ಟಿರ, ಪ್ರತಿಯೊಂದು ಮೊಳಳಿಗೆ ಅಷ್ಟೊಂದು ಹೆಲ್ಪ್ ಮಾಡಿ ಕೊಟ್ಟಿರ್, ತುಂಬಾ ಹೆಲ್ಪ್
1: ಖುಷಿಯಾಗಿ. ನಮ್ಮ ಕೃಷಿ ಮಹಿಳೆಯರು ಹೆಂಗಿರ್ತಾರೆ ಅಂತ, ಅವ್ರು ಒಂದ್ರಾಗಲ್ಲ ಹೊತ್ತರಂಗಿರ್ತಾರ ಮತ್ತೆ ಎಲ್ಲ ಮ್ಯಾನೇಜ್ ಮಾಡ್ತಾರ.
3: ಹೌದು, ನಾವು ಕ್ಯಾಂಪ್ ಇದು ಕಣ್ಣಿಂದ ಇದು ಮಾಡಿ ಇದು ಮಾಡಿತ್ತು, ಕೆಲವರಿಗೆ ಉಚಿತ ಕನ್ನಡಕ ಕೊಟ್ಟಿತ್ತು ಅಂದ್ರೆ ಅವ್ರು ಸ್ವಲ್ಪ ದುಡ್ಡು ಹಾಕಿ ಮಣಿಪಾಲ್ ವತಿಯಿಂದ ಅವ್ರಿಗೆ ನಾವು ಕೊಟ್ಟಿತ್ತು.
1: ಅಂದ್ರೆ ಡೊನೇಷನ್.
3: ಹೌದೌದು, ಇನ್ನೊಬ್ರ ಹತ್ರ ಹೆಲ್ಪ್ ಕೇಂದ್ರ ಕಾರ್ಯಕ್ರಮ ಮಾಡಿ ಸಂಜೀವಿನಿ ವತಿಯಿಂದ ನಾವು ಸುಮಾರು ಕೆಲಸಗಳನ್ನೆಲ್ಲ ಮಾಡಿತ್ತು. ಈಗ ಹಡಿದ ಭೂಮಿ ಮಾಡ್ತಿತ್ತು, ಅದು ನಮ್ಗೆ ಈಗ ಗೆದ್ದಿ ಕರೆಕ್ಟ್ ಸಿಗ್ಲಿಲ್ಲ, ಒಂದ್ ಚೂರ್ ಚೂರ್ ಮಧ್ಯ ತಗೊಂಡ್ರೆ ಅಂತ ಆತ್ ನಮ್ಗೆ ಲಾಸ್ ಆಯ್ತು. ಒಂದೇ ಸಲ ನಮ್ 25 ಎಕರೆ
1: 30 ಎಕರೆ
3: ಒಂದು ಫುಲ್
1: ಫಾರ್ಟ್ ಸಿಕ್ಕಿದ್ರು
3: ಸಿಕ್ಕಿದ್ರು ಒಬ್ಬರದು. ಅಂದ್ರೆ ನಮ್ ಮೊಳ್ಳಲ್ಲಿಗೆ ಅಂದ್ರೆ ತುಂಬಾ ಇತ್ತು, ಕೊಡೋಕು ರೆಡಿ ಇಲ್ಲ ಅಷ್ಟು ಬಿಟ್ರೆ ಸರ್ ಮಾತಾಡ್ತಿ ಅಂದಿದ್ರು. ಈಗ ಮಾತಾಡಿ ಕೊಟ್ರು ನಮ್ಗೆ, ನಾವ್ ಅದ ಒಮ್ಮಕ್ ಬೇಲಿ ಹಾಕೊಂಡು ಮಾಡ್ರೆ ಒಂದ್ 5 ವರ್ಷ 10 ವರ್ಷ ಅಗ್ರಿಮೆಂಟ್ ಬರ್ಕೊಂಡ್ರೆ ಹಾಗ ಮಾಡ್ರೆ ನಮಗೂ ಲಾಭ, ಅವ್ರಿಗೂ ಎಂತಾರು ಕೊಡ್ಲಕ್ಕ.
1: ಅಂದ್ರೆ
3: ಅದ್ರಲ್ಲಿ ನಾವು ಮುಂದೆ ಇಲ್ಲ, 1 ವರ್ಷ ಅವ್ರಿಗೆ ಗದ್ದೆಲ್ಲ ನಾವು ಕರೆಕ್ಟ್ ಮಾಡಿ ಹಂಚ್ ಕಟ್ಟಿ ಅದು ಮಾಡಿ ಕೊಡೋಕ್ಕಿಂತ ಅದ್ರ ಬಗ್ಗೆ ನಾವು 5 ವರ್ಷ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಂಡ್ರೆ ಕಡೆಗೆ ಅವ್ರೆ ಮತ್ತೆ ಕೊಡೋದಾರು ಕೊಡ್ಲಿ, ಇಲ್ಲಾಂದ್ರೆ ಅವ್ರು ಮಾಡೋ ಅಡ್ಡಿಲ್ಲ. ಭೂಮಿ ತಾಯಿ 1 ವರ್ಷ ಮಾಡಿ ಮತ್ತೆ
1: ಅವ್ರಿಗೆ ಹೆಲ್ಪ್ ಕೂಡ ಮಾಡ್ತಾ ಇದ್ದೀರಿ, ಯಾಕೆಂದ್ರೆ ಆಲ್ಮೋಸ್ಟ್ ಫಲವತ್ತತೆಯನ್ನ ಕಳ್ಕೊಂಡಿರೋ ಭೂಮಿನ ಮತ್ತೆ ನೀವು ಫಲವತ್ತು ಮಾಡಿ ಕೊಡ್ತಾ ಇದ್ದೀರಿ.
3: ಮಾಡಿ ಕೊಡ್ತೇವೆ, ಮತ್ತೆ ಅದು ಪಾಪ ಇನ್ನೊಬ್ರಿಗೂ ಹೆಲ್ಪ್. ನಾವು ಈಗ ಬೆಳೆದ್ ನಾವು ಜಾಸ್ತಿ ತಿನ್ನಲ್ಲ, ಇನ್ನೊಬ್ರಿಗೆ ಹೆಲ್ಪ್ ಆಗತ್ತಲ್ಲ.
1: ಕರೆಕ್ಟ್,
3: ನಮ್ಮ ಗೆದ್ದಿಕ್ಕಿಂತ ಇನ್ನೊಬ್ರು ಗೆದ್ದೆ ಮಾಡಿದ್ರು ಅದು ಸಮಾಜಕ್ಕೆ ಒಂಥರ ಒಳ್ಳೇದೇ ಅಲ್ಲ. ನಮ್ಮ ಮೊಳ್ಳಲ್ಲಿಗೆ 100 ಎಕರೆ ಅಲ್ಲ, 8,000 ಎಕರೆ ಬೇಕಾದ್ರೆ ಭೂಮಿ ಇತ್ತು, ಅಷ್ಟು ಭೂಮಿ ಹಳೆ
1: ಹಡಿದಿತ್ತು.
3: ಕೆಲವೊಂದು ತೋಟ ಮಾಡ್ಲಿಕ್ಕೂ ಆಗುದಿಲ್ಲ, ನಂಜಿನ ಗೆದ್ದಿ ನೀರ್ ಗೆದ್ದೆ ನೆರೆ ಭತ್ತನಲ್ಲಿ ಮಾಡುದಿಲ್ಲ, ಅದು ಈಗಲೂ ಹಾಳು ಬಿದ್ದಿತ್ತು.
1: ನಿಮ್ ಬದಿಗ್ ನರಿ ಭತ್ತ
3: ತುಂಬಾ ಭತ್ತ ಹಳಿ ಮೇಲೆ ಇದು
1: ಗೆದ್ದಿ
3: ಫುಲ್ ಸ್ವಲ್ಪ ನೆರೆ ಬಂದ್ರು ಬಿ ನೀರ್ ಬಂದ್ರು ಬಿ ನೆರೆ ಭತ್ತ.
1: ಸೊ ಅದು ಸಿಹಿ ನೀರೆಯ ಯಾವ್ದು ಹೊಳೆ? ಅದು
3: ಸಿಹಿ ನೀರ್
1: ಪುಣ್ಯ ನಿಮ್ದ
7: ಅದೇ ದೊಡ್ಡ ಪರಿಸ್ಥಿತಿ ಅವ್ರದ್ದು.
1: ಹೇಳಿ ಕಂಬನಿ ಎಂತ ನೀವ್ ತಗೊಂಡ್ ವಿನೋದಕ್ಕ ಅಲ್ಲ, ಅದ್ ಎಂತ ಐತೆ, ಅದ್ ಎಲ್ರ ಪರಿಸ್ಥಿತಿ
4: ಅಲ್ಲ ಅವ್ರದ್ದು. ಅಂದ್ರೆ ಹಿಂದಿನ ಮನೆನಾ ದೊಡ್ಡ ಮನೆ, ಲಾಸ್ಟ್ ಟೈಮ್ ಅಲ್ಲಿ ಇದೇ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಗಾಳೆ ಬಂತ, ಕಂಟಿನ್ಯೂಸ್ 3 ದಿನ ನಿರಂತರ ಬಂದ್ ಮಳೆ. ರಾತ್ರಿ ರಾತ್ರಿ ಮಳೆಗೆ ಫುಲ್ ಮನೆ, ಮೂರು ಮನೆ ಅವ್ರದ್ದು, ಆಚೆ ಇಚ್ಚೆ ಮೂರು ಮನೆ
1: ಬಿದ್ದೋಯ್ತು.
4: ಹಾ, ಇವ್ರದೆಲ್ಲ ಅಲ್ಲೇ ಕುಸ್ತು ಉದ್ದುದ್ದು.
1: ಅದ್ಕಡೆ ಯಾರಿಗೆ ಅಂತ ಇಲ್ಲ,
4: ಎಂತ ಆಯ್ಲಿಲ್ಲ ಅಂದ್ರೆ ಕುಸು ಅಂತರ
3: ಕೂಕು ಪಾಪು ಊರಿನಲ್ಲೆಲ್ಲ ಬಂದು ನಮ್ಮ ದೊಡ್ಡಮ್ಮನ ಮಗ ಎಲ್ಲ ಬಂದ ಕಾರ್ ಮಾಡಿ ಅಮ್ಮನ್ನೆಲ್ಲ ನೆಕ್ಕೊಂಡು ಹೋಗಿದ್ದು
1: ನಾವು ಬಂದು ನಿಮ್ಮನ್ನೆಲ್ಲ ಅಷ್ಟೊತ್ತಿಗೆ ಕರ್ಕೊಂಡು ಹೋದ್ರೆ
3: ಇಲ್ಲ ಅಲ್ಲಿ ಇದ್ದೀರಿ ಮಾತ್ರ ಎಲ್ಲರಿಗೂ ಡೇಂಜರ್.
1: ಹೌದು ಮಾರ್ರೆ,
4: ಒಂದು ವಾರ ಏನು ನಮ್ದು ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ನಾವೆಲ್ಲ ಒಂದೊಂದ್ ದಿನ ಊಟಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡಿ ಶಾಲೆ ಎಲ್ಲ ಅಷ್ಟು ಜನರಿಗೆ ವ್ಯವಸ್ಥೆ ಮಾಡುದು. ಅವ್ರಿಗೆ ಟೆಂಪ್ರವರಿ ಅವ್ರಿಗೆ ಬೇರೆ ಕಡೆ ಆಯ್ಕೊಂಬರವ್ರಿ, ಈಗ ಅದೇ ಮನೆಯನ್ನೆಲ್ಲ ಕೆಡ ಅದನ್ನ ದೂಡಾಕಿ ಈಗ ಕಟ್ತಾ
1: ಅದೇ ಜಾಗದಲ್ಲಿ ಕಟ್ತಾ ಇದೀರಿ, ಹೈಟ್ ಮಾಡಿದ್ರೆ. ಹೌದು, ಮತ್ತೆ ನೆರೆ ಬರುತ್ತಲ್ಲ.
3: ಅದೇ ಈಗ ಅಷ್ಟು ಬರಲ್ಲ, ಅದು ಒಂದ್ಸಲ ಫುಲ್ ದೊಡ್ಡ ನೆರೆ ಬಂದಿತ್ತು
1: ಅಲ್ಲ. ಬಟ್ ನಿಮ್ಗೆ ಯಾವಾಗ ಎಷ್ಟು ಬರ್ತಂದ್ ಹೇಳುಕ್ ಆತಿಲ್ಲ.
4: ಈಗ ನಾವು ಅಂದ್ರೆ ಗವರ್ಮೆಂಟ್ ಅವ್ರ ಪಂಚಾಯತ್ ಹತ್ರ ಹೇಳಿರ ಅವ್ರದ್ ನೀರ್ ಹಾಪಕ್ಕೆ ಬದಿ ಇದಕ್ಕೆ ವ್ಯವಸ್ಥೆ ಸರಿ ಇಲ್ಲ, ಆದ್ರಿಂದ ಅದ ನೀರ್ ಫುಲ್ ಮನೆಗೆ
1: ಹೋಗುತ್ತೆ. ಕಾಲುವೆ
4: ಹೇಳಿದ್ ಕಾಲುವೆಗ ಅದು ಪಂಚಾಯತ್ ಅಲ್ಲಿ ಅದಕ್ಕೆ ಅಮೌಂಟ್ ಸಾಕತ್ತಿಲ್ಲ, ದೊಡ್ಡ ಮಟ್ಟದಲ್ಲಿ ಬೇಕನ್ಕೊಂಡು ಎಲ್ರು ಬಂದಿರ ಅಧಿಕಾರಿಗಳೆಲ್ಲ ಬಂದಿರ. ಆದ್ರೆ ಇವರಿಗೆಲ್ಲ ಮನೆ ಹೋದಕ್ಕೆಲ್ಲ ಕೊಡು ಅಂದ್ರೆ ಇವತ್ತಿನ ಅವ್ರಿಗೆ ಯಾವ್ದು ಎಂತ ಬರ್ಲಿಲ್ಲ. ನಮ್ದು ಒಕ್ಕೂಟದಲ್ಲಿ ಹಿಂಗಿನವ್ರು ಇದ್ರೆ ನಾ ಅವ್ರು ಹೇಳ್ರ ನೀವು ಅವ್ರ ಆ ಕಾರ್ಯಕ್ರಮ ಮಾಡ್ರಿ ಈ ಕಾರ್ಯಕ್ರಮ ಮಾಡ್ರಿ. ಈಗ ನಾವು ಒಬ್ಬರಿಂದ ಮಾಡೋಕ್ ಆಗ್ತೇ ಇಲ್ಲ, ಅದಕ್ಕೆ ಎಲ್ರು ಬೇಕು. ಅದಕ್ಕೆ ನಮ್ದು ಇವ್ರು ಬೆಸ್ಟ್. ನಾವು ಎಂತ ಇದ್ರು ಪ್ರೇಮಕ್ಕ ಇದೊಂದ್
1: ಕೆಲಸ, ಪ್ರೇಮ ಶೆಟ್ಟಿ ಅವರು
4: ಇದೊಂದ್ ಕೆಲಸ ಮಾಡ್ಕಿತ್ತಲ್ಲ, ಹಾ ರೆಡಿ ಮಾಡು ಎಂತ ಮಾಡ್ಕ
1: ರೆಡಿ
4: ರೆಡಿ. ಸುಮಾರ್ ಕಾರ್ಯಕ್ರಮ ನಾವು ಮೊಳ್ಳಳ್ಳಿ ಮಾಡಿತ್ತು, ಇವ್ರೆಲ್ಲರದ್ದು ಸಹಕಾರ ಇಪ್ಪಕ್ಕೋಸ್ಕರ ಮಾಡ್ತು, ನಾನು ಒಬ್ಬಳದಿಂದ ಮಾಡೋಕ್ ಆದ್ದಲ್ಲ. ನಮ್ದು ಈ ಮಹಿಳೆಯರೆ ಮನೆಗೆ ಐಕ ಕೂಕೊಂಡು ಐಕಂಬರಿಗೆ ಬರೀ ಮನೆ ಕೆಲಸ ಮಾಡ್ಕೊಂಡು ಅವ್ರದ್ದೇ ಅವ್ರ ಕಣ್ಕೊಂಡು ಐಕಂಬದ್ ಬೇಡ ಅಂದ್ರೆ ಅವ್ರಿಗೆ ಸ್ವ ಉದ್ಯೋಗ ಒಂದು ವಾರ ಅವರಿಗೆ ಬೇರೆ ಬೇರೆ ಐಟಮ್ ಕಲಸಿ ಕೊಡೋಕೆ.
1: ಯಾವ ತರದ ಐಟಮ್ಗಳು?
3: ಫಿನೈಲ್, ಸೋಪ್, ಅಗರ್ಬತ್ತಿ, ಕ್ಯಾಂಡ್ಲ್, ತುಂಬಾ ನಾವು ಮ್ಯಾಟ್ ಸುಮಾರೆಲ್ಲ ಕಲಿತ ಹೆಚ್ಚಿನ ಈಗಲೂ ಕೊಡ್ತಿದ್ರು ಮಾಡಿ ಮನೆ ಮನೆ ಸೇಲ್ ಮಾಡಿ ನಾವು ಕೊಡ್ತೇ ಇತ್ತು. ಆದ್ರೂ ಅದ್ರೊಳಗೆ ಇದ್ರೊಟ್ಟಿಗೆ
1: ಜೀವನೋಪಾಯ
3: ಸ್ವಉದ್ಯೋಗ ತರ
1: ಅದೆಲ್ಲ ಮಾಡಿಸ್ತಾ ಇದ್ದೀರ?
3: ಹೌದು, ಸಂಘದಲ್ಲಿ ಸುಮಾರು ಜನ ಅಗರ್ಬತ್ತಿ, ಆಮೇಲೆ ಇದು ಆಗ ಬತ್ತಿ ಅಲ್ಲ ಬತ್ತಿ ಕಟ್ಟು ಸುಮಾರು ಜನ
1: ಸೋಪ್ ಆಯಿಲ್.
3: ಸೋಪ್ ಆಯಿಲ್.
1: ನೀವು ಅವ್ರನ್ನೆಲ್ಲ ಕೃಷಿ ಮಾಡೋಕೆ ಯಾಕೆ ಪ್ರೇರೇಪಿಸುದಿಲ್ಲ?
3: ಕೃಷಿ ಮಾಡ್ಲಿಕ್ಕೆ ಕೆಲವರಿಗೆ ಅದೇ ಜಾಗದ ಸಮಸ್ಯೆ ಇತ್ತು, ಕೆಲವರಿಗೆ ಮಿಗದ ಕಾಟ, ಜಿಂಕೆ ನಮ್ಮಲ್ಲಿ ಜಿಂಕೆ ಕಾಟದಿಂದ ಎಲ್ಲರೂ ಸಾಗೊಳ್ಳಿ. ಮೇನ್ ಕಾರಣ ಎಂತ ಅಂದ್ರೆ ಜಿಂಕೆ ಕಾಟ ಅಂತ.
1: ಕಾಡುಗಳೆಲ್ಲ ನಾಶವಾಯ್ತು.
3: ಕಾಡುಗಳ ನಾಶ ಅಂದ್ರೆ
6: ನಮ್ಮಲ್ಲಿ ಬಿತ್ತನೆ ಮಾಡತ್ತಲ್ಲ ಸುಗ್ಗಿಗೆದ್ದೆ, ಅಷ್ಟೊತ್ತಿಗೆ ತೋಟದಲ್ಲಿ ಹಳ್ಳಿ ಐಕೊಂಡು ಮಲ್ಕೊಳ್ಳೋದು ನಮ್ಮ ಪಪ್ಪ ರಾತ್ರಿ ಇಡೀ ಕೂಗ್ತಾನೇ ಇರ್ಬೋದು, ಇಲ್ಲಾಂದ್ರೆ ಒಂದ್ ಚೂರು ಬೆಚ್ಚುದಿಲ್ಲ. ಅಷ್ಟು ಕಷ್ಟದಿಂದ ಮಾಡುದು ಪ್ರಾಣಿ
1: ತುಂಬಾ ಕಷ್ಟ. ನನಗೆ ಸುಜಾತ ಶೆಟ್ಟರ್ ಕೇಮ್ದ, ನೀವೀಗ ಆಗ ಹೇಳ್ರಿ ಅಪ್ಪ ಅಮ್ಮ ಎಪ್ಪಲರಿ ಕೃಷಿ ಅಂತ, ನಿಮ್ ನಿಜವಾಗ್ಲೂ ಆತ ಅಪ್ಪ ಅಮ್ಮ ಇಲ್ಲದ?
6: ಇಲ್ಲ ಇಲ್ಲ, ಮಾಡೋಕ್ ಆತಿಲ್ಲ.
1: ಅಲ್ಲ ಕೃಷಿ ಬಿಟ್ಟು ಇಪ್ಪಕ್ ಆತ ಕೇಮ್ದ?
6: ಆತಿಲ್ಲ, ಎಂತ ಮಾಡುದು, ತೋಟ ಆದ್ರೂ ಕಾಣ್ಕಲ್ಲ, ಸಾಗೊಳ್ಳಿ ಬೇಡ ಅಂತ ಹೇಳ್ರು.
1: ಕೃಷಿಯರಿಗೆ ಅದೊಂದು ಅಡಿಕ್ಷನ್, ಅದು ಅವರಿಗೆ ಮಾಡ್ತಿದ್ ಕೆಲಸ ಬಿಟ್ಟು ಇಪ್ಪು.
6: ಇಲ್ಲ ಆತಿಲ್ಲ, ಕೂತ್ಕಮ್ಗಾತಿಲ್ಲ. ನಾನು ಸಹ ಅಷ್ಟೇ, ದನ ಬೇಡ ದನ ಬೇಡ, ದನ ಸಾಕುದಿಲ್ಲ, ಇನ್ ಕೈ ಇದಿನ್ ಮಾಡುದಿಲ್ಲ ಅನ್ಸುದು. ಒಂದ್ ಏನಾದ್ರೂ ಒಂದ್ ಲಾಸ್ ಆದ್ರೆ ಅಥವಾ ಹುಷಾರಿಲ್ದೆ ಇದ್ರೆ ಅವಾಗ ಇನ್ನೊಂದ್ ಧ್ಯಾನವೇ ಬೇಡ, ನನ್ಗೆ ಧ್ಯಾನ ಸಾಕುದೇ ಇಲ್ಲ ನಾನ ಅನ್ಸುದ. ಆಮೇಲೆ ಒಂದ್ ಸ್ವಲ್ಪ ದಿನ ಅಪ್ಪು ಧ್ಯಾನ ಇಲ್ದೆ ಇದ್ರೆ ಆತ ಇಲ್ಲ, ಎಲ್ಲ ಧ್ಯಾನ ದಾರಿ ಮೇಲೆ ಅದನ್ನೆಲ್ಲ ಕಾಮದ ಹುಡುಕೋದು. ಅದು ಎಷ್ಟು ಆಲ್ಕರಿತ್ತು, ಅದು ಎಷ್ಟು ಆಲ್ಕರಿತ್ತು. ನನ್ಗೆ ಯಾರು ಬೈದ್ರು ಕೇಂತಿಲ್ಲ, ನಿಂಗೆ ಎಂತ ಲಾಭ ಅದ್ರಿಂದ, ನೀನ್ ಎಂತಕ್ ಸಾಂಗ್ತೆ ಕೇಂತಾರೆ ನಂಗೆ ಎಲ್ಲರೂ ಸಹ. ನಂಗದೊಂದು ಹುಚ್ಚ.
1: ಈ 25 ಲೀಟರ್ ಹಾಲು ಅಂದ್ರೆ ಅದು ಕರೋದು ಹೆಂಗ್ ನೀವು? ಮೆಷಿನ್
6: ಮೆಷಿನ್ ಎಲ್ಲ ಕೈಯಲ್ಲೇ ಕರಿತಾರೆ. 25 ಅಲ್ಲ, ಜಾಸ್ತಿ ಕೊಡ್ತಾ ಇದೆ ಈಗ, ಒಂದ್ 25
1: ಮೂವತ್ತೈದು ಹೇಳ್ತೀರಿ ಅಕ್ಕ?
6: ನಾವು ಬೇಗ ಹೇಳುತ್ತೆ, ಒಂದ್ 5 ಗಂಟೆಗೆ ಹೇಳ್ತೇನೆ ನಾನು.
1: ಈಗ ಮನೆಗ್ ಗಂಟೆ ಗಿಂಟಿದ್ರೆ ಯಾವ ಮೋದಿಗ್ ಹೊರ ಗಡಬಡ ಅಂದ್ರೆ?
6: ಇಲ್ಲ ಇಲ್ಲ, ಮದುವೆ ಮನೆಗೆ ಎಷ್ಟು ತಿಕ್ಕುಳ ಆಗ್ತಾರೆ, ಕಾಮ್ದೆ ಉಣ್ಕಂದು ಮದ್ಮಕ್ಕಳದ್ದು ಅಂತದ್ದು ಕಾಣ್ತಿಲ್ಲ ನಾವು ಅಷ್ಟೇ. ಮದ್ಮಕ್ಕಳು ಸ್ಟೇಜ್ಗೆ ಅವ್ರು ರಶ್ ಇದ್ರೆ ಈಚೆ ಕೆಳಗಡೆ ಯಾರು ಅವ್ರ ಮನೆಯವ್ರು ಸಿಕ್ಕ್ರೆ ಸಾಕು,
1: ನಾವು
6: ಬಂದಿತ್ತು ಮದುವೆ ಅಂದೇಳಿ ಹೇಳಿಕ್ಕೆ ಓಡ್ ಬತ್ತೆ.
1: ಮನೆ ಬಿಟ್ಟು ಒಂದಿನ
6: ಎಲ್ಲಿಗೆ ಹಾಕಿಲ್ಲ, ಎಲ್ಲಿ ನೈಟ್ ಎಲ್ಲೂ ಉಳಿಲಿಕ್ಕಿಲ್ಲ, ಎಲ್ಲೂ ಎಲ್ಲೂ ಉಳಿಲಿಕ್ಕಿಲ್ಲ. ಈಗ ಹೋದ್ನಲ್ಲ, ಈಗ ಏನೋದಕ್ಕ ನಾನು ಎಷ್ಟು ತಿಬಿಡ್ತಿರೋ, ನಾನ್ ಮನೆಗೆ ಹೋಯ್ಕು,
1: ನನಗೆ ಬೈರ
6: ಕರುಕಿತ್ತು ನಂಗೆ, ನೀವು 2.5 ಮನೆಗೆ ಹೋಯ್ಕು ನಾನು ಅಂದ್ ಹೇಳ್ತಾ ಇದ್ದೆ ಈಗ
1: ಅಲ್ಲ. ಸೊ ಈ ತರದ ಕಮಿಟ್ಮೆಂಟ್ ಗಳನ್ನ ಇಟ್ಕೊಂಡಿರುವಂತಹ
6: ಲೆಕ್ಕಾಚಾರ ಹಾಕೊಂಡು ಕೆಲಸ ಮಾಡು.
1: ಒಂದ್ ಗಳಿಗೆ ಕುಗಂತಿಲ್ಲ
6: ಇಲ್ಲ
1: ಅಪ್ಪ ಕೇಳ್ರಿಲ್ಲ ಕೇಳುಗ್ರೆ. ನಮ್ಮ ಕೃಷಿ ಮಹಿಳೆಯರ ಬದುಕು ಹ್ಯಾಂಗಿತ್ತಂತ ಮೊಳಹಳ್ಳಿಯಿಂದ ಬಂದವ್ರು ಇವರು. ಸೊ ಇವರು ಒಂದು 25 ಎಕರೆ ತನಕದ್ದು ಹಡ್ಬಿದ್ ಭೂಮಿ, ನಮ್ಮ ಭಾಷೆಂಗ್ ಹೇಳುದಾರೆ, ಹಡ್ಬಿದ್ ಭೂಮಿಯನ್ನ ಕೃಷಿ ಮಾಡಿದವರು ಸಾಗೋಳಿ. ಅವ್ರ ತಕ್ಕ ಏನ್ರ ಸಾಗೋಳಿ ಮಾತ್ರ ಮಾಡುದ, ಮತ್ತೆ ಉಳಿದ ತೋಟಗಾರಿಕೆ ಆ ತರದ್ದೆಲ್ಲ ಅವ್ರದ್ದು ಎಂತದ ಆ ಜಾಗದಲ್ಲಿ ಮಾತ್ರ ಮಾಡುದ. ಈ ಹಡ್ಬಿದ್ ಭೂಮಿಯಂಗ್ ಬೇರೆ ದ್ವಿದಳ ಧಾನ್ಯಗಳನ್ನ ನೆಲಗಡಲೆ ಅಂತದ್ನೆಲ್ಲ
3: ಮಾಡ್ಲಕ್ ಅಂದ್ರೆ ಬೇಲಿ ಕರೆಕ್ಟ್ ಇದ್ರೆ ಉದ್ದ ಹಾಕ್ಲಕ್ ನಲ್ಸಂಡಿ ಹಾಕ್ಲಕ್ಕ ತರಕಾರಿ ಬೆಂಡೆ ಹಾಕ್ಲಕ್ ಎಲ್ಲ ಮಾಡ್ಲಕ್ ಹೆಚ್ಚಿನ ನೀರಿನ ವ್ಯವಸ್ಥೆ ಬೇಕು ಸುಗ್ಗಿ ಮಾಡುವಾಗ. ಈಗ ಹೆಚ್ಚಂದ ನಾವಿಲ್ಲ ಕಾಟ ಅದು ಕಾಟ ಹಾಕಿ ಮಾಡುದಿಲ್ಲ ಬೇಕು ಮಾಡಿದ್ರೆ
1: ಔಡಿ ಅಲ್ಲ
3: ಔಡಿ
6: ಮೀನ್ಸ್
1: ಅದೊಂದು ಕಾಲ
3: ಕರಿಯಲ್ಲೆಲ್ಲ ನಾನು ಹಾಕಿದೆ, ನಾನು ಹಾಕಿ ಆಣಿಗುಡ್ಡಿಗೆಲ್ಲ ದೇವಸ್ಥಾನಕ್ಕೆಲ್ಲ ಕೊಟ್ಟಿದೆ ಕರಿಯಲ್ಲೆಲ್ಲ. ಅದರಲ್ಲಿ ಹಕ್ಕಿ ಕಾಟ ಬಿಟ್ಟಿ ಅದ ಮತ್ತೆ ಗಂಟಿ ತಿನ್ನಲ್ಲ ಕರಿಯಲ್ಲ ಹಾಕಿದ್ರೆ ಅದು ಸುಗ್ಗೆ ಭತ್ತ ಕಟಾವ ಅಪ್ಪಕ್ಕೂ ಕಾತಿ ಎಳ್ಳು ತಂದು ಹಾಕಿದ್ರೆ
1: ಕರಿ ಎಳ್ಳನ್ನ ತಂದು ಚೆಲ್ಲಿ ಬಿಡುದ
3: ಬಿಡುದ ಒಳ್ಳೇದ ಅದು ಒಳ್ಳೆ ಆಗತ್ತೆ. ಕರಿ ತಂದು ಜಪ್ಪಿ ಕೊಟ್ರೆ ನಮ್ ಮತ್ತೆ ಯಾರು ತಗೊಂತಿಲ್ಲ ಅಂದ್ರೆ ಕಡೆಗೆ ಆಣಿಗುಡ್ಡೆಲ್ಲಿ ಒಳ್ಳೆ ರೇಟ್ ಹಾಕಿ ನಮ್ಗೆ ಕೊಟ್ಟಿದ್ರು. ನಾನೊಂದು 40 kg ವರೆಗೆ ಕೊಟ್ಟಿದ್ದೆ.
1: ಕರಿ ಎಳ್ಳು ಎಷ್ಟು ಕಾಸ್ಟ್ಲಿ ಮರ್ರೆ?
3: ಹಾಲ ಕೋಲ ಇಲ್ಲಿ ತಗೊಂಡು
6: ರೈತರು ಬೆಳೆದ
1: ಬೆಲೆ ಇಲ್ಲ ಅದಕ್ಕಲ್ಲ. ಅದೇ ಅದೇ ದುರಂತ
3: ಲಾಭದಾಯಕನೇ ಆತ
1: ಅದೇ. ನಾವು ಅಂಗಡಿಯಲ್ಲಿ ಪ್ಯಾಕೇಜಿಂಗ್ ಕರಿಯಳ ತಪ್ಪತ್ತಿಗೆ ಅಷ್ಟು ಕಾಸ್ಟ್ಲಿ ಇದೆ ಅದು.
3: ನಾನು ಬೆಳೆದಿದ್ದೆ ನಮ್ಮಲ್ಲಿ.
1: ವೆರಿ ನೈಸ್. ಓಕೆ, ಅವ್ರೆಂತ ಹೇಳ್ತಿದ್ರು ಆಗಳಿಕೆಲ್ಲ ಎಂತ ವ್ಯವಸಾಯ ಮಾಡ್ತಿದ್ರಿ?
0: ಆಗಳಿಕೆ ಔಡಿ ಗಿಣ್ಗ್ ಮತ್ತೆ ಮೆಣಸ ನೆಲಗಡ್ಲಿ ಬದ್ನಿ
1: ಚೌಂತಿ
0: ಚೌಂತಿ
1: ಗುಂಬಳಕಾಯಿ
0: ಚೌಂತಿ ಗುಂಬಳಕಾಯಿ ಕಡಿಮೆ
1: ಮತ್ತಿದಿಲ್ಲ ವಾಟರ್ ಮೆಲನ್
0: ಅದು ಇತ್ತು ಸ್ವಲ್ಪ. ಅದೇ ಇಲ್ಲ
1: ನಿಂಬದಾಗಿಲ್ಲ
0: ನಂಬದಿಲ್ಲ
1: ಕರ್ಗುಂಜಿ ಇಲ್ಲ
0: ಕರ್ಗುಂಜಿ ಇಲ್ಲ ಔಡಿ ಎಲ್ಲ ಇತ್ತು. ಔಡಿ ಗಿಣ್ಗ ಚೌಂತಿ ಜಾಸ್ತಿ ಹೊರಳಿ
1: ಹೊರಳಿ ಉದ್ದ
0: ಈಗ ಏನು ಇಲ್ಲ.
1: ಈಗ ಯಾವ್ದು ದ್ವಿದಳ
0: ಯಾವ್ದಕ್ಕೂ ಮಾಡಕ್ ಎರಡು ಸಾಗೋಳಿ ಮಾಡು ಸುಮ್ನೆ ಎರಡು ಸಾಗೋಳಿ ಮಾಡಿದ್ಮೇಲೆ ಇದನ್ನೆಲ್ಲ ಹಾಕ್ತಾ ಇತ್ತು. ಈಗ ಎಂತ ಇಲ್ಲ.
1: ಕೈದೆ ಮಾಡದೆ ಯಾಕೆ ಕೈದೆ ಮಾಡದೆ?
0: ಪ್ರಾಣಿಗಳ ಕಾಟ ಪ್ರಾಣಿಗಳು ಎಂತದ್ದು ಇಡುದಿಲ್ಲ. ನವಿಲು ಇತ್ತಲ್ಲ ನವಿಲು ಎಲ್ಲ ಅದು ತಿಂದು ತಿಂದು ಕೋಡನ್ನ ಎಂತದ್ದು ಬೆಚ್ಚುದಿಲ್ಲ.
1: ನಂತರ ನಿಮ್ಗೆ ಕಾಡು ನಾಶದಿಂದ ನೋಡಿ ಕಾಡು ಇದ್ದಾಗ್ಲೂ ಒಂದ್ ಸ್ವಲ್ಪ ಬೇರೆ ತರ ಸಮಸ್ಯೆಗಳಿತ್ತು. ಆದ್ರೆ ಕಾಡನ್ನೆಲ್ಲ ತೆಗ್ದು ನಾವು ಚೊಕ್ಕ ಮಾಡ್ತಲ್ಲ ಅದ್ರ ಮೇಲೆ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಯ್ತು. ರೈತನಿಗಂತೂ ಭಾರಿ ಕಷ್ಟ.
0: ಗಂಟಿ ಗಂಟಿ ಜೊತೆ ಈಗ ಜಿಂಕೆ ಇದ್ದಲ್ಲ ಅವ್ ಗಂಟಿ ಜೊತೆಗೆ ಮೇವುದು.
1: ಹೌದಾ?
0: ಇರುದು ಅವುದೇ ಹಿಂಡ ಎಲ್ಲ ಗಂಟಿ ಮತ್ತೆ ಮೀಗ ಹೊಟ್ಟೆ ಮೇಯಿತು ಎಷ್ಟೊತ್ತಿಗೆ ಅದೇ ಗೊತ್ತಿಲ್ಲ. ದೂರಿಂದ ಕಾಂಬಕ್ಕೆ ನಮ್ದು ಗಂಟಿ ಏನೋ ಒಂದ್ ಕಾಣಕ್ ಅಷ್ಟು ಮೇಯ್ದು ಒಟ್ಟಿಗೆ ಇರ್ತು. ಸ್ವಲ್ಪ ಸ್ವಲ್ಪ ಇಲ್ಲ ಒಂದೊಂದು ಹಿಂಡಲ್ಲಿ ಒಂದು 50-100 ಇರ್ತು ಸ್ವಲ್ಪ ಅಲ್ಲ. ಏನೋ ಅಲ್ಲ ಕೂತ್ಕೊಂಡ ಸಾಗೊಳ್ಳೆ ಮಾಡುಕ ಅಲ್ಲಿ ನಮ್ದು ಸೈಡ್ ಅಲ್ಲಿ ನಮ್ ಬೈಲಲ್ಲಿ ನಮ್ಮ ಪೈಪ್ಕ್ ಒಂದು ಸಾಗೊಳ್ಳಿ ಎಲ್ಲರದು ಸಹ ಇಲ್ಲಂದ್ರೆ ಇಲ್ಲ. ಅಲ್ಲೂ ಸಹ ಎಲ್ಲ ಹೇಳ್ತಾರೆ ಆ ಶೆಟ್ರಿ ಕೊಯ್ ಒಂದು
1: ಸಾಗೊಳ್ಳಿ ಕೆಲಸ ಅವ್ರಿಗೆ
0: ಅವ್ರಿಗೆ ರಾತ್ರಿ ಎಲ್ಲ ಮಲ್ಕೊಳ್ಳುದು ಹಳ್ಳಿ
1: ಹೆಂಗ್
0: ಹಳ್ಳಿ ಮನೆಗೆ ಮಲ್ಕೊಂಡ್ ರಾತ್ರಿ ಕೂಗ್ತೈಕಂದು ಗರ್ನಲ್ ಹೊಡ್ಸುದು ರಾತ್ರಿ ಮಲ್ಕೊಂಡು
1: ಗರ್ನಲ್ ಹೊಡ್ಸುದ
0: ರಾತ್ರಿ ಮಲ್ಕೊಂಡು ಗರ್ನಲ್ ಹೊಡ್ಸ್ತೈಕಂದು ನಂದಿ
1: ಎಷ್ಟು ಕಷ್ಟ ಕಡೆ ಮನುಷ್ಯಗೂ ಕಷ್ಟ ಪ್ರಾಣಿಗಳಿಗೂ ಕಷ್ಟ ಪಾಪ ಅವಕ್ಕೂ ಕಷ್ಟವೇ. ಅವ್ ಹೊಟ್ಟಿಗಿಲ್ಲದಕ್ಕೆ ಅವ್ ಒಪ್ಪೋದಲ್ಲ
0: ನಾವು ಬೇಡ ಬೇಡ ಸಾಗೊಳ್ಳೆ ಬೇಡ ಎಂತಕ್ಕೆ ನೀವು ಅದ್ಕೊಂಡು ರಾತ್ರಿ ಎಲ್ಲ ಹಾವು ಬತ್ತದ ಪ್ರಾಣಿ ಎಂತದಾರು ರಾತ್ರಿ ಎಲ್ಲ ಕಚ್ಚರ್ ಕಾಂಬಾರ ಯಾರಿಲ್ಲ ಬೇಡ ಬೇಡ ಅಂದ್ರೆ ಅವ್ರು ಕೇಳ್ತಿಲ್ಲ.
1: ಅಪ್ಪಯ್ಯ ಅಲ್ಲಿ ಹಂಗಿನ ಅಪ್ಪ ಇರ್ಕೂರ
3: ಆದ್ರೂ ಬಿ ನಾವು ಅದಕ್ಕೆ ಫಾರೆಸ್ಟ್ ಪೆಟ್ರೋಲ್ ಹೋದ್ರೆ ಅವ್ರು ಹೇಳ್ತಾರೆ ಮೀಗ ತಿಂತ 20 ಫೋಟೋ ಕಳಿಸಿ ಅಂತಾರೆ. ಅಷ್ಟೊತ್ತಿಗೆ ನಾವು ಅಲ್ಲಿ ಫೋಟೋ ಕ್ಯಾಮ್ರಾ ತಗೊಂಡೆ ಮೊಬೈಲ್ ತಗೊಂಡ್ರೆ ಅವಲ್ಲಿ ನಿಂತ್ಕೊಂತ ಅವ್ರಿಗೆ ರೈತರಿಗೆ ಅನುಕೂಲ ಸರ್ ಇದು ನೋಡಿ ಅಂದ್ರೆ ಗಂಟಿ ತಿಂದಂಗಿತ್ತ ಗಂಟಿ ಅಲ್ಲ ಸರ್ ಮೀಗ ಖಾಲಿ ಮಾಡಿದಂದ್ರೆ ನೀವು ಪ್ರೂಫ್ ತಗೊಂಡ್ಬನ್ನಿ ಫೋಟೋ ತಗೊಂಡ್ಬನ್ನಿ ತಿಂತ ಇದ್ದ ಫೋಟೋ ಕೇಳ್ತಾರೆ ಅವ್ರು. ಹಾಗೂ ನಾ ಎಷ್ಟೋ ಸಲ ಟ್ರೈ ಮಾಡಿದೆ ಅದು ನನಗೊಂದು ಕ್ಯಾಮ್ರಾ ಸಲಹೆ ಆಗಿಲ್ಲ. ಓಡುತ್ತ ಬೇಡ ಅವ್ರಿಗೆ ಗೆದ್ದು ತಿಂತ ಇದ್ದ ಫೋಟೋ ಬೇಕು.
1: ನೀವು ಒಂದ್ ಕೆಲಸ ಮಾಡಿ ನೆಕ್ಸ್ಟ್ ಯೂಟ್ಯೂಬ್ ಲೈವ್ ಇಡಿ ಲೈವ್ ಮಾಡ್ಕೊಂಡು ಓಡುದು ಬರೀ ಅವ್ರು ಮಾತ್ರ ಅಲ್ಲ ಎಲ್ಲರೂ ಕಾಣ್ಕದನ್ನ. ಅಯ್ಯೋ ಎಂತೆಂತ ಪ್ರಶ್ನೆ.
3: ಆದ್ರೆ ನಮ್ಗೆ ಎಷ್ಟು ಬೇಜಾರತ್ತೆ ರೈತರದೆಲ್ಲ ಕೆಲವ್ರು ತಿಂತತ್ತೆ ನಂಗೆ ಪ್ರೇಮ ಮೀಗ ತಿಂದಿತ್ತು ಏನಾದ್ರು ಹೆಲ್ಪ್ ಸಿಕ್ಕುತ್ತ ಮಗ ಕೇಂದ್ರ ಫಾರ್ಮೆಂಟ್ ತಂದು ಇಟ್ಟಿದ್ದೀನಿ ನಾನು ಕೆಲವ್ರು ಹೇಳಿ ಬರ್ದಿದ್ದೆ ಅದ್ರ ಹೇಳುದು ಮೀಗ ತಿಂತ ಇದ್ದ ಫೋಟೋ ಹಾಕಿದ್ರೆ ನಿಮ್ಗೆ ಏನಾದ್ರು ನಾವು ಮಾಡಿ ಕೊಡುವ ಇಲ್ಲಂದ್ರೆ ಆತಿಲ್ಲ ಅಂತರು. ಅಷ್ಟೊತ್ತಿನ ನಮ್ಗೆ ಮಸ್ತ್ ಬೇಜಾರು.
1: ನೀವು ಗೆದ್ದಿಗೂ ಸಿಸಿ ಕ್ಯಾಮ್ರಾ ಹಾಕಾಯ್ತು
3: ಸಿಸಿ ಕ್ಯಾಮ್ರಾ ಹಾಕ್ರೆ ಹಾಕ್ಲಕ್ ಅಷ್ಟು ದೂರಿಂದ ಹಾಕಿ
1: ಹಾಕುದು ಹೆಂಗ್ ಅದಕ್ಕೆ ಮಳೆ ನೀರು ಬಿದ್ದ
3: ಅಲ್ಲಲ್ಲ ಸೋಲಾರ್ ಇದು ಹಾಕ್ಬಹುದು ತೋಟಕ್ಕೆಲ್ಲ ಅಳವಡಿಸಿದ್ ನಮ್ಮಲ್ಲಿ ನಾ ಕಂಡಿದೆ ಹಾಕ್ಲಕ್ ಅದು ಒಂದೊಂದು ಗದ್ದಿಗೆ ಒಂದೊಂದು ಸಿಸಿ ಕ್ಯಾಮ್ರಾ ಹಾಕಿ ಇವ್ರು ಕೊಡ್ತಾರಲ್ಲಿ ಆ ಪ್ರೊಟೆಕ್ಷನ್ ಮಾಡಿ ನಮಗ್ ಕೊಡೋಕೆ ಪಾಪ ಅವ್ರಿಗೆ.
1: ಅದ ಆಪದ ಹಬ್ಬದಲ್ಲ ನಾ ಸುಮ್ನೆ ಹೇಳಿದೆ ಲೈವ್ ಫೋಟೋಸ್ ತಿಂತಿಪ್ಪದ ಫೋಟೋಸ್ ಅಲ್ಲ ತಿಂಬುದು ಫೋಟೋ ತೆಗೋದಿ
3: ಅಧಿಕಾರಿ ಹತ್ರ ಮಾತಾಡ್ರೆ ನೀವು ತಿನ್ನದಿರೋ ಫೋಟೋ ತಂದ ಕೊಡಿ ಅವ್ರ ಹತ್ರ ಹೇಳಿ ಯಾ ಈಗ ಅವರಲ್ಲ ನಾನೇ ರೈತ ಅದು ನಾವು ಕೃಷಿ ಮಾಡತ್ತ ನನಗೆ ಆಯ್ಲ ಸರ್ ಮತ್ತೊಬ್ಬ
1: ಅಲ್ಲ ಆಪದ ಹೆಂಗೆ ನೀವು ಫೋಟೋ ತೆಗೋಕೋರ ಅದ್ ಕಾಂತ ಪೋಸ್ಟ್ ಕೊಡತ್ತಾ ಅದ್ ಓಡಿ ಹೋತ್ತಲ್ಲ ಓಡಿ ಹೋತೋ ಮನ್ಸರ್ ಬಂದ್ರೆ. ಎನಿವೇಸ್ ಇವತ್ತಿನ ಕೃಷಿ ಸಮಾಚಾರದಲ್ಲಿ ಇಷ್ಟೊತ್ತ ನಾವು ಮಾತಾಡದ್ದು ಮೂರು ಜನ ಕೃಷಿ ಮಹಿಳೆಯರು, ರೈತಾಪಿ ಮಹಿಳೆಯರೊಟ್ಟಿಗೆ. ಮೊಳಹಳ್ಳಿಯವರು ಒಬ್ರು, ವಿನೋದ ಡಿ ಶೆಟ್ಟಿಯವರು, ವನದುರ್ಗ ಸಂಜೀವಿನಿ ಒಕ್ಕೂಟದ ಮೊಳಹಳ್ಳಿಯ ಅಧ್ಯಕ್ಷೆ ಆಗಿರೋರು, ಇನ್ನೊಬ್ರು ಪ್ರೇಮ ಶೆಟ್ಟಿಯವರು, ಕೃಷಿ ಸಖಿ, ಪಾಪ್ಯುಲರ್ ಕೃಷಿ ಸಖಿ ಆಫ್ ಮೊಳಹಳ್ಳಿ, ಮತ್ತೊಬ್ರು ಸುಜಾತ ಶೆಟ್ಟಿಯವರು, ಪ್ರಗತಿಪರ ರೈತೆ. ಇವರು ಕಾಣಿಯವರು ಕಷ್ಟ ಸಂಕಷ್ಟ ಅದ್ರ ನಡುವೆಯೂ ನಾವು ವ್ಯವಸಾಯ ಮಾಡ್ತಂತ ಆ ಉಮೇದೇನು ಹಾತಿಲ್ಲ. ಸುಜಾತಕ್ಕಂತ ಹೇಳಿದ್ರೆ ನಾವು ಹಿರ್ಕಂತಂತ, ಆದ್ರೆ ಹಿರ್ಕಂ ಟೈಮ್ ಬಂದಾಗ ಖಂಡಿತವಾಗ್ಲೂ ಅವ್ರು ಹಿರ್ಕಂತಿಲ್ಲ, ಆತಿಲ್ಲ ಅದಿಲ್ಲದೆ. ಹೌದು ಹೌದು, ಆ ಋಣ ಇರುತ್ತಲ್ಲ ಅದೊಂದು, ಆ ರೈತಂಗು ಮತ್ತೆ ಭೂಮಿಗೂ ಅದು ಬಿಟ್ಟು ಹಾತಿಲ್ಲ, ಅದು ಒಂದ್ಸಲ ಹಿಡ್ಕಂಡತ್ತ. ಸೊ ನಿಮ್ಮಂತವ್ರ ಇಪ್ಪು ಕೋಯ್ ನಮ್ಗೇಡು ಉಂಬುಕಿತ್ತ. ಈ ಸಲ ಮಳೆ ಕೂಡ ಹಂಗಿಂಗ್ ಆತಿತ್ತ, ಆದ್ರೂ ಎಲ್ರು ಬೆಳೆ
4: ಈ ವರ್ಷ ಫಸ್ಟ್ ಎಲ್ಲರೂ ಹೇಳ್ತಿದ್ರು ಈ ವರ್ಷದ ಇದಕ್ಕೆ ಮಳೆ ಬೆಳೆಗೆ ಬೇಡ, ಮಳೆ ಇಲ್ಲಲ್ಲ ಸಾಗುವಳಿ ಬೇಡ ಅನ್ಕೊಂಡು ಹಿರ್ಕಂಡಿರ ಎಲ್ರು ಸಹ. ಈಗ ನಾವು ಸಹ ಒಂದ್ ಸಾಲ ಹೂಡಿ ಹುಲ್ಲೆಲ್ಲ ಬೆಳೆದಿದ್ದಂಗೆ ಮಾಡಿ ಬಿಡುವ ಅನ್ಕಂಡ್, ಆಮೇಲೆ ಎಂತ ಪುಣ್ಯಕ್ಕೂ ಲಾಸ್ಟ್ ಟೈಮ್ ಲಾಸ್ಟ್ ವೀಕ್ ಹಿಂದಿನ ವಾರದಲ್ಲಿ ಮಸ್ತ್ ಮಳಿ ಬಂತ, ಅದ್ರಕೊಂಡ್ ಬಂದು ಮತ್ ಪುನಃ ಹೂಡಿ ಅಂತೂ ಸಾಗುವಳಿ ಮಾಡ್ತಾರ ಅಂತೇಳಿ ಆಯ್ತು.
1: ಮಳೆ ರಾಯ ಕೇಳಿಸ್ಕಂತ ಇರಕ್ಕ, ರೈತರಿಗೆ ಉಮೇದ್ ಬರ್ಕರೆ ಮಳೆ ಬೇಕೇ ಬೇಕು. ಹಂಗಾಯ್
4: ಮಳೆ ಇದ್ರೆ ಮಾತ್ರ ಬೆಳೆ ಅಷ್ಟೇ.
1: ಆಯ್ಲಿ, ತುಂಬಾ ಖುಷಿ ಆಯ್ತು ನಿಮ್ ಉಮೇದ್ ಈ ಎಂತ ಹೇಳ್ತಾರೆ ಆ ಚುಟ್ಟುಬಟ್ಟಿಕೆ ಆ ಲವಲ್ಲವಿಕೆ ಹಿಂಗೆ ಇರ್ಲಿ. ನೀವು ಇನ್ನಷ್ಟು ಜನರಿಗೆ ಇನ್ಸ್ಪಿರೇಷನ್ ಆಕ್ಚುಲಿ ಈ ರೇಡಿಯೋ ಕುಂದಾಪುರದ ಈ ಕಾರ್ಯಕ್ರಮಕ್ಕೆ ಇಂತಿಪ್ಪಿ. ಇನ್ನೆಷ್ಟೋ ಕೃಷಿ ಮಹಿಳೆಯರು ಇಲ್ಲ ನಾನು ಈ ಸಲ ಒಂದ್ ಹೊಡೆದ್ ಗೆದ್ದಿ ಮಾಡ್ತೀವಿ ಅಂತ ಹೇಳ್ಕ ಹಂಗಿರ್ಕ. ಥ್ಯಾಂಕ್ ಯು ಸೋ ಮಚ್.
4: ನಿಮಗೂ ಕೂಡ ಹಾಗೆ ರೇಡಿಯೋ ಕುಂದಾಪುರ 89.6 FM, ಎಸ್ಪೆಷಲಿ ಜ್ಯೋತಿ ಸಾಲಿಗ್ರಾಮ ಅವರಿಗೆ, ಎಲ್ರಿಗೂ ನಮ್ಮ ಒಕ್ಕೂಟದ ಪರವಾಗಿ ಅಥವಾ ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ನಿಮ್ಗೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶಯ ಈಡೇರಿಕೆ ಎಲ್ಲ ಏನೆಲ್ಲ ಆಯ್ಕೋದೆಲ್ಲ ಆಯ್ಲಿ. ಸೊ ಮತ್ ಮತ್ ಸಿಗ್ತಾ ಇಪ್ಪ, ನಿಮ್ಮ ಬೆಳೆ ಈ ಸಲ ಸಮೃದ್ಧವಾಗಿರ್ಲಿ. ಥ್ಯಾಂಕ್ ಯು, ಸರಿ,
4: ತುಂಬಾ ಧನ್ಯವಾದ.
1: ಸಿಕ್ಕು ಹಂಗಾರೆ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ್ಕ.

0: ನಮಸ್ಕಾರ, ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಪಂಚಮಿ ವೈದ್ಯ ಯಕ್ಷ ಸಮಾಗಮದಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಎಂಬ ಮಹಾವಾಕ್ಯದ ಸಾಕಾರ ಸ್ವರೂಪರಾಗಿ ಯಕ್ಷಗಾನ ಕಲಾ ಪ್ರಪಂಚದಲ್ಲಿ ಜ್ಞಾನ ಸಾಧನೆ ಸಂಪ್ರದಾಯ ಮತ್ತು ಸಂಸ್ಕಾರದ ಚತುರ್ಮುಖ ದೀಪ್ತಿಯಾಗಿ ವಿರಾಜಮಾನರಾದವರು ಪ್ರಾಚಾರ್ಯ ಕೂಡ್ಲಿ ದೇವದಾಸರಾವ್ ಇವರು. ಯಕ್ಷಗಾನವೆಂಬ ಲೋಕಧರ್ಮಿ ನಾಟ್ಯವೇದದ ಸಕಲಾಂಗ ಸೌಂದರ್ಯವನ್ನ ಸ್ವಾನುಭವ ಸ್ವಾಧ್ಯಾಯ ಸಾಧನೆ ಹಾಗೂ ಸತತೋಪಾಸನೆಯ ಮೂಲಕ ಆತ್ಮ ಸಾಕ್ಷಾತ್ಕರಿಸಿಕೊಂಡಿರುವ ಇವರು ಯಕ್ಷ ಸಂಪ್ರದಾಯದ ಅನನ್ಯೋಪಾಸಕರು, ಕಲಾ ಪರಂಪರೆಯ ಅಖಂಡ ಧಾರಕರು, ಗುರು ಪರಂಪರೆಯ ಗರಿಮೆಯ ಪ್ರತಿನಿಧಿಗಳು. ಉಡುಪಿಯ ಯಕ್ಷಗಾನ ಕೇಂದ್ರದ ಪ್ರವೇಶ ಪರೀಕ್ಷೆಯಲ್ಲಿ ಯಕ್ಷ ತಪಸ್ವಿ ಕೋಟಾ ಶಿವರಾಮ ಕಾರಂತರಿಂದ ಸೈ ಎಂಬ ಪ್ರಶಂಸಾ ಪದವನ್ನು ಗಳಿಸಿ ಯಕ್ಷ ವಾದ್ಯ ವಿದ್ವತ್ ಪ್ರವರರಾದ ಕೋಟಾ ಮಹಾಬಲ ಕಾರಂತರ ಪಾದ ಸನ್ನಿಧಿಯಲ್ಲಿ ಮದ್ದಲೆ ವಾದನದ ಮರ್ಮ ಮಾಧುರ್ಯ ಮತ್ತು ಮಾರ್ಗ ಶುದ್ಧಿಯನ್ನು ಅಭ್ಯಸಿಸಿದ ಇವರು ಕೇವಲ ಒಬ್ಬ ಕಲಾವಿದ ಇದರಲ್ಲ, ಯಕ್ಷಗಾನವೆಂಬ ಮಹಾಕಲಾಯಜ್ಞದ ಸಮಗ್ರೋಪಾಸಕರು. ಚಂಡೆಯ ನಾದದ ಚೈತನ್ಯ, ಮದ್ದಲೆಯ ನಿನಾದದ ಮಾಧುರ್ಯ, ಭಾಗವತಿಕೆಯ ಭಾವ ಗಾಂಭೀರ್ಯ, ನರ್ತನದ ಲಾಸ್ಯ ತಾಂಡವ ವೈಚಿತ್ರ್ಯ, ವೇಷಭೂಷಣದ ರಸ ಸೌಂದರ್ಯ, ಹೀಗೆ ಯಕ್ಷಗಾನದ ಸರ್ವಾಂಗವನ್ನು ಇದಮಿತ್ಥಂ ಎಂದು ಶಾಸ್ತ್ರ ಸಂಪ್ರದಾಯ ಅನುಭವಗಳ ತ್ರಿವೇಣಿ ಸಂಗಮದಲ್ಲಿ ನಿರೂಪಿಸಬಲ್ಲ ವಿರಳ ಪಾಂಡಿತ್ಯ ಶಾಲಿಗಳಲ್ಲಿ ಇವರು ಅಗ್ರಪೂಜ್ಯರು. ಹಿಮ್ಮೇಳ ಮುಮ್ಮೇಳಗಳ ಸಂಪ್ರದಾಯ ಪಥವನ್ನು ಸಾವಿರಾರು ಶಿಷ್ಯರ ಹೃದಯ ಪಟಲದಲ್ಲಿ ಅಚ್ಚೊತ್ತಿ ಕಲೆಯನ್ನು ಕೇವಲ ಬೋಧಿಸದೆ ಕಲೋಪಾಸನೆಯ ಸಂಸ್ಕಾರವನ್ನೇ ಸಂಚಾರಗೊಳಿಸಿದ ಆಚಾರ್ಯ ವರ್ಯರು. ಇವರ ಕರಸ್ಪರ್ಶದಲ್ಲೇ ಶಿಷ್ಯರು ಕಲಾವಿದರಾದರು. ಇವರ ದೃಷ್ಟಿ ಸ್ಪರ್ಶದಲ್ಲಿ ಕಲಾವಿದರು ಸಾಧಕರಾದರು. ಇವರ ಸಂಸ್ಕಾರ ಸ್ಪರ್ಶದಲ್ಲಿ ಸಾಧಕರು ಪರಂಪರೆಯ ಸಂರಕ್ಷಕರಾದರು. ಜ್ಞಾನಂ ಯಸ್ಯ ಭೂಷಣಂ ವಿನಯೋ ಯಸ್ಯ ವಿಭೂಷಣಂ ಸಾಧನಾ ಯಸ್ಯ ಸಂಪತ್ತು ಶಿಷ್ಯ ಪರಂಪರಾ ಯಸ್ಯ ಕೀರ್ತಿಧ್ವಜ. ಅಂತಹ ಮಹೋನ್ನತ ಮಹಾಮನೀಷಿ ಯಕ್ಷ ಕಲಾನಿಧಿ ಗುರುಶ್ರೇಷ್ಠ ಪ್ರಾಚಾರ್ಯ ಕೂಡ್ಲಿ ದೇವದಾಸರಾವ್ ಅವರ ಪಾದಾರವಿಂದಗಳಿಗೆ ನಮ್ಮ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಗುರುಗಳ ನಮಸ್ಕಾರ.
1: ನಮಸ್ಕಾರ.
0: ಮೊದಲನೆಯದಾಗಿ ನಿಮ್ಮ ಬಾಲ್ಯದ ಬಗ್ಗೆ ಹೇಳುವುದಾದ್ರೆ ನಿಮ್ಮ ಬಾಲ್ಯದ ಜೀವನ ಹೆಂಗಿದ್ದಿತ್ತು, ಮತ್ತೆ ಬಾಲ್ಯದಲ್ಲಿ ಕಂಡ ನಿಮ್ ಯಾವ ಯಕ್ಷಗಾನ ನಿಮ್ಗೆ ಯಕ್ಷಗಾನ ರಂಗಕ್ಕೆ ಬರ್ಕಂತ ಹೇಳಿ ಹೇಳಿ ಪ್ರೇರೇಪಣೆ ನೀಡ್ತಂದೇಳಿ ಹೇಳಿ ಹೇಳ್ತಾರೆ.
1: ನಾನು ಹುಟ್ಟಿದ್ದು ಉಳ್ತೂರು, ತಕ್ಕಟ್ಟಿನ ಒಳಗೆ ಉಳ್ತೂರು ಅಂತ ಅಲ್ಲಿ ಹುಟ್ಟಿದ. ನನ್ನ ತಾಯಿ ಮನೆ ಉಳ್ತೂರು, ಅಲ್ಲಿ ನಾನು ಸಣ್ಣದಲ್ಲಿ ಇದ್ದದ್ದು. ಆಮೇಲೆ ನಮ್ಮ ಮನೆ ಬಾರ್ಕೂರ್ ಹತ್ರ ಕೂಡ್ಲಿ ಅಂತ, ಹಾಗಾಗಿ ನಾನು ಕೂಡ್ಲಿ ಅಂತ ಹಾಕು, ದೇವದಾಸರಾವ್ ಕೂಡ್ಲಿ ಅಂತ. ಆಮೇಲೆ ಅಲ್ಲಿ ಅಂದ್ರೆ ಬಾಲ್ಯದಲ್ಲಿ ಒಂದು ಎರಡು ಮೂರು ವರ್ಷ ಅಲ್ಲಿ ಬಾರ್ಕೂರ್ನಲ್ಲಿ ರಂಗನಕೆರೆ ಅಂತ, ಅಲ್ಲಿ ಮುಂದೆ ಹನೇಹಳ್ಳಿ ಅಂತ ಒಂದು ಊರಿದೆ, ಅಲ್ಲಿ ಒಂದು ಶಾಲೆ ಇದೆ, ಹನೇಹಳ್ಳಿ ಶಾಲೆ, ಅಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಅಲ್ಲಿ ಒಂದು ಮೂರು ನಾಲ್ಕು ವರ್ಷ ಮಾಡಿ ಆಮೇಲೆ ಅಲ್ಲಿಂದ ಪುನಃ ಉಳ್ತೂರಿಗೆ ಶಿಫ್ಟ್ ಆದೆ. ಅಲ್ಲೊಂದು ಎರಡು ವರ್ಷ ಓದಿ ಆಮೇಲೆ ಪುನಃ ಬಾರ್ಕೂರ್ ಹೈಸ್ಕೂಲಲ್ಲಿ ನನ್ನ ವಿದ್ಯಾಭ್ಯಾಸ ಮುಗೀತು. ಮುಗಿಯುವಾಗ ಏನಾಯ್ತಂದ್ರೆ ನನಗೆ ಯಕ್ಷಗಾನ ಆಸಕ್ತಿ ಬರಲಿಕ್ಕೆ ಕಾರಣ ನನ್ನ ಸೋದರ ಮಾವ. ಸೋದರ ಮಾವ ಅಂದರೆ ತಮ್ಮಯ್ಯ ಪಾಟಾಳಿ ಅಂತ, ಅವರು ಇದರಲ್ಲಿ ಪೋಸ್ಟ್ನಲ್ಲಿ ಪೋಸ್ಟ್ಮ್ಯಾನ್ ಆಗಿದ್ದರು, ಕೆಲಸದಲ್ಲಿದ್ದರು. ಅವರು ಬಾಯಿ ಉಗ್ಗು, ಅವರಿಗೆ ಬಾಯಿ ಮಾತಾಡುವಾಗ ಉಗ್ಗು ಬರ್ತಿತ್ತು, ಆದರೆ ಅವ್ರು ಚೆನ್ನಾಗಿ ಹಾಡ್ತಿದ್ರು, ಹಾಡುವಾಗ ಏನು ಬರ್ತಿರಲಿಲ್ಲ. ಯಕ್ಷಗಾನ ಪ್ರಸಂಗವು ಒಂದೆರಡು ಬರೆದಿದ್ದಾರೆ, ಮತ್ತು ಕವಿತಾ ಶಕ್ತಿ ಇತ್ತು, ಅವ್ರು ಕವನಗಳನ್ನೆಲ್ಲ ಬರಿತಾ ಇದ್ರು, ಒಳ್ಳೆ ಮನುಷ್ಯ. ಅವ್ರ ಮನೆಯಲ್ಲಿ ನಾನು ಇರುವಾಗ ಅವ್ರ ಮನೆಯಲ್ಲಿ ದಿನ ಭಜನೆ ಮಾಡ್ತಾ ಇದ್ರು, ಆ ಭಜನೆಯಲ್ಲಿ ನಾನು ಪದ್ಯ ಹೇಳ್ತಿದ್ದೆ. ಆಗ ನನಗೆ ಅದ್ಭುತವಾದ ಒಂದು ವಾಯಿಸಿತ್ತು ಸ್ವರ. ಹಾಗೆ ಅವರಿಗೆ ನನ್ನ ಬಗ್ಗೆ ತುಂಬ, ಇವನು ಏನಾದರೂ ಪದ್ಯ ಹೇಳಿಲಿ ಯಕ್ಷಗಾನದಲ್ಲಿ ಭಾಗವತ ಆದರೂ ಒಳ್ಳೆಯದು, ಹಾಗೆ ಈಗೆಲ್ಲ ಕಲ್ಪನೆ ಇತ್ತು. ಅವರಿಂದಾಗಿ ನನಗೆ ಅದು ಯಕ್ಷಗಾನದ ಬಗ್ಗೆ ಹೆಚ್ಚು ಆಕರ್ಷಣೆ ಬಂತು, ಕಲಿಬೇಕೆನ್ನುವ ಆಸಕ್ತಿ ಬಂತು. ಆಮೇಲೆ ಅವರು ಹೂವಿನ ಕೋಲು ಮಾಡ್ತಾಯಿದ್ರು ನವರಾತ್ರಿಯಲ್ಲಿ. ಹೂವಿನ ಕೋಲಿಗೆ ನಾನು ಅರ್ಥ ಹೇಳಿಕ್ಕೆ ಹೋಗ್ತಿದ್ದೆ ಹುಡುಗನಾಗಿ, ಒಂದು ಎರಡು ಮೂರು ವರ್ಷ ಹೋಗಿದ್ದೆ ಅವರೊಟ್ಟಿಗೆ. ಅದನ್ನೆಲ್ಲ ನೋಡಿ ಯಕ್ಷಗಾನ ಬಗ್ಗೆ ಆಸಕ್ತಿ ಮೂಡಿತ್ತು. ಆಮೇಲೆ ನಾನು ಚೂರ್ಣಿಕೆ ಹೇಳ್ತಾ ಇದ್ದೆ ಊಟಕ್ಕೆ, ಗೊತ್ತಿರಬೇಕು ಬ್ರಾಹ್ಮಣರ ಮನೆಯಲ್ಲಿ ಊಟ ಆದರೆ ವಿಶೇಷಕ್ಕೆ ಚೂರ್ಣಿಕೆ ಹೇಳ್ತಾರೆ. ಅದನ್ನು ಕೇಳಿದ ನಮ್ಮಲ್ಲಿ ಋಷಿಕೇಶ್ ಬಾಯರ್ ಅಂತಿದ್ದಾರೆ, ಬಾರ್ಕೂರ್ನಲ್ಲಿ ಭಾರಿ ದೊಡ್ಡ ಪುರೋಹಿತರು, ಅವರು ಕೇಳಿದಾಗ ಇದು ಯಾರು ಹುಡುಗ ಅಂತ ಅವ್ರು ವಿಚಾರಿಸಿದರು. ಆಮೇಲೆ ಇವ ಒಳ್ಳೆ ಸ್ವರ ಉಂಟು, ಏನು ಮಾಡ್ತಾ ಇದ್ದಾನೆ, ಹೀಗೆ ಶಾಲೆಗೆ ಹೋಗ್ತಾ ಇದ್ದಾನೆ, ಅಯ್ಯೋ ಯಕ್ಷಗಾನ ಎಲ್ಲ ಕಲಿಬೋದು ಮಾರ್ರೆ ಅಂತೆಲ್ಲ ಅವರು ಸ್ವಲ್ಪ ಬೇರೆಯವ್ರ ಹತ್ರ ಹೇಳಿದರು, ನನ್ನ ಹತ್ರ ಹೇಳಿದರು. ಆ ಲೆಕ್ಕದಲ್ಲಿ ನನಗೆ ಯಕ್ಷಗಾನಕ್ಕೆ ಬರಲಿಕ್ಕೆ ಆಸಕ್ತಿ ಬಂತು. ಆಮೇಲೆ ಕಲಿತೆ ಯಕ್ಷಗಾನವನ್ನು.
0: ನೀವೀಗ ಯಕ್ಷಗಾನ ಜರ್ನಿ ಸ್ಟಾರ್ಟ್ ಮಾಡ್ರಲ್ಲ, ಅಷ್ಟೊತ್ತಿಗೆ ನಿಮ್ಮ ಮನೆಗೆ ಅಂತ ಹೇಳಲಿಲ್ಲ?
1: ಮನೆಯಲ್ಲಿ ನಿಜವಾಗಿ ಯಕ್ಷಗಾನಕ್ಕೆ ಹೋಗ್ಲಿಕ್ಕೆ ಮನೆಯವರಿಗೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ನಂದು SSLC ಆದ ತಕ್ಷಣ ನಾನು ಜೋಗಕ್ಕೆ ನನ್ನ ಮಾವನ ಹೋಟ್ಲ್ ಇತ್ತು, ಒಂದು ತಿಂಗಳು ಅಲ್ಲಿಗೆ ಸುಮ್ಮನೆ ಹೀಗೆ ತಿರುಗಾಡ್ಲಿಕ್ಕೆ ಹೋದ್ದು. ನಾವು ಹೊರಗಡೆ ಹೋದದ್ದಿಲ್ಲ ಅಷ್ಟವರೆಗೆ. ಜೋಗಕ್ಕೆ ಹೋದಾಗ ಅಲ್ಲಿಂದಲೇ ನಾನು ಯಕ್ಷಗಾನ ಕೇಂದ್ರಕ್ಕೆ ಅರ್ಜಿ ಹಾಕಿದೆ, ಉಡುಪಿ ಯಕ್ಷಗಾನ ಕೇಂದ್ರಕ್ಕೆ. ಮನೆಯಲ್ಲಿ ಆಕ್ಚುಲಿ ನನ್ನ ಬಗ್ಗೆ ಯಕ್ಷಗಾನಕ್ಕೆ ಹೋಗಬೇಕನ್ನುವ ಆಸಕ್ತಿ ಮನೆಯವರಿಗಿರಲಿಲ್ಲ. ಹೋಟ್ಲಿಗೆ ಹೋಗಿದ್ರೆ ಏನಾದರೂ ಸಂಪಾದನೆ ಆಗ್ತಿತ್ತು, ಹೋಟ್ಲಿಗೆ ಹೋಗಿ ಮಗ ಅಂತ ಹೇಳ್ತಿದ್ರು. ಯಾಕಂದ್ರೆ ಮುಂದೆ ವಿದ್ಯಾಭ್ಯಾಸ ಮಾಡುವಷ್ಟು ಅನುಕೂಲ ನನಗಿರಲಿಲ್ಲ. ಆರ್ಥಿಕ ಪರಿಸ್ಥಿತಿ ಆ ಕಾಲದಲ್ಲಿ ತುಂಬ ಕೆಟ್ಟದಾಗಿತ್ತು, ಊಟಕ್ಕೆ ಪರದಾಡುವಂತಹ ಪರಿಸ್ಥಿತಿ ಇತ್ತು. ಅದಕ್ಕೆ ಏನಾದರೂ ಸ್ವಲ್ಪ ಅನುಕೂಲ ಆಗ್ತದೆ ಹೋಟೆಲಿಗೆ ಹೋದ್ರೆ ಅಂತ ಅವ್ರ ಮನಸ್ಸಲ್ಲಿ ಇತ್ತು. ನನಗೆ ಯಕ್ಷಗಾನ ಕಲಿಬೇಕನ್ನೋ ಆಸಕ್ತಿ ಹೆಚ್ಚಾಯಿತು. ನಾನು ಉಡುಪಿ ಯಕ್ಷಗಾನ ಕೇಂದ್ರಕ್ಕೆ ಅರ್ಜಿ ಹಾಕಿದೆ. ಆಮೇಲೆ ಅಲ್ಲಿಂದ ಬೇಗ ಬಂದೆ. ಅದು ಆಗಲ್ಲ, ಪತ್ರ ವ್ಯವಹಾರ ಈಗ ಫೋನ್ ಎಲ್ಲ ಇಲ್ಲ. ಪತ್ರದಲ್ಲಿ ಕಡೆಗೆ ಅವ್ರು ಮಿಸ್ ಆದರೆ ಮನೆಗೆ ಬಂದರೆ ಇವ್ರು ಹೇಳದೇ ಇದ್ರೆ ಯಕ್ಷಗಾನ ಕೇಂದ್ರಕ್ಕೆ ಅವರು ಇಂಟರ್ವ್ಯೂ ಕರೀತಾರೆ, ಕರೆದಾಗ ಇವ್ರು ಹೇಳ್ದಿದ್ರೆ ಹೋಗೋದು ಬೇಡ ಅಂತ. ಹಾಗೇನ ತಿಳ್ಕೊಂಡು ನಾನು ಅಲ್ಲಿಂದ ಹೋಟ್ಲಲ್ಲಿ ಒಂದು ತಿಂಗಳು ಆದ್ಕೊಂಡು ಸೀದಾ ಬಂದೆ. ಆಮೇಲೆ ಜೂನ್ನಲ್ಲಿ ಇಂಟರ್ವ್ಯೂ ಆಯಿತು. ಶಿವರಾಮ್ ಕಾರಂತರ ಇಂಟರ್ವ್ಯೂ ಮಾಡಿದ್ದಾರೆ, ಶಿವರಾಮ್ ಕಾರಂತರ ನಮ್ಮನ್ನು. ಅವರು ಅಂದರೆ ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ 10 ವಿದ್ಯಾರ್ಥಿಗಳನ್ನು ತಗೊಳ್ತಾ ಇದ್ರು. ಈಗ ಎಲ್ಲ ಕೇಂದ್ರಗಳು ಆ ರೀತಿ ಇಲ್ಲ, 10 ವಿದ್ಯಾರ್ಥಿಗಳಿಗೆ ಒಂದು ವರ್ಷ ಪಾಠ ಮಾಡ್ತಾರೆ. ಹಾಗೆ ನಾನು ಅಲ್ಲಿ ಬಂದೆ. ಒಂದು 60-70 ಜನ ಬರ್ತಾರೆ ಯಾವುದು ಇಂಟರ್ವ್ಯೂಗೆ, ತಗೊಳ್ಳೋ 10 ಜನ ಮಾತ್ರ. ಅದರಲ್ಲೂ ನಾನು ಆಯ್ಕೆ ಆದೆ. ಆಯ್ಕೆ ಆದೆ ಅಂದರೆ ನಮ್ಮ ಗುರುಗಳು ನೀಲಾವ ರಾಮಕೃಷ್ಣಯ್ಯ ಅಂತ ಅವರು ಕಾರಂತರಿಗೆ ಹೇಳಿ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿ ನಾನು ಸೇರಿಸಿದ್ದೆ. ಯಾಕೆಂದರೆ ನನಗೆ ಆಗ ನಾನು ಭಾಳ ಸಪೂರ ಸಣ್ಣಕ್ಕಿದ್ದೆ, ಹೆಚ್ಚು ಈಗ ಇದ್ದ ಹಾಗೆಲ್ಲ ಇರಲಿಲ್ಲ. ತುಂಬ ಬೆಳೆದದ್ದು ನಾನು ಯಕ್ಷಗಾನ ಕೇಂದ್ರಕ್ಕೆ ಸೇರಿದ ಮೇಲೆ ಆ ಆಕಾರದಲ್ಲಿ ಸ್ವಲ್ಪ ಎತ್ತರ ಎಲ್ಲ ಆದದ್ದು. ಅಲ್ಲಿ ಏನಾಯ್ತು ಅಂದರೆ ಅವ್ರು ಹೇಳಿದ, ಅವನು ಬರೀ ಸಣ್ಣಕ್ಕಿದ್ದ ನಾ ಹುಡುಗ. ಅಂದರೆ ಅಲ್ಲಿ ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಪ್ರಧಾನ ಇರೋದು ಭಾಗವತ್ಗೆ ಮೊದಲೇ ಇದೆ ಅಲ್ಲ, ಪ್ರಧಾನ ಇರೋದು ವೇಷ ಮಾಡಬೇಕನ್ನು ಹೆಜ್ಜೆ ಪ್ರಧಾನ ಅಲ್ಲಿ. ಹಾಗಾಗಿ ಇವನು ಕುಣಿತಲ್ಲ ಮಾಡಲಿಕ್ಕೆ ಬರೀ ಸಣ್ಣಕ್ಕಿದ್ದಾನೆ, ಬೇಡ ಇತ್ತೇನೋ ಅಂತ ಹೇಳಿದರು. ಆದಮೇಲೆ ನಮ್ಮ ಗುರುಗಳು ಅವನಿಗೆ ಒಳ್ಳೆಯ ವಾಯ್ಸ್ ಇದೆ, ಅವನನ್ನು ಪದ್ಯ ಹೇಳಲಿಕ್ಕೆ ತಯಾರು ಮಾಡ್ಬೋದು ಅಂತ ಅವ್ರಿಗೆ ಸ್ವಲ್ಪ ಹೇಳಿ ಆಮೇಲೆ ಅವರು ನನ್ನನ್ನು ಅವ್ರ ಮನೆಗೆ ಕರ್ಕೊಂಡೋದ್ರು, ಶಿವರಾಮ್ ಕಾರಂತರ ಮನೆಗೆ. ಅಲ್ಲಿ ನಾನು ಹಾಡನ್ನು ಕೇಳಿ ಅವ್ರಿಗೆ ಖುಷಿಯಾಗಿ ಆಮೇಲೆ ನನ್ನನ್ನು ಅಲ್ಲಿ ಆಯ್ಕೆ ಮಾಡಿದರು. ಅಲ್ಲಿ ಒಂದು ವರ್ಷ ಕಲಿತೆ. ಆಗ ನಮ್ಮ ಗುರುಗಳಾಗಿ ನೀಲಾವ ರಾಮಕೃಷ್ಣಯ್ಯ ಭಾಗವತ್ಗೆ, ಆಮೇಲೆ ಹಿರಡ್ಕ ಗೋಪಾಲರಾಯರು, ಮತ್ತು ಮಹಾಬಲ ಕಾರಂತರು ಕೋಟ ಅವರು ಮದ್ದಳಿಗೆ, ಆಮೇಲೆ ಹೆಜ್ಜೆಗೆ ಹೆರಂಜಾಲ್ ವೆಂಕಟರಮಣ ಅಂತ ಅವರಿದ್ದರು. ಈ ಹೆರಂಜಾಲ್ ಗೋಪಾಲ ಅಂತ ಅವರು ಮಗ ಒಬ್ಬ ಭಾಗವತರಿದ್ದಾರೆ, ಅವರ ತಂದೆ. ನಾನು ಹೋಗೋ ತನಕ ವೀರಭದ್ರ ನಾಯಕರಿದ್ದರು. ನಾನು ಹೋದ ವರ್ಷ ಅವ್ರು ಬದಲಾಗಿ ವೆಂಕಟರಮಣ ಅವರು ಬಂದರು. ಅವರು ಕೂಡ ವೀರಭದ್ರ ನಾಯಕರ ಶಿಷ್ಯರೇ. ಹಾಗೆ ಅಲ್ಲಿ ಹೆಜ್ಜೆ ಕಲಿತೆ, ಆಮೇಲೆ ತಾಳಗಳೆಲ್ಲ ಆಯಿತು, ಸ್ವಲ್ಪ ಮಟ್ಟಿಗೆ ಪದ್ಯ ಎಲ್ಲ ಕಲಿತೆ, ಮದ್ದಳೆಯಲ್ಲೂ ಆಸಕ್ತಿ ಆಮೇಲೆ ಬಂದದ್ದು.
0: ಗುರುಗಳೇ, ನಿಮ್ಮ ಧ್ವನಿ ಪರೀಕ್ಷೆ ಶಿವರಾಮ್ ಕಾರಂತರು ಮಾಡ್ರ ಅಂತ ಹೇಳ್ರಿ, ಅವ್ರ ಜೊತೆಗೆ ಒಂದ್ ವರ್ಷ ಕಲ್ತಿರಿ, ಅವ್ರ ಒಡನಾಟ ಹೆಂಗಿದಿತ್ತ?
1: ಅಂದ್ರೆ ಶಿವರಾಮ್ ಕಾರಂತರು ನಮ್ಮೊಟ್ಟಿಗೆ ಇದ್ರು ಕೂಡ ಅವರು ಯಕ್ಷಗಾನ ಹೇಳ್ಕೊಳ್ಲಿಕ್ಕೆ ಅಂದ್ರೆ ಅಲ್ಲಿ ಒಂದು ಬ್ಯಾಲೆ ಅಂತ ಒಂದು ತಂಡ ಮಾಡಿದ್ರು, ಯಕ್ಷರಂಗ ಅಂತ. ನಾನು ಸೇರಿದ ವರ್ಷವೇ ಅದು ಆದದ್ದು, ಮೊದಲೊಮ್ಮೆ ಮಾಡಿದ್ರು ಅವ್ರು ಬ್ರಹ್ಮವರದಲ್ಲಿ. ಆಮೇಲೆ ಅದು ಕೈದಾಗಿ ನಾನಿರುವಾಗ ಅಲ್ಲಿ ಪ್ರಾರಂಭ ಆಯ್ತು. ಬ್ಯಾಲೆ ಅಂದ್ರೆ ಯಕ್ಷಗಾನದಲ್ಲಿ ಮಾತಿಲ್ಲ, ಬರೀ ನೃತ್ಯ ಅಭಿನಯಗಳಿಂದ ಯಕ್ಷಗಾನವನ್ನು ಮಾಡೋದು. ಅಂದರೆ ಅವರು ಭಾಷೆ ಬಾರದಿರುವ ದೇಶ ಇರ್ಬೋದು ಅಥವಾ ನಮ್ಮಲ್ಲಿ ಇದೆಯಲ್ಲ ಬೇರೆ ರಾಜ್ಯಗಳಿಗೆ, ಅಲ್ಲಿ ಹೋದಾಗ ಅದು ಅವ್ರಿಗೆ ಅರ್ಥ ಆಗೋದಿಲ್ಲ ನಾವು ಮಾತಾಡಿದರೆ ಅಂತ ಅವರು ಅದನ್ನು ಮಾಡಿದರು. ಆಗ ಅವ್ರು ಹೇಳ್ಕೊಳ್ಳಿಕ್ಕೆ ಬರ್ತಿದ್ರು ಅವ್ರಿಗೆ ಅಭಿನಯ ಹೇಗೆ ಮಾಡಬೇಕು. ಅದಕ್ಕೆ ನಾವು ಅಲ್ಲೆಲ್ಲ ನೋಡ್ತಾ ಇದ್ವಿ ಅವರನ್ನು. ಆಮೇಲೆ ಯಕ್ಷಗಾನವನ್ನು ನಾವು ಈ ನಾ ಮೊದಲು ಹೇಳಿದ 4 ಗುರುಗಳ ಹತ್ರ ನಾನು ಕಲ್ತದ್ದು. ಕಾರಂತರು ಅವರೊಟ್ಟಿಗೆ ಒಡನಾಟ ಅಂದರೆ ಯಕ್ಷರಂಗದಲ್ಲಿ ನಾನು ಆಮೇಲೆ ಇದ್ದಿದ್ದೆ, ಆಗ ಅವರೊಟ್ಟಿಗೆ ನಮಗೆ ಒಡನಾಟ ಆಯಿತು. ಅವರು ಅಭಿನಯಗಳನ್ನು ಮಾಡುವಾಗ ನಾವು ಅವರನ್ನು ನೋಡಿಕೊಂಡು ಮೊದಲೇ ಬಾರಿಸ್ಬೇಕು ಅಥವಾ ಪದ್ಯ ಹೇಳೋರು ಪದ್ಯ ಹೇಳಬೇಕು. ಅದು ತುಂಬ ಒಳ್ಳೆಯ ಅನುಭವ, ಯಾಕಂದರೆ ಅದ್ಭುತವಾದ ಕಲಾವಿದ ಅವರು. ಅಂದರೆ ಅವರ ಮುಖದಲ್ಲಿ ಭಾವನೆ ಬಂದ ಹಾಗೆ ನಾನು ಯಾರನ್ನೂ ನೋಡಿಲ್ಲ, ಅಷ್ಟು ಒಳ್ಳೆಯ ಮುಖಭಾವ, ಭಾವನಾತ್ಮಕವಾಗಿ ತುಂಬ ಚೆನ್ನಾಗಿ ಮಾಡ್ತಿದ್ರು ಅವರು. ಅದು ತಮ್ಮಲ್ಲಿ ಇರುವ ಕೆಲವು ಕಲಾವಿದರಿಗೆ ತುಂಬ ಅನುಕೂಲ ಆಗಿದೆ. ಅವರೊಟ್ಟಿಗೆ ಬರ್ತವ್ರು ತುಂಬ ಜನ ಇದ್ದಾರೆ, ನಾವು ಒಂದು 15 ಜನ ಕಲಾವಿದರು ಇದ್ದೇವೆ. ಅದು ಒಳ್ಳೆಯ ಅನುಭವ ಕಾರಂತರೊಟ್ಟಿಗೆ. ಆಮೇಲೆ ನಾನು ಯಕ್ಷಗಾನ ಕೇಂದ್ರದಲ್ಲಿ ಒಂದು ವರ್ಷ ಕಲಿತ ಮೇಲೆ ಅಲ್ಲಿ ಏನಾಯ್ತಂದರೆ ನಾನು ಕಾರಂತರ ಹತ್ರ ಹೋದಾಗ ಅವರು ನನ್ನ ಸ್ವರ ಕೇಳಿ ಖುಷಿಯಾಗಿ ಜಾನುವಾರುಕಟ್ಟೆ ಗೋಪಾಲ್ ಕಮ್ತಿ ಅಂತ ಒಬ್ಬರು ಭಾಗವತರು ಹಳೆ ಭಾಗವತರು ಇದ್ದರು, ಅವ್ರ ಹತ್ರ ನೀನು ಕಲಿಬೇಕು ಅಂತ ಅವ್ರ ಮನೆಗೆ ನನ್ನನ್ನು ವಾರಕ್ಕೆ ಒಂದೆರಡು ಸಲ ಕಳಿಸ್ತಾ ಇದ್ರು. ನಾನು ಒಮ್ಮೆ ಹೋದೆ, ನಡ್ಕೊಂಡು ಹೋಗಬೇಕಾಗಿತ್ತು. ಆಗ ಫೋನ್ ಇಲ್ಲ ಮತ್ತು ಗಾಡಿಗಳೆಲ್ಲ ನಮಗೆ ಆಗ ಸಣ್ಣವ ನಾನು ಗೊತ್ತಿರಲಿಲ್ಲ. ಆಗ ಅಲ್ಲಿಗೆ ಬಂದರ್ತೀರಿ ಹೇಳೋದು ಅವ್ರ ಮನೆಗೆ ನಡ್ಕೊಂಡು ಹೋಗ್ಬೇಕು ಒಂದು ಒಂದರ ಮೇಲೆ. ಅಲ್ಲಿ ಹೋಗಿ ಒಂದಿನ ಪದ್ಯ ಹೇಳಿ ಬಂದೆ, ಕಲ್ತು ಸ್ವಲ್ಪ ಕಲ್ತು ಬಂದೆ. ಎರಡನೇ ಸಲ ನಾನು ಹೋಗುವಾಗ ಅವ್ರ ಮನೆ ತುಂಬ ಜನ ಇದ್ರು, ಒಂದು 50-60 ಜನ ಬಂದು ಕೂತಿದ್ದಾರೆ. ನಾನಂತ ಎಣಿಸಿದೆ, ಓ ಇವ್ರ ಮನೇಲಿ ಏನೋ ಇವತ್ತು ಫಂಕ್ಷನ್ ಇರಬೇಕು ಬಹುಶಃ, ಹಂಗೆ ನಾನು ಇವತ್ತು ಬಂದರೆ ಪಾಠ ಹೆಂಗೂ ಆತಿಲ್ಲ, ಇನ್ನೀಗ ಮನೆಗೆ ಹೋಗದೆ ಆಯ್ತು ಅಂದ ಎಣಿಸ್ಕೊಂಡು ಸೀದಾ ಅವ್ರ ಹತ್ರ ಹೋದೆ. ಗುರುಗಳು ಹಂಗ ನಾನೀಗ ನಾಳೆ ಬಪ್ಪ ಇನ್ನೊಂದಿನ ಬಪ್ಪದ ಹೇಳಿ ಎಂತಕ್ಕೆ ಮನೆ ಕೇಳ್ರಿ ಅಲ್ಲ, ಇವೆಲ್ಲ ತುಂಬ ಜನ ಇದ್ದಲ್ಲ ಏನೋ ಫಂಕ್ಷನ್ ಇತ್ತೇನೋ ನಿಮ್ಮ ಮನೆಗೆ. ಅಲ್ಲ ಅಲ್ಲ ಅಲ್ಲ, ಅವರಿಗೆ ನಿನ್ನ ಕಾಮಕ್ಕೆ ಬಂದದ್ದು, ನಿನ್ನ ಪದ್ಯ ಕೆಂಪಕ್ಕೆ ಬಂದದ್ದು. ನನಗೆ ಆಶ್ಚರ್ಯ ಆಯ್ತು, ಯಾಕಂದರೆ ನನ್ನ ಅಂದ್ರೆ ನನ್ನ ಸ್ವರ ಕೇಳಿ ಅವರೆಲ್ಲ ಎಲ್ಲೋ ಪ್ರಚಾರ ಆಯ್ತಲ್ಲ ಸ್ವಲ್ಪ ಒಂದೇ ದಿನದಲ್ಲೇ, ಒಂದು ವಾರದಲ್ಲಿ ಪ್ರಚಾರ ಆಗಿ ಒಳ್ಳೆ ಒಂದು ಮಾಣಿ ಲಾಯಕ್ ಪದ್ಯ ಹೇಳತ್ತು, ಒಳ್ಳೆ ಸ್ವರ ಅಂದ್ಕೊಂಡು ಹಾಗೆ ಅಂತ ಹೇಳಿ ಜನ ಎಲ್ಲ ಕೂಡಿದ್ರು. ನನಗೆ ಆಶ್ಚರ್ಯ ಆಯ್ತು. ಕಡೆಗೆ ಹೇಳಿದೆ, ಆಮೇಲೆ ಅವ್ರ ಹತ್ರ ಒಂದು 4 ಸಲ ಹೋಗುವಾಗ ಕ್ರಮೇಣ ಸ್ವರ ಚೇಂಜ್ ಆಯ್ತು. ಚೇಂಜ್ ಅಂದ್ರೆ ಸ್ವರ ಹೋಯ್ತೆ, ಕಂಪ್ಲೀಟ್ ಸ್ವರ ಹೋಯ್ತು, ಪದ್ಯ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಮೊದಲು ನಾನು ಪದ್ಯ ಅಂದರೆ ಇಳಿಶ್ರುತಿಯಲ್ಲಿ ಹಾಡ್ಲಿಕ್ಕೆ ಆಗ್ತಿರಲಿಲ್ಲ ನನಗೆ, ಈಗ ಹೆಣ್ಮಕ್ಳು ಆಡ್ದಂಗೆ ಬಿಳಿ ಮೂರು ಮೇಲೆ ಕಪ್ಪೆ ಆಡ್ರಲ್ಲ ನನಗೆ ಬಾಯಿ ಹಾಕ್ಲಿಕ್ಕೆ ಆಗುದಿಲ್ಲ. ಯಾಕಂದರೆ ಆ ಸ್ವರ ಏರ ಸ್ವರ, ಈ ಮರಿಯಪ್ಪ ಆಚಾರ ಸ್ವರ ಇದ್ದಂಗಿನ ಸ್ವರ ಆಗಲಿಕ್ಕೆ. ಹಾಗೆ ನಾನು ಆಗ ಭಾಳ ಹತ್ತಿದ್ದೆ. ನನ್ನ ಜೀವನದಲ್ಲಿ ಅಷ್ಟು ಯಾವಾಗಲೂ ಅಳಲಿಲ್ಲ, ಯಾಕಂದರೆ ಅಷ್ಟು ತಡಿಲಿಕ್ಕಾಗಲ್ಲ ನನಗೆ. ಯಾಕಂದ್ರೆ ಆ ಪದ್ಯ ಹೇಳುವ ಸುಖವನ್ನು ಅನುಭವಿಸಿದೆ ನಾನು, ಏರಿಸ್ತಾ ಇರಿ ಹೇಳುವಂಥ ಇದನ್ನೆಲ್ಲ ಅನುಭವಿಸಿ ಖುಷಿ ಆಯಿತು. ಆಮೇಲೆ ಬೇಜಾರಾಯಿತು, ಯಕ್ಷಗಾನ ಬಿಡುವ ಏನು ಮಾಡುವಂತಲೇ ಗೊತ್ತಾಗಿಲ್ಲ ನನಗೆ. ಕಡೆಗೆ ಮೇಳಕ್ಕೆಲ್ಲ ಹೋಗುದಿದ್ರೆ ಮೇಳಕ್ಕೆ ಹೋಗ್ಬೇಕು, ಬೇರೆ ದಾರಿ ಇರಲಿಲ್ಲ. ಕಡೆ ನಮ್ಮ ಗುರುಗಳು ಹೇಳ್ರ ಮದ್ಲಿಗಿದ್ಲಿ ಗಲುಗಾತ ಕಾಣ್ ಭತ್ತ ಕಾಣ್ಮಾಣಿ ಅಂದ್ರೆ. ಕಡೆಗೆ ಅವ್ರು ರಾಮಕೃಷ್ಣಯ್ಯ ಅನ್ನೋರು ನಮ್ಮ ಮಸ್ಕೆ ಬೇರೆಗೆ ಇದ್ದೆ, ನಮ್ಮ ಮನೆಯಿಂದ ಒಂದು 1 ಕಿಲೋಮೀಟರ್ ಈಚೆ ಹತ್ತಿರದಲ್ಲಿದ್ದರು. ಅವ್ರ ಹತ್ರ ಎಲ್ಲ ಹೋಗಿ ಹಾಗೆ ಮತ್ತೆ ನಾನು ಮೊದಲು ಕಲಿಯುವಾಗಲೂ ಒಂಥರ ಏಕಲವಿನ ಹಂಗೆ ಅವರು ಎಲ್ಲ ಬಾರಿಸೋದೆಲ್ಲ ನೋಡಿ ನನ್ನ ಎದೆ ತಟ್ಕೊಂಡು ತೊಡೆ ತಟ್ಕೊಂಡು ಎಲ್ಲ ಸ್ವಲ್ಪ ಅಭ್ಯಾಸ ಮಾಡ್ತಿದ್ದೆ, ಅದ್ರ ಬಗ್ಗೆ ಆಸಕ್ತಿ ಇತ್ತು. ಆದ್ರೆ ಈಗ ಸ್ವರ ಹೋದ್ಮೇಲೆ ಅನಿವಾರ್ಯ ಆಯ್ತಲ್ಲ, ಮತ್ತೆ ಹಂಗೆ ಕಲಿತು. ಮತ್ತೆ ಚಂಡೆ ಗಿಂಡೆ ಎಲ್ಲ ಕಲ್ತದ್ದು ನಾವು ಗಂಟೆ ಬಿಟ್ಕೊಂಡೆ ಕಲ್ತು, ಹೋರಿ ಮೇಯಿಸೋತ್ತಿಗೆ ಅಲ್ಲೇ ಹಾಡಿ ಹತ್ರ ಎರಡು ಕೋಲ್ ತೆಕ್ಕಂದು ನೆಲಕ್ಕೆ ಬಿಡೋದು, ಯಾರು ಗೆದ್ದಿ ಗಂಟೆ ಹೊರ ಮೇಲೆ ಅವ್ರ ಕೂಗ್ರ ಮೇಲೆ ಎಚ್ಚರ ಆಗ್ಬೋದು ನಮಗೆ, ಓ ಗಂಟೆ ಮೇಳಿಸು ಬಂದಿದೆ ಅಂದೇಳಿ. ಹೀಗೆ ನಾನು ಅಭ್ಯಾಸ ಮಾಡಿ ಕಡೆಗೆ 1 ವರ್ಷ ಮೇಳಕ್ಕೆ ಹೋದೆ, ಕಮಲಶಿಲೆ ಮೇಳಕ್ಕೆ ಮೊದಲೇ ಹೋದೆ. ಆವಾಗಲೇ ನಾನು ಮೊದಲೇ ತಕ್ಕೊಂಡು ಮೊದಲು ಕಮಲಶಿಲೆ ಮೇಳಕ್ಕೆ ಹೋದೆ, ಆಮೇಲೆ 1 ವರ್ಷ ಮಾಡಿದೆ. ಆಮೇಲೆ ಕಮಲಶಿಲೆ ಮೇಳದಿರುವಾಗ ಮಾರಣಕಟ್ಟೆ ಮಾಡಿದ ಆಟ ಒಂದು ಇಲ್ಲಿ ಕೋಡಿ ಹತ್ರ, ಕುಂದಾಪುರ ಕೋಡಿ ಹತ್ರ ಬ್ಯಾಲೆ ಹತ್ರ ಒಂದು ಆಟ ಆಗಿತ್ತು, ಅಲ್ಲಿ ಹೋದೆ. ಅಲ್ಲಿ ಹೋದಾಗ ನರಸಿಂಹದಾಸರು, ನಾವು ಮೊದಲಿದ್ದು ಕಮಲಶಿಲೆ ಮೇಳದ್ರೆ ಸಿಂಹದಾಸರು ಅಂತ ಅವ್ರ ತಮ್ಮ, ನರಸಿಂಹದಾಸರು ನೋಡಿದ ಮೇಲೆ ಇವರೊಟ್ಟಿಗೆ 1 ವರ್ಷ ತಿರುಗಬೇಕು ಅಂತ ನಂಗೆ ಭಾಳ ಆಸೆ ಆಯ್ತು. ಅದಕ್ಕೆ ಅಂತ ಮಾಡಿದೆ, ಮರದ ವರ್ಷ ಮಾರಣಕಟ್ಟೆ ಮಾಡಕ್ಕೆ ಹೋಗೋದಂತ ಮುತ್ತಾಗಡೇರಂತ ಅವರು ಇಲ್ಲಿ ಕುಂದಾಪುರದಲ್ಲಿ ಇದ್ದಿದ್ರು, ಕೊಲ್ಲಮಂದಿರ ಅಂತ ಅವ್ರ ಮನೆ ಇತ್ತು, ಅಲ್ಲಿಗೆ ಹೋದೆ. ಅವರು ಬಾ ಇಬ್ಬರು ವರ್ಷಕ್ಕೆ ಮೇಳಕ್ಕೆ ಬರ್ಕೊಂಡು ನಿಮ್ಮ ಮೇಳಕ್ಕೆ, ನರಸಿಂಹದಾಸರೆಲ್ಲ ಭಾಗವತರು ಅದು ಗೊತ್ತಿಲ್ಲ, ಈಗ ಇದ್ದಾರೆ ಇನ್ನು ಚೇಂಜ್ ಆದರೂ ಆಗ್ಬೋದು, ಮರಿಯಪ್ಪ ಆಚಾರ್ಯರು ಆದರೂ ಆಗ್ಬೋದು ಹಂಗೆ ಹಿಂಗೆ ಅಂದ್ರೆ. ಅದಕ್ಕೆ ನಾನು ಹೇಳಿದೆ, ಮರಿಯಪ್ಪ ನರಸಿಂಹದಾಸರು ಇದ್ರೆ ಮಾತ್ರ ನಾನು ಬತ್ತೆ, ಬೇರೆ ಯಾರನ್ನ ಬತ್ತಿಲ್ಲ. ಯಾಕೆ ಕಣ್ರೆ ನನಗೆ ಅವರೊಟ್ಟಿಗೆ 1 ವರ್ಷದ ಇರಕ್ಕಂದು ಆಸೆ ಇತ್ತು ಅಂದೆ. ಅಡ್ಡಿಲ್ಲ ಅಂದ್ರೆ ಕಡೆಗೆ ನರಸಿಂಹದಾಸರ ಮೇಳಕ್ಕಾದ್ರೆ ಮತ್ತೆ 1 ವರ್ಷ ಮಾರಣಕಟ್ಟೆ ಮಾಡಕ್ಕೆ ಹೋದೆ. ಆಮೇಲೆ ಮೇಳ ಬಿಟ್ಟೆ. ಯಾಕೆ ಬಿಟ್ಟೆ ಅಂದರೆ ಮೇಳದಲ್ಲಿ ಆಗ ತುಂಬ ಕಷ್ಟ, ಕಷ್ಟ ಅಂದರೆ ನಡ್ಕೊಂಡು ಹೋಗಬೇಕಾಗಿತ್ತು, ವೇಷ ಸಾಮಗ್ರಿ ಕೂಡ ಹೊತ್ಕೊಂಡೇ ಹೋಗುದು, ಎಲ್ಲರೂ ನಡ್ಕೊಂಡೇ ಹೋಗುದು, 8-10 ಮೈಲ್ ನಡ್ದದ್ದು ತಿಡೀ ರಾತ್ರಿ ನಿದ್ರೆ ಬಿಡ್ಕ. ಮತ್ತೆ ಆಗಲ್ಲ ಸಂಬಳ ಎಲ್ಲ ಭಾಳ ಕಡಿಮೆ ನಮ್ಗಂದ್ರೆ, ಜೀವನವೂ ಅದರಲ್ಲೇ ಹೋಗ್ಬೇಕಲ್ಲ, ಹಿರಿಮಗ ಆದ್ರಿಂದ ಜೀವನವೂ ಅದರಲ್ಲೇ ಹೋಗ್ಬೇಕು. ಹಾಗಾಗಿ ನಾನು ಮೇಳ ಬಿಡುವ ಅಂತ ಯೋಚನೆ ಮಾಡಿದೆ. ಆಗ ಮುತ್ತಾಗಡೆಯವರು ತುಂಬಾ ಒತ್ತಾಯ ಮಾಡಿದೆ ನನ್ನ, ಮೇಳ ಯಾಕೆ ಬಿಡ್ತೀರಿ ನಿಮ್ಮಂಥವ್ರು ಮೇಳಕ್ಕಿರ್ಕ, ಯಾಕಂದ್ರೆ ನಮ್ದು ಹಾಳು ರಗಳೇ ಇಲ್ಲ ಏನು, ನಾವು ದುಶ್ಚಾಟವು ಇನ್ನೊಂದು ಯಾವುದೂ ಇಲ್ಲ, ನನ್ನಷ್ಟಕ್ಕೆ ನಾನು ನನ್ನಷ್ಟಾಗಿ ಇರುವುದು. ಹಾಗೆ ಅವರು ಒತ್ತಾಯ ಮಾಡಿದರು. ಕಡೆಗೆ ನಾನು ಹೇಳಿದೆ, ಬರುದಿದ್ರೆ ನಿಮ್ಮ ಮೇಳಕ್ಕೆ ಬತ್ತೆ, ನಾನು ಮೇಳಕ್ಕೆ ಹೋಗೋದಿಲ್ಲ ಅಂತ ಮಾಡಿದ್ದೆ. ಆಮೇಲೆ ಉಪ್ಪುರು ಒಂದು 4-6 ಪತ್ರ ಬರೆದಿದ್ರು, ನಾನು ಉಪ್ಪುರು ಉಪ್ಪುರು ಅಂಬರೀಷ್ ಮಾಡಕ್ಕೆ ಬಾ ಅಂತ. ಕಡೆ ನಾನು ಹೋಗಿಲ್ಲ. ಆಮೇಲೆ ನಾನು ಹೋಟೆಲಿಗೆ ಹೋದೆ, ಹೋಟೆಲಲ್ಲಿ 8 ವರ್ಷ ಇದ್ದೆ, ದಾಂಡೇಲಿ ಅಂತ ನಮ್ಮ ಗುರುರಾಜ್ ಮಾರ್ಪಳ್ಳಿ ಅಂತ ನನ್ನ ದೋಸ್ತಿ ಒಬ್ಬರಿದ್ರು, ಅವ್ರು ಹೇಳಿದ್ರು ನೀವು ಹೋಟ್ಲಿಗೆ ಹೋಗ್ತಾ ನಮ್ಮ ಅಪ್ಪಿಂದ ಹೋಟ್ಲ್ ಇತ್ತು ಅಣ್ಣ ಎಲ್ಲ ಇದರಲ್ಲಿ, ಅವ್ರಿಗೆ ಏನೋ ಬೇಕಾಗ್ತು ನಮ್ಮವರಾದರೂ ಒಳ್ಳೇದು, ನೀನು ಅಲ್ಲಿಗೆ ಹೋತೆ ಕೇಳಿ ಆಯ್ತು ಅಂದು ಹೋದೆ. ಅಲ್ಲಿ ಗಮ್ಮತ್ತಂದರೆ ಅಲ್ಲಿ ಹೋದ್ಮೇಲೆ ಯಕ್ಷಗಾನ ನನ್ನನ್ನು ಬಿಡಲಿಲ್ಲ, ಯಾಕಂದ್ರೆ ಆ ಹೋಟ್ಲ್ ಸೌಕರ್ಯ ಯಕ್ಷಗಾನ ಚಟ ಶುರುವಾಯ್ತು ನನ್ನ ಕಣ್ ಕೂಡಲೇ. ಅವರೆಲ್ಲ ವೇಷ ಮಾಡಲಿಕ್ಕೆ ಶುರು ಮಾಡಿದೆ, ವರ್ಷಕ್ಕೆ 1-2 ಆಟ ಅಲ್ಲ ಶುರು ಆಯ್ತು. ನಾನು ಯಕ್ಷಗಾನ ಬಿಡ್ಕೊಂಡು ಹೋಟ್ಲಿಗೆ ಹೋದ್ದೆ, ಆದರೂ ಯಕ್ಷಗಾನ ನಾನು ಬಿಡಲಿಲ್ಲ.
0: ಅಲ್ಲಿ ನೀವು ಮೊದಲು ಬಾರಿಸಿದ್ರೆ?
1: ಹಾಂ, ಅಲ್ಲಿ ಮೊದಲು ಬಾರಿಸಿದೆ, ಹೇಳ್ಕೊಟ್ಟಿದ್ದೆ. ಪದ್ಯ ಹೇಳೋಕೆ ಆಗು ಸರ ಇಲ್ಲ, ಹಂಗೆ ಮೊದ್ಲು ಬರೆಸ್ಕೊಂಡು ಮತ್ತೆ ಕುಣಿತ ಎಲ್ಲ ಗೊತ್ತಿತ್ತು, ಎಲ್ಲ ಹೇಳ್ಕೊಡ್ತೀವಿ. ಅಲ್ಲೊಂದು ಕನ್ಯಾ ವಿದ್ಯಾಲಯ ಅಂತ ಒಂದು ಶಾಲೆ ಇತ್ತು, ಹೆಣ್ಮಕ್ಳ ಶಾಲೆ, ಅಲ್ಲಿ ಒಂದು ಬೊಬ್ರವನ ಕಳಗ ಮಾಡಿಸಿದೆ. ಹಂಗೆ ಅಲ್ಲೂ ತುಂಬಾ ಆಟ, ವರ್ಷಕ್ಕೆ ಒಂದೆರಡು ಆಟ ಆಗ್ತಾ ಇತ್ತು. ಆಮೇಲೆ ಏನಾಯ್ತು ಕೇಳಿದ್ರೆ, ಶಂಭು ಹೆಗಡೆ ಅವರ ಒಂದು ಕೇಂದ್ರ ಮಾಡಿದ್ರು ಇಲ್ಲಿ, ಶ್ರೀಮಯ ಕಲಾ ಕೇಂದ್ರ ಅಂತ ಗುಣವಂತೆಗೆ ಅವ್ರ ಮನೆ ಹತ್ರ. ಅಲ್ಲಿ ಪ್ರಾರಂಭಕ್ಕೆ ನಮ್ಮ ಗುರುರಾಜ್ ಮಾರ್ಪಡೆ, ನಮ್ಮ ದೋಸ್ತಿ ಅವರೇ ಅಲ್ಲಿ ಗುರುಗಳಾಗಿದ್ರು. ಅಲ್ಲಿ ಏನಾಯ್ತು ಅಂದ್ರೆ, ಅವರು ಒಂದು ತಿಂಗಳು ಬಾಂಬೆ ಗಿಂಬೆಲ್ಲ ತಿರುಗಾಟಕ್ಕೆ ಹೋಗೋರು ಇದ್ರು, ಕೇಂದ್ರ ಶುರು ಒಂದು ಎರಡು ಮೂರು ತಿಂಗಳಾಗಿತ್ತಷ್ಟೇ. ಇಲ್ಲಿಗೆ ಅವರು ಮಾರ್ಪಳ್ಳಿ ಅವರು ಹೋಗ್ತಿದ್ರು ಅಲ್ಲಿಗೆ, ಇಲ್ಲಿ ಪಾಠ ಮಾಡ್ಲಿಕ್ಕೆ ಯಾರು ಅಂತ ಅವರಿಗೆ ಸಮಸ್ಯೆ ಆಯ್ತು. ಅಲ್ಲಿ ಪಾಠ ಮಾಡ್ಲಿಕ್ಕೆ ಎಲ್ರಿಗೂ ಆಗುದಿಲ್ಲಲ್ಲ ಯಕ್ಷಗಾನದ್ದು, ಅಲ್ಲಿಗೆ ಹೆಜ್ಜೆ ಹೇಳಿಕೊಡ್ಬೇಕು, ತಾಳೆ ಹೇಳಿಕೊಡ್ಬೇಕು, ಎಲ್ಲವೂ ಹೇಳಿಕೊಡ್ಬೇಕು. ಅದಕ್ಕೆ ದೇವದಾಸ ಬಂದ್ರೆ ಆಗ್ಬೋದು, ಅವ್ರು ನಮ್ಮ ತಂದೆ ಹೋಟ್ಲಲ್ಲಿ ಇದ್ದಾನೆ ನೋಡು ಅವ್ರಿಗೆ ಕೇಳ್ತೇನೆ ಅಂತ ಅವ್ರು ನನಗೆ ಫೋನ್ ಮಾಡಿ, ಆಮೇಲೆ ಅವ್ರ ತಂದೆಗೆಲ್ಲ ಹೇಳಿ ಮತ್ತು ಒಂದು ತಿಂಗಳ ಮಟ್ಟಿಗೆ ನಾನು ಒಂದೋ ಎರಡು ತಿಂಗಳ ಮಟ್ಟಿಗೆ ಅಲ್ಲಿ ಬಂದೆ. ಅಲ್ಲಿ ಬಂದು ಅಲ್ಲಿ ಪಾಠ ಮಾಡಿದೆ, ಆಮೇಲೆ ಅಲ್ಲಿಂದ ಪುನಃ ಹೋಟೆಲಿಗೆ ಹೋದೆ. ಅಲ್ಲಿ ಆಮೇಲೆ ಸ್ವಲ್ಪ ಸಮಯ ಆದಮೇಲೆ ಮಾರ್ಪಳ್ಳಿಯವರು ಅಲ್ಲಿ ಬಿಟ್ಟೋದ್ರು. ಇವ್ರು ನನ್ನನ್ನು ನನ್ನ ನೋಡಿದಾರಲ್ಲ ಶಂಭೇಗಡಿಯವರು, ಕಡೆ ನನ್ನ ನಾನು ಮತ್ತೆ ಸ್ವಲ್ಪ ಸಮಯ ಬಿಟ್ಟು ಹೋಟೆಲ್ ಬಿಟ್ಟು ನನ್ನ ತಂಗಿ ಮದುವೆ ಆಯಿತು, ನಾ ಊರಿಗೆ ಬಂದೆ. ಮತ್ತೆ ಪುನಃ ಅಲ್ಲಿಂದ ನನ್ನ ಕರ್ಕೊಂಡೋದ್ರು, ಒಂದು ವರ್ಷ ಅಲ್ಲಿ ಮಾಡಿದೆ. ಆಮೇಲೆ ಮತ್ತೆ ಎಲ್ಲೂ ದೂರ ಆಗುತ್ತೆ ಮನೆಗಂತೂ ಬೇರೆ ಕಾರಣಕ್ಕೆ ಅಲ್ಲಿಂದ ಬಿಟ್ಟೆ. ಬಿಟ್ಟು ರಂಗಾಯಣಕ್ಕೆ ಹೋದೆ, ರಂಗಾಯಣ ಅಲ್ಲ, ಅಲ್ಲಿಂದ ಮೊದಲು ನೀನಾಸಮಿಗೆ ಹೋದೆ. ನೀನಾಸಮ್ನ ಎರಡು ವರ್ಷ ತಿರುಗಾಟ ಮಾಡಿದೆ, ತಿರುಗಾಟ ಮಾಡಿ ನಾಟಕ ತಂಡದಲ್ಲಿ ಅಲ್ಲಿ ಎರಡು ವರ್ಷ ಆದ್ಮೇಲೆ ಅಲ್ಲಿ ಬಿಟ್ಟೆ. ಆಮೇಲೆ ಒಂದು ವರ್ಷ ರಂಗಾಯಣಕ್ಕೆ ಹೋದೆ, ಬಿ ವಿ ಕಾರಂತರು ಇದ್ರು, ಅವರೊಟ್ಟಿಗೆ ಅಲ್ಲಿ ನಾಟಕಕ್ಕೆಲ್ಲ ಭಾಗವಹಿಸಿ ಅಲ್ಲ ಎಲ್ಲ ಇದು ಬಾರಿಸುವಂಥದ್ದು ಕೆಲವು ಹಾಡುವಂಥದ್ದೆಲ್ಲ ಇರ್ತದೆ ಅಲ್ಲಿ ನಾಟಕ ಸಂಬಂಧಪಟ್ಟು, ಅದರಲ್ಲಿ ಮಾಡಿ ಆಮೇಲೆ ಪುನಃ ಶಂಭೇಗೌಡ ಅಲ್ಲಿ ಯಾರೂ ಗುರುಗಳು ಸರಿ ಇಲ್ಲ ಅಂತ ಪುನಃ ಬಂದು ಕರ್ಕೊಂಡೋದ್ರು ಮತ್ತೊಂದು ವರ್ಷ. ಅಲ್ಲಿ ಮತ್ತೊಂದು ವರ್ಷ ಹೋಗಿ ಅಲ್ಲಿ ಮತ್ತು ಆಮೇಲೆ ಏನಾಯ್ತು, ಅಲ್ಲಿದ್ದಾಗ ಇಲ್ಲಿ ಪುರಾಣಿಕ ಅಂತೇಳಿ ಒಬ್ರು ಇದ್ರು ಭಾಗವತರು ಮಂದರ ಇದ್ರ ಕೇಂದ್ರದಲ್ಲಿ ಉಡುಪಿ ಕೇಂದ್ರ, ಅವ್ರು ತೀರಿ ಹೋದ್ರು ಅದೇ ಟೈಮ್ನಲ್ಲಿ. ಅಲ್ಲಿ ನಾನು ಮತ್ತು ಗಣಪತಿ ಭಟ್ರಿ

0: ಮದ್ದಳೆಗೆ ಹೋಗ್ಬೇಕು. ಅಲ್ಲಿ ಟೂರ್ ಎಲ್ಲ ಇರ್ತದೆ, ಬೇರೆ ಬೇರೆ ಕಡೆ ಟೂರ್ ಎಲ್ಲ ಇರ್ತದೆ, ಅದಕ್ಕೆಲ್ಲ ಹೋಗ್ತಾ ಇದ್ದೆ. 19 ವರ್ಷ ಅಲ್ಲಿದ್ದೆ.
1: ಈಗ ಪ್ರಸ್ತುತ ನೀವು ಯಾವ ಕೇಂದ್ರದಲ್ಲಿ?
0: ಈಗ ನಾನು ಅಲ್ಲಿ ಬಿಟ್ಟ ಮೇಲೆ, ಉಡುಪಿ ಕೇಂದ್ರ ಬಿಟ್ಟ ಮೇಲೆ ಮನೆಯಲ್ಲಿ ಇದ್ದೆ ಸ್ವಲ್ಪ ಸಮಯ. ಆಮೇಲೆ ಇಲ್ಲಿ ತಕ್ಕಟ್ಟೆಯಲ್ಲಿ ಒಂದು ಕೇಂದ್ರ ಪ್ರಾರಂಭ ಆಯ್ತು ಅಂತ ಗೊತ್ತಾಯ್ತು. ಕಡೆಗೆ ನಮ್ಮ ಸಿರಿಯಾರದ ಕೃಷ್ಣಾನಂದ ಶಣಿಯವ್ರ ಹತ್ರ ಕೇಳಿದ್ರು ಬತ್ರಿ ಅಂದೇಳಿ. ಅವ್ರು ನಾ ಅವ್ರಿಗೆ ಬೇರೆ ಒಂಥರ ಕೆಲಸ ಇತ್ತು, ನನಗೆಲ್ಲ ಆತಿಲ್ಲ, ನಾನು ನಿಮ್ಗೆ ಜನ ತೋರಿಸ್ತೆ ಅಂದೇಳಿ ವೈದ್ಯರು ಸುಜೇಂದ್ರ ಅಂದೆ, ಉರಾಳ್ರು ಸುದರ್ಶನ ಉರಾಳ್ರು ಇವ್ರನ್ನೆಲ್ಲ ಕರ್ಕೊಂಡು ನಮ್ಮನೆ ಬಂದು ಒತ್ತಾಯ ಮಾಡಿ ಕಡೆ ನಾನು ಇಲ್ಲಿ ತಕ್ಕಟ್ಟೆ ಹೈಗ್ರೀವ ಕಲ್ಯಾಣ ಮಂಟಪ ಬಂದು ಅಲ್ಲಿ ಕೇಂದ್ರದಲ್ಲಿ ಇದ್ದೆ. ಈಗ ಪ್ರಸ್ತುತ ಅಲ್ಲೇ ಇದ್ದೇನೆ, ಈಗ ಒಂದು 10 ವರ್ಷ ಚಿಲ್ಲರೆ ಆಯ್ತು ಕಾಣ್ತದೆ, ಅಲ್ಲೇ ಈಗ ಕೆಲಸ ಮಾಡ್ತಾ ಇದ್ದೇನೆ.
1: ಈಗ ನೀವು ಪ್ರಸ್ತುತ ಯಕ್ಷಗುರುಗಳಾಗಿದ್ರಿ, ಒಬ್ಬ ಯಕ್ಷಗುರುಗೆ ಒಂದು ಕೇಂದ್ರ ಇಲ್ಲದೆ ಅವ್ರಿಗೆ ಬದುಕುಕ್ಕೆ ಸಾಧ್ಯ ಇತ್ತ?
0: ಅಂದರೆ ಸಾಧ್ಯ ಇಲ್ಲ ಅಂತಲ್ಲ, ಈಗ ಮನೆಯಲ್ಲಿ ಪಾಠ ಮಾಡಿಯೂ ಬದುಕ್ಬೋದು, ಆದರೆ ಕೇಂದ್ರ ಇದ್ದರೆ ಒಂದು ತುಂಬ ಜನ ಸಿಗ್ತಾರೆ. ಈಗ ನಾವು ಮನೆಯಲ್ಲಿ, ನನಗೂ ಪಾಠ ಈಗಲೂ ಮನೆಯಲ್ಲಿ ಮಾಡ್ತೀರ ಕೇಳುವ ತುಂಬ ಜನ ಇದ್ದಾರೆ, ನಾನೇ ಮಾಡೋದಿಲ್ಲ. ಆದರೆ ಮತ್ತೆ ನಾವು ಒಂದೇ ಮಾಡೋದಿಲ್ಲ, ಅಲ್ಲಿ ಸಂಘದ ಆಟಗಳು ಸಿಗ್ತದೆ, ಬೇರೆ ಬೇರೆ ಕಾರ್ಯಕ್ರಮಗಳು ಸಿಗ್ತದೆ, ಅದಕ್ಕೆಲ್ಲ ನಾನು ಹೋಗ್ತಾ ಇದ್ದೆ. ಆದರೆ ಒಂದು ಕೇಂದ್ರ ಅಂತಿದ್ರೆ ಸ್ವಲ್ಪ ನಮಗೊಂದು ಅನುಕೂಲ, ಮತ್ತೆ ವಿದ್ಯಾರ್ಥಿಗಳು ನಾವು ಹುಡುಕುದು ಬೇಡ, ಅವರು ಅಲ್ಲಿಗೆಲ್ಲ ಬರ್ತಾರೆ, ಅವ್ರಿಗೆ ಬೇಕಾದನ್ನು ಹೇಳಿಕೊಡ್ಬೋದು. ಕೇಂದ್ರವೇ ಅನಿವಾರ್ಯ ಏನಲ್ಲ. ಮತ್ತೆ ನಮ್ದು ಸ್ವಲ್ಪ ಬೇಸಾಯ ಇತ್ತಾಗ ಅದನ್ನು ಮಾಡ್ತಿದ್ದೆ. ನಾವು ಮತ್ತೆ ಯಾವ ಕೆಲಸಕ್ಕೂ ಹಿಂದೆ ಬೀಳುವರಲ್ಲ, ಕಳತನ ಮತ್ತೆ ದರೋಡೆ ಮಾಡೋದಿಲ್ಲ ಬಿಟ್ಟರೆ, ಮತ್ತೆ ಯಾವ ಕೆಲಸವೂ ನಾವು ಹಮಾಲಿ ಬೇಕಾದ್ರೆ ನಾನು ಬಸ್ ಸ್ಟ್ಯಾಂಡಾಗಿ ಮಾಡೋಕ್ಕೂ ತಯಾರಿದ್ದವ, ಯಾಕಂದ್ರೆ ದುಡಿಲಿಕ್ಕೆ ಯಾವುದಾದ್ರೇನು. ಆದರೆ ಯಕ್ಷಗಾನದಲ್ಲಿ ಈಗ ತುಂಬ ನಾವು ಕಲಿಯುವ ಮಕ್ಕಳಿಗೆ ಸಿಗ್ತಾರೆ. ಈಗ ನಮ್ಮನೆಯಲ್ಲೇ ಪಾಠ ಮಾಡಿ ನಾನು 1-2 ಸಲ ಪ್ರಯತ್ನ ಮಾಡಿದ್ದೆ. ಅದು ಏನಾಗ್ತಂದ್ರೆ ನಾನೀಗ ಇಲ್ಲಿ ಕೇಂದ್ರದಲ್ಲಿ ಇರೋದ್ರಿಂದ ಅದು ಮನೆಗೆ ಹೋದಕ್ಕೂ ಹೊಂದಾಣಿಕೆ ಎತ್ತಿಲ್ಲ, ಅವ್ರು ಟೈಮ್ ಯಾವುದು ಆ ಟೈಮಿಂಗ್ ಎಲ್ಲ ಹೊಂದಾಣಿಕೆ ಎತ್ತಿಲ್ಲ. ಈಗಲೂ ಕೂಡ ನಾನು 2 ವಡ್ಡರ್ಸಲ್ಲಿ ಒಂದು ಕ್ಲಾಸ್ ಕಾವಡಿಯಲ್ಲಿ ಮೊನ್ನೆ ಶುರು ಆಯ್ತು, ಈಗ ವಾರಕ್ಕೆ 3 ದಿನ ಕಾವಡಿಯಲ್ಲಿ 1 ದಿನ ವಡ್ಡರ್ಸಿಗೆ 2 ಕ್ಲಾಸಿಗೆ ಹೋಗ್ತಾ ಇದ್ದೆ ನಾನು ಸಾಯಂಕಾಲ ಮೇಲೆ. ಅಂದ್ರೆ ಅವ್ರಿಗೆ ಹಗಲಿಗೆ ಪುರುಸೋತಿರುವುದಿಲ್ಲ, ಎಲ್ಲ ಉದ್ಯೋಗ ಮಾಡುವರು. ಅವರಿಗೆ ಗುರುಗಳು ಎಂತ ಮಾಡೋದಿಗೆ, ನಾವು ಸಾಯಂಕಾಲ ಮಾಡ ನೀವು ಅಲ್ಲಿಂದ ಬಪ್ಪತ್ತಿಗೆ ನಿಮ್ಮ ತಕ್ಕಟ್ಟೆಯಿಂದ ಬರುವಾಗ ನಮ್ಮನೆಗೆ ಇಲ್ಲಿ ಬಂದು ಹೇಳಿಕೊಡ್ಲಕ್ಕ ಅಂತ. ಆಯ್ತಾ, ಆಸಕ್ತಿ ಇದ್ದವ್ರಿಗೆ ಹೇಳಿಕೊಡೋದು ನಮ್ಗೆ ಒಂದು ಖುಷಿ ಕೊಡುವಂತ ವಿಷಯ, ಅದಕ್ಕೆ ಅಲ್ಲಿಗ ಕ್ಲಾಸ್ ಶುರು ಮಾಡಿದ್ದೆ, ಈಗ ನಡೆಸ್ತಾ ಇದ್ದೆ. ನನಗೆ
1: ನೀವು ಆ ಕಾಲದಲ್ಲಿ ಯಕ್ಷಗಾನ ಕಲಿತಿಪ್ಪತ್ತಿಗೆ ಯಕ್ಷಗಾನ ಹೆಂಗಿದಿತ್ತ?
0: ಯಕ್ಷಗಾನ ಅಂದ್ರೆ ನಾವು ಕಲಿತಿಪ್ಪತ್ತಿಗೆ ಹಳೆ ಪ್ರಸಂಗ ಮಾತ್ರ ಆತಿತ್ತು, ಮತ್ತೆ ಅದೇ ಹೇಳಿದ್ನಲ್ಲ ಹಾಗೆ ನಡ್ಕೊಂಡು ಹೋಗುದು ಆ ತರ ಎಲ್ಲ. ಯಕ್ಷಗಾನ ಮಾಡುದು ಬಹಳ ಕಷ್ಟ, ಮತ್ತೆ ಕೆಲವು ಮೇಳದಲ್ಲಿ ಯಕ್ಷಗಾನ ಆಟಗಳು ಸಿಗ್ತಿರ್ಲಿಲ್ಲ ಆ ಟೈಮಿಗೆ. ಮಂದಾರ್ತಿ ಮೇಳಕ್ಕೆ ಈಗ 40 ವರ್ಷಕ್ಕೆ 5 ಮೇಳಕ್ಕೆ ಬುಕ್ ಆಗಿದೆ ಈ ಕಾಲದಲ್ಲಿ. ಆ ಕಾಲದಲ್ಲಿ ನಮ್ಗೆ ಗೋರ್ಪಾಡಿ ವಿಟ್ಲಯ್ಯ ಅಂತ ಅವ್ರು ಭಾಗವತರಿದ್ರು, ಅವ್ರು ಹೇಳ್ತಿದ್ರು 2 ದಿನ ನಾವು ಆಟ ಇಲ್ಲೇ ಮಲಗಿತ್ತು ಮಾರ್ರೆ. ಕಡೆ ರಾಮಗಾಣಿಗರು ಅಂತ ಹರಡಿ ರಾಮಗಾಣಿಗರು ಅವರು ಅವ್ರನ್ನ ಕರೆದು, ಹೋಯ್ ಇವತ್ತು ಮನ್ಕಂತ ಕಾಂಬ ಎಲ್ಲರೂ ಒಂದು ಆಟ ಮಾಡೋಕಾತ ಚಂದ ಐತಿ, 4 ಜನರ ಹತ್ರ ಕೇಂಡು ಮಾಡು ಅಂದೇಳಿ ಕರ್ಕೊಂಡು ಹೋಗಿದ ಅಂತ ಅವ್ರು ಹೇಳಿದ್ ನಾನು ಕೇಳಿದ್ದೆ. ಆಗ ಆಟ ಸಿಗ್ತಿರ್ಲಿಲ್ಲ, ಈಗ ಹರಕೆ ಆಟವೇ ಮಂದರ್ತಿ ಮಾಡಿದ್ರು, 5 ಮಾಳ ಇದ್ರು ಪೂರೈಸ್ಕೊಂಬಾತಾರೆ. ಈಗ ಮಳೆಗಾಲದಕ್ಕೂ ಮಾಡ್ತಾರೆ, ಬೇಸಿಗೆಲ್ಲೂ ಮಾಡ್ತಾರೆ, ಹಂಗೆ ಅಷ್ಟು ಇಂಪ್ರೂವ್ ಆಗಿದೆ ಈಗ. ಆ ಕಾಲದಲ್ಲಿ ಕಷ್ಟ ಇತ್ತು ಆಟ, ಈಗ ಬಯಲಾಟಕ್ಕೆಲ್ಲ ಆಟ ಸಿಗುವುದಿಲ್ಲ. ಮತ್ತೆ ಆಗ ಅವರಿಗೆ ಕೊಡುವಂಥ ಹಣವೂ ಕಮ್ಮಿ, ಎಲ್ಲವೂ ಕಮ್ಮಿ, ನಮಗೆ ಸಂಬಳ ಕಮ್ಮಿ ಆದರೂ ಆಗ ಬೇರೆ, ಈಗ ನಮ್ಗೆ 4 ಹಣಕ್ಕೆ ಜಾಸ್ತಿ ಸಿಕ್ತಿತ್ತಾಗ, ಈಗ ಸಿಕ್ಕುತ್ತಾ, ಅದು ಪೂರೈಸ್ತಿತ್ತು ನಮ್ಗೆ ಅದರಲ್ಲಿ. ಅಂದ್ರೆ ತುಂಬ ಅಂತಲ್ಲ, ಅದು ಜೀವನಕ್ಕೆ ಸಾಕತ್ತ ಅಂತ ಹೇಳಿಲ್ಲ, ಆದ್ರೆ ನಮ್ಗೆ ಈ ಯಕ್ಷಗಾನದ ಒಂದು ಮೇಳಕ್ಕೆ ತಿರುಗ ಅದನ್ನು ಕಲಿಕ್ ಅನ್ನುವ ಚಟ ಅಂತ ಹೇಳ್ತಾರಲ್ಲ, ಅದು ಇದ್ದದ್ರಿಂದ ನಾವು ಮೇಳದಾಗಿತ್ತು. ಈಗ ನಮ್ಗೆ ನಂಗೆ ಅನ್ಸುತ್ತೆ ನಾನು ಹಂಗೆ ಅಷ್ಟು ಕಷ್ಟದಾಗೆಲ್ಲ ಇದ್ದಿತ್ತಲ್ಲ, ನಮ್ಗಿಂತ ಹಿಂದೆ ಇನ್ನೂ ಕಷ್ಟ ಇದ್ದಿತ್ತು, ಬಹಳ ಕಷ್ಟ ಇತ್ತು. ನಾವು ಕೆಲಸ ಮೇಳದ ಹೋಪತ್ತಿಗೆ ಈ 10 ಮೈಲ್ ನಡುಕಿರುತ್ತೆ, ನಮ್ ದಾರಿ ಗೊತ್ತಿರುದಿಲ್ಲ, ಇಂತೆಲ್ಲ ಆಟ ಅಂತ ಹೇಳ್ತಾರೆ. ನಾವು ಕೇಂತ ಕೇಂತ ಹೋಗ್ತದೆ ಕೆಲಸಲ್ಲ, 1-2 ಪರ್ಲಂಗ್ ದಾರಿ ಹೋಗುದಕ್ಕೆ 1 ಮೈಲ್ ಸುತ್ತ ಇರುಗುದಿತ್ತು ಗೊತ್ತಿಲ್ಲದೆ. ಹಂಗೆಲ್ಲ ಹೋಗಿ ಅಲ್ಲಿ ಹೋಗ್ಪತ್ತಿಗೆ 3 ಗಂಟೆ ಆಯ್ತು, ಮಧ್ಯಾಹ್ನ ಊಟ ಇಲ್ಲ. ಅಲ್ಲಿ ಹೋದ ಮೇಲೆ ಅವರು ಆಟ ಆಡಿಸೋರು ಯಾರಿದ್ರು, ಅವರು ನಿಮ್ಗೆ ಎಂತೆಲ್ಲ ಬೇಕು, ಆಮೇಲೆ ಚೀಟಿ ಬರುದು ಅಕ್ಕಿ ಇದು ಇದನ್ನೆಲ್ಲ ಸಾಮಗ್ರಿ, ಅವ್ರು ಮತ್ತೆ 1 ಮೈಲ್ ಆಚೆಗೆ ಯಾರನ್ನೋ ಕಳಿಸಿ ಅದನ್ನೆಲ್ಲ ತಂದು ಊಟ ಅಪ್ಪತ್ತಿಗೆ 5 ಗಂಟೆ ಆಯ್ತು. ಅಂದ್ರೆ ಒಂದೇ ಊಟ ಅಷ್ಟೊಂದು, ನಾವು ಅಲ್ಲಿ ಹೋಟ್ಲಿಗೆ ಇಟ್ಲಿ ಇದ್ದದ್ರನ್ನೆಲ್ಲ ಜಾಲಾಡಿ ನಮ್ಮ ಹೊಟ್ಟೆ ತುಂಬಿಸ್ಕೊಳಕ್ಕೆ. ಆ ಪರಿಸ್ಥಿತಿ ಎಲ್ಲ ಇತ್ತು, ದಿನ ಅಂತಲ್ಲ ಒಮ್ಮೊಮ್ಮೆ ಹಂಗೆ ಆತಿತ್ತು. ಆಗ ಕಷ್ಟ ಇತ್ತು ಅಷ್ಟು, ಮೇಳವು ನಡೆಸೋದು ಕಷ್ಟ ಇತ್ತು, ಕಲಾವಿದರಿಗೂ ಕಷ್ಟ ಇತ್ತು. ಈಗ ಮೇಳ ಎಲ್ಲ ಎಷ್ಟು ಸಣ್ಣ ಮೇಳ ಆದರೂ ವೆಹಿಕಲ್ ಇಲ್ಲದ ಮೇಳವೇ ಇಲ್ಲ, ಈಗ ನಡ್ಕೊಂಡು ಹೋಗಿ ಪಂಚಾಯತ್ಗೆ ಇಲ್ಲ, ಈಗ ಏನಿದ್ರು ವೆಹಿಕಲ್ ಆಗಿ ಹೋಗ್ತದೆ. ದೊಡ್ಡ ದೊಡ್ಡ ಮೇಳದಲ್ಲಿ ಒಳ್ಳೊಳ್ಳೆ ವ್ಯವಸ್ಥೆಗಳಿತ್ತು, ಸಣ್ಣ ಸಣ್ಣ ಮೇಳ ಸಾಧಾರಣ ಇರುತ್ತೆ. ಆದ್ರೆ ತುಂಬಾ ಮೇಳ ಇದೆ, ಹೇಗೆ ಆಟ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಈಗ ತುಂಬಾ ಮೇಳ ಆಗಿದೆ ನಾವು.

0: ನಾವು ಕಲವತ್ತಿಗೆಲ್ಲ ಅಥವಾ ನಾವು ಹೋಗ್ಬತ್ತಿ ಇಷ್ಟೆಲ್ಲ ಮೇಳ ಇರಲ್ಲ. ಈಗ ವರ್ಷಕ್ಕೆ ಒಂದೊಂದು ಮೇಳ ಹುಟ್ಟತ್ತು, ಒಂದೊಂದು ಸಾಯಿತು, ಹೇಳೋಕಾತಿಲ್ಲ. ಹಂಗಿತ್ತು ಈಗ ಪರಿಸ್ಥಿತಿ.
1: ನಿಮ್ಗೆ ಈಗ ಸ್ವತಃ ಯಕ್ಷಗಾನ ಕಲಾವಿದರಾಗಿ, ಯಕ್ಷಗಾನ ಪ್ರಿಯರಾಗಿ ಯಾವ್ಯಾವ ಪ್ರಸಂಗಗಳು ಇಷ್ಟ? ಲೈಕ್ ಈಗ ಹಳೆ ಪ್ರಸಂಗಗಳ, ಹೊಸ ಪ್ರಸಂಗಗಳ?
0: ನಾನು ಹೊಸ ಪ್ರಸಂಗ ನೋಡುದೇ ಇಲ್ಲ. ಕುತೂಹಲಕ್ಕೆಲ್ಲಾದ್ರೂ ಒಮ್ಮೊಮ್ಮೆ ನೋಡುದುಂಟು, ಅದು ನೋಡ್ಲಿಕ್ಕೆ ಆಗುದಿಲ್ಲ ನನ್ನ ಹತ್ರ. ನಮ್ಗೆ ಹಳೆ ಪ್ರಸಂಗವೂ ಇಷ್ಟ. ಹಳೆ ಪ್ರಸಂಗದಲ್ಲಿ ವಿಷಯ ಇರ್ತದೆ. ನಾವು ಒಂದೇ ಪ್ರಸಂಗ ಒಂದು 10-6 ಬಾರಿ ಕಂಡ್ರು ಅದು ಖುಷಿ ಕೊಡತ್ತೆ. ಹೊಸ ಪ್ರಸಂಗದಲ್ಲಿ ನಮ್ಗೆ ಏನು ನಮ್ಗೆ ಅದು ಸಿಗುದಿಲ್ಲ ಆ ರುಚಿ. ಒಟ್ಟು ಪ್ರಸಂಗ ಅಂದ್ರೆ ಏನ್ ಗೊತ್ತಾ, ಅಲ್ಲಿ ಕಥೆಯೂ ನೆನಪಿರುವುದಿಲ್ಲ. ನಮ್ಮ ನಾನು ಹೇಳತ್ಕೊಂಡ್ ಈ ಪ್ರಸಂಗದ ಹೊಸ ಪ್ರಸಂಗ ಮಾಡಿ ಎಂತ ಕತೆ, ಕತೆ ಕಂಡವರಿಗೆ 4 ಸಲ ಕಂಡು ಅವ್ರ ಆ ಪಾತ್ರ ಎಂತದ್ದು ಅದ್ರ ಹೆಸರು ನೆನಪಿರುವುದಿಲ್ಲ. ಆ ಕೃಷ್ಣಾಜಿ ಬಂದ್ರ ಅಲ್ಲಿ ಕೊಂಡದ ಕುಳಿ ಬಂದ್ರೆ ಅವ್ರು ಇವ್ರಿಗೆ ಯುದ್ಧ ಆಯ್ತು ಹಿಂಗಿಂದ ಅಂದ್ರೆ ಕಲಾವಿದ್ರ ಹೆಸರು ಹೇಳ್ಕೊಂಡು ಕತೆ ಹೇಳ್ತಾರೆ ಬಿಟ್ರೆ ಆ ಪಾತ್ರ ಎಂತದ. ಮತ್ತೆ ಅವ್ರು ಏನಾದ್ರು ತಪ್ಪು ಮಾತಾಡಿದ್ರೆ ನಮ್ಗೆ ಗೊತ್ತಾಗುದಿಲ್ಲ. ಪುರಾಣದ ಪ್ರಸಂಗ ಮಾಡೋದು ಕಷ್ಟ, ಯಾಕೆಂದ್ರೆ ಪುರಾಣ ಸಾಧಾರಣ ಎಲ್ರಿಗೂ ಗೊತ್ತಿರುತ್ತೆ. ನಮ್ಮ ಈ ಭಾಗದಲ್ಲಿ ಸಾಧಾರಣ ಎಲ್ರಿಗೂ ಗೊತ್ತಿರುತ್ತೆ, ಯಕ್ಷಗಾನದಿಂದೇ ಅಭ್ಯಾಸ ಆಯ್ತದ. ಹಂಗಾಗಿ ತಪ್ಪು ಹೇಳೋಕೆ ಆತಿಲ್ಲ. ಆಗ ತಪ್ಪು ಹೇಳೋಕೆ ಯಾಕಂದ್ರೆ ಅಲ್ಲಿ ಎದುರು ಕೂತವ್ರಿಗೆ ಗೊತ್ತಿರ್ತೀವಿ ಇವ ತಪ್ಪು ಹೇಳ್ದ ಅಂದೇಳಿ. ಹೊಸ ಪ್ರಸಂಗದ ಎಂತಾಡು ಗೊತ್ತಿಲ್ಲ, ಯಾಕಂದ್ರೆ ಅದು ಎಂತವೂ ನೆನಪಿರುದಿಲ್ಲ. ಅದು ಅವ್ರು ಮಾಡದೆ ಹಂಗಾಗಿ ಹೊಸ ಪ್ರಸಂಗ ಮಾಡೋಕು ಸುಲಭ ಒಂದು ಲೆಕ್ಕದಾಗೆ. ಅದು ಈಗ ಅಲ್ಲ, ಈಗ ಸಿನಿಮಾ ಪದ್ಯ, ಭಾಂಗಡ ಪದ್ಯ ಎಲ್ಲ ಪದ್ಯವನ್ನು ಯಕ್ಷಗಾನಕ್ಕೆ ಹಾಕ್ತಿರೋದು. ನಮ್ಗೆ ಅದೆಲ್ಲ ಇಷ್ಟ ಆಗುದಿಲ್ಲ. ಆದರೆ ನೋಡೋರು ಇದ್ದಾರೆ, ಏನು ಮಾಡೋದು. ನಾವು ಹೇಳಿದರೆ ಅದು ಕೇಳ್ತಾರೆ, ಯಾರು ಮೇಳದವರು ಮಾಡ್ತಾರೆ. ಮತ್ತೊಂದಂದರೆ ಯಕ್ಷಗಾನ ಯಾವಾಗಲೂ ಒಂದು ಕಲೆ, ಉದ್ಯಮಕ್ಕೆ ಒಂದು ವ್ಯಾಪಾರ ಅಂತ ಮಾಡಿದ ಕೂಡಲೇ ಆ ಕಲೆ ಆ ಕಲೆಯಾಗಿ ಉಳಿದಿಲ್ಲ. ಅದು ಹಾಳು ಆಯಾತು ಸ್ವಲ್ಪ ಮಟ್ಟಿಗೆ ಆದ್ರೆ, ಯಾಕಂದ್ರೆ ಅವ್ರಿಗೆ ಅವ್ರಿಗಲ್ಲಿ ದುಡ್ಡೇ ಮುಖ್ಯ ಇರುತ್ತೆ. ಅದು ಅನಿವಾರ್ಯ ಕೂಡ, ಆದ್ರೆ ಅವ್ರು ಮೇಳವೇ ಮಾಡುದೇನೋ ಅವ್ರಿಗೆ ಅನಿವಾರ್ಯ ಅಲ್ಲ. ಆದ್ರೆ ಮಾಡಿದಾಗ ಅವರಿಗೆ ದುಡ್ಡು ಬೇಕಾದ ಇಷ್ಟು ಜನ ಸಾಕಾರೆ, ಅಥವಾ ಈಗ ಒಂದು ಡೇರೆ ಮೇಳ ಮಾಡಿದಾಗ ಖರ್ಚು ತುಂಬಾ ಬರ್ತ ಆಗೆಲ್ಲ ಅವರು ಏನೇನೋ ಸರ್ಕಸ್ ಮಾಡ್ಕತ್ ಯಕ್ಷಗಾನ ಇದರಲ್ಲಿ. ಅದು ಯಾಕಂದ್ರೆ ಅಲ್ಲಿ ಗಲ್ಲಾಪಟ್ಟಿಗೆ ಮುಖ್ಯ ಅಂಶ ಹತ್ತು. ಹಂಗಾಗಿ ಅದು ಬಹಳ ಸಂಕೀರ್ಣ, ಅದಕ್ಕೆ ಉತ್ತರ ಕೊಡುದು ಅದು ಮಾಡ್ಕ ಬೇಡ್ದ ಅಂತ. ಆದ್ರೆ ಯಕ್ಷಗಾನ ಆಗೇನಾಗತ್ತಂದ್ರೆ ಅದ್ರ ಸ್ವರೂಪ ಬದಲಾವಣೆ ಆಯ್ತು. ಈಗಂತೂ ಸಿಕ್ಕಾಪಟ್ಟೆ ಬದಲಾವಣೆ ಇದೆ ಯಕ್ಷಗಾನದಾಗೆ. ಅದು ಇನ್ನೂ ಹಾಳು ಮಾಡೋದು ಕಷ್ಟ ಇತ್ತು. ಹಾಳಪ್ಪಷ್ಟು ಆಯ್ತು, ಅಲ್ಲಿ ಒಳ್ಳೇದು ಆಯ್ತು ಕೆಲವು, ಇಲ್ಲ ಅಂತ ನಾ ಹೇಳುದಿಲ್ಲ. ಆದ್ರೆ ಅಂದ್ರೆ ಈ ಕಲಾವಿದರಿಗೆ ತಾವು ಏನು ಮಾಡ್ತೇವೆ, ಅದು ಯಾವ್ದನ್ನು ಎಷ್ಟು ಮಾಡಬೇಕು ಅದು ಗೊತ್ತಿರ್ಬೇಕು. ಯಾರೋ ನಗಾಡತ್ರ ಚಪ್ಪಾಳೆ ಹೊಡಿತರಂತ ಬಾಯಿ ಬಂದಲ್ಲ ಹೇಳುದು, ಬಾಯಿ ಬಂದಲ್ಲ ಮಾಡಿದ್ರೆ ಅದು ಖುಷಿ ಕೊಡುದಿಲ್ಲ. ಯಾಕಂದ್ರೆ ಯಕ್ಷಗಾನ ಅನ್ನೋದು ಮುಖ್ಯ ಹೆಚ್ಚು ಹಾಳಾಗ್ಲಿಕ್ಕೆ ಕಾರಣ ಅಂದ್ರೆ ಅವರವ್ರ ಸ್ವಂತಿಗೆ ತೋರಿಸ್ಲಿಕ್ಕೆ ಹೋಗಿ ಹಾಳಾದ ಮೇಳ ಅಂದ್ರೆ ಎಲ್ಲ ಸೇರಿ ಒಂದು ಏನೋ ಕಟ್ಟಿ ಕೊಡ್ಕಲ್ಲ. ಇದಂಗಲ್ಲ, ಭಾಗವತರಿಗೆ ನಾನೇ ಕಾಣಬೇಕು ಅಂತ ಅವನ ಆಲಾಪನೆ ಒಂದಷ್ಟು ಮಾಡುದು, ಒಂದಷ್ಟು ಪದ್ಯವನ್ನು ವಿಸ್ತಾರ ಮಾಡುದು. ಮೊದ್ಲೇವ್ರು ನಿಜವಾಗಿ ಮೊದಲು ಕಾಣಿಸ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಅವ್ರಿಗೆ ಮೈಕನ್ನು ನಾವೆಲ್ಲ ಹೋಗುವಾಗ ಮೊದ್ಲಿಗೆ ಮೈಕ್ ಅಂತ ಕೊಡ್ತಿರ್ಲಿಲ್ಲ. ಆಗ ಎಂತ ಮಾಡಿದ್ರು, ಕೆಲವರು 2 ಮೊದ್ಲೆ, 3 ಮೊದ್ಲೆ ಹಿಂಗೆ ಇಟ್ಟುಕೊಂಡು, 5 ಮೊದ್ಲೆ ವಾದನೆ ಹಿಂಗೆಲ್ಲ ಪ್ರಚಾರ ಮಾಡಿಕೊಂಡು ನಿಜವಾಗಿ ಬಾರಿಸೋದು 2 ಕೈಯಲ್ಲಿ ವಿಶೇಷ ಅದ್ರಾಗೆ ಅಂತ ಇಲ್ಲ. ಆದ್ರೆ ಅದೊಂದು ಆಕರ್ಷಣೆ ಜನರಿಗೆ ಕಾಮ ಅಂತ. ಮತ್ತೆ ಈಗ ಡೇರೆ ಮಾಡಿದವರಿಗೆ ಈ ವರ್ಷ ಮಾಡಿದ ಪ್ರಸಂಗ ಬರೋ ವರ್ಷ ನಡೆಯುವುದಿಲ್ಲ. ಯಾಕಂದ್ರೆ ಅವ್ರು ಈ ವರ್ಷ ಮಾಡಿದ ಏನೇನು ಗಿಮಿಕ್ಸ್ ಇತ್ತು ಅದು ಬರೋ ವರ್ಷಕ್ಕಾದ್ರೆ ಬರೋ ವರ್ಷಕ್ಕೆ ಬೇರೆ ಆಯ್ಕೆ, ಹಾಗಿದ್ರೆ ಮಾತ್ರ ನಡೀತದೆ. ಹಾಗಾಗಿ ಹಳೆ ಪ್ರಸಂಗಕ್ಕೆ ಆ ಸಮಸ್ಯೆ ಇಲ್ಲ. ಮತ್ತೆ ಹಳೆ ಪ್ರಸಂಗ ನೀವು ಎಷ್ಟು ಸಲ ಕಂಡ್ರು ಅದು ಖುಷಿ ಕೊಡತ್ತೆ. ಒಂದೇ ಪ್ರಸಂಗ ನಾವು 4 ಸಲ ಕಂಡ್ರು ಬೇಜಾರತ್ತಿಲ್ಲ, ಯಾಕಂದ್ರೆ ಅದು ಸತ್ವ ಇತ್ತು. ಅದಕ್ಕೆ ಹೊಸ ಪ್ರಸಂಗ ನಡೀತು ಒಂದೇ ವರ್ಷ, ಅದ್ರ ಮೇಲೆ ಅದನ್ನ ಯಾರು ಕಾಂಬರಿಲ್ಲ. ಹಾಂಗಾಗಿ ನಾನಂತೂ ಹೊಸ ಪ್ರಸಂಗ ನೋಡುದು ಬಹಳ ಕಮ್ಮಿ, ಎಲ್ಲೋ ಒಂದೆರಡು ನೋಡಿದ್ದೆ, ಆದ್ರೆ ನಮ್ಗೆ ಖುಷಿ ಕೊಡುದಿಲ್ಲ. ಅದು ಯಾರೋ ಹೇಳಿದ್ರೆ ಅದು ಬಹಳ ಒಳ್ಳೆ ಇತ್ತು, ಹಂಗಿತ್ತು ಹಿಂಗಿತ್ತು ಅಂತ ಹೇಳತ್ ಕಣ್ಕೊಂಡು ಕಾಮ ಅಂತ ಹೋಗ್ತದೆ. ಹೋದ್ಮೇಲೆ ಮತ್ತೆ ಅದು ಬೇಜಾರೇ ಇತ್ತು, ಬ್ಯಾಡ ಇತ್ತು ಬಪ್ಪ ಅಂದೇಳಿ ಹಂಗತ್ತು. ಆದ್ರಿಂದ ಹಳೆ ಪ್ರಸಂಗವಿ ಆಡಿದ್ರೆ ಒಳ್ಳೇದು. ಅದರಲ್ಲಿ ಈಗ ಅನೇಕ ತುಂಬ ಕಥೆಗಳ ಒಳಗೊಳಗಿತ್ತು. ಈಗ ತೆಂಕಿನವ್ರು ಮಾಡ್ತಾರೆ ಹಾಗೆ ಹೊಸ ಹೊಸ, ಅಂದ್ರೆ ಹೊಸ್ತಂದ್ರೆ ಪ್ರಸಂಗ ಹಳತೆ ಆ ಕಥೆಗಳೆಲ್ಲ ಹೊಸ್ತು ಎಲ್ಲಿಂದ ಅದನ್ನ ಸೆಟ್ಟಿಂಗ್ ಮಾಡಿ ಅವ್ರು ತುಂಬಾ ಚೆನ್ನಾಗಿ ಅದನ್ನ ಅಳವಡಿಸ್ಕೊಂಡು ಲೈಕ್ ಮಾಡ್ತಾರೆ ಆಟ. ಹಾಗೆ ಮಾಡ್ಲಕ್ಕೆ ನಮ್ಮಲ್ಲಿ ಅದನ್ನ ಯಾರು ಮಾಡೋರಿಲ್ಲ. ಹೊಸ ಪ್ರಸಂಗ ಒಗ್ಗಿ ಹೋಯ್ದ್ರು ನಮ್ಮಲ್ಲಿ ಜನ, ಹಾಗೆ ಮಾಡಿ ಇಟ್ಟಿದ್ರು ಮೇಳದವರು, ಯಜಮಾನರು ಇರ್ಬೋದು, ಕಲಾವಿದರು ಇರ್ಬೋದು. ಅದೇ ಹೇಳಿದ್ನಲ್ಲ, ವ್ಯಾಪಾರಕ್ಕೆ ಬಂದ ಕೂಡಲೇ ಅದು ಅದರ ಸ್ವಂತಿಕೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿ ಹತ್ತು. ಅದೆಂತ ಮಾಡೋಕ್ಕಿಲ್ಲ.
1: ಒಬ್ಬ ಕಲಾವಿದ ಅವನ್ ತನ್ನ ಪಾತ್ರದಲ್ಲಿ ಬೆರೆತು ಹೋಯ್ಕಾದ್ರೆ ಎಂತೆಲ್ಲ ವ್ಯವಸ್ಥೆಗಳನ್ನು ಅವನು ಮಾಡ್ಕೊಳಕ
0: ಅಂದ್ರೆ, ಅವನು ಪುರಾಣ ಜ್ಞಾನ ಮಾಡ ತುಂಬ ಓದಬೇಕು ಪುರಾಣ ಕಥೆಗಳನ್ನು. ಆಮೇಲೆ ಭಾವ ಅಭಿನಯ ಅದೆಲ್ಲ ಜಾಸ್ತಿ ಬೇಕು. ಯಾಕಂದ್ರೆ ಕುಣಿತಕ್ಕಿಂತ ಭಾವನೆ ಹೆಚ್ಚು ಪ್ರಮುಖ ಆಗುತ್ತೆ. ಯಾಕಂದ್ರೆ ಭಾವನೆ ಅನ್ನೋದು ಮನುಷ್ಯನಿಗೆ ಎಲ್ಲರಿಗೂ ಭಾವನೆ ಒಂದೇ. ಇಲ್ಲಿ ಇರುವವನು ಮರ್ಕುದೆ ಮರ್ಕರು ಕಣ್ಣಗೆ ನೀರ್ಬಪ್ಪದು, ಅಮೇರಿಕದಾಗ ಇದ್ದ ಮರ್ಕರು ಕಣ್ಣಗೆ ನೀರ್ಬಪ್ಪದು ಅಲ್ದಾ. ಹಂಗಾಗಿ ಭಾವನೆ ನಗಾಡು ಇರ್ಬೋದು ಅಥವಾ ಸಿಟ್ಟು ಇರ್ಬೋದು, ಪ್ರತಿಯೊಂದು ಭಾವ ಮನುಷ್ಯನಿಗೆ ದೇಶ ಇರಲಿ ಅದು ಕಾಲ ಎಲ್ಲವೂ ಒಂದೇ ಥರ. ಆದ್ದರಿಂದ ಭಾವ ಬೇಗ ಮುಟ್ತದೆ, ನೀವು ಕುಣಿತ ಮಾಡಿದ್ಕೊಳ್ಳ ಮುಟ್ತದೆ ಅಂತ ಹೇಳಕ್ಕೆ ಬರುವುದಿಲ್ಲ ಭಾವನೆ. ಅದು ಅದಕ್ಕೆ ಕಾರಂತರು ಹಾಗೆ ಮಾಡಿದ್ದು, ಭಾವನಾತ್ಮಕವಾಗಿ ಅವರು ಮಾತನ್ನು ತೆಗೆದ್ರು. ಅದನ್ನು ಹೊರಗಡೆ ಹೋದಾಗ ತುಂಬ ನಾವು ನೋಡಿದ್ದೇವೆ, ಬೇರೆ ದೇಶಗಳಿಗೆ ಹೋದಾಗ ಬೇರೆ ಸ್ಟೇಟ್ಗಳಿಗೆ ಹೋದಾಗ ತುಂಬ ಅವರು ಖುಷಿ ಪಡ್ತಾರೆ. ಯಾಕಂದ್ರೆ ಅಲ್ಲಿ ಭಾವ ಹೆಚ್ಚು ಮುಖ್ಯ ಆಗ್ತದೆ. ಮತ್ತು ಅವರು ಅದಕ್ಕೆ ಸ್ಯಾಕ್ಸೋಫೋನು ವಯಲಿನ್ ಸೇರಿಸಿದ್ದಾರೆ ಹಾಡುಗಳಿಗೆ ಬ್ಯಾಲೆಗೆ, ಅದೆಲ್ಲ ತುಂಬ ಪರಿಣಾಮ ಆಗ್ತದೆ. ಅಂದರೆ ನಮ್ಮಲ್ಲಿ ಅವ್ರು ಹಾಳು ಮಾಡಿದ್ರು ಒಂದು ಕೆಲವು ಜನರ ಇದು ಇದೆ, ಕಾರಂತರು ಅದನ್ನ ಮಾಡಿದ್ರು ಹೀಗೆ ಮಾಡಿದ್ರು ಸಂಪ್ರದಾಯ ತೆಗೆದ್ರು. ನಿಜವಾಗಿ ಅವ್ರು ಹಾಳು ಮಾಡಲಿಲ್ಲ, ಯಾಕಂದ್ರೆ ಅವರಿಗೆ ಹೊರಗಡೆ ಹೋದಾಗ ತುಂಬ ಈಗ ಮಾತಾಡಿದ್ರು ಈ ತಾಳಮದ್ಲೆ ಹಂಗೆ ಕೆಲವರು ತುಂಬ ಮಾತಾಡೋರು ಇರ್ತಾರೆ, ಮಾತಾಡಿದ್ಕೂಡ ಅವ್ರಿಗೆ ಭಾಷೆ ಬಾರದಿದ್ದವ್ರು ಇವ್ರ ಮಾತು ಎಂತ ಅರ್ಥ ಆಗುದಿಲ್ಲ, ಆಗ ಸುಮ್ಮನೆ ಅವರಿಗೆ ಬೋರ್ ಆಗ್ತದೆ. ಹಾಗಾಗಿ ಭಾವನೆ ಹೇಳಿದ್ನಲ್ಲ, ಎಲ್ಲ ದೇಶದವರು ಎಲ್ಲ ಯಾವ ಊರಿಗೆ ಹೋದ್ರು ಭಾವನೆ ಎಲ್ಲ ಒಂದೇ. ಅಳುವಾಗ ಅತ್ತಂಗೆ ಕಾಣ್ತದೆ, ನಗಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಸಂತೋಷ ಅಂತ. ಆದ್ರಿಂದ ಅದು ಭಾವನಾತ್ಮಕವಾಗಿ ಮಾಡಬೇಕಾದ್ದು ಬಹಳ ಮುಖ್ಯ, ಅದು ಮಾಡಬೇಕು. ಮತ್ತೆ ಹಿರಿಯರು ಯಾರಾದ್ರೂ ಆ ವೇಷ ಅಂತ ಈಗ ಶ್ರೀವೇಷ ಮಾಡುವವರು ಹಳೆ ಕಲಾವಿದರಿದ್ದಾರೆ ಎಷ್ಟೋ ಜನ, ಅವ್ರ ಹತ್ರ ಕೇಳ್ಕೊಳ್ಬೇಕು ಅವ್ರು ಈ ವೇಷವನ್ನು ಹೇಗೆ ಮಾಡ್ತಿದ್ರು, ನೀವು ಹೇಗೆ ಮಾಡ್ತಿದ್ರಿ ಅದನ್ನೆಲ್ಲ ಗೊತ್ತಿದ್ದವ್ರ ಹತ್ರ ಸ್ವಲ್ಪ ತಿಳ್ಕೊಂಡ್ರೆ ತುಂಬ ಅನುಕೂಲ. ಮತ್ತೆ ನೈತಿಕ ಬಲ ಇಟ್ಕೊಳ್ಬೇಕು. ನಾನು ಭಾಳ ಹೇಳುದು ಅದೇ, ಅವನು ದುಶ್ಚಟಗಳಿಗೆ ಬಲಿಯಾಗುವುದು ಅದೆಲ್ಲ, ಅದು ಈಗ ಕಲಾವಿದರಂತಲ್ಲ ಅದು ಎಲ್ರಿಗೂ ಸಂಬಂಧಪಟ್ಟದ್ದೇ. ಮನುಷ್ಯಾದವ ಅವ ನೈತಿಕ ಬಲ ಇಲ್ಲದಿದ್ರೆ ಅವನಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಬಹಳ ಮುಖ್ಯ. ಅದು
1: ಗುರುಗಳ, ನೀವೀಗ ಪ್ರಸ್ತುತ ಹಿಮ್ಮೇಳ ಮತ್ತೆ ಮುಮ್ಮೇಳ ಗುರುಗಳ ಇದ್ರಿ ಅಲ್ಲ, ಈಗ ನೀವು ಗುರುಗಳ ಇಪ್ಪತ್ತಿಗೆ ಈಗ ಮೇಳ ದಾಟೆ ಎಲ್ಲ ಕಂಡ್ರೆ ಎಂತ ಬದ್ಲಾಯ್ಕಂದೇಳಿ ಅನ್ಸತ್ ನಿಮ್ಗೆ, ಎಂತ ಬದ್ಲು ಮಾಡ್ಕಣಕವ್ರ
0: ಮೇಳದಾಟ ಅಂದ್ರೆ? ಮೇಳದಲ್ಲಿ ಈಗ ಪೂರ್ವರಂಗ ನಾವಿಲ್ಲಿ ಕೇಂದ್ರದಲ್ಲಿ ಹೇಳ್ಕೊಡ್ತೇವೆ, ಪೂರ್ವರಂಗ ಮೇಳದಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಅದು ಎಷ್ಟೋ ಜನ ಈಗ ಸಂಗೀತಗಾರರಿಗೆ ಪೂರ್ವರಂಗ ಅವ್ರು ಪೂರ್ವ ಕಲಿತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಅಂದರೆ ಪೂರ್ವರಂಗ ಭಾಳ ಮುಖ್ಯ ಆಗ್ತದೆ ಯಕ್ಷಗಾನ ಕಲಿಕೆಯಲ್ಲಿ. ಭಾಳ ಹಿಂದೆ ಕೇಂದ್ರಗಳಿರಲಿಲ್ಲ, ಯಕ್ಷಗಾನ ಮೇಳಕ್ಕೊಬ್ಬ ಕಲಾವಿದ ಒಬ್ಬ ಸಣ್ಣ ಪ್ರಾಯದಲ್ಲಿ ಹೋಗಿ ಕೋಡಂಗಿ ಮಾಡಿ ಆಮೇಲೆ ಶ್ರೀವೇಷ ಆಮೇಲೆ ಇದು ಒಡ್ಡೋಲ್ಗ ವೇಷ ಹೀಗೆ ಒಂದೊಂದೇ ವೇಷ ಮಾಡಿ ಹಂತ ಹಂತವಾಗಿ ಬೆಳೀತಿದ್ರು, ನೋಡಿಕೊಂಡೇ ಕಲಿತಿದ್ರು. ಯಕ್ಷಗಾನ ನೋಡಿ ಕಲಿದ ಜಾಸ್ತಿ. ಆಮೇಲೆ ಈಗ ಕೇಂದ್ರಗಳು ಅನಿವಾರ್ಯ, ಯಾಕಂದರೆ ಕೇಂದ್ರ ಇಲ್ದಿದ್ರೆ ಹೇಳ್ಕೊಡೋರೇ ಇಲ್ಲ. ಮೇಳದಲ್ಲಿ ಏನಾಗಿದೆ ಅಂದರೆ ಮೊದಲು ಮೇಳದಲ್ಲಿ ಎಲ್ಲರೂ ಇರ್ತಿದ್ರು, ಇಡೀ ಬಿಡಾರದಲ್ಲಿ ಬೆಳಿಗ್ಗೆ ಸಾಯಂಕಾಲದವರೆಗೆ ಇರ್ತಿದ್ರು, ಮತ್ತು ರಾತ್ರಿ ಇಡೀ ಮೇಳದಲ್ಲಿ ಆಟಕ್ಕೆ ಇಡೀ ರಾತ್ರಿ ಇದ್ದಂದ್ರೆ ಇರ್ತಿದ್ರು. ಮನೆಗೆಲ್ಲ ಹೋಗೋದು ಭಾಳ ಕಡಿಮೆ, ಯಾಕಂದ್ರೆ ರಜೆ ಗಿಜೆ ಮಾಡಿಕೊಂಡು ಮನೆ ಹೋಗ್ತಿದ್ರು ಬಿಟ್ರೆ. ಈಗ ಮೇಳಕ್ಕೆ ಹೋಗಿ ನೋಡಿದರೆ ಬಿಡಾರದಲ್ಲಿ ಒಬ್ಬರು ಇರುವುದಿಲ್ಲ, ಅಲ್ಲಿಗೆ ಒಂದು ನಾಲ್ಕು ಜನ ಕೆಲಸ ಮಾಡೋರು ರಂಗಸ್ಥಳ ಹಾಕೋರು ಅವರಿಬ್ಬರು ಬಿಟ್ಟರೆ, ಅಥವಾ ದೂರದ ಕಲಾವಿದರು ಮನೆ ಹೋಗ್ಲಿಕ್ಕೆ ಅಸಾಧ್ಯ ಆದವ್ರು ಮಾತ್ರ ಅಲ್ಲಿರ್ತಾರೆ. ಈಗ ಏನಂದ್ರೆ ಮೇಳಕ್ಕೆ ಅವರ ಆಟ ಶುರುವಾಗುವಾಗ ಇನ್ನು ಮೊದಲೇ ಗೊತ್ತಿರ್ತದೆ ಕೆಲವರಿಗೆ, ವಾಟ್ಸಪ್ ಗಿಡ್ಸಪ್ ಎಲ್ಲ ಇದೆ ಎಲ್ಲ, ಅಥವಾ ಬೇರೆಯವ್ರಿಗೆ ಫೋನ್ ಮಾಡಿ ಕೇಳ್ತಾರೆ ಇವತ್ತು ಯಾವ ಪ್ರಸಂಗ ಅಲ್ಲಿ ಇದ್ದ ಕಲಾವಿದ್ರ ಹತ್ರ ನಂದು ಯಾವ್ದು ವೇಷ ಅಂತೆಲ್ಲ ಕೇಳ್ತಾರೆ. ಅದನ್ನು ಕೇಳ್ಕೊಂಡು ಆ ವೇಷಕ್ಕೆ ತಯಾರಿ ಎಷ್ಟೊತ್ತಿಗೆ ಬರ್ತದೆ ಅಂತ ಅಂದಾಜ್ನಲ್ಲಿ ಅದಕ್ಕೆ ಬರ್ತಾರೆ, ಬೈಕ್ ತಗೊಂಡು ಕಾರ್ ತಗೊಂಡು ಬರ್ತಾರೆ, ಆಮೇಲೆ ಆ ವೇಷ ಮಾಡಿ ಕೂಡಲೇ ಮನೆ ಹೋಗ್ತಾರೆ. ಹಾಗಾಗಿ ಈಗ ಕಲೀಲಿಕ್ಕೆ ಅಂತ ಆಗುದಿಲ್ಲ ಮೇಳದಲ್ಲಿ, ಸಣ್ಣ ಮಕ್ಕಳು ಹೋದ್ರೆ ಅವ್ರಿಗೆ ಕಲೀಲಿಕ್ಕೆ ಯಾರು ಹೇಳ್ಕೊಡೋರು ಯಾರಿಲ್ಲ. ಹಾಗಾಗಿ ಕೇಂದ್ರಗಳು ಅನಿವಾರ್ಯ. ಆದ್ರೆ ನಾವೀಗ ಕೇಂದ್ರದಲ್ಲಿ ಪೂರ್ವರಂಗ ಹೇಳ್ಕೊಡ್ಬೇಕಾಗತ್ತೆ, ಯಕ್ಷಗಾನ ಹೇಳ್ಕೊಡುವಾಗ ಬರೀ ಮೇಳಕ್ಕೆ ಬೇಕಾಗಿಯೇ ಹೇಳಿಕೊಡೋದಲ್ಲ, ಪೂರ್ವರಂಗ ಕಲ್ತಿರ್ಬೇಕು. ಒಬ್ಬ ಭಾಗವತ ಆದವ ಪೂರ್ವರಂಗ ಕಲ್ತಿರ್ಬೇಕು, ಮೊದಲೇ ಚಂಡೆ ಎಲ್ಲರೂ ಕೂಡ ಅದನ್ನ ತಕ್ಕ ಮಟ್ಟಿಗಾದ್ರೂ ಮಾಡಬೇಕು. ಈಗ ಕಾಲಮಿತಿ ಬಂದಿದೆ ಈಗಿನ ಸನ್ನಿವೇಶದಲ್ಲಿ, ಈಗ ಅದು ಒಂದು ಗಂಟೆಗೆ ಮುಗೀತದೆ, ಆದ್ರಿಂದ ಅದನ್ನೆಲ್ಲ ಮಾಡೋ ಸ್ವಲ್ಪ ಕಷ್ಟ ಆಗುದು. ಆದ್ರೆ ಎಲ್ಲವನ್ನು ಬಿಡಬಾರ್ದು, ಪೂರ್ವರಂಗ ಇವತ್ತು ಮಾಡಿದ್ದನ್ನೇ ನಾಳೆ ಬೇಡಬೇಕಂತಿಲ್ಲ, ಮತ್ತೊಂದು ಸನ್ನಿವೇಶ ಅದ್ರ ತುಂಬ 3 ಗಂಟೆ ಹೊತ್ತು ಮಾಡುವಷ್ಟು ಉಂಟು ಪೂರ್ವರಂಗದಲ್ಲಿ. ನಾವು ಮೊದಲು 7 ಗಂಟೆಗೆ ಆಟ ಶುರುವಾದ್ರೆ 10 ಗಂಟೆಗೆ ಒಡ್ಡೋಲ್ಗಾಗುದು, ಅಲ್ಲಿ ತನಕ ಪೂರ್ವರಂಗ ಇತ್ತು, 3 ಗಂಟೆ ಹೊತ್ತು ಪೂರ್ವರಂಗ. ಅದರಿಂದ ಅಭ್ಯಾಸ ಆಗ್ತದೆ ಮಾಡುವವರಿಗೆ, ಕೆಲ ಮಕ್ಕಳಿಗೆ ಅಭ್ಯಾಸ ಹೆಜ್ಜೆಗಳು ಎಲ್ಲ. ಮತ್ತೊಂದು ಒಡ್ಡೋಲ್ಗಗಳು, ಪಾಂಡವರೊಡ್ಡೋಲ್ಗ, ಬಣ್ಣದೊಡ್ಡೋಲ್ಗ, ಕಿರಾತ ಒಡ್ಡೋಲ್ಗ, ಇದನ್ನು ಮಾಡುವುದೇ ಇಲ್ಲ ಯಾರು, ಯಾರಿಗೂ ಗೊತ್ತಿಲ್ಲ. ನಾವು ಹೇಳಿಕೊಟ್ಟ ವಿದ್ಯಾರ್ಥಿಗಳೇ ಮೇಳದಲ್ಲಿ ಹೋದ್ರೆ ಅವರಿಗೆ ಅವಕಾಶ ಇಲ್ಲ ಮಾಡಲಿಕ್ಕೆ, ಯಾಕಂದ್ರೆ ಅಲ್ಲಿ ಮಾಡುವುದಿಲ್ಲ. ಅವ್ರು ಕಲಿತದೆಲ್ಲ ಮರ್ತು ಹೋಗಿ ನನ್ನ ಹತ್ರ ಪುನಃ ಪುನಃ ಕೇಳ್ತಾ ಇದ್ರು ಇದ್ದಾರೆ ಈಗ ಎರಡು ಮೂರು ಜನ ವಿದ್ಯಾರ್ಥಿಗಳು, ಅದೊಂಚೂರು ನೆನಪು ಮಾಡಿ ಇದು ನಂಗೆ ಹೇಳಿ ಗುರುಗಳಂತ. ಅವ್ರು ಕಲ್ತಿದ್ದಾರೆ ಮೇಳದಲ್ಲಿ, ಅದು ಬಳಕೆ ಇಲ್ಲದೆ ಅದು ಮರ್ತೋಗಿದೆ ಅವರಿಗೆ ಯಾವ್ದಾದ್ಮೇಲೆ ಯಾವ್ದು ಏನೇನು ಮಾಡ್ಬೇಕಂತ. ಇನ್ನೊಂದು ಯುದ್ಧ ಕುಣಿತಗಳು, ಅದು ಇಲ್ಲ. ಯುದ್ಧ ಅಂದ್ರೆ ಈಗ ಸಿನಿಮಾದ ಯುದ್ಧ ಆಗಿದೆ, ಹೀಗೆ ಬಂದ್ರು ಹಿಂಗೆ ಚೂರಿ ಹಾಕಿದ್ರೆ ಆಚೆ ಹೋದ್ರು. ಆ ಯುದ್ಧದಲ್ಲಿ ಒಂದು ಸೌಂದರ್ಯ ಇದೆ ಆ ಕುಣಿತ ಮಾಡಿದ್ರೆ, ಅದನ್ನೆಲ್ಲ ಮಾಡಬೇಕು. ಮತ್ತೆ ಒಡ್ಡೋಲ್ಗಗಳು, ತೈದಾತ ಇದೆಲ್ಲ ಮಾಡೋದು ಈಗ ಕಮ್ಮಿ ಆಗಿದೆ. ಈ ತೆರೆ ಒಡ್ಡೋಲ್ಗ, ಆ ಕೃಷ್ಣನ ಒಡ್ಡೋಲ್ಗ, ಕೃಷ್ಣನ ಒಡ್ಡೋಲ್ಗ ಮಾಡ್ತಾರೆ, ಬಂದನು ದೇವರ ದೇವ ಹೇಳ್ತಾರೆ, ದೇವ ಬಂದ ದೇವರ ದೇವ ಬಂದ ಅಂತ ಒಂದು ಹಾಡೆಲ್ಲ ಇದೆ, ಕೂತು ಮಾಡುವಂತ ತೆರೆ ಹಿಡಿದು, ಅದೆಲ್ಲ ಬಹಳ ಚೆನ್ನಾಗಿದೆ. ಅದು ಇನ್ನು ಏನು ಕ್ರಮೇಣ ಏನಾತ್ಕೊಂಡ್ರೆ ಅದು ಎಲ್ಲ ಮರ್ತೋತ್ ನೆಕ್ಸ್ಟ್ ಜನರೇಷನಲ್ಲಿ ಅದು ಇತ್ತನೇ ಗೊತ್ತಿಲ್ಲ ಕೆಲವರಿಗೆ, ಈಗಲೇ ಕೆಲವರಿಗೆ ಗೊತ್ತಿಲ್ಲ. ನಾವು ಮಾಡೋತಿ ಹೌದು ಅದು ಹಂಗಿತ್ತ ಇದು ಹಿಂಗಿತ್ತ ಕೇಂತ ಅಂದರೆ ಅದನ್ನೆಲ್ಲ ಉಳಿಸ್ಕೊಳ್ಬೇಕು. ಹೊಸ ಮಾಡಲಿ ಪ್ರಸಂಗ ಮಾಡಲಿ, ಮಾಡುವಾಗ ಇದು ಕೂಡ ಒಂದೊಂದು ಸಂದರ್ಭಕ್ಕೆ ಎಲ್ಲ ಎಲ್ಲವೂ ಒಂದೇ ದಿನ ಮಾಡೋಕೆ ಆತಿಲ್ಲ. ಆ ಸಂದರ್ಭಕ್ಕೆ ಬಣ್ಣದ ವೇಷ ಬಂದಾಗ ಬಣ್ಣದ ದೊಡ್ಡದಲ್ಗ ಮಾಡೋದು ದಿನ ಏನು ಬತ್ತಿಲ್ಲ. ಆ ಮಟ್ಟಿ ತಂಕಿನವರು ಬಣ್ಣದ ವೇಷ ಯಾವುದೂ ಬಿಡುವುದಿಲ್ಲ, ಮತ್ತು ಒಡ್ಡೋಲು ಕೂಡ ಚೆನ್ನಾಗಿ ಮಾಡ್ತಾರೆ ಅವರು, ಅವರು ಅದನ್ನು ಬಿಡುವುದಿಲ್ಲ. ನಮ್ಮಲ್ಲಿ ಬಣ್ಣದ ವೇಷ ಯಾರು ಮಾಡ್ತಾರೆ ಈಗ? ಬಹಳ ಕಮ್ಮಿ. ಬಣ್ಣ ವೇಷ ಮಾಡುವರೆಲ್ಲ ಅದಿನ್ನು ಕ್ರಮೇಣ ಹೋಗ್ತದೆ ಬಡ್ಗಲ್ಲಿ ಬಣ್ಣದ ವೇಷ. ನನ್ನ ಲೆಕ್ಕದಲ್ಲಿ ನಮ್ಮ ಅಜ್ಜ ಒಬ್ರು ಮಾಡ್ತಿದ್ರು, ಅವರೇ ಸಾಧಾರಣ ಲಾಸ್ಟ್ ಲಾಸ್ಟ್ ಆಗಿ ಬಂದಿತ್ತು, ನಮ್ಮ ಸಕ್ಕಟ್ಟ ಲಕ್ಷ್ಮಣಯ್ಯ ಅಂತ, ಅವ್ರು ನಮ್ಮ ಅಮ್ಮನ ಸೋದರ ಮಾವ. ಅವರು ಒಬ್ರು ಮಾಡ್ತಿದ್ರು, ಈಗ ಆಮೇಲೆ ಮಾಧು ನಾಯಕನೊಬ್ರು ಮಾಡ್ತಿದ್ರು ಅವ್ರ ನಂತರ. ಆಮೇಲೆ ಸ್ವಲ್ಪ ಮಟ್ಟಿ ನಮ್ಮ ಎಳ್ಳಂಪಳ್ಳಿ ಜಗನ್ನಾಥ ಆಚಾರ್ಯ ಮಾಡ್ತಾ ಇದ್ದಾರೆ. ಈಗ ಒಬ್ರೊಬ್ರು ಮಾಡ್ತಾರೆ, ಆದ್ರೆ ಅಷ್ಟೆಲ್ಲ ಅಲ್ಲಿ ಅವಕಾಶವೇ ಕೊಡುದಿಲ್ಲ ಮೇಳದಲ್ಲಿ. ಯಾಕಂದ್ರೆ ಅವ್ರು ಹೇಳುದಂದ್ರೆ ನಮ್ಗೆ ಒಂದು ಗಂಟೆ ಅಲ್ಲ ಮುಗಿಬೇಕು, ಇಡೀ ರಾತ್ರಿ ಇರುವಾಗ ಮಾಡಿದ್ದು ಅದೇ ಅವರು, ಈಗ ಒಂದು ಗಂಟೆ ಅಂದ್ರೆ ಹೇಳಲಿಕ್ಕೆ ಒಂದು ಕಾರಣ ಒಳ್ಳೆಯಾಯ್ತು. ಹಾಗಾಗಿ ಅದನ್ನೆಲ್ಲ ಒಮ್ಮೆಮ್ಮೆ ಆದ್ರೂ ಮಾಡಬೇಕು, ಅಪರೂಪಕ್ಕಾದ್ರು. ಕಲಾವಿದ್ರು ಮನಸ್ಸು ಮಾಡಿದ್ರೆ ಆಗ್ತದೆ, ಇಲ್ಲ ಅಂತೇನಿಲ್ಲ, ಮಾಡ್ಬೋದು. ಇವರಿಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲದ್ರೆ ಏನು ಮಾಡೋದು, ಅಥವಾ ಗೊತ್ತಿಲ್ಲದಿದ್ರೆ ಏನು ಮಾಡೋದು, ಅದು ಕಲ್ತ್ಕೊಳ್ಬೇಕು. ಯಾವುದನ್ನು ನಾವು ಕಲ್ತಿಟ್ಕೊಂಡ್ರೆ, ಈಗ ನಾನೇನು ವೇಷ ಮಾಡೋದಿಲ್ಲ, ಮಾಡಲಿಲ್ಲ ಅಂದ್ರೆ ಒಂದೆರಡು ಅಕಸ್ಮಾತ್ ಮಾಡಿರ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ನನಗೆ ಅದೆಲ್ಲ ಗೊತ್ತಿದೆ, ನಾವು ಹೇಳ್ಕೊಡ್ತೇವೆ, ಆ ಮಕ್ಕಳು ಯೂಸ್ ಮಾಡಲಿಕ್ಕೆ ಅವಕಾಶ ಇಲ್ಲ, ಹಾಗಾಗಬಾರ್ದು. ಅದನ್ನು ಮೇಳದವರು ಕಲಿಬೇಕು, ಆ ಕಲ್ತ್ರೆ ಮಾತ್ರ ಅದು ಬಳಸ್ಕೊಳ್ಳಿಕ್ಕೆ ಆಗ್ತದೆ. ಹಾಗಾಗಿ ನಾವೀಗ ಮಕ್ಕಳಿಗೆ ಈಗ ಪೂರ್ವರಂಗ ಪೂರ್ಣ ಹೇಳಿಕೊಡ್ತೇವೆ, ಆದ್ರೆ ಅವ್ರ ಮೇಳಕ್ಕೆ ಹೋದ್ಮೇಲೆ ಅದು ಸ್ವಲ್ಪವೂ ಮಾಡುದಿಲ್ಲ, ಎಲ್ಲ ಒಂದೆರಡು ಇದು ಒಂದು ಐದು ನಿಮಿಷ ಮಾಡ್ತಾರೆ, ಕೆಲವು ಮೇಳದಲ್ಲಿ ಅದು ಮಾಡುದಿಲ್ಲ, ಸೀದಾ ಪ್ರಸಂಗಕ್ಕೆ ಹೋಗ್ತಾರೆ. ಹಾಗಾಗಿ ಅದನ್ನೆಲ್ಲ ಮಾಡಬೇಕು, ಕಲಿಬೇಕು ಅಂತ ನಾನು ಹೇಳುದು.
1: ಈಗ ನೀವು ವೇಷ ಮಾಡಿದೆ ಅಂದ್ರೆ ಅಲ್ಲ, ಯಾವ್ದೆಲ್ಲ ವೇಷ ಮಾಡಿರಿ ಅಂದ್ರೆ?
0: ನಾನು ವೇಷ ಅಂದ್ರೆ ಕಲಿಯುವಾಗ ಒಂದು ವೇಷ ಮಾಡಿದ್ದೆ, ಅದೊಂದು ಪ್ರಸಂಗದಲ್ಲಿ. ಆಮೇಲೆ ನಾನು ವೇಷ ಮಾಡಿದ್ದು ಕಮ್ಮಿ, ನನಗೆ ವೇಷ ಅಂದ್ರೆ ಸ್ವಲ್ಪ ಆಸಕ್ತಿ ಇಲ್ಲ ಅದರಲ್ಲಿ. ಆಮೇಲೆ ತಕ್ಕಟ್ಟೆಗೆ ಬಂದ್ಮೇಲೆ ನಮ್ಮ ವೆಂಕಟೇಶ್ ವೈದ್ಯರ ಒತ್ತಾಯಕ್ಕೆ ಅಲ್ಲಿ ಹಿಮ್ಮೇಳದವ್ರದ್ದು ಒಂದು ಆಟ ಮಾಡಿದ್ರು ನಾಲ್ಕು ವರ್ಷಕ್ಕೆ ಕೆಳಗೆ, ಆವಾಗ ಒಂದು ಮಹಿಷಾಸುರ ಮಾಡಿದ್ದೆ, ಆ ವೇಷ ಮಾಡಿದ್ದೆ ಅಲ್ಲಿ, ಮತ್ತೆ ನಾನು ಮಾಡಲಿಲ್ಲ. ನನಗೆ ವೇಷದಲ್ಲಿ ಸ್ವಲ್ಪ ಆಸಕ್ತಿ ಕಮ್ಮಿ, ಯಾಕೋ ಗೊತ್ತಿಲ್ಲ, ಅದು ಅದೊಂದು ಆಗುದಿಲ್ಲ. ಹಾಗಾಗಿ ಹೇಳ್ಕೊಡ್ತೇನೆ ಬಿಟ್ರೆ, ಮಕ್ಕಳಿಗೆಲ್ಲ ತುಂಬಾ ಹೇಳ್ಕೊಟ್ಟಿದ್ದೇನೆ, ಅದೆಲ್ಲ ಬೇರೆ. ಆದ್ರೆ ನಾವು ವೇಷ ಮಾಡೋದು ಕಮ್ಮಿ.
1: ಈಗಲೂ ನಿಮ್ಗೆ ವೇಷ ಮಾಡ್ಕೊಂಬಂಗಿಲ್ಲ?
0: ಇಲ್ಲ ಇಲ್ಲ, ಈಗೆಲ್ಲ ನಮ್ಗೆ ವರ್ಷ ಆಯ್ತಲ್ಲ, ಇನ್ನಂತ ವೇಷ ಮಾಡೋದು.
1: ಈಗ ನೀವು ಕೇಂದ್ರದಲ್ಲಿ ಗುರುಗಳ ಇದ್ರಲ್ಲ, ಅಲ್ಲಿಗ ನೀವು ಒಂದಷ್ಟು ಯಕ್ಷಗಾನ ಮಾಡಿಸ್ತೀರಿ, ಅಲ್ಲಿನ ಯಕ್ಷಗಾನ ಪ್ರಸ್ತುತಿಗೂ ಮೇಳದ ಯಕ್ಷಗಾನ ಪ್ರಸ್ತುತಿಗೂ ಎಂತ ಡಿಫ್ರೆನ್ಸ್ ಇತ್ತು?
0: ಕೇಂದ್ರದಲ್ಲಿ ಅಂದ್ರೆ ಒಂದು ಲಿಮಿಟೇಷನ್ ಇದೆ ಇಷ್ಟೇ. ಅಂದ್ರೆ ಅಲ್ಲಿ ಮಕ್ಕಳೆಲ್ಲ ಮಾಡುವಾಗ ಹೆಚ್ಚಾಗಿ ಬಾಯಪಾಠದ ಅರ್ಥವೇ ಇರ್ತದೆ, ಯಾಕಂದ್ರೆ ಅವರಿಗೆ ಹಾಗೆ ಹೇಳಲಿಕ್ಕೆ ಬರುದಿಲ್ಲ. ಆದ್ರೂ ಒಂದು ಶಿಸ್ತು ಇರ್ತದೆ ಹೀಗೆ ಅಂತ, ಅದು ನೋಡ್ಲಿಕ್ಕೆ ಖುಷಿ ಆಗುತ್ತೆ. ನಿಜವಾಗಿ ಈಗ ಮೇಳದ ಇನ್ನು ಸಂಪ್ರದಾಯ ನನ್ನ ಲೆಕ್ಕದ ಉಳಿಬೇಕಿದ್ರೆ ಹೀಗೆ ಕೇಂದ್ರದಲ್ಲಿ ಅಥವಾ ಈ ಹವ್ಯಾಸಿ ಕಲಾವಿದರು ಸಂಘಗಳಲ್ಲೇ ಉಳಿಬೇಕು ಅನ್ನೋ ಕಾಣ್ತದೆ. ಮೇಳದಲ್ಲಿ ಅಂದ್ರೆ ಅವರು ಅವರಿಗೆ ಒಬ್ಬರೊಬ್ಬರು ಕಲಾವಿದರು ಹೊಂದ್ಕೊಂಡು ಅವ್ರವ್ರು ಮಾಡ್ತಾರೆ, ಅದು ತುಂಬಾ ವ್ಯತ್ಯಾಸ ನೋಡುವಾಗ ಕಾಣ್ತದೆ. ಅವರದ್ದು ಒಳ್ಳೇದಾಗ್ಬೋದು ಇಲ್ಲ ಅಂತಲ್ಲ, ಆದ್ರೆ ಕೆಲವು ಸಲ ಶಿಸ್ತಿರುವುದಿಲ್ಲ, ಎಲ್ಲಿಂದ ಬರ್ತಾರೆ ಎಷ್ಟೊತ್ತಿಗೂ ಬರ್ತಾರೆ, ಅಲ್ಲಿ ಪದ್ಯಗಳು ವ್ಯತ್ಯಾಸ ಆಗುತ್ತೆ, ಮತ್ತೆ ಅವರೊಂದು ಕೆಲವು ಹೊಂದಾಣಿಕೆ ಮಾಡಿಕೊಂಡು ಮಾಡೋರು ಇದ್ದಾರೆ. ಈಗ ಹಿಮ್ಮಳ ಎಲ್ಲ ಅವರಿಗೆ ಬೇಕಾದ ಹಿಮ್ಮಳ ಇದ್ರೆ ಓಕೆ, ಇಲ್ಲದಿದ್ರೆ ಸ್ವಲ್ಪ ಗಡಿಬಿಡಿ ಆಗ್ತದೆ ಅವರಿಗೂ. ಅಂದ್ರೆ ಯಾವುದೇ ಒಂದು ಪ್ರಸಂಗ ಮಾಡೋದಿದ್ರೆ ಒಂದು ರಿಹರ್ಸಲ್ ಅಂತ ಮಾಡ್ಕೊಳ್ಬೇಕು, ಅದು ಬಹಳ ಮುಖ್ಯ. ಈಗ ಹೊಸ ಪ್ರಸಂಗ ಮಾಡುವಾಗ ಈಗಲೂ ರಿಹರ್ಸಲ್ ಮಾಡ್ತಾರೆ, ಯಾಕಂದ್ರೆ ಅದು ಏನಂದೇ ಅವ್ರಿಗೆ ಗೊತ್ತಿರುವುದಿಲ್ಲ, ಅದು ಅನಿವಾರ್ಯ ಮಾಡ್ತಾರೆ. ಹಳೆ ಪ್ರಸಂಗಕ್ಕೂ ಒಂದು ರಿಹರ್ಸಲ್ ಅಂದ ಒಂದು ಸಣ್ಣ ಮಟ್ಟದಲ್ಲಿ ಆದ್ರೂ ಮಾಡ್ಕೊಂಡ್ರೆ ಅದು ಹೆಚ್ಚು ಪರಿಣಾಮ ಆಗ್ತದೆ. ಇಲ್ದರ ರಂಗದಲ್ಲಿ ಹೋದ್ಮೇಲೆ ಅಲ್ಲಿ ಯಾವ್ದು ಮಾಡ್ತಾರೋ ಇದು ಮಾಡೋದು ಇದು ಇದು ಈ ಪದ್ಯ ಇದೆಯೋ ಆ ಪದ್ಯ ಬಿಡ್ತಾರೋ ಹೀಗೆಲ್ಲ ಗೊಂದಲ ಇರ್ತದೆ. ಮಾತಾಡ್ಕೊಳ್ಬೇಕು ಒಂದೇ, ಈಗ ಕೆಲವು ಮೇಳದಲ್ಲಿ ಮಾಡ್ತಾರೆ ಇಲ್ಲ ಅಂತಲ್ಲ, ಆದ್ರೆ ಅದು ಹೆಚ್ಚು ನಾವು ಟ್ರಯಲ್ ಮಾಡಿದಾಗ. ಈಗ ಒಂದು ನಾಟಕ ಮಾಡಬೇಕಿದ್ರೆ ಎಷ್ಟು ಟ್ರಯಲ್ ಮಾಡ್ತಾರೆ ಅವ್ರು? ನಾನು ಏನಾಸಂದ್ರೆ ಇದ್ದವ್ರು 2 ವರ್ಷ ಇದ್ದಾವ, 3 ತಿಂಗಳು ಟ್ರಯಲ್ ಮಾಡ್ತಾರೆ ಅವ್ರು ತಿರೇಟ್ ಕೊಡ್ಬೇಕಿದ್ರೆ. ಮಾಡುದು 3ನೇ ನಾಟಕ, ಮೊದಲು 2 ಮಾಡ್ತಿದ್ರು, ಆಮೇಲೆ 3 ಮಾಡ್ತಾ ಇದ್ರು. ತಿಂಗಳುಗಟ್ಟಲೆ ಅವ್ರು ರಿಹರ್ಸಲ್ ಮಾಡ್ತಾರೆ, ಗಂಟೆ ಗಟ್ಟಲೆ ಮಾಡ್ತಾರೆ, ದಿನ ಇಡೀ 3 ತಿಂಗಳು ಟ್ರಯಲ್ ಮಾಡ್ತಾರೆ. ಅದಕ್ಕೆ ಹೋಲಿಸಿದ್ರೆ ನಾವು ಮಾಡುದು ಏನು ಅಲ್ಲ. ಆದ್ರೆ ನಮ್ಗೆಲ್ಲಿ ಹಾಗೆ ಅರ್ಥ ಹೇಳೋದ್ರಲ್ಲಿ ಬಾಯ್ಪಾಠ ಅರ್ಥ ಅಲ್ಲ, ಹಾಗೆ ಕಲಾವಿದ್ರು ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ ಇಲ್ಲ ಅಂತಲ್ಲ. ಆದ್ರೆ ಅದಕ್ಕೊಂದು ಯಾವ್ದು ಚೌಕಟ್ಟು ಇದ್ರೆ ಇನ್ನೂ ಚಂದ ಮಾಡ್ಬೋದು. ನಮ್ಮ ಕಲಾವಿದರು ಅದ್ಭುತ ಮಾಡುವವರು ಇದ್ದಾರೆ, ಅವರು ಇದಕ್ಕೆ ಒಳಗು ಪಡ್ಬೇಕು, ಅವ್ರು ಟ್ರಯಲ್ಗೆ ಒಳಗು ಪಡ್ಬೇಕು. ಅದು ಟ್ರಯಲ್ ಅಂದ್ರೆ ಮೂಗು ಮರಿತಾರೆ ನಮ್ಮಲ್ಲಿ, ಕಲಾವಿದರು ಟ್ರಯಲ್ಗೆ ಬರುವುದಿಲ್ಲ. ನಾನು ಆಟ ದಿನ ಮಾಡ್ತೇನೆ, ಹಾಗೂ ಆಗ್ಬಾರ್ದು. ಟ್ರಯಲ್ಗೆ ಹೋಗ್ಬೇಕು, ಅವನು ಎಷ್ಟು ದೊಡ್ಡ ಕಲಾವಿದನೇ ಆಗಲಿ, ಅದು ಅವನು ಆ ಕಾಲೇ ಟ್ರಯಲ್ಗೆ ಹೋಗಿದ್ರೆ ಅವನನ್ನು ಇನ್ನೂ ಅವನಲ್ಲಿರುವ ಪ್ರತಿಭೆ ಜಾಸ್ತಿ ಹೊರಹೊಮ್ಮಲಿಕ್ಕೆ ಒಂದು ಕಾರಣ ಆಗ್ತದೆ. ಹಾಗೆ ಮತ್ತೆ ಅದೇ ಹೇಳಿದ್ನಲ್ಲ, ಒಬ್ಬರೊಬ್ಬರನ್ನೇ ತೋರಿಸುವಂಥದ್ದಾಗಬಾರ್ದು. ನಾವೀಗ ಕೇಂದ್ರದಲ್ಲಿ ಆಟ ಮಾಡುವಾಗ ಅಲ್ಲಿ ಒಂದು ಪಾತ್ರವೇ ಮಿಂಚುದಲ್ಲ, ಎಲ್ಲ ಪಾತ್ರಗಳಿಗೂ ಅವಕಾಶ ಕೊಡ್ತಿತ್ತು. ಈಗ ಕೆಲವು ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ಪ್ರಸಂಗದಲ್ಲಿ ಒಂದೇ ಒಬ್ಬನೇ ಮೇಯ್ನು, ಅವನೇ ಕಾಣೋದು, ಬೇರೆಲ್ಲ ಒಟ್ಟು ಹರಕೆ ಬಲಿ ಅಷ್ಟೇ. ಹಾಗಾಗಬಾರ್ದು, ಎಲ್ಲ ಪಾತ್ರಗಳಿಗೂ ಒಂದು ಅವಕಾಶ ಸಿಗಬೇಕು. ಇದೆ ಅದರ ರಂಗದಲ್ಲಿ, ಇದೆ ಈ ಪ್ರಸಂಗದಲ್ಲಿ, ಇದೆ ಒಂದೇ ಪದ್ಯ ಆಗಲಿ ಅದನ್ನು ಅವನು ಚಂದ ಮಾಡಿ ಮಾಡೋ ಹಾಗೆ ಮಾಡಬೇಕು. ಹಾಗಾಗಿ ಆ ರೀತಿ ಸಪೋರ್ಟ್ ಇದ್ದು ಮಾಡಿದ್ರೆ ಮಾತ್ರ ಯಕ್ಷಗಾನ ಒಳ್ಳೆ ಆಗುತ್ತೆ. ಒಬ್ಬನನ್ನೇ ಕಾಣಿಸ್ಕೊಳ್ಳೋದು, ಭಾಗವತ ತಾನು ಕಾಣಿಸ್ಕೊಳ್ಳೋದು, ಮೊದಲೇಗಾರ ತಾನಿಸ್ಕೊಳ್ಳೋದು, ಅದರಿಂದ ಕಲೆ ಹಾಳಾಗ್ತದೆ. ಎಲ್ಲ ಒಟ್ಟು ಸೇರಿ ಒಂದು ಆಟ ಆಗಬೇಕು, ಎಲ್ಲರೂ ಸಮಾನ ಮನಸ್ಕರಾಗಿ ಮಾಡಿದರೆ ಆಟ ಚೆನ್ನಾಗಾಗುತ್ತೆ.
1: ಇವು ಇಷ್ಟು ವರ್ಷದಿಂದ ಯಕ್ಷಗಾನ ರಂಗದಾಗ ಇದ್ರಿ, ಒಬ್ರು ಹಿರಿಯ ಕಲಾವಿದ್ರು ಅಂತ ಹೇಳಕ್, ನಿಮ್ಗೆ ಆದ ಸನ್ಮಾನಗಳು ಯಾವ್ದೆಲ್ಲ?
0: ಸನ್ಮಾನ ತುಂಬಾ ಸಂಘಗಳು ಮಾಡಿದೆ. ಅದು ಮನೆಯಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲದೆ ನಾನು ಕೆಲವೆಲ್ಲ ಗಾಡ್ರೇಜ್ ಎಲ್ಲ ಹಾಕಿ ಇಟ್ಟಿದ್ದೆ. ಅದನ್ನೀಗ ಮೊನ್ನೆ ಒಂದು ಗೋಡೆಗೆಲ್ಲ ಹೊಡೆದಿಟ್ಟಿದ್ದೇನೆ, ಒಂದು 10-15 ಸನ್ಮಾನ ಪತ್ರ ಇದೆ. ಆಮೇಲೆ ಮುಖ್ಯವಾಗಿ ನಮ್ಮಲ್ಲಿ ಇವರು ಕಲಾರಂಗದವರು ಬಿವಿ ಆಚಾರ್ಯ ಪ್ರಶಸ್ತಿ ಅಂತ ಕೊಡ್ತಾರೆ, ಅಲ್ಲಿ ತುಂಬಾ ಪ್ರಶಸ್ತಿ ಕೊಡ್ತಾರೆ. ಅದೊಂದು 2 ವರ್ಷ ಹಿಂದೆ ಬಂದಿದೆ. ಈ ವರ್ಷ ಅಕಾಡೆಮಿದು, ಯಕ್ಷಗಾನ ಅಕಾಡೆಮಿದು ಪಿ ವಿ ಹಾಸ್ಯಗಾರರು, ಕರ್ಕಿ ಪಿ ವಿ ಹಾಸ್ಯಗಾರರ ದತ್ತಿನಿಧಿ ಪ್ರಶಸ್ತಿ ಒಂದು ಇತ್ತೀಚೆಗೆ ನನಗೆ ಬಂದಿದೆ. ಅಂದರೆ ಅವ್ರ ಮೊಮ್ಮಗ ಆನಂದ ಹಾಸ್ಯಗಾರರು ಅಂತ ಅವರು ಅಮೆರಿಕದಲ್ಲಿದ್ದಾರೆ, ನನಗೆ ಅವ್ರ ಪರಿಚಯ ಇಲ್ಲ. ಅವರು ನನ್ನ ಹಾಡುಗಳನ್ನು ನಾನು ಪ್ರಚಾರ ಬಯಸುವಲ್ಲ, ಆದರೆ ನನ್ನ ಸಣ್ಣ ಮಗ ಸ್ವಲ್ಪ ನನ್ನನ್ನು ಪ್ರಚಾರ ಮಾಡಿದ್ದಾನೆ ಈಗ ಯೂಟ್ಯೂಬಿಗೆಲ್ಲ ನನ್ನ ಹಾಡುಗಳನ್ನೆಲ್ಲ ಹಾಕಿ. ಅದು ಅವರು ಅಮೆರಿಕದಲ್ಲಿ ಆನಂದ ಹಾಸ್ಯಗಾರರು ಕೇಳಿ ಅವರು ನನ್ನ ಫ್ಯಾನ್ ಆಗಿದ್ದಾರೆ ಈಗ ಅಷ್ಟು. ಹಾಗಾಗಿ ಅವರಿಗೆ ನನಗೆ ಕೊಡಬೇಕು ಆ ಪ್ರಶಸ್ತಿ. ಫಸ್ಟ್ ವರ್ಷ ಏನಾಯ್ತಂದ್ರೆ ಇಲ್ಲಿ ಉತ್ತರ ಕನ್ನಡದವ್ರಿಗೆ ಕೊಟ್ಟರು, 2ನೇ ವರ್ಷ ಕರ್ಗಲ್ ವಿಶ್ವೇಶ್ವರ ಭಟ್ರಿಗೆ ಕೊಟ್ಟರು, 3ನೇ ವರ್ಷ ನಮ್ಮ ನಡುತಿಟ್ಟಿನ ಯಕ್ಷಗಾನದವ್ರಿಗೆ ಕೊಡಬೇಕಂತ ಅವ್ರಿಗೆ ಆಸೆ ಇದ್ದಿತ್ತು. ಅವ್ರು ನನ್ನನ್ನು ಸಂಪರ್ಕ ಮಾಡಿದರು. ಕಡೆಮನೆಯವರು ಒಬ್ರು ಹೆಗ್ಡೆ ಇದ್ದಾರಲ್ಲ, ಕಡೆಮನೆ ಹೆಸರಂತಾಗೋದಿಲ್ಲ, ಅವ್ರನ್ನ ಸಂಪರ್ಕ ಮಾಡಿ ನನ್ನನ್ನು ನನ್ನ ನಂಬರ್ ತಗೊಂಡು ನಂಗೆ ಫೋನ್ ಮಾಡಿದರು. ನಾನು ಹೇಳಿದೆ ನಾವು ಅದೇ ಪ್ರಶಸ್ತಿಗೆಲ್ಲ ಆಸೆ ಪಡೋರು, ನಾವು ಅದಕ್ಕೆ ಹಿಂದೆ ಹೋಗೋರಲ್ಲ ಮರ್ರೆ, ಇಲ್ಲ ನಮಗೆ ನಿಮ್ಮಂಥವರೇ ಬೇಕು ಅಂತ ಹೇಳಿ ಅವರು ಕಡೆಗೆ ಅಕಾಡೆಮಿ ಹೇಳಿ ಮಾಡಿದರು. ಯಾಕಂದ್ರೆ ಅವರಿಗೆ ಸಂಪೂರ್ಣ ಹೇಳಿಕ್ ಬರುವುದಿಲ್ಲ, ಅಕಾಡೆಮಿ ಕೊಟ್ಟಾಗಿದ್ದವರು ದತ್ತಿನಿಧಿ ಅಂತ. ಆದರೆ ಇವ್ರ ಮಾತನ್ನು ಅವರು ತಗೊಂಡು ನನಗೆ ಈಗ ಅದು ಈ ಸಲ ಪ್ರಧಾನ ಆಯಿತು ಮನೆ ಮೊನ್ನೆ, ಅದೊಂದು ಪ್ರಶಸ್ತಿ ಬಂದ. ಮತ್ತು ತುಂಬ ಸಂಘಗಳಲ್ಲಿ ತುಂಬ ಆಗಿದೆ. ಕೆಲವರು ಮಾಮೂಲಿ ಅಂದ್ರೆ ಈ ಮೊಮೆಂಟೋ ಕೊಡ್ತಾರಲ್ಲ ಅದೆಲ್ಲ ಒಂದು 2-3 ಚೀಲೆಲ್ಲ ಒರಳೆ ಹಿಡ್ದು ಹೋಯ್ತು, ಕೆಲವೆಲ್ಲ ಹಾಳಾಗಿದೆ, ಅದು ಇಡ್ಲಿಕ್ಕೆ ಜಾಗ ಇಲ್ಲ ನನಗೆ. ಅದು ಎಂತ ಮಾಡ್ಲಿಕ್ಕೆ ಆಗುದು, ನಾವು ಮನೆ ಸಣ್ಣದು, ನಾವು ಎಲ್ಲಿ ಇಡುದು ಅದನ್ನು. ಈಗ ಮೊನ್ನೆ ಒಬ್ರು ಹೇಳಿ, ಒಬ್ರು ಮಾಸ್ಟರ್ ನಮ್ಮಲ್ಲಿ ಬಂದವ್ರು ಹೇಳಿದ್ರು ಅದನ್ನು ಸ್ವಲ್ಪ ಹೊರಗಾದ್ರೂ ಒಂದು ಕೆಲವು ಇಡಿ ಮರ ಅಂತ, ಅದನ್ನೇ ಮೊನ್ನೆ ಆಚಾರ ಹತ್ರ ಹೇಳಿ ಎಲ್ಲ ಈಗ ಮನೇಲಿ ಗೋಡೆಗೆಲ್ಲ ಹೊಡೆದಿಟ್ಟಿದ್ದೇನೆ. ಮತ್ತೆ ನಮ್ದು ನೀನ ಅಲ್ಲಿರುವಾಗ ತುಂಬಾ ತಿರುಗಾಟ ಮಾಡಿದ್ದೆ ನಾನು. ಎಲ್ಲಿ ನೀನಾಂಸಮ್ ಅಲ್ಲ, ಇಲ್ಲಿ ಉಡುಪಿಯ ಕೇಂದ್ರದಲ್ಲಿರುವಾಗ. ಆಗ ನಾವು ಸಾಧಾರಣ ಆಲ್ಮೋಸ್ಟ್ ಎಲ್ಲ ಭಾರತದ ಎಲ್ಲ ಪ್ರದೇಶಗಳಿಗೆ ಹೋಗಿದ್ದೇವೆ, ಬೇರೆ ವಿದೇಶಗಳಿಗೂ ಹೋದದುಂಟು.
1: ನೀವೀಗ ವಿದೇಶಕ್ಕೆಲ್ಲ ಹೋಯ್ದೆ ಅಂತ ಹೇಳಿ, ಹೋಯ್ರಿ?
0: ನಾನು ಫಸ್ಟ್ ಹೋದ್ದು 40 ದಿವಸದ ಒಂದು ಟೂರು, 1 ತಿಂಗಳು ಜರ್ಮನಿ, 5 ದಿನ ಸ್ಕಾಟ್ಲೆಂಡು, 5 ದಿನ ಸ್ವೀಡನ್, 3 ದೇಶಗಳಿಗೆ ಒಮ್ಮೆಗೆ ಹೋಗಿತ್ತ. ಆಮೇಲೆ ಸಿಂಗಾಪುರ, ಸ್ವಿಟ್ಜರ್ಲ್ಯಾಂಡ್, ಐರ್ಲ್ಯಾಂಡ್, ಆಸ್ಟ್ರೇಲಿಯಾ, ಒಟ್ಟೊಂದು 7 ದೇಶಕ್ಕೆ ಹೋಗಿದ್ದೆ. ಎಲ್ಲವೂ ನೆನಪಾಗೋದಿಲ್ಲ ಈಗ. ಅಲ್ಲಿ ಅನುಭವ ಅಂದರೆ ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ತಾರೆ ಯಕ್ಷಗಾನವನ್ನು. ನಾವು ಬೇಲೆ ತಗೊಂಡದ್ದು ಮಾತಿನ ಯಕ್ಷಗಾನ ಅಲ್ಲ, ಕಾರಂತ ರೊಟ್ಟಿಗೋದ್ದು. ಅವರಿಗೆ ವೇಷ ಆಶ್ಚರ್ಯ ಅಂದ್ರೆ ನಮ್ಮಲ್ಲಿ ಬಣದ ವೇಷ ಬೇಡ. ಅಲ್ಲಿಯವರು ಚೌಕಿಗೆ ಬಂದ್ರೆ ಬಣದವ್ರ ಹತ್ರ ಇರೋದು ವಿಡಿಯೋ ಮಾಡ್ಕೊಂಡು. ಬಣದ ವೇಷ ಅಂದ್ರೆ ಅಷ್ಟು ಮುಗಿಬಿಡ್ತಾರೆ ಅಲ್ಲಿಯವರು. ಬೇರೆ ವೇಷಕ್ಕಿಂತ ಯಕ್ಷಗಾನದ ಬಣದ ವೇಷ ಅಂದ್ರೆ ಅವ್ರಿಗೆ ಬಹಳ ಖುಷಿ. ಮತ್ತೆ ತುಂಬಾ ಚೆನ್ನಾಗಿ ಆಟ ನೋಡ್ತಾರೆ. ಮತ್ತೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅಷ್ಟು ಅವ್ರು ತಿಳ್ಕೊಂಡಿರ್ತಾರೆ. ನಾವು ಹೇಳೋದು ಅವ್ರಿಗೆ ಏನು ಗೊತ್ತಿಲ್ಲ ಅಂತ. ಆದ್ರೆ ನಮ್ಮಿಂದ ಹೆಚ್ಚು ಓದ್ಕೊಂಡಿರ್ತಾರೆ ಅವ್ರು ನಮ್ಮ ಪುರಾಣಗಳ ಬಗ್ಗೆ. ತುಂಬಾ ಜನ ಅಲ್ಲಿ ಇಲ್ಲಿಯವರು ಕೆಲವರು ಇದ್ದ ಅಲ್ಲಿ ಇದ್ದವರು ಇದ್ದಾರೆ, ಇಲ್ಲಿಯವರು ಇದ್ದಾರೆ ಅಲ್ಲಿಯವರು ಅಲ್ಲಿಯವರು ಕೂಡ ಅದನ್ನು ಓದಿರ್ತಾರೆ ತುಂಬಾ. ಹಾಗಾಗಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಇದೆ ಅಲ್ಲಿ ಯಕ್ಷಗಾನಕ್ಕೆ, ತುಂಬಾ ಖುಷಿ ಪಡ್ತಾರೆ. ಅಲ್ಲಿ ಒಂದು ಸಮಸ್ಯೆ ನಮಗೆ ಬೇರೆ ಏನಿಲ್ಲ, ಊಟದೇ ಒಂದು ಸಮಸ್ಯೆ. ಅಲ್ಲಿ ಫಾರಿನ್ಗೆ ಹೋದಾಗ ಅಂದ್ರೆ ನಮಗೆ ಬೇಕಾದ ಆಹಾರಗಳಲ್ಲಿ ಸಿಗುವುದಿಲ್ಲ. ಮತ್ತೆ ಇಲ್ಲ ಅಂತ ಹೇಳಲಿಕ್ಕೆ ಒಂದು ಎರಡು ಕಡೆ ಸಿಕ್ಕಿದೆ. ಸಿಂಗಾಪುರದಲ್ಲಿ ಒಂದು ಡೆಲ್ಲಿ ಅವ್ರದ್ದೊಂದು ಹೋಟ್ಲ್ ಇತ್ತು, ಒಳ್ಳೆ ಊಟ, ಬೆಂಡಿ ಬಾಜಿ. ಅವ್ರು ಈಗಲೂ ನನಗೆ ನೆನಪುಂಟು, ಬಿಂಡಿ ಬಾಜಿ, ಬಿಂಡಿ ಬಾಜಿ ಅವ್ರು ಬೆಂಡೆಕಾಯ್ದು ಬಾಜಿ ಮಾಡ್ತಾ ಇದ್ರು. ಅದು ನಮ್ಮ ಅನ್ನ ಎಲ್ಲವೂ, ನಮ್ಮ ಚಪಾತಿ ಗಿಪಾತಿ ಎಲ್ಲವೂ ಸಿಗ್ತಿತ್ತು. ಆಮೇಲೆ ಸ್ವಿಟ್ಜರ್ಲೆಂಡಿಗೆ ಹೋದಾಗ ಒಂದು ಮೇಡಮ್ ಈ ಕಡೆಯವರೇ ಇದ್ರು, ಅವರು ಒಂದು ಇಂಡಿಯಾದವರೇ, ಅವರು ನಮಗೆ ಮಾಡಿ ಹಾಕ್ತಿದ್ರು. ಎರಡು ದೇಶದಲ್ಲಿ ನಮ್ಗೆ ಒಳ್ಳೆ ಆತಿಥ್ಯ ಸಿಕ್ಕಿದೆ. ಅಂದರೆ ಆತಿಥ್ಯ ಎಲ್ಲ ಕಡೆ ಕೊಟ್ಟಿದ್ದಾರೆ, ಆದರೆ ನಮಗೆ ನಮ್ಮ ಊಟವೇ ಸಿಕ್ಕಿದ ಆಯ್ತು, ಖುಷಿ ಆಯ್ತು. ಅನ್ನ ಗಿನ್ನ ಎಲ್ಲ ಸಿಗ್ತದೆ. ಮತ್ತು ನಾವು ಬೆಲ್ಜಿಯಮಿಗೆ ಹೋದಾಗ ಒಮ್ಮೆ ಹಾಗೆ ಆಗಿತ್ತು, ನಾವು ಟ್ರಯಲ್ ಮಾಡ್ತಾ ಇತ್ತು, ಟ್ರಯಲ್ ಮಾಡಿ ಊಟಕ್ಕೆ ಬನ್ನಿ ಅಂದರು. ನಾವು ಪ್ಯೂರ್ ವೆಜ್ ಬೇಕು ಅಂತ ಹೇಳಿತ್ತು, ನಾನ್ ವೆಜ್ ಇಲ್ಲ ಅಂತ. ಅಡ್ಡಿಲ್ಲ ಅಂದ್ರು. ನಾವು ಹೋಗುವಾಗ ಹಾಕಿದ್ದಾರೆ, ನಮ್ಮ ನೋಡಿ ಒಂದ್ಸಲ ಗಾಬರಿ ಆಗೋಯ್ತು. ಎಂತಂದ್ರೆ ವೆಜ್ ಅಂದ್ರೆ ಅಂತ ಗೊತ್ತಾ, ಈ ಕ್ಯಾಬೇಜ್ ಅನ್ನೆಲ್ಲ ಕಟ್ ಮಾಡಿ, ಹಸಿ ಕ್ಯಾಬೇಜ್ ಅನ್ನು ಕಟ್ ಮಾಡಿ ಅದ್ರ ಮೇಲೆ ಮೀನ್ ಸಾರ್ ಹಾಕಿ ಇಟ್ಟಿದ್ದಾರೆ. ನಾ ಮೀನ್ ಇದೆಲ್ಲ ಕಾಣ್ತಾರೆ, ನಮ್ಗೆ ಗೊತ್ತಾಯ್ತು ಮೀನ್ ಅಂತ. ನಾವು ತಿಂದಿದ್ರು ಅದನ್ನ ನೋಡಿದ ಕೂಡ ಗೊತ್ತಾಯ್ತು ಮೀನ್. ನಾವು ಹೇಳ್ತೀವಿ ಇದು ನಮ್ಗೆ ವೆಜ್ ಹೇಳಿದ್ದಲ್ಲ. ಹೌದು ಅದು ವೆಜ್ ಅಲ್ಲ, ನಾವು ಅಲ್ಲ ನಿಮ್ಮ ಇಂಡಿಯಾದಿಂದ ಮೊನ್ನೆ ಬಂದಿದ್ದಾರೆ ಇಲ್ಲಿ ಈ ಕಡೆ, ಅವರು ಕಲ್ಕತ್ತಾ ಕಾರವಾರದ ಅವರಲ್ಲ, ಗೋವಾದವ್ರು. ಅವ್ರು ಮೀನ್ ಅಂದ್ರೆ ಅಲ್ಲಿ ಮಾಮೂಲಿ ಎಲ್ಲರೂ ತಿಂತಾರೆ, ಬ್ರಾಹ್ಮಣರು ಮೀನ್ ತಿಂತಾರೆ ಅಲ್ಲಿ ಕೆಲವು ಕಡೆ. ಹಾಗಾಗಿ ನಾವು ಹೇಳ್ತೀವಿ ನಂಗೆ ಬೇಡ ಬೇಡ ಅಂದ್ಕೊಳ್ಳಿ ಅಂತ ಮಾಡಿದ್ರು ಅವರು, ಅದ್ರ ಹೋಳೆಲ್ಲ ತೆಗೆದಿಟ್ಟು ತಿನ್ನಿ ಅಂತಾರೆ. ನಾವು ಹೇಳಿದ್ವಿ ಇದು ಬೇಡ ನಮ್ಗೆ ಅಂತಾರೆ, ಬೇರೆ ಏನಾದ್ರು ಇದ್ರ ಕೊಡಿ, ಬ್ರೆಡ್ ಗಿಡ್ ಇದ್ರು ಕೊಡಿ ಸಾಕು, ಇದು ಬೇಡ ಮತ್ತೆ ನಾವು ವಾಪಸ್ ಮಾಡಿ. ನಾವು ತಿಂದವರೆಲ್ಲ ಅದನ್ನು ಜೀವನದಲ್ಲಿ, ಮತ್ತೆ ತಿನ್ನುವರಿಗೂ ಅದು ಅಲ್ಲಿದು ಟೇಸ್ಟ್ ಆಗುದಿಲ್ಲ. ಇಲ್ಲಿಯ ಟೇಸ್ಟ್ ಬೇರೆ, ಅಲ್ಲಿಯ ಟೇಸ್ಟ್ ಬೇರೆ. ಹಾಗಾಗಿ ಮತ್ತೆ ನಮ್ಮಲ್ಲಿ ಕೂಡ ಕಲ್ಕತ್ತಾ ಕೇರಳಕ್ಕೆ ಹೋದ್ರೆ ವೆಜ್ ಹೋಟ್ಲೇ ಇಲ್ಲ, ನಾನ್ ವೆಜ್ ಹೋಟ್ಲೇ ಇರೋದು. ವೆಜ್ ಸಿಗ್ತದೆ, ನಾನ್ ವೆಜ್ ಹೋಟ್ಲೇ ಇರೋದು. ನಾವು ಹಾಗೆ ಆಯ್ತು ಒಂದ್ಸಲ, ಅಲ್ಲೊಂದು ಬೇಲೆ ಇದು ಸಮುದ್ರ ಹತ್ರ ಹೋಗಿತ್ತು, ಅಲ್ಲೊಂದು ಹೋಟ್ಲ್ ಇತ್ತು, ನಾವು ಮಸಾಲೆ ದೋಸೆ ಹೇಳಿತ್ತು ಮಾಡಿಕೊಟ್ಟ, ಮಾಡಿಕೊಟ್ಟು ನಾವು ತಿಂತ ಇತ್ತು, ನಮ್ಮ ಕಾಲಂಶ ತಿಂದಾಗಿದೆ. ಆಮೇಲೆ ಮತ್ತೊಬ್ಬ ಯಾರು ಬಂದ ಅಲ್ಲಿ ಲೋಕಲ್ ಗಿರಾಕಿ ಬಂದ, ಅವನಂತ ಮೀನು ಎಂತದ್ದು ಕೇಳಿದ. ಅದು ಮೀನನ್ನು ಕರ್ದು ಅಂತ ಮಾಡಿ ನೀಲ್ಸಿ ಇಟ್ಟಿದ್ದಾರೆ. ಆ ಮೀನನ್ನ ನಾವು ದೋಸೆ ಹಾಕಿದ್ದಾನಲ್ಲ, ಅದೇ ಕಲ್ಲಿಗೆ ಹಾಕಿ ಮುಗಿಸಿ ಕೊಟ್ಟ ಅವನಿಗೆ. ನಾವು ಎಂತ ಮಾಡುದಾಗ, ನಾವು ತಿಂದಾಯ್ತು ಹೊಟ್ಟೆಗೆ, ವಾತಿ ಮಾಡುದ. ಇದೆಲ್ಲ ಅನುಭವ ಇದೆ, ಯಾಕಂದ್ರೆ ನಮ್ಗೆ ಅನಿವಾರ್ಯ, ನಮ್ಗೆ ಹೊಟ್ಟೆಗೆ ತಿನ್ನಲೇಬೇಕಲ್ಲ. ಆಮೇಲೆ ಕಲ್ಕತ್ತಕ್ಕೆ ಹೋದಾಗ ನಾವು ಹುಡ್ಕೊಂಡೋಗಿ ಒಂದು ಮೀನ್ ಮಾರ್ಕೆಟ್ ಹತ್ರ ಒಂದು ಸಣ್ಣದೊಂದು ಗಾಡಿ ಅಂಗಡಿ ಇತ್ತು, ಅಲ್ಲಿ ಮಸಾಲೆ ದೋಸೆ ಸಿಕ್ತಿತ್ತು, ಅಲ್ಲೇ ತಿಂದದ್. ಮತ್ತೆ ಅನ್ನಗಿನ್ನ ಎಂತೂ ತಿನ್ನಲಿಲ್ಲ ಸುಮಾರು ದಿನ ಕಲ್ಕತ್ತಾಗ ಹೋದಾಗ. ವೆಜ್ ಇಲ್ಲ ಇಲ್ಲಿ, ಹಿಂಗೆ ಸಣ್ಣ ಸಣ್ಣ ಅಂಗಡಿ ಎಲ್ಲ ಒಂದೊಂದು ಕಡೆ ಇರ್ತದೆ. ಆಮೇಲೆ ನಾವೊಂದು ಸಮೋಸ ತಗೊಳ್ಳಿಕ್ಕೂ ಹೋಯ್ತು, ನಾನು ಕೃಷ್ಣಮೂರ್ತಿ ಭಟ್ ಅಂತ ಇದ್ರು ನಮ್ಮಲ್ಲಿ ಉಡುಪಿ ಕೇಂದ್ರದಲ್ಲಿ. ಅವರು ಸಮೋಸ ತಗೊಂಡ್ರು, ಗುರುಗಳ ಇದರಲ್ಲಿ ಒಳಗೆ ಅಂತಾರೆ ಬೇರೆ ಹಾಕಿದ್ರೆ ನಮ್ಮವೇ ನಾನ್ ವೆಜ್ ಹಾಕಿ. ಅವ್ರು ಪುನಃ ಕೇಳುದು, ನಾನ್ ವೆಜ್ ಏನ, ನಾನ್ ವೆಜ್ ಇಲ್ಲ ಅಲ್ಲ ಇದರಲ್ಲಿ, ವೆಜ್ ವೆಜ್ ಏನ, ಪ್ಯೂರ್ ವೆಜ್ ಏನ ಅಂತ ಹೇಳ್ತಿದ್ರು. ಅವರು ಹೇಳಿದ್ರು ನಾನ್ ವೆಜ್ ಇಲ್ಲ. ಆದ್ರೂ ಅವ್ರಿಗೆ ಡೌಟು ಅಂದ್ರೆ ಇದೇನು ಅಂತ ಅಂದ್ರೆ ನಮ್ಗೆ ಅಷ್ಟು ಅನುಮಾನ ಬರುವಷ್ಟು. ಅಂದ್ರೆ ಎಲ್ಲಿ ನೋಡಿದ್ರು ಅದೇ ಇರುದಲ್ಲಿ, ಮಾಮೂಲಿ ವೆಜ್ ಸಿಗುವುದೇ ಇಲ್ಲ. ಅದೊಂದು ದೊಡ್ಡ ಸಮಸ್ಯೆ ಕಲ್ಕತ್ತಾ ಮತ್ತೆ ಕೇರಳ, ಮತ್ತೆಲ್ಲ ಕಡೆ ಸಿಗ್ತದೆ, ಸಮಸ್ಯೆ ಇಲ್ಲ. ಫಾರಿನ್ನಲ್ಲಿ ಸಿಗ್ತದೆ ಅಂದ್ರೆ ನಮ್ಮ ಅಮೂಟ ಸಿಗುದಿಲ್ಲ. ಮತ್ತೆ ನಾವು ಕಾಣೆ ಬಾಳೆಹಣ್ಣು ಇದ್ರ ಹಣ್ಣುಗಳನ್ನೇ ತಿನ್ಕೊಂಡು ಕೆಲವು ದಿನ ಕಳೆದದ್ದು. ಮತ್ತೆ ಬೆಣ್ಣೆ ಇದೆಲ್ಲ ಸಿಗ್ತದೆ, ರೆಡಿಮೇಡ್ಗೆ ಎಲ್ಲ ಪ್ಯಾಕೆಟ್ ಆಗಿ ಬರ್ತದೆ ಫ್ರಿಡ್ಜಲ್ಲಿ ಇಟ್ಟು, ಅದೆಲ್ಲ ಬರ್ತದೆ, ಅದನ್ನೆಲ್ಲ ತಿನ್ಕೊಂಡು ಬದುಕಿದ್ ಬಿಟ್ರೆ ಬೇರೆ ನಮ್ಗೆ ಬೇಕಾದ ಆಹಾರ ಅಲ್ಲಿ ಸಿಗುದು ಕಷ್ಟ. ಅಂದ್ರೆ ಇರ್ತದೆ ಇಲ್ಲ ಅಂತಲ್ಲ, ಈ ಹೋಟೆಲ್ ಇರ್ತದೆ. ನಾವೀಗ ಬೆಂಗಳೂರಲ್ಲಿ ಇದ್ರೆ ಡೆಲ್ಲಿಯಲ್ಲಿ ಒಂದು ಹೋಟ್ಲ್ ಇದೆ ಅಂತ ಅಷ್ಟು ದೂರ ಇರ್ತದೆ, ನಾವು ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ನಾವು ಇದ್ದ ಏರಿಯಾದಲ್ಲಿ ಇದ್ರೆ ಮಾತ್ರ ತಿನ್ಬೋದಲ್ಲ, ಹಾಗೆಲ್ಲ ಆಗ್ತದೆ ಕೆಲವೊಮ್ಮೆ.
1: ಗುರುಗಳ ಇದಿಷ್ಟೀಗ ನಿಮ್ಮ ಯಕ್ಷಗಾನದ ಜೀವನ ಅಂತ ಹೇಳಿದ್ರೆ, ನಿಮ್ದೀಗ ವೈಯಕ್ತಿಕ ಜೀವನದ ಬಗ್ಗೆ ಹೇಳಿ.
0: ವೈಯಕ್ತಿಕ ಅಂದ್ರೆ ನನಗೊಂದು ಮದುವೆ ಆಗಿದೆ, ಒಂದೇ ಆದದ್ದು. ಆಮೇಲೆ ಇಬ್ಬರು ಮಕ್ಕಳು, ಗಂಡು ಮಕ್ಕಳು, ಒಬ್ಬ ನಿರಂಜನ, ಇನ್ನೊಬ್ಬ ನಾಗರಾಜ ಅಂತ, ಇಬ್ರು ಲೆಕ್ಚರ್ ಈಗ ಎಂ ಎಸ್ ಸಿ ಬಿ ಎಡ್ ಆಗಿ, ಒಬ್ಬನು ಬಳ್ಳಾರಿಲಿ ಇದ್ದಾನೆ, ಇನ್ನೊಬ್ಬನು ಬಳ್ಳಾರಿಲಿ ಇದ್ದ ಈಗ ಊರಿಗೆ ಬಂದಿದ್ದಾನೆ, ಸುಜ್ಞಾನ ಕಾಲೇಜ್ ಪಿ ಯು ಕಾಲೇಜಲ್ಲಿ ಇದ್ದಾನೆ. ಇಬ್ರು ಫಿಸಿಕ್ಸ್ ಲೆಕ್ಚರ್. ದೊಡ್ಡವನಿಗೆ ಮದುವೆ ಆಗಿದೆ, ಒಂದು ಮಗು ಇದೆ. ಅವಳು ಸೊಸೆ ಹೆಸರು ಅಶ್ವಿನಿ ಅಂತ, ಮಗುವಿನ ಹೆಸರು ಶ್ರೀಶಾ ಅಂತ, ನನ್ನ ಹೆಂಡತಿ ಹೆಸರು ಶಾಲಿನಿ ಅಂತ. ನನ್ನ ಹೆಸರು ಯಾಕೂ ಗೊತ್ತಿದೆ, ದೇವದಾಸ್ ಕೂಡ್ಲಿ. ಮತ್ತೆ ನಾವು ಆರಾಮದಲ್ಲಿದ್ದೇವೆ, ಏನು ಸಮಸ್ಯೆಗಳೇನಿಲ್ಲ. ಯಾಕಂದ್ರೆ ಸಮಸ್ಯೆ ಶುರು ಆಗೋದು ಅತೃಪ್ತಿ ಇದ್ದಾಗ. ನಮ್ಗೆ ತೃಪ್ತಿ ಇದೆ, ನಾವು ಇದ್ದದ್ರಲ್ಲಿ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿಕೊಂಡು ಮೊದಲಿಂದ ಬೆಳ್ಕೊಂಡು ಬಂದವನ, ಎಷ್ಟು ಬೇಕು ಅಷ್ಟೇ. ನಾವು ಐಷಾರಾಮಿ ಜೀವನದಲ್ಲೂ ನಾವು ಫಾರಿನ್ಗೆ ಹೋದಾಗ ದೊಡ್ಡ ದೊಡ್ಡ ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ ಇದ್ದು ಗೊತ್ತಿದೆ. ಇಲ್ಲಿ ಮೇಳಕ್ಕೆ ಹೋದಾಗ ಸುಗ್ಗಿ ಗೆದ್ದೆ ಬದಿ ಹಂಚಿಕಟ್ಟದ ಮಲ್ಕೊಂಡು ನಮ್ಗೆ ಅಭ್ಯಾಸ ಇದೆ, ಎರಡೂ ನಾನು ನೋಡಿದ್ದೇನೆ. ಹಾಗಾಗಿ ನಾವು ಯಾವುದಕ್ಕೂ ತಲೆ ಬಿಸಿ ಮಾಡ್ಕೊಳ್ಳೋದಿಲ್ಲ, ಖುಷಿಯಲ್ಲಿದ್ದೇವೆ. ಮತ್ತು ನನ್ನ ಹೆಂಡತಿ ತುಂಬ, ನಮಗೆ ಮಕ್ಕಳು ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ನನಗೆ ಯಕ್ಷಗಾನದ ಬಗ್ಗೆ ಅನುಕೂಲವಾಗಿಯೇ ಇದ್ದಾರೆ. ಯಾಕಂದ್ರೆ ನಾವೀಗ ಆಟಕ್ಕೆ ಹೋದಾಗ ಕೆಲವೊಮ್ಮೆ 2 ಗಂಟೆ 3 ಗಂಟೆಗೆಲ್ಲ ಬರ್ತೇವೆ. ಆಗ ಅವರೇನು ಕೆಲವರಿಗೆ ಸಮಸ್ಯೆ ಆಗ್ತದೆ, ನೀವು ಅಷ್ಟೊತ್ತಿಗೆಲ್ಲ ಬಂದರೆ ರಗಳೆ ಆಗ್ತದೆ ಅಂತಂದು ಕೆಲವರು ಬೈಯೋರು ಇದ್ದಾರೆ. ನನ್ನ ಹೆಂಡತಿ ಅದೇನು ಹೇಳಿಲ್ಲ, ಎಷ್ಟೊತ್ತಿಗೆ ಹೋದರೂ ಅಲ್ಲಿ ಖುಷಿಯಲ್ಲೇ ಮಡೆ ಊಟ ಎಲ್ಲ ಹಾಕ್ತಿದ್ಲು, ಎಲ್ಲ ವ್ಯವಸ್ಥೆ ಇರ್ತಿದ್ವು. ಮತ್ತು ನಮ್ದು ಈಗಲೂ ಹಾಗೆ, ನಾವೀಗ ಮನೆ ಹೋಗುವಾಗ ಟೈಮಿಂಗ್ ಎಲ್ಲ ಇಲ್ಲ, ಆಟಕ್ಕೆ ಹೋದಾಗ ಲೇಟ್ ಆಗ್ತದೆ. ಈಗ ಒಂದು ಕಾಲಮಿತಿಯಾಗಿ ಸಂಘದಲ್ಲೂ ಕೂಡ ಕಾಲಮಿತಿಯ 1 ಗಂಟೆ ಅವರಿಗೆ ಆಟ ಆಗ್ತದೆ, ಮನೆ ಹೋಗಿ 2 ಗಂಟೆ 3 ಗಂಟೆ ಆಗ್ತದೆ. ಆಗ ಖುಷಿಯಲ್ಲಿ ಅವರು ಇರ್ತಾರೆ, ಏನು ತೊಂದರೆ ಇಲ್ಲ, ಅದಕ್ಕೆ ಇವಾಗ ಆಕ್ಷೇಪ ಏನಿಲ್ಲ. ಮಕ್ಕಳು ಅಷ್ಟೇ, ಮಕ್ಕಳಿಗೆ ಯಕ್ಷಗಾನದ ಬಗ್ಗೆ ಆಸಕ್ತಿ ಇದೆ, ನನ್ನ ಮೊಮ್ಮಗನಿಗೂ ಇದೆ, ಸೊಸೆಗೂ ಇದೆ. ಮೊಮ್ಮಗ ಭಾಳ ಕುಣಿತಾನೆ, ಈಗ ಅವನು ಫೋನ್ ಮಾಡಿದರೆ ಅಲ್ಲಿ ವಿಡಿಯೋ ಕಾಲ್ ಮಾಡ್ತಾನೆ ಮನೆಗೆ, ಆಟ ಅಜ್ಜವಾಡೆ ಪೋತೇರ, ಅವನು ತುಳು ಮಾತಾಡುದು, ಆಟಕ್ಕೆ ಪೋತೇರಾ ಅಂತ ಕೇಳ್ತಾನೆ. ನಾನು ಇಲ್ಲ ಅಜ್ಜ ಇಲ್ಲ ಅಂದ ಕೂಡಲೇ ಅವನು ಕೇಳ್ತಾನೆ ಆಟಕ್ಕೆ ಪೋತೇರಾ ಅಂತ. ಅವನಿಗೆ ಗೊತ್ತುಂಟು, ಅವನಿಗೆ 4.5 ವರ್ಷ ಅಷ್ಟೇ, ಈಗ LKG ಏನೋ ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ಈಗ ನೋಡ್ಬೇಕು, ಅವನಿಗೆ ಬಳ್ಳಾರಿಲಿ ಇದ್ದಾನೆ, ಇವೊಬ್ಬ ಊರಲ್ಲಿದ್ದಾನೆ. ಇದಿಷ್ಟು ನಮ್ಮ ಸಂಸಾರದ ಕತೆ.
1: ಗುರುಗಳ ನೀವೀಗ ಗುರುಗಳಾಗಿ ಸೇವೆ ಸಲ್ಲಿಸ್ತಿದ್ರಿ, ಮತ್ತೆ ನಿಮ್ಗೆ 1000+ ಜನ ಶಿಷ್ಯಂದ್ರಿದ್ರಲ್ಲ, ಅವರೆಲ್ಲ ಈಗ ಯಕ್ಷಗಾನ ರಂಗದಲ್ಲಿ ಇದ್ರ ಪರ್ಫಾರ್ಮ್ ಮಾಡ್ತಾರೆ, ಅದನ್ನ ಕಂಡು ನಿಮಗೆ ಹೆಂಗೆ ಅನ್ಸುತ್ತೆ?
0: ನಮಗೆ ಅದನ್ನ ಬಂದು ನಿಜವಾಗಿ ಖುಷಿಯಾಗುತ್ತೆ. ಈಗ ತುಂಬ ಜನ ಭಾಗವತರು ಇದ್ದಾರೆ, ಕೆಲವರು ಮೊದಲಿಗರು, ನಮ್ಮ ಹತ್ರ ಕಲಿತವರು, ಹೆಜ್ಜೆ ಕಲಿತವರು ಎಲ್ಲ ಒಳ್ಳೊಳ್ಳೆ ವಿಸ್ತಾರಗಳಿತ್ತು ಅಥವಾ ಒಳ್ಳೆ ಕಲಾವಿದರಾಗಿತ್ತು. ಆಗಿರ ನನಗೆ ನಮ್ಮ ಶಿಷ್ಯರು ನಮ್ಮಿಂದ ಮೀರಿದ್ರೆ ಭಾಳ ಖುಷಿ. ನಮಗೊಂದು ಲೆವೆಲಲ್ಲಿ ಇದ್ದೆ ನಾವಂದ್ರೆ, ಮೇಳಕ್ಕೆ 2 ವರ್ಷ ಹೋದದ್ದು ನಾನು, ಅದರಿಂದ ಮತ್ತೆಲ್ಲ ಹೇಳಿಕೊಡೋದೇ ನಮ್ದು ಉದ್ಯೋಗ ಆಗಿದೆ. ವರ್ಷ ಒಂದು 10-20 ವರ್ಷದಿಂದ ಅದೇ ಆಗಿದೆ. ನಮ್ಮ ಹತ್ರ ಕಲಿತ ಮಕ್ಕಳು ನಮ್ಮಿಂದ ಹೆಚ್ಚು ಪ್ರತಿಭಾವಂತರಾಗಿ ಅವರು ಒಂದು ರಂಗದಲ್ಲಿ ಮಿಂಚಿದ್ರೆ ನಮ್ಗೆ ಖುಷಿ ಪಡ್ತೇನೆ ನಾನು, ನಂಗೆ ಭಾಳ ಖುಷಿ. ಅವ ನಮ್ಮ ಶಿಷ್ಯ ಅಂತ ಹೇಳ್ಕೊಳ್ಳಿ ಖುಷಿ ಆಗುತ್ತೆ. ಅದು ಕೆಲವರಿಗೆ ಹೊಟ್ಟೆ ಕಿಚ್ಚು ಆಗ್ಬೋದು, ಅದೆಲ್ಲ ನಮ್ಮಿಂದ ಮೀರಿ ಹೋಗ್ತಾನಂತ. ಹಾಗಿನ ಗುರುಗಳು ಇದ್ದಾರೆ, ಕೆಲವು ಗುರುಗಳು ನಾನು ಕೇಳಿದ್ದೇನೆ, ನಾನು ಪೂರ ಹೇಳಿಕೊಡೋದಿಲ್ಲ ಅವರಿಗೆ, ಅಂದರೆ ಪೂರ ಹೇಳಿಕೊಟ್ರೆ ಮತ್ತೆ ನಮಗೆ ಬೆಲೆ ಇಲ್ಲ ಅಂತ. ಹಾಗೆಲ್ಲ ತಿಳ್ಕೊಳ್ಳೋರು ಇದ್ದಾರೆ, ಇಲ್ಲ ಅಂತಲ್ಲ. ನಮಗೆ ನನಗೆ ಗೊತ್ತಿದ್ದ ನಾನು ಪ್ರಾಮಾಣಿಕವಾಗಿ ನಾನು ಇನ್ನೊಬ್ರಿಗೆ ಹೇಳ್ತೇನೆ, ಎಷ್ಟೊತ್ತಿಗೆ ಕೇಳಿದ್ರು ಹೇಳ್ತೇನೆ, ನಂಗೆ ಬೇಜಾರಿಲ್ಲ ಅದ್ರ ಬಗ್ಗೆ. ಇಲ್ಲಿ ತಕ್ಕಟ್ಟಲ್ಲಿ ನಾನು ಕೆಲವೊಮ್ಮೆ ಏನಾಗಿತ್ತಂದ್ರೆ, ಕೆಲವೊಮ್ಮೆ ಉದ್ಯೋಗಸ್ಥರು ಬರ್ತಿದ್ರು, ಈ ಲೈನ್ ಮ್ಯಾನ್ ಆಗಿರ್ಬೋದು, ಬೇರೆ ಬೇರೆ ಉದ್ಯೋಗ ಮಾಡೋರು ಮಾಸ್ಟರ್ಗಳು, ಅವರಿರಲ್ಲ, ಅವರಿಗೆ ಬೇಗ ಬರ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ 7 ಗಂಟೆ ಮೇಲಾದ್ರೆ ಬರ್ತದೆ, ನಮ್ದು 7 ಗಂಟೆಗೆ ಕ್ಲಾಸ್ ಮುಗಿದಂತ ಇತ್ತು. ಕಡೆಗೆ ಅವ್ರು ಕೇಳಿದ್ರು, ಒಂದು 2-3 ಜನ ಕೇಳಿದ್ರು, ಅದ್ರೊಂದು 2 ಜನಕ್ಕೆ ಸುಮಾರಾಗಿ ಮೊದಲೆಲ್ಲ ಕಲಿತು ಎಲ್ಲ ಕಲಾವಿದರಾಗಿದ್ದಾರೆ ಹವ್ಯಾಸಿಯಾಗಿ. ಆಗ ನಾನು ಹೇಳಿದೆ, ನಾ ಈಗ ಮನೆಗೆ ಹೋಗಿ ಮತ್ತೆ ಕಡಿಯುದೆ ಅಂತದಿಲ್ಲ, ರಾತ್ರಿ ಹೋಗಿ ಹೋಗುವಾಗ ಲೇಟ್ ಆದರೂ ಅಡ್ಡಿಲ್ಲ, ನೀವು ಬನ್ನಿ, ನಾ ಒಂದು 8-9 ಗಂಟೆವರೆಗೆ ಕ್ಲಾಸ್ ಮಾಡುವ ಅಂತ 4-6 ಜನಕ್ಕೆ ಒಂದು 4-6 ವರ್ಷಕ್ಕೆ ಹೇಳ್ಕೊಟ್ಟಿದ್ದೇನೆ. ಈಗ ಅಂಥವ್ರು ಕಮ್ಮಿ ಆಗಿದೆ, ಹಾಗಾಗಿ 7 ಗಂಟೆಗೆ ಹೋಗಿ, 7 ಅಂದರೆ 7.5 ಆಗ್ತದೆ, ಹೇಳಲಿಕ್ಕಾಗ ನಾವು 7 ಅಂದರೆ 7 ಗಂಟೆಗೆ ಹೋಗೋದೇನಿಲ್ಲ, ಅಲ್ಲಿ ಮಾತುಕತೆ ಆಗಿ ಮತ್ತೆ ಯಾರು ಬಂದರೆ ಹೀಗೆಲ್ಲ ಲೇಟ್ ಆಗ್ತದೆ, ತುಂಬ ಲೇಟ್ ಆಗೋದಿಲ್ಲ ಅಷ್ಟೇ, ಸ್ವಲ್ಪ ಬೇಗ ಹೋಗ್ತೇನೆ ಅಷ್ಟೇ.
1: ಗುರುಗಳೇ, ಇಷ್ಟೊತ್ತು ನಮ್ಮ ಜೊತೆಗಿದ್ದ, ನಾವು ಕೇಳಿ ಎಲ್ಲ ಪ್ರಶ್ನೆಗಳಿಗೂ ಒಳ್ಳೆ ಮಾಡಿ ಉತ್ತರ ಕೊಟ್ಟಿರಿ, ಧನ್ಯವಾದಗಳು.
0: ಆಯ್ತು, ನಂದು ನಮಸ್ಕಾರ.
1: ಕೇಂದ್ರ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಈ ಭಾಗವತಿಕೆ ಹಾಡುಗಳು ದಿನೇಶ್ ಉಪ್ಪೂರರ ಯಕ್ಷಗಾನ ಸಂಗ್ರಹದಿಂದ.

ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಇದವರು ಕ್ರಿಸ್ಟೋಫರ್ ಜೈಸನ್, ಹಾಡಿದವರು ವಿಶಾಖ್ ನಾಗಲಪುರ ಮತ್ತು ಸಾಹಿತ್ಯ ನೀಡಿದವರು ಗೌತಮ್ ಎಂಕೆ.